ಆಕಾಶವಾಣಿ ಮಂಗಳೂರು. ಇಂದು ಶುಕ್ರವಾರ, ರಾಷ್ಟ್ರೀಯ ಶಕವರ್ಷ 1948, ಆಷಾಢ ಮಾಸದ 5ನೇ ದಿನ, ಅಂದರೆ 2026ನೇ ಇಸವಿ ಜೂನ್ ತಿಂಗಳ 26ನೇ ತಾರೀಕು. ಈಗ ಸಮಯ 5:58:40. ಮೀಡಿಯಂ ವೇವ್ ತರಂಗಾಂತರ 275.5 meters, 1089 kHz, ಎಫ್ಎಂ ಕಂಪನಾಂಕ 100.3 MHz ನಮ್ಮ ಈ ದಿನದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ, ಬೆಳಗ್ಗಿನ ಪ್ರಸಾರಕ್ಕೆ ಸ್ವಾಗತ. ಶ್ರೋತೃಗಳೇ, ನಿಮ್ಮ ಜೊತೆ ನಾನು ಗಾಯತ್ರಿ ನಾನಿಲ್.

ಆಕಾಶವಾಣಿ ಮಂಗಳೂರು, ಸಮಯ 6:05 ಆಗಲಿದೆ. ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ಇದುವರೆಗೆ ರುಕ್ಮುದ್ದೀನ್ ಅವರು ಹಾಡಿದ ಅಮ್ಜದ್ ಹೈದರಾಬಾದಿ ಅವರ ಗೀತೆಯನ್ನು ಕೇಳಿದಿರಿ. ಇದೀಗ ಎಂಎಸ್ ಶೀಲಾ ಹಾಡಿರುವ ಶ್ರೀ ಚಂದ್ರು ಅವರ ರಚನೆ.

ಕಾರ್ಯಕ್ರಮದ ಕೊನೆಯಲ್ಲಿ ದೇಶಭಕ್ತಿಗೀತೆ ರಚನೆ ಕೃಷ್ಣಮೂರ್ತಿ ಪುರಾಣಿಕ್, ಹಾಡಿರುವವರು ಕಸ್ತೂರಿ ಶಂಕರ್ ಮತ್ತು ಬಿ.ಕೆ. ಸುಮಿತ್ರಾ.

0: ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನಾ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು, ಚಿಂತನ ಕೆಪಿಎ ಖಾದರ್ ಕುತ್ತೆತ್ತೂರು ಅವರಿಂದ.
1: ಮೊಹರ್ರಂ ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ ನಿರಂಕುಶ ಪ್ರಭುತ್ವದ ವಿರುದ್ಧ ವೀರಾವೇಶದಿಂದ ಹೋರಾಡಿ ಆತ್ಮಾರ್ಪಣೆಗೈದ ಹಜರತ್ ಇಮಾಮ್ ಹುಸೇನರನ್ನು ಸ್ಮರಿಸತಕ್ಕ ಜಾಗೃತಿಯ ದಿನವು ಆ ಮಹಾನ್ ಚೇತನಕ್ಕೆ ಶ್ರದ್ಧಾಂಜಲಿಯನ್ನರ್ಪಿಸತಕ್ಕ ಪುಣ್ಯದ ದಿನವೂ ಆಗಿದೆ. ಇಸ್ಲಾಮಿನ 4ನೇ ಖಲೀಫರಾಗಿದ್ದ ಹಜರತ್ ಅಲಿಯವರು ಖಿಲಾಫತನ್ನು ನಿರ್ವಹಿಸಿದ ಅನಂತರ 5ನೇ ಖಲೀಫರಾಗಿ ಅಮೀರ್ ಮುಆವಿಯಾರವರು ಆಯ್ಕೆಯಾದರು. ಅಮೀರ್ ಮುಆವಿಯಾರವರು ಮರಣ ಹೊಂದಿದಾಗ ನಾಯಕತ್ವದ ಯಾವ ಅರ್ಹತೆಯೂ ಇಲ್ಲದ ಅವರ ಪುತ್ರ ದುಷ್ಟ ಯಜೀದನು ಸರ್ವಾಧಿಕಾರಿಯಾದನು. ಹಜರತ್ ಅಲಿಯವರ ಸುಪುತ್ರರಾದ ಇಮಾಮ್ ಹುಸೇನರಿಗೆ ಕೂಫಾದ ನಾಯಕತ್ವ ಅಂದು ನ್ಯಾಯಯುತವಾಗಿ ದೊರೆಯಬೇಕಿತ್ತು. ಆದರೆ ಹಜರತ್ ಇಮಾಮ್ ಹುಸೇನರು ಮಾತ್ರ ಆಧ್ಯಾತ್ಮಿಕ ವಿಚಾರಗಳಲ್ಲಿಯೇ ಸದಾ ತಲ್ಲೀನರಾಗಿ ಕಾಲ ಕಳೆಯುತ್ತಿದ್ದು ಅಧಿಕಾರದ ಲಾಲಸೆ ಅವರಿಗೆ

ಎಳ್ಳಷ್ಟು ಇಷ್ಟವಿರಲಿಲ್ಲ. ಅಂದು ಇಸ್ಲಾಮೀ ದೇಶದ ಆಡಳಿತವನ್ನು ಕೈಗೆತ್ತಿಕೊಂಡ ದುಷ್ಟ ಯಜೀದನು ಅಧಿಕಾರ ದಾಹದಿಂದ ನ್ಯಾಯ, ಧರ್ಮ, ನೀತಿ ಇವೆಲ್ಲವನ್ನೂ ಸಂಪೂರ್ಣ ಮರೆತು ತನ್ನ ಇಚ್ಛಾನುಸಾರವಾಗಿ ಇಸ್ಲಾಮಿನ ಉನ್ನತ ಮೌಲ್ಯಗಳ ವಿರುದ್ಧವಾಗಿಯೇ ರಾಜ್ಯಭಾರವನ್ನು ನಿರ್ವಹಿಸತೊಡಗಿದನು. ಅಧಿಕಾರ ಗದ್ದುಗೆಯನ್ನೇರಿದ ದುಷ್ಟ ಯಜೀದನ ದುರಾಡಳಿತದಿಂದ ಪ್ರಜೆಗಳು ಸಂಪೂರ್ಣ ಕಂಗೆಟ್ಟರು. ಕೂಫಾದ ಜನರ ಒತ್ತಾಯಕ್ಕೆ ಮಣಿದ ಹಜರತ್ ಇಮಾಮ್ ಹುಸೇನರು ತನ್ನ ತಾತರು ರೂಪಿಸಿದ ರಾಜಕೀಯ ಸ್ಥಿರತೆಯ ಪುನರುತ್ಥಾನಕ್ಕಾಗಿ ದುಷ್ಟ ಯಜೀದನ ವಿರುದ್ಧ ಹೋರಾಡಬೇಕಾದು ಅಂದು ಅನಿವಾರ್ಯವಾಗಿತ್ತು. ಹಿಜರಿ ಶಕ 61 ಮೊಹರ್ರಂ ತಿಂಗಳ 10 ಇರಾಕ್ ದೇಶದ ಯುಪ್ರೆಟಿಸ್ ನದಿ ತೀರದ ಕರ್ಬಲಾ ಮೈದಾನದಲ್ಲಿ ಯಜೀದನ ಅಸಂಖ್ಯಾತ ಸೈನಿಕರನ್ನು ಹಜರತ್ ಇಮಾಮ್ ಹುಸೇನರು ಕೇವಲ ತನ್ನ 72 ಮಂದಿ ಅನುಯಾಯಿಗಳಿಂದ

0: ಮೊಹರ್ರಂ ತಿಂಗಳ 10ರಂದು ಇರಾಕ್ ದೇಶದ ಯುಪ್ರೆಟಿಸ್ ನದಿ ತೀರದ ಕರ್ಬಲಾ ಮೈದಾನದಲ್ಲಿ ಯಜೀದನ ಅಸಂಖ್ಯಾತ ಸೈನಿಕರನ್ನು ಹಜರತ್ ಇಮಾಮ್ ಹುಸೇನರು ಕೇವಲ ತನ್ನ 72 ಮಂದಿ ಅನುಯಾಯಿಗಳಿಂದ ಎದುರಿಸಿದರು. ಈ ಕದನದಲ್ಲಿ ಸೋಲು ತನ್ನ ಪಾಲಿಗೆ ಖಚಿತವೆಂದು ಹಜರತ್ ಇಮಾಮ್ ಹುಸೇನರು ಭಾವಿಸಿದ್ದರೂ ಅದು ಸತ್ಯ, ನ್ಯಾಯ ಮತ್ತು ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ನಡೆಸಿದ ಅಭೂತಪೂರ್ವ ಕದನವಾಗಿತ್ತು. ಹಜರತ್ ಇಮಾಮ್ ಹುಸೇನರು ಕರ್ಬಲಾ ರಣಾಂಗಣದಲ್ಲಿ ವೀರಾವೇಶದಿಂದ ಹೋರಾಡಿ ಕೊನೆಗೂ ಮೊಹರ್ರಂ 10ರಂದು ಹುತಾತ್ಮರಾದರು. ಹಜರತ್ ಇಮಾಮ್ ಹುಸೇನರು ಇಸ್ಲಾಮಿನ ಉನ್ನತ ಮೌಲ್ಯಗಳ ಸಂಸ್ಥಾಪನೆಗಾಗಿ ವೀರಾವೇಶದ ಹೋರಾಟದ ಮೂಲಕ ಅಮರ ಜ್ಯೋತಿಯೊಂದನ್ನು ಹೊತ್ತಿಸಿ ಹೋದರು. ಅವರು ಹುತಾತ್ಮರಾಗಿ ಇಂದು 1400 ವರ್ಷಗಳು ಸಂದರೂ ಆ ಜ್ಯೋತಿಯು ಮಾತ್ರ ಇನ್ನೂ ನಂದದೆ ಅಮರವಾಗಿಯೇ ಉಳಿದಿದೆ. ಮೊಹರ್ರಂ 10 ನಿರಂಕುಶ ಪ್ರಭುತ್ವಕ್ಕೆ ಕೊಡಲಿಯೇಟನ್ನಿತ್ತ ಚಾರಿತ್ರಿಕ ದಿನವು ಪ್ರಜಾಸತ್ತೆಯ ಅಭೂತಪೂರ್ವ ವಿಜಯದ ದಿನವೂ ಆಗಿದೆ. ಹಜರತ್ ಇಮಾಮ್ ಹುಸೇನರು ತನ್ನ ಬದುಕಿನುದ್ದಕ್ಕೂ ತೋರಿದ ಅಪೂರ್ವ ತ್ಯಾಗದ ಸ್ಫೂರ್ತಿಯು ಮಾನವ ಬದುಕಿಗೆ ಇಂದು ಅಗತ್ಯವಾಗಿದೆ. ಸಾಮಾಜಿಕ ಹಿತಾಸಕ್ತಿಗಾಗಿ ಮಾಡುವ ತ್ಯಾಗವು ಮನುಷ್ಯನಿಗೆ ಜೀವನದಲ್ಲಿ ಸುಭಿಕ್ಷೆಯನ್ನು, ನೆಮ್ಮದಿಯನ್ನು, ಆತ್ಮಸಂತೃಪ್ತಿಯನ್ನು ನೀಡಬಲ್ಲದು. ಮೊಹರ್ರಂ ಸ್ವಾತಂತ್ರ್ಯ ಪ್ರೇಮದ ಉನ್ನತ ಆದರ್ಶಗಳನ್ನು ಮನುಕುಲಕ್ಕೆ ಸಾರುವುದಲ್ಲದೆ ಹಜರತ್ ಇಮಾಮ್ ಹುಸೇನರ ಆದರ್ಶ ಜೀವನ ಮತ್ತು ಸ್ವಾಭಿಮಾನದ ಪ್ರತಿಷ್ಠೆಯು ಮಾನವ ಜೀವನಕ್ಕೆ ಸದಾ ಮಾರ್ಗದರ್ಶನ ನೀಡಬಲ್ಲದು.
1: ಇದುವರೆಗೆ ಕೆಪಿಎ ಖಾದರ್ ಕುತ್ತೆತ್ತೂರು ಅವರಿಂದ ಚಿಂತನ ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ನಿಖಿತ್ ಅಂಪಾರ್, 6:50 ರೈತರಿಗೆ ಸಲಹೆ, 7:15 ಸುಗಮ ಸಂಗೀತ, ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು, 7:45 ಚಿತ್ರಗೀತೆಗಳ ರಾಗರಂಜನಿ, 8:30 ಚಿತ್ರಗೀತೆಗಳು, 9:05 ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಭಾಗವಹಿಸುವವರು ವಾಯುಸೇನೆಯ ನಿವೃತ್ತ ವಾರೆಂಟ್ ಅಧಿಕಾರಿ ಶ್ರೀಧರ್ ಭಟ್, ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 9:30 ಭಾವಗಾನ ತಿಂಗಳ ಹಾಡು, ರಚನೆ ಡಾಕ್ಟರ್ ರಾಘವೇಂದ್ರ ರಾವ್, ಸಂಗೀತ ಸಂದೀಪ್ ಆರ್ ಬಲ್ಲಾಳ್, ಹಾಡಿರುವವರು ಎಂ ಪಂಚಮಿ. 9:40 ಗಾಂಧಿ ಸ್ಮೃತಿ, 9:50 ಸುಗಮ ಸಂಗೀತ, ವೃಂದಗಾನದಲ್ಲಿ ಭಾವಗೀತೆಗಳು. 10:00 ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಾಂಗ್. 10:30 ತುಳು ಕಾರ್ಯಕ್ರಮ ಜವನೆರೆ ಕಲಾ. ತುಳುನಾಡದ ಸಾಮರಸ್ಯ ಈ ಕುರಿತು ಮೇಘಶ್ರೀ ಅವರಿಂದ ಭಾಷಣ. ನಂತರ ತುಳುನಾಡದ ಸಿರಿ ಸಂಪತ್ ಈ ಕುರಿತು ಸೌಪರ್ಣಿಕ ರೈ ಕಾಟುಕುಕ್ಕೆ ಅವರಿಂದ ಭಾಷಣ ಕೇಳುವಿರಿ. 11:00 ವನಿತಾವಾಣಿ. ಇಂದಿನ ಮಹಿಳೆ ಸ್ವಯಂ ನಿರ್ವಹಣೆ, ಪೋಷಣೆ ಮತ್ತು ವ್ಯಕ್ತಿತ್ವ ವಿಕಾಸ, ಜಯಶ್ರೀ ಪೈ ಅವರಿಂದ ಭಾಷಣ ಪ್ರಸಾರವಾಗುವುದು. 11:30 ಹಿಂದಿ ಚಿತ್ರಗೀತೆಗಳು. 12:05 ವನಿತಾ ವಿಹಾರ. ಡಾಕ್ಟರ್ ಅನುಪಮಾ ನಿರಂಜನ ಅವರ ಆತ್ಮಕಥೆಯ ಕುರಿತು ಮಾತನಾಡುವವರು ಡಾಕ್ಟರ್ ಕೆಜಿ ಕವಿತಾ. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ಜೀರ್ಣಾಂಗ ವ್ಯೂಹದ ಕ್ಯಾನ್ಸರ್ ಕುರಿತು ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಸರ್ಜನ್ ಡಾಕ್ಟರ್ ಹನುಮಂತ ನಾಯ್ಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ದ್ಯಾಮಲಾಂಬಿಕಾ ಎಂಎಸ್. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 11:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಪಿಎಂ ಫಸಲ್ ಬೀಮಾ ಯೋಜನೆಯ ಕುರಿತು ಮಾಹಿತಿ ಪ್ರಸಾರವಾಗುವುದು. 11:20 ಸ್ವರಮಾಧುರ್ಯ, ಶಿವಾನಂದ ಪಾಟೀಲ್ ಹಾಡಿರುವ ವಚನಗಳು. 11:30 ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ಕ್ಕೆ ಕನ್ನಡ ಚಿತ್ರಗೀತೆ

ಧನ್ಯವಾದಗಳು. ಇನ್ನು ನಮ್ಮ ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಕುಂದಸಿರಿ ಬರಹಗಾರ ಸಂಶೋಧಕ ಸದ್ಯೋಜಾತ ಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಶಿವಾನಿ ಶೆಟ್ಟಿ. 5:30 ಹಿಂದಿ ಚಿತ್ರಗೀತೆಗಳು, 5:45 ಪ್ರಾಯೋಜಿತ ಕಾರ್ಯಕ್ರಮ ಮನೋಚಿಂತನ, ವಿಷಯ ತಂಬಾಕು ವ್ಯಸನ ನಿವಾರಣಾ ಕೇಂದ್ರ. ಭಾಗವಹಿಸುವವರು ನಿಮ್ಹಾನ್ಸ್ ಬೆಂಗಳೂರು, ಇಲ್ಲಿನ ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರಾದ ಡಾಕ್ಟರ್ ಸುಬೋಧ್ ಬಿಎನ್. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. 6:10 ತುಳು ಕಾರ್ಯಕ್ರಮ ಪದರಂಗೀತ, 6:30 ಅವಲೋಕನ, 6:50 ಕೃಷಿರಂಗ, ವಿದೇಶಿ ಹಣ್ಣಿನ ಕೃಷಿ, ಈ ಕುರಿತು ಎಡ್ವರ್ಡ್ ರೆಬೆಲ್ಲೋ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಸ್ನೇಹಾ ಭಟ್. 7:45 ಹಿಂದಿ ಚಿತ್ರಗೀತೆಗಳು, 8:00 ವಾರದ ಅತಿಥಿ. ಭಾಗವಹಿಸುವವರು ಖ್ಯಾತ ಲೆಕ್ಕ ಪರಿಶೋಧಕರು ಹಾಗೂ ಎಂಎಸ್ಎಂಇ ಮಾರ್ಗದರ್ಶಕರಾದ ಸಿಎಎಸ್ಎಸ್ ನಾಯಕ್. ಸಂದರ್ಶಿಸುವವರು ಸೂರ್ಯನಾರಾಯಣ ಭಟ್ ಪಿಎಸ್. 8:30 ಕರಾವಳಿಯ ಶಿಲಾಶಾಸನಗಳು, ಡಾಕ್ಟರ್ ಗಣಪತಿ ಗೌಡ ಎಸ್ ಅವರಿಂದ ಭಾಷಣ ಕೇಳುವಿರಿ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30 ಯಕ್ಷಗಾನ ತಾಳಮದ್ದಲೆ ಕಾರ್ಯಕ್ರಮ, ಯಕ್ಷಸಿರಿ ಪ್ರಸಂಗ, ಕಿಮಿಚ್ಚಕ ವ್ರತ ನಡೆಸಿಕೊಡುವವರು ಶ್ರೀ ಯಕ್ಷದೇವ ಮಿತ್ರಕಲಾ ಮಂಡಳಿ ಬೆಳುವಾಯಿ ಇಲ್ಲಿನ ಸದಸ್ಯರು. 10:30 ಚಿತ್ರಗೀತೆಗಳು, 11:05 ಇಂಗ್ಲಿಷ್ನಲ್ಲಿ ವಾರ್ತೆ. ಇವು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು.

0: ಇದುವರೆಗೆ ಸಿ ಅಶ್ವಥ್ ಹಾಡಿದ ಸಂತ ಶಿಶುನಾಳ ಶರೀಫರ ತತ್ವಪದವನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಂಗಳೂರು.

0: ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ ಆಲ್ಝೈಮರ್ ಕಾಯಿಲೆಯ ಗುಣಗಳು. ಪ್ರಸ್ತುತಿ ಡಾಕ್ಟರ್ ನಿಖಿತ್ ಅಂಪಾರ್.
1: ಜನರಲಿ ಕಾಮನ್ ಟೈಪ್ ಆಫ್ ಆಲ್ಜಮ್ ಅಥವಾ ಟಿಪಿಕಲ್ ಆಲ್ಜಮರ್ಸ್ ಡಿಸೀಸ್ ಅಂತ ಹೇಳ್ತೇವೆ. ಅದು ಯೂಶ್ವಲಿ ಅ ವೆರಿ ಸ್ಲೋ ಪ್ರೊಸೆಸ್, ಒಂದು 5-20 ಇಯರ್ಸ್ ಅಂತ ನಾವು ಹೇಳ್ತೇವೆ. ಪೇಷಂಟ್ ಟು ಪೇಷಂಟ್ ವೇರಿಯೇಷನ್ ಇದ್ದೇ ಇರ್ತದೆ, ಬಟ್ ಇಸ್ ಯೂಶ್ವಲಿ ಅ ಸ್ಲೋ ಪ್ರೋಗ್ರೆಸ್ ಆಗುವಂಥದ್ದು. ಫಸ್ಟ್ ಮೆಮೊರಿ ರಿಲೇಟೆಡ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗಿ ಮತ್ತೆ ಸ್ವಲ್ಪ ಬಂದು 3-4 ವರ್ಷ ಹಾಗೆ ಹೋಗ್ತಾ ಇದ್ದಾಗೇನೆ ಎಕ್ಸಿಕ್ಯೂಟಿವ್ ಪ್ರಾಬ್ಲಮ್ಸ್ ಮತ್ತೆ ಅದರ ನೆಕ್ಸ್ಟ್ ವಿಜುವಲ್ ಸ್ಪೇಷಿಯಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತೇವೆ. ಆಮೇಲೆ ಫ್ರಾಂಟಲ್ ಅಥವಾ ಬಿಹೇವಿಯರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂತ ಹೇಳ್ತೇವೆ. ಎಕ್ಸಿಕ್ಯೂಟಿವ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಒಂದು ಯಾವುದೋ ಒಂದು ಟಾಸ್ಕ್, ಯಾವುದೋ ಒಂದು ಕಾರ್ಯಕ್ಕೆ ಪ್ಲಾನಿಂಗ್ ಬೇಕಾಗುವಂಥದ್ದು. ಈಗ ಗೃಹಿಣಿ ಅವರಲ್ಲಿ ಕುಕ್ಕಿಂಗ್, ಈಗ ಕಿಚನಲ್ಲಿ ಒಂದು ಪರ್ಟಿಕ್ಯುಲರ್ ಡಿಶ್ ಮಾಡಬೇಕಾದ್ರೆ ಈ ಥರ ಒಂದೊಂದು ಸ್ಟೆಪ್ಸ್ ಇರುತ್ತೆ. ಈ ಫಸ್ಟ್ ಹೀಗೆ ಮಾಡಬೇಕು, ಅದಾದಮೇಲೆ ಇದು ಹಾಕಬೇಕು, ಅದು ಹಾಕಬೇಕು ಅಂತ ಒಂದು ಪ್ಲಾನಿಂಗ್ ಅಂತ ಇರ್ತದೆ. ಮೊದಲು ಜೀವನಡಿ ಮಾಡ್ಕೊಂಡು ಬಂದವರು, ಸೊ ಅದೆಲ್ಲ ತೊಂದರೆಗಳು ಲಕ್ಷಣಗಳು ಕಾಣಿಸ್ಕೊಳ್ತಾ ಬರುತ್ತೆ. ಮತ್ತೆ ಕೆಲವು ಸರಿ ಈಗ ಕೃಷಿ ಈಗ ಫಾರ್ಮರ್ಸ್ ಇರ್ತಾರೆ, ಅವರಿಗೆ ಈ ಸೀಸನಿಗೆ ಯಾವ ರೀತಿ ಬೆಳೆಗಳು ಬೆಳೆಸಬೇಕು, ಇಷ್ಟು ಗೊಬ್ಬರ ಹಾಕಬೇಕು, ಇಷ್ಟು ಪೆಸ್ಟಿಸೈಡ್ಸ್ ಅಂತ ಒಂದು ಇರ್ತದೆ, ಹೇಗೆ ಮಾಡಬೇಕು ಅದೆಲ್ಲ ಒಂದು ಪ್ಲಾನಿಂಗ್ ಬೇಕಾಗತ್ತೆ. ಸೊ ಅದೆಲ್ಲ ಮೊದಲು ಮಾಡ್ಕೊಂಡು ಬರೋರಲ್ಲಿ ಅದು ಈಗ ಅವರಿಗೆ ಅದು ಮಾಡ್ಲಿಕ್ಕೆ ಆಗದೆ ಇರುವಂಥದ್ದು. ಮತ್ತೆ ಬ್ಯಾಂಕಿಂಗ್, ಬ್ಯಾಂಕ್ ಹೋಗಿ ಅದನ್ನ ಅವರಿಗಿಷ್ಟು ಬ್ಯಾಲೆನ್ಸ್ ಇದೆ ಅದೆಲ್ಲ ಟ್ರ್ಯಾಕ್ ಇಟ್ಕೊಳ್ಳಿಕ್ಕೆ ಕಷ್ಟ ಆಗೋದು. ಅದೆಲ್ಲ ಎಕ್ಸಿಕ್ಯೂಷನ್. ಮತ್ತೆ ವಿಜುವಲ್ ಸ್ಪೆಷಲ್ ಅಂತ ಹೇಳಿದರೆ ಈಗ ಕೆಲವೊಮ್ಮೆ ಈಗ ಮನೆಯಿಂದ ಹೊರಗೆ ಹೋದರೆ ಕೆಲವು ಪೇಷಂಟ್ಸ್ ನೆಕ್ಸ್ಟ್ ಮುಂದೆ ಸ್ಟೇಜಸ್ಸಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಅವರಿಗೆ ಮನೆಗೆ ವಾಪಸ್ ಬರಲಿಕ್ಕೆ ದಾರಿ ಮರೆತು ಹೋಗ್ಬೋದು. ಅಡ್ವಾನ್ಸ್ ಸ್ಟೇಜ್

0: ಅಲ್ಲಿ ಕೆಲವೊಮ್ಮೆ ಮನೆ ಒಳಗೇನೆ, ಈಗ ಬೆಡ್ರೂಮಿಂದ ಕಿಚನಿಗೆ ಹೋಗಬೇಕಾದ್ರೆ ಅಥವಾ ಬಾತ್ರೂಮಿಗೆ ಹೋಗಬೇಕಾದ್ರೆ ಅವರಿಗೆ ಹೇಗೆ ಹೋಗಬೇಕು ಅಂತ ಕನ್ಫ್ಯೂಷನ್ ಆಗ್ಬೋದು. ಮತ್ತು ಕೆಲವರಲ್ಲಿ ಈ ಬಿಹೇವಿಯರ್ ಪ್ರಾಬ್ಲಮ್ಸು ಸ್ಟಾರ್ಟ್ ಆಗುತ್ತೆ ಲೇಟರ್ ಸ್ಟೇಜಸ್ಸಲ್ಲಿ. ಅಂದರೆ ಒಂದು ಪರ್ಸ್ನಲ್ ಹೈಜಿನ್ನ ನೋಡ್ಕೊಳ್ಳದೆ ಅವರು ಸ್ನಾನ ಮಾಡಬೇಕು, ಅವರೇ ಇದು ಮಾಡಬೇಕು ಅಂತ ಅದು ಅವರು ಅದ್ರ ಬಗ್ಗೆ ಯೋಚನೆ ಎಲ್ಲ ಮಾಡೋದಿಲ್ಲ. ಕೆಲವೊಂದು ಸಿಚುವೇಷನ್ಸಲ್ಲಿ ಬಟ್ಟೆ ಹಾಕದೇ ಹೊರಗೆ ಹೋಗುವುದು. ಸೊ ಮತ್ತೆ ಎಲ್ಲಾದರೂ ಬೇರೆ ಬಾತ್ರೂಮಲ್ಲಿ ಬದಲು ಬೇರೆ ಕಡೆ ಮೂತ್ರ ಅಥವಾ ಮಲ ವಿಸರ್ಜನೆ ಎಲ್ಲ ಮಾಡುವಂಥದ್ದು ಕೆಲವರಲ್ಲಿ, ಅದು ಸಹ ಡೆವಲಪ್ ಆದ ಲಕ್ಷಣಗಳು ಕಾಣಿಸ್ಕೊಳ್ಬೋದು.
1: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಆಲ್ಝೈಮರ್ ಕಾಯಿಲೆಯ ಗುಣಗಳು. ಪ್ರಸ್ತುತಿ ಡಾಕ್ಟರ್ ನಿಖಿತ್ ಅಂಪಾರ್. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.

ಕೇಳುಗರೆ, ಈ ಬೆಳಗ್ಗೆ 9:05ಕ್ಕೆ ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪ್ರಸಾರವಾಗುವುದು, ಭಾಗವಹಿಸುವವರು ವಾಯುಸೇನೆಯ ನಿವೃತ್ತ ವಾರೆಂಟ್ ಅಧಿಕಾರಿ ಶ್ರೀಧರ್ ಭಟ್.

0: ಆಕಾಶವಾಣಿ ಮಂಗಳೂರು. ಸಮಯ 6:50. ಇದೀಗ ಕೇಳಿ ರೈತರಿಗೆ ಸಲಹೆ.
1: ಅಡಿಕೆ ಭಾರತ ದೇಶದ ಒಂದು ಪ್ರಮುಖ ವಾಣಿಜ್ಯ ಬೆಳೆ. ಅಡಿಕೆ ಉತ್ಪನ್ನದಲ್ಲಿ ಭಾರತವು ಸ್ವಾವಲಂಬಿಯಾಗಿದ್ದು, ಒಟ್ಟು 65% ಅಡಿಕೆ ಬೆಳೆ ಕರ್ನಾಟಕದಲ್ಲಿ ಉತ್ಪಾದನೆಯಾಗುತ್ತದೆ. ಅಡಿಕೆಯ ಜೊತೆ ಕಾಳುಮೆಣಸು, ಶುಂಠಿ, ಬಾಳೆ, ಏಲಕ್ಕಿ, ಕೊಕ್ಕೋ ಮುಂತಾದ ಮಿಶ್ರ ಬೆಳೆಗಳನ್ನು ಬೆಳೆಯುವುದನ್ನು ನಾವು ಕಾಣುತ್ತೇವೆ. ರೋಗ ಮತ್ತು ಕೀಟಗಳ ಬಾಧೆ ಕಡಿಮೆ ಬರುವುದರಿಂದ ಸುವರ್ಣಗೆಡ್ಡೆಯನ್ನು ಕೂಡ ಇತ್ತೀಚೆಗೆ ರೈತರು ಬೆಳೆಸುತ್ತಾರೆ. ಸುವರ್ಣಗೆಡ್ಡೆ ಬಹುದೊಡ್ಡ ಗಾತ್ರದ ಗೆಡ್ಡೆಯಾಗಿದ್ದು, ಹೆಚ್ಚಿನ ಪ್ರಮಾಣದ ಶರ್ಕರಪಿಷ್ಟ, ಲವಣ, ಎ ಮತ್ತು ಬಿ ಅನ್ನಾಂಗ ಮಿಶ್ರ ಬೆಳೆಯಾಗಿ ಬೆಳೆಯುವುದರಿಂದ ಬಾಷ್ಪೀಭವನ ಕ್ರಿಯೆ, ಮಣ್ಣಿನ ಸವಕಳಿ ಮತ್ತು ಕಳೆ ನಿಯಂತ್ರಣಕ್ಕೆ ಸಹಾಯಕವಾಗುತ್ತದೆ. ಸಾಮಾನ್ಯವಾಗಿ 5-6 ವಯಸ್ಸಿನ ಅಡಿಕೆ ತೋಟದಲ್ಲಿ 2 ನಡುವೆ 4 ಅಡಿಕೆ ಗಿಡಗಳ ಮಧ್ಯಭಾಗದಲ್ಲಿ ಬೆಳೆದು ರೈತರು ಉತ್ತಮ ಲಾಭವನ್ನು ಪಡೆಯಬಹುದು. ನೀರು ಬಸಿದು ಹೋಗುವಂತಹ ಮರಳು ಮಿಶ್ರಿತ ಕೆಂಪು ಮಣ್ಣು ಈ ಬೆಳೆಗೆ ಸೂಕ್ತ. ಇತರ ಮಣ್ಣುಗಳಲ್ಲಿ ಕೂಡ ಸೂಕ್ತ ನಿರ್ವಹಣಾ ವಿಧಾನಗಳನ್ನು ಬಳಸಿ ಇದನ್ನು ಬೆಳೆಯಬಹುದು. ರಸಸಾರ 5.5-7 ಈ ಬೆಳೆಗೆ ಉತ್ತಮವಾಗಿದೆ. ಈ ಬೆಳೆಯನ್ನು ಒಣ ಪ್ರದೇಶದಲ್ಲಿ 3-8 ಮತ್ತು ಕರಾವಳಿಯಲ್ಲಿ 3 ಪ್ರಾರಂಭಿಸಬಹುದು. ಕನಿಷ್ಠ 500 ತೂಕವಿರುವ ಗೆಡ್ಡೆಗಳನ್ನು ಸಣ್ಣ ತುಂಡುಗಳಾಗಿ ಮಾಡಬೇಕು. ಪ್ರತಿ ಹೆಕ್ಟೇರಿಗೆ 5-6 ಗೆಡ್ಡೆ ಬೇಕಾಗುತ್ತದೆ. ಈ ಸುವರ್ಣಗೆಡ್ಡೆಯಲ್ಲಿ ಶ್ರೀಪದ್ಮ, ಗಜೇಂದ್ರ, ಕುಸುಮ, AM6, AM7, AM16 ಇತ್ಯಾದಿ ತಳಿಗಳನ್ನು ಕಾಣಬಹುದು. ಅಲ್ಲದೆ ಸ್ಥಳೀಯ ತಳಿಗಳು ಕೂಡ ಇವೆ. ಭೂಮಿಯನ್ನು ಹದ ಮಾಡಿದ ನಂತರ 60 cm × 60 cm × 45 cm ಗಾತ್ರದ ಗುಣಿಗಳನ್ನು 90x90 cm ಅಂತರದಲ್ಲಿ ತೆಗೆಯಬೇಕು. ಗುಣಿಗಳನ್ನು ಕೊಟ್ಟಿಗೆ ಗೊಬ್ಬರ ಮತ್ತು ಮೇಲ್ಮಣ್ಣಿನಿಂದ ತುಂಬಬೇಕು. ಪ್ರತಿ ಹೆಕ್ಟೇರಿಗೆ 25 ಕೊಟ್ಟಿಗೆ ಗೊಬ್ಬರ ಬೇಕಾಗುತ್ತದೆ. ನಂತರ ಗಡ್ಡೆಗಳನ್ನು ಇಟ್ಟು ಮಣ್ಣಿನಿಂದ ಮುಚ್ಚಿ 1 ನಂತರ ಮೊಳಕೆ ಒಡೆಯುತ್ತವೆ. ನಂತರ ಶಿಫಾರಸು ಮಾಡಿದ ಸಾರಜನಕ, ರಂಜಕ, ಪೊಟ್ಯಾಶ್ ಗೊಬ್ಬರವನ್ನು ಕೊಡಬೇಕಾಗುತ್ತದೆ. ಕರಾವಳಿ ಪ್ರದೇಶದಲ್ಲಿ 50% ಸಾರಜನಕವನ್ನು ಮತ್ತು ಪೊಟ್ಯಾಶ್ ಹಾಗೂ ಪೂರ್ಣ ರಂಜಕವನ್ನು 2 ನಂತರ ಕೊಡಬೇಕಾಗುತ್ತದೆ. ಉಳಿದ 50% ಸಾರಜನಕ, ಪೊಟ್ಯಾಶ್ ಅನ್ನು ಮೊದಲನೇ ಕಂತು ನೀಡಿದ 2 ನಂತರ ಕೊಡಬೇಕಾಗುತ್ತದೆ. ಹವಾಮಾನಕ್ಕೆ ಅನುಗುಣವಾಗಿ ವಾರಕ್ಕೊಮ್ಮೆ ನೀರು ಒದಗಿ

0: ಎಸಬೇಕು. ಪ್ರತಿ 30 ದಿನಗಳಿಗೊಮ್ಮೆ ಗಿಡಗಳ ಬುಡಕ್ಕೆ ಮಣ್ಣು ಹಾಕಬೇಕು. ನಾಟಿ ಮಾಡಿದ 6-7 ತಿಂಗಳ ನಂತರ ಎಲೆಗಳು ಹಳದಿಯಾಗಿ ಗಿಡಗಳು ಒಣಗುವುದು ಕಟಾವಿನ ಸೂಚನೆಯಾಗಿರುತ್ತದೆ. ಗಡ್ಡೆಗಳನ್ನು ಮಣ್ಣಿನಿಂದ ಅಗೆದು ಹೊರತೆಗೆಯಬೇಕು. ಪ್ರತಿ ಹೆಕ್ಟೇರಿಗೆ 40-50 ಟನ್ನಷ್ಟು ಇಳುವರಿಯನ್ನು ಪಡೆಯಬಹುದು.
1: ರೈತರಿಗೆ ಸಲಹೆ ಪ್ರಸಾರವಾಯಿತು. ಕೇಳುಗರೆ, ಈ ಸಾಯಂಕಾಲ 6:50 ಕೃಷಿರಂಗದಲ್ಲಿ ವಿದೇಶಿ ಹಣ್ಣಿನ ಕೃಷಿ, ಈ ಕುರಿತು ಎಡ್ವರ್ಡ್ ರೆಬೆಲ್ಲೋ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಿಸುವವರು ಸ್ನೇಹಾ ಭಟ್.

ಕೇಳುಗರೆ, ಮಳೆಗಾಲದಲ್ಲಿ ಸಿಡಿಲಿನ ಅಪಾಯದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಕೆಲವೊಂದು ಸಲಹೆಗಳು ಇಲ್ಲಿವೆ. ಗುಡುಗು ಮಿಂಚು ಬರುವ ಹಾಗಿದ್ರೆ ತಗ್ಗು ಪ್ರದೇಶಕ್ಕೆ ಹೋಗಿ ನಿಲ್ಲಿ. ನದಿ, ಕೆರೆ, ಸಮುದ್ರದ ನೀರಿನಲ್ಲಿದ್ದರೆ ತಕ್ಷಣ ಹೊರಬನ್ನಿ. ಯಾವುದೇ ಇಲೆಕ್ಟ್ರಾನಿಕ್ ಕಂಬ, ವಿದ್ಯುತ್ ಕಂಬ, ಮೊಬೈಲ್ ಟವರ್ ಹತ್ತಿರ ನಿಲ್ಲಬೇಡಿ. ಮನೆಯಲ್ಲಿದ್ದಾಗ ಗೋಡೆಯನ್ನು ಸ್ಪರ್ಶಿಸದೆ ಕೋಣೆಯ ಮಧ್ಯದಲ್ಲಿ ಇರಿ. ಕಂಪ್ಯೂಟರ್, ಟಿವಿಗಳನ್ನು ಆಫ್ ಮಾಡಿ ಪ್ಲಗ್ನಿಂದ ವೈರನ್ನು ತೆಗೆಯಿರಿ. ಮಳೆಯೊಂದಿಗೆ ಗುಡುಗು ಮಿಂಚು ಇದ್ದಾಗ ಪ್ರಯಾಣ ಮಾಡದೇ ಇರುವುದು ಒಳ್ಳೆಯದು. ಯಾವುದೇ ಕಾರಣಕ್ಕೂ ಗಿಡ ಮರಗಳ ಕೆಳಗಡೆ ನಿಲ್ಲಬೇಡಿ. ಫೋನಿನಲ್ಲಿ ಮಾತನಾಡುವುದು, ಇಂಟರ್ನೆಟ್ ಬಳಕೆ, ಫೋನ್ ಚಾರ್ಜ್ ಮಾಡುವುದು ಬೇಡವೇ ಬೇಡ. ಬಯಲಿನಲ್ಲಿ ಇರಲೇಬೇಕಾದ ಸಂದರ್ಭವಿದ್ದರೆ ನಿಮ್ಮ ತಲೆಯನ್ನು ಮೊಣಕಾಲುಗಳ ನಡುವೆ ಹುದುಗಿಸಿ ಬಾಗಿ ಕುಳಿತುಕೊಳ್ಳಿ. ಮನೆ ಇಲ್ಲವೇ ಕಟ್ಟಡಗಳಿಂದ ಹೊರಬರಬೇಡಿ. ಮನೆಗೆ ಮಿಂಚು ನಿರೋಧಕ ಅರ್ಥಿಂಗ್ ವ್ಯವಸ್ಥೆಯನ್ನು ಅಳವಡಿಸುವಂತಹದ್ದು ಒಳ್ಳೆಯದು.

ಆಕಾಶವಾಣಿ ಮಂಗಳೂರು. ಸಮಯ 6:55 ಆಗಲಿದೆ. ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಡಾಕ್ಟರ್ ಗಣೇಶ ಹೆಗಡೆ. ಅಥ ವಾರ್ತಾ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಶ್ಯಃ ನವದಿಲ್ಯಾಂ ಸಂಯುಕ್ತರಾಷ್ಟ್ರಸಂಘಸ್ಯ ಮಹಾಸಚಿವಸ್ಯ ವಿತ್ತೀಯ ಸ್ವಾಸ್ಥ್ಯಸ್ಯ ವಿಶೇಷ ಅಧಿವಕ್ತ್ರಾ ನೀದರ್ಲ್ಯಾಂಡ್ ದೇಶಸ್ಯ ರಾಜ್ಞಾ ಮ್ಯಾಗ್ಸಿಮಾ ಇತ್ಯನಯಾ ಸಹ ಮಿಲಿತವಾನ್. ಸಾಮಾಜಿಕ ಮಾಧ್ಯಮ ಸಂದೇಶೆ ಶ್ರೀಮೋದಿನಾ ಉಕ್ತಂ ಯತ್ ಭಾರತಸ್ಯ ಡಿಜಿಟಲ್ ಕ್ರಾಂತಿಃ ವಿತ್ತೀಯ ಸೇವಾನಾಂ ಸಾರಲ್ಯಂ ಕೃತ್ವಾ ಕಥಂ ಸಾಮಾನ್ಯ ಜನಾನಾಂ ಜೀವನಸ್ಯ ಸುಗಮತಾಂ ವರ್ಧಯತಿ ಜನಾನ್ ಸಶಕ್ತಂಚ ಕರೋತಿ ಇತ್ಯಸ್ಮಿನ್ ವಿಷಯೇ ದ್ವಯೋಃ ಮಧ್ಯೆ ಚರ್ಚಾ ಅಭವತ್. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಶ್ವಃ ಆರಭ್ಯ 39 ದಿನಾಂಕ ಪರ್ಯಂತಂ ಸೆಷಲ್ಸ್ ದೇಶಸ್ಯ ರಾಜನೈತಿಕ ಯಾತ್ರಾಯಾಂ ಭವಿಷ್ಯತಿ. ಸಹ ತತ್ರ ಸೆಷಲ್ಸ್ ದೇಶಸ್ಯ ರಾಷ್ಟ್ರೀಯ ದಿವಸಸ್ಯ ಸ್ವರ್ಣ ಜಯಂತಿ ಉತ್ಸವೇ ಅತಿಥಿರೂಪೇಣ ಭಾಗಂ ಗ್ರಹೀಷ್ಯತಿ. ಇತಃ ಪೂರ್ವಂ ಪ್ರಧಾನಮಂತ್ರಿಣಾ 15th-2000 ವರ್ಷೇ ಸೆಷಲ್ಸ್ ದೇಶಸ್ಯ ಭ್ರಮಣಂ ಕೃತಮಾಸೀತ್. ವಿದೇಶಮಂತ್ರಾಲಯೇನ ವಿಜ್ಞಪ್ತೌ ಉಕ್ತಂ ಯತ್ ಭಾರತೀಯ ರಕ್ಷಾಬಲಾನಾಂ ಏಕಂ ದಲಂ ಭಾರತೀಯ ನೌಸೇನಾಯಾಃ ದ್ವಾಭ್ಯಾಂ ನೌಕಾಭ್ಯಾಂ ಸಹ ಉತ್ಸವೇ ಭಾಗಂ ಗೃಹೀಯಾತ್. ಯಾತ್ರಾ ಸಮಯೇ ಪ್ರಧಾನಮಂತ್ರಿ ಸೆಷಲ್ಸ್ ದೇಶಸ್ಯ ರಾಷ್ಟ್ರಪತಿನ ಡಾಕ್ಟರ್ ಪ್ಯಾಟ್ರಿಕ್ ಹರ್ಮಿನಿ ಇತ್ಯನೇನ ಸಹ ವಾರ್ತಾಲಾಪಂ ಕರಿಷ್ಯತಿ. ದ್ವಿಪಕ್ಷೀಯ ಸಹಕಾರ್ಯಸ್ಯ ಸಂಪೂರ್ಣ ಸಮೀಕ್ಷಾಂ ಕರಿಷ್ಯತಿ. ಅಥ ಚ ಪರಸ್ಪರ ಹಿತಸ್ಯ ಕ್ಷೇತ್ರೀಯ ಅಂತಾರಾಷ್ಟ್ರೀಯ ವಿಷಯೇಷು ಚ ವಿಚಾರಾಣಾಂ ಆದಾನ ಪ್ರದಾನಂ ಕರಿಷ್ಯತಿ. ಪ್ರಧಾನಮಂತ್ರಿ ಸೆಷಲ್ಸ್ ದೇಶಸ್ಯ ರಾಷ್ಟ್ರೀಯ ಸಭಾಯಾಃ ಸಂಬೋಧನಂ ಚ ಕರಿಷ್ಯತಿ. ಪ್ರವಾಸಿ ಭಾರತೀಯೈ ಸಹಾಪಿ ಸಂವಾದಂ ಕರಿಷ್ಯತಿ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಅದ್ಯ ನವದಿಲ್ಯಾಂ ನಾರ್ಕೋ ಸಮನ್ವಯ ಕೇಂದ್ರೇ ದಶಮ ಶೀರ್ಷಸ್ತರೀಯ ಸಂಗೋಷ್ಠ್ಯಾ ಅಧ್ಯಕ್ಷತಾಂ ಕರಿಷ್ಯತಿ. ಮಾದಕ ದ್ರವ್ಯ ನಿಯಂತ್ರಣ ಅಭಿಕರಣದ್ವಾರಾ ಆಯೋಜಿತೆ ಅಸ್ಮಿನ್ ಸತ್ರೇ ಕೇಂದ್ರೀಯ ಮಂತ್ರಾಲಯಾನಾಂ ರಾಜ್ಯ ಸರ್ವಕಾರಾಣಾಂ ಮಾದಕ ದ್ರವ್ಯ ವಿಧಿ ಪ್ರವರ್ತನ ಸಂಸ್ಥಾನಾಂ ಚ ಪ್ರತಿನಿಧಯಃ ಏಕತ್ರಿತಾಃ ಭವಿಷ್ಯಂತಿ. ಯೇನ ದೇಶೇ ಸರ್ವತ್ರ ಮಾದಕ ದ್ರವ್ಯ ವ್ಯಾಪಾರಸ್ಯ ಮಾದಕ ದ್ರವ್ಯ

0: ದುರುಪಯೋಗಸ್ಯ ನಿವಾರಣಾರ್ಥಂ ಪ್ರಯತ್ನಾನಾಂ ಸಮೀಕ್ಷಾಯಾಃ ಸುದೃಢೀಕರಣಂಚ ಭವಿಷ್ಯತಿ. ಅಸ್ಮಿನ್ ಅವಸರೆ ಶ್ರೀ ಶಾಹಃ ಮಾದಕ ದ್ರವ್ಯ ನಿಯಂತ್ರಣ ವಿಷಯಂ ಅಗ್ರಿಮ ಕಾರ್ಯಯೋಜನಾ ಪ್ರತಿವೇದನಂಚ ವಿಮೋಚಯಿಷ್ಯತಿ. ವಾಣಿಜ್ಯ ಉದ್ಯೋಗ ಮಂತ್ರಿ ಪಿಯೂಷ ಗೋಯಲ ಅವದತ್ ಯತ್ ಭಾರತ ಯುಕೆ ವ್ಯಾಪಕ ಆರ್ಥಿಕ ವ್ಯಾಪಾರ ಸಂಧಿ ವೈಶ್ವಿಕ ಅರ್ಥವ್ಯವಸ್ಥಾಯಾ ಸಮರ್ಥನಾಯ ಬಲಗುಣಕಸ್ಯ ಕಾರ್ಯಂ ಕರಿಷ್ಯತಿ. ಹ್ಯಃ ಲಂಡನ್ ನಗರೆ ಭಾರತ ವೈಶ್ವಿಕ ಮಂಚಸ್ಯ ಯುಕೆ ಭಾರತ ಸಪ್ತಾಹಂ ಸಂಬೋಧಯನ್ ಶ್ರೀ ಗೋಯಲ ಅವದತ್ ಯತ್ ಯುನೈಟೆಡ್ ಕಿಂಗ್ಡಮ್ಸ್ ದೇಶೇನ ಸಹ ಕೃತ ಮುಕ್ತ ವ್ಯಾಪಾರ ಸಂಧಿ ಅದ್ಯಾವಧಿ ಭಾರತಸ್ಯ ಸರ್ವಾಧಿಕ ವ್ಯಾಪಕ ಸಂಧಿ ವರ್ತತೆ. ಅಸ್ಮಿನ್ ಮಾಸೆ ಏಕವಿಂಶತಿ ದಿನಾಂಕೆ ಆಯೋಜಿತಾಯಾಹ ನೀಟ್ ಯುಜಿ ಪುನಃ ಪರೀಕ್ಷಾಯಾಹ ಅಸ್ಥಾಯಿ ಉತ್ತರ ಕುಂಜೀನಾಂ ದರ್ಶನಾರ್ಥಂ ಪ್ರಶ್ನಾನ್ ಆಹ್ವಾನಂ ಕರ್ತುಂಚ ರಾಷ್ಟ್ರೀಯ ಪರೀಕ್ಷಣಾ ಸಂಸ್ಥಾಯಾಹ ಗವಾಕ್ಷಂ ಉದ್ಘಾಟಿತಂ ವರ್ತತೆ. ಎನ್ ಟಿ ಎ ಇತ್ಯನೇನ ಘೋಷಿತಂ ಯತ್ ಉತ್ತರ ಕುಂಜಿಕಾ www.neet.nta.in ಇತ್ಯತ್ರ ಉಪಲಭ್ಯತೆ. ಛಾತ್ರಾಃ ಅಸ್ಯ ಮಾಸಸ್ಯ ಅಷ್ಟಾವಿಂಶತಿಃ ದಿನಾಂಕ ಪರ್ಯಂತಂ ಪ್ರತಿ ಪ್ರಶ್ನಂ 200 ರೂಪ್ಯಕ ಶುಲ್ಕಂ ದತ್ವಾ ಪ್ರಶ್ನಾನ್ ಆಹ್ವಾನಂ ಕರ್ತುಂ ಶಕ್ನುವಂತಿ. ಯದಿ ಆಹ್ವಾನಂ ಸ್ವೀಕೃತಂ ಭವತಿ ತರ್ಹಿ ಏತತ್ ಶುಲ್ಕಂ ಪೂರ್ಣತಯಾ ಪ್ರತಿದೇಯಂ ವರ್ತತೆ. ಸರ್ವಕಾರೇಣ ಔದ್ಯೋಗಿಕ ವ್ಯಾಪಾರಿಕ ದ್ರವ ಅನಿಲ ಇಂಧನಸ್ಯ ಆಪೂರ್ತಿ ವಿಷಯೆ ಸರ್ವಾಣಿ ಕ್ಷೇತ್ರೀಯ ಪ್ರತಿಬಂಧನಾನಿ ದೂರೀಕೃತ್ಯ ಪಶ್ಚಿಮ ಏಷ್ಯಾ ಸಂಕಟಾತ್ ಪೂರ್ವಂ ಪ್ರಚಲಿತ ಸ್ತರಂ ಯಾವತ್ ಆಪೂರ್ತಿಂ ಪುನಃ ಸ್ಥಾಪಿತಂ ವರ್ತತೆ. ವೆನೆಜುವೆಲಾ ದೇಶಸ್ಯ ಕಾರ್ಯವಾಹಕ ರಾಷ್ಟ್ರಪತಿಃ ಜಾರ್ಜ್ ರೋಡ್ರಿಗಜ್ಃ ಘೋಷಿತವಾನ್ ಯತ್ ದ್ವಯೋಃ ಶಕ್ತಿಶಾಲಿ ಭೂಕಂಪಯೋಃ ಮಧ್ಯೆ ಮೃತಾನಾಂ ಸಂಖ್ಯಾ 88+100 ಅಭವತ್. ಸಹಸ್ರಶಃ ಜನಾಃ ಘಾತಿತಾಃ 200+ ಜನಾಃ ಅದ್ಯಾಪಿ ಭೂಕಂಪಗ್ರಸ್ತೆ ಪ್ರದೇಶೆ ಏವ ಪರಿಲಗ್ನಾಃ ಸಂತಿ. ಇತಿ ವಾರ್ತಾಃ.
1: ಆಕಾಶವಾಣಿ ಮಂಗಳೂರು.
2: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ಕಿಮಿಚ್ಚಕ ವೃತ ನಡೆಸಿಕೊಡುತ್ತಾರೆ ಶ್ರೀ ಯಕ್ಷದೇವ ಮಿತ್ರ ಕಲಾ ಮಂಡಳಿ ಬೆಳುವಾಯಿ ಇಲ್ಲಿನ ಸದಸ್ಯರು.
3: ತಂದೆಯೇ,
4: ವತ್ಸಾವೀಕ್ಷಿತ,
3: ಹಗ್ಗವಿಲ್ಲದೆ ಮಾತಿನಿಂದಲೇ ನನ್ನನ್ನು ಬಂಧಿಸಿದೆಯಪ್ಪ. ಮಗನೇ, ನೀನು ದೈಹಿಕವಾಗಿಯೂ ಮಾನಸಿಕನಾಗಿಯೂ ಸಿದ್ಧನಾಗಬೇಕು ಅಂತ ಅಮ್ಮ ಹೇಳಿದಾಗ ಅದು ಯಾಕೆ ಅಂತ ನಾನು ಯೋಚಿಸಿದ್ದಿರಲಿಲ್ಲ. ನಾನು ಕೊಡ್ತೇನಮ್ಮ ಅಂತ ಎದೆಯುಬ್ಬಿಸಿ ಎದೆ ತಟ್ಟಿ ಹೆಮ್ಮೆಯಿಂದ ಆಡಿದೆ.
4: ನನ್ನ ಮಾತು ಹೌದದು,
3: ಹೆಮ್ಮೆಯ ಕೋಡು ಮುರಿಯಿತಪ್ಪ.
4: ಏನಪ್ಪ
2: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇಂದು ರಾತ್ರಿ 9:30

ಕೇಳುಗರಿ ಗಮನಿಸಿ, ಈ ಬೆಳಗ್ಗೆ 10:30 ತುಳು ಕಾರ್ಯಕ್ರಮದಲ್ಲಿ ತುಳುನಾಡದ ಸಾಮರಸ್ಯ ಈ ಕುರಿತು ಮೇಘಶ್ರೀ ಅವರಿಂದ ಭಾಷಣ, ನಂತರ ತುಳುನಾಡದ ಸಿರಿ ಸಂಪತ್ ಈ ಕುರಿತು ಸೌಪರ್ಣಿಕಾ ರೈ ಕಾಟುಕುಕ್ಕೆ ಅವರಿಂದ ಭಾಷಣ ಕೇಳುವಿರಿ.

0: ಅಂಶಕ್ಕೆ ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45ಕ್ಕೆ ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಅಮ್ಮ
1: ಅಮ್ಮ
2: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟ್ ಬರ್ತೀನಿ.
1: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ಮ ಹಾಗೆ ಮನುಷ್ಯರಲ್ವಾ?
3: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
1: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದೀಯ ತಾನೇ?
2: ಓ, ಅದು ಬೇರೆ ಮಾಡ್ತಾರೆ.
1: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
2: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
1: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಇಂದು ವಿಶ್ವ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ಯುವಜನ ಜಾಗೃತಿ ದಿನಾಚರಣೆ. ದೇಶದ ಜಲಮೂಲಗಳ ಸಂರಕ್ಷಣೆ, ರೈತರಿಗಾಗಿ ವಿಶ್ವಾಸಾರ್ಹ ನೀರಾವರಿ ಸೌಲಭ್ಯ ಕೇಂದ್ರ ಸರ್ಕಾರದ ಗುರಿ. ರಾಜ್ಯದ ಮಳೆ ಅಭಾವದ ಜಿಲ್ಲೆಗಳಲ್ಲಿ ಮೋಡ ಬಿತ್ತನೆಗೆ ತಜ್ಞರೊಂದಿಗೆ ಸಚಿವ ಎಂಬಿ ಪಾಟೀಲ್ ಶೀಘ್ರ ಸಮಾಲೋಚನೆ. ವಿಕಸಿತ ಭಾರತ 2047 ಸಂಕಲ್ಪ, ಯುವಜನರ ಕೊಡುಗೆ ಗಣನೀಯ, ರಾಜ್ಯಪಾಲರ ಅಭಿಮತ. ಈಗ ವಾರ್ತೆಗಳ ವಿವರ. ಸಾಕ್ಷ್ಯವೂ ಸ್ಪಷ್ಟವಾಗಿದೆ, ತಡೆಗಟ್ಟುವಿಕೆಯಲ್ಲಿ ಹೂಡಿಕೆ ಮಾಡಿ ಎಂಬ ವಿಷಯ ಆಧರಿಸಿ ಇಂದು ವಿಶ್ವ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನವನ್ನು ಆಚರಿಸಲಾಗುತ್ತಿದೆ. ನಿರಂತರವಾಗಿರುವ ಮಾದಕ ವಸ್ತು ವ್ಯಸನದ ಸಮಸ್ಯೆಗಳು, ಹೊಸ ಸವಾಲುಗಳು ಮತ್ತು ನವೀನ ಪರಿಹಾರಗಳು ಧ್ಯೇಯದೊಂದಿಗೆ ಅಕ್ರಮ ಮಾದಕ ದ್ರವ್ಯಗಳ ಬಳಕೆ ಮತ್ತು ಸಾಗಣೆಯ ಪ್ರಮುಖ ಸಮಸ್ಯೆಗಳ ಬಗ್ಗೆ ಜನಜಾಗೃತಿ ಮೂಡಿಸುವ ಗುರಿ ವಿಶ್ವಸಂಸ್ಥೆ ಹೊಂದಿದೆ. ಧಾರವಾಡದ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆ ಡಿಮ್ಹಾನ್ಸ್ ವ್ಯಸನಮುಕ್ತಿ ಕೇಂದ್ರದ ಮುಖ್ಯಸ್ಥ ಹಾಗೂ ಖ್ಯಾತ ಮನೋ ಆರೋಗ್ಯ ತಜ್ಞ ಡಾ ಮಹೇಶ್ ಮಹದೇವಯ್ಯ ಮಾದಕ ದ್ರವ್ಯಗಳ ವ್ಯಸನದ ಪರಿಣಾಮಗಳ ಕುರಿತು ಹಾಗೂ ಡಿಮ್ಹಾನ್ಸ್ ಸಂಸ್ಥೆಯಲ್ಲಿ ಲಭ್ಯ ವ್ಯಸನಮುಕ್ತಿ ಚಿಕಿತ್ಸೆ, ಆರೈಕೆ ಮತ್ತು ಪುನರ್ವಸತಿ ಸೌಲಭ್ಯಗಳ ಬಗ್ಗೆ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಮಾದಕ ವಸ್ತುಗಳ ಬಳಕೆಯ ಸಮಸ್ಯೆಗಳು ಹೊಸ ರೂಪಗಳಲ್ಲಿ ಕಾಣಿಸಿಕೊಳ್ಳುತ್ತಿರುವ ಈ ಸಂದರ್ಭದಲ್ಲಿ ಮದ್ಯ ಅಂದ್ರೆ ಆಲ್ಕೋಹಾಲ್, ತಂಬಾಕು, ಟೊಬ್ಯಾಕೋ, ಗಾಂಜಾ, ಕ್ಯಾನಬಿಸ್, ಓಪಿಯಾಯ್ಡ್ ಮತ್ತು ಇತರ ಮಾದಕ ವಸ್ತುಗಳ ಬಳಕೆಯಿಂದ ಆರೋಗ್ಯ ಮತ್ತು ಸಮಾಜದ ಮುಂದೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಈ ವ್ಯಸನವು ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯ, ಕುಟುಂಬ ಜೀವನ, ಶಿಕ್ಷಣ ಮತ್ತು ಉದ್ಯೋಗದ ಮೇಲೆ ದುಷ್ಪರಿಣಾಮ ಬೀರುತ್ತವೆ. ಆದರೆ ವ್ಯಸನವು ಚಿಕಿತ್ಸೆ ನೀಡಬಹುದಾದಂತಹ ವೈದ್ಯಕೀಯ ಸ್ಥಿತಿಯಾಗಿದೆ.

0: ಆಗಿದ್ದು ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಪಡೆದರೆ ಸಂಪೂರ್ಣ ಚೇತರಿಕೆ ಸಾಧ್ಯ. ಡಿಮ್ಯಾಂಡ್ ಸಂಸ್ಥೆಯು ಹಲವು ದಶಕಗಳಿಂದ ವ್ಯಸನ ಚಿಕಿತ್ಸಾ ಕ್ಷೇತ್ರದ ಮುಂಚೂಣಿಯಲ್ಲಿ ಪಾತ್ರ ವಹಿಸುತ್ತಿದೆ. ಈಗ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ನೆರವಿನಿಂದ ಆರಂಭವಾಗಿರುವ ಅಡಿಕ್ಷನ್ ಟ್ರೀಟ್ಮೆಂಟ್ ಫೆಸಿಲಿಟಿ ಈ ಸೇವೆಗಳನ್ನು ಇನ್ನಷ್ಟು ಬಲಪಡಿಸಿದೆ. ಇದರ ಜೊತೆಗೆ ವ್ಯಸನ ಸಮಸ್ಯೆಗೆ ಒಳಗಾಗುವ ಅಪಾಯದಲ್ಲಿರುವ ಹದಿಹರೆಯದ ಮಕ್ಕಳು ಮತ್ತು ಯುವಕರಿಗಾಗಿ ವಿಶೇಷ ಸೇವೆಗಳನ್ನು ಒದಗಿಸುವ ಹೊಸ ಕೇಂದ್ರವೊಂದನ್ನು ಕರ್ನಾಟಕ ಸರ್ಕಾರ ಸ್ಥಾಪಿಸಲು ಯೋಜಿಸಿದ್ದು ಇದು ಶೀಘ್ರದಲ್ಲೇ ಕಾರ್ಯಾರಂಭ ಮಾಡುವ ನಿರೀಕ್ಷೆ ಇದೆ. ಮಾದಕ ವಸ್ತು ಬಳಕೆ ತಡೆಗಟ್ಟುವಲ್ಲಿ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಮತ್ತು ಡಿಮ್ಯಾನ್ಸ್ ಒಟ್ಟಾಗಿ ಉತ್ತಮ ಕೆಲಸ ಮಾಡುತ್ತಿವೆ. ಡಿಮ್ಯಾನ್ಸ್ನ ಚಿಕಿತ್ಸಾ ಸೇವೆಗಳು ವ್ಯಸನಮುಕ್ತ ಸಮಾಜ ನಿರ್ಮಾಣಕ್ಕೆ ನೆರವಾಗುತ್ತಿವೆ.
1: ಧಾರವಾಡ ಜಿಲ್ಲೆ ಪ್ರಧಾನ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಎನ್ ವಿ ವಿಜಯ್ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಅಲ್ಲಪ್ಪ ಬಡಿಗೇರ್ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನಾಚರಣೆ ಅಂಗವಾಗಿ ಜಿಲ್ಲೆಯ ಯುವಜನರಲ್ಲಿ ಅರಿವು ಮೂಡಿಸುವ ಜಾಗೃತಿ ಶಿಬಿರಗಳನ್ನು ಸಂಘಟಿಸಲಾಗಿದೆ ಎಂದು ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ವಿವರ ನೀಡಿದ್ದಾರೆ ಕಾನೂನು ಸೇವೆಗಳ ಪ್ರಾಧಿಕಾರದ ಅಶ್ವಿನಿ.
2: ಮಾದಕ ವಸ್ತುಗಳ ಅಕ್ರಮ ಸಾಗಣೆ ಸಮಾಜದ ಶಾಂತಿ ಮತ್ತು ಭದ್ರತೆಗೆ ಧಕ್ಕೆ ಉಂಟು ಮಾಡುತ್ತದೆ. ಈ ಸಮಸ್ಯೆಯನ್ನು ನಿವಾರಿಸಲು ಸರ್ಕಾರ, ಶಿಕ್ಷಣ ಸಂಸ್ಥೆಗಳು, ಪೋಷಕರು ಮತ್ತು ಸಾರ್ವಜನಿಕರು ಒಟ್ಟಾಗಿ ಕೆಲಸ ಮಾಡಬೇಕು. ಜಾಗೃತಿ ಕಾರ್ಯಕ್ರಮಗಳು, ಶಿಕ್ಷಣ ಮತ್ತು ಕಾನೂನುಗಳ ಕಟ್ಟುನಿಟ್ಟಿನ ಅನುಷ್ಠಾನದಿಂದ ಮಾತ್ರ ಈ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ಎದುರಿಸಬಹುದು. ಪ್ರತಿಯೊಬ್ಬರೂ ತಮ್ಮ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬೇಕು. ಕ್ರೀಡೆ, ಯೋಗ, ಸಾಂಸ್ಕೃತಿಕ ಚಟುವಟಿಕೆಗಳು ಮತ್ತು ಉತ್ತಮ ಸ್ನೇಹ ಬಳಗವು ನಮ್ಮನ್ನು ವ್ಯಸನಗಳಿಂದ ದೂರವಿರಿಸುತ್ತದೆ. ನಾವು ಸ್ವತಃ ವ್ಯಸನಗಳಿಂದ ದೂರವಿದ್ದು ಇತರರಿಗೂ ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕು. ಮಾದಕ ವಸ್ತುಗಳಿಗೆ ಇಲ್ಲ ಎಂದು ಹೇಳಿ ಆರೋಗ್ಯಕರ ಮತ್ತು ಸುರಕ್ಷಿತ ಸಮಾಜವನ್ನು ನಿರ್ಮಿಸೋಣ ಎಂದು ಧಾರವಾಡ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಈ ಮೂಲಕ ತಿಳಿಸಿರುತ್ತಾರೆ.
1: ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ಮಾದಕ ದ್ರವ್ಯ ಮಾರಾಟ ಹಾಗೂ ಬಳಕೆಯನ್ನು ತಡೆಗಟ್ಟುವ ಪ್ರಯತ್ನಗಳನ್ನು ಬಲಪಡಿಸಲು ಇಂದು ಹೊಸದಿಲ್ಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಲಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮತ್ತು ಮಾದಕ ವಸ್ತು ಮಾರಾಟ ತಡೆಗಟ್ಟುವಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಏಜೆನ್ಸಿಗಳ ಪ್ರತಿನಿಧಿಗಳು ಈ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮಾದಕ ದ್ರವ್ಯ ನಿಯಂತ್ರಣ ಉಪಕ್ರಮ ಪತ್ರ 2026-29 ಬಿಡುಗಡೆ ಮಾಡಲಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ದೇಶದ ಪ್ರತಿಯೊಂದು ಹನಿ ನೀರಿನ ಸಮರ್ಪಕ ಬಳಕೆ, ಜಲಸಂಪನ್ಮೂಲಗಳ ಸಂರಕ್ಷಣೆ ಹಾಗೂ ಅಣೆಕಟ್ಟೆಗಳ ಹೂಳೆತ್ತಿ ರೈತರಿಗೆ ವಿಶ್ವಾಸಾರ್ಹ ನೀರಾವರಿ ಸೌಲಭ್ಯ ಕಲ್ಪಿಸುವುದು ಕೇಂದ್ರ ಸರ್ಕಾರದ ಪ್ರಮುಖ ಗುರಿ ಎಂದು ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ತುಂಗಭದ್ರಾ ಅಣೆಕಟ್ಟೆಗೆ ನೂತನವಾಗಿ ಅಳವಡಿಸಲಾದ 33 ಹೊಸ ಜಲ ಹೊರಸೂಸುದ್ವಾರಗಳ ಲೋಕಾರ್ಪಣೆ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ದೇಶದ ಜಲಭದ್ರತೆಯನ್ನು ಬಲಪಡಿಸಿ ನೀರಾವರಿ ಸಾಮರ್ಥ್ಯ ವೃದ್ಧಿಸುವತ್ತ ಗಮನಹರಿಸಿದೆ. ರೈತರ ಹಿತಾಸಕ್ತಿ ಕಾಪಾಡಲು ಆಧುನಿಕ ಜಲಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ ಎಂದರು. ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್, ಎನ್ ಚಂದ್ರಬಾಬು ನಾಯ್ಡು ಮತ್ತು ಎ ರೇವಂತ್ ರೆಡ್ಡಿ ಅವರೊಂದಿಗೆ ಕೇಂದ್ರ ಜಲಶಕ್ತಿ ಸಚಿವಾಲಯಕ್ಕೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಮಹತ್ವದ ಚರ್ಚೆ ನಡೆಸಿದ್ದಾಗಿ ಸಚಿವ ಸಿಆರ್ ಪಾಟೀಲ್ ಹೇಳಿದರು. ರಾಜ್ಯದಲ್ಲಿ ಮಳೆ ಅಭಾವದಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ಜುಲೈ 2ನೇ ವಾರದಲ್ಲಿ ಉತ್ತಮ ಮಳೆಯಾಗುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಅವರೊಂದಿಗೆ ಚರ್ಚಿಸಿ ಮೋಡ ಬಿತ್ತನೆ ಬಗ್ಗೆ ಯೋಜಿಸಲಾಗುವುದು ಎಂದು ವಿಜಯಪುರ ಬಾಗಲಕೋಟೆ ಜಿಲ್ಲೆಗಳ ನೆರೆ ಬರ ತಾತ್ಕಾಲಿಕ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ

0: ಸಚಿವರು ಹವಾಮಾನ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ರಾಜ್ಯದ ಮಳೆ ಕೊರತೆ ಪ್ರದೇಶಗಳಲ್ಲಿ ಮೋಡಬಿತ್ತನೆ ಸಾಧ್ಯತೆ ಹಾಗೂ ಪರಿಣಾಮಗಳ ಬಗ್ಗೆ ತಜ್ಞರ ಸಲಹೆ ಪಡೆದು ಅಂತಿಮ ನಿರ್ಧಾರ ಕೈಗೊಳ್ಳಲಾಗುವುದು, ರೈತರು ಆತಂಕಪಡುವ ಅವಶ್ಯಕತೆ ಇಲ್ಲ ಎಂದು ಅವರು ಭರವಸೆ ನೀಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರತಿಪಾದಿಸಿರುವ ವಿಕಸಿತ ಭಾರತ 2047 ಸಂಕಲ್ಪವನ್ನು ಸಾಕಾರಗೊಳಿಸುವಲ್ಲಿ ಯುವಜನರ ಪಾತ್ರ ಮಹತ್ವದ್ದು ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಬೆಂಗಳೂರಿನ ಎಂಇಎಸ್ ಸ್ವಾಯತ್ತ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ಅಭಿವೃದ್ಧಿ ಹೊಂದಿದ ಭಾರತ 2047 ಸ್ವಯಂ ಸಾಕ್ಷಾತ್ಕಾರದಿಂದ ರಾಷ್ಟೀಯತೆಯವರೆಗೆ ರಾಷ್ಟೀಯ ವಿಚಾರ ಸಂಕಿರಣವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ರಾಷ್ಟೀಯ ಶಿಕ್ಷಣ ನೀತಿ 2020 ಬಹುಶಿಸ್ತೀಯ ಶಿಕ್ಷಣಕ್ಕೆ ಉತ್ತೇಜನ ನೀಡುತ್ತಿದ್ದು ವಿದ್ಯಾರ್ಥಿಗಳನ್ನು ವಿಷಯಗಳ ಮಿತಿಗಳಿಂದ ಹೊರತಂದು ಸಮಗ್ರ ವ್ಯಕ್ತಿತ್ವ ರೂಪಿಸುವ ಗುರಿ ಹೊಂದಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರ 12 ವರ್ಷಗಳ ಅಧಿಕಾರಾವಧಿ ಪೂರ್ಣಗೊಳಿಸಿದ್ದು ಸಾಧನೆಗಳ ಹೊತ್ತಗೆಯನ್ನು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದ ಗೋವಿಂದ ಕಾರಜೋಳ ಬಿಡುಗಡೆ ಮಾಡಿದರು. ಚಿತ್ರದುರ್ಗದ ಧವಳಗಿರಿಯ ಶ್ರೀ ಕ್ಷಿಪ್ರಪ್ರಸಾದ ಗಣಪತಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಹೊತ್ತಿಗೆಯನ್ನು ಮನೆ ಮನೆಗೆ ತಲುಪಿಸುವ ಕಾರ್ಯಕ್ಕೆ ಅವರು ಚಾಲನೆ ನೀಡಿದರು. ಹಿಂದೂ ಮುಸ್ಲಿಂ ಭಾವೈಕ್ಯತೆ ಹಾಗೂ ತ್ಯಾಗ ಬಲಿದಾನದ ದ್ಯೋತಕವಾಗಿ ಮೊಹರಂ ತಿಂಗಳ ಕೊನೆಯ ಮತ್ತು ಅತ್ಯಂತ ಪ್ರಮುಖ ದಿನ ಅಶುರಾವನ್ನು ಇಂದು ಆಚರಿಸಲಾಗುತ್ತಿದೆ. ಕರ್ಬಲಾ ಕದನದಲ್ಲಿ ಇಮಾಮ್ ಹುಸೇನ್ ಅವರು ಹುತಾತ್ಮಗೊಂಡ ಈ ದಿನವನ್ನು ದೇಶಾದ್ಯಂತ ಶೋಕದ ದಿನವಾಗಿ ಪರಿಗಣಿಸಲಾಗುತ್ತದೆ. ಇಸ್ಲಾಮಿಕ್ ಕ್ಯಾಲೆಂಡರ್ನ ಮೊದಲ ತಿಂಗಳಾದ ಮೊಹರಂನ 10ನೇ ದಿನವನ್ನು ಅಶುರಾ ಎಂದು ಕರೆಯಲಾಗುತ್ತದೆ. ಈ ದಿನದಂದು ಉಪವಾಸ ಹಾಗೂ ಪ್ರಾರ್ಥನಾ ಮಂದಿರಗಳಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಗುತ್ತಿದೆ. ಧಾರವಾಡ ಹುಬ್ಬಳ್ಳಿ ಸೇರಿದಂತೆ ಅನೇಕ ಕಡೆಗಳಲ್ಲಿ ನಿನ್ನೆ ಪಂಜಗಳ ಮೆರವಣಿಗೆ ಕೆಂಡ ಹಾಯುವ ಸಂಪ್ರದಾಯ ಪಾಲಿಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ವಿಶ್ವ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ಯುವಜನ ಜಾಗೃತಿ ದಿನಾಚರಣೆ. ದೇಶದ ಜಲಮೂಲಗಳ ಸಂರಕ್ಷಣೆ, ರೈತರಿಗಾಗಿ ವಿಶ್ವಾಸಾರ್ಹ ನೀರಾವರಿ ಸೌಲಭ್ಯ ಕೇಂದ್ರ ಸರ್ಕಾರದ ಗುರಿ. ರಾಜ್ಯದ ಮಳೆ ಅಭಾವದ ಜಿಲ್ಲೆಗಳಲ್ಲಿ ಮೋಡಬಿತ್ತನೆಗೆ ತಜ್ಞರೊಂದಿಗೆ ಸಚಿವ ಎಂಬಿ ಪಾಟೀಲ್ ಶೀಘ್ರ ಸಮಾಲೋಚನೆ. ವಿಕಸಿತ ಭಾರತ 2047 ಸಂಕಲ್ಪ, ಯುವಜನರ ಕೊಡುಗೆ ಗಣನೀಯ, ರಾಜ್ಯಪಾಲರ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಿಗ್ಗೆ 7:35.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಇದೀಗ ಸುಗಮ ಸಂಗೀತ, ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. ಮೊದಲಿಗೆ ಶೀಲಾ ದಿವಾಕರ್ ಹಾಡಿರುವ ನಿರ್ಮಲಾ ಸುರತ್ಕಲ್ ಅವರ ರಚನೆ ಬಾಳಿನ ಕಡಲಿದೆ ಎಚ್ಚರ ಯಾತ್ರಿಕಾ.

ಶೀಲಾ ದಿವಾಕರ್ ಹಾಡಿದ ನಿರ್ಮಲಾ ಸುರತ್ಕಲ್ ಅವರ ರಚನೆಯನ್ನು ಕೇಳಿದಿರಿ. ಇದೀಗ ಬಿಆರ್ ಗೀತಾ ಹಾಡಿರುವ ನಾನು ಸರಸಿ ನೀನು ಅರಸ, ರಚನೆ ಅಂಬಿಕಾ ತನಯದತ್ತ.

0: ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ವಿವಿಧ ಕಲಾವಿದರು ಹಾಡಿದ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಎಜೆ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ಗೆ 25 ವರ್ಷಗಳ ಸಂಭ್ರಮ. ಜೂನ್ 27ರವರೆಗೂ ಎಕ್ಸ್ಟೆಂಡ್ ಆಗಿದೆ. ದ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಕ್ಯಾಂಪ್, ಕಡಿಮೆ ಪೇನ್, ಪರ್ಸನಲೈಸ್ಡ್ ಕೇರ್ ಮತ್ತು ಹೆಚ್ಚು ಅಕ್ಯುರೇಟ್ ರಿಸಲ್ಟ್ಸ್. ಎಕ್ಸ್ಪರ್ಟ್ ಸರ್ಜನ್ಸ್ ಇಂದ ಫ್ರೀ ಕನ್ಸಲ್ಟೇಷನ್ಗೆ ಇಂದೇ ರಿಜಿಸ್ಟರ್ ಮಾಡಿ ಮತ್ತು 1 ಲಕ್ಷದವರೆಗೂ ಉಳಿಸಿ. ಕರೆ ಮಾಡಿ 9611819633ಗೆ ಅಥವಾ ಎಜೆ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ಗೆ ಭೇಟಿ ನೀಡಿ.
0: ಕೇಳುಗರೆ ಗಮನಿಸಿ, ಇದೊಂದು ಪ್ರಕಟಣೆ. 2026-27 ಸಾಲಿನ ಡಿಪ್ಲೊಮೋ ಪ್ರವೇಶ ಮಾಹಿತಿಗಾಗಿ ಇದೊಂದು ಪ್ರಕಟಣೆ. 2026-27 ಸಾಲಿನ ರಾಜ್ಯದ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಬೆಂಗಳೂರು ಇದರ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪಾಲಿಟೆಕ್ನಿಕ್ಗಳಲ್ಲಿ 3 ವರ್ಷ ಅವಧಿಯ ಡಿಪ್ಲೊಮೋ ಇಂಜಿನಿಯರಿಂಗ್ ಕೋರ್ಸ್ಗಳ ಪ್ರಥಮ ವರ್ಷದ ಪ್ರವೇಶಕ್ಕಾಗಿ ಅರ್ಜಿ ಆಹ್ವಾನಿಸಲಾಗಿದ್ದು, ಎಸ್ಎಸ್ಎಲ್ಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಅರ್ಹ ಅಭ್ಯರ್ಥಿಗಳು ಆಫ್ಲೈನ್ ಮೂಲಕ ಪ್ರವೇಶ ಪಡೆಯಲು ಜೂನ್ 30ನೇ ಅಂತಿಮ ದಿನಾಂಕ ಆಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸರ್ಕಾರಿ ಪಾಲಿಟೆಕ್ನಿಕ್ ಕಾಪು ಇದರ ಪ್ರಾಂಶುಪಾಲರ ದೂರವಾಣಿ ಸಂಖ್ಯೆ 9740842743 ಅಥವಾ 9731456754 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಪ್ರಕಟಣೆ ಕೇಳಿದಿರಿ.
2: ಪ್ರಿಯ ಕೇಳುಗರೆ,
3: ನನ್ನ ರಾಗತಾನ ಪಲ್ಲವಿ.
2: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ
4: ಇದು. ನನ್ನ ತಂದೆಯವರ ಇಷ್ಟವಾದ ಹಾಡು ಇಲ್ಲಿ ನಮಗೆ ಈ ಹಾಡು. ಚಲನಚಿತ್ರದ ಹಾಡು ಅನ್ನಿಸೋಲ್ಲ, ಇದು ನಮ್ಮ ಮನೆಯೊಳಗೆ ಕೇಳಿಸಿಕೊಂಡ ಮಾತುಗಳಂತಿದೆ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30

ಕೇಳುಗರೆ, ಈ ಬೆಳಗ್ಗೆ 11 ಗಂಟೆಗೆ ವನಿತಾವಾಣಿಯಲ್ಲಿ ಇಂದಿನ ಮಹಿಳೆ ಸ್ವಯಂ ನಿರ್ವಹಣೆ, ಪೋಷಣೆ ಮತ್ತು ವ್ಯಕ್ತಿತ್ವ ವಿಕಾಸ ಈ ಕುರಿತು ಜಯಶ್ರೀ ಪೈ ಅವರಿಂದ ಭಾಷಣ ಕೇಳುವಿರಿ.

ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅನುಪಮಾ ನಿರಂಜನ ಅವರ ಆತ್ಮಕಥೆಯ ಕುರಿತು ಮಾತನಾಡುವವರು ಡಾಕ್ಟರ್ ಕೆಜಿ ಕವಿತಾ. ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗಲಿದೆ. ಮುಂದಿನ ಪ್ರಸಾರ ಬೆಂಗಳೂರು ಕೇಂದ್ರದಿಂದ.

0: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ. ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತೂ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಬಿಕ್ಕಟ್ಟಿನ ಸಮಯದಲ್ಲಿ ಆರ್ಥಿಕ ಸ್ಥಿರತೆ ಕಾಪಾಡಿಕೊಳ್ಳಲು ಭಾರತ ಉತ್ತಮವಾಗಿ ಸಜ್ಜಾಗಿದೆ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ನೆದರ್ಲ್ಯಾಂಡ್ಸ್ ರಾಣಿ ಮ್ಯಾಕ್ಸಿಮಾ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ವೆನೆಜುವೆಲಾ ಭೂಕಂಪ, ಮೃತರ ಸಂಖ್ಯೆ 188 ಏರಿಕೆ, ಮುಂದುವರಿದ ರಕ್ಷಣಾ ಕಾರ್ಯಾಚರಣೆ. ಮಹಿಳಾ ಟಿ20 ಕ್ರಿಕೆಟ್, ಬಾಂಗ್ಲಾದೇಶ ವಿರುದ್ಧ ಭಾರತ ತಂಡಕ್ಕೆ 5 ವಿಕೆಟ್ಗಳ ಭರ್ಜರಿ ಗೆಲುವು. ವಾರ್ತೆಗಳ ವಿವರ: ಬಿಕ್ಕಟ್ಟಿನ ಸಮಯದಲ್ಲಿ ತನ್ನ ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಮತ್ತು ಅಭಿವೃದ್ಧಿ ಆದ್ಯತೆಗಳನ್ನು ಕೈಗೆತ್ತಿಕೊಳ್ಳಲು ಭಾರತ ಉತ್ತಮವಾಗಿ ಸಜ್ಜಾಗಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ 2023 ಮತ್ತು 2024 ಬ್ಯಾಚ್ಗಳ ಮಿಲಿಟರಿ ಎಂಜಿನಿಯರ್ ಸೇವೆಗಳ ಅಧಿಕಾರಿ ತರಬೇತುದಾರರನ್ನು ಉದ್ದೇಶಿಸಿ ಮಾತನಾಡಿದ ರಾಷ್ಟ್ರಪತಿಗಳು, ಸ್ವಾವಲಂಬನೆಯು ರಾಷ್ಟ್ರಗಳಿಗೆ ಕಾರ್ಯತಂತ್ರದ ಅಗತ್ಯತೆಯಾಗಿದೆ ಎಂದು ಹೇಳಿದ್ದಾರೆ. ಸ್ಥಳೀಯ ರಕ್ಷಣಾ ಸಾಮರ್ಥ್ಯಗಳು, ಸುಧಾರಿತ ತಂತ್ರಜ್ಞಾನ ಮತ್ತು ದೃಢವಾದ ದೇಶೀಯ ಕೈಗಾರಿಕಾ ನೆಲೆಯು ಒಂದು ರಾಷ್ಟ್ರದ ಕಾರ್ಯಾಚರಣೆಯ ಸಿದ್ಧತೆ ಮತ್ತು ಕಾರ್ಯತಂತ್ರದ ಪರಿಣಾಮಕಾರಿ ತತ್ವವನ್ನು ಹೆಚ್ಚಿಸಲು ಹೇಗೆ ಮುಖ್ಯವಾಗಿದೆ ಎಂಬುದಕ್ಕೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಸಾಬೀತಾಗಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ನಾವೀನ್ಯತೆಯನ್ನು ಅಳವಡಿಸಿಕೊಳ್ಳಲು, ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳಲು ಮತ್ತು ಅವರು ಕೈಗೊಳ್ಳುವ ಪ್ರತಿಯೊಂದು ಯೋಜನೆಯಲ್ಲಿ ಶ್ರೇಷ್ಠತೆಗಾಗಿ ಶ್ರಮಿಸುವಂತೆ ಅವರು ಯುವ ಅಧಿಕಾರಿಗಳಿಗೆ ಸಲಹೆಯನ್ನು ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ನವದೆಹಲಿಯಲ್ಲಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯವರ ವಿಶೇಷ ನ್ಯಾಯವಾದಿ ನೆದರ್ಲ್ಯಾಂಡ್ಸ್ ರಾಣಿ ಮ್ಯಾಕ್ಸಿಮಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತದ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ನೇತೃತ್ವದ ಕ್ರಾಂತಿಯು ಹಣಕಾಸು ಸೇವೆಗಳನ್ನು ಹೆಚ್ಚು ಸುಲಭವಾಗಿ ಮತ್ತು ಕೈಗೆಟುಕುವಂತೆ ಮಾಡುತ್ತಿದೆ, ಸುಲಭತೆಯನ್ನು ಹೆಚ್ಚಿಸುತ್ತಿದೆ ಮತ್ತು ಜನರನ್ನು ಸಬಲೀಕರಣಗೊಳಿಸುತ್ತಿದೆ ಎಂಬುದರ ಕುರಿತು ಚರ್ಚೆ ನಡೆಸಲಾಯಿತು. ಭಾರತ ಪ್ರಪಂಚದಾದ್ಯಂತದ ಪಾಲುದಾರ ರಾಷ್ಟ್ರಗಳೊಂದಿಗೆ ತನ್ನ ಅನುಭವವನ್ನು ಹಂಚಿಕೊಳ್ಳಲು ಬದ್ಧವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆಯಿಂದ ಇದೇ 29 ಸಿಶೆಲ್ಸ್ ದೇಶಕ್ಕೆ ಭೇಟಿಯನ್ನು ನೀಡಲಿದ್ದು, ಸಿಶೆಲ್ಸ್ ರಾಷ್ಟ್ರೀಯ ದಿನದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಲಿದ್ದಾರೆ. ಭಾರತೀಯ ರಕ್ಷಣಾ ಪಡೆಗಳ ಒಂದು ತಂಡ ಮತ್ತು ಭಾರತೀಯ ನೌಕಾಪಡೆಯ 2 ಹಡಗುಗಳು ಈ ಆಚರಣೆಗಳಲ್ಲಿ ಭಾಗಿಯಾಗಲಿವೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸಿಶೆಲ್ಸ್ ಅಧ್ಯಕ್ಷರಾದಂಥ ಡಾ ಪ್ಯಾಟ್ರಿಕ್ ಹೆರ್ಮನಿ ಅವರೊಂದಿಗೆ ಮಾತುಕತೆಯನ್ನು ನಡೆಸಲಿದ್ದು, ದ್ವಿಪಕ್ಷೀಯ ಸಹಕಾರದ ವಿವಿಧ ಕ್ಷೇತ್ರಗಳನ್ನು ಪರಿಶೀಲಿಸುವ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟ್ರೀಯ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಪ್ರಧಾನಮಂತ್ರಿಯವರು ಸಿಶೆಲ್ಸ್ ರಾಷ್ಟ್ರೀಯ ಸಂಸತ್ತನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಲಿದ್ದು, ಭಾರತೀಯ ಮೂಲದ ಸಮುದಾಯದ ಸದಸ್ಯರೊಂದಿಗೆ ಸಂವಾದವನ್ನು ಕೂಡ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ನವದೆಹಲಿಯಲ್ಲಿ ನಡೆಯಲಿರುವ ಮಾದಕ ದ್ರವ್ಯ ಸಮನ್ವಯ ಕೇಂದ್ರದ 10 ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆಯನ್ನು

0: ವಹಿಸಲಿದ್ದಾರೆ. ಮಾದಕ ದ್ರವ್ಯ ನಿಯಂತ್ರಣ ದಳ ಆಯೋಜನೆ ಮಾಡಿರುವ ಈ ಸಭೆಯಲ್ಲಿ ದೇಶಾದ್ಯಂತ ಮಾದಕ ದ್ರವ್ಯ ಕಳ್ಳ ಸಾಗಣೆ ಮತ್ತು ಮಾದಕ ದ್ರವ್ಯ ದುರುಪಯೋಗವನ್ನು ಎದುರಿಸುವ ಪ್ರಯತ್ನಗಳನ್ನು ಪರಿಶೀಲಿಸಲು ಮತ್ತು ಬಲಪಡಿಸಲು ಕೇಂದ್ರ ಸಚಿವಾಲಯಗಳು, ರಾಜ್ಯ ಸರ್ಕಾರಗಳು ಮತ್ತು ಮಾದಕ ದ್ರವ್ಯ ಕಾನೂನು ಜಾರಿ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗಿಯಾಗಲಿದ್ದಾರೆ. ಈ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವರು ವಿವಿಧ ಪಾಲುದಾರರೊಂದಿಗೆ ವ್ಯಾಪಕ ಸಮಾಲೋಚನೆಗಳ ಮೂಲಕ ಸಿದ್ದಪಡಿಸಲಾದ ಮಾದಕ ದ್ರವ್ಯ ನಿಯಂತ್ರಣ 2026-2029 ವಿಷನ್ ಡಾಕ್ಯುಮೆಂಟ್ ಅನ್ನು ಬಿಡುಗಡೆ ಮಾಡಲಿದ್ದಾರೆ. ಇದೇ ವೇಳೆ ಅಮಿತ್ ಶಾ ಅವರು ಎನ್ಸಿಬಿ ವಾರ್ಷಿಕ ವರದಿ 2025 ಕೂಡ ಬಿಡುಗಡೆ ಮಾಡಲಿದ್ದು ಹಾಗೂ ಜಮ್ಮು ಮತ್ತು ಗುವಾಹಟಿಯಲ್ಲಿ ನೂತನವಾಗಿ ನಿರ್ಮಿಸಲಾದಂತಹ ಎನ್ಸಿಬಿ ವಲಯ ಕಚೇರಿಗಳನ್ನು ಉದ್ಘಾಟನೆ ಮಾಡಲಿದ್ದಾರೆ. ಮಾದಕ ವಸ್ತು ಕಳ್ಳಸಾಗಣೆ ವಿರುದ್ಧ ಸರ್ಕಾರದ ಶೂನ್ಯ ಸಹಿಷ್ಣುತಾ ನೀತಿಯನ್ನು ಬಲಪಡಿಸುವುದು ಮತ್ತು ಮಾದಕ ವಸ್ತು ಮುಕ್ತ ಭಾರತದ ದೃಷ್ಟಿಕೋನವನ್ನು ಮುನ್ನಡೆಸುವುದು ಈ ಸಭೆಯ ಮೂಲ ಉದ್ದೇಶವಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದವು ಜಾಗತಿಕ ಆರ್ಥಿಕತೆಯನ್ನು ಬೆಂಬಲಿಸುವ ಶಕ್ತಿಯ ಗಣಿಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅಭಿಪ್ರಾಯಪಟ್ಟಿದ್ದಾರೆ. ಲಂಡನ್ನಲ್ಲಿ ನಡೆದಂತಹ ಇಂಡಿಯಾ ಗ್ಲೋಬಲ್ ಫೋರಂ ಯುಕೆ ಇಂಡಿಯಾ ವೀಕ್ ಉದ್ದೇಶಿಸಿ ಮಾತನಾಡಿದ ಅವರು, ಬ್ರಿಟನ್ನೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದವು ಭಾರತ ಇದುವರೆಗೆ ಮಾಡಿಕೊಂಡಿರುವಂತಹ ಅತ್ಯಂತ ಸಮಗ್ರ ಒಪ್ಪಂದವಾಗಿದೆ ಎಂದು ಹೇಳಿದ್ದಾರೆ. ಜುಲೈ 15 ಜಾರಿಗೆ ಬರಲಿರುವ ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಅನುಷ್ಠಾನಕ್ಕೆ ಎರಡೂ ದೇಶಗಳ ಸಿದ್ಧತೆಯನ್ನು ಪರಿಶೀಲಿಸಲು ಸಚಿವರು 3 ಬ್ರಿಟನ್ ಭೇಟಿಯಲ್ಲಿದ್ದಾರೆ. ಈ ಒಪ್ಪಂದವು ಜಾಗತಿಕ ಮೌಲ್ಯ ಸರಪಳಿಗಳಲ್ಲಿ ಎರಡೂ ದೇಶಗಳನ್ನು ಮತ್ತಷ್ಟು ಸಂಯೋಜಿಸುತ್ತದೆ ಮತ್ತು ಆರ್ಥಿಕ ಸಹಕಾರ ಹಾಗೂ ಬೆಳವಣಿಗೆಗೆ ನೂತನ ಮಾರ್ಗಗಳನ್ನು ತೆರೆಯುತ್ತದೆ ಎಂದು ಸಚಿವ ಪಿಯೂಷ್ ಗೋಯಲ್ ಪ್ರತಿಪಾದಿಸಿದ್ದಾರೆ. ರಕ್ಷಣೆ ಮತ್ತು ನಿರ್ಣಾಯಕ ಖನಿಜಗಳು ಸೇರಿದಂತೆ ಹಲವಾರು ಪ್ರಮುಖ ಕ್ಷೇತ್ರಗಳಲ್ಲಿ ಎರಡೂ ದೇಶಗಳು ಸಹಕಾರವನ್ನು ಸ್ಥಿರವಾಗಿ ವಿಸ್ತರಿಸುತ್ತವೆ ಎಂದು ಅವರು ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಈ ತಿಂಗಳ 21 ನಡೆದಂತಹ ನೀಟ್ UG 2026 ಮರುಪರೀಕ್ಷೆಯ ತಾತ್ಕಾಲಿಕ ಉತ್ತರ ಕೀಗಳ ಕುರಿತು ಪ್ರಶ್ನಿಸಲು ರಾಷ್ಟೀಯ ಪರೀಕ್ಷಾ ಸಂಸ್ಥೆ NTA ಅಭ್ಯರ್ಥಿಗಳಿಗೆ ಅವಕಾಶ ನೀಡಿದೆ. ತಾತ್ಕಾಲಿಕ ಉತ್ತರ ಕೀಗಳು ಅಧಿಕೃತ ನೀಟ್ ವೆಬ್ಸೈಟ್ www.neet.nta.in ಲಭ್ಯವಿದೆ. ಈ ತಿಂಗಳ 28 ಪ್ರತಿ ಪ್ರಶ್ನೆಗೆ 200 ಶುಲ್ಕವನ್ನು ಪಾವತಿಸುವ ಮೂಲಕ ಅಭ್ಯರ್ಥಿಗಳು ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು. ಸವಾಲನ್ನು ಸ್ವೀಕರಿಸಿದರೆ ಶುಲ್ಕವನ್ನು ಮರುಪಾವತಿಸಲಾಗುತ್ತದೆ ಎಂದು NTA ತಿಳಿಸಿದೆ. ಮರುಪರೀಕ್ಷೆಯಲ್ಲಿ ಹಾಜರಾದ ಅಭ್ಯರ್ಥಿಗಳು ಶುಲ್ಕ ಮರುಪಾವತಿಗಾಗಿ ತಮ್ಮ ಬ್ಯಾಂಕ್ ಖಾತೆ ವಿವರಗಳನ್ನು ದೃಢೀಕರಿಸಲು ಮತ್ತು ನವೀಕರಿಸಲು NTA ಪೋರ್ಟಲ್ ಅನ್ನು ಸಹ ತೆರೆದಿದೆ. ಬ್ಯಾಂಕ್ ಖಾತೆ ವಿವರಗಳನ್ನು ನವೀಕರಿಸಲು ಈ ತಿಂಗಳ 30 ಕೊನೆಯ ದಿನಾಂಕವಾಗಿದೆ ಎಂದು NTA ತಿಳಿಸಿದೆ. ವೆನೆಜುವೆಲಾದಲ್ಲಿ ಸಂಭವಿಸಿದಂತಹ 2 ಪ್ರಬಲ ಭೂಕಂಪಗಳಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 188 ಏರಿಕೆಯಾಗಿದೆ ಎಂದು ವೆನೆಜುವೆಲಾದ ರಾಷ್ಟ್ರೀಯ ಸಂಸತ್ ಅಧ್ಯಕ್ಷರಾದಂತಹ ಜಾರ್ಜ್ ರೋಡ್ರಿಗ್ರೆಸ್ ತಿಳಿಸಿದ್ದಾರೆ. ಭೂಕಂಪದಿಂದಾಗಿ 1,520 ಜನರು ಗಾಯಗೊಂಡಿದ್ದಾರೆ. ಸುಮಾರು 200 ಜನರು ಅವಶೇಷಗಳ ಅಡಿ ಸಿಲುಕಿಕೊಂಡಿದ್ದಾರೆ. ಅವಶೇಷಗಳ ಅಡಿ ಸಿಲುಕಿಕೊಂಡವರ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ರಾಜಧಾನಿ ಕ್ಯಾರಕಾಸ್ನ ಪಶ್ಚಿಮಕ್ಕೆ 160 ಕಿಲೋಮೀಟರ್ ದೂರದಲ್ಲಿ 7.2 ಮತ್ತು 7.5 ತೀವ್ರತೆಯ ಪ್ರಬಲ ಭೂಕಂಪಗಳು ಸಂಭವಿಸಿದ ನಂತರ ಕನಿಷ್ಠ 2,927 ಕುಟುಂಬಗಳು ತಮ್ಮ ಮನೆಗಳನ್ನು ಕಳೆದುಕೊಂಡಿವೆ ಎಂದು ಜಾರ್ಜ್ ರೋಡ್ರಿಗಸ್ ಮಾಹಿತಿಯನ್ನು ನೀಡಿದ್ದಾರೆ. ದೇಶದ ವಿವಿಧ ಭಾಗಗಳಲ್ಲಿ ಇಂದು ಅಶೂರಾ ಎ ಮೊಹರಂ ಹಬ್ಬವನ್ನು ಶ್ರದ್ದಾಭಕ್ತಿಯಿಂದ ಆಚರಣೆ ಮಾಡಲಾಗುತ್ತಿದೆ. ಕರ್ಬಲಾದಲ್ಲಿ ಸತ್ಯ, ಸದಾಚಾರ ಮತ್ತು ನ್ಯಾಯವನ್ನು ಎತ್ತಿಹಿಡಿಯಲು ತಮ್ಮ ಪ್ರಾಣವನ್ನೇ ಅರ್ಪಿಸಿದ ಪ್ರವಾದಿ ಮೊಹಮ್ಮದ್ ಅವರ ಮೊಮ್ಮಗ ಹಜರತ್ ಇಮಾಮ್ ಹುಸೇನ್ ಮತ್ತು ಅವರ ಸಹಚರರ ಹುತಾತ್ಮತೆಯನ್ನು ಈ ದಿನ ಪ್ರತಿಬಿಂಬಿಸುತ್ತದೆ. ಈ ಸಂದರ್ಭದಲ್ಲಿ ತಾಜಿಯ ಮೆರವಣಿಗೆಗಳನ್ನು ಆಯೋಜನೆ ಮಾಡಲಾಗಿದೆ. ಕರ್ಬಲಾದಲ್ಲಿ ಹುತಾತ್ಮರ ಅತ್ಯುನ್ನತ ತ್ಯಾಗವನ್ನು ಎತ್ತಿ ತೋರಿಸುವಂತಹ ಮಜಾಲಿಗಳು ಅಥವಾ ಧಾರ್ಮಿಕ ಸಭೆಗಳನ್ನು ಸಹ ಆಯೋಜನೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ವ್ಯಾಪಕವಾದ ಭದ್ರತಾ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ. ಕೈಗಾರಿಕಾ ಮತ್ತು ವಾಣಿಜ್ಯ LPG ಗ್ರಾಹಕರಿಗೆ ದೊಡ್ಡ ಪರಿಹಾರವಾಗಿ ಕೇಂದ್ರ ಸರ್ಕಾರ ದೇಶೀಯವಲ್ಲದ ಪ್ಯಾಕ್ ಮಾಡಿದ LPG ಪೂರೈಕೆಯ ಮೇಲಿನ ಎಲ್ಲ ರೀತಿಯ ನಿರ್ಬಂಧಗಳನ್ನು ತೆಗೆದುಹಾಕಿದೆ. ಅಲ್ಲದೆ ಪಶ್ಚಿಮ ಏಷ್ಯಾ

0: ಬಿಕ್ಕಟ್ಟಿನ ಮೊದಲು ಇದ್ದ ಮಟ್ಟಕ್ಕೆ ಸರಬರಾಜುಗಳನ್ನು ಪುನಃ ಸ್ಥಾಪಿಸಿದೆ. ಬಿಕ್ಕಟ್ಟಿನ ಆರಂಭದಲ್ಲಿ ಸ್ಥಗಿತಗೊಳಿಸಲಾಗಿದ್ದಂತಹ ಬೃಹತ್ ಎಲ್ಪಿಜಿ ಪೂರೈಕೆಯನ್ನು ಬಿಕ್ಕಟ್ಟಿನ ಪೂರ್ವ ಬಳಕೆಯ ಮಟ್ಟಕ್ಕಿಂತ 50% ಸಡಿಲಿಸಲಾಗಿದೆ. ಇದು ವಾಣಿಜ್ಯ ಮತ್ತು ಕೈಗಾರಿಕಾ ಗ್ರಾಹಕರಿಗೆ ಗಮನಾರ್ಹ ಪರಿಹಾರವನ್ನು ನೀಡುತ್ತದೆ. ಎಲ್ಪಿಜಿ ಪೂರೈಕೆ ಪರಿಸ್ಥಿತಿಯಲ್ಲಿ ಇತ್ತೀಚಿನ ಸುಧಾರಣೆಯ ನಂತರ ಪುನಃಸ್ಥಾಪಿತವಾಗಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ಮ್ಯಾಂಚೆಸ್ಟರ್ನ ಎಮಿರೇಟ್ಸ್ ಓಲ್ಡ್ ಟ್ರಾಫರ್ಡ್ ಕ್ರೀಡಾಂಗಣದಲ್ಲಿ ನಡೆದಂತಹ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ನ ಎ ಗುಂಪಿನ ಪಂದ್ಯದಲ್ಲಿ ಬಾಂಗ್ಲಾದೇಶ ವಿರುದ್ದ ಭಾರತ 5 ವಿಕೆಟ್ಗಳಿಂದ ಭರ್ಜರಿ ಗೆಲುವು ದಾಖಲಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಬಾಂಗ್ಲಾದೇಶ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ನಷ್ಟಕ್ಕೆ 136 ರನ್ ಗಳಿಸಿತು. ಭಾರತದ ಪರ ರಾಧಾ ಯಾದವ್ 3 ವಿಕೆಟ್ ಮತ್ತು ಶ್ರೀಚರಣಿ 2 ವಿಕೆಟ್ ಕಬಳಿಸಿದರು. ಗೆಲುವಿನ ಗುರಿ ಬೆನ್ನತ್ತಿದಂತಹ ಭಾರತ 16.5 ಓವರ್ಗಳಲ್ಲಿ 5 ವಿಕೆಟ್ನಷ್ಟಕ್ಕೆ 139 ರನ್ ಗಳಿಸುವ ಮೂಲಕ ಗೆಲುವಿನ ನಗೆಯನ್ನು ಬೀರಿತು. 34 ಎಸೆತಗಳಲ್ಲಿ 53 ರನ್ ಸಿಡಿಸಿದಂತಹ ಶಫಾಲಿ ವರ್ಮಾ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಭಾರತ ಪುರುಷರ ತಂಡ ಇಂದು ಬೆಲ್ಫಾಸ್ಟ್ನಲ್ಲಿ ಮೊದಲ ಟಿ20 ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯದಲ್ಲಿ ಆತಿಥೇಯ ಐರ್ಲೆಂಡ್ ವಿರುದ್ದ ಸೆಣಸಾಟ ನಡೆಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ಸಂಜೆ 6 ಗಂಟೆಗೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಕ್ಕಟ್ಟಿನ ಸಮಯದಲ್ಲಿ ಆರ್ಥಿಕ ಸ್ಥಿರತೆ ಕಾಪಾಡಿಕೊಳ್ಳಲು ಭಾರತ ಉತ್ತಮವಾಗಿ ಸಜ್ಜಾಗಿದೆ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ನೆದರ್ಲ್ಯಾಂಡ್ಸ್ ರಾಣಿ ಮ್ಯಾಕ್ಸಿಮಾ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ವೆನೆಜುವೆಲಾ ಭೂಕಂಪ, ಮೃತರ ಸಂಖ್ಯೆ 188ಕ್ಕೆ ಏರಿಕೆ, ಮುಂದುವರಿದ ರಕ್ಷಣಾ ಕಾರ್ಯಾಚರಣೆ. ಮಹಿಳಾ ಟಿ20 ಕ್ರಿಕೆಟ್, ಬಾಂಗ್ಲಾದೇಶ ವಿರುದ್ದ ಭಾರತ ತಂಡಕ್ಕೆ 5 ವಿಕೆಟ್ಗಳ ಭರ್ಜರಿ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಂಗಳೂರು ಚಿತ್ರಗೀತೆಗಳ ರಾಗರಂಜನೆ ಇನ್ನು ಕೆಲವೇ ಕ್ಷಣಗಳಲ್ಲಿ.
2: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬಿದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
3: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನುನ ಫೀಸ್ ನದ್ದು
6: ತೋರ್ಸು.
5: 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು. ಅರೇಂಜ್ಮೆಂಟ್ ಆಯ್ತು, ಸಂಬಳ ಅಡ್ವಾನ್ಸ್ ಆಗಿ ಕಳ್ಸ್ಬಿಟ್ಟೆ.
7: ಆರ್ಬಿಐ ಹೇಳುತ್ತೆ,
8: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
1: ಇದೀಗ ಲಕ್ಷ್ಮೀ ಕಟಾಕ್ಷ ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಡಿರುವ ಜೀವುದೇವ್ ಶಂಕರ್ ಅವರ ಗೀತೆ ಸಂಗೀತ ಸತ್ಯಂ.

ಇದೀಗ ಪಿಬಿ ಶ್ರೀನಿವಾಸ್ ಹಾಗೂ ಸಂಗಡಿಗರು ಹಾಡಿರುವ ಪ್ರೇಮದ ಕಾಣಿಕೆ ಚಿತ್ರದ ಗೀತೆ, ರಚನೆ ಚಿ ಉದಯಶಂಕರ್, ಸಂಗೀತ ಉಪೇಂದ್ರ ಕುಮಾರ್.

ಅನುರಾಗ ಅರಳಿತು ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಡಿದ ಚೀವುದೇ ಶಂಕರ್ ಅವರ ಗೀತೆಯನ್ನು ಕೇಳಿದಿರಿ. ಸಂಗೀತ ಉಪೇಂದ್ರ ಕುಮಾರ್. ಚಿತ್ರಗೀತೆಗಳ ಈ ಪ್ರಸಾರ ಇಲ್ಲಿಗೆ ಮುಗಿಯಿತು. ಮತ್ತೆ 8:30 ಇನ್ನಷ್ಟು ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. ಆಕಾಶವಾಣಿ ಮಂಗಳೂರು, ಸಮಯ 8:00 ಆಗಲಿದೆ. ಸಮಾಚಾರ ಪ್ರಭಾತ್, ದೆಹಲಿ ಕೇಂದ್ರದಿಂದ.

ಅಣ್ಣಾ ಬಾಂಡ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಮುಂದಿನ ಗೀತೆ ಚಿಂಗಾರಿ ಚಿತ್ರದಿಂದ. ಗಾಯಕರು ಶ್ರೇಯಾ ಘೋಷಾಲ್ ಮತ್ತು ಜಾವೇದ್ ಅಲಿ. ಜಯಂತ್ ಕಾಯ್ಕಿಣಿಯವರ ರಚನೆ, ಸಂಗೀತ ವಿ ಹರಿಕೃಷ್ಣ.

ಕೇಳುಗರೆ ಗಮನಿಸಿ, ಈ ಬೆಳಗ್ಗೆ 10:30 ತುಳು ಕಾರ್ಯಕ್ರಮದಲ್ಲಿ ತುಳುನಾಡದ ಸಾಮರಸ್ಯ ಈ ಕುರಿತು ಮೇಘಶ್ರೀ ಅವರಿಂದ ಭಾಷಣ, ನಂತರ ತುಳುನಾಡದ ಸಿರಿ ಸಂಪತ್ ಈ ಕುರಿತು ಸೌಪರ್ಣಿಕಾ ರೈ ಕಾಟುಕುಕ್ಕೆ ಅವರಿಂದ ಭಾಷಣ ಕೇಳುವಿರಿ. ಇದೀಗ ಕನ್ನಡ ಚಿತ್ರಗೀತೆಗಳ ಪ್ರಸಾರದಲ್ಲಿ ಮುಂದಿನ ಗೀತೆ.

ಪಾರಿಜಾತ ಚಿತ್ರದ ಗೀತೆಯನ್ನು ಕೇಳಿದಿರಿ. ಶ್ರೋತೃಗಳೇ, ಗಮನಿಸಿ, ಈ ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ಜೀರ್ಣಾಂಗ ವ್ಯೂಹದ ಕ್ಯಾನ್ಸರ್ ಕುರಿತು ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ಗ್ಯಾಸ್ಟ್ರೋಸರ್ಜನ್ ಡಾಕ್ಟರ್ ಹನುಮಂತ ನಾಯ್ಕ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇದೀಗ ಚಿತ್ರಗೀತೆಗಳ ಪ್ರಸಾರದಲ್ಲಿ ಪುಟ್ನಂಜ ಚಿತ್ರದ ಗೀತೆ.

ಪುಟ್ನಂಜ ಚಿತ್ರಕ್ಕಾಗಿ ಚಿತ್ರ ಹಾಗೂ ಸಂಗಡಿಗರು ಹಾಡಿದ ಹಂಸಲೇಖ ಅವರ ಗೀತೆಯನ್ನು ಕೇಳಿದಿರಿ. ಮುಂದಿನ ಗೀತೆ ಬಹದ್ದೂರ್ ಚಿತ್ರದಿಂದ. ಗಾಯಕರು ಸಂತೋಷ್ ವೆಂಕಿ ಹಾಗೂ ಅಪೂರ್ವ ಶ್ರೀಧರ್. ಚೇತನ್ ಕುಮಾರ್ ಅವರ ಸಾಹಿತ್ಯಕ್ಕೆ ಸಂಗೀತ ವಿ ಹರಿಕೃಷ್ಣ.

0: ಬಹದ್ದೂರ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಕಾರ್ಯಕ್ರಮದ ಕೊನೆಯಲ್ಲಿ ಲಕ್ಕಿ ಚಿತ್ರಕ್ಕಾಗಿ ಬಾಬಾ ಸೈಗಲ್ ಹಾಡಿರುವ ಗೌಸ್ಪೀರ್ ಅವರ ಗೀತೆ, ಸಂಗೀತ ಅರ್ಜುನ್ ಜನ್ಯ.
1: ಮಾನ ಮರ್ಯಾದೆ ಇಲ್ವಾ ನಿನ್ಗೆ? ಗ್ಯಾರಂಟಿ ಸರಿಯಾಗಿ.

0: ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ಕಿಮಿಚ್ಚಕ ವೃತ ನಡೆಸಿಕೊಡುತ್ತಾರೆ ಶ್ರೀ ಯಕ್ಷದೇವ ಮಿತ್ರ ಕಲಾ ಮಂಡಳಿ ಬೆಳುವಾಯಿ ಇಲ್ಲಿನ ಸದಸ್ಯರು.
2: ತಂದೆಯೇ,
3: ವತ್ಸಾವೀಕ್ಷಿತ,
2: ಹಗ್ಗವಿಲ್ಲದೆ ಮಾತಿನಿಂದಲೇ ನನ್ನನ್ನು ಬಂಧಿಸಿದೆಯಪ್ಪ. ಮಗನೇ, ನೀನು ದೈಹಿಕವಾಗಿಯೂ ಮಾನಸಿಕನಾಗಿಯೂ ಸಿದ್ಧನಾಗಬೇಕು ಅಂತ ಅಮ್ಮ ಹೇಳಿದಾಗ ಅದು ಯಾಕೆ ಅಂತ ನಾನು ಯೋಚಿಸಿದ್ದಿರಲಿಲ್ಲ. ನಾನು ಕೊಡ್ತೇನಮ್ಮ ಅಂತ ಎದೆಯುಬ್ಬಿಸಿ ಎದೆ ತಟ್ಟಿ ಹೆಮ್ಮೆಯಿಂದ ಆಡಿದೆ.
3: ನನ್ನ ಮಾತು ಹೌದದು,
2: ಹೆಮ್ಮೆಯ ಕೋಡು ಮುರಿಯಿತಪ್ಪ.
3: ಏನಪ್ಪ
1: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ.

0: ಇಂದು ರಾತ್ರಿ 9:30
1: ಕೇಳುಗರೆ, ಈ ಬೆಳಗ್ಗೆ 11 ಗಂಟೆಗೆ ಇಂದಿನ ಮಹಿಳೆ ಸ್ವಯಂ ನಿರ್ವಹಣೆ, ಪೋಷಣೆ ಮತ್ತು ವ್ಯಕ್ತಿತ್ವ ವಿಕಾಸ ಈ ಕುರಿತು ಜಯಶ್ರೀ ಪೈ ಅವರಿಂದ ಭಾಷಣ ಕೇಳುವಿರಿ. ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅನುಪಮಾ ನಿರಂಜನ ಅವರ ಆತ್ಮಕಥೆಯ ಕುರಿತು ಮಾತನಾಡುವವರು ಡಾಕ್ಟರ್ ಕೆಜಿ ಕವಿತಾ. ಈ ಸಂಜೆ 5 ಗಂಟೆಗೆ ಕುಂದಸಿರಿ ಬರಹಗಾರ ಸಂಶೋಧಕ ಸದ್ಯೋಜಾತ ಭಟ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಿಸುವವರು ಶಿವಾನಿ ಶೆಟ್ಟಿ. ಆಕಾಶವಾಣಿ ಮಂಗಳೂರು. ಸಮಯ 9:05 ಆಗಲಿದೆ. ಮುಂದಿನ ಪ್ರಸಾರ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ. ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ವಾಯುಸೇನೆಯ ನಿವೃತ್ತ ವಾರಂಟ್ ಅಧಿಕಾರಿ ಶ್ರೀಧರ್ ಭಟ್ ಅವರು.
1: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಭಾರತೀಯ ವಾಯುಸೇನೆ ದೇಶದ ಸುರಕ್ಷತೆಯಲ್ಲಿ ಸದಾ ಮಹತ್ವವಾದ ಪಾತ್ರವನ್ನ ವಹಿಸಿದೆ. ಇವತ್ತು ನಮ್ಮೊಂದಿಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋರು ಭಾರತೀಯ ವಾಯುಸೇನೆಯಲ್ಲಿ ವಾರಂಟ್ ಆಫೀಸರ್ ಆಗಿ ನಿವೃತ್ತಿ ಹೊಂದಿದಂತಹ ಸುಮಾರು 26 ವರ್ಷಗಳ ದೀರ್ಘ ಸೇವೆಯನ್ನ ಭಾರತೀಯ ವಾಯುಸೇನೆಯ ಮೂಲಕ ದೇಶಕ್ಕೆ ನೀಡಿದಂತಹ ಶ್ರೀಧರ ಭಟ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಶ್ರೀಧರ್ ಭಟ್ ಅವರೇ. ಜೈ ಹಿಂದ್.
2: ನಮಸ್ಕಾರ. ಜೈ ಹಿಂದ್.
1: ಶ್ರೀಧರ್ ಭಟ್ ಅವರೇ, ನೀವು ಮೂಲತಃ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇಂದ ಬಂದವರು, ಅಲ್ಲಿಂದ ಎಲೆಕ್ಟ್ರಿಕಲ್ ಓದ್ತೀರ, ಅದರಲ್ಲೂ ಕರ್ನಾಟಕದ ಒಂದು ಕೊನೆಯ ಭಾಗ ಅದು ಕಾಸರಗೋಡ ಮೂಲದಿಂದ ಬಂದವರು, ಅಲ್ಲಿಂದ ನಿಮಗೆ ಸೈನ್ಯಕ್ಕೆ ಸೇರುವಂತಹ ಒಂದು ಅವಕಾಶ ಹೇಗಾಯ್ತು, ಮತ್ತೆ ಸೈನ್ಯದಲ್ಲಿ ಈ ಹಿಂದೆ ಸೇರಿದಂಥವ್ರು ಯಾರಾದ್ರೂ ನಿಮ್ಮ ಮನೆಗಳಲ್ಲಿ ನಿಮ್ಮ ಸುತ್ತಮುತ್ತಲು ನಿಮ್ಗೆ ಸ್ಫೂರ್ತಿದಾಯಕವಾಗಿ ಇದ್ರ ಹೇಗೆ?
2: ಭಾರತೀಯ ವಾಯುಸೇನೆಯ ಸೇವೆ 1980 ಇಸವಿಯಿಂದ ಶುರುವಾಗಿತ್ತು. ಆ ಸಂದರ್ಭಗಳಲ್ಲಿ ಈಗಿನ ತರ ತಂತ್ರಾಂಶ ಅಥವಾ ಜಾಲತಾಣಗಳು ಯಾವುದು ಇರಲಿಲ್ಲವಾಗಿತ್ತು. ನಾವು ಪ್ರಧಾನವಾಗಿ ವೃತ್ತಪತ್ರಿಕೆಯನ್ನೇ ಅಂದ್ರೆ ನ್ಯೂಸ್ ಪೇಪರ್ಸ್ ಅನ್ನೇ ಅವಲಂಬಿಸಿಕೊಂಡು ಜೀವನ ನಡೆಸಬೇಕಾದಂತಹ ಸಂದರ್ಭವಾಗಿ ಇತ್ತು ಅವಾಗ. ಸೊ ಆದ್ರಿಂದ 79-80 ದಶಕದಲ್ಲಿ ನಾನು ಡಿಗ್ರಿ ಅಂದ್ರೆ BSc ಕೋರ್ಸ್ಗೆ ಸೇರಿದಂತ ಸಂದರ್ಭ.
1: ಎಲ್ಲಿ ಸೇರಿದ್ರಿ?
2: ನಾವು ಡಿಗ್ರಿಗೆ ಕಾಸರಗೋಡಲ್ಲಿ ಗವರ್ಮೆಂಟ್ ಕಾಲೇಜಿಗೆ ಜಾಯಿನ್ ಆಗಿದ್ದೆ. ಏತನ್ಮಧ್ಯೆ ವೃತ್ತಪತ್ರಿಕೆಯಲ್ಲಿ ಭಾರತೀಯ ವಾಯುಸೇನೆಗೆ ಸೇರ್ಪಡೆ ಎಂಬ ವಿಚಾರವಾಗಿ ಒಂದು ಜಾಹೀರಾತನ್ನ ಭಾರತೀಯ ವಾಯುಸೇನೆಯಿಂದ ಪ್ರಕಟವಾಗಿತ್ತು ಕನ್ನಡ ವಾರ್ತಾಪತ್ರಿಕೆಯಲ್ಲಿ. ಅದನ್ನ ನೋಡಿ ನಾವು ಇದಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ವಿ. ಅರ್ಜಿಯನ್ನು ಸಲ್ಲಿಸಿ ಆದ್ಮೇಲೆ ನಮಗೆ ಬೆಂಗಳೂರಿಗೆ ಲಿಖಿತ ಪರೀಕ್ಷೆ, ಸಂದರ್ಶನಕ್ಕೆ ಮತ್ತು ದೈಹಿಕ ಪರೀಕ್ಷೆ ಇತ್ಯಾದಿಗಳಿಗೆ ನಮಗೆ ಕರೆ ಬಂತು. ಹಾಗೆ ನಾವು 1980 ಆಗಸ್ಟ್ ತಿಂಗಳಲ್ಲಿ ಬೆಂಗಳೂರಿಗೆ ಬಂದು ಅಲ್ಲಿ ನಮಗೆ 3 ದಿನಗಳ ಕಾಲ ಪರೀಕ್ಷೆ ನಡೆಸಿದ್ರು. ಅದರಲ್ಲಿ ಮೊದಲನೇದಾಗಿ ನಮಗೆ ಇದ್ದಂಥದ್ದು ಲಿಖಿತ ಪರೀಕ್ಷೆ. ಲಿಖಿತ ಪರೀಕ್ಷೆಯಲ್ಲಿ ಅದು ವೈಜ್ಞಾನಿಕ ವಿಚಾರಗಳವಾಗಿ, ಇಟ್ ವಾಸ್ ಎ ಟೆಕ್ನಿಕಲ್ ರಿಟನ್ ಟೆಸ್ಟ್, ನಾಟ್ ಫಾರ್ ದ ಅಡ್ಮಿನಿಸ್ಟ್ರೇಟಿವ್ ಜಾಬ್ಗೆ ಇದ್ದದಲ್ಲ. ಆ ಟೆಕ್ನಿಕಲ್ ಎಕ್ಸಾಮಿನೇಷನ್ ಅಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ಮೇಲೆ ನಮಗೆ ಯಾವ ಸ್ಟ್ರೀಮ್ಗೆ ಕಳಿಸುತ್ತಾರೆ ಅನ್ನುವಂಥದ್ದು

0: ಗೊತ್ತಾಗುವಂಥದ್ದು.
1: ಹಾ
0: ಅಂದರೆ
1: ಹಾ
0: ಒಂದು ವಿಮಾನ ಅಂತ ಹೇಳಿದೆ ಕೂಡಲೇ ಮೇಡಮ್, ಅದರಲ್ಲಿ ವಿದ್ಯುತ್ ವಿಭಾಗ ಇದೆ, ಉಪಕರಣ ವಿಭಾಗ ಅಂತ ಹೇಳಿದೆ, ಏರ್ಫ್ರೇಮ್ ಸ್ಟ್ರಕ್ಚರ್ಸ್ ಅಂತ ಹೇಳಿದೆ, ಇಂಜಿನ್ ವಿಭಾಗ ಇದೆ, ಶಸ್ತ್ರಾಸ್ತ್ರಗಳ ವಿಭಾಗ, ಆರ್ಮಮೆಂಟ್ ಅಂತ ಹೇಳಿದೆ, ರಡಾರ್, ರೇಡಿಯೋ, ಈ ಥರ ಬೇರೆ ಬೇರೆ ಸಿಸ್ಟಮ್ಗಳು ಇವೆ. ವಿಮಾನವನ್ನು ಸನ್ನದ್ಧ ಸ್ಥಿತಿಯಲ್ಲಿ ಇಡಬೇಕಿದ್ರೆ ಬೇರೆ ಬೇರೆ ವಿಭಾಗಗಳ ಪರಿಣಿತರು ಬೇಕಾಗಿರುತ್ತೆ. ಈ ಸಂದರ್ಭದಲ್ಲಿ ನಮ್ಮನ್ನು ನನ್ನ ಲಿಖಿತ ಪರೀಕ್ಷೆಯ ಆಧಾರ ನನ್ನ ಅದರಲ್ಲಿ ಮಾಡಿರುವಂತಹ ನನ್ನ ಸಾಧನೆಯ ಮೇಲಿಂದ ನನಗೆ ವಿಮಾನದ ವಿದ್ಯುತ್ ವಿಭಾಗದಲ್ಲಿ ತರಬೇತಿ ತೆಗೆದುಕೊಳ್ಳಂತೆ ನನ್ನ ಆಯ್ಕೆ ಮಾಡುದು.
1: ಆ ಕಾಲದಲ್ಲಿ ವಿಮಾನ ನೋಡೋದು ಬಹಳ ಅಪರೂಪ ಆಗಿತ್ತು.
0: ಹೌದು,
1: ಈಗ ಎಲ್ಲ ಕಡೆಗೂ ವಿಮಾನ ನಿಲ್ದಾಣಗಳಾಗಿದ್ದಾವೆ, ವಿಮಾನ ಏನು ಹೊಸದಲ್ಲ. ಆದ್ರೆ ನೀವು ಹೇಳ್ತಾ ಇರೋ ಹಾಗೆ 79-80 ಹೊತ್ತಿಗೆ ವಿಮಾನ ಅನ್ನೋದು ನಾವು ಕೇಳ್ತಿದ್ವಿ ಹೊರತು ಅದನ್ನ ಎಲ್ಲೂ ನೋಡ್ತಿರ್ಲಿಲ್ಲ. ಅಂತ ಹೊತ್ತಿನಲ್ಲಿ ಒಂದು ಜಾಹೀರಾತನ್ನ ನೋಡಿ ಕೆಲಸಕ್ಕೆ ನೀವು ಅಪ್ಲೈ ಮಾಡ್ತೀರಿ ಅಂತಂದ್ರೆ ಹೇಗೆ ಧೈರ್ಯ ಮಾಡಿದ್ರಿ? ಒಂದು ವಿಮಾನದಲ್ಲಿ ಯಾವ ಕೆಲಸ ಸಿಗುತ್ತೆ ಅನ್ನೋದು ನಿಮ್ಗೇನ್ ಗೊತ್ತಿರಲ್ಲ. ಓದಿದ್ ಬಿಎಸ್ಸಿಗೂ ಮತ್ತೆ ವಿಮಾನಕ್ಕೂ ಯಾವ ಸಂಬಂಧ ಇದೆ? ಇಂಥ ಅನುಮಾನಗಳು ಬರ್ಲಿಲ್ವಾ ಅವಾಗ?
0: ಬಂತು ಅಂದ್ರೆ ಎಲ್ಲೋ ನನ್ನ ಮನಸ್ಸಿನ ಒಂದು ಮೂಲೆಯಲ್ಲಿ ತಾಂತ್ರಿಕ ವಿಭಾಗದಲ್ಲಿ ನಾನು ಮುಂದುವರೆದು ದೇಶ ಸೇವೆ ಮಾಡಬೇಕು ಅಂತ ಒಂದು ಸ್ತುಪ್ತ ಭಯಕ್ಕೆ ಮನಸ್ಸಿನ ಒಳಗಡೆ ಇತ್ತು ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ನಾನು ಹೈಸ್ಕೂಲ್ನಲ್ಲಿ ಓದುವಾಗ ಅಥವಾ ಪಿಯುಸಿಯಲ್ಲಿ ಓದುವ ಸಂದರ್ಭದಲ್ಲಿ ನಮ್ಮ ಆಕಾಶದಲ್ಲಿ ವಿಮಾನಗಳು ಹೋಗುವಾಗ ಅದರ ಬಗ್ಗೆ ನಾವು ದೃಷ್ಟಿಸಿ ನೋಡಿಕೊಂಡು ಇದು ವಿಮಾನ ಹೇಗೆ ಹಾರುತ್ತೆ, ಇದರ ವಿಚಾರಗಳೇನು, ಹೌ ಡಸ್ ದ ಏರ್ಕ್ರಾಫ್ಟ್ ಫ್ಲೈ, ಅಂದರೆ ವಿಮಾನ ಹೇಗೆ ಹಾರುತ್ತೆ ಹೇಳಿ, ಇಂಥ ವಿಚಾರವಾಗಿ ಮನಸ್ಸಿನೊಳಗೆ ಹಲವಾರು ಪ್ರಶ್ನೆಗಳು ಉದ್ಭವಿಸಿತ್ತು. ಆ ಸಂದರ್ಭದಲ್ಲಿ ಒಂದು ಅವಕಾಶ ಬಂದಾಗ ಇದಕ್ಕೊಂದು ಅರ್ಜಿ ಹಾಕಿ ಮುಂದೆ ದೇಶ ಸೇವೆಗೆ ಹೋಗುವಂತಹ ಒಂದು ಪ್ರಮೇಯ ಸಿಕ್ಕಿದೆ ಅಂತ ಹೇಳುವ ಉದ್ದೇಶದಿಂದ ನಾವು ಇದಕ್ಕೆ ಒಂದು
1: ಅರ್ಜಿ. ಸ್ವಪ್ರಯತ್ನ,
0: ಸ್ವಪ್ರಯತ್ನ.
1: ಕೆಲವರಿಗೆ ಟೀಚರ್ಸ್ ಹೇಳ್ತಾರೆ ನೀವು ಇದನ್ನ ಮಾಡು ಅಂತ ಹೇಳ್ತಾರೆ.
0: ನಾವು ಶಾಲೆಯಲ್ಲಿ ಎಲ್ಲ ವಿಷಯಗಳಲ್ಲಿ ನಾನು 90% ಪ್ಲಸ್ ಮಾರ್ಕ್ ನ ತೆಗೆದುಕೊಂಡು ಮುಂದೆ ಬಂದವನು. ಸೊ ಇಂಥ ವಿಚಾರದಲ್ಲಿ ಈಗಿನ ತರದಲ್ಲಿರುವ ಕೋಚಿಂಗ್ ಸೆಂಟರ್ಗಳು ಅಥವಾ ಬೇರೆ ತರಬೇತಿ ಕೇಂದ್ರಗಳು ಆ ಕಾಲದಲ್ಲಿ ಇದ್ದಿರಲಿಲ್ಲ. ಸೊ ಆವಾಗ ನಾವು ಬೇರೆ ಬೇರೆ ಕಡೆಯಿಂದ ಮಾಹಿತಿ ಸಂಗ್ರಹಿಸಿ ಅದರ ಮೂಲಕನೇ ನಾವು ಪ್ರೇರಣೆ ಪಡ್ಕೊಂಡು ಮುಂದೆ ಹೋಗುವಂತ ಒಂದು ಕಾಲ ಇತ್ತು. ನಮ್ಮ ಮನೆಯಲ್ಲಿ ಒಂದು ಅವಿಭಕ್ತ ಕುಟುಂಬ, ದೊಡ್ಡ ಫ್ಯಾಮಿಲಿಯಿಂದ ಬಂದವರು. ಆದ್ರಿಂದ ನಾವೊಂದು
1: ಉದ್ಯೋಗ ಅನಿವಾರ್ಯವಾಗಿತ್ತು,
0: ಬಟ್ ನಾವು ಮಧ್ಯಮ ವರ್ಗದವರು. ಸೊ ಆದ್ರಿಂದ ವಾಯುಸೇನೆಗೆ ಸೇರಿ ದೇಶ ಸೇವೆ ಮಾಡಿಕೊಂಡು ತನ್ಮೂಲಕ ಒಂದು ಒಳ್ಳೆಯ ಉದ್ಯೋಗ ಪಡ್ಕೊಂಡು ನಮ್ಮ ಒಂದು ಕ್ಯಾರಿಯರ್ ಬಿಲ್ಡಪ್ ಮಾಡಬೇಕು ಹೇಳುವಂತಹ ಒಂದು ಭಾವನೆ ಬಂದಿತ್ತು.
1: ಹೀಗೆ ಅಕಸ್ಮಾತ್ ಆಗಿ ವಾಯುಸೇನೆಯ ಒಂದು ಜಾಹೀರಾತು ನಿಮ್ಮೆದುರಿಗೆ ಬಂತು, ನಂತರ ಅದೇ ನಿಮ್ಮ ಬದುಕನ್ನ ಕಟ್ಕೊಡ್ತು.
0: ಹೌದು, ಆ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಿಂದ ಅಥವಾ ನಮ್ಮ ಕರ್ನಾಟಕ ದಕ್ಷಿಣ ಜಿಲ್ಲೆಯಿಂದ ನನ್ನಿಂದ ಒಂದು 2-4 ವರ್ಷ ಹೆಚ್ಚಿನ ವಯಸ್ಸಿನವರು ಸುಮಾರು ಜನ ಭಾರತೀಯ ವಾಯುಸೇನೆಗೆ, ಭಾರತೀಯ ಸೈನ್ಯಕ್ಕೆ ಅಥವಾ ಭಾರತೀಯ ನೌಕಾದಳಕ್ಕೆ ಸೇರಿದವರಿದ್ರು. ಆ ಮೂಲಕ ಸ್ವಲ್ಪ ಮಾಹಿತಿಯನ್ನು ಪಡ್ಕೊಂಡು ಅದರಿಂದ ಒಂದು ಭಾರತೀಯ ವಾಯು ಸೇರುವಂತ ಒಂದು ಸುವರ್ಣ ಅವಕಾಶ ಸಿಕ್ಕಿತ್ತು ಅಂತ ಹೇಳಿ.
1: ಅಂದ್ರೆ ಮಂಗಳೂರಿನ ಪಕ್ಕದ ಕಾಸರಗೋಡು, ಪಕ್ಕಾ ಕರಾವಳಿ ತೀರ, ಅಲ್ಲಿಂದ ನೀವು ಬಂದಿದ್ದು ತಂಪು ಹವೆಯ ಬೆಂಗಳೂರಿಗೆ.
0: ಹೌದು,
1: ಬೆಂಗಳೂರಲ್ಲಿ ಟ್ರೈನಿಂಗ್ ಆಯ್ತು ನಿಮಗೆ.
0: ಹೌದು ಹೌದು,
1: ಎಲ್ಲ ತರಬೇತಿ ಎಷ್ಟು ಕಾಲ
0: ಅಂದ್ರೆ ನಾವು ಭಾರತೀಯ ವಾಯುಸೇನೆ ಸೇರಿದ ಮೇಲೆ ಆರಂಭದ 6 ತಿಂಗಳಲ್ಲಿ ಅವರು ದಿನಕ್ಕೆ ಒಂದು 8 ಗಂಟೆ ನಮಗೆ ತರಬೇತಿ ಇದ್ರೆ ಅದರಲ್ಲಿ ದಿನಾಲು 3 ಗಂಟೆ ಕಾಲ ನಮಗೆ ದೈಹಿಕವಾಗಿ ನಮಗೆ ಕವಾಯತು ಮಾಡಿಸ್ತಾ ಇದ್ರು. ಆಮೇಲೆ ನಮ್ಮ ಟೆಕ್ನಿಕಲ್ ಸಬ್ಜೆಕ್ಟ್ ಬಗ್ಗೆ ಟ್ರೈನಿಂಗ್ ಕೊಡುವವರು. ಅಂತ ಹೇಳಿದ್ರೆ ಬೆಳಗ್ಗೆ ನಾವು 4 ಗಂಟೆಯಿಂದ 4.5 ಗಂಟೆವರೆಗೆ ಹೇಳಬೇಕಾಗುತ್ತೆ. ಭಾರತೀಯ ವಾಯುಸೇನೆ ಅಂತ ಹೇಳಿದ್ರೆ ಶಿಸ್ತುಬದ್ಧವಾದಂತ ಒಂದು ಜೀವನಕ್ಕೆ ಒಂದು ಪರ್ಯಾಯ ಶಬ್ದ. ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ, ಯಾಕಂದ್ರೆ ನಮ್ಮ ಒಂದು ಶಿಸ್ತುಬದ್ಧ ಜೀವನ ಅಂತ ಹೇಳಿದ್ರೆ ಅದರಲ್ಲಿ ನಮ್ಮ ಒಂದು ಸಮಯದ ಪಾಲನೆ, ನಮ್ಮ ಒಂದು ಕೊಟ್ಟ ಕೆಲಸವನ್ನ ಪರಿಪೂರ್ಣವಾಗಿ ಮಾಡಿಕೊಂಡು ನಾವು ರಿಸಲ್ಟ್ ಓರಿಯೆಂಟೆಡ್ ಆಕ್ಷನ್ಸ್ ಅಂತ ಹೇಳ್ತೀವಿ ನಾವು, ಅದನ್ನ ಮುಂದುವರಿಸಿಕೊಂಡು ಹೋಗುವಂತಹದ್ದು, ಮತ್ತೆ ಒಂದು ವಿಧೇಯತೆ, ಪ್ರಾಮಾಣಿಕತೆ, ಇಂಥ ವಿಚಾರಗಳಿಗೆಲ್ಲಗಳು ನಾವು ಭಾರತೀಯ ವಾಯುಸೇನೆಯಿಂದ ಕಲಿತುಕೊಂಡಿದ್ವಿ. ಸೊ ಬೆಳಗ್ಗೆ ಎದ್ದು ಫಸ್ಟ್ ನಮಗೆ ಒಂದು 5 ಕಿಲೋಮೀಟರ್ ಹೆಲ್ತ್ ರನ್ ಅಂತ ಹೇಳಿತ್ತು, ಅಂದ್ರೆ ಒಂದು ಇದೆಲ್ಲ ಅದರ ಮೂಲ ಉದ್ದೇಶ ನಾವು ಒಂದು ದೈಹಿಕವಾಗಿ ಮಾನಸಿಕವಾಗಿ ಸನ್ನದ್ಧರಾಗಿರ್ಬೇಕಂತ ಒಂದು ಮೂಲ ಭಾವನೆ. ಅದಾದ ಮೇಲೆ ಪುನಃ 7.5 ಗಂಟೆ ಹೊತ್ತಿಗೆ ಬೆಳಗ್ಗೆ ನಾವು ಬೆಳಗಿನ ಉಪಹಾರ ಸೇವಿಸಿ ಪುನಃ ನಮ್ಮ ತರಬೇತಿಗೆ ಸನ್ನದ್ಧರಾಗಿರ್ಬೇಕಿತ್ತು. ಅದು ಸರಿಯಾದ ಸಮವಸ್ತ್ರದಲ್ಲಿ ನಮ್ಮ ವರ್ತನೆಯಲ್ಲಿ, ನಮ್ಮ ಆಟಿಟ್ಯೂಡ್ ಅಥವಾ ನಮ್ಮ ದೈನಂದಿನ ಜೀವನದಲ್ಲಿ ಅಲ್ಲಿ ಯಾವುದೇ ಆಶಿಸ್ತು ತೋರಿಸಿದರೆ ಅದಕ್ಕೆ ನಮಗೆ ಆರಂಭದಲ್ಲಿ ಮೌಖಿಕವಾಗಿ ವಾರ್ನಿಂಗ್ ಕೊಡ್ತಾ ಇದ್ರು. ನಂತರ ಕೆಲವು ಜನರಿಗೆ ಶಿಕ್ಷೆ ಕೊಟ್ಟಂತ ಪ್ರಮೇಯವೂ ಇದೆ. ಇದರ ಉದ್ದೇಶ ನಾವು ಯಾವುದೇ ಸಂದರ್ಭದಲ್ಲಿ ಅಶಿಸ್ತನ್ನ ಪ್ರಕಟಿಸಬಾರದು ಅಂತ ಹೇಳುವಂತದ್ದಾಗಿತ್ತು.
1: ಹೀಗೆ

0: ಭಾರತೀಯ ವಾಯುಸೇನೆಯ ಶಿಸ್ತಿನ ವಾತಾವರಣ ಎಲ್ಲರಿಗೂ ಪರಿಚಿತವಾಗಿರುವಂಥದ್ದೇ. ಅಂಥ ವಾತಾವರಣದಲ್ಲಿ ನಿಮಗೆ ತರಬೇತಿ ಅಲ್ಲಿ ಸಿಕ್ತು. ಅದಾದ ನಂತರ ಪೋಸ್ಟಿಂಗ್ ಆಗುತ್ತೆ ನೋಡಿ, ಒಂದು ಕಡೆಗೆ ನಿಮಗೆ ಕೆಲಸಕ್ಕೆ ಹೋಗ್ಬೇಕಾಗುತ್ತೆ. ಅದು ಎಲ್ಲಿಗೆ ಬಂತು
1: ಅಂದ್ರೆ, ನನ್ನನ್ನ ವಿಮಾನದ ವಿದ್ಯುತ್ ವಿಭಾಗಕ್ಕೆ ಆಯ್ಕೆ ಮಾಡಿದ್ದರಿಂದ ಆಮೇಲೆ ವಿದ್ಯುತ್ ಎಲೆಕ್ಟ್ರಿಕಲ್ ಏರೋ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ನಲ್ಲೇ ನಮಗೆ ಹೆಚ್ಚು ಹೆಚ್ಚು ನಮಗೆ ಟ್ರೈನಿಂಗ್ ಇತ್ತು. ನಮ್ಮ ಡಿಪ್ಲೊಮಾ ಟ್ರೈನಿಂಗ್ ಫಾರ್ 3 ಇಯರ್ಸ್ ಇತ್ತು. ಆ 3 ಇಯರ್ಸ್ ನ ಪೀರಿಯಡ್ ಅಲ್ಲಿ ನಮಗೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಬಗ್ಗೆನೇ ನಮಗೆ ಟ್ರೈನಿಂಗ್ ಇತ್ತು. ಅದು ಮತ್ತೆ 1 ವರ್ಷ ಇತ್ತು. ಆಮೇಲೆ ಒಂದು 20 ದಿವಸ ರಜೆ ಕೊಟ್ಟು ಅದಾದ್ಮೇಲೆ ಮತ್ತೆ ಪುನಃ 11 ತಿಂಗಳು ನಮಗೆ ಟೆಕ್ನಿಕಲ್ ಟ್ರೈನಿಂಗ್ ಪ್ಯೂರ್ಲಿ ಆನ್ ಏರೋಪ್ಲೇನ್ಸ್, ಅಂದ್ರೆ ಡಿಫೆನ್ಸ್ ಏರೋಪ್ಲೇನ್ಸ್ ಬಗ್ಗೆ ಟ್ರೈನಿಂಗ್ ಇತ್ತು. ಅದಾದ್ಮೇಲೆ ನಮಗೆ ಫಸ್ಟ್ ಟ್ರಾನ್ಸ್ಫರ್ ಅಂದ್ರೆ ವರ್ಗಾವಣೆ, ಫಸ್ಟ್ ವರ್ಗಾವಣೆ ನಮಗೆ ಬರೇಲಿಗೆ ಕೊಟ್ಟಿದ್ದರು. ಭಾರತೀಯ ವಾಯುಸೇನೆಯಲ್ಲಿ ಬರೇಲಿಯಲ್ಲಿ ದೊಡ್ಡ ಒಂದು ವಾಯುತಾಣ ಇದೆ, ಆ ವಾಯುತಾಣಕ್ಕೆ ನಮಗೆ ವರ್ಗಾವಣೆ ಮಾಡಿದ್ರು. ಅದು MiG-21 ವಿಮಾನಕ್ಕೆ. ಸೊ ಅದರಲ್ಲಿ ನಾನು 1 ವರ್ಷ ಕೆಲಸ ಮಾಡಿದ ಮೇಲೆ ಪುನಃ ನನಗೆ ಬೆಂಗಳೂರಿಗೆ ವರ್ಗಾವಣೆ ಮಾಡಿದ್ರು. ಅದರಲ್ಲಿ ಡಿಪ್ಲೊಮಾದ ಫೈನಲ್ ಫೇಸ್ ನ ಟ್ರೈನಿಂಗ್ಗೋಸ್ಕರ ಬೆಂಗಳೂರಿಗೆ ಪುನಃ ವರ್ಗಾವಣೆ ಮಾಡಿದ್ರು. ಬೆಂಗಳೂರಲ್ಲಿ 1 ವರ್ಷದ ತರಬೇತಿ ಆದಮೇಲೆ ಡಿಪ್ಲೊಮಾ ಏರೋ ಎಲೆಕ್ಟ್ರಿಕ್ ಇಂಜಿನಿಯರಿಂಗ್ ಪದವಿ ಪಡೆದ ನಂತರ ಅದು ಎಲ್ಲ ಏರ್ಫೋರ್ಸ್ ಸರ್ವಿಸಿನ ಅವಧಿಯಲ್ಲೇ ಮಾಡಿರುವಂತಹ ವಿಚಾರಗಳು. ಪುನಃ ನಮ್ಮನ್ನ ಮಿಗ್ ವಿಮಾನಕ್ಕೆ ನಾವು ಚಂಡೀಗಢಕ್ಕೆ ಹೋಗಿದ್ವಿ. ಚಂಡೀಗಢದಲ್ಲಿ ನಾವು ಭಾರತೀಯ ವಾಯುಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿಂದ ರಾಜಸ್ಥಾನದಲ್ಲಿರುವಂತಹ ಭಾರತೀಯ ವಾಯುತಾಣಕ್ಕೆ ನನ್ನನ್ನು ವರ್ಗಾವಣೆ ಮಾಡಿದ್ರು. ಅಲ್ಲಿ ಒಂದು 7 ವರ್ಷಗಳ ಕಾಲ ನಾನು ಅಲ್ಲಿ ಭಾರತೀಯ ವಾಯುಸೇನೆಯಲ್ಲಿ ಕೆಲಸ ಮಾಡಿದೆ. ಅದು ಇಟ್ ವಾಸ್ ಆಪರೇಷನಲ್ ಯೂನಿಟ್ ಅಂತ ಹೇಳಿದ್ರೆ ಬಹಳ ಒಂದು ಯುದ್ಧಕ್ಕೆ ಸನ್ನದ್ಧವಾಗಿರುವಂತಹ ಒಂದು ಯೂನಿಟ್ ಆಗಿತ್ತು.
0: ಯಾಕೆಂದ್ರೆ ಅಲ್ಲಿ ಗಡಿ ಬರುತ್ತೆ.
1: ಅದರಿಂದ ಅಲ್ಲಿ ಹೆಚ್ಚು ಸತರ್ಕರಾಗಿರುವಂತಹ ಒಂದು ಪರಿಸ್ಥಿತಿ ಇತ್ತು.
0: ನೀವು ಹೇಳಿದ್ರಿ ಅವಿಭಕ್ತ ಕುಟುಂಬ ದೊಡ್ಡ ಕುಟುಂಬ ನಿಮ್ದು ಅಂತ ಹೇಳಿದ್ರಿ. ಅಲ್ಲಿಂದ ಒಂದೇ ಬಾರಿ ಬೆಂಗಳೂರು ಬಿಟ್ಟು ಬರೀಲಿಗೆ ಹೋಗುವಂತದ್ದು ಬಂತು. ಅವಾಗ ಮನೆಯಲ್ಲಿ ಯಾವ ರೀತಿಯ ಒಂದು ಮಿಶ್ರ ಪ್ರತಿಕ್ರಿಯೆ ಇರಬಹುದು ಅಂತ ಅನ್ಸುತ್ತೆ ನನಗೆ.
1: ಹೌದು, ಆವಾಗ ಈಗಿನ ತರ ಸಂಚಾರ ದೂರವಾಣಿ ಅಥವಾ ಮೊಬೈಲ್ ಅಥವಾ ಬೇರೆ ಯಾವುದೇ ಸಂಪರ್ಕ ಸಾಧನ ಇರಲಿಲ್ಲ. ಆ ಸಂದರ್ಭಗಳಲ್ಲಿ ನಾವು ನಮ್ಮ ಮನೆಗೇನಾದ್ರೂ ಮಾಡಬೇಕಿದ್ರೆ ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ಅಂಚೆ ಟೆಲಿಗ್ರಾಮ್ ಅಥವಾ ಟ್ರಂಕ್ ಕಾಲ್ ಮಾಡಿ ಮಾತಾಡುವಂತ ಒಂದು ಅವಕಾಶ ಮಾತ್ರ ಇತ್ತು. ನಾವು ಮನೆಗೆಲ್ಲ ಅಂಚೆ ಪತ್ರ ಬರಿತಾ ಇದ್ವಿ. ಒಂದು ಪತ್ರ ವ್ಯವಹಾರ ಇಲ್ಲಿಂದ ಮನೆಗೆ ಮನೆಯಿಂದ ಬರಲಿಕ್ಕಿದ್ರೆ 15 ದಿವಸದ ಸಮಯ ತಗೊಳ್ತಾ ಇತ್ತು. ಸೊ ನಾವು ಭಾರತೀಯ ವಾಯುಸೇನೆಗೆ ಸೇರಿ ಆದ ನಂತರ ವರ್ಗಾವಣೆ ಬಂದಾಗ ನನ್ನ ಮನೆಯವರಿಗೆ ಅಂದ್ರೆ ತಂದೆ ತಾಯಿ ಅವರಿಗೆ ನಾನು ವಿಷಯ ತಿಳಿಸಿದೆ. ಮನೆಯ ತಂದೆ ತಾಯಿಯವರು ನೀವು ಆರೋಗ್ಯ ಚೆನ್ನಾಗಿ ಕಾಪಾಡ್ಕೋ, ದೇಶ ಸೇವೆ ಮಾಡು, ಸರಿಯಾಗಿ ಕೆಲಸ ಮಾಡು ಅಂತ ಹೇಳುವಂತ ಒಂದು ಆಶೀರ್ವಾದವನ್ನ ಮನೆಯವರು ನಮ್ಮ ಹಿರಿಯರು ಮಾಡಿದ್ರು ಅಂತ ಹೇಳುವಂತದನ್ನ ಈಗ ಹೇಳೋಕೆ ಇಷ್ಟಪಡ್ತೀನಿ.
0: ಹೀಗೆ ಮನೆಯವರ ಆಶೀರ್ವಾದದಿಂದ ನೀವು ಬರೇಲಿಗೆ ಹೋದ್ರಿ. ಆ ನಂತರ ಅಲ್ಲಿಂದ ಚಂಡೀಗಢ, ಅಲ್ಲಿಂದ ರಾಜಸ್ಥಾನ, ಹೀಗೆ ಒಂದು ಪ್ರದೇಶದಿಂದ ಒಂದು ಪ್ರದೇಶಕ್ಕೆ ವರ್ಗಾವಣೆಯಾಗಿ ಕೆಲವು ತಿಂಗಳುಗಳಿಂದ 7-8 ವರ್ಷಗಳ ತನಕ ಒಂದೊಂದು ಜಾಗದಲ್ಲಿ ಸೇವೆ ಮಾಡುವಂತಹ ಅವಕಾಶ ನಿಮ್ಗೆ ಸಿಕ್ತು. ನೀವು ಹೇಳಿದ್ರಿ ಮಿಗ್ ಬೇಸ್ಗೆ ನಿಮ್ಮ ವರ್ಗಾವಣೆ ಆಯ್ತು ಅಂತ. ಆ ಕಾಲದಲ್ಲಿ ಮಿಗ್ ಅನ್ನೋದು ಭಾರತೀಯ ವಾಯುಸೇನೆಗೆ ಒಂಥರ ಕಲಶಪ್ರಾಯವಾಗಿ ಇದ್ದ ಹಾಗೆ. ಮಿಗ್ ಫೈಟರ್ ವಿಮಾನಗಳು ಅಂತಂದ್ರೆ ಭಾರತೀಯ ಸೇನೆಯ ಬೆನ್ನೆಲುಬು ಅನ್ನೋ ಹಾಗೆ. ಅಂಥ ಒಂದು ವಿಮಾನಗಳ ಜೊತೆಗೆ ಅವುಗಳನ್ನ ನೋಡೋದೇ ಆಗ ಒಂದು ರೋಮಾಂಚನವಾದಂತ ಒಂದು ಸನ್ನಿವೇಶ ಅಂತ ನಾನಾದ್ರೂ ಅಂದ್ಕೋತೀನಿ. ಅದರಲ್ಲೂ ಬೇಸ್ ಅಲ್ಲಿ ಸಾಕಷ್ಟು ವಿಮಾನಗಳನ್ನ ಒಂದ್ ಕಡೆಗೆ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ತುಂಬಾ ವಿಮಾನಗಳು ಇರ್ತವೆ ಒಂದ್ ಕಡೆಗೆ. ಸೊ ಅಲ್ಲಿ ಮೊದಲು ಬಾರಿ ನೀವು ಮಿಗ್ ನೋಡಿದಾಗ ಅಥವಾ ಜಾಗ್ವಾರ್ ನೋಡಿದಾಗ ನಿಮ್ಗೆ ಏನ್ ಅನಿಸ್ತು?
1: ಅದು ಹೇಗೆ ಅಂತ ಹೇಳಿದ್ರೆ, ಒಂದನೇದಾಗಿ ನಮಗೆ ಜನರಲ್ ಎಲೆಕ್ಟ್ರಿಕಲ್ ಥಿಯರಿ ಆಫ್ ದ ಏರೋಪ್ಲೇನ್ ಟ್ರೈನಿಂಗ್ ನಾವು ತರಬೇತಿ ಡಿಪ್ಲೊಮಾದಲ್ಲಿ ಮಾಡಿರ್ತೀವಿ. ಅದಾದ ಮೇಲೆ ಯಾವ ವಿಮಾನದಲ್ಲಿ ನಾವು ಕೆಲಸ ಮಾಡ್ಲಿಕ್ಕೆ ನಮ್ಮನ್ನು ನಿಯೋಜಿಸಲ್ಪಟ್ಟಿರ್ತಾರೆ ಆ ವಿಮಾನದ ಬಗ್ಗೆ ಇನ್ನೊಂದು ನಮಗೆ ಟ್ರೈನಿಂಗ್
0: ವಿವರವಾಗಿ
1: ಇನ್ನೊಂದು ನಮಗೆ ಕೋರ್ಸ್ ಇರುತ್ತೆ. ಆ ಕೋರ್ಸ್ ಅಲ್ಲಿ MiG-21 ಫಾರ್ ಎಕ್ಸಾಂಪಲ್ ನಾನು ಇದ್ದಂತ ವಿಮಾನ ಆ ವಿಮಾನದ ಇನ್ನೊಂದು ತರಬೇತಿಯನ್ನು ಕೊಡ್ತಾರೆ. ಅದು ಸ್ಪೆಸಿಫಿಕ್ ಟು ದ ಏರ್ಕ್ರಾಫ್ಟ್. ನಾವು ಡಿಪ್ಲೊಮಾದಲ್ಲಿ ಮಾಡಿರೋದು ಜನರಲ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡಿರ್ತೀವಿ, ಏರೋ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ಇದು ಸ್ಪೆಸಿಫಿಕ್ ಟು ಏರ್ಕ್ರಾಫ್ಟ್, ಆ ವಿಮಾನದ ಬಗ್ಗೆನೇ
0: ಪ್ರತ್ಯೇಕವಾಗಿ
1: ನಮಗೆ ಪುನಃ ಒಂದು ತರಬೇತಿ ಇರುತ್ತೆ. ಸೊ ಆ ತರಬೇತಿಯಲ್ಲಿ ನಮಗೆ ಅದು ಆನ್ ಜಾಬ್ ಟ್ರೈನಿಂಗ್ ಇರುತ್ತೆ, ಪ್ರಾಕ್ಟಿಕಲ್ ಇರುತ್ತೆ, ಥಿಯರಿ ಇರುತ್ತೆ, ಅದನ್ನು ಪುನಃ ಎಕ್ಸಾಮ್ ಇರುತ್ತೆ, ಪಾಸ್ ಆಗಬೇಕು. ಅದರಲ್ಲಿ ಯು ಹ್ಯಾವ್ ಟು ಕಮ್ ಇನ್ ದ ಗ್ರೇಡಿಂಗ್, ಯು ಇಫ್ ಯು ಆರ್ ಫೇಲಿಂಗ್ ಅಂದ್ರೆ ನೀವು ಅದರಲ್ಲಿ ಸರಿಯಾಗಿ ನಿರೀಕ್ಷಿತ
0: ಫಲಿತಾಂಶ ಬಂದಿಲ್ಲ ಅಂದ್ರೆ
1: ಸೊ ನಿಮಗೆ ಪುನಃ ತರಬೇತಿ ಕಳಿಸ್ತಾರೆ. ಅದರಿಂದ ಭಾರತೀಯ ವಾಯುಸೇನೆ ನಮ್ಮ ಈ ತರಬೇತಿಯ ಹಂತಗಳು

0: ಪ್ರತಿ ಹಂತದಲ್ಲಿ ನಮ್ಮನ್ನ ಕಂಟಿನ್ಯೂಸ್ ಇವಾಲ್ಯೂಯೇಷನ್ ಅಂತ ಹೇಳಿ ನಮ್ಮ ಒಂದು ಮೌಲ್ಯಮಾಪನ ಮಾಡ್ತಾ ಇರ್ತಾರೆ. ಆ ಮೌಲ್ಯಮಾಪನ ನಾವು ತೆಲುಗಡೆಯಾಗಿ ಮೇಲೆ ಬಂದ್ರೇನೆ ಮುಂದಿನ ಹಂತಕ್ಕೆ ಹೋಗಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ನಮ್ಮ ಪರ್ಫಾರ್ಮೆನ್ಸ್ ಅನ್ನ ಪ್ರತಿಯೊಂದು ಹಂತದಲ್ಲಿ ನೋಡ್ಕೊಂಡ್ಬಿಟ್ಟು ಅದರಲ್ಲಿ ಏನಾದರೂ ಕೊರತೆ ಕಂಡು ಬಂದಲ್ಲಿ ಅವ್ರು ತಿದ್ದಲಿಕ್ಕೆ ನಮ್ಗೆ ಒಂದು ಅವಕಾಶ ಕೊಡ್ತಾರೆ. ನಮ್ಮ ನಿರ್ಲಕ್ಷ್ಯತೆಯಿಂದ ಅಥವಾ ನಮ್ಮ ಒಂದು ಯಾವ್ದಾದ್ರು ಉದಾಸೀನತೆಯಿಂದ ನಾವು ಏನಾದರೂ ತಪ್ಪು ಮಾಡಿದ್ರೆ ಅದಕ್ಕೆ ಲಿಖಿತ ಶಿಕ್ಷೆ ಕೊಡುವಂತ ಒಂದು ಅವಕಾಶವೂ ಇದೆ. ಅದರಿಂದ ನಾವು ಯಾವುದೇ ಒಂದು ಹಂತದಲ್ಲಿ ನಮ್ಮ ತರಬೇತಿಯನ್ನ ನಮ್ಮ ಸೇವೆಯನ್ನ ಲಘುವಾಗಿ ಪರಿಗಣಿಸುವ ಅವಕಾಶ ಇರುವುದಿಲ್ಲ.
1: ನಿಮ್ಗೆ ಮಿಗ್ ತರಬೇತಿ ಕೊಡುವಾಗ ದೈಹಿಕವಾಗಿ ಅದು ಹೇಗಿರುತ್ತೆ, ಅದನ್ನ ಎಲ್ಲೆಲ್ಲಿ ಹೇಗೆ ಅದಕ್ಕೆ ದುರಸ್ತಿ ಕಾರ್ಯ ಮಾಡಬಹುದು, ಇಂಥದ್ರ ಜೊತೆಗೆ ಅದರ ಹಾರಾಟವನ್ನು ನಿಮ್ಗೆ ಹೇಳ್ಕೊಡ್ತಾರೆ ಅನ್ಸುತ್ತೆ?
0: ಇದು ಮಿಗ್ ವಿಮಾನದಲ್ಲಿ ಮೇಡಮ್, ಒಂದು ವಿಮಾನ ಹಾರಾಟಕ್ಕೆ ಸನ್ನದ್ಧವಾಗಬೇಕಿದ್ರೆ ಮೊದಲು 1 ಗಂಟೆ ಕಾಲ ನಾವು ಅದನ್ನ ಪರೀಕ್ಷೆ ಮಾಡಬೇಕಾಗುತ್ತೆ. ವಿದ್ಯುತ್ ವಿಭಾಗ ಇರ್ಬೋದು ಅಥವಾ ಉಪಕರಣ ವಿಭಾಗ ಇರ್ಬೋದು ಅಥವಾ ರಡಾರ್ ಕಮ್ಯುನಿಕೇಶನ್ ವಿಭಾಗ ಇರ್ಬೋದು, ಇಂಜಿನ್ ವಿಭಾಗ ಇರ್ಬೋದು, ಏರ್ ಫ್ರೇಮ್ ಸ್ಟ್ರಕ್ಚರ್ಸ್ ವಿಮಾನದ ಸ್ಟ್ರಕ್ಚರ್ಸ್ ಬಗ್ಗೆ ಇರುವಂತಹ ಒಂದು ವಿಭಾಗ ಇರ್ಬೋದು, ಬೇರೆ ವಿಭಾಗಗಳಿವೆ. ನಮ್ಮ ವಿದ್ಯುತ್ ವಿಭಾಗಕ್ಕೆ ಸಂಬಂಧಪಟ್ಟಂತೆ ವಿಮಾನ ಬೆಳಗ್ಗೆ 8 ಗಂಟೆಗೆ ಹಾರಾಟಕ್ಕೆ ಸನ್ನದ್ಧವಾಗಬೇಕು ಅಂತ ಹೇಳಿದ್ರೆ ನಾವು ಬೆಳಗ್ಗೆ 6:30 ಗಂಟೆಗೇನೆ ನಾವು ವಿಮಾನದ ಅಂದ್ರೆ ಏರ್ಪೋರ್ಟ್ ನ ಒಳಗಡೆ ನಮ್ಮ ಏರ್ ಫೀಲ್ಡ್ಗೆ ಹೋಗಿ ನಮ್ಮ ವಿಮಾನ ಒಂದು ಬೇ ಅಲ್ಲಿರುತ್ತೆ. ಬೇ ಅಂದ್ರೆ ಒಂದು ಅದಕ್ಕೊಂದು ತಾಣ ಇರುತ್ತೆ, ಆ ತಾಣದಿಂದ ವಿಮಾನ ಹೊರಗಡೆ ತಂದು ಅದನ್ನ ನಾವು ಪೂರ್ಣವಾಗಿ ಪರಿಶೀಲನೆ ಮಾಡಬೇಕಾಗುತ್ತೆ. ವಿದ್ಯುತ್ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಸುಧಾರಿತ ಬ್ಯಾಟ್ರಿ ಇರುತ್ತೆ, ಉದಾಹರಣೆಗೆ ಆ ಬ್ಯಾಟ್ರಿಯನ್ನು ನಾವು ಪರಿಶೀಲನೆ ಮಾಡಬೇಕಾಗುತ್ತೆ. ಅದರ ವೋಲ್ಟೇಜು, ಅದರ ಆಂಪಿಯರ್ ಚೆಕ್ ಮಾಡಬೇಕಾಗುತ್ತೆ. ನಮ್ಮ ವಿದ್ಯುತ್ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಾರ್ನಿಂಗ್ ಸಿಸ್ಟಮ್ಸ್ ಅಂದರೆ ಸೆಂಟ್ರಲೈಸ್ ವಾರ್ನಿಂಗ್ ಸಿಸ್ಟಮ್ಸ್ ಹೇಳ್ತೀವಿ, ಅದು ಅದಾದ್ಮೇಲೆ ಎಲ್ಲ ಉಪಕರಣಗಳು ಸರಿಯಾಗಿ ಕೆಲಸ ಮಾಡ್ತೀವಿ ಅದನ್ನು ನಾವು ನೋಡಬೇಕಾಗುತ್ತೆ. ವಿಮಾನದ ಎಲ್ಲ ವಿಭಾಗಗಳಲ್ಲಿರುವಂತಹ ಎಲ್ಲ ಲೈಟ್ಗಳು ಅದು ಸರಿಯಾಗಿ ಕೆಲಸ ಮಾಡ್ತೀವಿ ನೋಡಬೇಕಾಗುತ್ತೆ. ಈ ಥರ ಹಲವಾರು ನಮ್ಮ ವಿದ್ಯುತ್ ಇಲಾಖೆ ಸಂಬಂಧಪಟ್ಟಂತಹ ಕೆಲಸಗಳಿರುತ್ತೆ, ಅದೆಲ್ಲ ಸನ್ನದ್ಧ ಮಾಡೋಕೆ ಸುಮಾರು 1-1.5 ಗಂಟೆ ಸಮಯ ತಗೊಳುತ್ತೆ. ಅದಾದ ಮೇಲೆ ನಾವು ಫಾರ್ಮ್ ಸೈನ್ ಮಾಡೋಕಿದೆ, ಅಂದ್ರೆ ಆ ಫಾರ್ಮ್ ಅಲ್ಲಿ ಎಸ್ ಐ ಹ್ಯಾವ್ ಚೆಕ್ಡ್ ದ ಏರ್ಕ್ರಾಫ್ಟ್ ಅಂಡ್ ಇಟ್ ಇಸ್ ಫ್ಲೈಯಿಂಗ್ ವರ್ದಿ ಅಂತ ಹೇಳುವಂತ ನಾನು ಸೈನ್ ಮಾಡಿದಂತಹ ಒಂದು ಡಾಕ್ಯುಮೆಂಟ್ ಅದು ಸೀಲ್ ಆಗಿ ಇರುತ್ತೆ. ಆಮೇಲೆ ಪೈಲಟ್ ಬಂದು ಪೈಲಟ್ ವಿಮಾನವನ್ನ ಅವರಿಗೆ ಚೆಕ್ ಲಿಸ್ಟ್ ಪ್ರಕಾರ ಅವರು ಚೆಕ್ ಮಾಡಿ ಆಮೇಲೆ ವಿಮಾನವನ್ನ ಅವರು ಹಾರಾಟಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಪುನಃ ವಿಮಾನಕ್ಕೆ ಸ್ಟಾರ್ಟಿಂಗ್ ಅಗ್ರಿಗೇಟ್ ಅಂದ್ರೆ ಅದನ್ನ ಸ್ಟಾರ್ಟ್ ಮಾಡಲಿಕ್ಕೆ ಕೊಡುವಂತಹ ಪವರ್ ಕೊಡುವಂತಹದ್ದು ನಾವು ಇಲೆಕ್ಟ್ರಿಕ್ ಇಂಜಿನಿಯರ್ಸ್ ನಾವೇ ಕೊಡ್ಬೇಕಾಗುತ್ತೆ. ಅದಾದ್ಮೇಲೆ ವಿಮಾನವನ್ನ ಹಾರಾಟಕ್ಕೆ ಪೈಲಟ್ ತಗೊಂಡು ಹೋಗ್ತಾರೆ. ವಿಮಾನ ಹಾರಾಡಿ ಬಂದ ಮೇಲೆ ಅದು ಆಪರೇಷನ್ ಸಾರ್ಟಿ ಆಗಿರ್ಬೋದು ಅಥವಾ ಟ್ರೈನಿಂಗ್ ಸಾರ್ಟಿ ತರಬೇತಿ ಹಾರಾಟವು ನಡೆಸುವಂತ ಕಾರ್ಯಕ್ರಮ ಇರುತ್ತೆ. ಅದಾದ ವಿಮಾನ ಬಂದ ನಂತರ ಪುನಃ ನಾವು ಪರಿಶೀಲನೆ ಮಾಡಬೇಕಾಗುತ್ತೆ. ಅದೊಂದು 1.5 ಗಂಟೆ ಸಮಯ ಹಿಡಿಯುತ್ತೆ. ಪೈಲಟ್ ಏನಾದರೂ ಬಂದ ನಂತರ ಏನಾದರೂ ಅವರು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಹೇಳಿದ್ರೆ ಆ ಪ್ರಾಬ್ಲಮ್ ನಾವು ಏನಂತ ನೋಡ್ಬಿಟ್ಟು ಅದನ್ನ ಸರಿಪಡಿಸುವ ಸಾಧ್ಯ ಆದ್ರೆ ಅವಾಗ ಸರಿಪಡಿಸಬೇಕು. ಸರಿಪಡಿಸೋಕೆ ಆಗಲ್ಲ ಅಂತ ಹೇಳಿದ್ರೆ ವಿಮಾನವನ್ನು ನಾವು ಮುಂದಿನ ಹಾರಾಟಕ್ಕೆ ನಾವು ಅಡಿಗೊಳಿಸುವಂಗಿಲ್ಲ. ಅದನ್ನ ಪೂರ್ಣ ಪರಿಶೀಲನೆ ತಡೆ ಹಿಡಿಬೇಕಾಗುತ್ತೆ. ಪೂರ್ಣ ಪರಿಶೀಲನೆ ಆದ ನಂತರ ನಾವು ಅದನ್ನ ಹಾರಾಟಕ್ಕೆ ಪುನಃ ಸನ್ನದ್ಧ ಮಾಡಬೇಕಾಗುತ್ತೆ. ಈ ತರ ನಮ್ಮ ದೈನಂದಿನ ಕೆಲಸಗಳು ಇರುತ್ತವೆ.
1: ಮತ್ತೆ ನಾವು ಒಂದು ಸಣ್ಣ ಯಾವ್ದಾದ್ರು ಒಂದು ಉಪಕರಣ ತಗೊಂಡ್ರೆ ಅದರಲ್ಲಿ 16 ಸ್ಕ್ರೂಗಳು ಇರ್ತವೆ, ಆದ್ರೆ ಮಿಗ್ ಅಂತ ಒಂದು ಏರ್ಕ್ರಾಫ್ಟ್ ಅಲ್ಲಿ ಅದು ಎಷ್ಟೊಂದು ವೈರ್ಗಳು, ಎಷ್ಟೊಂದು ಸ್ಕ್ರೂಗಳು, ಏನೆಲ್ಲ ಇರ್ತವೆ ಅವುಗಳನ್ನ ಅಂದ್ರೆ ಎಷ್ಟು ಕೂಲಂಕುಷವಾಗಿ ನಾವು ಮಾಡಬೇಕು ಅಂದ್ರೆ ಒಂದು ಸಣ್ಣ ಸ್ಕ್ರೂ ಲೂಸ್ ಆಗಿದ್ರು ಕೂಡ ಹಾರಾಟದಲ್ಲಿ ತೊಂದರೆ ಆಗುತ್ತೆ. ಹಾಗಾಗಿ ನಿಖರತೆ ಅನ್ನೋದು 100 ಕ್ಕೆ 100 ಇರಬೇಕಾಗತ್ತೆ.
0: ನೀವು ಸರಿಯಾಗಿ ಹೇಳಿದ್ರಿ ಮೇಡಮ್. ಒಂದು ವಿಮಾನದಲ್ಲಿ ಬಹಳ ಕಾಂಪ್ಲಿಕೇಟೆಡ್ ಅಥವಾ ಬಹಳ ಒಂದು ಪ್ರಿಸಿಷನ್ ವರ್ಕ್ಸ್ ಇರುತ್ತೆ ವಿಮಾನದಲ್ಲಿ, ಅಂದ್ರೆ ಸೂಕ್ಷ್ಮ ಅಂತ ಕೆಲಸ ಮಾಡಬೇಕಾಗುತ್ತೆ. 1000 ವೈರಿಂಗ್ಗಳು ಇರುತ್ತವೆ, ಎಲ್ಲದಕ್ಕೂ ಕಲರ್ ಕೋಡಿಂಗ್ ಇರುತ್ತೆ. ಪ್ರತಿಯೊಂದು ವಿಮಾನದ ಪ್ರತಿಯೊಂದು ಪಾರ್ಟ್ ನಂಬರ್ ಕ್ಯಾಟಲಾಗ್ ನಂಬರ್ ಅಂತ ಹೇಳಿರುತ್ತೆ. ನಮ್ಮಲ್ಲಿ ನಾವು ಯಾವುದೇ ಒಂದು ವಿಮಾನದ ಪರಿಶೀಲನೆ ಮಾಡುವ ಹೊತ್ತಿಗೆ ನಾವು ಒಂದು ಚೆಕ್ ಲಿಸ್ಟ್ ಅಂತ ಹೇಳಿ ಕೈಲಿಟ್ಕೊಂಡಿರ್ತೀವಿ. ಅದರನ್ನು ನೋಡಿಕೊಂಡು ಪ್ರತಿಯೊಂದು ಹಂತದಲ್ಲೂ ಈ ಸ್ಟೇಜ್ ಅಲ್ಲಿ ಚೆಕ್ ಆದ್ರೆ ಟಿಕ್ ಮಾರ್ಕ್ ಮಾಡ್ತೀವಿ. ಯಾಕಂದ್ರೆ ಯಾವುದೇ ರೀತಿಯ ಒಂದು ನ್ಯೂನತೆಗೂ ವಿಮಾನ ಸಾಧ್ಯನೇ ಇಲ್ಲ. ಯಾಕಂದ್ರೆ ವಿಮಾನ ಆಕಡೆಯಿಂದ ಹಾರುವಂತದ್ದು, ರಸ್ತೆಯಲ್ಲಿ ಹೋಗುವ ಯಾವುದೇ ವಿಮಾನ ಹಾಳಾದ್ರೂ ಒಂದು ಸೈಡ್ ನಿಲ್ಲಿಸಬಹುದು, ಬಟ್ ವಿಮಾನದ ವಿಚಾರದಲ್ಲಿ ಹಾಗೆ ಬರಲ್ಲ. ಆದ್ರಿಂದ 100% ವಿಮಾನ ಹಾರಾಟಕ್ಕೆ ಸನ್ನದ್ಧವಾಗಿದೆ ಅಂತ ನಾವು ಖಾತ್ರಿಪಡಿಸಿಕೊಂಡೇನೆ ವಿಮಾನವನ್ನು ಹಾರಾಟಕ್ಕೆ ನಾವು ಅಣಿಗೊಳಿಸಬೇಕಾಗುತ್ತೆ.
1: ಜಾಗ್ವಾರ್ ಕೂಡ ಅದೇ ತರದ
0: ಜಾಗ್ವಾರ್ ವಿಮಾನ ಅಂತ ಹೇಳಿದ್ರೆ ಅದು ಮಿಗ್ ಇಂದ ಒಂದು ಹೆಜ್ಜೆ ಸುಧಾರಿತ ವಿಮಾನವಾಗಿರುತ್ತೆ. ಸೊ ಅದರಲ್ಲಿ ನಾವು ಟ್ರೈನಿಂಗ್ ಪಡೆದಿದ್ವಿ. ನಾವು ಭಾರತೀಯ ವಾಯುಸೇನೆಯಲ್ಲಿ ಗೋರಖ್ಪುರದ ದೊಡ್ಡ ಒಂದು ವಾಯು

0: ಸ್ಥಾನ ಇದೆ. ಅಲ್ಲಿ ನಾವು ಅದರಲ್ಲಿ ತರಬೇತಿ ಪಡೆದಿದ್ವಿ. ಸೊ ನಾನು ಅದರಲ್ಲಿ ಬೆಸ್ಟ್ ಇನ್ ದ ಸಿಸ್ಟಮ್ ಹೇಳುವಂತ ಒಂದು ಅವಾರ್ಡ್ ಅನ್ನು ಪಡೆದಿದ್ದೆ.
1: ಸಂತೋಷ.
0: ಹೌದು, ಅಂದ್ರೆ ಆ ವಿಮಾನದಲ್ಲಿ ಎಲೆಕ್ಟ್ರಿಕಲ್ ವಿಭಾಗದಲ್ಲಿ ಯಾವುದೇ ಒಂದು ಕಾಂಪೊನೆಂಟ್ ಬಗ್ಗೆ ಕೇಳಿದ್ರು, ಯಾವುದೇ ವೈರಿಂಗ್ ಕೇಳಿದ್ರು, ನಾನು ಅದನ್ನ ಅಷ್ಟು ನಿಖರವಾಗಿ ಹೇಳುವಂತ ಅದರಲ್ಲಿ ಈ ಪರಿಣತಿ ಹೊಂದಿದ್ದೆ. ಯಾಕಂದ್ರೆ ಅದು ಒಂದು 4 ತಿಂಗಳಿಂದ ತರಬೇತಿ, ಆ ತರಬೇತಿ ಒಂದು ಪರೀಕ್ಷೆ ಇರುತ್ತೆ. ಆ ಪರೀಕ್ಷೆಯಲ್ಲಿ ನಾವು ತೆರೆಗಡೆ ಆದ ನಂತರ ಆ ವಿಮಾನಕ್ಕೆ ನಮ್ಮನ್ನು ನಿಯೋಜನೆಗೊಳಿಸ್ತಾರೆ.
1: ಹೀಗೆ ಮಿಗ್ ಮತ್ತೆ ಜಾಗ್ವಾರ್ ಅವು ಎರಡನ್ನೂ ಬಹಳ ನೀವೇ ಹೇಳಿದ ಹಾಗೆ ನೀವು ಪ್ರಶಸ್ತಿ ಕೂಡ ಅದರ ಮೇಂಟೆನೆನ್ಸ್ ಆಗಿರಬಹುದು ಅಥವಾ ಅದರ ನಿಖರತೆ ಏನಿದೆ ಅದರ ಬಗ್ಗೆ ನಿಮಗೆ ಪ್ರಶಸ್ತಿಗಳು ಕೂಡ ಬಂದಿದ್ವು. ಯಾವುದೇ ಸೈನಿಕನಿಗಾದ್ರೂ ಒಂದು ಬಾರಿ ಆದ್ರೂ ಅದನ್ನ ನಾನು ಯುದ್ಧ ಭೂಮಿಗೆ ತಗೊಂಡು ಹೋಗ್ಬೇಕು ಅಂತ ಇರುತ್ತೆ. ಅವಾಗ ತನ್ನ ಜೀವನ ಸಾರ್ಥಕ ಅಂತ ಅನ್ಸೋದಿದೆ. ಹಾಗೆ ನೀವು ರಾಜಸ್ಥಾನದಲ್ಲಿ ಇದ್ರಿ, ಆನಂತರ ಕಾರ್ಗಿಲ್ನಲ್ಲೂ ಕೆಲಸ ಮಾಡುವಂತ ಅವಕಾಶ ಸಿಕ್ತು. ಅವಾಗ ಯಾವಾಗ್ಲೂ ಈ ಯುದ್ಧದ ಸನ್ನಿವೇಶವನ್ನ ಹೇಗೆ ಎದುರಿಸುವಂತ ಅವಕಾಶ ಬಂತು ನಿಮಗೆ?
0: 1987 ದಿವಸದಲ್ಲಿ ಬ್ರಾಸ್ಟ್ ಹಾಕಿದ ಒಂದು ಆಪರೇಷನ್ ನಮ್ಮ ಭಾರತೀಯ ಸೈನ್ಯಗಳಿಗೆ ಕೊಟ್ಟಿದ್ರು. ಸೊ ಆ ಸಂದರ್ಭದಲ್ಲಿ ಒಂದು ಯುದ್ಧ ಸನ್ನಿವೇಶ ಉಂಟಾಗಿತ್ತು. ಆ ಸಂದರ್ಭದಲ್ಲಿ ಮಾಡಿದಂತಹ ಒಂದು ಇಡೀ ಒಂದು ಪ್ರಾಸ್ಟ್ಯಾಕ್ಸ್ ಆಪರೇಷನ್ ಅಂತ ಹೇಳಿ ಹೇಳುವಂತಹದ್ದು. ಆ ಸಂದರ್ಭದಲ್ಲಿ ಸಶಸ್ತ್ರ ಸನ್ನದ್ಧವಾಗಿ ವಿಮಾನಗಳೆಲ್ಲೂ ತಯಾರಾಗಿದ್ವು. ಸೊ ಏನೋ ಒಂದು ಕ್ಷಣದಲ್ಲಿ ನಮಗೆ ಮಾಹಿತಿ ಇದ್ರು, ನಾವು ವಿಮಾನವನ್ನು ಹಾರಿಸಿ ವೈರಿ ತಾಣಗಳನ್ನು ಧ್ವಂಸ ಮಾಡುವಂತ ಒಂದು ಪ್ರಮೇಯ ಸೃಷ್ಟಿ ಆಗಿತ್ತು. ಅದಾದ ಮೇಲೆ 1999 ಎಲ್ಲರೂ ತಿಳಿದಿರುತ್ತದೆ, ಕಾರ್ಗಿಲ್ ಯುದ್ಧ ಆಗಿದೆ. ಭಾರತೀಯ ವಾಯುಸೇನೆ ನಾವು ಅದನ್ನ ಆಪರೇಷನ್ ಸಫೇದ್ ಸಾಗರ್ ಅಂತ ಹೇಳುವಂತ ಒಂದು ಶಬ್ದದಲ್ಲಿ ನಾವು ಅದನ್ನು ಕರಿತಾ ಇದ್ವಿ.
1: ಯಾಕೆಂದ್ರೆ ಅಲ್ಲಿ ಪೂರ್ತಿ ಹಿಮ
0: ಅಂದ್ರೆ ಅದು ಈ 18,000 to 32,000 feet ಹೈಟ್ ನಲ್ಲಿ ಈ ಕಾರ್ಗಿಲ್ ಹೇಳುವಂತ ಒಂದು ಪ್ರದೇಶ. ಅಲ್ಲಿ ಪಾಕಿಸ್ತಾನಿನ ಸೈನಿಕರು ನಮ್ಮ ಕೆಲವು ಹೈ ಪೋಸ್ಟ್ಗಳನ್ನು
1: ನಮ್ಮ ಪೀಕ್ಗಳನ್ನು
0: ಅವರು ಕ್ಯಾಪ್ಚರ್ ಮಾಡೋಕೆ ಪ್ರಯತ್ನ ಪಟ್ಟಿದ್ರು. ಸೊ ನಮ್ಮ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ನಮಗೆ ಗೊತ್ತಾಗಿ ನಮ್ಮ ಭಾರತೀಯ ವಾಯುಸೇನೆ ನಮ್ಮ ಭಾರತೀಯ ಸೈನ್ಯ ಎಲ್ಲ ಕಂಬೈಂಡ್ ಆಪರೇಷನ್ ಇಂದ ನಾವು ಅದನ್ನ ಎಲ್ಲ ಕ್ಯಾಪ್ಚರ್ಗಳನ್ನು ವಾಪಸ್ ಪಡ್ಕೊಂಡು July 15, 1999 ಕಾರ್ಗಿಲ್ ವಾರ್ ಕೇಮ್ ಟು ಎನ್ ಎಂಡ್ ಅಂಡ್ ಇಟ್ ವಾಸ್ ಎ ಸಕ್ಸಸ್ ಆನ್ ದ ಪಾರ್ಟ್ ಆಫ್ ಅವರ್ ಇಂಡಿಯನ್ ಆರ್ಮ್ ಫೋರ್ಸಸ್ ಅಂತ ಹೇಳುವಂತದನ್ನ ನಾನು ಖಂಡಿತವಾಗಿ ಹೇಳಬಲ್ಲ.
1: ಅದು ಭಾರತದ ಹೆಮ್ಮೆ ಸದಾಕಾಲ. ಈಗ ನೀವು ವಾರಂಟ್ ಆಫೀಸರ್ ಅಂತ ಇದ್ದೀರಾ. ಹೆಚ್ಚಾಗಿ ನಾವು ಮೇಜರ್ ನೋಡ್ತೀವಿ, ಕರ್ನಲ್ಸ್ ನೋಡ್ತೀವಿ ಅಥವಾ ಗ್ರೂಪ್ ಕ್ಯಾಪ್ಟನ್, ಹೀಗೆ ನೋಡ್ತೀವಿ. ವಾರಂಟ್ ಆಫೀಸರ್ ಕೆಲಸ ಏನು ಇರುತ್ತೆ
0: ಅಂದ್ರೆ, ನಮ್ಮ ಭಾರತೀಯ ವಾಯುಸೇನೆಯಲ್ಲಿ ನಮಗೆ ರ್ಯಾಂಕ್ ಸಿಸ್ಟಮ್ಸ್ ಅಂತ ಹೇಳುತ್ತಿದೆ. ಈ ರ್ಯಾಂಕ್ ಸಿಸ್ಟಮ್ ಇಂದ ಉಳಿಸಲ್ಪಡಬೇಕು.
1: ಅವ್ರು ಏನ್ ಕೆಲಸ ಅಂತ,
0: ಅವ್ರು ಯಾವ ಹಂತದಲ್ಲಿ ಕೆಲಸ ಮಾಡ್ತಾ ಇದಾರೆ, ಅವರ ಜವಾಬ್ದಾರಿಯನ್ನ ಆ ರ್ಯಾಂಕ್ ಸಿಸ್ಟಮ್ನ ಮೇಲೆ ಆಧಾರದ ಮೇಲೆ ಅವರಿಗೆ ವಹಿಸಲಾಗುತ್ತೆ. ನನಗೆ ಕೊಟ್ಟಿರುವಂತಹ ರ್ಯಾಂಕ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ನಮ್ಮ ಭಾರತೀಯ ಸೇನೆಗಳ ಸರ್ವೋಚ್ಚ ನಾಯಕ ಅಂದ್ರೆ
1: ಪ್ರೆಸಿಡೆಂಟ್
0: ಆಫ್ ಇಂಡಿಯಾ, ರಾಷ್ಟ್ರಪತಿಗಳು. ಈ ನನ್ನ ಇರುವಂತ ವಾರಂಟ್ ಆಫ್ ರ್ಯಾಂಕ್ ಹೇಳುವಂತಹದ್ದು ಅದು ಜೂನಿಯರ್ ಕಮಿಷನರ್ ಆಫೀಸರ್ ಹೇಳುವಂತ ಒಂದು ಗ್ರೇಡ್ ಅಲ್ಲಿ ಬರುತ್ತೆ. ಅದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂದ್ರೆ ಭಾರತೀಯ
1: ನಮ್ಮ ರಾಷ್ಟ್ರಪತಿಗಳು
0: ಕೊಟ್ಟಿರುವಂತಹ ಒಂದು ನಮ್ಮ ಒಂದು ರ್ಯಾಂಕ್ ಆಗಿರುತ್ತೆ. ಸೊ ಆ ರ್ಯಾಂಕ್ ಅಲ್ಲಿ ನಾವು ನಮ್ಮ ಸಿವಿಲಿಯನ್ ಟರ್ಮ್ಸ್ ಅಂದ್ರೆ ಮಿಡಲ್ ಲೆವೆಲ್ ಮ್ಯಾನೇಜರ್ ಅಂತ ಹೇಳುವಂತಹ ಒಂದು ಶಬ್ದನ ಉಪಯೋಗಿಸ್ಕೋಬಹುದು ಅಂತ ಹೇಳ್ತೀನಿ. ಸೊ ಅದು ನಾವು ಲೋವರ್ ರ್ಯಾಂಕ್ ಇಂದ ಏರ್ಕ್ರಾಫ್ಟ್ಸ್ ಮ್ಯಾನ್, ಲೀಡಿಂಗ್ ಏರ್ಕ್ರಾಫ್ಟ್ಸ್ ಮ್ಯಾನ್, ಹಾಗೆ ಮುಂದೆ ಬರೋದು ನಾವು ಬರುವಂತ ಒಂದು ಹಂತವೇ ವಾರಂಟ್ ಆಫೀಸರ್ ಒಂದು ರ್ಯಾಂಕ್. ಪಡ್ಕೊಳ್ಳೋಕೆ ನಾನೊಂದು 2 ದಶಕಗಳ ಕಾಲದ ಕೆಲಸ ಮಾಡಿ ಅದು ಪ್ರತಿ ಹಂತದಲ್ಲೂ ನಮಗೆ ಪರೀಕ್ಷೆಗಳು ಇರುತ್ತವೆ, ಎಕ್ಸಾಮ್ ಇರುತ್ತವೆ. ಮೇಲೆ ಬರ್ಬೇಕಾಗುತ್ತೆ, ಅದ್ರಲ್ಲಿ ಬರೀ ಪಾಸ್
1: ಕ್ಯಾಂಡಿಡೇಟ್
0: ಸಾಕಾಗಲ್ಲ, ಟು ಕಮ್ ಇನ್ ದ ಮೆರಿಟ್ ಲಿಸ್ಟ್ ಅಂದ್ರೆ ಯು ಹ್ಯಾವ್ ಟು ಪರ್ಫಾರ್ಮ್ ಅಂಡ್ ರಿಸಲ್ಟ್ ಓರಿಯಂಟ್ ಪರ್ಫಾರ್ಮೆನ್ಸ್ ಯು ಹ್ಯಾವ್ ಟು ಬಿ ಗಿವನ್. ಇಲ್ಲದೇ ಇದ್ರೆ ನಮ್ಮಲ್ಲಿ ನಮ್ಮನ್ನು ಡಿಮೋಟ್ ಮಾಡುವಂತ ಒಂದು ಪ್ರಮೇಯ ಇರುತ್ತೆ. ಅದು ಡಿಮೋಟ್ ಆದಾಗ ಬಹಳ ಒಂದು ಖೇದಕರ ವಿಚಾರ ಆಗಿರುತ್ತೆ. ಆದ್ರಿಂದ ಎಲ್ಲ ಹಂತದಲ್ಲಿ ನಾವು ತೇರ್ಗಡೆ ಹೊಂದಿ ಮೇಲೆ ಬಂದು ಈ ಒಂದು ಹಂತವನ್ನು ತಲುಪಿದ್ದೆ ಅಂತ ಹೇಳುವಂತದಕ್ಕೆ ನನಗೆ ಹೆಮ್ಮೆ ಇದೆ.
1: ಶ್ರೀಧರ್ ಭಟ್ ಅವರೇ, ನಾವು ಇನ್ನೂ ಹೆಚ್ಚು ವಿಷಯವನ್ನ ನಿಮ್ಮೊಂದಿಗೆ ಮಾತನಾಡ್ತಾ ತಿಳಿದುಕೊಳ್ಬೇಕು. ಮುಂದಿನ ವಾರ ಇದೇ ಹೊತ್ತಿಗೆ ಇನ್ನಷ್ಟು ವಿವರಗಳನ್ನ ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಳ್ಳೋಣ. ಮುಂದಿನ ಕಾರ್ಯಕ್ರಮದಲ್ಲಿ ಬರುವ ಶುಕ್ರವಾರ ಭೇಟಿಯಾಗೋಣ. ಜೈ ಹಿಂದ್ ಸರ್.
0: ಜೈ ಹಿಂದ್.
2: ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರ ಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ

ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ವಾಯುಸೇನೆಯ ನಿವೃತ್ತ ವಾರಂಟ್ ಅಧಿಕಾರಿ ಶ್ರೀಧರ್ ಭಟ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಇಂತಹ ಪಾಪ್ಸ್ ಬಗ್ಗೆ ಜಾಗರೂಕರಾಗಿರಿ. ಸ್ಕ್ಯಾಮರ್ಸ್ ಪರ್ಸನಲ್ ಡೀಟೇಲ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡಬಹುದು.
1: ನಿನ್ಗೆ ಅರ್ಥ ಆಯ್ತಲ್ವಾ? ರಿಲ್ಯಾಕ್ಸ್.
2: ಆದ್ರೆ ಕಾರ್ ಗಿದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ.
0: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ,
2: ಕೂಲ್ ಆಗಿರಿ.

0: ಆಕಾಶವಾಣಿ ಮಂಗಳೂರು. ಭಾವಗಾನ ತಿಂಗಳ ಹಾಡು. ಇಂದಿನ ಕಾರ್ಯಕ್ರಮದಲ್ಲಿ ಜೂನ್ ತಿಂಗಳ ಹಾಡನ್ನು ಕೇಳಲಿದ್ದೀರಿ. ಡಾಕ್ಟರ್ ರಾಘವೇಂದ್ರ ರಾವ್ ಅವರ ಕವನವನ್ನು ಸಂದೀಪ್ ಆರ್ ಬಲ್ಲಾಳ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡುವವರು ಎಂ ಪಂಚಮಿ ಭಟ್. ಮೊದಲಿಗೆ ಕವಿವಾಣಿ, ನಂತರ ಹಾಡು.
1: ಈ ಇರುಳಿಗೆ ಕವಿತೆಯೊಳಗಿನ ಭಾವಧಾರೆ ಹೀಗಿದೆ. ಪ್ರಕೃತಿಯ ಸೊಬಗನ್ನು ವೀಕ್ಷಿಸಲು ಕೇವಲ ಹೊರಗಣ್ಣು ಸಾಕಾಗಲಾರದು, ಅದಕ್ಕೆ ಒಳಗಣ್ಣನ್ನು ತೆರೆಯಲೇಬೇಕು. ಆಗಲೇ ಅರ್ಥವಾಗುತ್ತದೆ, ಪ್ರಕೃತಿ ಎಂದರೆ ಕೇವಲ ಸೌಂದರ್ಯದ ರಾಶಿ ಮಾತ್ರವಲ್ಲ, ಅದು ಲೋಕ ಕಲ್ಯಾಣದ ನಿಧಿ ಎಂಬುದು. ಜಗದೊಳಿತಿಗೆ ಪ್ರಕೃತಿ ನೀಡುವ ಕೊಡುಗೆ ಪ್ರೇಮ ಪ್ರವಾಹವಲ್ಲದೆ ಮತ್ತೇನೂ ಅಲ್ಲ. ಋತು ಮಾಸದ ಜೊತೆಯಲ್ಲಿಯೇ ಹೊಸ ಹೊಸ ಚಿತ್ತಾರಗಳನ್ನು ಬಿಡಿಸುವ ಈ ಪ್ರಕೃತಿಯನ್ನು ಹತ್ತಿರದಿಂದ ಅವಲೋಕಿಸುತ್ತಲೇ ಮಾನವನ ಹೃದಯ ಸಂತಸದ ಕಡಲಾಗುತ್ತದೆ. ಅವ್ಯಕ್ತವಾದ ಭಾವತರಂಗಗಳು ಅಲ್ಲಿ ಒಂದರ ಮೇಲೊಂದರಂತೆ ಏಳುತ್ತಲೇ ಇರುತ್ತವೆ. ಜಗದ ಕತ್ತಲೆಯನ್ನು ಕಳೆಯುವ ಸೂರ್ಯೋದಯವು ಮನಸ್ಸಿಗೆ ಹಿತವನ್ನು ನೀಡುವಂತೆ ಕತ್ತಲು ಕವಿದ ರಾತ್ರಿಯಲ್ಲಿ ಮೂಡುವ ಚಂದ್ರಮನ ಆ ಬೆಳಕು ಆಹ್ಲಾದವನ್ನು ನೀಡುತ್ತದೆ. ಈ ಇರುಳಿನ ಜೊತೆಯಲ್ಲಿ ಬೆಸೆದುಕೊಂಡಿರುವ ಬೆಳದಿಂಗಳು ಭೂಮ್ಯಾಕಾಶದ ನಡುವೆ ಬೆಳಕಿನ ಸೇತುವೆ ಕಟ್ಟುತ್ತದೆ. ಆ ಶಶಿಯ ಹಿಮಕಿರಣವು ಧರೆಗಿಳಿಯುವ ಸೊಬಗೆ ಇಲ್ಲಿ ಕಾವ್ಯವಾಗಿದೆ. ಚಂದ್ರಜ್ಞೋತ್ಸ್ನೆಯು ಕೇವಲ ಹೊರಗಣ್ಣಿಗೆ ಗೋಚರಿಸುವ ಸೌಂದರ್ಯ ರಾಶಿ ಮಾತ್ರವಲ್ಲ, ಮಾನವನ ಅಂತರಂಗದ ನೋವು, ದುಃಖ, ಹತಾಶೆ, ಮತ್ಸರ, ದ್ವೇಷವನ್ನೆಲ್ಲ ದೂರಾಗಿಸಿ ಮಾನವರ ಹೃದಯ ಹೃದಯಗಳ ನಡುವೆ ಪ್ರೀತಿಯ ಸೇತುವೆಯನ್ನು ನಿರ್ಮಿಸುವ ಅಗೋಚರ ಶಕ್ತಿಯೂ ಹೌದು. ಆದ್ದರಿಂದಲೇ ಕವಿಗಳಿಗೆ ಈ ಹುಣ್ಣಿಮೆಯ ರಾತ್ರಿ ಹೆಚ್ಚು ಪ್ರಿಯವಾಗುತ್ತದೆ. ಈ ಬಗೆಯ ಆಶಯವನ್ನು ಹೊತ್ತ ಕವಿತೆಯೇ ಈ ಇರುಳಿಗೆ. ಕೇಳಿರಿ ಕವಿತೆಯ ಪೂರ್ಣ ಪಾಠವನ್ನು. ಈ ಇರುಳಿನ ನಳಿನಾಕ್ಷಿಗೆ ಬೆಳದಿಂಗಳ ಬೆಸುಗೆ, ಚಳಿಗಾಳಿಗೆ ಮೈಯೊಡ್ಡಲು ಕೆಳಗಿಳಿದಿದೆ ಧರೆಗೆ, ನರುಗಂಪಿನ ಹೊಸ ಹೂವನು ಮುಡಿದಾಕೆಯ ತುರುಬು, ಸರಿದಾರಿಯ ಕಂಡಾಕೆಗೆ ತವರೂರಿನ ನೆನಪು, ಕಿರುಗೆಜ್ಜೆಯ ಸದ್ದಿಲ್ಲದೆ ಸವಿನಿದ್ದೆಗೆ ಜಾರಿ, ಹೊಸ ವಸನವನುಟ್ಟಂತೆಯೇ ಕನಸೊಳಗಡೆ ಸೇರಿ, ನವರಂಗದ ಮೊದಲಿರುಳಿಗೆ ಬರೆದಂತಿದೆ ಚಿತ್ರ, ನವಗಾನದ ಸೊಲ್ಲಡಗಿಸಿ ಬಿಗಿದಪ್ಪಿದ ಗಾತ್ರ, ಹಿಮಪರ್ವತ ನೀರಾಗಲು ತುಂಬಿರುವುದು ಕಡಲು, ತೆರೆಯಂಚಿನ ಬುರುಗೇಳಿಸಿ ಕಿರುದೋಣಿಯ ಮಡಿಲು, ಅವರಿಬ್ಬರ ನಂಟರಿತರೆ ಜಗದುಳಿತಿನ ಬೆಳಕು, ಮುನಿಸೆಲ್ಲವ ಮರೆತಾಗಲೇ ಸೊಬಗಿಯುವ ಬದುಕು.

ಇದುವರೆಗೆ ಭಾವಗಾನದಲ್ಲಿ ಜೂನ್ ತಿಂಗಳ ಹಾಡನ್ನು ಕೇಳಿದಿರಿ. ಡಾಕ್ಟರ್ ರಾಘವೇಂದ್ರ ರಾವ್ ಅವರ ಕವನವನ್ನು ಸಂದೀಪ್ ಆರ್ ಬಲ್ಲಾಳ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದವರು ಎಂ ಪಂಚಮಿ ಭಟ್. ಹಿನ್ನೆಲೆಯಲ್ಲಿ ವಾದ್ಯ ಸಹಕಾರ ಶಿನಾಯ್ ವಿ ಜೋಸೆಫ್ ಕೀಬೋರ್ಡ್, ವರುಣ್ ರಾವ್ ಕೊಳಲು, ರಾಜಗೋಪಾಲ್ ಗಿಟಾರ್, ರಾಜೇಶ್ ಭಾಗವತ್ ತಬಲಾ, ಸುಮುಖ್ ಆಚಾರ್ಯ ಸಿತಾರ್. ಈ ಕಾರ್ಯಕ್ರಮದ ಧ್ವನಿ ಮುದ್ರಣ ರಫೀಕ್ ಖಾನ್. ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.

0: ಆಕಾಶವಾಣಿ ಮಂಗಳೂರು. ಗಾಂಧಿ ಸ್ಮೃತಿ. ಡಿಜಿ ತೆಂಡೂಲ್ಕರ್ ಅವರು ರಚಿಸಿದ ಮಹಾತ್ಮ ಗಾಂಧಿಯವರ ಜೀವನ ಚರಿತ್ರೆಯ ಆಯ್ದ ಭಾಗ.
1: ಗಾಂಧೀಜಿಯ ಕಾರು ಮುಂದೆ ಹೋಗಲು ಅವಕಾಶ ಕೊಡಲಾಯಿತು. ಅವರು ಪೊಲೀಸರ ದುರ್ವರ್ತನೆಯ ಬಗೆಗೆ ದೂರು ಕೊಡಲು ಪೊಲೀಸ್ ಕಮಿಷನರ್ ಅವರ ಕಚೇರಿಗೆ ಹೋದರು. ನಿಮ್ಮ ಉದ್ದೇಶಗಳ ಬಗೆಗೆ ನನಗೆ ಏನೂ ಸಂದೇಹವಿಲ್ಲ, ಆದರೆ ಜನ ಅವುಗಳನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ಹೇಳಿ ಪೊಲೀಸ್ ಕಮಿಷನರ್ ಗ್ರಿಫಿತ್ ಪೊಲೀಸರ ವರ್ತನೆಯನ್ನೂ ಸಮರ್ಥಿಸಿದರು. ಇಬ್ಬರು ದೀರ್ಘಕಾಲ ವಾದ ಮಾಡಿದರು. ಕೊನೆಗೆ ಕಮಿಷನರ್ ಹೇಳಿದರು, ಒಂದು ವೇಳೆ ಜನರಿಗೆ ನೀವು ಮಾಡುತ್ತಿರುವ ಉಪದೇಶವೆಲ್ಲ ವ್ಯರ್ಥವಾಗಿ ಹೋಯಿತು ಎಂದು ನಿಮಗೆ ಮನದಟ್ಟಾದರೆ ಆಗ ನೀವು ಏನು ಮಾಡುವಿರಿ? ಗಾಂಧೀಜಿ ದೃಢವಾಗಿ ಉತ್ತರ ಹೇಳಿದರು, ನನಗೆ ಹಾಗೆ ಮನವರಿಕೆಯಾದರೆ ಸತ್ಯಾಗ್ರಹ ಚಳವಳಿಯನ್ನು ನಾನು ರದ್ದುಪಡಿಸುವೆನು. ಈ ಮಧ್ಯೆ ಇನ್ನೊಬ್ಬ ಅಧಿಕಾರಿ ತಲೆಹಾಕಿ ಹೇಳಿದರು, ಅಹಮದಾಬಾದಿನಲ್ಲಿ ಏನಾಗುತ್ತಿದೆ, ಅಮೃತಸರದಲ್ಲಿ ಏನಾಗಿದೆ ಎಂಬುದು ನಿಮಗೆ ಗೊತ್ತಿದೆಯೇ? ಎಲ್ಲೆಲ್ಲೂ ಜನಕ್ಕೆ ಹುಚ್ಚೇರಿದೆ, ಕೆಲವು ಕಡೆ ಟೆಲಿಗ್ರಾಫ್ ತಂತಿಗಳನ್ನು ಕತ್ತರಿಸಲಾಗಿದೆ. ಈ ಎಲ್ಲ ವಿಕ್ಷೋಭೆಗಳ ಹೊಣೆಗಾರಿಕೆಯು ನಿಮ್ಮದೆಂದು ನಾನು ತಿಳಿಸುತ್ತಿದ್ದೇನೆ. ಗಾಂಧೀಜಿ ಚೌಪಾತಿಯಲ್ಲಿ ಸಭೆಯೊಂದನ್ನುದ್ದೇಶಿಸಿ ಮಾತನಾಡಲು ತಾವು ಸಂಕಲ್ಪಿಸಿರುವುದಾಗಿ ಹೇಳಿ ಪೊಲೀಸ್ ಕಮಿಷನರಿಂದ ಬೀಳ್ಕೊಂಡರು. ಐತಿಹಾಸಿಕವಾದ ಈ ಕಡಲ ಉಸುಬಿನ ಮೇಲೆ ಭಾರೀ ಜನಸ್ತೋಮಕ್ಕೆ ಗಾಂಧೀಜಿ ಅಹಿಂಸಾಧರ್ಮ ಹಾಗೂ ಸತ್ಯಾಗ್ರಹದ ಇತಿಮಿತಿಗಳ ವಿಷಯವಾಗಿ ಮಾತನಾಡಿದರು. ನನ್ನ ಬಂಧನದ ಹಿಂದೆಯೇ ಇಷ್ಟೊಂದು ತೀವ್ರವಾಗಿ ಉಂಟಾದ ಉದ್ವೇಗ ಕೋಲಾಹಲಗಳಿಗೆ ಕಾರಣವನ್ನು ಅರಿಯಲು ನಾನು ಅಸಮರ್ಥನಾಗಿದ್ದೇನೆ. ಇದು ಸತ್ಯಾಗ್ರಹವಲ್ಲ, ಇದು ದುರಾಗ್ರಹಕ್ಕಿಂತಲೂ ಕೀಳಾದುದು. ಸತ್ಯಾಗ್ರಹ ಪ್ರದರ್ಶನಗಳಲ್ಲಿ ಸೇರುವವರು ಹಿಂಸೆಯ ಎಲ್ಲ ಬಗೆಯ ಸಂಭವವನ್ನು ವರ್ಜಿಸಲು ಹಾಗೂ ಕಲ್ಲೆಸೆಯುವುದಾಗಲಿ ಇನ್ನೊಬ್ಬರನ್ನು ಯಾವುದೇ ರೀತಿ ನೋಯಿಸುವುದಾಗಲಿ ಮಾಡದಿರಲು ಬದ್ಧರಾಗಿದ್ದರು. ಆದರೆ ಮುಂಬಯಿಯಲ್ಲಿ ನಾವು ಕಲ್ಲೆಸೆಯುತ್ತಿದ್ದೇವೆ, ದಾರಿಗೆ ಅಡ್ಡಲಾಗಿ ತಡೆಗಳನ್ನು ಹಾಕಿ ಟ್ರಾಮುಗಳಿಗೆ ಅಡ್ಡಿಯೊಡ್ಡಿದ್ದೇವೆ, ಇದು ಸತ್ಯಾಗ್ರಹ ಅಲ್ಲ. ಹಿಂಸಾಕೃತ್ಯಗಳೆಂದು ಬಂಧಿತರಾಗಿದ್ದ ಸುಮಾರು 50 ಜನರನ್ನು ಬಿಡುಗಡೆ ಮಾಡಬೇಕೆಂದು ಒತ್ತಾಯ ಮಾಡುತ್ತಿದ್ದೇವೆ. ದಸ್ತಗಿರಿ ಮಾಡಿಕೊಳ್ಳುವುದೇ ನಮ್ಮ ಕರ್ತವ್ಯ. ಹಿಂಸಾಕೃತ್ಯಗಳನ್ನು ಮಾಡಿದ್ದವರ ಬಿಡುಗಡೆಗೆ ಪ್ರಯತ್ನ ಪಡುವುದು ಧಾರ್ಮಿಕ ಕರ್ತವ್ಯದ ಭಂಗ. ಆದ್ದರಿಂದ ಬಂಧಿತರಾದವರ ಬಿಡುಗಡೆಯನ್ನು ಕೇಳುವುದರಲ್ಲಿ ಯಾವ ನ್ಯಾಯವೂ ಇಲ್ಲ. ಸತ್ಯಾಗ್ರಹ ಚಳವಳಿಯಿಂದ ಉಂಟಾಗುವ ಫಲಿತಾಂಶಗಳಿಗೆಲ್ಲ ಸತ್ಯಾಗ್ರಹಿಯಾದವನು ಹೊಣೆಯೇ ಎಂದು ನನ್ನನ್ನು ಕೇಳಲಾಗಿದೆ. ನಾನು ಹೌದು ಎಂದು ಉತ್ತರ ಕೊಟ್ಟಿದ್ದೇನೆ. ಆದ್ದರಿಂದ ನಮ್ಮ ಪಕ್ಷದಿಂದ ಎಳ್ಳಷ್ಟಾದರೂ ಹಿಂಸೆ ಇಲ್ಲದೆ ಈ ಚಳುವಳಿಯನ್ನು ನಡೆಸುವುದು ನಮಗೆ ಸಾಧ್ಯವಿಲ್ಲವಾದ ಪಕ್ಷದಲ್ಲಿ ಚಳುವಳಿಯನ್ನೇ ತ್ಯಜಿಸಬೇಕಾಗಬಹುದು, ಅಥವಾ ಅದಕ್ಕೆ ಬೇರೆಯೇ ಒಂದು ಬಗೆಯ ಇನ್ನೂ ಪರಿಮಿತವಾದ ರೂಪ ಕೊಡಬೇಕಾಗುತ್ತದೆ. ಇನ್ನೂ ಮುಂದೆಯೂ ಹೋಗಬೇಕಾಗಬಹುದು. ನಮ್ಮವರ ವಿರುದ್ಧವಾಗಿಯೇ ನಾನು ಸತ್ಯಾಗ್ರಹ ಹೂಡಬೇಕಾದ ಕಾಲವೂ ಬರಬಹುದು. ಸತ್ಯಾಗ್ರಹಿಯೊಬ್ಬನ ಮರಣದ ಸುದ್ದಿ ಬಂದರೆ ನನಗೆ ನೋವಾಗುತ್ತದೆ ನಿಜ, ಆದರೆ ಅದು ಹೋರಾಟಕ್ಕಾಗಿ ಅರ್ಪಿತವಾದ ವಿಹಿತವಾದ ಬಲಿದಾನ ಎಂದು ನಾನು ಭಾವಿಸುತ್ತೇನೆ. ಆದರೆ ಸತ್ಯಾಗ್ರಹಿಗಳಲ್ಲದವರು, ಚಳುವಳಿಗಳಿಗೆ ಸೇರದವರು, ಚಳುವಳಿಗೆ ವಿರುದ್ಧವಾಗಿರುವವರು ಕೂಡ ಯಾವುದೇ ನೋವಿಗೆ ಗುರಿಯಾದರೂ ಆ ಪಾಪಕರವಾದ ನೋವಿಗೆ ಪ್ರತಿಯೊಬ್ಬ ಸತ್ಯಾಗ್ರಹಿಯೂ ಹೊಣೆಯಾಗುತ್ತಾನೆ. ನನ್ನ ಹೊಣೆಯಾದರೂ ಕೋಟಿ ಪಾಲು ಹೆಚ್ಚಾಗಿರುತ್ತದೆ. ನನ್ನ ಹೊಣೆಗಾರಿಕೆಯನ್ನು ಸಂಪೂರ್ಣವಾಗಿ ಅರಿತುಕೊಂಡೇ ನಾನು ಹೋರಾಟಕ್ಕೆ ಇಳಿದಿದ್ದೇನೆ.

ಆಕಾಶವಾಣಿ ಮಂಗಳೂರು. ಇದೀಗ ಭಾವಗೀತೆಗಳು. ಮೊದಲಿಗೆ ಪುತ್ತೂರು ನರಸಿಂಹನಾಯಕ್ ಹಾಡಿರುವ ವೇಣುಗೋಪಾಲ ಕಾಸರಗೋಡು ಅವರ ರಚನೆ.

ಪುತ್ತೂರು ನರಸಿಂಹನಾಯಕ್ ಹಾಡಿದ ವೇಣುಗೋಪಾಲ ಕಾಸರಗೋಡು ಅವರ ರಚನೆಯನ್ನು ಕೇಳಿದಿರಿ. ಇದೀಗ ಸಿ ಅಶ್ವಥ್ ಹಾಡಿರುವ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಗೀತೆ.

ಸಿ ಅಶ್ವಥ್ ಹಾಡಿದ ಎಚ್ಎಸ್ ವೆಂಕಟೇಶಮೂರ್ತಿ ಅವರ ಗೀತೆಯನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 10:10. ಇದೀಗ ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

Oh!

0: ಕೇನೊಂದುಲ್ಲರೆ 100.3 ಮೆಗಾ ಹರ್ಟ್ಸ್ ಅಂಚಿನ ಮೀಡಿಯಂ ವೇವ್ ಸಾರತ್ತ 89 ಕಿಲೋ ಹರ್ಟ್ಸ್ ಒಂದು ಆಕಾಶವಾಣಿದ ಮಂಗಳೂರು ಕೇಂದ್ರ ಕೇನೊಂದಿಪ್ಪುನ ಚಿತ್ರ ಮಾತ ಮಿಗ್ಗಿಯ ಪಲ್ಲೆಯ ತಗೆಯ ತಂಗಡಿ ತಮ್ಮಲೇ ಅರುವದಿ ಎಲ್ಲಿಯೇ ಮಲ್ಲೆ ಆಣುಪುಣು ಎಸ್ ಟೋಟಲಿ ಪರ್ನಾಡ ಮೂಕಿಡು ಕೇನ ಚಿತ್ರ ಒಂಜಿ ರಾಶಿದ ಕುಟುಂಬಗ ತೋಳೊಯ್ತದ ಸುಲ್ಮೆ ಸಂದ ಒಂದು ಇಂಥ ಕಾರ್ಯಕ್ರಮ ಶುರು ಮಲ್ತೊಂದುಲ್ಲ ಯಾನು ಚಿಂತನ ವಿನ್ಯಾಸ ಒಂದು ನಮ್ಮ ಗಟ್ಟಿ ಮುಟ್ಟದ ಲಟ್ಟ ಜವನಿರ್ನ ಪೆರ್ಮಿದ ಕಾರ್ಯಕ್ರಮ ಜವನೆರೆಕಲ ಇನಿತ ಈ ನಮ್ಮ ಜವನರ ಕಲಾ ಕಾರ್ಯಕ್ರಮ ಸತ್ತಿಗೆದಾತು ದಿನ್ನ ಹರಿವಣದಾತು ಉರುಂಟು ಪಣವುದಾತು ಪೊರಲು ಈ ನಮ್ಮ ತುಳುವ ರಾಜ್ಯದ ಸಾಮರಸ್ಯದ ಬಗೆಟ್ ಅಂಚಿನ ತುಳುನಾಡದ ವೈವಿಧ್ಯ ಸಿರಿ ಸಂಪತ್ತು ಬಗೆಟ್ ಪಾತರ ಕತೆಗೆ ಕೆಬಿಕೊರ್ಕ ತುಳುನಾಡದ ಸಾಮರಸ್ಯದ ಬಗೆಟ್ ಪಾತಿರುವಿರು ಮೇಘಶ್ರೀ ಅಂಚನೆ ತುಳುನಾಡ ಸಿರಿ ಸಂಪತ್ತು ಈ ಬಗೆಟ್ ಪಾತಿರುವಿರು ಸೌಪರ್ಣಿಕ ರೈ ಕಾಟುಕುಕ್ಕೆ ಸುರುಕ್ಕಾದ್ ಮೇಘಶ್ರೀ ಮೇರಿನ ತುಳುವ ರಾಜ್ಯದ ಸಾಮರಸ್ಯ ಬಗೆಟ್ ಪಾತರ ಕತೆ ಕೇನ್ಗ
1: ಏತು ಪೊರ್ಲುದ ಭಾಷೆ ನಮ್ಮ ತುಳು ಸಾರು ಎಸಳುದ ತಾಮರೆ ಏತು ಪೊರ್ಲುದ ಭಾಷೆ ನಮ್ಮ ತುಳು ಸಾರು ಎಸಳುದ ತಾಮರೆ ಪಂಡಿ ಬಾಯಿಡು ಕೇಂಡಿ ಕೆಬಿಟು ಉರ್ಕರುಂಡು ಅಮೃತದ ನುರೆ ನುರೆ ತುಳುವನಾಡುದ ಪೆರ್ಮೆದ ಮಗೆ ಕೈಯಾರ ಕಿಂಜಣ್ಣ ರೈಕುಲನ ಕಬಿತದ ಸಾಲನು ನಿಕ್ಲನ ದುಂಬುಗು ದೀ ಒಂದು ಮಾತ ತುಳು ಬಂಧುಲಿಗು ತರನು ತಗ್ಗ ಒಂದು ತುಳುವ ನಾಡದ ಸಾಮರಸ್ಯ ಪರಂಪರೆ ಪಂಪಿಂಚಿನ ವಿಷಯದ ಬಗೆಟು ಎಂಕ ತೆರಿನ ವಿಚಾರಲೆನು ಪಟ್ಟೊನುವೆ ತುಳುವ ನಾಡು ಪಂಪಿನವು ತುಳುವೆರೆ ನಡುಡು ಉದಿಪನೆ ಆಯಿನ ತುಳುವೆರೆ ನಂಬುಗೆದ ಕಟ್ಟುಪಂಡ ತಪ್ಪಾವಂದು ಪಿರಿಯಕಲು ನಮಕು ಕೊರ್ತಿನ ಒಂಜಾತು ವಿಷಯಲು ನಮಕು ಒದಗದು ಬೈದಿನ ವರೋಂದೇ ಪನೊಲಿ ತಾರೆ ಬಾರೆ ಕಂಗುದ ನಡುಟು ಪರಪಿಸುದೆ ಮೀನು ಕಟ್ಟದ ಕೋರಿದ ರುಚಿ ತಾರಿದ ಕಳಿ ಆಟಿದ ಅಗೆಲು ಕೋಲ ನೇಮದ ಬುಳ್ಯ ಈತು ಮಾತ ಸಿರಿ ಸಂಪತ್ತು ಬೇತೆ ವಾ ಕಡೆಟ್ಲ ತಿಕ್ಕಿರೆ ಸಾಧ್ಯನೇ ಇಜ್ಜಿ ಬಲಿಚಕ್ರವರ್ತಿ ಆಳ್ವಿಕೆ ಮಲ್ತಿನ ನಾಡ್ಗೆ ಪರಶುರಾಮೆ ಕುಡರಿ ಬೇರ್ದು ಉಂಡು ಮಲ್ತಿನ ಸತ್ಯದ ಬೂಡು ಪಡ್ಡಾಯಿದ ಕಡಲ ಕರೆಡ್ದು ಮೂಡಾಯಿ ಗಟ್ಟದ ಬರಿಮುಟ್ಟಲ ಪಸರ್ದಿನ ನಾಡು ಬಡಕಾಯಿದ ಭದ್ರಗಿ

ಇರಿದು ತೆನ್ಕಾಯ್ದ ಚಂದ್ರಗಿರಿ ಮುಟ್ಟಲ ಪರ್ಬುದುಂಡುಗೆ ನಮ್ಮ ತುಳುವ ನಾಡು. ಪಚ್ಚೆ ಸಿರಿಟು ಮಿನ್ಕೊಂದು ನಾಗ ನಡೆದ ಕಾರ್ಣಿಕೊಡು ಪಂಚವರ್ಣದ ಪಂಚೋಡಿ ಮಣ್ಣಾದು ಅಜನೆದ ಕಮ್ಮೆನದ ನಾಡಾದು ಪುಗರ್ತನು ಪಡೆವೊಂದು ಬೈದುಡು ನಮ್ಮ ಈ ಪೆರ್ಮೆದ ತುಳುವ ನಾಡು. ಸಾರಮಾನಿ ದೈವೊಲನ ಸಿರಿಮುಡಿ ಗಂಧಪುರ್ ಸಾದದ ಒಟ್ಟುಗೂ ಅಭಯದ ನುಡಿನು ಕೊರೊಂದು ಕಾತುಂದು ಬರೊಂದುಲ್ಲೆರು ನಮ್ಮ ತುಳುವ ನಾಡದ

ಅಂಬುಲ ತನ್ನ ಜೂವದ ಹಂಗ ಬುರ್ದು ಕಾದುನ ಕೋರಿದ ಕಟ್ಟದ ಕಳ, ಜೀಟಿಗೆದ ಬೊಲ್ಪುಗು ತಾಸೆ ತೆಂಬರೆದ ಸಬ್ದೊಲೆಡು ಸತ್ಯುಲೆನ ಕಾರ್ಣಿಕ ದಿಂಜಿನ ದೈವಾರಾಧನೆ. ಕಾರುಗು ಗೆಜ್ಜೆ ಮೋನೆಗು ರಂಗು ಚೆಂಡೆ ಮದ್ದಳೆ ಭಾಗವತಿಕೆದ ತಾಳುಗು ದಿಗಿನ ಪಾಡುನ ಆಟ ಒಂದು ಎನ್ನ ತುಳುನಾಡ ಪರಂಪರೆನೆ ಆತಂಡು. ಆತು ಮಾತ್ರ ಅತ್ತು ಕೋಲ ನೇಮ ಅಂಕ ಆಯನ ನಾಗ ತಂಬಿಲದ ಪೊರ್ಲ ಪೊಲಿಕೆದ ಉಚ್ಚಯಲ ಮೂಲು ನಡಪುಂಡು. ನನ ತುಳುವೆರೆ ಬಗಿಟು ಪನುಡಾಂಡ ತುಳುವೆರೆ ಮನಸ್ಸು ತುಳುವ ಪೆಲಕಾಯಿಲಕನೆ ಚೀಪೆ ಚೀಪೆಗೆ ಅಂಚನೆ ಮೆತ್ತನೆಲಗೆ ತುಳುವೆರೆ ಬಗಟು ಕೋಟಿ ಚೆನ್ನೈರೆ ಸಂದಿಡು ಒಂಜಿ ಪಾತೆರ ಉಂಡು. ಸತ್ಯುಡು ನಡತುಂಡ ತಿಗಲಡು ಸಾದಿ ಕೊರುವೆ, ಸತ್ಯ ತತ್ತುದು ನಡತುಂಡ ಸೂರ್ಯಡು ಸಾದಿ ತೋಜಾವೆ. ಈ ಪಾತೆರ ಉರಿ ತುಳುವೆ ಎಡ್ಡೆ ಇತ್ತುಂಡ ಎಂಚ ಬಗ್ಗುವೆ, ಅನ್ಯಾಯ ದಗೆ ಮಲ್ಪುನಕ್ಲೆಗೆ ಎಂಚ ದೊಂಕುವೆ ಪನ್ಪಿನ ವಿಷಯನು ತೆರಿಪಾವುಂಡು. ಉಚ್ಚಯದ ಬಗೆಟು ಪನುಡಾಂಡ ಪತ್ತನಾಜಿಗು ಮಾತ ಗೌಜಿ ಗಮ್ಮತ್ತಲೆನು ಮುಗಿತದು, ನಾಗರ ಪಂಚಮಿಗು ಪೇರು ಮೈತದು ವರ್ಷದ ಉಚ್ಚಯನು ಸುರುಮಲ್ಪುವ. ಆಟಿ ಅಮಾಸೆಗು ಪಾಲದ ಕಸಾಯ ಪರ್ಪ, ಊರುದ ಮಾರಿ ಕಳೆಯರೆ ಆಟಿ ಕಳೆಂಜನು ಲೆಪ್ಪಾವ. ಪುದ್ದಾರು ದಾನಿ ಬೆನ್ನಿ ಬೆಂದದು ಬುಲೈನ ಬುಲೆಸಲೆನು ಇಲ್ಲದಿಂಜಾವ. ಸೋನ ಅಮಾಸೆಗು ಕಡಲು ಮೀಪ, ದೀಪಾವಳಿಗು ಪರ್ಬ ಮಲ್ಪುವ ಉಂದು ತುಳುವೆರೆ ವರ್ಷದ ಗೌಜಿ. ತುಳುವ ನಾಡಡು ಜಾತಿ ಗೀತಿ ಪನ್ಪಿನ ಭೇದ ಭಾವೊಯಿಜ್ಜಿ ಒಂಜಪ್ಪೆ ಜೋಕುಲ್ಲೆಕನೆ ಬಾಳ್ವೆ ಮನ್ಪುವ. ನೇಮ ಕೋಲದಾನಿ ಕೆಲ ಸಮುದಾಯ ಒಂಜಾಪುಂಡು, ಜೀಟಿಗೆ ಪತ್ತೆರೆ ಒಂಜಾತ ಜನಕುಲು ಒಟ್ಟಾಂಡ, ಗಡಿ ಪತ್ತೆರೆ ಒಂಜಾತ್ ಪಲ್ಲಿಂಕಿ ತುಂಬೆರೆ ಒಂಜಾತ ಜನಕುಲು ಒಟ್ಟಾಪೆ ಅಂಚೆನೆ ಮಾತರನ ಒಟ್ಟು ಸೇರಿಗೆಡು ಗೌಜಿ ಗಮ್ಮತ್ತಡು ಉಚ್ಚಯ ಪೊರ್ಲುಡೆ ನಡಪುಂಡು. ಜಾತ್ರೆ ಕೋಲ ನೇಮಗ ಪೋನಗ ಬ್ಯಾರನೆ ಅಕುಲನ ಕುಲಕಸು ಬಾದಿಪ್ಪುನೇನು ನಮ ತೂಪ. ಕುಲ್ದಿನಾಯೆ ವಾ ಜಾತಿದಾಯೆ ಪಂದು ತೂವಂದೆ ನಮ ಅಕುಲಿಗೆ ಸಾತ್ ಕೊರ್ಪ. ಒಂದುವೇ ಅತೆ ಸಾಮರಸ್ಯ ಪಂಡ. ಕಡಲ ಮೀನನು ತಿನ್ಪಿನಕುಲು ನಮ, ಅವೇ ಮೀನನು ಬಲೆ ಬೀಜಾದ ಪತ್ತುನ ಕೈ ನನುರ್ಯನ. ಪತ್ತಿಂಚಿ ಮೀನು ನಮ್ಮ ಇಲ್ಲಗ ಸೇರೊಡಾಂಡ ಅವಲು ಒಂಜಾತ ಜನಕ್ಲನ ಸಹಾಯ ಬೋಡು. ಮೂಲು ನಮ್ಮ ತುಳುವ ಪರಂಪರೆ ಉರ್ಕರುಂಡು. ರಾಸಿ ರಾಸಿ ಪುರ್ಪಲೆನು ಕಟ್ಟದು ಮಾರುವೆರು, ಅರಳಿಂಚಿ ಪುರ್ಪ ದೈವೊಲೆನ ಕೊಡಿ ಅಡಿಟ್ಟು ಕಮ್ಮೆನದ ಎಸಳಾದು ಅರಳುಂಡು. ಮೂಲು ತೂವೊಲಿಯತೆ ನಮ್ಮ ಸಾಮರಸ್ಯ. ಪಿರಾಕದ ಕಾಲೊಡು ಸೊತ್ತುಲೆನು ಕೊರ್ದು ದೆತುನ ಕ್ರಮ ಇತ್ತಂಡು. ವಹಿವಾಟದ ಮೂಲಕ ಪಾತರ ಕತೆ ನಡತೊಂದು ಒತ್ತಂಡು. ಪರ ಊರು ದಕಲು ಲಡಾಯಿಗು ಬನ್ನಗ ನಮ್ಮ ನಾಡದ ಬಿರ್ಸಿರು ಒಟ್ಟು ಸೇರ್ದು ನಮ್ಮ ನಾಡನು ರಕ್ಷಣೆ ಮಲ್ತೊಂತೇರು. ಮೂಲು ತುಳುವ ನಾಡದ ಸಾಮರಸ್ಯ ಉಂಡಾಂಡು. ಶಾಲೆ ಕಲ್ಪಿ ಜೋಕುಲೆ ಮನಸ್ಸಡು ಆಯೆ ಪರಜಾತಿದಾಯೆ ಆಯೆ ಈ ಜಾತಿದಾಯೆ ಪನ್ಪಿಂಚಿ ಭೇದ ಭಾವೋ ಇಪ್ಪುಜಿ. ಅಪ್ಪೆ ಕಟ್ಟದ ಕೊರ್ನ ಬುತ್ತಿನುಪ್ಪುಡು ಪಾಲು ಪಟುನು ವೇರು. ನಮ ಚೌತಿ ಅಷ್ಟಮಿದ ಕೊಟ್ಟಿಗೆ ಪಟ್ಟುವ ವನಸು ತೆನಸು ಪಟ್ಟೊನು ನಗಳಿಗೆ ಮನಸ್ಸಡು ಪ್ರೀತಿಲ ಪರ್ಬುಂಡು. ಪಿರಿಯಕ್ಲೆನ ಕಾಲುಡು ಜಾತಿ ಕಟ್ಟದ ಪುಗೆ ಇತ್ತುಂಡಲ ವರ್ಷ ಪೋಯ್ಲೆಕನೆ ಮಾತೆರ್ನಲ ಅಭಿಪ್ರಾಯ ಬೇತೆ ಆಂಡು. ಮಾತಾ ಜಾತಿ ಜ್ಯೋತಿಯಾದ ಬೆಳಗೆರೆ ಸುರುವಾಂಡು. ನಮ್ಮ ನಮ್ಮ ನಡುಟು ಸಾಮರಸ್ಯದ ತುಡರು ಅರ್ಲೊಂದು ಬತ್ತುಂಡು ಪಂಪಿನಿಕ್ ಉಂದುವೇ ಉದಾಹರಣೆ. ಆ ಕಾಲುಡು ಸತ್ಯದ ಉದಿಪನೆ ಆಯಿಂಚಿ ಪುರ್ತುಗು ಅಪ್ಪೆ ದೇಯಿ ಬೈದೆದಿ ದೈ ಮರಕುಲೆ ಅಂಶನು ದೆತ್ತದು ಮೂಲಿಕೆ ಮಲ್ತದು ಅವೇತೋ ಜೀವಲಿನ ಬಚ್ಚಿರದ ಕೊಡಿಟು ಉರಿಪಾವುಂತೇರು. ಮೂಲು ಜೂವದ ಕೊಡಿ ತೆಗಲ್ಲೆಕನೆ ಸಾಮರಸ್ಯದ ಕೊಡಿಲ ತೆಗಲೊಂದೇ ಪೂಂಡು. ಅಂಚಾದು ತುಳುವ ನಾಡಡು ಒಗ್ಗಟ್ಟು ಪಂಪಿನ ವಿಷಯ ಇಲ್ಲ ಇಲ್ಲಡಲ ರೂಪ ಪಡೆತುಂಡು. ಆತು ಮಾತ್ರ ಅತ್ತು ನಮಕ ಮಾತ ತೆರೆದಿನ ಕತೆ ಪಂಡ ಬಪ್ಪನಾಡದ ಅಪ್ಪೆ ದುರ್ಗಾ ಪರಮೇಶ್ವರಿನ ಕತೆ. ಅವಳು ಸಮುದಾಯ ಬೇತೆ ಆದಿಪ್ಪು ಆಂಡ ಮನಸ್ಸು ಒಂಜೆ ಅಂಚನೆ ಉಳ್ಳಾಲ ದರ್ಗಗ್ ನಮ ಓವೆ ಧರ್ಮ ಭೇದ ಇಜ್ಜಂದೆ ಜಾತಿ ಕಟ್ಟದ ಪಗೆ ಇಜ್ಜಂದೆ ಪೋಪ ಪರಕೆನು ಸಂದಾವ. ಅತ್ತೂರು ಚರ್ಚಿಗೆ ಪೋಪ ಧರ್ಮ ಭೇದ ಇಜ್ಜಂದೆ ಅರಿಕೆನು ಕಟ್ಟನುವ. ತುಳುವ ನಾಡುಡು ಇಪ್ಪುನು ರಡ್ಡೇ ಜಾತಿಗೆ ಉಂಜಿ ಆಣ ಜಾತಿ ನನುಂಜಿ ಪೊಣ್ಣ ಜಾತಿ. ಪೊಣ್ಣು ಜೋಕುಲನು ಅಪ್ಪೆ ಸಮಾನವಾದ ತೂಪಿನಕುಲು
ನಮ್ಮ ತುಳುವನಾಡದ ಜನ.

0: ಗುಲು ಅಂಚ ಇಪ್ಪುನಗ ಮೂಲು ಒವ್ವೇ ರೀತಿದ ಸಮಸ್ಯೆಲು ಬರಂದು ಪನ್ಪಿನೆಕ್ ನಮನೆ ಉದಾಹರಣೆ. ತರೆಮಾರು ದುಂಬು ದುಂಬು ಪೋಯ್ಲಕನಿ ನಮ ನಮ್ಮ ಆಚಾರ ವಿಚಾರೊಲಿನ ನಮ್ಮ ಪಿರಿಯಕುಲು ಎಂಚ ಸಾಮರಸ್ಯೊಡು ಇತ್ತಿರ ಪನ್ಪಿನೆನು ನಮ ಮರಪೆರಬಲ್ಲಿ. ನಮ್ಮೊಡಲೊಡು ಇಪ್ಪುನ ಒಂಜೇ ದುನಿಪು ದಾದ ಪಂಡ, ಒಂಜೇ ಮನಸ್ಸು, ಒಂಜೇ ಪಾತೆರ, ಒಂಜೇ ಬದುಕು. ಪನ್ಪಿನ ಈ ಪಾತೆರ ನಮ್ಮ ನಾಲೈಡು ಇತ್ತೆಲ ಉಂಡು, ಅವು ನಮ್ಮ ನಡುಟು ಇತ್ತೆಲ ದುನಿತೊಂದುಂಡು. ನಮನ ಜಾತಿ ಧರ್ಮ ಬೇತೆನೆ ಆದಿಪ್ಪು, ಅವೇ ನಮ್ಮ ತುಳುವ ನಾಡುಡು ನಮ್ಮ ಮಾತ ಒಂಜೇ ಇಲ್ಲದ ಒಂಜೇ ಅಪ್ಪೆನ ಜೋಕುಲೆತ್ತಿಲಕ. ಪಲಯೇ ತಂಗಡಿಲೆಕ, ಮೆಗ್ಗೆ ಪಲಿಲೆಕ, ನಮ್ಮ ಮಾತ ಒಟ್ಟುಗು ಸೇರ್ದು ಪರ್ಬ ಆಚರಣೆ ಮಲ್ಪುವ ಇಂದು ನಮ್ಮ ತುಳುವ ನಾಡದ ಮಾಮಲ್ಲ ಶಕ್ತಿಯಾದ ಉರಿದುಂಡು. ನಮ್ಮ ದೈವಾರಾಧನೆದ ಪರಂಪರೆನ ಪನೊಡಾಂಡ, ದೈವಾರಾಧನೆ ಪನ್ಪಿನವು ನ್ಯಾಯ ಅನ್ಯಾಯ ತೀರ್ಮಾನದ ಚಾವಡಿ ಪಂದೆ ನಮ್ಮ ತುಳುವೆರೆ ನಂಬುಗೆ. ಮೂಲು ಮಲ್ಲಾಯೆ ಪಾಪದಾಯೆ ಆ ಜಾತಿ ಈ ಜಾತಿ ಪನ್ಪಿನವು ಇಜ್ಜಿ, ನಮ್ಮ ಮಾತ ಒಟ್ಟುಗು ಸೇರುನವೇ ನಮ್ಮ ತುಳುನಾಡಡು ಒಂಜಿ ಮಲ್ಲ ಗೌಜಿ. ನಮ್ಮ ಈ ತುಳುವ ನಾಡಡು ಅಕ್ಲಿನ ಪರ್ಬ ನಮ್ಮ ಪರ್ಬ ಪಂದು ಗಡಿಪಾರ್ದಿಜ. ಪರ್ಬದಾನಿ ನಮ್ಮ ಮಾತ ಒಟ್ಟು ಸೇರ್ದು ಚೀಪೆ ಪಟೊನುವ. ತುಳುವ ಭಾಷೆ ಪನ್ಪಿನವು ಕೇವಲ ಒಂಜಿ ಸಮುದಾಯದಕ್ಲೆಗೆ ಸೀಮಿತ ಆವಂದೆ. ಮೂಲು ಪುಟ್ಟುದು ಬುಲೈನ ಮಾತೇರ್ನ ಬಾಯಿಟ್ಲ ಪುಗಾರ್ತೆನು ಪಡೆವುಂದು ಬೈದುಂಡು. ಮೀನು ಪತ್ತು ನಕಲ್ ನೆರ್ದು ಮೀನು ಮಾರು ನಕಲ್ನ ಮುಟ್ಟಲ ತುಳುವ ಭಾಷೆನು ಒತ್ತೊಚ್ಚಿದು ಪಾತಿರುವೆರು. ತುಳುವೆರೆ ಮನಸ್ಸು ಕಡಲದ ಲೆಕೊನೆ ವಿಶಾಲುಗೆ, ಬತ್ತಿ ಬಿನ್ನಗು ಕೊಂಡೆ ನೀರು ಬಟ್ಟಲು ನುಪ್ಪು ಕೊರಂದೆ ಕಡಪಾವಯರಿಗೆ ತುಳುವೆರು. ಒಟ್ಟುಗು ಪನ್ಪಿನಾಂಡ ನಮ್ಮ ತುಳುವ ಸಂಸ್ಕೃತಿ ಬಾರದ ಬಂಬೆ ಇತ್ತಿಲಕಗೆ. ಎಗ್ಗೆ ಎಗೆತಿನಾತು ನನಾತ ಎಗ್ಗೆ ತೋಜೊಂದು ಪೋಪುಡು. ತುಳುವೆರೆಗು ನಿತ್ಯುಲ ಪರ್ಬನೆ ತುಳುವಪ್ಪೆನ ಸುಗಿಪುಡು. ಈ ಪರ್ಬದಿಂಜಿ ನಾಡಡು ಒಂಜಾತ ಕಡೆರ್ದು ಅಪ್ಪೆ ಭಾಷೆಗು ಸಂಸ್ಕೃತಿಗು ಮುಲ್ಪದ ಆಚರಣೆಲೆಗು ತೊಂದರೆ ಆಪಿನ ಕೇನೊಂದುಂಡು. ನನ್ನ ದುಂಬುಗು ಅಂಚಾಯರಬಲ್ಲಿ ಪ್ರತಿ ಊರಿ ತುಳುವೆಲ ಇದನ್ನು ಮನಸ್ಸಿಡು ದೀವೊಂದು ಭಾಷೆದ ಬುಲೆ ಉಚ್ಚಿಲಿಗೆ ಪ್ರಯತ್ನ ಬರುಡು. ತುಳು ಭಾಷೆನ ಉರಿ ಪಾವುಡು, ತುಳಿ ಸಂಸ್ಕೃತಿನ ಗೆಂದಾವುಡು. ಕಲೆಗು ಬಿಲೆ ಕೊರ್ತು ಎರ್ಕಿಂಚಿ ತುಳುವ ನಾಡು. ಆಜಂದಿ ಮಾಜಂದಿ ತೋಜಂದಿ ಉರ್ಕಂದಿ ಎರ್ಕಂದಿ ಸೊರ್ಕಂದಿನ ಈ ತುಳುವ ನಾಡು ಅಜನದ ಸ್ವರ ತಗ್ಗಂದಿಲಕ, ಗಗ್ಗರದ ದುನಿಪು ಮಾಜಂದಿಲಕ, ತುಳುವ ಕಮ್ಮೆನ ಅಜತ್ತು ಪಿಜಿತ್ ದೆತ್ತು ಕುಡುರ ಪಿಜಿರಂದಿಲಕ ತೂಪಿನ ಮಾಮಲ್ಲ ಜಬದಾರಿಕೆ ತುಳುವೆರಾಯಿನ ಎಂಕುಲೆನ. ಪಂಪಿನ ಪಾತರನ ನಿಕ್ಲಿನ ದುಂಬುದಿ ಒಂದು ಸಾಮರಸ್ಯನ ಕೈಬುಡಂದೆ ತುಳುವ ನಾಡನ ನಡಪಾ ಒಂದು ಪೋಕ. ತುಳು ಕಲ್ಪುಗ ತುಳು ಕಲ್ಪಾಗ ತುಳು ಒರಿಪಾಗ ಪಂಪಿನ ಪಾತಿರಪ್ಪನೊಂದು ಈ ಎನ್ನ ಪಾತಿರಗು ಮುಗಿತಲೆದ ಚುಕ್ಕಿನ ದೀವೊಂದುಲ್ಲೆ. ಜೈ ತುಳುನಾಡು.
1: ಇದಮುಟ್ಟ ತುಳುವ ರಾಜ್ಯದ ಸಾಮರಸ್ಯ ಈ ಬಗೆಟ್ ಪಾತಿರ ಕತೆ ನಡಪಾಯಿನಾರು ಮೇಘಶ್ರೀ. ನನದೊಂಬುಗು ಸೌಪರ್ಣಿಕ ರೈ ಕಾಟುಕೊಕ್ಕೆ ಮೇರೆನ ತುಳುನಾಡದ ಸಿರಿ ಸಂಪೊತ್ತು ಈ ಬಗೆಟ್ ಪಾತಿರ ಕತೆ ಕಿಯನ್ಗ.
2: ಕಲ್ಯಾಣಪುರ ಸುದೆ ಬರೆದು ಕಾಸರಗೋಡುದ ಚಂದ್ರಗಿರಿ ಸುದೆತ ಕರೆಮುಟ್ಟ ಇಪ್ಪುನ ಜಾಗೆದ ತುಳು ಭಾಷೆ ಪಾತಿರುನ ಜನಕುಲೆನ ಸಂಸ್ಕೃತಿಲೆ ಭಾರಿ ವಿಶೇಷವಾಯಿನವು. ಪರಶುರಾಮಿರುದಕ್ಕದಿನ ಕೊಡರಿದ್ದಾರ ಸೃಷ್ಟಿ ಆತಂಡು ಪನ್ಪಿನಂಚಿನ ಈ ತುಳುನಾಡದ ಚರಿತ್ರೆ ಸಂಸ್ಕೃತಿ ಪರಂಪರೆ ಪೂರಲ ಪನಿಯರ ಕೋಡಿ ಎತ್ತಂದಿನವು. ತುಳುವೆರು ಅಕುಲ್ನ ನಂಬೊಲಿಗೆ ನಡಕೆ ಬೊಕ ಆಚರಣೆಡು ತುಳುನಾಡದ ಚರಿತ್ರೆನು ಒರಿಪಾವೊಂದು ಬತದೆರು. ವಿಶೇಷವಾದ ದೈವಾರಾಧನೆದ ಪೊರ್ತುಡು ಪನ್ಪಿನ ಪಾಡ್ದನ ನೇಜಿ ನೆಡ್ಪುನ ಪೊರ್ತುಡು ಪನ್ಪಿನ ಪದಕುಲೆಡು ಒಂದು ತೋಜಿದು ಬರ್ಪುಂಡು. ನಾಗನು ದೇವರಿನ ಸ್ಥಾನುಡುದೀದು ನಾಗರ ಪಂಚಮಿ ನಾಗತಂಬಿಲ ಆಶ್ಲೇಷ ಬಲಿ ನಾಗನ ಕಲ್ಲುಗು ಪೇರದ ಅಭಿಷೇಕ ಮಲ್ಪುನವು ನರಮಾನಿ ಪ್ರಕೃತಿ ಬೊಕ ಜೀವೆಲೆನ ನಡುಟು ಇಪ್ಪುಡಾಯಿನ ಸಂಬಂಧನ ದೆತ್ತು ಪತ್ತುಂಡು. ತನ್ನ ಸಾಮರ್ಥ್ಯನು ಲೋಕಗು ತೆರಿಪಾದಿನ ತುಳುನಾಡದ ಗಟ್ಟಿ ಜವನೆರಾಯಿನ ಕೋಟಿ ಚೆನ್ನಯನ್ ತುಳುವೆರು ಮಸ್ತ್ ಗೌರವ ಸ್ಥಾನಡು ದೀತಿರು. ಸ್ತ್ರೀ ಸ್ವಾತಂತ್ರ್ಯನ ದೆತ್ತು ಪತ್ತದು ದುಷ್ಟ ಸಮಾಜಗು ಎದುರಾದುಕಾದಿನ ಅಕ್ಕರಸು ಸಿರಿ ಮುಕುಲೆಗು ನಮ್ಮ ಭಕ್ತಿಡು ಕೈ ಮುಗಿಪ. ಊರುಗು ಬತ್ತದಿನ ಮಾರಿನ ಬಲಿಪಾವೆರೆಗು ಇಲ್ಲ ಬಾಕಿಲು ಬತ್ತು ನಲಿಪುನ ಆಟಿಕಳಂಜೆ ಸೋಣದ ಸಮಯಡು ಪಜ್ಜೆಪಾಡುನ ಸೋಣ ಜೋಗಿ ಮಾರ್ನೆಮಿದ ಪಿಲಿ ವೇಷಲು ಪೂರ ಇತ್ತೆ ಇಲ್ಲದ ಪೊಂಜವುನ ಕೈಟು ಅರಿ ತಾರಯಿ ತೆನಸುಗೆತನುನ ಬದಲು ನೋಟು ಏತುಂಡು ಪಂದು ದೃಷ್ಟಿ ಪೊಕ್ಕಾವ.

ಮಂಜೊಟ್ಟಿಡು ಬಲಿತದ ಕ್ಷಣ ಮಾತ್ರಡು ಕೋಡಿಯೆತ್ತು ನಾ ಕಂಬಳದ ಗೋಣೆರೆನ ಸಾಧನೆ ಕಾರಗ ಕಟದಿನ ಪರಿತ ಬೀಸತ್ತಿಡ ಎದುರುದ ಕೋರಿದ ಜೀವರಟ್ಟಾವು ನ ಕೋರ್ದಟ್ಟದ ಕೋರಿಲೆನ ಸಾಮರ್ಥ್ಯನು ಇತ್ತೆ ಕಾಸುಗೆ ನಿಪುಂಡು. ತುಳುನಾಡದ ವಿಶೇಷ ತೆನಸು ಮೀನು ಸಾರು ಕೋರಿ ರೊಟ್ಟಿ ಪುಂಡಿಗಸಿ ನೀರು ದೋಸೆ ಪೆಲಕಾಯ್ದ ಗಟ್ಟಿ ಮಂಜಲ್ದ ಇರತ್ತ ಅಡ್ಡಿಯೆ ಕಲ್ತಪ್ಪ ಪತ್ರೊಡೆ ಮಣ್ಣಿ ಮಲ್ಪೆರೆಗ್ ಯೂಟ್ಯೂಬ್ ತೂಪಿನ ಸ್ಥಿತಿ ಬೈದುಂಡು. ಒವ್ವೋ ಪರವೂರುದಕ್ಕಲು ತಿನ್ಪಿನ ಸರ್ರಗು ಒವ್ವೆ ಎಡ್ಡೆಪ್ಪು ಇಜ್ಜಂದಿನ ಕಾಲಿ ಬಾಯಿ ರುಚಿ ಬರ್ಪಾವುನ ಹೊಸ ನಮೂನೆದ ತೆನಸು ಮಲ್ಪೆರೆ ನಮ್ಮ ಸುಲಭಡು ಕಲ್ತೊನುವ. ನಮ್ಮ ಜಾಗೆಡು ಬುಲೆದಿನ ಸರ್ರಗು ಎಡ್ಡೆ ಮಲ್ಪು ನಂಚಿನ ತೆನಸು ತಯಾರು ಮಲ್ಪೆರೆಗ ಮಾತ್ರ ಪತ್ತು ಜನಟ ಕೇಂದು ತೆರೆಯೋ ನೋಡಾತುಂಡು. ನಮ್ಮ ಕುಲಿನ ಕೆಲವೊಂಜಿ ಆಚಾರೊಲೆ ವಿಶೇಷವಾಯಿನ. ಬೊಂಡದ ನೀರು ಕೊರ್ದು ಮನಸ್ಸು ಬುಕ ಮೈ ತಂಪು ಮಲ್ತದು ಬೆಲ್ಲ ತಿನ್ಪಾದು ಬಾಯಿ ಚೀಪೆ ಮಲ್ತದು ಮಂಜಲು ಕುಂಕುಮ ಪೂಜಿದು ತರೆಕ್ ತಾರೆದೆಣ್ಣೆ ಪಾಡ್ದು ಪೆಲತ ಬುಕ ಕುಕ್ಕುದ ಇರೆ ಕಂತಾದಿ ನೀರಿಡು ಮೀಪಾದು ಹೊಸ ಕುಂಟು ಕಾಜಿದೀದು ಮಗಲೆನು ಸಿರಿತು ತೊಯ್ತೊಡು ಸಿಂಗಾರ ಮಲ್ಪುನವು ಪೊಣ್ಣು ಬಾಲ್ಯದ ಸರ್ರಬೊಲೆದು ಪೊಂಜವಾಯಲು ಬಂದು ಹಿರಿಯಕುಲು ಮಲ್ಪುನಂಚಿನ ಕ್ರಮ. ಅವ್ವೆ ಕುಸಿನು ಭೂಮಿ ಅಪ್ಪೆನ ಮಿತ್ತಡು ತೋಜಿಪಾವುನ ಪಿರಾಕಡ್ದು ಬತ್ತಿನ ಆಚಾರನೆ ಕೆಡ್ಡಸ. ಒಂದು ಮರಕುಲೆಡುಪು ಅರೆಲು ನಂಚಿನ ಪೊರ್ತು ಅವತ್ತಂದೆ ಬರ್ಸದ ಪನಿ ಬೂರ್ದು ಸಂಪು ಗಾಲಿ ಬೀಜೊಂದುಪ್ಪುಂಡು ಕುಕ್ಕು ಪೆಲಕೈ ಬಾರೆ ಪರಂದೆರೆ ತಯಾರುಪ್ಪುಂಡು. ಈ ಪೂರಾ ಬುಲೆಚಿಲು ಭೂಮಿ ಅಪ್ಪೆ ಮದಿಮಲಾಯಿ ಕಾರಣಗಾದು ಪನ್ಪಿನವು ತುಳುವೆರೆ ನಂಬೊಲಿಗೆ. ಮೂಜಿ ದಿನತ ಮಟ್ಟಗ ನೆಲ ಗರಿಪುನವಾವಡು ಮರ ಕಡ್ಪುನವಾವಡು ಓಲ ಮಲ್ಪೆರೆ ಬಲ್ಲಿ ಬಂದು ಹಿರಿಯ ಕುಲು ಪನ್ಪೆರು. ತುಳುನಾಡ್ದ ಕೆಲವು ಭಾಗೊಲಿಡು ಇನ್ನು ಮುಟ್ಟಗ್ಲ ಸರಿಯಾದ ಈ ಕ್ರಮನು ನಡಪಾವೊಂದು ಬರೊಂದುಲ್ಲೆರು. ಕೃಷಿಕಿರು ಅಕುಲೆನ ಬೆನ್ನಿ ಬೇಸಾಯನು ಮೂಜಿ ದಿನತ ಮಟ್ಟಗ ಉಂತಾವೆರು. ಪ್ರಕೃತಿದ ಮಿತ್ತದ ಶೋಷಣೆ ಉಂತೊಡು ಪನ್ಪಿನವುಲ ಈ ಕೆಡ್ಡಸದ ಒಂಜಿ ಉದ್ದೇಶ. ತುಳುನಾಡದ ಆಚರಣೆಡು ಪ್ರಕೃತಿ ಸಂರಕ್ಷಣದ ಉದ್ದೇಶ ಇಪ್ಪುಂಡು ಪನ್ಪಿನೆಗ್ ನಾಗಬನಕುಲು ಕುಡೊಂಜಿ ಉದಾಹರಣೆ. ನಂಬಿಕೆದ ವಿಷಯನ ತೆಲಿಪು ನಕಲು ಅವೆತ ನಿಜವಾಯಿನ ಅರ್ಥನು ತೆರಿಯೋನು ಜೆರು. ಒಂಜಿ ಕಲ್ಲದ ಮಿತ್ ಭಕ್ತಿದೀದು ಅವು ಇಡೀ ಊರುದ ಸಂರಕ್ಷಣೆ ಮಲ್ಪುಂಡು ಪಂದು ನಂಬುನ ತುಳುವೆರು. ಅವೆತ ನೆರೆಕರೆತ ಸಸ್ಯರಾಶಿನ ಸಂರಕ್ಷಣೆ ಮಲ್ತದು ಲೋಕಡು ಮಾಜಿದು ಪೋವೆರೆಪ್ಪುನ ವಿಶಿಷ್ಟವಾಯಿನ ಹೊಸ ಬಗೆತ ಔಷಧಲೆಗ ಅಗತ್ಯ ಇಪ್ಪುನಂಚಿನ ಸಸ್ಯಲೆನು ಒರಿಪಾವು ನೊಟ್ಟುಗು ಅವೇತೋ ಜೀವಿಲು ಕಾಡು ಇಜ್ಜಂದೆ ನಾಡುಗ ಬತ್ತದು ನೆಲೆದಾಂತಿಲಕ ಆಪುನೆನು ಇಜ್ಜಂದೆ ಮಲ್ತಿ ಪುಣ್ಯ ಕಟ್ಟೋನುವೆರು. ಹಿರಿಯಕುಲು ಸೃಷ್ಟಿ ಮಲ್ತದಿನ ಪ್ರತಿಯೊಂಜಿ ರೀತಿ ನೀತಿಡಲ ನಮ್ಮನ ಕಣ್ಣಗು ಸುಲಭಡು ತೋಜಂದಿನ ಎಡ್ಡೆಪುದ ಉದ್ದೇಶ ಇಪ್ಪುಂಡು. ಇತ್ತದ ದಿನೊಟು ನಡತೊಂದುಪ್ಪುನ ಮದಿಮೆ ಬಯಕೆದ ಲೇಸುಗು ಇಪ್ಪುಡಾಯಿನ ಕ್ರಮಕುಲು ಪೂರ ದುಂಬುದೆನ ಅರ್ಧವಾಸಿಗೆ ಎತ್ತದುಂಡು. ಪಜ್ಜೆ ಪಜ್ಜನ ತಿದ್ದುಡಾಯಿನ ಕುಲು ಇಜ್ಜಂದೆ ಆಯಿಲೆ ಕೊನೆ ದೀಪುನ ಪಜ್ಜನೆ ತಾದಿ ತಪ್ಪೆರೆಗು ಶುರುವಾಂಡು. ಬೊಲ್ಪು ತೂವೆರೆಗು ಕೊಡಿ ಕಾರಡು ಉಂತುದುಪ್ಪುನ ಪುರುಬಾಲೆನು ಬಂಜಿಡು ದೀವೊಂದಿನ ಬಂಜಿನ ಪೊಣ್ಣಗು ಮಟ್ಟೆ ದಿಂಜಾದ ಆಶೀರ್ವಾದ ಮಲ್ಪುನ ಬುಡುದು ಕೈಟ್ ನಾಲೈನ ಚಿತ್ರಪತೊಂದು ಕೇಕ್ ತಿನ್ಪಾದ ಫೋಟೋಗೆಪ್ಪುನೇ ಜಾಸ್ತಿ ಆತುಂಡು. ನಮ್ಮ ಪಿರಾಕದ ಗೊಬ್ಬುಲೆನ ಬಗ್ಗೆ ತೂಪುನಾಂಡ ಕೆಂಪುದ ಕಿನ್ನಿ ಕಾಯಿಲೆನು ಗುಂಡಿ ಗುಂಡಿದ ಮಣ್ಣಿಟ್ಟುದೀದು ಗೊಬ್ಬುನ ಚೆಣ್ಣೆ ಮಣ್ಣೆ ಗೊಬ್ಬುದ ಚೆನ್ನೆಕಾಯಿ ಮರಟು ಬುಲೆಪಿನವು ಪನ್ಪುನ ವಾವಡು ಕಾರ್ದಡಿ ಬೂರ್ದಿತ್ತುಂಡಲ ಗುರ್ತೋನೆ ತಿಕ್ಕೊಂದಿನ ಕುಲು ಇಪ್ಪೆರು. ಜಾಲು ಜತ್ತದು ಮಣ್ಣದ ನೆಲಟು ಲಗೋರಿ ಕುಟ್ಟಿದೊಣ್ಣೆ ಗೊಬ್ಬುಡಾಯಿನ ಜೋಕುಲು ಇಲ್ಲದ ಕೋಣೆದ ಉಲೈಡು ಕುಲ್ಲುದು ಅಂಗೈ ಅಗಲದ ಮೊಬೈಲ್ ಪೂಜೊಂದು ಸೀಕ್ ಬರ್ಪಾವನ್ನ ಸ್ಥಿತಿ ಬೈದುಂಡು. ಮೈಲಿಗಟ್ಟಲೆ ನಡತೊಂದು ಬೆಗರು ಬಿಚ್ಚಾದ ಬೆನೊಂದು ಯಂತ್ರೊಲೆರ್ದು ದೂರ ಇತ್ತದು ಎಡ್ಡೆ ತೆನಸಿನ ತಿಂದುಂಡ ವೈದ್ಯರನ್ನು ಭೇಟಿ ಮಲ್ಪೊಡಾಯಿನ ಸಂಭವನು ಕಮ್ಮಿ ಮಲ್ಪೊಲಿ ಪನ್ಪುನೇನು ನಮ್ಮ ಹಿರಿಯಕುಲು ತೋಜಿಪಾದ ಕೊರ್ತೇರು. ಯಕ್ಷಗಾನ ಪನ್ಪಿನವು ನಮ್ಮ ಕಡಲ ಕರೆತ ತುಳುನಾಡು ಲೋಕಗು ಕೊರ್ತಿನ ಮಾಮಲ್ಲ ಉಡುಗೊರೆ. ಆದಿಕಾಲದ ಕಾರ್ಣಿಕ ಬುಕ ದೇವೆರೆ ಶಕ್ತಿ ರಕ್ಕಸೆರೆ ವಂಶನಾಶ ಮಲ್ಪುನಂಚಿನ ಪೊರ್ಲುದ ಕತೆ ಕುಲೆನು ಪ್ರಸಂಗ ರೂಪಡು ಮುಡಿದು ಐಕ್ ಜೀವ ಕೊರ್ಪಿನ ಕುಲು ಕಲಾವಿದೆರು. ದೈವ ದೇವರೆನ ಕಾರ್ಣಿಕದ ಕತೆ ಕುಲೆನು ನಮಕ್ ಮುಟ್ಟಾವುನ ಯಕ್ಷಗಾನಲು ನಮಕ್ ಆಸಕ್ತಿ ಪುಟ್ಟ ಒಂದಿಜ್ಜಿ. ಚರಿತ್ರೆಡು ಬತ್ತದಿನ ಕತೆ ಕುಲನು ತೆರೆದಿನ ಅಜ್ಜಿ ಅಜ್ಜರೆನ ಪಾತ್ರರಲು ನಮ್ಮ ಕೆಬಿಕು ಬೂರುಜಿ. ನಮ್ಮ ಮಣ್ಣದ ಕಾರ್ಣಿಕ ನಮಕ್ ತೆರಿಪಾವೆರೆಗು ಕೆಲವು ಸಿನಿಮಾಗುಲೆ ಲಕ್ಕದು ಬತ್ತುಂಡು. ಆಂಡ ಈ ಪ್ರಯತ್ನ ದೈವ ದೇವರನ್ನು ತಾತ್ಸಾರ ಮಲ್ತೊಂದು ಕುಸಲದ ವಿಷಯದ ಲೆಕ್ಕ ಕೆಲವರಿಗೆ ತೊಂಡಿರು ಪನ್ಪಿನವು ಬೇಜರದ ಸಂಗತಿ. ನಮ್ಮ ಊರುದ ಸಂಸ್ಕೃತಿ ನಮಕ ದಿನ್ನ ತೋಜರೆ ಶುರುವಾದ ಬರಿತಕುಲೆನ ರೀತಿ ನೀತಿಲು ಜಾಸ್ತಿ ಮನಸ್ಸಿಗೆ

ಪತ್ತೆರ ಶುರು ಆಂಡ ಅವೆತ ಪರಿಣಾಮ ಎಡ್ಡೆ ಇಪ್ಪುಜಿ. ನಮ್ಮ ಕರ್ತವ್ಯದಾದ ಪನ್ಪಿನೇನು ನಮ್ಮ ತೆರೆಯೋನೊಡಾತಂಡು ನನದಕ್ಲೆಗ್ ತೆರಿಪಾವೊಡಾತಂಡು. ಕಂಡೊಡು ಬೆನ್ನಿ ಮಲ್ಪಿನವು ನಮ್ಮ ಕಾಲುಗಾನಗ ಭಾರೀ ಮಲ್ಲ ಉದಾಸೀನದ ಬೇಲೆಯಾದು ಪೋತುಂಡು. ಗಂಜಿ ತೆಲಿ ಉಂಡುದು ಕಡ್ಪ ದೊಂಬುದಗಾವುಗು ಬೆರಿಬಗ್ಗಾದು ಬೆಗರ ಬಿಚ್ಚಾದು ಬೆನ್ಪಿನ ಬೇಸಾಯದ ಕುಲೆಗು ಸರ್ರನು ಹದಟು ದೀವೆರೆಗು ವಾ ಜಿಮ್ಮಲ ಬೊಡ್ಚಿತ್ತುಂಡು. ಕಾಲ ಪೋಯಿಲ ಕೊನೆ ಬಚ್ಚಲು ಜಾಸ್ತಿ ಆಪುಂಡು ಪಂದು ಯಂತ್ರದ ಬೆರಿಪೋತೇರು. ಕಂಡು ಅಡಪೆರ ಬೋಡಿತ್ತಿನ ಎರು ಗೋಣೆರೆನು ಸಾಂಕು ನಕುಲೆ ಇಜ್ಜರು. ಇತ್ತದ ಕಿನ್ನಿ ಜೋಕುಲೆಗು ಎರು ಗೋಣೆರೆನ ಗುರ್ತ ಮಲ್ಪ ಓಡಾಂಡ ಪ್ರಾಣಿಲೆನು ಬಂದ ನೋಡುದೀತಿನ ಮೃಗಾಲಯನೋ ಅತ್ತಂಡ ಗೂಗಲ್ ಮಾಮನೇ ಗತಿ. ಹಿಂದೂ ಸಂಸ್ಕೃತಿಡು ಅಪ್ಪೆನ ಸ್ಥಾನುಡುದೀತಿನ ಗೋಮಾತೆನ ಗೋಮಯನು ಮುಟ್ಟರೆ ಅಸಹ್ಯ ಮಲ್ಪುನ ಜನಕುಲು ಜಾಲುಗು ಅಂಬಿ ಅಡಿಪೆರೆ ಬರಿ ಬಗ್ಗಂದಿ ನೆಡ್ದಾರ ಇಂಟರ್ಲಾಕ್ ಪಾಡ್ದು ಬೂಡ್ಸುಡು ನಡಪುವಿರು. ಇಲ್ಲದ ಪೇರು ಪುಳಿ ಬರ್ಪಾದು ಮಂತದ ಕೋಲುಡು ಅಲೆ ತೂಲಿತದು ಬೊಳ್ಳೈ ದೆಪ್ಪೆರೆಗೆ ತಕ್ಕದ ತಾಳ್ಮೆ ಇಜ್ಜಂದಿನಕುಲು ಓಲೋ ದೂರಡು ಆತಿನ ಏತೋ ದಿನೊಡ್ದು ದುಂಬುದ ಬೇತೆ ವಸ್ತುಲೇನು ಬೆರಕೆ ಮಲ್ಪೆರ ಸಾಧ್ಯ ಇಪ್ಪುನಂಚಿನ ಪ್ಯಾಕೆಟ್ದ ಪೇರು ಕೊಜಪ್ಪು ನೇಯಿಪತೊಂದು ಬರ್ಪ. ಕಂಡದ ಪುಣಿಯ ನಡತೊಂದು ತೋಡ ಕರೆತ ಕಲ್ಲುದ ಸೆರೆತ ನಡುಟೆ ಇನ್ಕೊಂದು ನರ್ತೆ ಜೆಂಜಿ ಪತದ ಗಮ್ಮತ್ತದ ಕಜಿಪುಡು ಬಂಜಿನ ಬಂಜಾರದಿಂಜಾವಿರು ತುಳುವಿರು. ಮುಕುಲು ವಾ ಗಮ್ಮತ್ತು ಇಜ್ಜಿಂಡಲ ಬೆಂಜನ ಉಪ್ಪುಡುಪಾಡ್ದಿನ ಕುಕ್ಕು ಲಿಂಬೆಪುಲಿ ಸೆಂಡಿಗೆ ಉಪ್ಪಡು ಒವೆಟಾಂಡಲ ತೆಲಿತ ಗಂಜಿನ ಬಂಜಿಗ ಜಪ್ಪಾವೇರು ಪನ್ಪುನಿನ ಕೊರೋನಾದ ಸಮಯಡು ಸಾಬೀತು ಮಲ್ತುದಿರು. ಅವತ್ತಂದೆ ಈ ಕೊರೋನಾ ದೂರದ ಊರುಗು ಬಲಿತು ದಿನ ತುಳುವೆರೆಗು ಪುಟ್ಟಿನ ಊರುದ ತೆನಸದ ಮೈಮೆನು ತೆರಿಪಾದುಂಡು. ಸರಿಕಟ್ಟು ಸೀರೆ ತುತ್ತೆರೆ ಬರಂದಿನ ಪೊಣ್ಣುಲು ಇತ್ತೆ ಬೋಡಾಯಿನಾತ್ ತೂವೆರತಿಕುವೆರು. ಸೀರದ ಆಕಾರನು ಬದಲ್ತದು ಅರ್ಧಂಬರ್ಧ ರೀತಿಡು ಹೊಸ ನಮ್ಮನ್ನಿಡು ನಾಡ್ದು ಪತ್ತಿನ ಕುಲುಲ ಉಲ್ಲೇರು. ಸೀರದ ಸಹವಾಸನೇ ಬೊರ್ಚಿ ಪಂದು ಕುಲ್ದಿನ ಕುಲುಲ ಕೆಲವೆರಿಪ್ಪೇರು. ಮೊರಂಪು ಮಿತ್ತದ ಡ್ರೆಸ್ ಪಾಡ್ದು ಮೋನೆಗು ಬಣ್ಣ ಮೆತ್ತ ಒಂದು ಪಾರ್ಟಿ ಪಬ್ ಪಂದು ಕೆಬಿ ಅಡರು ನಂಚಿನ ಪದ್ಯೊಲೆಗು ನಲಿಪುನ ಬದಲು ಭಕ್ತಿದ ನಾಲು ಪದ ಪಂಡುಂಡ ಆ ಭಜನೆಡು ಮನಸ್ಸುಗು ಆಪುನ ನೆಮ್ಮದಿನ ತೆರೆಯಂದಿನ ಕುಲು ಬುದ್ಧಿದಾಂತಿ ನರಮನಿಲು. ಕರಿದು ಪೋದಿಪ್ಪುನ ಹಿರಿಯ ಕುಲೆನು ಸುಗಿತೊಂದು ಕುಲೆ ಕುಲೆಗು ಬಳಸುನ ದೈವೊಲೆಗು ಅಗಿಲು ಬೇತೆ ಒವ್ವೇ ಶುಭ ಕಾರ್ಯಲು ತರವಾಡದ ಕಾರ್ಯಲು ನಡಪುನಗ ಕುಟುಂಬದಕ್ಕಲು ಬಂಧು ಬಾಂಧವ್ಯರು ಕಾರ್ಯಕ್ರಮದ ಪೂರ್ವ ತಯಾರಿಡು ಒಟ್ಟಾದು ಸೇರ್ದು ಬೆಂದಿನಕುಲು ರಾತ್ರಗಾನಗ ಕಿಲಕಿಲ ತೆಲಿತೊಂದು ಗಮ್ಮತ್ತದ ಪಟ್ಟಾಂಗದೊಟ್ಟು ಚಾವಡಿಡು ಉದ್ದಗು ಪಜಬುಡ್ಪಾದು ಒಟ್ಟುಗು ಜಪ್ಪು ನಂಚಿನ ಭಾಗ್ಯ ಮಾತರೆನ ಪಾಲುಗಲಾತಿ ಕುಜಿ. ಊರುಡು ಇತ್ತೊಂದು ಬೆನ್ನಿ ಮಲ್ಪಿನವು ಬಾರಿ ತೀರ್ಥದ ಬೇಲೆಯಾಂಡು ಪಂಡದು ಪರ ಊರು ಪೋಪಿನಕುಲು ಊರುಡು ನಡಪುನ ಜಾತ್ರೆ ಪರ್ಬೋ ಕುಟುಂಬದ ಕಾರ್ಯಕ್ರಮ ನೇಮ ತಂಬಿಲ ಮಾತ ಗೌಜಿಡಲ ಪಾಲು ಪಡೆಯರ ಆವಂದಿಲಕ ಆದು ಪೋಂಡು. ಅಲ್ಪಡ್ದು ಬನ್ನಗ ದುಡ್ಡು ಬಂಗಾರ ಕನಪಿನೇ ಅತ್ತಂದೆ ಪರ ಊರುದಕುಲ್ನ ಸಂಸ್ಕೃತಿಲು ನಮ್ಮಾಡೆ ಕನತದು ಅಕುಲು ನಮ್ಮರ್ದು ದುಂಬುಲ್ಲೇರು ನಮ್ಮ ಅಕುಲಿನ ತೂದು ಕಲ್ಪಡಾತುಂಡು ಪಂದು ಊರುದ ಜನಕುಲಿನ ಮಂಡೆ ತಿರ್ಗಾವು ನಕುಲು ಕೆಲಾವೆರಿಪ್ಪೇರು. ಕರ್ನಾಟಕದ ದಕ್ಷಿಣ ಕನ್ನಡ ಬೊಕ ಉಡುಪಿದ ತೆನ್ಕಾಯಿ ಭಾಗ ಕೇರಳದ ಕಾಸರಗೋಡದ ಬಡಕಾಯಿ ಭಾಗ ಸೇರ್ದಿಪ್ಪುನ ಈ ತುಳುನಾಡು ಅವೇತೋ ಶಿಕ್ಷಣ ಸಂಸ್ಥೆ ಕಲಾ ಕೇಂದ್ರಲು ಪ್ರವಾಸಿಗರು ಪೋಪಿನಂಚಿನ ಜಾಗೆ ಪಚ್ಚೆ ಪಜಿರು ದಿಂಜಿನ ವಾತಾವರಣ ಉರ್ಕುನ ಶುದ್ಧ ನೀರು ಪುಣ್ಯ ಕ್ಷೇತ್ರಲು ಮಲ್ಲ ಮಲ್ಲ ಉದ್ಯಮಿನಕುಲು ಮಾತಲ ತೂವೆರತಿಕೊಂಡು ಲೋಕೋಗೆ ಮಲ್ಲೆ ಪನ್ಪಿನಂಚಿನ ನಮ್ಮ ಭೂಮಿದಕ್ಕಲು ಇರ್ಲು ಪಗೆಲು ತೂಪಿನ ಸೂರ್ಯ ಚಂದ್ರರೇನ ಚಿತ್ರನು ನಮ್ಮ ಬಾವುಟಡು ದೀವೊಂದು ಅವನು ದೂರದ ಊರುಡುಲ ರಾಪಾದು ಪುಗರ್ತೆ ಕನತದೆರು ತುಳುವೆರು. ನಲಿಪೆರೆ ಬರಂದಿನ ಏ ನೆಲ ಸಮ ಇಜ್ಜಿ ಪನ್ಪೆಗೆ ಅಂಚನೆ ತುಳು ತಲಿಪಿನ ಕಲ್ಪೆರೆ ಪಿದಡಂದೆ ತುಳು ಭಾಷೆನು ಪಾತೆರಂದೆ ಒಲ್ತೋ ದೂರಡ್ದು ಬತ್ತಿನ ಆಂಗ್ಲರೆ ಭಾಷೆ ನಮ್ಮ ತುಳುರ್ದು ಸುಲಭ ತೋಜರ ಶುರುವಾಂಡು. ನಮ್ಮ ಪಾಲುಗು ಒದಗದು ಬತ್ತಿನ ಈ ಪುಣ್ಯ ಮಣ್ಣಿಡು ಪುಟ್ಟಿನ ಸೌಭಾಗ್ಯನು ಊರುದ ಸಂಸ್ಕೃತಿದ ಫಲವತ್ತತೆಗು ಒವ್ವೆ ಕುಂದು ಕೊರತೆ ಬರಂದಿಲಕ ನನ್ನ ದುಂಬುದ ಪೀಳಿಗೆಗು ಬುಡ್ದು ಕೊರ್ಪಿನವು ನಮ್ಮ ಕರ್ತವ್ಯ. ಮುಂದೆ ಕಾದು ನಮ್ಮ ಪತ್ತು ದೊಂಡೆಲು ಒಂಜೇ ಸೊರಟು ತುಳುನಾಡುಗು ಜೈಕಾರ ಪಾಡುಂಡ ಯಾವುಜಿ. ನಮ್ಮ ಸಂಸ್ಕೃತಿದ ಮಿತ್ತದ ಭಯ ಭಕ್ತಿ ಪೆರ್ಮೆ ಮನಸ್ಸದ ಉಲೈಡ್ದು ಉದಿಪೊಡು. ತುಳುನಾಡದ ಮಿತ್ತದ ಮೋಕೆ ನಮ್ಮ ನಡವಳಿಕೆ ಸಂಪ್ರದಾಯ ಪಾಲನೆ ನಮ್ಮ ಮಲ್ಪುನಂಚಿನ ಕಾರ್ಯೊಲಿಡು ತೋಜಿದು ಬರಡು ಪನೊಂದು ಎನ್ನ ಬರವುಗು ಮುಗಿತೆಲ್ದ ಚುಕ್ಕಿದೀ ಒಂದುಲ್ಲೆ ಸೋಲ್ಮೆಲು ಜೈ ತುಳುನಾಡು.

0: ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
1: ಕಿಮಿಚ್ಚಕ ವೃತ ನಡೆಸಿಕೊಡುತ್ತಾರೆ ಶ್ರೀ ಯಕ್ಷದೇವ ಮಿತ್ರ ಕಲಾ ಮಂಡಳಿ ಬೆಳುವಾಯಿ ಇಲ್ಲಿನ ಸದಸ್ಯರು.
2: ತಂದೆಯೇ,
3: ವತ್ಸಾವೀಕ್ಷಿತ,
2: ಹಗ್ಗವಿಲ್ಲದೆ ಮಾತಿನಿಂದಲೇ ನನ್ನನ್ನು ಬಂಧಿಸಿದೆಯಪ್ಪ. ಮಗನೇ, ನೀನು ದೈಹಿಕವಾಗಿಯೂ ಮಾನಸಿಕನಾಗಿಯೂ ಸಿದ್ಧನಾಗಬೇಕು ಅಂತ ಅಮ್ಮ ಹೇಳಿದಾಗ ಅದು ಯಾಕೆ ಅಂತ ನಾನು ಯೋಚಿಸಿದ್ದಿರಲಿಲ್ಲ. ನಾನು ಕೊಡ್ತೇನಮ್ಮ ಅಂತ ಎದೆಯುಬ್ಬಿಸಿ ಎದೆ ತಟ್ಟಿ ಹೆಮ್ಮೆಯಿಂದ ಆಡಿದೆ.
3: ನನ್ನ ಮಾತು ಹೌದದು,
2: ಹೆಮ್ಮೆಯ ಕೋಡು ಮುರಿಯಿತಪ್ಪ.
3: ಏನಪ್ಪ
0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇಂದು ರಾತ್ರಿ 9:30.
1: ಪ್ರಿಯ ಕೇಳುಗರೆ,
4: ನನ್ನ ರಾಗತಾನ ಪಲ್ಲವಿ
1: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ
5: ಇದು. ನನ್ನ ತಂದೆಯವರ ಇಷ್ಟವಾದ ಹಾಡು ಇಲ್ಲಿ ನಮಗೆ ಈ ಹಾಡು. ಚಲನಚಿತ್ರದ ಹಾಡು ಅನ್ನಿಸೋಲ್ಲ, ಇದು ನಮ್ಮ ಮನೆಯೊಳಗೆ ಕೇಳಿಸಿಕೊಂಡ ಮಾತುಗಳಂತಿದೆ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗತಾನ ಪಲ್ಲವಿ
0: ಕೇಳಿ, ನನ್ನ ರಾಗತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30

0: ಆತ್ಮೀಯ ಕೇಳುಗರೆ, ಚಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಮರಳಿ ಮನಸಾಗಿದೆ, ಸಾಗಿದೆ ನಿನ್ನ ಹೃದಯಕ್ಕೆ.
0: ಪ್ರತಿ ಭಾನುವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತದೆ.
1: ಕಾಣಿಕೆ
0: ಕಾರ್ಯಕ್ರಮದಲ್ಲಿ ಭಾಗವಹಿಸಲು, ನಿಮ್ಮಿಷ್ಟದ ಗೀತೆಯನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ಮರೆತು ಹೋಯಿತೆ ನನ್ನ ಯಹಾಜರಿ.
0: ಚಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಆಕಾಶವಾಣಿ ಮಂಗಳೂರು. ವನಿತಾವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಇಂದಿನ ಮಹಿಳೆ ಸ್ವಯಂ ನಿರ್ವಹಣೆ, ಪೋಷಣೆ ಮತ್ತು ವ್ಯಕ್ತಿತ್ವ ವಿಕಾಸ, ಈ ಕುರಿತು ಜಯಶ್ರೀ ಪೈ ಅವರಿಂದ ಭಾಷಣ.
1: ಒಬ್ಬ ಮಹಿಳೆಯನ್ನು ಶಿಕ್ಷಣ ಮತ್ತು ಮೌಲ್ಯಗಳಿಂದ ಸಬಲಗೊಳಿಸಿದರೆ ಒಂದು ಕುಟುಂಬ ಬೆಳೆಯುತ್ತದೆ. ಒಂದು ಕುಟುಂಬ ಬೆಳೆದರೆ ಇಡೀ ಸಮಾಜವೇ ಪ್ರಗತಿಯತ್ತ ಸಾಗುತ್ತದೆ. ಈ ಚಿಂತನೆಯೊಂದಿಗೆ ಇಂದಿನ ಮಹಿಳೆ ಸ್ವಯಂ ನಿರ್ವಹಣೆ, ಪೋಷಣೆ ಮತ್ತು ವ್ಯಕ್ತಿತ್ವ ವಿಕಾಸ ಎಂಬ ವಿಷಯದ ಕುರಿತು ನನ್ನ ಅನಿಸಿಕೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ. ಮಹಿಳೆ ಅಂದರೆ ಕೇವಲ ಒಂದು ಕುಟುಂಬದ ಸದಸ್ಯ ಮಾತ್ರವಲ್ಲ, ಅವಳು ಒಂದು ಮನೆಗೆ ಬೆಳಕು, ಮಕ್ಕಳಿಗೆ ಮೊದಲ ಗುರು, ಸಮಾಜಕ್ಕೆ ಮೌಲ್ಯಗಳ ಬೀಜ ಬಿತ್ತುವ ಶಕ್ತಿ. ಅವಳು ಪ್ರೀತಿ, ತ್ಯಾಗ, ಧೈರ್ಯ ಮತ್ತು ಶಕ್ತಿಯ ಮತ್ತೊಂದು ಹೆಸರು. ಇಂದಿನ ವೇಗದ ಬದುಕಿನಲ್ಲಿ ಮಹಿಳೆಯ ಹೊಣೆಗಾರಿಕೆಗಳು ಅನೇಕ. ಮನೆಯ ಕೆಲಸ, ಮಕ್ಕಳ ಪೋಷಣೆ, ಉದ್ಯೋಗ, ಹಿರಿಯರ ಆರೈಕೆ, ಸಾಮಾಜಿಕ ಸಂಬಂಧಗಳು, ಇವೆಲ್ಲವನ್ನು ಸಮತೋಲನದಿಂದ ನಿಭಾಯಿಸುವುದು ಸುಲಭದ ವಿಷಯವಲ್ಲ. ಆದರೆ ಈ ಎಲ್ಲದರ ನಡುವೆ ಒಂದು ಪ್ರಮುಖ ಪ್ರಶ್ನೆ ಉದ್ಭವಿಸುತ್ತದೆ. ಮಹಿಳೆ ತನ್ನನ್ನು ತಾನು ಎಷ್ಟು ಗಮನಿಸುತ್ತಾಳೆ? ಬಹುಸಾರಿ ಮಹಿಳೆ ಎಲ್ಲರ ಅಗತ್ಯಗಳನ್ನು ನೋಡುತ್ತಾ ತನ್ನ ಕನಸು, ತನ್ನ ಆರೋಗ್ಯ, ತನ್ನ ಮನಸ್ಸಿನ ಶಾಂತಿ ಮತ್ತು ತನ್ನ ವ್ಯಕ್ತಿತ್ವ ವಿಕಾಸವನ್ನು ಮರೆತು ಬಿಡುತ್ತಾಳೆ. ಇಲ್ಲಿಯೇ ಸ್ವಯಂ ನಿರ್ವಹಣೆ ಅತ್ಯಂತ ಮುಖ್ಯವಾಗುತ್ತದೆ. ಸ್ವಯಂ ನಿರ್ವಹಣೆ ಯಾಕೆ ಅಗತ್ಯ? ಸ್ವಯಂ ನಿರ್ವಹಣೆ ಅಂದರೆ ಕೇವಲ ಸಮಯದ ಯೋಜನೆ ಮಾತ್ರವಲ್ಲ, ಅದು ಮನಸ್ಸಿನ ಆರೈಕೆ, ದೇಹದ ಆರೋಗ್ಯ, ಭಾವನೆಗಳ ಸಮತೋಲನ ಮತ್ತು ಆದ್ಯತೆಗಳ ಸ್ಪಷ್ಟತೆ. ಹೌದು, ಒಬ್ಬ ಮಹಿಳೆ ತನ್ನ ದಿನವನ್ನು ಸಣ್ಣ ಯೋಜನೆಯೊಂದಿಗೆ ಆರಂಭಿಸಿದರೆ ಅವಳ ಕೆಲಸದ ಒತ್ತಡ ಬಹಳಷ್ಟು ಕಡಿಮೆಯಾಗುತ್ತದೆ. ಬೆಳಗಿನ ಕೆಲವು ನಿಮಿಷಗಳನ್ನು ತನಗಾಗಿ ಮೀಸಲಿಡುವುದು, ಧ್ಯಾನ, ಪ್ರಾರ್ಥನೆ, ಪುಸ್ತಕ ಓದುವುದು, ನಡೆಯುವುದು ಅಥವಾ ಸಂಗೀತ ಕೇಳುವುದು, ಇವು ಮನಸ್ಸಿಗೆ ಹೊಸ ಶಕ್ತಿ ನೀಡುತ್ತವೆ. ತನ್ನನ್ನು ನೋಡಿಕೊಳ್ಳುವ ಮಹಿಳೆ ಮಾತ್ರ ಕುಟುಂಬವನ್ನು ಸಂತೋಷದಿಂದ ನೋಡಿಕೊಳ್ಳಬಲ್ಲಳು. ಅಲ್ಲವೇ? ಇಲ್ಲೊಂದು ಸಣ್ಣ ಕಥೆಯನ್ನು ಹೇಳಲು ಇಚ್ಛಿಸುತ್ತೇನೆ. ಒಬ್ಬ ಉದ್ಯೋಗದಲ್ಲಿರುವ ತಾಯಿ ಪ್ರತಿದಿನ ಕೆಲಸದ ಒತ್ತಡದಿಂದ ಕಂಗೆಟ್ಟಿದ್ದಳು. ಮನೆಗೆ ಬಂದ ನಂತರ ಮಕ್ಕಳ ಜೊತೆ ಕೋಪದಿಂದ ಮಾತನಾಡುತ್ತಿದ್ದಳು. ಒಂದು ದಿನ ಅವಳು ಒಂದು ಚಿಕ್ಕ ನಿರ್ಧಾರ ತೆಗೆದುಕೊಂಡಳು. ಬೆಳಿಗ್ಗೆ 10 ನಿಮಿಷ ಬೇಗ ಎದ್ದು ಶಾಂತವಾಗಿ ಕುಳಿತು ಪ್ರಾರ್ಥನೆ ಮಾಡುವುದು. ಕೆಲವೇ ದಿನಗಳಲ್ಲಿ ಅವಳ ಮನಸ್ಥಿತಿ ಬದಲಾಯಿತು. ಮನೆಯಲ್ಲೂ ಶಾಂತಿ, ಮಕ್ಕಳಲ್ಲೂ ಸಂತೋಷ. ಇಲ್ಲಿ ಪಾಠ ಏನೆಂದರೆ, ಮಹಿಳೆ ತನ್ನ ಮನಸ್ಸನ್ನು ಸಮತೋಲನದಲ್ಲಿ ಇಟ್ಟಾಗ ಮನೆಯ ವಾತಾವರಣವೇ ಬದಲಾಗುತ್ತದೆ. ಪೋಷಣೆಯಲ್ಲಿ ತಾಯಿಯಾಗಿ ಮಹಿಳೆಯ ಪಾತ್ರ. ಒಬ್ಬ ಮಗುವಿನ ಮೊದಲ ಪಾಠಶಾಲೆ ಮನೆ, ಮೊದಲ ಶಿಕ್ಷಕಿ ತಾಯಿ. ಅವಳ ಮೌಲ್ಯಗಳು ಮಗುವಿನ ಭವಿಷ್ಯ. ಮಕ್ಕಳು ನಮ್ಮ ಮಾತಿಗಿಂತ ನಮ್ಮ ವರ್ತನೆಯನ್ನು ಹೆಚ್ಚು ಕಲಿಯುತ್ತಾರೆ. ನಾವು ಸಮಯ ಪಾಲನೆ ಮಾಡುತ್ತೇವಾ? ಹಿರಿಯರಿಗೆ ಗೌರವ ಕೊಡುತ್ತೇವಾ? ಸಂಕಷ್ಟದಲ್ಲಿ ಧೈರ್ಯದಿಂದ ನಿಲ್ಲುತ್ತೇವಾ? ಈ ಎಲ್ಲವನ್ನು ಮಕ್ಕಳು ದಿನನಿತ್ಯ ಗಮನಿಸುತ್ತಾರೆ. ತಾಯಿ ಹಿರಿಯರಿಗೆ ಗೌರವ ಕೊಡುತ್ತಾಳೆ ಎಂದರೆ ಮಗು ಅದನ್ನೇ ಕಲಿಯುತ್ತದೆ. ತಾಯಿ ಕೋಪದ ಸಂದರ್ಭದಲ್ಲಿ ಶಾಂತವಾಗಿದ್ದಾಳೆ ಎಂದರೆ ಮಗು ಸಹನೆ ಕಲಿಯುತ್ತದೆ. ಪೋಷಣೆ ಅಂದರೆ ದೊಡ್ಡ ಉಪನ್ಯಾಸವಲ್ಲ. ದಿನನಿತ್ಯದ ಸಣ್ಣ ಮಾತುಗಳು, ಸಣ್ಣ ನಡೆನುಡಿಗಳು, ಇವೇ ಮಕ್ಕಳ ಭವಿಷ್ಯ ರೂಪಿಸುತ್ತದೆ. ಮಕ್ಕಳಿಗೆ ಎಲ್ಲವನ್ನೂ ಸಿದ್ಧವಾಗಿ ಕೊಡುವುದಕ್ಕಿಂತ ಸಮಸ್ಯೆಯನ್ನು ಹೇಗೆ ಪರಿಹರಿಸಬೇಕು

ಎಂದು ಕಲಿಸುವುದು ಮುಖ್ಯ. ಪೋಷಣೆ ಅಂದರೆ ಕೇವಲ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡುವುದಲ್ಲ, ಅದು ಒಳ್ಳೆಯ ಮನುಷ್ಯನನ್ನು ರೂಪಿಸುವ ಪ್ರಯತ್ನ. ಇಂದಿನ ಪೋಷಣೆಯ ಕುರಿತು ಮಾತನಾಡುವಾಗ ಒಂದು ದೊಡ್ಡ ಸವಾಲು, ಪ್ರಶ್ನೆ ನಮ್ಮ ಮುಂದೆ ಕಾಣಿಸುತ್ತದೆ. ಅದು ಮೊಬೈಲ್ ಮತ್ತು ಡಿಜಿಟಲ್ ಜಗತ್ತು. ಇಂದು ಮಕ್ಕಳು ಆಟದ ಮೈದಾನಕ್ಕಿಂತ ಮೊಬೈಲ್ ಪರದೆ ಮುಂದೆ ಹೆಚ್ಚು ಸಮಯ ಕಳೆಯುತ್ತಿದ್ದಾರೆ. ಮಾತುಕತೆ ಕಡಿಮೆಯಾಗುತ್ತಿದೆ, ಭಾವನೆಗಳನ್ನು ಹಂಚಿಕೊಳ್ಳುವ ಕ್ಷಣಗಳೂ ಕಡಿಮೆಯಾಗುತ್ತಿವೆ. ಇಂತಹ ಸಂದರ್ಭದಲ್ಲಿ ತಾಯಿಯ ಪಾತ್ರ ಇನ್ನಷ್ಟು ಮಹತ್ವ ಪಡೆಯುತ್ತದೆ. ಒಬ್ಬ ತಾಯಿ ಪ್ರತಿದಿನ ಒಂದು ನಿಯಮ ಇಡಬಹುದು, ರಾತ್ರಿ 8:00 to 8:30 ತನಕ. ಅದೇನೆಂದರೆ ಕುಟುಂಬದ ಮಾತುಕತೆ ಸಮಯ. ಈ ಅರ್ಧ ಗಂಟೆಯಲ್ಲಿ ಒಂದು ಸಣ್ಣ ಕತೆ, ಒಂದು ದಿನದ ಅನುಭವ, ಒಂದು ಕೃತಜ್ಞತೆ, ಒಂದು ಮೌಲ್ಯದ ಚರ್ಚೆ. ಇದು ಮಕ್ಕಳಲ್ಲಿ ಭಾವನಾತ್ಮಕ ಭದ್ರತೆ ಬೆಳೆಸುತ್ತದೆ. ತಾಯಿ ಕೇವಲ ಜನ್ಮ ಕೊಡುವವಳು ಮಾತ್ರವಲ್ಲ, ಅವಳು ಮನಸ್ಸನ್ನು ರೂಪಿಸುವ ಶಿಲ್ಪಿ. ಒಂದು ಮಗು ಹೇಗೆ ಯೋಚಿಸುತ್ತದೆ, ಹೇಗೆ ಮಾತನಾಡುತ್ತದೆ, ಹೇಗೆ ಪ್ರೀತಿಸುತ್ತದೆ, ಹೇಗೆ ಸಂಕಷ್ಟ ಎದುರಿಸುತ್ತದೆ, ಇವೆಲ್ಲದರ ಬೇರು ಪೋಷಣೆಯಲ್ಲಿದೆ. ಕಡಿಮೆ ಅಂಕ ದೊಡ್ಡ ಪಾಠ ಅಂದರೆ, ಒಬ್ಬ ಬಾಲಕಿ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ತಂದಳು. ಮನೆಗೆ ಬರುತ್ತಾ ಅವಳ ಮನಸ್ಸು ನಡುಗುತ್ತಿತ್ತು. ಅಮ್ಮ ಬಯ್ಯುತ್ತಾಳೆ ಎಂಬ ಭಯ. ಆದರೆ ತಾಯಿ ಕೋಪಗೊಳ್ಳಲಿಲ್ಲ, ಕಾಗದ ನೋಡಿ ನಗುತ್ತಲೇ ಕೇಳಿದಳು, ನಿನಗೆ ಯಾವ ಭಾಗದಲ್ಲಿ ಕಷ್ಟವಾಯಿತು? ಮಗಳು ಅಳುತ್ತಾ ಹೇಳಿದಳು, ಗಣಿತದಲ್ಲಿ ಗೊಂದಲ ಆಯಿತು ಅಮ್ಮ. ತಾಯಿ ಹೇಳಿದಳು, ನಾವು ಸೇರಿ ಸರಿ ಮಾಡುವ, ಅಂಕ ಕಡಿಮೆ ಬಂದರೆ ಏನೂ ಆಗುವುದಿಲ್ಲ, ಪ್ರಯತ್ನ ಕಡಿಮೆ ಆಗಬಾರದು. ಆ ದಿನ ಮಗಳು ಕಲಿತ ಪಾಠ ಅಂಕಗಿಂತ ದೊಡ್ಡದು. ಸೋಲಿನ ಸಮಯದಲ್ಲಿ ಮನೆ ಎಂದರೆ ಧೈರ್ಯದ ಸ್ಥಳ, ನಮ್ಮ ಬೆಂಬಲ. ಈ ರೀತಿಯ ಪೋಷಣೆಯನ್ನು ಮಕ್ಕಳಲ್ಲಿ ಆತ್ಮವಿಶ್ವಾಸ ಬೆಳೆಸುತ್ತದೆ. ಪ್ರೀತಿಯ ಪೋಷಣೆ, ಶಿಸ್ತಿನ ಮಾರ್ಗದರ್ಶನ, ನಂಬಿಕೆಯ ಬೆಂಬಲ, ಇವುಗಳೇ ಭವಿಷ್ಯದ ಸಮಾಜವನ್ನು ಕಟ್ಟುವ ಅಡಿಪಾಯ. ಮಕ್ಕಳ ಜೊತೆ ಪ್ರತಿದಿನ ಸ್ವಲ್ಪ ಸಮಯ ಕುಳಿತು ಮಾತನಾಡುವುದು, ಅವರ ದಿನದ ಅನುಭವ ಕೇಳುವುದು, ಇವೆಲ್ಲವೂ ಮಕ್ಕಳ ಮನಸ್ಸಿನಲ್ಲಿ ಆತ್ಮೀಯತೆಯನ್ನು ಬೆಳೆಸುತ್ತವೆ ಅಲ್ಲವೇ? ಒಬ್ಬ ತಾಯಿ ಮಗುವಿಗೆ ಪ್ರತಿದಿನ ಕೇಳಬಹುದಾದ ಸರಳ ಪ್ರಶ್ನೆಗಳು ಅಂದರೆ, ಇಂದು ನೀನು ಏನು ಹೊಸದು ಕಲಿತೆ? ಯಾರಿಗಾದರೂ ಸಹಾಯ ಮಾಡಿದ್ದೀಯಾ? ಇಂದು ನಿನ್ನನ್ನು ಖುಷಿಪಡಿಸಿದ ಕ್ಷಣ ಯಾವುದು? ಇಂತಹ ಪ್ರಶ್ನೆಗಳು ಮಕ್ಕಳಲ್ಲಿ ಮಾನವೀಯತೆ, ಭಾವನಾತ್ಮಕ ಬೆಳವಣಿಗೆ ಮತ್ತು ಆತ್ಮಪರಿಶೀಲನೆ ಖಂಡಿತ ಬೆಳೆಸುತ್ತವೆ. ಇಂದಿನ ವೇಗದ ಜೀವನದಲ್ಲಿ ಸಮಯದ ಕೊರತೆ, ಕೆಲಸದ ಒತ್ತಡ, ಮೊಬೈಲ್ ಮತ್ತು ಡಿಜಿಟಲ್ ಜಗತ್ತಿನ ನಡುವೆ ಪೋಷಣೆ ಕೆಲವೊಮ್ಮೆ ಸವಾಲಾಗುತ್ತದೆ. ಆದರೂ ಒಂದು ಸತ್ಯ ಮಾತ್ರ ಎಂದಿಗೂ ಬದಲಾಗುವುದಿಲ್ಲ. ಅದೇನೆಂದರೆ, ಮಗುವಿಗೆ ಅತ್ಯಂತ ದೊಡ್ಡ ಭದ್ರತೆ ತಾಯಿಯ ಪ್ರೀತಿ. ಒಬ್ಬ ಸಂತೋಷದ ತಾಯಿ ಸಂತೋಷದ ಮಕ್ಕಳನ್ನು ರೂಪಿಸುತ್ತಾಳೆ. ಹಾಗಾಗಿ ಪೋಷಣೆ ಅಂದರೆ ಮಕ್ಕಳಿಗೆ ಸೌಲಭ್ಯ ಕೊಡುವುದಲ್ಲ ಎಂದು ನನಗೆ ಅನಿಸುತ್ತದೆ. ಅದು ನಮ್ಮ ಬದುಕಿನ ಮೌಲ್ಯಗಳನ್ನು ಕಲಿಸುವ ಪ್ರಕ್ರಿಯೆ. ಹೀಗಾಗಿ ಪೋಷಣೆಯ ಅತ್ಯಂತ ದೊಡ್ಡ ಶಕ್ತಿ ಮಾತಲ್ಲ, ಅದು ಮಾದರಿಯಾದ ಜೀವನ. ಈಗ ಮತ್ತೊಂದು ಮುಖ್ಯ ವಿಷಯ, ವ್ಯಕ್ತಿತ್ವ ವಿಕಾಸ, ಮಹಿಳೆಯ ಬೆಳವಣಿಗೆಯ ಹಾದಿ. ಇಂದಿನ ಮಹಿಳೆಯ ಜೀವನ ಹಿಂದಿನ ಕಾಲಕ್ಕಿಂತ ತುಂಬ ಬದಲಾಗಿದೆ. ಅಂದು ಒಬ್ಬ ಮಹಿಳೆಯ ಪಾತ್ರ ಮನೆಯ 4 ಗೋಡೆಗಳೊಳಗೆ ಮಾತ್ರ ಸೀಮಿತವಾಗಿತ್ತು. ಆದರೆ ಇಂದು ಅವಳ ಮನೆಯ ಜವಾಬ್ದಾರಿಯ ಜೊತೆಗೆ ಸಮಾಜದಲ್ಲಿಯೂ, ಉದ್ಯೋಗದಲ್ಲಿಯೂ, ಶಿಕ್ಷಣದಲ್ಲಿಯೂ ತನ್ನದೇ ಆದ ಗುರುತು ಮೂಡಿಸುತ್ತಿದ್ದಾಳೆ. ಆದರೆ ಈ ಬೆಳವಣಿಗೆಯ ನಡುವೆ ಅವಳ ಹೊಣೆಗಾರಿಕೆಗಳು ಕೂಡ ಹೆಚ್ಚಾಗಿವೆ. ಬೆಳಗ್ಗೆಯಿಂದ ರಾತ್ರಿ ತನಕ ಅವಳ ದಿನ ಚಟುವಟಿಕೆಯಿಂದಲೇ ತುಂಬಿರುತ್ತದೆ. ಮಕ್ಕಳ ಶಾಲೆ, ಮನೆಯ ಕೆಲಸ, ಹಿರಿಯರ ಆರೈಕೆ, ಉದ್ಯೋಗದ ಒತ್ತಡ, ಸಾಮಾಜಿಕ ಸಂಬಂಧಗಳು, ಇವೆಲ್ಲದರ ನಡುವೆ ಕೆಲವೊಮ್ಮೆ ಮಹಿಳೆ ತನ್ನನ್ನು ತಾನೇ ಮರೆತು ಬಿಡುತ್ತಾಳೆ. ಹೀಗಾಗಿ ಇಂದಿನ ಮಹಿಳೆಗೆ ಅತ್ಯಂತ ಅಗತ್ಯ

ಅಗತ್ಯವಾದುದು ಸ್ವಯಂ ನಿರ್ವಹಣೆ. ಸ್ವಯಂ ನಿರ್ವಹಣೆ ಎಂದರೆ ಕೇವಲ ಸಮಯವನ್ನು ಸರಿಯಾಗಿ ಬಳಸುವುದು ಮಾತ್ರವಲ್ಲ, ಅದು ಮನಸ್ಸಿನ ಶಾಂತಿ, ದೇಹದ ಆರೋಗ್ಯ, ಭಾವನೆಗಳ ಸಮತೋಲನ ಮತ್ತು ಬದುಕಿನ ಆದ್ಯತೆಗಳನ್ನು ಅರಿತುಕೊಳ್ಳುವ ಕಲೆಯಾಗಿದೆ. ಒಬ್ಬ ಮಹಿಳೆ ತನ್ನ ಆರೋಗ್ಯವನ್ನು ಕಡೆಗಣಿಸಿದರೆ ಅದರ ಪರಿಣಾಮ ಕುಟುಂಬದ ಮೇಲೂ ಬೀಳುತ್ತದೆ. ಆದ್ದರಿಂದ ಮಹಿಳೆ ತನಗಾಗಿ ಸ್ವಲ್ಪ ಸಮಯ ಮೀಸಲಿಡುವುದು ಸ್ವಾರ್ಥವಲ್ಲ, ಅದು ಅವಶ್ಯಕತೆ. ಇಂದು ಮಹಿಳೆಗೆ ತನ್ನ ಬೆಳವಣಿಗೆಯ ಬಗ್ಗೆ ಯೋಚಿಸಬೇಕು. ಹೊಸ ಹೊಸ ಕೌಶಲ್ಯಗಳನ್ನು ಕಲಿಯುವುದು, ಪುಸ್ತಕ ಓದುವುದು, ಭಾಷಣ ಕಲೆ, ಸಂಗೀತ, ಕೈಚಳಕ, ಉದ್ಯಮ, ತಂತ್ರಜ್ಞಾನ, ಯಾವುದೇ ಕ್ಷೇತ್ರದಲ್ಲಿ ತನ್ನ ಆಸಕ್ತಿಯನ್ನು ಬೆಳೆಸಿಕೊಳ್ಳಬಹುದು. ಇಂತಹ ಸಣ್ಣ ಅಭ್ಯಾಸಗಳು ಮನಸ್ಸಿಗೆ ಹೊಸ ಶಕ್ತಿ ನೀಡುತ್ತದೆ. ಮಹಿಳೆಯ ವ್ಯಕ್ತಿತ್ವ ವಿಕಾಸ ಅಂದರೆ ಕೇವಲ ಹೊರಗಿನ ಮೆರುಗು ಅಲ್ಲ, ಅದು ಆತ್ಮವಿಶ್ವಾಸ, ನಿರ್ಧಾರ ಶಕ್ತಿ, ಸಂವಹನ ಕೌಶಲ್ಯ ಮತ್ತು ಸಮಸ್ಯೆಯನ್ನು ಎದುರಿಸುವ ಸಾಮರ್ಥ್ಯ. ಮಹಿಳೆಯ ಆತ್ಮವಿಶ್ವಾಸವೇ ಅವಳ ಅತಿದೊಡ್ಡ ಆಭರಣ. ಒಮ್ಮೆ ಮಹಿಳೆಯ ಕನಸುಗಳು ಮನೆಯ ಜವಾಬ್ದಾರಿಗಳಲ್ಲಿ ಮೌನವಾಗುತ್ತಿದ್ದವು. ಆದರೆ ಇಂದು ಮಹಿಳೆ ತನ್ನ ಆಸಕ್ತಿಗಳನ್ನು ಬೆಳೆಸಿಕೊಳ್ಳಲು ಅನೇಕ ಅವಕಾಶಗಳಿವೆ. ಒಬ್ಬ ಮಹಿಳೆ ಆತ್ಮವಿಶ್ವಾಸದಿಂದ ಬೆಳೆಯುವಾಗ ಅದು ಕೇವಲ ಅವಳ ಬದುಕನ್ನಷ್ಟೇ ಅಲ್ಲ, ಕುಟುಂಬದ ವಾತಾವರಣವನ್ನೂ ಬದಲಾಯಿಸುತ್ತದೆ. ಮನೆಯಲ್ಲಿರುವ ಮಕ್ಕಳಿಗೂ ಅದು ಪ್ರೇರಣೆಯಾಗುತ್ತದೆ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಸವಾಲುಗಳು, ತೊಂದರೆಗಳು ಬರುತ್ತವೆ. ಆದರೆ ಮಹಿಳೆಯ ಜೀವನದಲ್ಲಿ ಬರುವ ಸವಾಲುಗಳು ಕೆಲವೊಮ್ಮೆ ಭಾವನಾತ್ಮಕವಾಗಿಯೂ, ಸಾಮಾಜಿಕವಾಗಿಯೂ, ಕುಟುಂಬದ ಹೊಣೆಗಾರಿಕೆಯಾಗಿಯೂ ತುಂಬಾ ಗಾಢವಾಗಿರುತ್ತದೆ. ಆದರೂ ಅವಳಲ್ಲಿರುವ ಒಂದು ಅದ್ಭುತ ಶಕ್ತಿ ಅಂದರೆ ಅವಳು ಸೋಲನ್ನು ಅಂತ್ಯವೆಂದು ನೋಡದೆ ಅದನ್ನೇ ಹೊಸ ಆರಂಭವನ್ನಾಗಿ ಮಾಡುತ್ತಾಳೆ. ಒಬ್ಬ ಮಹಿಳೆ ಬೆಳೆದರೆ ಒಂದು ಕುಟುಂಬ ಬೆಳೆಯುತ್ತದೆ, ಒಂದು ಕುಟುಂಬ ಬೆಳೆದರೆ ಸಮಾಜ ಬೆಳೆಯುತ್ತದೆ. ಬಹುತೇಕ ಮಹಿಳೆಯರು ಹೇಳುವ ಒಂದು ಮಾತು, ನನಗಾಗಿ ಸಮಯವೇ ಸಿಗುವುದಿಲ್ಲ. ಇದು ಇಂದಿನ ದೊಡ್ಡ ಸಮಸ್ಯೆ. ಆದರೆ ನಾವು ಸಮಯ ಸಿಗುವುದಿಲ್ಲ ಎನ್ನುವುದಕ್ಕಿಂತ ಸಮಯವನ್ನು ನಿರ್ಮಿಸಿಕೊಳ್ಳಬೇಕು ಅಲ್ಲವೇ? ದಿನಕ್ಕೆ ಕೇವಲ 20 ನಿಮಿಷ ತನ್ನ ಆಸಕ್ತಿಗೆ, ಆರೋಗ್ಯಕ್ಕೆ ಅಥವಾ ಸ್ವಲ್ಪ ಓದುವಿಕೆಗೆ ಮೀಸಲಿಟ್ಟರೂ ಸಾಕು. ಆ ಸಣ್ಣ ಸಮಯವೇ ಮುಂದಿನ ದಿನಗಳಲ್ಲಿ ದೊಡ್ಡ ಆತ್ಮವಿಶ್ವಾಸವಾಗಿ ಬೆಳೆದು ಬರುತ್ತದೆ. ಇಲ್ಲಿ ಇನ್ನೊಂದು ನೈಜ ಕತೆ ನೆನಪಾಗುತ್ತದೆ. ಲಕ್ಷ್ಮಿ ಎಂಬ ಗೃಹಿಣಿ ಮನೆಯಲ್ಲೇ ಹಪ್ಪಳ, ಉಪ್ಪಿನಕಾಯಿ, ಸಂಡಿಗೆ ಮಾಡುತ್ತಿದ್ದಳು. ಮೊದಲು ಅದು ಮನೆಯ ಬಳಕೆಗೆ ಮಾತ್ರ ಇತ್ತು. ಒಂದು ದಿನ ಅವಳ ಸ್ನೇಹಿತೆ ಹೇಳಿದಳು, ತುಂಬಾ ರುಚಿಯಾಗಿದೆ, ಇದನ್ನು ನೀವು ಮಾರಾಟ ಮಾಡಬಹುದಲ್ಲ. ಆ ಮಾತು ಲಕ್ಷ್ಮಿಯ ಜೀವನ ಬದಲಿಸಿತು. ಅವಳು ಸ್ವಲ್ಪ ಸ್ವಲ್ಪವಾಗಿ ಮಾರಲು ಆರಂಭಿಸಿದಳು. ಆರ್ಡರ್ಗಳು ಹೆಚ್ಚಾದವು. ನಂತರ ಹೀಗೆ ಇನ್ನೂ ಕೆಲವು ಮಹಿಳೆಯರಿಗೆ ಕೆಲಸ ಕೊಟ್ಟಳು. ಇಂದು ಲಕ್ಷ್ಮಿಯ ಸಣ್ಣ ಉದ್ಯಮ ಹಲವಾರು ಮಹಿಳೆಯರಿಗೆ ಉದ್ಯೋಗ ನೀಡುತ್ತಿದೆ. ಒಮ್ಮೆ ಒಬ್ಬರು ಅವರನ್ನು ಕೇಳಿದರು, ನಿಮ್ಮ ಯಶಸ್ಸಿನ ರಹಸ್ಯ ಏನು? ಅವಳು ನಗುತ್ತಾ ಹೇಳಿದಳು, ನನ್ನ ಮೇಲೆ ನಾನು ನಂಬಿಕೆ ಇಟ್ಟದ್ದು. ಎಷ್ಟೊಂದು ಸತ್ಯ, 100ಕ್ಕೆ 100 ಸತ್ಯವಾಗಿದೆ ಈ ಮಾತು. ಇಲ್ಲಿ ನಮಗೆಲ್ಲ ಒಂದು ಸಂದೇಶ, ಮಹಿಳೆಯ ಆತ್ಮವಿಶ್ವಾಸವೇ ಅವಳ ದೊಡ್ಡ ಶಕ್ತಿ. ಒಬ್ಬ ಆತ್ಮವಿಶ್ವಾಸದ ಮಹಿಳೆ ಶಕ್ತಿಯುತ ಸಮಾಜವನ್ನು ಕಟ್ಟುತ್ತಾಳೆ. ಹೀಗಾಗಿ ನಾವು ಪ್ರತಿಯೊಬ್ಬ ಮಹಿಳೆಯೂ ಈ ಮಾತನ್ನು ನೆನಪಿಟ್ಟುಕೊಳ್ಳೋಣ, ನಾನು ಕೂಡ ಮುಖ್ಯ, ನನ್ನ ಬೆಳವಣಿಗೆಯೂ ಮುಖ್ಯ. ಇಂದಿನ ಮಹಿಳೆಗೆ ಇನ್ನೊಂದು ಮುಖ್ಯ ಪಾಠ ಅಂದರೆ ತನ್ನನ್ನು ಇತರರೊಡನೆ ಹೋಲಿಸಿಕೊಳ್ಳದಿರುವುದು. ಪ್ರತಿಯೊಬ್ಬರ ಬದುಕಿನ ಹಾದಿ ವಿಭಿನ್ನ. ಇನ್ನೊಬ್ಬರ ಸಾಧನೆಯನ್ನು ನೋಡಿ ಕುಗ್ಗುವ ಬದಲು ತನ್ನೊಳಗಿನ ಸಾಮರ್ಥ್ಯವನ್ನು ಅರಿತು ಬೆಳೆಸಿಕೊಳ್ಳಬೇಕು. ಸೋಲು ಬಂದರೂ ನಿರಾಶರಾಗಬಾರದು. ಪ್ರತಿಯೊಂದು ಅನುಭವವೂ ಬದುಕಿನ ಪಾಠ ಎಂಬುದನ್ನು ಅರಿತುಕೊಳ್ಳಬೇಕು. ಮಹಿಳೆ ಅಂದರೆ ಕೇವಲ ಮೃದು ಮನಸ್ಸಿನ ವ್ಯಕ್ತಿ ಅಲ್ಲ, ಅವಳು ಅಗತ್ಯ ಬಂದಾಗ ಕುಟುಂಬಕ್ಕೆ ಧೈರ್ಯದ ಕಂಬವಾಗುತ್ತಾಳೆ. ಇಂದು ಅನೇಕ ಮಹಿಳೆಯರು

0: ವಿಜ್ಞಾನದಲ್ಲಿ, ಸೇನೆಯಲ್ಲಿ, ಕ್ರೀಡೆಯ ವ್ಯವಹಾರದಲ್ಲಿ, ರಾಜಕೀಯದಲ್ಲಿ ಅದ್ಭುತ ಸಾಧನೆ ಮಾಡುತ್ತಿದ್ದಾರೆ. ಇಲ್ಲಿ ಒಂದು ಸಂದೇಶ, ಅವಕಾಶ ಸಿಕ್ಕರೆ ಮಹಿಳೆ ಅಸಾಧ್ಯವಾದನ್ನು ಸಾಧ್ಯ ಮಾಡುತ್ತಾಳೆ. ಆದರೆ ಈ ಎಲ್ಲದರ ನಡುವೆ ತನ್ನ ಮನಸ್ಸಿನ ಶಾಂತಿ, ತನ್ನ ವ್ಯಕ್ತಿತ್ವದ ಬೆಳವಣಿಗೆ ಮತ್ತು ಮೌಲ್ಯಪೂರ್ಣ ಪೋಷಣೆಯನ್ನು ಕೂಡ ಸಮತೋಲನದಿಂದ ಕಾಪಾಡಿಕೊಳ್ಳುವುದು ಅತ್ಯಂತ ಮುಖ್ಯ. ಇಲ್ಲಿ ಹೇಳಬೇಕಾದ ಬಹುದೊಡ್ಡ ವಿಷಯ ಅಂದರೆ, ಮಹಿಳೆ ಕೇವಲ ಸಹನೆಯ ಪ್ರತಿಮೆ ಅಲ್ಲ. ಮಹಿಳೆಯ ಸಹನೆ ಅವಳ ದುರ್ಬಲತೆಯೂ ಅಲ್ಲ, ಅದು ಅವಳ ಶಕ್ತಿ. ತನ್ನನ್ನು ತಾನು ಅರಿತು ಸಮಯವನ್ನು ಸಮರ್ಥವಾಗಿ ಬಳಸಿ ಮಕ್ಕಳಿಗೆ ಮೌಲ್ಯಗಳನ್ನು ನೀಡಿ ತನ್ನ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಾಗ ಮಹಿಳೆ ನಿಜವಾದ ಅರ್ಥದಲ್ಲಿ ಸಮಾಜದ ದೀಪವಾಗುತ್ತಾಳೆ. ಈ ದೀಪದ ಬೆಳಕು ನಮಗೆ ಮಾತ್ರವಲ್ಲ, ಮುಂದಿನ ಪೀಳಿಗೆಗೂ ದಾರಿದೀಪವಾಗುತ್ತದೆ. ಹಾಗಾಗಿ ಸಮಾಜದ ಬೆಳವಣಿಗೆಯ ಮೂಲವೂ ಮಹಿಳೆಯಲ್ಲಿಯೇ ಇದೆ. ಒಬ್ಬ ಶಿಕ್ಷಣ ಪಡೆದ, ಆತ್ಮವಿಶ್ವಾಸ ಹೊಂದಿದ, ಮೌಲ್ಯಪೂರ್ಣ ಮಹಿಳೆ ಒಂದು ಉತ್ತಮ ಪೀಳಿಗೆಯನ್ನು ರೂಪಿಸಬಲ್ಲಳು. ಹೀಗಾಗಿ ಮಹಿಳೆಯ ಬೆಳವಣಿಗೆ ಎಂದರೆ ಕೇವಲ ವೈಯಕ್ತಿಕ ಸಾಧನೆ ಅಲ್ಲ, ಅದು ಸಮಾಜದ ಭವಿಷ್ಯಕ್ಕೆ ಬೆಳಕು. ತಾನು ಕೇವಲ ಮನೆಯ ಜವಾಬ್ದಾರಿಯನ್ನು ಮಾತ್ರ ಅಲ್ಲ, ನಾನು ಒಂದು ಪೀಳಿಗೆಯನ್ನು ರೂಪಿಸುವ ಶಕ್ತಿ ಎಂಬ ಮಾತನ್ನು ಪ್ರತಿಯೊಬ್ಬ ಮಹಿಳೆಯೂ ತನ್ನೊಳಗೆ ಈ ನಂಬಿಕೆಯನ್ನು ಬೆಳೆಸಿಕೊಳ್ಳಲಿ. ಇಂದಿನ ಮಹಿಳೆಗೆ ಒಂದು ಸಂದೇಶ, ನಿಮ್ಮ ವಯಸ್ಸು ಅಡ್ಡಿಯಾಗುವುದಿಲ್ಲ, ನಿಮ್ಮ ಹಿನ್ನೆಲೆ ಅಡ್ಡಿಯಾಗುವುದಿಲ್ಲ, ನಿಮ್ಮ ಹಿಂದಿನ ಸೋಲುಗಳೂ ಅಡ್ಡಿಯಾಗುವುದಿಲ್ಲ. ನಿಮ್ಮ ಒಳಗಿನ ಧೈರ್ಯವೇ ನಿಮ್ಮ ದೊಡ್ಡ ಶಕ್ತಿ, ನಿಮ್ಮ ಬಲ. ಸೋಲುಗಳನ್ನು ಪಾಠವನ್ನಾಗಿ, ಕಣ್ಣೀರನ್ನು ಧೈರ್ಯವನ್ನಾಗಿ, ಸಂಕಷ್ಟವನ್ನು ಸಾಧನೆಯನ್ನಾಗಿ ಮಾಡುವ ಅದ್ಭುತ ಸಾಮರ್ಥ್ಯ ಮಹಿಳೆಯಲ್ಲಿದೆ. ಆದ್ದರಿಂದ ಸಮಾಜದ ಪ್ರತಿಯೊಂದು ಹೆಜ್ಜೆಯಲ್ಲೂ ಮಹಿಳೆಯ ಧೈರ್ಯವನ್ನು ಗುರುತಿಸೋಣ, ಗೌರವಿಸೋಣ, ಪ್ರೋತ್ಸಾಹಿಸೋಣ. ಮಹಿಳೆಯ ಕನಸುಗಳನ್ನು ಗೌರವಿಸುವ ಸಮಾಜವೇ ನಿಜವಾದ ಪ್ರಗತಿಶೀಲ ಸಮಾಜ. ಕೊನೆಗೆ ಒಂದು ಮಾತು, ಮಹಿಳೆಗೆ ಬೆಂಬಲ ಕೊಡುವುದು ಅಂದರೆ ಭವಿಷ್ಯವನ್ನು ಬೆಂಬಲಿಸುವುದು.
1: ಇದುವರೆಗೆ ಇಂದಿನ ಮಹಿಳೆ ಸ್ವಯಂ ನಿರ್ವಹಣೆ, ಪೋಷಣೆ ಮತ್ತು ವ್ಯಕ್ತಿತ್ವ ವಿಕಾಸ ಈ ಕುರಿತು ಜಯಶ್ರೀ ಪೈ ಅವರಿಂದ ಭಾಷಣ ಕೇಳಿದಿರಿ. ಮುಂದೆ ಕೇಳಿ ಲತಾ ಸಂತೋಷ್ ಶೆಟ್ಟಿ ಅವರಿಂದ ಸ್ವರಚಿತ ಕವನಗಳ ವಾಚನ.
2: ಕವನದ ಶೀರ್ಷಿಕೆ ಕಾಡಿಗೆಯ ಬಣ್ಣ ಕರಗುತ್ತಿತ್ತು. ಒಂದೊಂದು ನೆನಪಲ್ಲೂ ಮೆಲ್ಲಗೆ ಬಿಸಿಯುಸಿರು ತಾಗಿ ತುಂಬಿ ತುಳುಕುವ ಕುತೂಹಲದ ಕಂಗಳಲ್ಲಿ ಕಾಡಿಗೆಯ ಬಣ್ಣ ಕರಗುತ್ತಿರಲು ಮೋಡಕ್ಕೆ ಮೋಡ ಬೆರೆತು, ಮೋಡಕ್ಕೆ ಮೋಡ ಬೆರೆತು ಇನ್ನೇನು ಮಳೆ ಹನಿಯುತ್ತಿದೆ ಎನ್ನುವ ಹೊತ್ತಿಗೆ ಅದೆಲ್ಲಿಂದ ಬಂತೋ ಎಲ್ಲವನ್ನು ತೇಲಿಸಿಕೊಂಡು ಹೋಗೋ ಆಷಾಢದ ಗಾಳಿ, ಎಲ್ಲವನ್ನು ತೇಲಿಸಿಕೊಂಡು ಹೋಗೋ ಆಷಾಢದ ಗಾಳಿ ನೆನಪುಗಳನ್ನೆಲ್ಲ ತಂದು ಸುರಿಯುತ್ತಿತ್ತು. ಮನದಂಗಳದಲ್ಲಿ ನಿಂತೊಂದ ನಂಟಿನ ಗಂಟು, ಮನಸ್ಸೆಂಬ ಮಾಯಾ ಲೋಕದಲ್ಲಿ ಅಂದು ಆಡಿದ್ದ ಪ್ರೀತಿಯ ಮಾತುಗಳು, ಮನಸ್ಸೆಂಬ ಮಾಯಾ ಲೋಕದಲ್ಲಿ ಅಂದು ಆಡಿದ್ದ ಪ್ರೀತಿಯ ಮಾತುಗಳು ಕಂಗಳಲ್ಲಿ ಮೂಡುತ್ತಿದ್ದ ಹೊಳಪಿನೊಂದಿಗೆ ಒಮ್ಮೆ ನಾಚಿ ಮಗದೊಮ್ಮೆ ಅನ್ಯ ಮನಸ್ಕಳಾದಾಗೆಲ್ಲ ಮುಗಿಲನೊಮ್ಮೆ ನೋಡಿ ಕಣ್ಣು ಮುಚ್ಚಿ ಮರೆಯಲೆತ್ನಿಸಿದ್ದೆ. ಆದರೆ ಎಲ್ಲವನ್ನು ತೇಲಿಸಿಕೊಂಡು ಹೋಗೋ ಆಷಾಢದ ಗಾಳಿ ನೆನಪುಗಳನ್ನು ತಂದು ಸುರಿಯುತ್ತಿತ್ತು. ಮುಸ್ಸಂಜೆಗಳನ್ನೆಲ್ಲ ಕಪ್ಪು ಮೋಡಗಳು ನುಂಗಿಬಿಡುತ್ತಿವೆ. ಅದೇ ಮನಸ್ಸು, ಅದೇ ಕನಸಿನ ಪ್ರೀತಿಯ ಅಮಲಿನಲ್ಲಿ ಮರೆತು ಬಿಟ್ಟಿದ್ದೆ ವಾಸ್ತವದ ಕರಿನೆರಳು. ಆಗಾಗ ಗರಿಗೆದರುವ ಮನಸ್ಸಿಗೂ ತಿಳಿಯಾಗುವ ಆಶೆ, ಮೋಡ ಕರಗಿ ಶುಭ್ರಗೊಂಡ ಆಗಸ ಒಂದೆಡೆ, ಆಷಾಢ ಕಳೆದು ಶ್ರಾವಣ ಬಂದ ಸಂಭ್ರಮದಲ್ಲಿ ಅರಳಿ ನಿಂತಿದ್ದವು ಸೋಣೆ ಹೂಗಳು ಬಣ್ಣ ಬಣ್ಣದಿ. ಈಗ ಸರಿ ಎನಿಸಿತು ಕಾಡಿಗೆಯ ಬಣ್ಣ ಕರಗಿದ್ದು. ಮನಸ್ಸಿನಲ್ಲಿ ಗೂಡು ಕಟ್ಟಿ ತೇಲುವ ಭಾವನೆಗಳು ನನ್ನನ್ನು ಎತ್ತಿಕೋ ಎಂದು ಮುತ್ತಿಗೆ ಹಾಕುತ್ತಾ ಬದುಕಿನ ತುಂಬೆಲ್ಲ ಆಳವಾಗಿ ಬೇರೂರಿರುವ ಸಂಸ್ಕೃತಿಯ ಕಿರು ನೆನಪು ಯಾವುದೇ ಮಗ್ಗುಲಲ್ಲಿ ಬಿಡಿಸಿದರೂ ಅದೊಂದು ಪಾರ್ಶ್ವಭಂಗಿಯಾದೀತು. ಯಾರಲ್ಲೂ ಹೇಳಿಕೊಳ್ಳಲಾಗದ ಅಸಹಾಯಕತೆ ನನ್ನಲ್ಲಿ ಹೆಚ್ಚುತ್ತಾ ಹೋದಂತೆ ಏನಾದರೊಂದು ಹಾದಿ ಹುಡುಕ

ಹುಡುಕುತ್ತಾ ಹೊಂದಿಕೊಂಡೆ. ಏನಾದರೊಂದು ಹಾದಿ ಹುಡುಕುತ್ತಾ ಹೊಂದಿಕೊಂಡೆ. ಯಾವ ಭಾವುಕತೆ ಬಂಧನಗಳು ಅಂಟದಂತೆ ಬದುಕಿನ ನೋವು ನಲಿವುಗಳೊಂದಿಗೆ ಕಾಲಚಕ್ರ ಆಟವಾಡುತ್ತಾ ನಿರಂತರ ತಿರುಗುತ್ತಲೇ ಒಂದೊಂದು ನೆನಪಲ್ಲೂ ಕಣ್ಣ ಕಾಡಿಗೆ ಕರಗುತ್ತಿದೆ. ಎಲ್ಲವನ್ನು ತೇಲಿಸಿಕೊಂಡು ಹೋಗೋ ಆಷಾಢದ ಗಾಳಿ ನೆನಪುಗಳನ್ನೆಲ್ಲ ತಂದು ಸುರಿಯುತ್ತಿತ್ತು.

ಕವನದ ಶೀರ್ಷಿಕೆ ನೀವು ನನ್ನವರು. ಕಿರು ನಗುವಿಗೆ ನಕ್ಕು ನಮಿಸುವ ಹಚ್ಚ ಹಸುರಿನ ಮನದ ಭಾವಕ್ಕೆ ಸ್ಪಂದಿಸಿ ತಿಳಿ ಹೇಳಿ ಹರಿಸುವ ನೀವು ನನ್ನವರು. ಬವಣೆಯ ಬದುಕನ್ನು ಕೊನೆಗಾಣಿಸುವ ನೀವು ನನ್ನವರು. ಮೂಡಲದ ಬಾನಲಿ ಮೂಡಿ ಮೆಲ್ಲ ಮೆಲ್ಲನೆ ಏರುತ್ತಿರುವ ಹೊಂಬಣ್ಣದ ಬೆಳಕನ್ನು ನನ್ನೆಡೆಗೆ ಹರಿಸುವ ಮೂಡಣದ ಬಾನಲ್ಲಿ ಮೂಡಿ ಮೆಲ್ಲ ಮೆಲ್ಲನೆ ಏರುತ್ತಿರುವ ಹೊಂಬಣ್ಣದ ಬೆಳಕನ್ನು ನನ್ನೆಡೆಗೆ ಹರಿಸುವ ನೀವು ನನ್ನವರು. ದುಡಿಮೆ ಪರಿಶ್ರಮದ ಅರಿವಿತ್ತು, ಬಳಲಿದ ಮನಕ್ಕೆ ಆಸರೆ ಇತ್ತು. ದುಡಿಮೆ ಪರಿಶ್ರಮದ ಅರಿವಿತ್ತು, ಬಳಲಿದ ಮನಕ್ಕೆ ಆಸರೆ ಇತ್ತು. ಜೀವನದ ಏಳು ಬೀಳುಗಳಿಗೆ ಆಸರೆಯ ಒತ್ತು ನೀಡಿ ಸಹಕರಿಸಿ ಮುನ್ನಡೆಸುವ ನೀವು ನನ್ನವರು. ಬಿದ್ದಾಗ ಎಬ್ಬಿಸಿ ಗೆದ್ದಾಗ ಪ್ರೋತ್ಸಾಹಿಸಿ ಬಳಲಿದ ಲತೆಗೆ ನೀರೆರೆದು ಮನಕ್ಕೆ ತಂಪನೆರೆವ ನೀವು ನನ್ನವರು. ಅಪಾರ ಆಲೋಚನೆಯ ಬಹುಮುಖ ವ್ಯಕ್ತಿತ್ವದ ಹೃದಯ ಸರಳ ಸಜ್ಜನಿಕೆಯ ಪರಮಾಪ್ತ ಉತ್ಸಾಹ ಮೂರ್ತಿ ನೀವು ನನ್ನವರು. ಕವನದ ಶೀರ್ಷಿಕೆ ಪ್ರೀತಿಯ ಪೋಷಣೆ. ಪ್ರೀತಿ ಎಂಬ ಅಮೃತ ದಾರೆ ಜಗತ್ತಿಗೆ ಆಸರೆ. ಪ್ರೀತಿ ಎಂಬ ಅಮೃತ ದಾರೆ ಜಗತ್ತಿಗೆ ಆಸರೆ, ಜಗತ್ತು ಪ್ರೀತಿಯ ಕೈಗೊಂಬೆ. ಪ್ರೀತಿ ಎಂಬ ಅಮೃತ ದಾರೆ ಜಗತ್ತಿಗೆ ಆಸರೆ, ಜಗತ್ತು ಪ್ರೀತಿಯ ಕೈಗೊಂಬೆ. ಪ್ರೀತಿ ಇದ್ದಡೆ ಪರವಶತೆ, ಆಪ್ತತೆ, ಇಷ್ಟ, ವಿಶ್ವಾಸ, ಮಧುರಾನುಭೂತಿಯ ದಿವ್ಯಾನುಭವ ಇದ್ದೇ ಇರುತ್ತದೆ. ಪರಸ್ಪರರಿಗಾಗಿ ಸಮರ್ಪಿಸಿಕೊಂಡ ತ್ಯಾಗದ ಬದುಕಿನಲ್ಲೂ ನಮ್ಮ ಪ್ರತಿಬಿಂಬವನ್ನು ಕಾಣುವ ಸ್ವಾರ್ಥವೂ ಇದೆ. ಆಹಾ, ಕನಸಿನಲ್ಲೂ ನಾನೇ ಇರಬೇಕು, ನನಸಿನಲ್ಲೂ ಇದ್ದೇ ಇರಬೇಕೆಂಬ ಮನಸ್ಸಿನ ವಿಕಾರಗಳು, ಬದುಕು ಕೆಡಿಸುವ ಮಮಕಾರಗಳು. ಪ್ರೀತಿಯ ವ್ಯಾಪ್ತಿಯನ್ನು ಸಂಕುಚಿತಗೊಳಿಸುವ ಮೂಲಕ ನಾವು ಅದನ್ನು ಕೊಲೆಗೊಳಿಸುತ್ತಿದ್ದೇವೆ. ನಿಜವಾಗಿಯೂ ಪ್ರೀತಿಗೆ ಯಾವುದೇ ಸರಹದ್ದು ಇಲ್ಲ, ನಾವು ಅದಕ್ಕೆ ಚೌಕಟ್ಟು ನಿರ್ಮಿಸಿದ್ದೇವೆ. ಹೆಣ್ಣು ಗಂಡುಗಳೆಂಬ ಲಿಂಗ ಭೇದದ ಚೌಕಟ್ಟು, ಪರಧರ್ಮ ಪರಜಾತಿಯರು ಎನ್ನುವ ಮಮಕಾರದ ಚೌಕಟ್ಟು, ಅಲೌಕಿಕವಾದ ಪವಿತ್ರ ಪ್ರೀತಿಯನ್ನು ಲೌಕಿಕತೆಯ ನೆರಳಿಸುತ್ತಿದ್ದೇವೆ. ಪ್ರೀತಿಗೆ ಅಪಚಾರ ಮಾಡಿ ನೋವು ಕೊಡುತ್ತಿದ್ದೇವೆ. ನಿರ್ಬಂಧವಿಲ್ಲದ ಪ್ರೀತಿಯಲ್ಲಿ ಬಿದ್ದು ನೋಡಿ, ಪ್ರೀತಿಯಲ್ಲಿ ಬೀಳುವ ಅಂತಿಮ ರೂಪವೇ ಪ್ರೀತಿ ತುಂಬಿದ ಹೃದಯವಂತರಾಗುವುದು. ಅದುವೇ ಮನುಷ್ಯನ ಶ್ರೇಷ್ಠ ರೂಪ. ಪ್ರೀತಿಯನ್ನು ಪೋಷಿಸುವುದು ಹೇಗೆ, ಅದನ್ನು ಘೋಷಿಸುವುದು ಹೇಗೆ, ಇದರ ಹಿಂದಿರುವ ಗುಟ್ಟೇನು ಎಂದು ಹಲವರಿಗೆ ಸಂಶಯ. ಇನ್ನು ಕೆಲವರಿಗೆ ತಿಳಿಯದ ವಿಷಯವೆಂದರೆ ಪ್ರೀತಿಯೇ ಪ್ರೀತಿಯ ಪೋಷಣೆ. ಪ್ರೀತಿಯೊಂದೇ ಸಂಬಂಧಗಳನ್ನು ಗಟ್ಟಿಗೊಳಿಸಬಲ್ಲದು. ಪ್ರೀತಿಯಿಂದ ಜಗತ್ತನ್ನೇ ಗೆಲ್ಲಬಹುದು. ಪ್ರೀತಿ ಎಂಬ ಅಮೃತಧಾರೆ ಜಗತ್ತಿಗೆ ಆಸರೆ, ಜಗತ್ತು ಪ್ರೀತಿಯ ಕೈಗೊಂಬೆ. ಕವನದ ಶೀರ್ಷಿಕೆ ವಾಸ್ತವ ಬದುಕಿನ ಆಕಸ್ಮಿಕ ಸಾಲುಗಳು. ನನ್ನನ್ನು ಆವರಿಸಿ ಅಪ್ಪಿಕೊಂಡಿದ್ದು ಹೇಗೆಂದು ಅರಿಯುವ ಮುನ್ನ ಜೀವನಾನಂದದ ಲೌಕಿಕದ ಕದ ತಟ್ಟಿದ್ದೆ. ಜೀವನದ ಆಕಸ್ಮಿಕಗಳ ಸರಣಿಯಲ್ಲಿ ಹಲವು ಸುಂದರ ಅವಿಸ್ಮರಣೀಯ ಘಟನೆಗಳು ವಿಪರೀತ ವೇಗ ಪಡೆದುಕೊಂಡಿತ್ತು. ವೇಗದ ಸುಳಿಯಲ್ಲಿ ಕೊಚ್ಚಿ ಹೋಗದಂತೆ ಕಾಪಾಡಿದ್ದು ಅದಾವ ಶಕ್ತಿಯೋ ನಿಜವಾಗಿಯೂ

0: ಗೊತ್ತಿಲ್ಲ. ಅದು ಕೂಡ ಬದುಕಿನ ಆಕಸ್ಮಿಕ ಸಾಲುಗಳೇ. ವಾಸ್ತವ ಬದುಕಿನ ಆಕಸ್ಮಿಕ ಸಾಲುಗಳು ನನ್ನನ್ನು ಆವರಿಸಿ ಅಪ್ಪಿಕೊಂಡಿದ್ದು ಹೇಗೆಂದು ಅರಿಯುವ ಮುನ್ನ ಜೀವನದ ಲೌಕಿಕಾನಂದದ ಕದ ತಟ್ಟಿದ್ದೆ. ಜೀವನ ದರ್ಶನವನ್ನು ಮೂಡಿಸುವ ಯಶಸ್ವಿ ಬದುಕಿಗೆ ಸಮೃದ್ಧ ಸರಕುಗಳ ಹುಡುಕಾಟಕ್ಕೆ ವಿಭಿನ್ನ ನೆಲೆಯನ್ನೊದಗಿಸುವ ಹೇಳಿಕೊಳ್ಳುವಂತಹದ್ದೇನೋ ಇದೆ ಅನಿಸುತ್ತಿದೆ. ಆದರೆ ಭ್ರಮಾದೀನಳ ಕ್ಷಣಗಳ ಅರಿವಾಗತೊಡಗಿತೋ ನಾನೆಷ್ಟು ಸಣ್ಣವನೆಂಬುದು ಗಮನಕ್ಕೂ ಬಂತು. ವಾಸ್ತವ ಬದುಕಿನ ಆಕಸ್ಮಿಕ ಸಾಲುಗಳು ನನ್ನನ್ನು ಆವರಿಸಿ ಅಪ್ಪಿಕೊಂಡಿದ್ದು ಅದೇಗೆಂದು ಅರಿಯುವ ಮುನ್ನ ಜೀವನಾನಂದದ ಲೌಕಿಕ ಕದ ತಟ್ಟಿದ್ದೆ. ಕವನದ ಶೀರ್ಷಿಕೆ ನನ್ನ ಗೆಳೆಯ. ಏನೆಂದು ವರ್ಣಿಸಲಿ ಗೆಳೆಯ ನಿನ್ನ, ಏನೆಂದು ವರ್ಣಿಸಲಿ ಗೆಳೆಯ ನಿನ್ನ, ಮೌನವಾಗಿರಲೇ ಮನದ ಮಾತು ಬಿಚ್ಚಲೆ, ಮೌನವಾಗಿರಲೇ ಮನದ ಮಾತು ಬಿಚ್ಚಲೆ, ಹೇಗೆ ಅರುಹಲಿ ಗೆಳೆಯ ಮನದ ತೊಳಲಾಟವ, ಹೇಗೆ ಅರುಹಲಿ ಗೆಳೆಯ ಮನದ ತೊಳಲಾಟವ, ಬದುಕಿನ ಚಿತ್ರಣದಲ್ಲಿ ಚಿಂತಿಸಿದಷ್ಟೂ ವಿಸ್ತಾರ, ಬದುಕಿನ ಚಿತ್ರಣದಲ್ಲಿ ಚಿಂತಿಸಿದಷ್ಟೂ ವಿಸ್ತಾರ, ತಡಕಾಡಿದಷ್ಟು ಅಗೋಚರ ಮಜಲುಗಳ ದಾರಿ ಅನೇಕ, ತಡಕಾಡಿದಷ್ಟು ಅಗೋಚರ ಮಜಲುಗಳ ದಾರಿ ಅನೇಕ, ಕನಸಿಗೆ ರೆಕ್ಕೆ ಪಡಿ ಮೂಡಿಸಿ ಹೃದಯದ ಗೂಡಿನಲ್ಲಿ ನೆನಪಾಗಿ ನನ್ನ ಚಿತ್ತ ದಂಗಳದಲ್ಲಿ ನೆಲೆ ನಿಂತು ನಮಗೆ ನಾವೇ ಆಸರೆಯಾಗೋಣ ಗೆಳೆಯ. ಕನಸಿಗೆ ರೆಕ್ಕೆ ಪಡಿ ಮೂಡಿಸಿ ಹೃದಯದ ಗೂಡಿನಲ್ಲಿ ನೆನಪಾಗಿ ನನ್ನ ಚಿತ್ತ ದಂಗಳದಲ್ಲಿ ನೆಲೆ ನಿಂತು ನಮಗೆ ನಾವೇ ಆಸರೆಯಾಗೋಣ ಗೆಳೆಯ. ಎಡವಿ ಬೀಳದಿರು ಎಂದು ಎಚ್ಚರಿಸಿ ನನ್ನೊಳಗಿನ ನನಗೆ ಅರಿತು ನಡೆವ ಬೆರೆತು ಬಾಳಲು ಅನುವು ಮಾಡಿಕೊಟ್ಟ ಅಳಿಸಲಾರದ ಅಳಿಸಲಾಗದ ಸಂಬಂಧ ಸೇತು ನೀನು. ಇನ್ನು ಹೇಗೆ ಬಣ್ಣಿಸಲಿ ಗೆಳೆಯ ನಿನ್ನ, ಇನ್ನು ಹೇಗೆ ಬಣ್ಣಿಸಲಿ ಗೆಳೆಯ ನಿನ್ನ, ಮನಸ್ಸು ಮುಟ್ಟಿದ ಮಿತ್ರ ನಿದ್ರೆಗೆಡಿಸಿದ ಕಳ್ಳ, ಮನಸ್ಸು ಮುಟ್ಟಿದ ಮಿತ್ರ ನಿದ್ದೆಗೆಡಿಸಿದ ಕಳ್ಳ, ಅದ್ಭುತ ಸ್ನೇಹದ ಬೆಸುಗೆಯ ಕಾವ್ಯ ಕನಸುಗಳ ನಡುವೆ ಸುಳಿದಾಡುವ ಗೆಳೆತನಕ್ಕೆ ಕನವರಿಸುತ್ತ ಕನಸು ಕಟ್ಟಲೇ ಗೆಳೆಯ, ಕನವರಿಸುತ್ತ ಕನಸು ಕಟ್ಟಲೇ ಗೆಳೆಯ, ಮನದೊಳಗೊಂದಿಷ್ಟು ಭಾವನೆಗಳ ನಸುಬಿಳುಕು, ಕೊನೆ ಮೊದಲಿಲ್ಲದ ಆಸೆ ಆಕಾಶಗಳ ಕಿರುನೋಟದಲ್ಲೂ ಘನತೆ ಗಂಭೀರತೆಯ ಅಮೃತ ಸಿಂಚನ ನಮ್ಮ ಗೆಳೆತನ. ಕೊನೆ ಮೊದಲಿಲ್ಲದ ಆಸೆ ಆಕಾಂಕ್ಷೆಗಳ ಕಿರುನೋಟದಲ್ಲೂ ಘನತೆ ಗಂಭೀರತೆಯ ಅಮೃತ ಸಿಂಚನ ನಮ್ಮ ಗೆಳೆತನ. ನಿಂತಲ್ಲಿ ಕೂತಲ್ಲಿ ಮನಸ್ಸಿನಂಗಳದಲ್ಲಿ ಬಂದು ಕೊಳಲ ನೂದುವನು ಕಲ್ಪನೆಯ ಗರಿಗೆದರಿ, ನಿಂತಲ್ಲಿ ಕೂತಲ್ಲಿ ಮನಸ್ಸಿನಂಗಳದಲ್ಲಿ ಬಂದು ಕೊಳಲ ನೂದುವನು ಕಲ್ಪನೆಯ ಗರಿಗೆದರಿ, ಆಸೆ ಆಕಾಂಕ್ಷೆಗಳ ಸವಿಯುಣಿಸಿ ಸಂತಸದಿ ಬರ ಸೆಳೆದು ಮುದ್ದಿಸುವ ಕನಸುಗಾರ, ಸವೆಗನಸಿನ ತೋರಣ ಕಟ್ಟಿ ಉಲ್ಲಾಸದಿ ಮನಕ್ಕೆ ತಂಪ ನೆರೆಯುವ ತರುಲತೆಗಳಿಗೆ ನೀರೆರೆದು, ಉಲ್ಲಾಸದಿ ಮನಕ್ಕೆ ತಂಪ ನೆರೆಯುವ ತರುಲತೆಗಳಿಗೆ ನೀರೆರೆದು, ಪ್ರೀತಿಯ ಹೊನಲಿನ ಮಾಮರದಲ್ಲಿ ಒಲವೆಂಬ ಗೂಡೊಂದು ಜೋತು ಬಿದ್ದು ಪ್ರಕೃತಿಯ ಮಡಿಲನ್ನು ಹಸಿರುಗೊಳಿಸಿ ಫಲಪುಷ್ಪಾದಿಗಳ ಆಗಮನದ ನಿರೀಕ್ಷೆಯಲ್ಲಿ ಹಲವು ವಸಂತ ಕಳೆದು ಕಾತರಿದಿ ಕಾದಿರುವ ನನ್ನ ಮನ, ವಿಚಾರವಂತಿಗೆ ಕಾರ್ಯತತ್ಪರತೆ ದಿಟ್ಟೆ ಹೆಜ್ಜೆ ನೀಡುವ ನೇಹಮಯಿ ಒಳಿತಿನ ಚಿಂತಕ, ಸಾರ್ಥಕ್ಯದ ಹಾದಿಯಲ್ಲಿ ಮುನ್ನಡೆಸುವ ನನ್ನ ನಿರೀಕ್ಷೆಯ ಕಣ್ಮಣಿ, ಸಂಬಂಧ ಸಂಬಂಧಗಳ ನಡುವೆ ಸಂಸ್ಕೃತಿಯ ಹಾಸು ಕಂಬಳಿ ಇರಲಿ, ಅಕ್ಕರೆಯ ಪವಿತ್ರತೆ ತುಂಬಿದ ಪ್ರೀತಿ ಇರಲಿ, ನೆನಪಿನಂಗಳದಲ್ಲಿ ಅನುದಿನವೂ ಹೊಸ ವಿಚಾರ ಧಾರೆಯ ಸುರಿಸುತ್ತಿರುವ ನನ್ನೊಲುಮೆಯ ಆಶಾ ಕಿರಣಗಳ ಹಂದರದಿ, ನನ್ನೊಲುಮೆಯ ಆಶಾ ಕಿರಣಗಳ ಹಂದರದಿ ಬೀರೂರಿರುವ ಕಲ್ಪವೃಕ್ಷ, ನೀನು ನನ್ನ ಕನಸುಗಾರ, ನೀನು ನನ್ನ ಕನಸುಗಾರ.
1: ಇದುವರೆಗೆ ಲತಾ ಸಂತೋಷ್ ಶೆಟ್ಟಿ ಇವರಿಂದ ಸ್ವರಚಿತ ಕವನಗಳ ವಾಚನ ಕೇಳಿದಿರಿ. ಇದು ಇಂದಿನ ವನಿತಾವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
2: ಆಕಾಶವಾಣಿ ಮಂಗಳೂರು. ಹಿಂದಿ ಚಿತ್ರಗೀತೆಗಳು ಮೊದಲಿಗೆ ಕೇಳಿ. ತೆರೆ ನಾಮ್ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್ ಹಾಡಿರುವ ಗೀತೆ

ಈಗ ಕೇಳಿ ಅಕ್ಸರ್ ಚಿತ್ರಕ್ಕಾಗಿ ಸಮೀರ್ ರಚಿಸಿರುವ ಗೀತೆ. ಗೀತೆಗೆ ಸಂಗೀತ ನೀಡಿ ಹಾಡಿದ್ದಾರೆ ಹಿಮೇಶ್ ರಶಮ್ಯಾ.

ಧಡಕನ್ ಚಿತ್ರಕ್ಕಾಗಿ ಸಮೀರ್ ರಚಿಸಿ ನದೀಮ್ ಶ್ರವಣ್ ಸಂಗೀತ ನೀಡಿರುವ ಗೀತೆ. ಹಾಡಿದ್ದಾರೆ ಉದಿತ್ ನಾರಾಯಣ್, ಅಲ್ಕಾ ಯಾಜ್ಞಿಕ್ ಹಾಗೂ ಕುಮಾರ್ ಸಾನು.

ಇನ್ಸಾಫ್ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಮತ್ತು ಅನುರಾಧ ಪೌದ್ವಾಲ್ ಹಾಡಿರುವ ಗೀತೆ. ಸಾಹಿತ್ಯ ಸಮೀರ್, ಸಂಗೀತ ನೀಡಿದ್ದಾರೆ ನಿಖಿಲ್ ವಿನಯ್.

ಶಾನ್ ಅವರ ಧ್ವನಿಯಲ್ಲಿ ಕೇಳಿ. ಜಾವೇದ್ ಅಖ್ತರ್ ರಚಿಸಿ ವಿಶಾಲ್ ಶೇಖರ್ ಸಂಗೀತ ನೀಡಿರುವ ಓಂ ಶಾಂತಿ ಓಂ ಚಿತ್ರದ ಗೀತೆ.

ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 12 ಗಂಟೆಯಾಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ವಿಜಯಪುರ ಜಿಲ್ಲೆ ಆಲಮೇಲ ಪಟ್ಟಣದಲ್ಲಿ 145 ಕೋಟಿ ರೂಪಾಯಿ ಅನುದಾನದಲ್ಲಿ ತೋಟಗಾರಿಕೆ ಕಾಲೇಜು, 44 ಕೋಟಿ ರೂಪಾಯಿ ವೆಚ್ಚದ ಕಡಣಿ ಸೇತುವೆ, 3 ಕೋಟಿ ರೂಪಾಯಿ ಸುಸಜ್ಜಿತ ಕ್ರೀಡಾಂಗಣ ಸೇರಿದಂತೆ 25 ಕೋಟಿ ರೂಪಾಯಿ ಅನುದಾನದ ಆಲಮೇಲ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಲೋಕೋಪಯೋಗಿ ಖಾತೆ ಸಚಿವ ಸತೀಶ್ ಜಾರಕಿಹೊಳಿ ಚಾಲನೆ ನೀಡಿದರು. ಈ ಸಂದರ್ಭ ಮಾತನಾಡಿದ ಅವರು, ಶಾಸಕ ಅಶೋಕ್ ಮನಗೂಳಿಯವರ ಪ್ರಸ್ತಾವನೆ ಮೇರೆಗೆ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಅನುದಾನ ಮೀಸಲಿಟ್ಟು ಕಾಮಗಾರಿಗಳಿಗೆ ಚಾಲನೆ ನೀಡಿರುವುದಾಗಿ ತಿಳಿಸಿದರು. ಕೈಗಾರಿಕೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಖಾತೆ ಸಚಿವ ಎಂಬಿ ಪಾಟೀಲ್

0: ಪಾಲ್ಗೊಂಡಿದ್ದರು. ರಾಜ್ಯದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ರಾಜ್ಯದ 4 ಸಾರಿಗೆ ಸಂಸ್ಥೆಗಳ ಬಸ್ಗಳಲ್ಲಿ ಪ್ರಯಾಣಿಸಲು ಉಚಿತ ಬಸ್ ಪಾಸ್ ವಿತರಿಸಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ಈಗಾಗಲೇ ಶುಲ್ಕ ಪಾವತಿಸಿ ಬಸ್ ಪಾಸ್ ಪಡೆದಿರುವ ವಿದ್ಯಾರ್ಥಿಗಳು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಸಂಪೂರ್ಣ ವಿವರ ದಾಖಲಿಸಿ ತಮ್ಮ ಹಣವನ್ನು ಮರಳಿ ಪಡೆಯಬಹುದು ಎಂದು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ತಿಳಿಸಿದೆ. ರಾಜ್ಯಾದ್ಯಂತ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಶನಿವಾರದ ಶಾಲಾ ಸಮಯವನ್ನು ಬೆಳಗ್ಗೆ 8:30 ಮಧ್ಯಾಹ್ನ 12:30 ನಿಗದಿಪಡಿಸಲಾಗಿದೆ ಎಂದು ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತ ವಿಕಾಸ್ ಕಿಶೋರ್ ಸುರಳ್ಕರ್ ತಿಳಿಸಿದ್ದಾರೆ. ಸಾಕ್ಷ್ಯವು ಸ್ಪಷ್ಟವಾಗಿದೆ, ತಡೆಗಟ್ಟುವಿಕೆಯಲ್ಲಿ ಹೂಡಿಕೆ ಮಾಡಿ ಎಂಬ ವಿಷಯ ಆಧರಿಸಿ ಇಂದು ವಿಶ್ವ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನವನ್ನು ಆಚರಿಸಲಾಗುತ್ತಿದೆ. ಧಾರವಾಡದ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆ ಡಿಮಾನ್ಸ್ ಮನೋ ವೈದ್ಯಕೀಯ ಸಾಮಾಜಿಕ ಕಾರ್ಯಕರ್ತ ಡಾಕ್ಟರ್ ಅಶೋಕ್ ಕೋರಿ ದಿನದ ಮಹತ್ವದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಮಾದಕ ವಸ್ತುಗಳ ಸೇವನೆ ವ್ಯಸನವು ವ್ಯಕ್ತಿಯ ಆರೋಗ್ಯ, ಕುಟುಂಬ, ಸಮಾಜದ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ಈ ದಿನದ ಮಹತ್ವ ಮಾದಕ ವಸ್ತುಗಳ ದುರುಪಯೋಗವನ್ನು ತಡೆಯುವುದರ ಜೊತೆಗೆ ಯುವಜನರಲ್ಲಿ ಜಾಗೃತಿ ಮೂಡಿಸುವುದು ಮತ್ತು ಅಕ್ರಮ ಮಾದಕ ವಸ್ತುಗಳ ವ್ಯಾಪಾರವನ್ನು ನಿಯಂತ್ರಿಸಲು ಜಾಗತಿಕ ಸಹಕಾರವನ್ನು ಉತ್ತೇಜಿಸುವುದಾಗಿದೆ. ಇಂದಿನ ಸಮಾಜದಲ್ಲಿ ಮಾದಕ ವಸ್ತುಗಳ ಸೇವನೆ ಒಂದು ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿ ಕಾಡುತ್ತಿದೆ. ಯುವಜನಾಂಗವು ಮಾದಕ ವಸ್ತುಗಳ ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಅರಿತುಕೊಳ್ಳಬೇಕಾಗಿದೆ. ವೈದ್ಯರ ಮಾರ್ಗದರ್ಶನವೂ ಕೂಡ ಅತ್ಯಗತ್ಯವಾಗಿದೆ. ಟೆಲಿಮನಸ್ 144 16 ಉಚಿತ ಸಹಾಯವಾಣಿಗೆ ಕರೆ ಮಾಡುವುದರ ಮೂಲಕವೂ ಮಾದಕ ವ್ಯಸನದಿಂದ ಹೊರಬರಲು ಸಹಾಯವನ್ನ ಪಡೆದುಕೊಳ್ಳಬಹುದು.
0: ಯಾದಗಿರಿ ನಗರದಲ್ಲಿ ವಿಶ್ವ ಮಾದಕ ದ್ರವ್ಯಗಳ ದುರುಪಯೋಗ ಹಾಗೂ ಅಕ್ರಮ ಸಾಗಣೆ ವಿರೋಧಿ ದಿನದಂಗವಾಗಿ ಆಯೋಜಿತ ಜಾಗೃತಿ ಪಾದಯಾತ್ರೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪೃಥ್ವಿಕ್ ಶಂಕರ್ ಚಾಲನೆ ನೀಡಿದರು. ಇಂದು ಮಹಾನ್ ಕವಿ, ರಾಷ್ಟ್ರೀಯ ಗೀತೆ ವಂದೇ ಮಾತರಂ ರಚಿಸಿದ ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ ಅವರ ಜಯಂತಿ. ಕೇಂದ್ರ ಗೃಹ ಖಾತೆ ಸಚಿವರಾದ ಅಮಿತ್ ಶಾ, ಲೋಕಸಭಾ ಸಭಾಪತಿ ಓಂ ಬಿರ್ಲಾ ಸೇರಿದಂತೆ ಗಣ್ಯರು ಬಂಕಿಮರ ಸಾಹಿತ್ಯಿಕ ಕೊಡುಗೆಗಳನ್ನು ಸ್ಮರಿಸಿದ್ದು ಶ್ರದ್ಧಾಸುಮನ ಅರ್ಪಿಸಿದ್ದಾರೆ. ಧಾರವಾಡದ ರೂಟ್ಸೆಟ್ ಸಂಸ್ಥೆಯಲ್ಲಿ ಬೆಳಗಾವಿ, ಹಾವೇರಿ, ಗದಗ್, ಕೊಪ್ಪಳ, ಯಾದಗಿರಿ ಹಾಗೂ ವಿಜಯನಗರ ಜಿಲ್ಲೆಗಳ 30 ಶಿಬಿರಾರ್ಥಿಗಳಿಗೆ 30 ದಿನಗಳ ಟೇಲರಿಂಗ್ ಕೌಶಲ್ಯ ತರಬೇತಿ ಕಾರ್ಯಾಗಾರ ನಡೆಯಿತು ಎಂದು ರೂಟ್ಸೆಟ್ ನಿರ್ದೇಶಕ ಜಿಪಿ ಪೃಥ್ವಿರಾಜ್ ತಿಳಿಸಿದ್ದಾರೆ. ಶಿಕ್ಷಣ ಇಲಾಖೆಯ ಗದಗ ಶಹರ ಸಂಪನ್ಮೂಲ ಕೇಂದ್ರದಲ್ಲಿ ಪ್ರಾದೇಶಿಕ ಸಾರಿಗೆ ಇಲಾಖೆ ಅಧಿಕಾರಿ ಅರುಣ್ ಕುಮಾರ್ ಕಟ್ಟಿಮನಿ ಶಾಲಾ ವಾಹನಗಳ ಸುರಕ್ಷತೆ ಹಾಗೂ ಮಕ್ಕಳ ರಕ್ಷಣೆಗೆ ಸಂಬಂಧಿಸಿ ಶಾಲಾ ವಾಹನಗಳ ಚಾಲಕರು ಮತ್ತು ನಿರ್ವಾಹಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳು ಹಾಗೂ ಗ್ರಾಮ ಪಂಚಾಯಿತಿಗಳಲ್ಲಿ ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2026 ಪರಿಣಾಮಕಾರಿಯಾಗಿ ಕಾಲಮಿತಿಯೊಳಗೆ ಅನುಷ್ಠಾನಗೊಳಿಸುವಂತೆ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಸೂಚಿಸಿದ್ದಾರೆ. ನಾಡಿದ್ದು ಜೂನ್ 28 ಭಾನುವಾರ ರಾಜ್ಯಾದ್ಯಂತ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಜರುಗಲಿದೆ. 5 ಎಲ್ಲ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸುವಂತೆ ಕೋಲಾರ ಜಿಲ್ಲೆ ಆರೋಗ್ಯಾಧಿಕಾರಿ ಡಾಕ್ಟರ್ ಜಿ ಶ್ರೀನಿವಾಸ್ ಕೋರಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮನ್ ಕಿ ಬಾತ್ ಸರಣಿಯ 135 ಆವೃತ್ತಿ ನಾಡಿದ್ದು ಭಾನುವಾರ ಬೆಳಗ್ಗೆ 11 ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಇಂದು ಕೊನೆಯ ದಿನವಾಗಿದೆ. ಉಚಿತ ದೂರವಾಣಿ ಸಂಖ್ಯೆ 1800 11 7800 ಕರೆ ಮಾಡಿ ಅಭಿಪ್ರಾಯಗಳನ್ನು ಧ್ವನಿಮುದ್ರಿಸಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10
2: ಆಕಾಶವಾಣಿ.

0: ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅನುಪಮ ನಿರಂಜನರವರ ಆತ್ಮಕಥೆ ಬರಹಗಾರ್ತಿಯ ಬದುಕು ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೆಜಿ ಕವಿತಾ.
1: ವ್ಯಕ್ತಿಯೊಬ್ಬ ತನ್ನ ಜೀವನದ ಚರಿತ್ರೆ, ಅನುಭವ, ಸಾಧನೆಗಳು, ಸುತ್ತಲಿನ ಪರಿಸರ, ಸನ್ನಿವೇಶಗಳು, ಘಟನೆಗಳನ್ನು ತಾನೇ ಸ್ವತಃ ಕೃತಿಯಾಗಿಸುವುದೇ ಆತ್ಮಕಥೆ. ಸಾಹಿತ್ಯದಲ್ಲಿ ಆತ್ಮಕಥೆ ಜನಪ್ರಿಯ ಪ್ರಕಾರವಾಗಿದೆ. ಪುರುಷ ಲೇಖಕರಾದರೆ ತನ್ನ ವೃತ್ತಿ, ಪ್ರವೃತ್ತಿ, ವೈಯಕ್ತಿಕ ಬದುಕು, ರಾಜಕೀಯ, ಸಾರ್ವಜನಿಕ ವಿವರಗಳನ್ನು ಆತ್ಮಕಥನದಲ್ಲಿ ಪ್ರಸ್ತಾಪಿಸುತ್ತಾನೆ. ಆದರೆ ಮಹಿಳಾ ಲೇಖಕಿಯೊಬ್ಬಳು ಭಾವನಾತ್ಮಕ ವಿವರ, ಕುಟುಂಬ, ಸಾಮಾಜಿಕ ಸ್ಥಿತಿಗಳಷ್ಟನ್ನೇ ಹೇಳಬಲ್ಲಳು. ವೈಯಕ್ತಿಕ ಬದುಕಿನ ವಿವರಗಳನ್ನು ತೆರೆದಿಡುವಲ್ಲಿ ಆಕೆ ಹಿಂಜರಿಯುತ್ತಾಳೆ. ಆತ್ಮಕಥೆಗಳನ್ನು ಕೆಲವೊಮ್ಮೆ ಅನುಮಾನದಿಂದ ಅಂತರ ಕಾಯ್ದಿಟ್ಟುಕೊಂಡೇ ಓದಬೇಕಾಗುತ್ತದೆ. ಆತ್ಮಕಥೆಗಳು ಪೂರ್ತಿ ಸತ್ಯವಲ್ಲ ಎಂಬ ಗಿರಡ್ಡಿ ಗೋವಿಂದರಾಜು ಅವರ ಮಾತನ್ನು ನಾವು ಇಲ್ಲಿ ನೆನಪಿನಲ್ಲಿ ಇರಿಸಿಕೊಳ್ಳಬೇಕಾಗುತ್ತದೆ. ಕನ್ನಡದಲ್ಲಿ ಮಹಿಳಾ ಆತ್ಮಕಥೆಗಳು ತೀರಾ ಇತ್ತೀಚೆಗಷ್ಟೇ ಗಣನೀಯವಾಗಿ ಪ್ರಕಟಗೊಳ್ಳುತ್ತಿವೆ. ಪ್ರಗತಿಶೀಲ ಕಾಲಘಟ್ಟದ ಡಾಕ್ಟರ್ ಅನುಪಮಾ ನಿರಂಜನರ ಎರಡು ಪುಸ್ತಕಗಳು ಆ ಕಾಲಘಟ್ಟದ ಮಹಿಳಾ ಸಾಹಿತ್ಯಗಳು, ಪುರುಷ ಸಾಹಿತಿಗಳ ಧೋರಣೆಗಳು, ಮಹಿಳಾ ಸಾಹಿತಿಗಳ ಅಸ್ತಿತ್ವಕ್ಕಾಗಿ ಹೋರಾಟ, ಸೋಲು, ಯಶಸ್ಸುಗಳ ಚರಿತ್ರೆಗಳನ್ನು ನಮ್ಮ ಮುಂದಿರಿಸಿವೆ. 1934 ತೀರ್ಥಹಳ್ಳಿಯಲ್ಲಿ ಜನಿಸಿದ ವೆಂಕಟಲಕ್ಷ್ಮಿ ತಂದೆ ಸ್ಕೂಲ್ ಇನ್ಸ್ಪೆಕ್ಟರ್ ಶಿವರಾಮಯ್ಯನವರ ಒತ್ತಾಸೆಯಿಂದ ತಾವು ಇಚ್ಛಿಸಿದ ಮೆಡಿಕಲ್ ಕೋರ್ಸ್ ಅನ್ನು ಮುಗಿಸುತ್ತಾರೆ. ಅಪ್ಪನ ಕಡೆಯ 3 ತಾತಂದಿರೂ ಜಿಲ್ಲಾಧಿಕಾರಿ, ವೈದ್ಯಾಧಿಕಾರಿಗಳು, ಸರ್ಕಾರದ ಅಂಡರ್ ಸೆಕ್ರೆಟರಿಯಾಗಿದ್ದವರು. ಅವರ ಮನೆಯಲ್ಲಿನ ಕನ್ನಡ ಮತ್ತು ಇಂಗ್ಲಿಷ್ ಪುಸ್ತಕಗಳ ಅವರ ಗತ್ತುಗೈರತ್ತುಗಳು ವೆಂಕಟಲಕ್ಷ್ಮಿಯ ಮೇಲೆ ಪರಿಣಾಮವನ್ನು ಬೀರುತ್ತದೆ. ವೆಂಕಟಲಕ್ಷ್ಮಿ ಚೆನ್ನಾಗಿ ಓದಿ ದುಡ್ಡಿಗಿಂತ ವಿದ್ಯೆ ಮುಖ್ಯ ಎಂಬ ತಂದೆಯ ಮಾತಿನಂತೆ ಓದು ವಿದ್ಯೆಗಳಿಗೆ ಆದ್ಯತೆಯನ್ನು ನೀಡುತ್ತಾ ಬರವಣಿಗೆಯ ಕಡೆಗೂ ಆಕರ್ಷಿತರಾಗುತ್ತಾರೆ. ಸುತ್ತಲ ಪರಿಸರಗಳು, ಘಟನೆಗಳು, ಸಮಾಜದಲ್ಲಿ ನಡೆಯುತ್ತಿದ್ದ ಅನ್ಯಾಯ, ಬಡತನ, ನೋವುಗಳನ್ನು ತನ್ನದೇ ರೀತಿಯಲ್ಲಿ ಆಕೆ ಕಥಾರೂಪದಲ್ಲಿ ಬರೆದರು. ಮನೆಯ ಬಡತನದ ನೋವನ್ನು ಸಾಹಿತ್ಯ ರಚನೆಯಲ್ಲಿ ಸಿಕ್ಕ ಗೌರವಗಳಿಂದ ಮರೆಯುವಂತಾಗುತ್ತದೆ. ವಿಚಾರವಂತ ಗೆಳತಿಯರ ಸಂಸರ್ಗದಿಂದಾಗಿ ವಿದ್ಯಾರ್ಥಿ ಪರಿಷತ್ತು, ರಷ್ಯಾದ ಸಮಸಮಾಜಗಳ ಕುರಿತ ತಿಳುವಳಿಕೆ, ಕ್ರಾಂತಿ ಪತ್ರಿಕೆಗಳ ಒಡನಾಟ ವೆಂಕಟಲಕ್ಷ್ಮಿಗೆ ಹೊಸ ಅರಿವನ್ನು ನೀಡಿತು. ಈ ಸಂದರ್ಭದಲ್ಲಿ ಭೂಗತ ರಾಜಕೀಯ ತರುಣ ಕುಳಕುಂದ ಶಿವರಾಯರ ಪರಿಚಯ ಇವರ ಬದುಕು ಭವಿಷ್ಯವನ್ನು ಬದಲಾಯಿಸುವಂತೆ ಮಾಡುತ್ತದೆ. ಇವರ ಕಥೆಗಳ ಪ್ರಕಟಣೆಗೆ ಒತ್ತಾಸೆಯಾಗಿ ನಿಂತ ಶಿವರಾಯರು ಮುಂದೆ ನಿರಂಜನ ಅಂಕಿತನಾಮದಿಂದ ಲೇಖಕಿಯ ಬರವಣಿಗೆಗೆ ಜೊತೆಯಾದರು. ಮೆಡಿಕಲ್ ವಿದ್ಯಾಭ್ಯಾಸ ಮುಗಿಯುವವರೆಗೂ ವಿವಾಹ ಮುಂದೂಡಿದರು. ವೆಂಕಟಲಕ್ಷ್ಮಿ ಅನುಪಮ ಆದರು. ಕುಟುಂಬದ ವಿರೋಧದ ನಡುವೆಯೂ ಸ್ವತಂತ್ರವಾಗಿ ಬದುಕಿದರು. ಬರವಣಿಗೆ ಇಂದಲೇ ಬದುಕಬೇಕೆಂಬ ಹಠದ ನಿರಂಜನರು ಅಧ್ಯಯನಶೀಲರಾಗಿದ್ದರು. ದೇಶಭಕ್ತ ಹಾಗೂ ಕ್ರಾಂತಿಕಾರಿ ತರುಣರಾಗಿದ್ದರು. ಆಗಿನ್ನೂ ವಿದ್ಯಾಭ್ಯಾಸ ಮುಗಿಸಿದ್ದ ಅನುಪಮ ಕುಟುಂಬವನ್ನು ನಿರ್ವಹಿಸಲು ಬೇಕಾದ ಹಣಕಾಸು, ಮನೆ ಬಾಡಿಗೆ, ಕ್ಲಿನಿಕ್ ತೆರೆಯಲು ಬೇಕಾದ ಸೌಲಭ್ಯಗಳನ್ನೆಲ್ಲ ಸಜ್ಜನ ಸ್ನೇಹಿತರು ಹಾಗೂ ಸಾಹಿತಿಗಳಿಂದ ಪಡೆದುಕೊಂಡರು. ಅಕ್ಷರಶಃ ಬೇಂದ್ರೆಯವರ ನಾನು ಬಡವ ಆಕೆ ಬಡವಿ ಶೈಲಿಯಲ್ಲೇ ಬದುಕಿದರು. ಸಾಹಿತ್ಯದ ಮೇಲಿನ ಆಸಕ್ತಿ ಪ್ರವೃತ್ತಿಯಾಯಿತು. ವೃತ್ತಿ ಪ್ರವೃತ್ತಿಗಳೆರಡನ್ನೂ ಸರಿಸಮಾನವಾಗಿ ಸರಿದೂಗಿಸಿಕೊಂಡು ಹೋಗಲು ಅನುಪಮ ದೊಡ್ಡ ಹೋರಾಟವನ್ನೇ ಮಾಡಬೇಕಾಯಿತು. ದುಡಿಮೆ ಇಲ್ಲವಾದರೆ ಬದುಕಿಲ್ಲ. ಮನೆಯಲ್ಲಿ ಹಿರಿಯರಾದ ಅತ್ತೆಗೆ ಮನೆ ಕೆಲಸದಲ್ಲಿ ನೆರವು, ಕ್ಲಿನಿಕ್ನಲ್ಲಿ ರೋಗಿಗಳನ್ನು ಉಪಚರಿಸುವುದು, ಸಂಜೆ ಮತ್ತೆ ಮನೆ ಕೆಲಸ, ಮುಗಿದ ನಂತರ ಬರವಣಿಗೆಯತ್ತ ಗಮನ ಹರಿಸುವುದು, ಮಕ್ಕಳ ಊಟ, ಆರೋಗ್ಯ, ಓದು, ವಿದ್ಯಾಭ್ಯಾಸದತ್ತ ಗಮನ ಹರಿಸುವುದು, ಈ ಎಲ್ಲ ಎಡಬಿಡದ ಒತ್ತಡ ಸಾಹಿತ್ಯ ರಚನೆಯತ್ತ ಗಮನ ಹರಿಸಲು ಅಸಾಧ್ಯವಾಗುವಂತೆ ಮಾಡುತ್ತಿತ್ತು. ಆಯಾಸದಿಂದಾಗಿ ಸೃಜನಶೀಲತೆಯ ಅಭಿವ್ಯಕ್ತಿಗಾಗಿ ಅವಕಾಶ ನೀಡಲು ಸಾಧ್ಯವಾಗುತ್ತಿರಲಿಲ್ಲ. ಇಂತಹ ಅಸಹಾಯಕತೆಯ ಸಂದರ್ಭದಲ್ಲೆಲ್ಲ ಲೇಖಕಿ ಅನುಪಮಾ ಅವರು ವರ್ಜಿನಿಯಾ ವೂಲ್ಫ್ ಹಾಗೂ ಆಕೆಯ ಕೃತಿ ಎ ರೂಮ್ ಆಫ್ ಒನ್ಸ್ ಓನ್ ಅನ್ನು ಪದೇ ಪದೇ ನೆನಪಿಸಿಕೊಳ್ಳುತ್ತಾರೆ. ಪಾಶ್ಚಾತ್ಯ ಹಾಗೂ ಪೌರಾತ್ಯ ಕಲ್ಪನೆಗಳಿಗೆ ಹೆಣ್ಣಿಗೆ ಸಂಬಂಧಿಸಿದಂತೆ ಎಷ್ಟೋ ಹೋಲಿಕೆಗಳಿದ್ದವು. ಪುರುಷ ಪ್ರಧಾನ ವ್ಯವಸ್ಥೆ, ಸ್ಥಾಪಿತ ಕಟ್ಟುಪಾಡುಗಳು, ಸಂಪ್ರದಾಯಗಳು, ಹೆಂಗಸೆಂದರೆ ವಿನಯ, ನಾಚಿಕೆ, ಅಧೀನತೆ, ತ್ಯಾಗ, ಸೇವೆ, ದೇವತೆ ಇತ್ಯಾದಿ ಕಟ್ಟುಪಾಡುಗಳ ಚಿತ್ರಣಗಳೆಲ್ಲ ಒಂದೇ ಆಗಿದ್ದವು. ಜಗತ್ತಿನ ಮಹಿಳಾ ಸಾಹಿತಿಗಳೆಲ್ಲ ಇದೇ ದ್ವಂದ್ವಗಳಿಂದ ನಲುಗಿ ಹೋಗುತ್ತಿರುವ ಬಗೆಗೆ ಅನುಪಮಾಗೆ ನೋವಿತ್ತು. ತನ್ನತನ ಹೊಂದಿರುವ ಬೌದ್ಧಿಕ ವಲಯದಲ್ಲಿ ಕ್ರಿಯಾಶೀಲಳಾಗಿರುವ ಹೆಣ್ಣು ಜಗತ್ತಿಗೆ ತೆರೆದುಕೊಳ್ಳಬೇಕು ಎಂಬ ಆಕಾಂಕ್ಷೆ ಇತ್ತು. ಒಳ್ಳೆಯ ವೈದ್ಯೆಯಾಗಬೇಕು ಎಂಬ ಪ್ರಬಲ ಆಸೆಯಷ್ಟೇ ಒಳ್ಳೆಯ ಹೆಂಡತಿ, ಗೃಹಿಣಿ, ತಾಯಿ ಆಗಬೇಕು ಎನ್ನುವುದೂ ಅವರಲ್ಲಿತ್ತು. ಉದ್ಯೋಗದ ಕಾರಣ ಮನೆ, ಗಂಡ, ಮಕ್ಕಳನ್ನು ನಿರ್ಲಕ್ಷಿಸುತ್ತಿದ್ದೇನೆ ಎಂಬ ಅಪರಾಧಿ ಭಾವವೂ ಕಾಡುತ್ತಿತ್ತು. ನಿರಂಜನರು ಅಧ್ಯಯನಶೀಲರಾಗಿದ್ದು ಬರವಣಿಗೆಗೆ ಪ್ರಾರಂಭಿಸಿದರೆ

ರಾತ್ರಿ ಹಗಲು ಎಂಬ ವ್ಯತ್ಯಾಸವಿಲ್ಲದೆ ಒಂದೂವರೆ ಎರಡು ತಿಂಗಳಲ್ಲಿ ಕಾದಂಬರಿ ಮುಗಿಸುತ್ತಿದ್ದರು. ಗಂಭೀರವಾದ ಸಾಹಿತ್ಯ ಹೊರಬರುತ್ತಿತ್ತು. ಒಂದೇ ಸೂರಿನಡಿ ಅನುಪಮ ಹಾಗೂ ನಿರಂಜನರಿಬ್ಬರೂ ಸಾಹಿತ್ಯ ರಚಿಸುತ್ತಿದ್ದರೂ ಕೂಡ ಬರವಣಿಗೆಯಲ್ಲಿ ಭಿನ್ನತೆ ಇತ್ತು. ಪತಿ ಪತ್ನಿಯರಿಬ್ಬರೂ ವಸ್ತು ವಿಷಯಗಳ ಬಗ್ಗೆ ಚರ್ಚಿಸುತ್ತಿರಲಿಲ್ಲ. ಬರೆಯುವ ಪ್ರೇರಣೆಯಾದಾಗ ತಕ್ಷಣವೇ ಕುಳಿತು ಬರೆಯುವ ಅನುಕೂಲ, ಸಮಯಾವಕಾಶ, ಏಕಾಂತಗಳು ಹೆಣ್ಣಾದ ಕಾರಣ ಒದಗುತ್ತಿರಲಿಲ್ಲ. ಊಲ್ಫ್ ಹೇಳುವಂತೆ ಏಕಾಂತ, ಪ್ರತ್ಯೇಕ ಕೊಠಡಿ, ಪ್ರತ್ಯೇಕ ಕುರ್ಚಿ ಮೇಜುಗಳ ಸವಲತ್ತು ಮಹಿಳಾ ಸಾಹಿತಿಗಳಿಗೆ ಲಭ್ಯವಿರಲಿಲ್ಲ. ಆದರೆ ಬರವಣಿಗೆಗೆ ನಿರಂಜನರ ಒತ್ತಾಸೆ ನಿರಂತರವಾಗಿತ್ತು. ಅನುಪಮ ತಮ್ಮ ಅನೇಕ ಕಾದಂಬರಿ ಹಾಗೂ ವೈದ್ಯಕೀಯ ಲೇಖನಗಳನ್ನು ಕೆಲವು ಪತ್ರಿಕೆಗಳಿಗೆ ಕಳುಹಿಸುತ್ತಿದ್ದರು. ಧಾರಾವಾಹಿ ರೂಪದಲ್ಲಿ ಬರುತ್ತಿದ್ದ ಕಾದಂಬರಿಗಳು ಜನಪ್ರಿಯವಾಗಿ ನಂತರ ಪುಸ್ತಕ ರೂಪದಲ್ಲಿ ಹೊರಬರುತ್ತಿದ್ದವು. ಪುಸ್ತಕಗಳ ಪ್ರಚಾರವಾಗುತ್ತಿತ್ತು. ಆದರೆ ಧಾರಾವಾಹಿಯಾಗಿ ಬರುವ ಕಾದಂಬರಿಗಳೆಲ್ಲ ಕಳಪೆ ಎಂಬ ಮನೋಭಾವ ಅನೇಕ ವಿಮರ್ಶಕರಿಗೂ ಬುದ್ಧಿಜೀವಿಗಳಿಗೂ ಇತ್ತು. ಮಹಿಳಾ ಕೃತಿಗಳನ್ನು ವಿಮರ್ಶಕರು ವಿಮರ್ಶಿಸದ ಕಾರಣ ಪ್ರಚಾರ ಸಿಗದೆ ಹೋಗುತ್ತಿತ್ತು. ಪುಸ್ತಕಗಳನ್ನು ಯಾರೂ ಓದದೆ ಯಾರ ಕಣ್ಣಿಗೂ ಬೀಳದೆ ಹೋಗುವ ಸಂಭವ ಜಾಸ್ತಿ ಇತ್ತು. ಇದೇ ಕಾರಣಕ್ಕೆ ಮಹಿಳಾ ಸಾಹಿತಿಗಳು ಈ ಮಾಧ್ಯಮವನ್ನೇ ಅವಲಂಬಿಸಿದ್ದರು. ಅನುಪಮ ಅವರ ಕಾದಂಬರಿಗಳನ್ನು ಓದಿದ ನಿರಂಜನ ಅವರು ಶುದ್ಧ ಸೆಂಟಿಮೆಂಟಲ್ ವಸ್ತುಗಳನ್ನು ಕೈಬಿಟ್ಟು ಗಂಭೀರ ವಿಚಾರಗಳನ್ನು ತೆಗೆದುಕೊಳ್ಳಿ ಎಂದು ತಿಳಿಹೇಳುತ್ತಾರೆ. ಬರಹಗಾರರಿಗೆ ಭಾಷಾಶುದ್ಧತೆ ಹಾಗೂ ಪ್ರೌಢಿಮೆ ಮುಖ್ಯ, ಅಧ್ಯಯನದ ಅಗತ್ಯ ಇದೆ ಎಂದು ನಿರಂಜನರು ಹೇಳಿದಾಗ ಅನುಪಮಗೆ ಅಸಮಾಧಾನವಾದರೂ ತಮ್ಮ ಮಿತಿಯನ್ನು ಅನುಪಮ ಅರ್ಥೈಸಿಕೊಳ್ಳುತ್ತಾರೆ. ಅವರು ಬರೆದುಕೊಟ್ಟ ಪಟ್ಟಿಯನ್ನು ಅನುಪಮ ಅವರು ಅನೇಕ ವರ್ಷಗಳ ಕಾಲ ತಮ್ಮೊಂದಿಗೆ ಇರಿಸಿಕೊಂಡು ಬಳಸಿಕೊಳ್ಳುತ್ತಾರೆ. ಹಾಗೂ ತಾನು ಅಪ್ಪಟ ಹಳ್ಳಿಯ ಹೆಣ್ಣಾಗಿ ಕಾಗುಣಿತ, ಅಲ್ಪಪ್ರಾಣ, ಮಹಾಪ್ರಾಣ, ಅಕಾರ ಹಕಾರಗಳ ಉಚ್ಚಾರಣೆಗಳನ್ನು ಸರಿಪಡಿಸಿಕೊಂಡಿದ್ದನ್ನು ಸಜ್ಜನಿಕೆಯಿಂದ ನೆನಪಿಸಿಕೊಳ್ಳುತ್ತಾರೆ. ಅನುಪಮರ ಕೃತಿಗಳ ಕಠಿಣ ಟೀಕಾಕಾರರಾಗಿದ್ದ ನಿರಂಜನರಿಂದ ತಮ್ಮ ಬರವಣಿಗೆಗೆ ಪ್ರೌಢತೆ ಬಂತು ಎಂದು ಅನುಪಮ ಸ್ಮರಿಸುತ್ತಾರೆ. ಸುಮಾರು 25 ಕಾದಂಬರಿಗಳು, 8 ಸಣ್ಣ ಕಥೆಗಳು, 2 ಆತ್ಮಕಥನಗಳು, ಶಿಶು ಸಾಹಿತ್ಯ 365 ಕಥೆಗಳ ಗುಚ್ಛ, 9 ವೈದ್ಯಕೀಯ ಸಾಹಿತ್ಯ, 5 ಪ್ರವಾಸ ಕಥನ, ದಾಂಪತ್ಯ ಕಲೆ ಹಾಗೂ ವಿಜ್ಞಾನದ ಬಗ್ಗೆ 2, ಹೀಗೆ ಸಾಕಷ್ಟು ಕೃತಿಗಳನ್ನು ತಮ್ಮ ಅನಾರೋಗ್ಯದ ನಡುವೆಯೂ ರಚಿಸುತ್ತಾರೆ. ಆದರೆ ಕನ್ನಡ ಸಾಹಿತ್ಯದ ಪುರುಷ ಲೇಖಕರು ಅವರ ಕೃತಿಗಳ ಬಗ್ಗೆ ವಿಮರ್ಶಿಸದೇ ಇರುವುದು ಒಟ್ಟು ಮಹಿಳಾ ಲೇಖಕಿಯರನ್ನು ನಿರಾಕರಿಸುವುದು, ಸಾಹಿತ್ಯ ಸಮ್ಮೇಳನಗಳಲ್ಲಿ ಮಹಿಳಾ ಲೇಖಕರಿಗೆ ಅವಕಾಶ ನೀಡದೇ ಇರುವುದು, ವಿಚಾರಗೋಷ್ಠಿಗಳಲ್ಲಿ ಮಂಡನೆಗಳಿಂದ ದೂರವಿರಿಸುವುದು ಅನುಪಮರಂತಹ ಮಹಿಳಾ ಸಾಹಿತಿಗಳಿಗೆ ಅವಮಾನವಾಗುತ್ತಿತ್ತು. ಒಮ್ಮೆ ವಿಚಾರ ಸಂಕಿರಣದ ಉದ್ಘಾಟನೆ ಮಾಡಿದ ಗೋಪಾಲಕೃಷ್ಣ ಅಡಿಗರು, ನೀವು ಎಂದರೆ ಮಹಿಳೆಯರು ಮನುಷ್ಯರನ್ನು ಸೃಷ್ಟಿ ಮಾಡಿ, ಅದಕ್ಕಿಂತ ದೊಡ್ಡ ಕಾರ್ಯ ಬೇರೊಂದಿಲ್ಲ, ನಾವು ಪುರುಷರು ಕಾವ್ಯ ಸೃಷ್ಟಿ ಮಾಡ್ತೀವಿ ಎನ್ನುತ್ತಾರೆ. ಅದಕ್ಕೆ ಪ್ರತಿಯಾಗಿ ವಿಜಯದಬ್ಬೆಯವರು, ನಾವು ಮಕ್ಕಳನ್ನೂ ಸೃಷ್ಟಿ ಮಾಡುತ್ತೇವೆ, ಕಾವ್ಯವನ್ನೂ ಸೃಷ್ಟಿಸುತ್ತೇವೆ ಎಂದು ಉತ್ತರಿಸುವ ಮೂಲಕ ತಮ್ಮ ಬೌದ್ಧಿಕ ಮನೋಧರ್ಮಕ್ಕೆ ಸಾಕ್ಷಿಯಾಗುತ್ತಾರೆ. ಲೇಖಕಿಯರ ಸಾಹಿತ್ಯ ಅಡುಗೆ ಮನೆಯ ಸಾಹಿತ್ಯ ಎಂದು ಶ್ರೀಕೃಷ್ಣ ಆಲನಹಳ್ಳಿಯವರು ಅವಗಣನೆ ಮಾಡಿದ್ದು ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ ಜಗತ್ತಿನಾದ್ಯಂತ ಇತ್ತು. ವುಮನ್ಸ್ ರೈಟಿಂಗ್ ಎಂಬ ವರ್ಗೀಕರಣವಿತ್ತು. ಟಿ ಸುನಂದಮ್ಮ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿದ್ದ ಮಹಿಳಾ ಸಂಘಗಳ ಚರ್ಚೆ, ತ್ರಿವೇಣಿ, ವಾಣಿ, ಎಂಕೆ, ಜಯಲಕ್ಷ್ಮಿ ಅಂತಹವರ ಸಾಮರ್ಥ್ಯವನ್ನು ಅದು ಪ್ರಕಟಿಸಿತ್ತು. ಅದಲ್ಲದೆ ಮಹಿಳಾ ಸಂಘಗಳ ಚರ್ಚೆ, ಕರ್ನಾಟಕ ಲೇಖಕಿಯರ ಸಂಘ, ಮಹಿಳಾ ಸಮ್ಮೇಳನ, ಮಹಿಳಾ ವಿಚಾರಗೋಷ್ಠಿ, ಲೇಖಕಿಯರ ಸಮ್ಮೇಳನಕ್ಕೆ ಮಹಿಳೆಯರೇ ಅಧ್ಯಕ್ಷರಾಗುವ ಅವಕಾಶ, ಹೀಗೆ ಮಹಿಳೆಯರು ಮಹಿಳಾ ಸಾಹಿತಿಗಳ ಅಸ್ತಿತ್ವಕ್ಕಾಗಿ ಆ ಕಾಲದಲ್ಲಿ ನಿರಂತರವಾಗಿ ಹೋರಾಡಿದರು ಹಾಗೂ ಅದರಲ್ಲಿ ಯಶಸ್ವಿಯಾದರು. ಅನುಪಮ ನಿರಂಜನ ದಂಪತಿಗಳು ಪರಸ್ಪರ ಒತ್ತಾಸೆಯಾಗಿ ನಿಂತ ಕಾರಣ ಅನೇಕ ಸಂಕಷ್ಟಗಳ ನಡುವೆಯೂ ಕನ್ನಡ ಸಾಹಿತ್ಯಕ್ಕೆ ಹಲವು ಕೊಡುಗೆಗಳನ್ನು ನೀಡಿದರು. ವಿಮೋಚನೆ ನಿರಂಜನರ ಕಾದಂಬರಿ ರಷ್ಯನ್ ಭಾಷೆಗೆ 1,00,000 ಪ್ರತಿಯಲ್ಲಿ ಬಿಡುಗಡೆಯಾಗಿದ್ದು ಒಂದು ಆಶ್ಚರ್ಯ. ಪಾರ್ಶ್ವವಾಯು ಪೀಡಿತರಾಗಿದ್ದ ನಿರಂಜನರು 5 ವರ್ಷದ ಅವಧಿಯಲ್ಲಿ ಕಿರಿಯರಿಗಾಗಿ 7 ಸಂಪುಟಗಳ ಜ್ಞಾನಗಂಗೋತ್ರಿಯನ್ನು ಸಿದ್ಧಪಡಿಸಿದ್ದು. ವಿಶ್ವಕಥಾಕೋಶ ಜಗತ್ತಿನ ಸುಮಾರು 400 ಕಥೆಗಳ 25 ಸಂಪುಟಗಳಲ್ಲಿ ಸಮಾಜವಾದಿ ರಾಷ್ಟ್ರಗಳ ಸಣ್ಣ ಕಥೆಗಳು 3 ವರ್ಷಗಳಲ್ಲಿ ಹೊರತಂದರು. ಇದೇ ಸಂದರ್ಭಕ್ಕೆ ಅನುಪಮ ಅವರು ಮೇಲಿಂದ ಮೇಲೆ 2-3 ಸಾರಿ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳಿಗೆ ಒಳಗಾದರು. ಚೇತರಿಸಿಕೊಂಡ ನಂತರ ಕ್ಯಾನ್ಸರ್ ಬದುಕು ಎಂಬ ಕೃತಿಯನ್ನು ರಚಿಸಿದರು. ಅಸಾಮಾನ್ಯ ಪ್ರತಿಭೆಯ ಇವರ ಹಿರಿಯ ಮಗಳು ತೇಜಸ್ವಿನಿ ತನ್ನ 8ನೆಯ ವಯಸ್ಸಿಗೆ ಇಂಗ್ಲಿಷ್ ಕಾವ್ಯ ಬರೆಯುತ್ತಾಳೆ. ತೇಜಸ್ವಿನಿ ನಿರಂಜನ 16 ವರ್ಷಕ್ಕೆ ತನ್ನ ಮೊದಲ ಕಾವ್ಯ ಸಂಗ್ರಹ ಲಿಕ್ವಿಡ್ ಸಫಾಯರ್ 1974 ಅದನ್ನು ಹೊರತರುತ್ತಾಳೆ. ಕಾಮನ್ವೆಲ್ತ್ ಪೋಯಿಟ್ರಿ ಸ್ಪರ್ಧೆ

0: ಬಟ್ಟೆಯಲ್ಲಿ. ಲಂಡನ್ನಿಂದ ಆಕೆ ವಿಜೇತಳಾಗುತ್ತಾಳೆ. ತಂದೆ ನಿರಂಜನರ ವಿಮೋಚನೆ ಕಾದಂಬರಿಯನ್ನು ಇಂಗ್ಲಿಶಿಗೆ ಭಾಷಾಂತರಿಸುತ್ತಾಳೆ. ಫ್ಯಾಬ್ಲೋ ನೆರೋಡನ ಕವಿತೆಗಳನ್ನು ಕನ್ನಡಕ್ಕೆ ಭಾಷಾಂತರಿಸುತ್ತಾಳೆ. ತೇಜಸ್ವಿನಿ ಹಾಗೂ ಸೀಮಂತಿನಿಯರ ಜಂಟಿ ನೇತೃತ್ವದಲ್ಲಿ ನಿರಂಜನರ 10 ಕಾದಂಬರಿಗಳು ಪುನರ್ ಮುದ್ರಣವಾಗುತ್ತವೆ. ಡಾಕ್ಟರ್ ಎಚ್ ನರಸಿಂಹಯ್ಯ ಅವರು ಬೆಂಗಳೂರು ವಿವಿ ಕುಲಪತಿಯಾಗಿದ್ದ ಅವಧಿಯಲ್ಲಿ ಪವಾಡ ತನಿಖಾ ಸಮಿತಿ ಹುಟ್ಟುಹಾಕಿದರು. ವಿಜ್ಞಾನಿಗಳು, ಮನಃಶಾಸ್ತ್ರಜ್ಞರು, ಸಾಹಿತಿಗಳು, ವೈದ್ಯರ ಗುಂಪಿನಲ್ಲಿ ಅನುಪಮ ಅವರು ಸದಸ್ಯರಾಗಿದ್ದರು. ಸಮಾಜದಲ್ಲಿರುವ ಮೂಢನಂಬಿಕೆಗಳನ್ನು ತೊಡೆದುಹಾಕಬೇಕು, ಭಾಷಣ ಮತ್ತು ಲೇಖನ ಇತ್ಯಾದಿಗಳ ಮೂಲಕ ಜನರನ್ನು ಜಾಗೃತಗೊಳಿಸಬೇಕು, ಮಂತ್ರತಂತ್ರಗಳ ಮೂಲಕ ಅಮಾಯಕ ಜನರನ್ನು ಮೋಸಗೊಳಿಸುತ್ತಿರುವ ಅಂತಹವರನ್ನು ಬೀದಿಗೆ ತಂದಿರಿಸಿದರು. ಅನುಪಮ ನಿರಂಜನರ 2 ಆತ್ಮಕಥೆಗಳು ಪ್ರಗತಿಶೀಲ ಕಾಲಘಟ್ಟದ ಸಾಮಾಜಿಕ, ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ವಿವರಗಳನ್ನು ದಾಖಲಿಸುತ್ತವೆ. ಇಂದು ಮಹಿಳಾ ಸಾಹಿತಿಗಳು ಪಡೆದುಕೊಳ್ಳುತ್ತಿರುವ ಎಲ್ಲಾ ಸವಲತ್ತುಗಳ ಹಿನ್ನೆಲೆಯಲ್ಲಿನ ಅವಮಾನ, ನೋವು, ಸಂಕಟಗಳ ಹಾದಿಯ ಮಾಹಿತಿಗಳು ಈ ಆತ್ಮಕಥನಗಳಿಂದ ತಿಳಿದುಬರುತ್ತವೆ. ಚಳುವಳಿ, ಹೋರಾಟ, ತ್ಯಾಗಗಳ ದಾಖಲೆಗಳಿವೆ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿನ ಮಹಿಳಾ ಸಾಹಿತಿಗಳ ಹೆಜ್ಜೆ ಗುರುತುಗಳು ಈ ಆತ್ಮಕಥನದಲ್ಲಿ ದಾಖಲಾಗಿವೆ.
1: ಇದುವರೆಗೆ ಡಾಕ್ಟರ್ ಅನುಪಮಾ ನಿರಂಜನರವರ ಆತ್ಮಕಥೆ ಬರಹಗಾರ್ತಿಯ ಬದುಕು ಈ ಕುರಿತು ಮಾತನಾಡಿದವರು ಡಾಕ್ಟರ್ ಕೆಜಿ ಕವಿತಾ. ಈಗ ಕೆಲವು ಭಾವಗೀತೆಗಳನ್ನ ಕೇಳೋಣ. ಮೊದಲಿಗೆ ದರಾ ಬೇಂದ್ರೆ ಅವರು ರಚಿಸಿರುವ ಒಂದು ಭಾವಗೀತೆ, ಹಾಡಿದ್ದಾರೆ ಸಂಗೀತ ಕಟ್ಟಿ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಮಂಗಳಾ ರವಿಯವರ ಧ್ವನಿಯಲ್ಲಿರುವ ಒಂದು ಭಾವಗೀತೆ, ರಚನೆ HS ವೆಂಕಟೇಶಮೂರ್ತಿ.

ಇದುವರೆಗೆ ವನಿತಾ ವಿಹಾರ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಮಂಗಳೂರು.
1: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
2: ಕಿಮಿಚ್ಚಕ ವೃತ ನಡೆಸಿಕೊಡುತ್ತಾರೆ ಶ್ರೀ ಯಕ್ಷದೇವ ಮಿತ್ರ ಕಲಾ ಮಂಡಳಿ ಬೆಳುವಾಯಿ ಇಲ್ಲಿನ ಸದಸ್ಯರು.
3: ತಂದೆಯೇ,
4: ವತ್ಸಾವೀಕ್ಷಿತ,
3: ಹಗ್ಗವಿಲ್ಲದೆ ಮಾತಿನಿಂದಲೇ ನನ್ನನ್ನು ಬಂಧಿಸಿದೆಯಪ್ಪ. ಮಗನೇ, ನೀನು ದೈಹಿಕವಾಗಿಯೂ ಮಾನಸಿಕನಾಗಿಯೂ ಸಿದ್ಧನಾಗಬೇಕು ಅಂತ ಅಮ್ಮ ಹೇಳಿದಾಗ ಅದು ಯಾಕೆ ಅಂತ ನಾನು ಯೋಚಿಸಿದ್ದಿರಲಿಲ್ಲ. ನಾನು ಕೊಡ್ತೇನಮ್ಮ ಅಂತ ಎದೆಯುಬ್ಬಿಸಿ ಎದೆ ತಟ್ಟಿ ಹೆಮ್ಮೆಯಿಂದ ಆಡಿದೆ.
4: ನನ್ನ ಮಾತು ಹೌದದು,
3: ಹೆಮ್ಮೆಯ ಕೋಡು ಮುರಿಯಿತಪ್ಪ.
4: ಏನಪ್ಪ
1: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷ

0: ಸಿರಿ ಇಂದು ರಾತ್ರಿ 9:30.
1: ಪ್ರಿಯ ಕೇಳುಗರೆ,
2: ನನ್ನ ರಾಗತಾನ ಪಲ್ಲವಿ
1: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ
3: ಇದು. ನನ್ನ ತಂದೆಯವರ ಇಷ್ಟವಾದ ಹಾಡು ಇಲ್ಲಿ ನಮಗೆ ಈ ಹಾಡು. ಚಲನಚಿತ್ರದ ಹಾಡು ಅನ್ನಿಸೋಲ್ಲ, ಇದು ನಮ್ಮ ಮನೆಯೊಳಗೆ ಕೇಳಿಸಿಕೊಂಡ ಮಾತುಗಳಂತಿದೆ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30

0: ಆತ್ಮೀಯ ಕೇಳುಗರೆ, ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಮರಳಿ ಮನಸಾಗಿದೆ, ಸಾಗಿದೆ ನಿನ್ನ ಹೃದಯಕ್ಕೆ.
0: ಪ್ರತಿ ಭಾನುವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತದೆ.
1: ಕಾಣಿಕೆ
2: ಮತ್ತೆ ಮತ್ತೆ ಮನಸ್ಸು ಶರಣಾದಾಗಿದೆ.
0: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು, ನಿಮ್ಮಿಷ್ಟದ ಗೀತೆಯನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ಮರೆತು ಹೋಯಿತೆ ನನ್ನ ಯಹಾಜರಿ.
0: ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
2: ಸದಾ ನಿನ್ನ ಕಣ್ಣಲ್ಲಿ ನನ್ನ ಬಿಂಬ ಕಾಣಲು.
3: ಕೇಳುಗರೆ, ಇಂದು ಸಂಜೆ 5 ಕುಂದಸಿರಿ ಕಾರ್ಯಕ್ರಮದಲ್ಲಿ ಬರಹಗಾರ ಸಂಶೋಧಕ ಸದ್ಯೋಜಾತ ಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶಿವಾನಿ ಶೆಟ್ಟಿ ಮಲ್ಯಾಡಿ. ಬಳಿಕ ಚಿತ್ರಗೀತೆಗಳನ್ನು ಕೇಳುವಿರಿ.

ಇಂದು ಸಂಜೆ 6:50 ಕೃಷಿ ರಂಗದಲ್ಲಿ ವಿದೇಶಿ ಹಣ್ಣಿನ ಕೃಷಿ ಕುರಿತು ಎಡ್ವರ್ಡ್ ರೆಬೆಲ್ಲೋ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸ್ನೇಹ ಭಟ್. ರಾತ್ರಿ 8:00 ವಾರದ ಅತಿಥಿ ಕಾರ್ಯಕ್ರಮದಲ್ಲಿ ಸಿಎ ಎಸ್ಎಸ್ ನಾಯಕ್, ಖ್ಯಾತ ಲೆಕ್ಕ ಪರಿಶೋಧಕರು ಹಾಗೂ ಎಂಎಸ್ಎಂಇ ಮಾರ್ಗದರ್ಶಕರು. ಇವರ ಸಂದರ್ಶನ, ಸಂದರ್ಶಕರು ಸೂರ್ಯನಾರಾಯಣ ಭಟ್ ಪಿಎಸ್. ರಾತ್ರಿ 8:30 ಕರಾವಳಿಯ ಶಿಲಾಶಾಸನಗಳು, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಗಣಪತಿ ಗೌಡ ಎಸ್.

0: ಆಕಾಶವಾಣಿ ಆರೋಗ್ಯ ಸಂಚಿಕೆ.
1: ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಜೀರ್ಣಾಂಗದ ಕ್ಯಾನ್ಸರ್ ಕುರಿತು ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಸರ್ಜನ್ ಡಾಕ್ಟರ್ ಹನುಮಂತ ನಾಯಕ್ ಅವರೊಂದಿಗೆ ಸಂದರ್ಶನ.
2: ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾವು ಇವತ್ತು ಕಾರ್ಯಕ್ರಮದಲ್ಲಿ ಜೀರ್ಣಾಂಗದ ಕ್ಯಾನ್ಸರ್ ಕುರಿತು ಮಾತಾಡ್ತಾ ಇದ್ದೀವಿ. ಮಾಹಿತಿಯನ್ನು ನೀಡ್ತಾರೆ ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಆರ್ ಕೆ ಹನುಮಂತ ನಾಯಕ್ ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ ಮೇಡಮ್.
2: ಓಕೆ, ನಾವಿವತ್ತು ಜೀರ್ಣಾಂಗದ ಕ್ಯಾನ್ಸರ್ ಅನ್ನುವಂಥ ವಿಷಯದ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಜೀರ್ಣಾಂಗ ಅನ್ನುವಂಥ ಒಂದು ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆ ಬಗ್ಗೆ ಒಂದು ಪುಟ್ಟ ಪರಿಚಯದ ನಂತರ ನಾವು ಕ್ಯಾನ್ಸರ್ ವಿಷಯಕ್ಕೆ ಬರೋಣ ಡಾಕ್ಟ್ರೆ.
3: ಜೀರ್ಣಾಂಗ ಅಂದರೆ ನಾವು ಊಟ ಮಾಡ್ತಕ್ಕಂಥದ್ದು ಯಾವ ರೀತಿಯಾಗಿ ಬಾಯಿಯಿಂದ ಅನ್ನನಾಳ ಜಠರ ಚಿಕ್ಕ

0: ಕರಳು, ದೊಡ್ಡ ಕರಳು, ಮತ್ತು ಅದು ಕೊನೆಗೆ ಹೆಂಗೆ ಮಲವಾಗಿ ಬರುತ್ತೆ ಅಲ್ಲಿವರೆಗೂ ಅದಕ್ಕೆ ಸಂಬಂಧಪಟ್ಟ ಅಂಗಗಳು, ಪ್ಯಾಂಕ್ರಿಯಾಸ್, ಲಿವರ್ ಇವೆಲ್ಲ ಸೇರಿ ಜೀರ್ಣಾಂಗ ಅಂತ ನಾವು ಹೇಳ್ಬೋದು.
1: ಡಾಕ್ಟರ್, ಈಗ ಕ್ಯಾನ್ಸರ್ ಅನ್ನುವಂಥ ಒಂದು ಪದವನ್ನು ನಾವು ತಗೊಂಡಿದ್ದೀವಿ, ಹೇಗೆ ಈ ಕ್ಯಾನ್ಸರ್ ಅನ್ನುವಂಥದ್ದನ್ನು ಜೀರ್ಣಾಂಗ ವ್ಯೂಹದಲ್ಲಿ ನಾವು ನೋಡಬಹುದು?
0: ಜೀರ್ಣಾಂಗದಲ್ಲಿ ಪ್ರತಿಯೊಂದು ಅಂಗದಲ್ಲಿ ಅಂದರೆ ಅನ್ನನಾಳದಲ್ಲಿ ಕ್ಯಾನ್ಸರ್ ಬರುತ್ತೆ, ಜಠರ, ಚಿಕ್ಕರಳು, ದೊಡ್ಡ ಕರಳು, ಲಿವರ್, ಪ್ಯಾಂಕ್ರಿಯಾಸ್ ಎಲ್ಲದರಲ್ಲೂ ಕ್ಯಾನ್ಸರ್ ಬರುತ್ತೆ. ಒಂದೊಂದು ಅಂಗಗಳದು ಒಂದೊಂದು ಥರ ಸಿಂಪ್ಟಮ್ಗಳಿರುತ್ತೆ. ಅನ್ನನಾಳ

0: ಲಿವರ್, ಪ್ಯಾಂಕ್ರಿಯಸ್ ಎಲ್ಲದರಲ್ಲೂ ಕ್ಯಾನ್ಸರ್ ಬರುತ್ತೆ. ಒಂದೊಂದು ಅಂಗಗಳದು ಒಂದೊಂದು ಥರ ಸಿಂಪ್ಟಮ್ಗಳಿರುತ್ತೆ. ಅನ್ನನಾಳ ಆದರೆ ಊಟ ಹೋಗ್ತಕ್ಕಂಥ ದಾರಿಯಲ್ಲಿ ಕ್ಯಾನ್ಸರ್ ಬರುತ್ತೆ. ಹಾಗಾಗಿ ಊಟ ನುಂಗಿದ ಕೂಡಲೇ ಅದು ಕೆಳಗೆ ಇಳಿಲಿಕ್ಕೆ ತೊಂದರೆ
1: ಕಷ್ಟ
0: ಆಗುತ್ತೆ.
1: ಆಗುತ್ತೆ.
0: ಅಂದರೆ ಊಟ ಮಾಡೋಕ್ಕಾಗ್ತಿಲ್ಲ ಅಂಥೇಳಿ ಪೇಷಂಟ್ಸ್ ಹೇಳ್ತಾರೆ, ಅಥವಾ ಅದೊಂದು ಲಕ್ಷಣ, ಊಟ ಮಾಡೋಕ್ಕಾಗ್ತಿಲ್ಲ ಅಥವಾ ಊಟ ಮಾಡಿದೆಲ್ಲ ಹಾಗೆ ವಾಪಸ್ ತಕ್ಷಣವೇ ವಾಪಸ್ ಬರುತ್ತೆ. ಆರಂಭದಲ್ಲಿ ಅದು ತುಂಬ ಗಟ್ಟಿ ಆಹಾರಕ್ಕೆ ಅದು ಅಫೆಕ್ಟ್ ಮಾಡುತ್ತೆ. ಬರ್ತಾ ಬರ್ತಾ ಮೆತ್ತನ ಆಹಾರ ಕೂಡ ತಗೊಳಕ್ಕೆ ಕಷ್ಟ ಆಗುತ್ತೆ. ಅದಾದ ಮೇಲೆ ನೀರು ಆಹಾರ ಕೂಡ ತಗೊಳಕ್ಕಾಗೋದಿಲ್ಲ. ಕೊನೆಗೆ ಎಂಜಿಲ್ ಸಹ ನುಂಗಕ್ಕಾಗಲ್ಲ. ಆ ಒಂದು ಮಟ್ಟಕ್ಕೆ ಅದು ಬ್ಲಾಕ್ ಮಾಡುತ್ತೆ. ಅನ್ನನಾಳ ಟ್ಯೂಬಲ್ಲಿ ಬ್ಲಾಕ್ ಆದಾಗ ಆ ಥರ ಕ್ಯಾನ್ಸರ್. ಅದೇ ಥರ ಜಠರದಲ್ಲೂ ಸಹ ಸ್ವಲ್ಪ ಊಟ ಮಾಡಿದರೆ ಹೊಟ್ಟೆ ತುಂಬ ಅನಿಸುತ್ತೆ, ಮತ್ತು ತೂಕ ಕಡಿಮೆ ಆಗುತ್ತೆ, ಹೊಟ್ಟೆ ಹಸಿಯೋದಿಲ್ಲ, ಮತ್ತು ಮೋಷನಲ್ಲಿ ಬ್ಲಡ್ ಅಂದರೆ ಕಪ್ಪು ಕಲರ್ ಮಲ ಹೋಗುತ್ತೆ. ಅದು ಏನಾಗುತ್ತೆ, ಇಲ್ಲಿ ಇರ್ತಕ್ಕಂಥ ಅಲ್ಸರ್ ಆಗಿ ಗಾಯದ್ರಾಗಿ ಅದರಲ್ಲಿ ಮೋಷನಲ್ಲಿ ಬ್ಲಡ್ ಹೋಗುತ್ತೆ, ಮತ್ತು ಊಟ ಆದಮೇಲೆ ವಾಂತಿ ಆಗುತ್ತೆ. ಈ ಥರ ಸಿಂಪ್ಟಮ್ಸ್ಗಳು ಜಠರದಲ್ಲಿ ಬರ್ತವೆ. ಚಿಕ್ಕ ಕರಳಿಂದ ಕ್ಯಾನ್ಸರ್ ಎಲ್ಲ ಅಂಗಗಳನ್ನು ಹೋಲಿಸಿದರೆ ಚಿಕ್ಕ ಕರಳಲ್ಲಿ ಬಹಳಷ್ಟು ಕಡಿಮೆ, ಕ್ಯಾನ್ಸರ್ ಆಗೋದು ಕಡಿಮೆ. ಯಾಕಂದರೆ ಅಲ್ಲಿ ಬಹಳಷ್ಟು ರಕ್ತ ಚಲನೆ ಜಾಸ್ತಿ ಇರುತ್ತೆ. ಎಲ್ಲಿ ನಮ್ಮ ದೇಹದಲ್ಲಿ ರಕ್ತ ಚಲನೆ ಬಹಳ ಜಾಸ್ತಿ ಇರುತ್ತೆ ಅಲ್ಲಿ ಕ್ಯಾನ್ಸರ್ ಕಡಿಮೆ ಇರುತ್ತೆ. ಮತ್ತು ಎಲ್ಲಿ ರಕ್ತ ಚಲನೆ ಕಡಿಮೆ ಇರುತ್ತೆ, ಎಲ್ಲಿ ಮೂಮೆಂಟ್ ಎಲ್ಲ ಕಡಿಮೆ ಇರುತ್ತೆ, ಅಲ್ಲಿ ಎಲ್ಲ ಕ್ಯಾನ್ಸರ್ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದೇ ರೀತಿ ಚಿಕ್ಕರಲ್ಲಿ ಏನಾಗುತ್ತೆ ಅಂದರೆ ಊಟ ಆದಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ವಾಂತಿ ಬರೋದು, ತೂಕ ಕಡಿಮೆ ಆಗೋದು, ಹೊಟ್ಟೆ ಹಸಿದೇ ಇರತಕ್ಕಂಥದ್ದು, ಈ ಥರ ಸಿಂಪ್ಟಮ್ಸು ಚಿಕ್ಕರಲ್ಲಿ ಬರುತ್ತೆ. ಅದು ಯಾಕೆ ಚಿಕ್ಕರಲ್ಲಿ ಕ್ಯಾನ್ಸರ್ ಕಡಿಮೆ ಆಗುತ್ತಂದರೆ ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಡ್ಯಾಮೇಜಸ್ಸನ್ನು ಅದನ್ನು ನಮ್ಮ ಸೆಲ್ಸ್ಗಳು ಅದನ್ನು ರಿಪೇರ್ ಮಾಡ್ತವೆ ಈಸಿಯಾಗಿ. ಸೊ ಜಾಸ್ತಿ ರಕ್ತ ಚಲನೆ ಇದ್ದಾಗ ಅದು ರಿಪೇರು ಜಾಸ್ತಿ ಬೇಗ ಆಗುತ್ತೆ. ಅಂದರೆ ನಮ್ಮ ಎಷ್ಟು ನ್ಯೂಟ್ರಿಯೆಂಟ್ಸ್ ಆಗ್ಬೋದು, ಆಕ್ಸಿಜನ್ ಜಾಸ್ತಿ ಸಪ್ಲೈ ಇರುತ್ತೆ. ಸೊ ಎಲ್ಲಿ ಜಾಸ್ತಿ ಈ ನ್ಯೂಟ್ರಿಯೆಂಟ್ ಸಪ್ಲಿಮೆಂಟ್ ಇರುತ್ತೆ, ಎಲ್ಲಿ ಜಾಸ್ತಿ ಮೂಮೆಂಟ್ ಇರುತ್ತೆ, ಈ ಥರ ರಿಪೇರ್ಗಳು ಜಾಸ್ತಿ ನಡೀತವೆ, ಅತಿ ಬೇಗ ಆಗುತ್ತೆ. ಸೊ ಹಾಗಾಗಿ ಅದು ಏನಾದರೂ ಡ್ಯಾಮೇಜ್ ಯಾವುದೇ ಒಂದು ಫುಡ್ಡಿಂದಾಗಿರ್ಬೋದು, ಬೇರೆ ಕೆಮಿಕಲ್ ಡ್ಯಾಮೇಜಸ್ ಡಿ ಎನ್ ಎಯಲ್ಲಿ ಬಂದ್ರೂ ಅದು ಈಸಿಯಾಗಿ ರಿಪೇರ್ ಆಗುತ್ತೆ. ಅದೇ ಈ ಕೆಲವೊಂದು ರೆಕ್ಟಮ್ ಅಂತ ಹೇಳ್ತೀವಿ, ಗುದದ್ವಾರ, ಅಲ್ಲಿ ಜಾಸ್ತಿ ಮೂಮೆಂಟ್ಸ್ ಅಷ್ಟಾಗಲ್ಲ, ಆದರೆ ಅಲ್ಲಿ ಕ್ಯಾನ್ಸರ್ ಜಾಸ್ತಿ ಬರುತ್ತೆ. ಅಲ್ಲಿ ಬ್ಲಡ್ ಸಪ್ಲೈನೂ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಸಿಗ್ಮಾಯ್ಡ್ ಕೋಲನ್ ಅಂತ ಬರುತ್ತೆ, ಅಂದರೆ ದೊಡ್ಡ ಕರಳಿನ ಒಂದು ಭಾಗ, ಅಲ್ಲಿಯೂ ಸಹ ಈ ಬ್ಲಡ್ ಸಪ್ಲೈ ಸ್ವಲ್ಪ ಕಡಿಮೆ ಇರುತ್ತೆ ಬೇರೆ ಭಾಗಕ್ಕೆ ಕಂಪೇರ್ ಮಾಡಿ. ಸೊ ಅಲ್ಲಿಯೂ ಸಹ ಈ ಥರ ಕ್ಯಾನ್ಸರ್ ಜಾಸ್ತಿ ಬರುತ್ತೆ. ರೈಟ್ ಕೊಲನ್ ಅಂತ ಬರುತ್ತೆ, ಅಲ್ಲಿಯೂ ಸಹ ಸ್ವಲ್ಪ ರಕ್ತನಾಳದ ಚಲನೆ ಕಡಿಮೆ ಇರುತ್ತೆ. ಸೊ ಆ ಭಾಗದಲ್ಲಿ ಕ್ಯಾನ್ಸರ್ ಸ್ವಲ್ಪ ಜಾಸ್ತಿ ಬರುತ್ತೆ. ಸೊ ರಕ್ತ ಚಲನೆ ಜಾಸ್ತಿ ಇದ್ದಲ್ಲಿ ಕ್ಯಾನ್ಸರ್ ಕಡಿಮೆ ಇರುತ್ತೆ. ಈಗ ಹಾರ್ಟ್ ಆಗಿರ್ಬೋದು, ಹಾರ್ಟಲ್ಲಿ ಯಾವಾಗಲೂ ಬ್ಲಡ್ ಫ್ಲೋನೇ ಇದ್ದೇ ಇರುತ್ತೆ. ಸೊ ಹಂಗಾಗಿ ಅಲ್ಲಿನೂ ಸಹ ಬ್ಲಡ್ ಫ್ಲೋ ಇರುತ್ತೆ, ಅಲ್ಲಿ ಜಾಸ್ತಿ ಮೈಟೋಕಾಂಡ್ರಿಯಸ್ ಇರ್ತವೆ, ಹಂಗಾಗಿ ಅಲ್ಲಿ ಏನೇ ಸೆಲ್ ಡ್ಯಾಮೇಜ್ ಆದರೂ ಡಿ ಎನ್ ಎಲ್ಲಿ ಬೇಗ ರಿಪೇರ್ ಆಗ್ಬಿಡುತ್ತೆ. ಹಂಗಾಗಿ ಅಂಥ ಅಂಗಗಳಲ್ಲಿ ಕ್ಯಾನ್ಸರ್ ಕಡಿಮೆ. ಇನ್ನು ಮತ್ತೆ ನೆಕ್ಸ್ಟ್ ಹೇಳೋದಾದರೆ ಪ್ಯಾಂಕ್ರಿಯಸ್. ಪ್ಯಾಂಕ್ರಿಯಸ್ ಏನಂದರೆ ಅದರಲ್ಲಿ ಹೆಡ್ ಬಾಡಿ ಟೈಲ್ ಅಂತ ಇರುತ್ತೆ. ಹೆಡ್ ರೀಜನ್ ಅಲ್ಲಿ ಕ್ಯಾನ್ಸರ್ ಬಂದ್ರೆ ನೋವು ಬಹಳ ಲೇಟ್ ಆಗಿ ಬರುತ್ತೆ. ಫಸ್ಟ್ ಊಟ ಮಾಡೋದು ಕಡಿಮೆ ಆಗೋದು, ಜಾಂಡಿಸ್, ಚಳಿ ಜ್ವರ ಬರೋದು, ಮತ್ತೆ ತೂಕ ಕಡಿಮೆ ಆಗೋದು, ಈ ತರ ಆಗುತ್ತೆ. ಅದೇ ಬಾಡಿ ಟೈಲ್ ಭಾಗದಲ್ಲಿ ಬಂದ್ರೆ ಜಾಂಡಿಸ್ ಏನು ಇರೋದಿಲ್ಲ, ಬಟ್ ಕೆಲವೊಬ್ಬರಿಗೆ ನೋವು ಇರುತ್ತೆ, ವೆಯ್ಟ್ ಕಡಿಮೆ ಆಗುತ್ತೆ, ಮತ್ತೆ ಊಟ ಮಾಡಕ್ ಆಗೋದಿಲ್ಲ, ಊಟ ಕಡಿಮೆ ಮಾಡ್ಕೊಂತ ಹೋಗ್ತಾರೆ. ನಂತರ ಗಾಲ್ ಬ್ಲಾಡರ್, ಪಿತ್ತಕೋಶ, ಪಿತ್ತನಾಳ, ಇದರಲ್ಲೂ ಸಹ ಕ್ಯಾನ್ಸರ್ ಬಂದ್ರೆ ಜಾಂಡಿಸ್ ಇರುತ್ತೆ. ಪಿತ್ತಕೋಶ ಜಾಂಡಿಸ್ ಬರೋದು ಬಹಳ ಲೇಟ್ ಆಗಿ ಬರುತ್ತೆ, ಪಿತ್ತನಾಳದಲ್ಲಿ ಇದ್ರೆ ಅದು ಬೇಗನೆ ಬರುತ್ತೆ. ಇದರಲ್ಲೂ ಸಹ ಜಾಂಡಿಸ್ ಬಂದ ತಕ್ಷಣ ಊಟ ಮಾಡೋದು ಕಡಿಮೆ ಮಾಡಿಬಿಡ್ತಾರೆ, ಚಳಿ ಜ್ವರ ಬರೋದು, ಈ ಥರ ಲಕ್ಷಣಗಳಿರ್ತವೆ. ನಂತರ ಲಿವರ್ ಕ್ಯಾನ್ಸರ್ ಹೇಳೋದಾದ್ರೆ ಹೆಪಟೋಸಿಲ್ಲರ್ ಕಾರ್ಸಿನೋಮ ಅಂತಾರೆ, ವೆಯ್ಟ್ ಕಡಿಮೆ ಆಗೋದು, ಊಟ ಕಡಿಮೆ ಸೇರೋದು, ಆ ಥರ ತೊಂದರೆಗಳು ಇರ್ತದೆ.
1: ಡಾಕ್ಟರ್, ಒಂದಷ್ಟು ಯಾವ್ಯಾವ ಭಾಗಗಳಿಗೆ ಬರುತ್ತೆ ಅನ್ನುವಂಥದ್ದನ್ನ ಹೇಳಿದ್ರಿ. ಈಗ ಬೇರೆ ಬೇರೆ ಅಂಗಗಳಿಗೆ ಕಾಣಿಸ್ಕೊಂಡಾಗ ಬೇರೆ ಬೇರೆ ಲಕ್ಷಣಗಳೇ ಇರುತ್ತವೆ, ಹಾಗೆ ಬೇರೆ ಬೇರೆ ವ್ಯಕ್ತಿಗೂ ಬೇರೆ ಬೇರೆ ಲಕ್ಷಣಗಳು ಕಾಣಿಸ್ಕೊಳ್ಬಹುದು.
0: ಹೌದು, ಅಂದ್ರೆ ಕ್ಯಾನ್ಸರ್ ಒಳಗಡೆ ಒಂದು ಯಾವ ಸ್ಟೇಜ್ ಯಾವ ತರ ಕ್ಯಾನ್ಸರ್ ಅಂತ ಬರುತ್ತೆ. ಈಗ ಕೆಲವೊಂದು ಕ್ಯಾನ್ಸರ್ಗಳು ಬರ್ತವೆ, ಎಲ್ಲ ಕ್ಯಾನ್ಸರ್ ಒಂದೇ ರೀತಿಯಲ್ಲಿ ಇರೋದಿಲ್ಲ. ಅಗ್ರೆಸಿವ್ ಕ್ಯಾನ್ಸರ್ಸ್ ಅಂತ ಬೇರೆ ಇರ್ತವೆ, ವೆಲ್ ಡಿಫ್ರೆನ್ಷಿಯೇಟೆಡ್ ಅಂತ ಇರ್ತವೆ, ಪೂರ್ಲಿ ಡಿಫ್ರೆನ್ಷಿಯೇಟೆಡ್ ಅಂತ. ಇನ್ನು ಕೆಲವು ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್ಸ್ ಅಂತ ಬರ್ತವೆ, ಅಂದರೆ ಕೆಲವೊಂದು ಕ್ಯಾನ್ಸರ್ಗಳು ಅದು ನಮ್ಮ ದೇಹದಲ್ಲಿ ಲೈಫ್ ಲಾಂಗ್ ಒಂದು 10 ವರ್ಷ 20 ವರ್ಷದವರೆಗೂ ಇರ್ತವೆ. ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್ಗಳು ಜಾಸ್ತಿ ಅಂತ ರಾಸ್ ಮಾಡೋದಿಲ್ಲ. ಅದೇ ಕೆಲವೊಂದು ಪೂರ್ಲಿ ಡಿಫ್ರೆನ್ಷಿಯೇಟೆಡ್ ಕ್ಯಾನ್ಸರ್ಸ್ ಆ ಥರ ಇದ್ದರೆ ಅವು ಭಾಳ ಅಗ್ರೆಸಿವ್ ಆಗಿರ್ತವೆ, ಅಂದರೆ ತುಂಬ ಫಾಸ್ಟಾಗಿ ಬೆಳೀತವೆ, ತುಂಬ

0: ಫಾಸ್ಟ್ ಆಗಿ ಬೇರೆ ಅಂಗಗಳನ್ನು
1: ಹರಡ್ಕೊಡುತ್ತೆ.
0: ಹರಡುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಗ್ಯಾಸ್ಟ್ರಿಕ್ ಕ್ಯಾನ್ಸರ್, ಅದು ತುಂಬ ಅಗ್ರೆಸಿವ್ ಕ್ಯಾನ್ಸರ್. ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್, ಇದನ್ನು ತುಂಬ ಅಗ್ರೆಸಿವ್ ಕ್ಯಾನ್ಸರ್. ಗಾಲ್ ಬ್ಲಡರ್ ಕ್ಯಾನ್ಸರ್, ಅದನ್ನು ತುಂಬ ಅಗ್ರೆಸಿವ್. ಕೊಲಾಂಜಿಯೋ ಕಾರ್ಸಿನೋಮ ಅಂತ ಬರುತ್ತೆ, ಪಿತ್ತನಾಳದ ಕ್ಯಾನ್ಸರ್, ಅದೂ ಅಗ್ರೆಸಿವ್. ಲಿವರ್ ಕ್ಯಾನ್ಸರು ಅಗ್ರೆಸಿವ್ ಇರುತ್ತೆ, ಬಟ್ ಸ್ವಲ್ಪ ಟೈಮ್ ಕೊಡುತ್ತೆ ನಮಗೆ ಲಿವರಲ್ಲಿ ಇರ್ತಕ್ಕಂಥ ಟೈಮ್. ಇವಕ್ಕೆಲ್ಲ 3-6 ತಿಂಗಳೊಳಗೆ ನೋಡಿಲ್ಲ ಅಂದರೆ ಮುಗಿದು ಹೋಯ್ತು. ಆಮೇಲೆ ಎಲ್ಲ ಕಡೆ ಸ್ಪ್ರೆಡ್ ಆಗಿರುತ್ತೆ. ನಾವು ಬಹಳಷ್ಟು ಟ್ರೀಟ್ಮೆಂಟ್ ಕೊಟ್ಟರು ಅಷ್ಟು ನಮಗೆ ಬೇಕಾಗಿರ್ತಕ್ಕಂಥ ರಿಸಲ್ಟ್ ಸಿಗೋದಕ್ಕೆ ಬಹಳ ಕಷ್ಟ ಆಗ್ತದೆ.
1: ಏನು ಕಾರಣ ಆಗುತ್ತೆ ಡಾಕ್ಟರ್ ಈ ಒಂದು ಕ್ಯಾನ್ಸರ್ ಬರೋದಕ್ಕೆ ಎಲ್ಲ ಭಾಗಗಳಿಗೂ?
0: ಬಹಳಷ್ಟು ಜನಗಳಿಗೆ ಕೆಲವು ಕಾರಣಗಳು ಇರ್ತವೆ. ಬಹಳಷ್ಟು ಜನಗಳಿಗೆ ಏನೇನು ಕಾರಣ ಇರ್ತದೆ ಅಂದರೆ ಒಂದು ಕುಡಿತನ, ಕುಡಿಯೋದ್ರಿಂದ ಕ್ಯಾನ್ಸರ್ ಬರುತ್ತೆ. ಎಸ್ಪೆಷಲಿ ಲಿವರ್ ಕ್ಯಾನ್ಸರ್ ಆಗಿರ್ಬೋದು, ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಆಗ್ಬೋದು, ಸ್ಟಮಕ್ ಕ್ಯಾನ್ಸರ್ ಇವೆಲ್ಲ. ಇನ್ನು ಕೆಲವೊಬ್ಬರಿಗೆ ಸ್ಮೋಕಿಂಗಿಂದ ಬರುತ್ತೆ. ಇನ್ನು ಕೆಲವೊಬ್ಬರಿಗೆ ತಂಬಾಕು, ತಂಬಾಕು ಅದು ಆಲ್ಮೋಸ್ಟ್ ಎಲ್ಲ ದೇಹದಲ್ಲಿರ್ತಕ್ಕಂಥ ಎಲ್ಲ ಕಡೆ ಅಫೆಕ್ಟ್ ಮಾಡುತ್ತೆ, ಎಲ್ಲ ಕ್ಯಾನ್ಸರ್ಗೂ ಅದೊಂದು ಕಾರಣ ಆಗ್ಬೋದು. ಕೆಲವೊಂದು ವೈರಸ್ ಇನ್ಫೆಕ್ಷನಿಂದನೂ ಬರುತ್ತೆ. ಈಗ ಲಿವರಲ್ಲಿ ಹೇಳಬೇಕಂದ್ರೆ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ವೈರಸ್ ಇನ್ಫೆಕ್ಷನ್ ಆದರೆ ಒಂದು 10-15 ವರ್ಷ ಆದಮೇಲೆ ಅವು ಕ್ಯಾನ್ಸರ್ ಆಗಲಿಕ್ಕೆ ಚಾನ್ಸಸ್ ಇರ್ತದೆ. ಮತ್ತು ಕೆಲವೊಂದು ಕೆಮಿಕಲ್ಸ್, ರೇಡಿಯೇಷನ್ಸ್, ಇವುಗಳಿಂದನೂ ಕ್ಯಾನ್ಸರ್ಸ್ ಬರ್ತದೆ. ಮತ್ತು ಸ್ಕಿನ್ ಅಂದರೆ ಸನ್ಲೈಟ್ ಭಾಳ ಎಕ್ಸ್ಪೋಷರ್ ಬರ್ತಕ್ಕಂಥ ಕೆಲವೊಂದು ಕಂಟ್ರೀಸಲ್ಲಿದೆ, ಅಲ್ಲಿ ಇರ್ತಕ್ಕಂಥ ಸನ್ಲೈಟಲ್ಲಿ ಇರ್ತಕ್ಕಂಥ ರೇಡಿಯೇಷನ್ಸಿಂದ ಕೆಲವರಿಗೆ ಸ್ಕಿನ್ ಕ್ಯಾನ್ಸರ್ ಬರುತ್ತೆ, ಬಟ್ ಹೊಟ್ಟೆ ಜೀರ್ಣಾಂಗದಂಥದ್ದೇನು ಕ್ಯಾನ್ಸರ್ ಬರಲ್ಲ.
1: ಹಾಗೆ ನಮ್ಮ ಬಹುಶಃ ಈಗಿನ ಎಲ್ಲ ಕಾಯಿಲೆಗಳಿಗೂ ಒಂದು ಮುಖ್ಯವಾಗಿ ಹೇಳುವಂಥದ್ದು ಆಹಾರ ಪದ್ಧತಿ, ಜೀವನ ಶೈಲಿ.
0: ಹೌದು ಹೌದು, ಆಹಾರ ಪದ್ಧತಿ ಅಂದರೆ ಕೆಲವೊಂದು ಆಹಾರಗಳ ಸೇವನೆ ಮಾಡೋರಿಗೆ ಕೆಲವೊಂದು ಕ್ಯಾನ್ಸರು ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸಲ್ಪಡುತ್ತೆ. ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ರೆಡ್ ಮೀಟ್ ಅಂದರೆ ಮಟನ್ನು, ಬೀಫ್ ಈ ಥರ ಫುಡ್ಗಳನ್ನು ಸೇವನೆ ಮಾಡ್ತಕ್ಕಂಥ ಪಾಪ್ಯುಲೇಷನ್ಸ್ಗಳಲ್ಲಿ ಕೆಲವೊಂದು ಕೋಲಾನ್ ರೆಕ್ಟಲ್ ಕ್ಯಾನ್ಸರ್ಸು ಭಾಳ ಕಾಮನ್ ಆಗಿರ್ತದೆ. ಈ ಅದು ಯಾವುದಕ್ಕಂದರೆ ಆ ಥರ ಫುಡ್ಗಳು ನಮ್ಮ ದೊಡ್ಡ ಕರಳಲ್ಲಿ ಚಿಕ್ಕರಲ್ಲಿ ಇರ್ತಕ್ಕಂಥ ಸೆಲ್ಸ್ಗಳನ್ನ ಡ್ಯಾಮೇಜ್ ಮಾಡ್ತವೆ. ಸೊ ಅದರಿಂದ ಅದು ಬರುತ್ತಂತ ಒಂದು ಥೇರಿ ಇದೆ. ಮತ್ತು ಈ ಅದನ್ನು ತಡೆಗಟ್ಟಲಿಕ್ಕೆ ಈ ಫೈಬರ್ ಕಂಟೆಂಟ್ ಫುಡ್, ವೆಜಿಟೇಬಲ್ಸು, ಫ್ರೂಟ್ಸು, ಹಣ್ಣು ಹಂಪಲು, ತರಕಾರಿ ಎಲ್ಲ ತಿನ್ನೋದು ಜಾಸ್ತಿ ಫೈಬರ್ ಕಂಟೆಂಟ್ ಇರೋದ್ರಿಂದ ಅವು ಸೆಲ್ಗಳನ್ನು ಡ್ಯಾಮೇಜ್ ಮಾಡ್ತಕ್ಕಂಥದ್ದು ಭಾಳ ಕಡಿಮೆ. ಅನಿಮಲ್ ಪ್ರೋಟೀನ್ಗಳು ನಮ್ಮ ದೇಹವನ್ನು ಜಾಸ್ತಿ ಡ್ಯಾಮೇಜ್ ಮಾಡ್ತವೆ. ಬಟ್ ಈ ಥರ ಪ್ಲ್ಯಾಂಟ್ ಸೋರ್ಸಿಂದ ಬರ್ತಕ್ಕಂಥ ಫೈಬರ್ಸ್, ಕಾರ್ಬೋಹೈಡ್ರೇಟ್ ಅಷ್ಟು ಡ್ಯಾಮೇಜ್ ಮಾಡೋದಿಲ್ಲ ಅಂತ ಒಂದು ಥೇರಿ ಇದೆ. ಸೊ ಅದರಿಂದ ನಮ್ಮ ಊಟದಲ್ಲಿ ವ್ಯತ್ಯಾಸ ಆಗೋದ್ರಿಂದನೂ ಕ್ಯಾನ್ಸರ್ ಬರುತ್ತೆ. ಅದು ಬಿಟ್ಟರೆ ಕೆಲವೊಂದು ವೈಟಮಿನ್ಸ್, ವಿಟಮಿನ್ ಡಿ ಮತ್ತು ಕ್ಯಾಲ್ಶಿಯಂ ಕೋಲಾನ್ ಕ್ಯಾನ್ಸರ್ಗೆ ಒಳ್ಳೆಯದು, ಸ್ವಲ್ಪ ಮಟ್ಟಿಗೆ ಪ್ರಿವೆಂಟ್ ಮಾಡುತ್ತಂತ ಕೆಲವೊಂದು ಥಿಯರಿ ಇದೆ. ಸೊ ಹಂಗಾಗಿ ಅದನ್ನು ಯೂಸ್ ಮಾಡಿ. ಕೆಲವು ಇನ್ನೊಂದು ಆಸ್ಪರಿನ್ ಅಂತ ಒಂದು ಗುಳಿಗೆ ಬರುತ್ತೆ, ಅದು ಕೂಡ ಕೋಲಾನ್ ಕ್ಯಾನ್ಸರಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಿವೆಂಟ್ ಮಾಡುತ್ತೆ.
1: ಅಂದರೆ ರಕ್ತವನ್ನು ತೆಳುಗೊಳಿಸುವಂಥ ಒಂದು ಅಂಶ ಇರುವಂಥದ್ದು ಆಸ್ಪಿರಿನ್.
0: ಅಂದರೆ ಇವೆಲ್ಲ ಏನಂದರೆ ನಮ್ಮ ದೇಹದಲ್ಲಿ ಒಂದು ಇನ್ಫ್ಲಮೇಷನ್ ಅಂತ ಶುರು ಆಗುತ್ತೆ. ಇನ್ಫ್ಲಮೇಷನಿಂದ ಏನಾಗುತ್ತೆ, ನಮ್ಮ ಡಿ ಎನ್ ಎಯಲ್ಲಿ ಕೆಲವೊಂದು ಡ್ಯಾಮೇಜಸ್ ಬರ್ತವೆ. ಅದು ಎದಕ್ಕಂದರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಕೆಲವೊಂದು ಆ್ಯಂಟಿ ಆಕ್ಸಿಡೆಂಟ್ಸ್, ಆಕ್ಸಿಡೆಂಟ್ಸ್ ಅಂತ ಇರ್ತವೆ. ಅವು ಏನು ಮಾಡ್ತವೆ, ನಮ್ಮ ಸೆಲ್ಸ್ಗಳನ್ನ ಡ್ಯಾಮೇಜ್ ಮಾಡ್ತವೆ. ಅದನ್ನು ತಡೆಗಟ್ಟತಕ್ಕಂತಹ ಒಂದು ಶಕ್ತಿ ಇವುಗಳಲ್ಲಿ ಇದೆ ಅಂತ.
1: ಇನ್ನು ಜೀವನ ಶೈಲಿ ಬಗ್ಗೆ ಹೇಳಿ, ಕ್ಯಾನ್ಸರ್ಗೆ ನಮ್ಮ ಜೀವನ ಶೈಲಿ ಕಾರಣ ಆಗುತ್ತೆ?
0: ಹೌದು, ಅಂದರೆ ಕೆಲವೊಬ್ಬರಿಗೆ ಎಸ್ಪೆಷಲಿ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರು ಮತ್ತು ಕೆಲವೊಂದು ಕ್ಯಾನ್ಸರು, ಭಾಳಷ್ಟು ಕ್ಯಾನ್ಸರು ಒಬೇಸ್ ಇರ್ತಕ್ಕಂಥ, ಅಂದರೆ ಭಾಳ ದಪ್ಪ ಇರೋರಿಗೆ ಕ್ಯಾನ್ಸರ್ ಬರ್ತಕ್ಕಂಥ ರಿಸ್ಕ್ ಇರುತ್ತೆ. ಅದಕ್ಕೆ ಒಂದು ಕಾರಣ ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲದೇ ಇರೋದು ಕೂಡ ಹೌದು. ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಸರಿಯಾಗಿ ಇಲ್ಲ ಅಂದರೆ ಕ್ಯಾನ್ಸರ್ ಬರಲಿಕ್ಕೆ ಸಾಧ್ಯತೆಗಳು ಜಾಸ್ತಿ ಇರ್ತದೆ.
1: ಇನ್ನು ಕೆಲವೊಂದು ಮೆಡಿಕಲ್ ಹಿಸ್ಟ್ರಿ ಇರುತ್ತಲ್ಲ ಡಾಕ್ಟರ್, ಬೇರೆ ಬೇರೆ ಕಾಯಿಲೆಗಳಿರುತ್ತೆ, ಅವು ಏನಾದರೂ ಕಾರಣ ಆಗುತ್ತಾ?
0: ಕೆಲವೊಂದಕ್ಕೆ ಬರುತ್ತೆ. ಈಗ ಭಾಳಷ್ಟು ದಿನಗಳು ಕೆಲವೊಂದು ಇನ್ಫೆಕ್ಷನ್, ಎಸ್ಪೆಷಲಿ ಲಿವರ್ ಕ್ಯಾನ್ಸರಲ್ಲಿ ಕೊಲಾಂಜಿಯೋ ಕಾರ್ಸಿನೋಮ ಅಂತ ಏನು ಹೇಳ್ತೀವಿ, ಭಾಳಷ್ಟು ದಿನಗಳು ಇನ್ಫೆಕ್ಷನ್ನು, ಇನ್ಫ್ಲಮೇಷನ್ ಅಲ್ಲಿ ನಡೀತಾ ಇದ್ದರೆ ಕೆಲವೊಂದು ಜಂತುಗಳು ಥರನೇ ಕೆಲವೊಂದು ಹುಳು ಥರ ಬರ್ತವೆ. ಅವು ನಮ್ಮ ದೇಶದಲ್ಲಿ ಭಾಳ ಕಡಿಮೆ, ಚೈನೀಸ್ ಪಾಪ್ಯುಲೇಷನಲ್ಲಿ ಆ ಇನ್ಫೆಕ್ಷನಿಂದ ಭಾಳ ದಿವಸ ಇದ್ದರೆ ಅದು ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದು ಲಿವರ್ ಕೊಲಾಂಜಿಯೋ ಕಾರ್ಸಿನೋಮ ಅಂತ ಬರುತ್ತೆ. ಈ ವೈರಸ್ ಕೂಡ ಸೇಮ್, ಹೆಪಟೈಟಿಸ್ ಬಿ ಸಿ, ಅವನು ಬಹಳ ವರ್ಷಗಳು ಇನ್ಫೆಕ್ಷನ್ ಬರೋದ್ರಿಂದ ಕ್ಯಾನ್ಸರ್ ಆಗಿ ಪರಿವರ್ತನೆಗೊಳ್ಳುತ್ತೆ. ಹೌದು
1: ಡಾಕ್ಟರ್, ಯಾರಾದರೂ ಕ್ಯಾನ್ಸರ್ಗೆ ಒಳಗಾದಂತ ವ್ಯಕ್ತಿ ನಮಗೆ ಗೊತ್ತಾದ್ರೆ ಯಾವ ಸ್ಟೇಜ್ ಅಲ್ಲಿ ಇತ್ತು ಅಂತ ಅನ್ನುವಂಥದ್ದನ್ನ ಪ್ರಶ್ನೆಯಾಗಿ ಕೇಳ್ತೇವೆ. ಏನ್ ಡಾಕ್ಟರ್ ಈ ಸ್ಟೇಜ್ ಅನ್ನುವಂಥದ್ದೇನು?
0: ಕ್ಯಾನ್ಸರ್ ಅಲ್ಲಿ 4 ಸ್ಟೇಜ್ ಬರುತ್ತೆ ಮೇಡಮ್. ಒಂದು ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4 ಅಂತ ಬರುತ್ತೆ. ಸ್ಟೇಜ್ 1 ಬಂದ್ಬಿಟ್ಟು ಎಷ್ಟು ಕಡಿಮೆ ಇರುತ್ತೆ ಸ್ಟೇಜ್ ಅಷ್ಟು ಒಳ್ಳೆಯದು, ಅಂದ್ರೆ ಅವ್ರಿಗೆ ಅಷ್ಟು ಬೇಗ ಕ್ಯೂರ್ ಆಗ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಸ್ಟೇಜ್ 4 ಅಂದರೆ ಅದು ಆಲ್ಮೋಸ್ಟ್ ಎಲ್ಲ

0: ಮಿತಿ ಮೀರಿ ಹೋಗಿದೆ, ಜಾಸ್ತಿ ಏನೋ ಟ್ರೀಟ್ಮೆಂಟ್ ಕೊಟ್ರು ಅಂತ ಒಳ್ಳೆ ರಿಸಲ್ಟ್ಸ್ನ ಇದನ್ನೇ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಸ್ಟೇಜ್ ಒನ್ನಲ್ಲಿ ಮತ್ತೆ ಒಳ್ಳೆ ವಿಚಾರಗಳು ಏನಂದರೆ ಅದನ್ನು ಕಂಪ್ಲೀಟಾಗಿ ಕ್ಯೂರ್ ಮಾಡ್ತಕ್ಕಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಅದರಲ್ಲೂ ಸಹ ಹಿಸ್ಟೋಪೆಥಾಲಜಿ ಅಂದರೆ ಯಾವ ಥರ ಕ್ಯಾನ್ಸರ್ ವೆಲ್ ಡಿಫ್ರೆನ್ಷಿಯೇಟೆಡ ಪೂವರ್ಲಿ ಡಿಫ್ರೆನ್ಷಿಯೇಟೆಡ್ ಅಂತ ಬರುತ್ತದೆ, ನಾಲ್ಕು ಟೈಪ್ ಬರುತ್ತದೆ. ಸೊ ಅದರಲ್ಲಿ ವೆಲ್ ಡಿಫ್ರೆನ್ಷಿಯೇಟೆಡ್ ಇತ್ತು ಸ್ಟೇಜ್ ಒನ್ ಇತ್ತಂದರೆ ಆಲ್ಮೋಸ್ಟ್ ಎಲ್ಲ ಕ್ಯಾನ್ಸರ್ಗಳನ್ನು ಸಹ ಕಂಪ್ಲೀಟಾಗಿ ನಾವು ಕ್ಯೂರ್ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಅದೇ ಸ್ಟೇಜ್ ಒನ್ ಇದೆ ಬಟ್ ಪ್ಯೂರ್ಲಿ ಡಿಫ್ರೆನ್ಷಿಯೇಟೆಡ್ ಇದೆ, ಆ ಥರ ಸ್ಟೇಜ್ ಒನ್ನಲ್ಲಿದ್ದರೂ ಸಹ ಅದನ್ನು ಭಾಳಷ್ಟು ಬೇರೆ ರೇಡಿಯೇಷನ್ ಕೀಮೋಥೆರಪಿ ತಗೊಂಡ್ರೂ ಮತ್ತೆ ಬರ್ತಕ್ಕಂಥ ಅಥವಾ ಬೇರೆ ಕಡೆ ಸ್ಪ್ರೆಡ್ ಆಗ್ತಕ್ಕಂಥ ರಿಸ್ಕ್ ಇರ್ತದೆ. ಸೊ ಸ್ಟೇಜು ಮತ್ತೆ ಅದರದ್ದು ವೆಲ್ ಡಿಫ್ರೆನ್ಷಿಯೇಟೆಡ್ ಪೂರ್ಲಿ ಡಿಫ್ರೆನ್ಷಿಯೇಟ್ ಅಂದರೆ ಅದು ಯಾವ ಎಷ್ಟರ ಮಟ್ಟಿಗೆ ಅಗ್ರೆಸಿವ್ ಆಗೈತಂತ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಕೆಲವೊಂದು ಅಲ್ಲೇ ಬೆಳ್ತವೆ, ಕೆಲವೊಂದು ಒಂದೇ ಹತ್ರ ಬೆಳೆದು ಅಲ್ಲೇ ಅದರದ್ದು ಬೇರ್ಗಳನ್ನು ಜಾಸ್ತಿ ಮಾಡ್ಕೊತ ಹೋಗುತ್ತೆ. ಕೆಲವೊಂದು ಒಂದು ಹತ್ರ ಇದ್ರೆ ಮತ್ತೆ ಇನ್ನೊಂದು ಹತ್ರ ಬೇಗ ಸ್ಪ್ರೆಡ್ ಆಗುತ್ತೆ. ಆ ಥರ ಕೆಲವೊಂದಕ್ಕೆ ಮೆಲನೋಮ ಅಂತ ಸ್ಕಿನ್ ಕ್ಯಾನ್ಸರ್ ಬಿಡುತ್ತೆ. ಆ ಥರ ಎಲ್ಲ ಚಿಕ್ಕದಾಗಿ ಆರಂಭದಲ್ಲಿ ಒಂದು ಸ್ಥಳದಲ್ಲಿ ಚಿಕ್ಕದಾಗಿದ್ರು ಬಟ್ ಬೇರೆ ಕಡೆ ಎಲ್ಲ ಬಾಡಿಯಲ್ಲಿ ಎಲ್ಲ ಬಹಳಷ್ಟು ಅಂಗಗಳಿಗೆ ಸ್ಪ್ರೆಡ್ ಆಗ್ತಿರ್ತದೆ. ಆ ಥರನೂ ಅದಕ್ಕೆ ಒಂದು
1: ಕಾಣಬಹುದು, ಆ ರೀತಿಯಾದಂತಹದ್ದನ್ನು ಕಾಣಬಹುದು.
0: ಹೌದು ಹೌದು ಹೌದು.
1: ಇನ್ನು ಸ್ಟೇಜ್ ಫೋರ್ ಈಗ ಬಂದಿದ್ದಾರೆ ಅಂತ ಹೇಳ್ಬಿಡ್ತೇವೆ, ಏನು ಮಾಡೋಕ್ಕಾಗಲ್ಲ.
0: ಸ್ಟೇಜ್ ಫೋರ್ ಬಹಳಷ್ಟು ಕಷ್ಟ ಟ್ರೀಟ್ ಮಾಡ್ಲಿಕ್ಕೆ, ಎಸ್ಪೆಷಲಿ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಆಯ್ತು, ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಆಯ್ತು, ಲಿವರ್ ಕ್ಯಾನ್ಸರ್ ಆಯ್ತು, ಪಿತ್ತಕೋಶ ಪಿತ್ತನಾಳದ ಕ್ಯಾನ್ಸರ್ ಇವೆಲ್ಲ ಸ್ಟೇಜ್ ಫೋರ್ ಇದ್ರೆ ಜಾಸ್ತಿ ಏನು ಮಾಡಕ್ ಬರಲ್ಲ ಅಂತ ಹೇಳ್ಬೋದು. ಅಥವಾ ಒಂದ್ ಸ್ವಲ್ಪ ಮಟ್ಟಿಗೆ ಅವರ ಒಂದು ಜೀವನ ಕಾಲವನ್ನು ಸ್ವಲ್ಪ ಮುಂದೂಡಬಹುದು ಅಂತ ಹೇಳಿ, ಕಂಪ್ಲೀಟ್ ಕ್ಯೂರ್ ಅಥವಾ ಬಹಳಷ್ಟು ವರ್ಷಗಳ ವರೆಗೆ ಇದು ಮಾಡೋದು
1: ಕಷ್ಟ,
0: ಕೆಲವು ತಿಂಗಳು ಅಥವಾ ಹೆಚ್ಚಾದ್ರೆ ಕೆಲವು ವರ್ಷ ಇದು ಮಾಡಬಹುದು. ಸ್ಟೇಜ್ ಫೋರ್ ಅಲ್ಲಿ ಒಂದು ಹೇಳಕ್ಕೆ ಕೆಲವೊಂದು ಒಳ್ಳೆ ಕ್ಯಾನ್ಸರ್ಸ್ ಗಳು ಇರ್ತವೆ, ಎಸ್ಪೆಷಲಿ ಕೋಲಾನ್ ಕ್ಯಾನ್ಸರ್ಸ್, ರೆಕ್ಟಲ್ ಟ್ಯೂಮರ್ಸ್ ಅಂತ ಬರ್ತಲ್ಲ, ಅವೆಲ್ಲ ಏನಂದ್ರೆ ಸ್ಟೇಜ್ ಫೋರ್ ಇದ್ರೂ ಸಹ ಅದನ್ನು ಆಪರೇಷನ್ ಮಾಡಿ ಸರಿ ಮಾಡಬಹುದು. ಕೀಮೋಥೆರಪಿ ರೇಡಿಯೋ ಕೊಟ್ಟು ಬಹಳಷ್ಟು ಮಟ್ಟಿಗೆ ಸರಿ ಮಾಡ್ತಕ್ಕಂಥ ಒಂದು ಅದಕ್ಕೆ ಒಂದು ಗುಣ ಇದೆ ಆ ಥರ. ಬಟ್ ನಾ ಹೇಳ್ದಂಗೆ ಪ್ಯಾಂಕ್ರಿಯಾಸು, ಸ್ಟಮಕ್ಕು, ಲಿವರ್ ಇವೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ. ಕೋಲಾನ್ ಕ್ಯಾನ್ಸರ್ಗೆ ಆ ಥರ ಇದೆ, ಲಿವರಲ್ಲಿ ಸ್ಪ್ರೆಡ್ ಆಗಿದ್ರು ಕೋಲಾನಿಂದ, ಅದನ್ನು ನಾವು ಒಂದು 5 ವರ್ಷ 10 ವರ್ಷ ಅವರು ಬದುಕಂಗೆ ಇದು ಮಾಡಬಹುದು,
1: ಕೆಲವೊಂದು
0: ಚಿಕಿತ್ಸೆ ಕೊಟ್ಟು ಸರಿ ಮಾಡಬಹುದು.
1: ತುಂಬಾ ಸರಿ ಈ ಕ್ಯಾನ್ಸರ್ನ ಒಂದು ಕೆಟ್ಟ ಗುಣ ಅಂತಾನೆ ಹೇಳ್ಬೋದು, ಯಾವುದೇ ಲಕ್ಷಣಗಳು ಆರಂಭದಲ್ಲಿ ಕಂಡು ಬರೋದಿಲ್ಲ, ಹಾಗಾಗಿಯೇ ತುಂಬಾ ಕೊನೆಯ ಹಂತಕ್ಕೆ ಹೋದಾಗ ರೋಗಿಗೆ ಅಥವಾ ಆ ವ್ಯಕ್ತಿಗೆ ತೊಂದರೆ ಆಗಿದೆ ಅಂತ ಗೊತ್ತಾಗುವಂಥದ್ದು. ಆದರೆ ನಾವು ಮೊದಲನೇ ಸ್ಟೇಜ್ ಇಂದನೇ ನೋಡ್ಕೊಳ್ಬಹುದಿತ್ತು ಅನ್ನುವಂಥ ಸಂದರ್ಭಗಳೇನು, ಹಾಗೆ ಯಾವೆಲ್ಲ ಪರೀಕ್ಷೆಗಳನ್ನು ಮಾಡ್ತೀರಿ?
0: ಒಂದು ಅವ್ರ ಗುಣಲಕ್ಷಣಗಳು, ವಯಸ್ಸು, ಸ್ವಲ್ಪ 40-50 ವಯಸ್ಸು ಮೇಲಿರೋರಿಗೆ ಈ ಥರ ಏನಾದರೂ ಲಕ್ಷಣಗಳು ಕಂಡ್ರೆ ಅದನ್ನು ಖಂಡಿತವಾಗಿಯೂ ನಾವು ಸಂಪೂರ್ಣವಾಗಿ ಅದನ್ನು ಏನು ತೊಂದರೆ ಅಂತೇಳಿ ಡೀಟೇಲ್ ಆಗಿ ಅದನ್ನೇ ಇನ್ವೆಸ್ಟಿಗೇಷನ್ ಮಾಡಿ ನೋಡಬೇಕಾಗುತ್ತೆ. ಸ್ಟಾರ್ಟಿಂಗ್ ನಾವು ಏನು ಮಾಡ್ತೀವಿ, ಅಲ್ಟ್ರಾಸೌಂಡ್ ಅಪ್ಡೌನ್ ಅಂತ ಮಾಡ್ತೀವಿ, ಎಂಡೋಸ್ಕೋಪಿ ಮಾಡ್ತೀವಿ, ಮತ್ತು ಕೆಲವೊಂದು ಬ್ಲಡ್ ಟೆಸ್ಟ್ಗಳು ಮಾಡ್ತೀವಿ. ಕ್ಯಾನ್ಸರ್ ರಿಲೇಟೆಡ್ ಬ್ಲಡ್ ಟೆಸ್ಟ್ಗಳು ಬರ್ತವೆ, ಅಂದರೆ ದೇಹದಲ್ಲಿ ಕ್ಯಾನ್ಸರ್ ಐತೆ ಅಂದರೆ ಕೆಲವೊಂದು ಬ್ಲಡ್ ಟೆಸ್ಟ್ಗಳಲ್ಲಿ ಕ್ಯಾನ್ಸರ್ ಇರಬಹುದಂತ ಒಂದು ಕೆಲವು ಕಣಗಳು ಜಾಸ್ತಿ ಆಗಿರ್ತಾವೆ. ಸೊ ಅದನ್ನು ಕಂಡುಹಿಡಿಯೋದ್ರ ಮುಖಾಂತರ ನಾವು ನೋಡ್ಬೋದು. ಮತ್ತು ಇಂಥದ್ದೇ ಹತ್ರ ಕ್ಯಾನ್ಸರ್ ಐತಿ ಅಂತ ಎಂಡೋಸ್ಕೋಪಿಯಲ್ಲೂ ಗೊತ್ತಾಗುತ್ತೆ. ಸಿಟಿ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಅಥವಾ MRI ಮಾಡೋ ಮುಖಾಂತರ ಕ್ಯಾನ್ಸರ್ ಇಂಥ ಅಂಗದಲ್ಲಿದೆ, ಅದು ಇಷ್ಟು ಸೈಸಲ್ಲಿದೆ, ಅದರ ಅಕ್ಕಪಕ್ಕ ಇರ್ತಕ್ಕಂಥ ರಕ್ತನಾಳಗಳು ಬೇರೆ ಅಂಗಗಳಿಗೆ ಏನಾದರೂ ಸ್ಪ್ರೆಡ್ ಆಗಿದೆಯಾ ಅಂತ ನಾವು ಕಂಡುಹಿಡಬಹುದು. ಮತ್ತು ದೇಹದಲ್ಲಿ ಭಾಳಷ್ಟು ಕಡೆ ಎಲ್ಲಾದರೂ ಸ್ಪ್ರೆಡ್ ಆಗಿದ್ದರೆ ಕೆಲವೊಂದು ಕ್ಯಾನ್ಸರ್ ಸಿಟಿ ಸ್ಕ್ಯಾನಲ್ಲಿ ಒಂದು ಹತ್ರ ಅಷ್ಟೇ ಇರುತ್ತೆ, ಅಕ್ಕಪಕ್ಕ ಎಲ್ಲೂ ಇರೋದಿಲ್ಲ. ಬಟ್ ಭಾಳಷ್ಟು ದೂರಗಳ ಅಂಗಗಳಿಗೆ ಬೋನ್ ಮೆಟಾಸ್ಟೈಸಿಸ್, ಬ್ರೈನ್ ಮೆಟಾಸ್ಟೈಸಿಸ್ ಅಂತ ಬರ್ತದೆ, ಇವೆಲ್ಲ ಗೊತ್ತಾಗಬೇಕಂದ್ರೆ ಪೆಟ್ ಸ್ಕ್ಯಾನ್ ಅಂತ ಮಾಡ್ತೀವಿ. ಅದನ್ನು ಮಾಡಿದರೆ ನಾವು ಬೇರೆ ಕಡೆ ಎಲ್ಲೇ ಇದ್ರೂ ಕ್ಯಾನ್ಸರ್ ನಮಗೆ ಗೊತ್ತಾಗುತ್ತೆ. ಈ ಟೆಸ್ಟ್ಗಳ ಮುಖಾಂತರ ಮತ್ತು ಕೆಲವೊಂದು ಇದಕ್ಕಳಿಗೆ ಅದು ಕ್ಯಾನ್ಸರ್ ಗಡ್ಡೆನೋ ಅಥವಾ ಸಾದಾ ಗಡ್ಡೆನೋ ಅಂತ ಕಂಡುಹಿಡಿಯೋದು ಕಷ್ಟ ಆಗುತ್ತೆ. ಅಂಥ ಟೈಮಲ್ಲಿ ನಾವು ಬಯಾಪ್ಸಿ ಮಾಡೋನು ಕಂಡುಹಿಡಿಬೋದು. ಸೊ ಅದು ನಾವು ಎಂಡೋಸ್ಕೋಪಿ ಮುಖಾಂತರನೂ ಮಾಡ್ಬೋದು ಅಥವಾ ಆಪರೇಷನ್ ಮಾಡಿ ಮಾಡ್ಬೋದು ಅಥವಾ ಕೆಲವೊಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮುಖಾಂತರ ಯೂಸ್ ಮಾಡಿ ಅದರ ಮುಖಾಂತರನೂ ಬಯಾಪ್ಸಿ ಮಾಡಿ ಇಂಥದೇ ಕ್ಯಾನ್ಸರ್ ಅಂತ ನಾವು ಕಂಡುಹಿಡಿಬೋದು.
1: ಓಕೆ ಡಾಕ್ಟ್ರಿ, ಈಗ ಹೌದು ಕ್ಯಾನ್ಸರ್ ಇದೆ ಅನ್ನುವಂಥದ್ದು ಗೊತ್ತಾಗ್ಬಿಟ್ಟಿದೆ. ಚಿಕಿತ್ಸೆಗೆ ಹೇಳೋದಾದರೆ ಮುಂದೆ ಏನೆಲ್ಲ ಚಿಕಿತ್ಸೆಗಳು ಉಂಟು ಅಂತ?
0: ಕ್ಯಾನ್ಸರಿಗೆ ಖಂಡಿತವಾಗಿ ಚಿಕಿತ್ಸೆ ಇದೆ. ಎಲ್ಲ ಕ್ಯಾನ್ಸರ್ ಬಂದ್ಬಿಟ್ರೆ ಜೀವಿತನೇ ಮುಗೀತು ಅಂತ ಭಯ ಪಡ್ತಕ್ಕಂಥ ಇಲ್ಲ. ಬಟ್ ಆದಷ್ಟು ಬೇಗ ಕಂಡುಹಿಡಿದು ಬೇಗ ಟ್ರೀಟ್ಮೆಂಟ್ ತಗೊಳೋದ್ರಿಂದ ಭಾಳಷ್ಟು ಉಪಯೋಗಗಳಿದೆ. ಸೊ ಕ್ಯಾನ್ಸರ್ ಚಿಕಿತ್ಸೆ ಏನಂದ್ರೆ ಸ್ಟೇಜ್ ಒನ್ನಲ್ಲಿ ಭಾಳಷ್ಟು ಕ್ಯಾನ್ಸರ್ಗಳಿಗೆ ಜಸ್ಟ್ ಆಪರೇಷನ್ ಮುಖಾಂತರ, ಇದು ಎಂಡೋಸ್ಕೋಪಿ ಆಗಿರ್ಬೋದು, ಲ್ಯಾಪ್ರೋಸ್ಕೋಪಿಕ್ ಅಥವಾ ಓಪನ್ ಸರ್ಜರಿ ಮಾಡೋದ್ರ ಮುಖಾಂತರನೇ ಕಂಪ್ಲೀಟಾಗಿ ಸರಿ ಮಾಡ್ಬೋದು. ಸ್ಟೇಜ್ 2 ನಂತರ ಅವಾಗ

0: ಮಲ್ಟಿ ಮೊಡಾಲಿಟಿ ಟ್ರೀಟ್ಮೆಂಟ್ ಅಂತ ಬರುತ್ತೆ. ಅಂದರೆ ಸರ್ಜರಿ ಜೊತೆಗೆ ಕೀಮೋಥೆರಪಿ, ರೇಡಿಯೋಥೆರಪಿ ಅಂತ ಟ್ರೀಟ್ಮೆಂಟ್ ಕೂಡ ಸಹ ಬೇಕಾಗ್ತದೆ.
1: ಓಕೆ.
0: ಕೆಲವೊಂದರಿಗೆ ಆಪರೇಷನ್ ಮುಂಚೆ ಕೀಮೋಥೆರಪಿ ಕೊಡ್ತಾರೆ, ಕೆಲವೊಬ್ಬರಿಗೆ ಆಪರೇಷನ್ ಆದಮೇಲೆ ಕೊಡ್ತಾರೆ, ಕೆಲವೊಂದೊಂದು ಕ್ಯಾನ್ಸರ್ಗೆ ರೇಡಿಯೇಷನ್ ಕೊಡ್ತೀವಿ, ಕೆಲವೊಂದು ಕ್ಯಾನ್ಸರ್ ರೇಡಿಯೇಷನ್ ಕೊಡೋಕ್ಕೆ ಬರೋದಿಲ್ಲ, ಆ ಥರ ಎಲ್ಲ ಇರುತ್ತೆ. ಈಗ ಅನ್ನನಾಳ ಕ್ಯಾನ್ಸರು, ಗುದದ್ವಾರ ಕ್ಯಾನ್ಸರ್, ಇದಕ್ಕೆಲ್ಲ ರೇಡಿಯೇಷನ್ ಕೊಟ್ಟರೆ ಭಾಳಷ್ಟು ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಕೆಲವೊಂದು ಲಿಂಫೋಮಾ ಕ್ಯಾನ್ಸರ್ಸ್ ಅಂತ ಬರ್ತವೆ, ಇವಕ್ಕೆಲ್ಲ ಸರ್ಜರಿನೇ ಬೇಕಿಲ್ಲ, ಕೀಮೋಥೆರಪಿಯಲ್ಲೇ ಸರಿ ಮಾಡ್ಬೋದು. ಬಟ್ ಭಾಳಷ್ಟು ಕ್ಯಾನ್ಸರ್ಗಳಿಗೆ ಸರ್ಜರಿ ಅಲ್ಟಿಮೇಟ್ಲಿ ಬೇಕಾಗುತ್ತೆ. ಸೊ ಸ್ಟೇಜ್ 2 ಆದಮೇಲೆ ಮಲ್ಟಿ ಮೊಡಾಲಿಟಿ ಟ್ರೀಟ್ಮೆಂಟ್ ಬೇಕಾಗ್ತದೆ. ಅದು ಬಿಟ್ಟರೆ ಬೇರೆ ಕೆಲವೊಂದು ಕ್ಯಾನ್ಸರ್ಗಳಿಗೆ ನಾವು ಲಿವರ್ ಟ್ರಾನ್ಸ್ಪ್ಲಾಂಟ್, ಎಸ್ಪೆಷಲಿ ಲಿವರ್ ಕ್ಯಾನ್ಸರ್ ಇದ್ದರೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂತಲೂ ಮಾಡ್ತೀವಿ. ಅಂದರೆ ಅದು ಕ್ಯಾನ್ಸರ್ ಇರ್ತಕ್ಕಂಥ ಲಿವರ್ನ ತೆಗೆದು ಬೇರೆ ಲಿವರನ್ನು ಹಾಕ್ಬೋದು. ಎಸ್ಪೆಷಲಿ ಅವರಿಗೆ ಲಿವರ್ ಆಲ್ರೆಡಿ ಡ್ಯಾಮೇಜ್ ಆಗಿದೆ, ಅಂದರೆ ಸಿರೋಟಿಕ್ ಲಿವರ್ ಇದೆ, ಅವರಿಗೆ ಕ್ಯಾನ್ಸರ್ ತೆಗೆದ್ರೂ ಅವ್ರ ಲಿವರ್ ಆಲ್ರೆಡಿ ಅದು ಫೇಲ್ ಆಗಿ ಹೋಗೈತೆ. ಹಂಗಾಗಿ ಅವ್ರಿಗೆ ಲಿವರೂ ಬೇಕು, ಕ್ಯಾನ್ಸರು ತೆಗಿಬೇಕು, ಅಂಥವ್ರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಮತ್ತು ಲಿವರ್ ಫೇಲ್ಯೂರ್ ಆಗಿರೋರಿಗೆ ಆಪರೇಷನು ಮಾಡೋಕೆ ಆಗೋದಿಲ್ಲ. ಸೊ ಅಂಥವ್ರಿಗೆಲ್ಲ ಹೊಸದು ಅವ್ರದ್ದು ಲಿವರ್ ತೆಗೆದು ಇನ್ನೊಂದು ಹೊಸ ಲಿವರ್ ಹಾಕ್ಬೇಕಾಗ್ತದೆ. ಸೊ ಟ್ರಾನ್ಸ್ಪ್ಲಾಂಟು, ಸರ್ಜರಿ, ಕೀಮೋಥೆರಪಿ, ರೇಡಿಯೋಥೆರಪಿ, ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ಗಳು ಇವೆ.
1: ಈಗ ಎಲ್ಲ ವಿಷಯಗಳಲ್ಲೂ ತುಂಬ ಅಡ್ವಾನ್ಸ್ ಆಗ್ತಾ ಇದೆ ಅಂತ ಹೇಳಿ, ಈಗ ಈ ಕ್ಯಾನ್ಸರಿನ ಟ್ರೀಟ್ಮೆಂಟ್ ಅಲ್ಲೂ ಕೂಡ ಏನಾದರೂ ಆ ರೀತಿಯಾದಂಥ ಅಡ್ವಾನ್ಸ್ ಟ್ರೀಟ್ಮೆಂಟ್ ಇದೆಯಾ?
0: ಹೌದು, ಈಗ ಮುಂಚೆ ಇರತಕ್ಕಂಥ ಕ್ಯಾನ್ಸರ್ ಡ್ರಗ್ಸಿಗೂ ಈಗಿರ್ತಕ್ಕಂಥ ಕ್ಯಾನ್ಸರ್ ಡ್ರಗ್ಸಿಗೂ ವ್ಯತ್ಯಾಸ ಇದೆ. ಮುಂಚೆ ಇರತಕ್ಕ ಕೆಲವೇ ಡ್ರಗ್ಸ್ಗಳಿದ್ವು, ಈಗೆಲ್ಲ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಲೆವೆಲಲ್ಲಿ ಇಂಥ ಕ್ಯಾನ್ಸರ್ಗೆ ಇಂಥ ಮ್ಯೂಟೇಷನ್ ಒಳಗೆ ಇಂಥ DNA ಡ್ಯಾಮೇಜ್ ಇಂಥ ಲೆವೆಲಲ್ಲಿ ಡ್ಯಾಮೇಜ್ ಆಗಿತ್ತು ಅಂದರೆ ಅದಕ್ಕೆ ಪರ್ಟಿಕ್ಯುಲರ್ ಡ್ರಗ್ಸ್ ಎಲ್ಲ ಬಂದಿದ್ದಾವೆ. ಮುಂಚೆ ರೆಸ್ಪಾನ್ಸಿಗು ಈಗ ಥರ ರೆಸ್ಪಾನ್ಸಿಗೂ ಆ ಹೊಸ ಡ್ರಗ್ಸ್ ಅದು ಭಾಳಷ್ಟು ಚಲೋ ರೆಸ್ಪಾನ್ಸ್ ಸಿಗ್ತಾ ಇದೆ. ಮತ್ತೆ ಮುಂಚೆ ಎಲ್ಲ ಭಾಳಷ್ಟು ಓಪನ್ ಸರ್ಜರಿ ಅಂತ ಮಾಡ್ತಿದ್ವಿ, ಈಗೆಲ್ಲ ಲ್ಯಾಪ್ರೋಸ್ಕೋಪಿಕ್ ಇದೆ, ರೋಬೋಟಿಕ್ ಸರ್ಜರೀಸ್ ಇದೆ, ಮತ್ತೆ ಕೆಲವರಿಗೆ ಎಂಡೋಸ್ಕೋಪಿಕ್, ಚಿಕ್ಕ ಕ್ಯಾನ್ಸರ್ಗೆಲ್ಲ ಎಂಡೋಸ್ಕೋಪಿಕ್ ಸರ್ಜರೀಸ್ ಅಲ್ಲೇ ಸರಿ ಮಾಡಬಹುದು. ಮತ್ತೆ ಕೆಲವೊಂದು ಹೇಳಿದ ಲಿಂಫೋಮಾ ಆ ಥರ ಎಲ್ಲ ಕ್ಯಾನ್ಸರ್ಗೆ ಸರ್ಜರಿನೇ ಇಲ್ದಂಗೆ ಕೀಮೋಥೆರಪಿಯಲ್ಲೇ ಸರಿ ಮಾಡಿ.
1: ಓಕೆ ಡಾಕ್ಟರ್, ಈಗ ಚಿಕಿತ್ಸೆ ಬಗ್ಗೆ ಹೇಳ್ತಾ ಇದ್ರಿ, ಆದರೆ ನಾವು ಇದೆಲ್ಲದನ್ನು ತಡೆಗಟ್ಟಬಹುದಿತ್ತು ಅಂತ ಅನ್ನೋದಾದರೆ ಏನು ಮುಂಜಾಗ್ರತೆ ಕ್ರಮವನ್ನು ವಹಿಸಿದರೆ ಆದಷ್ಟು ಕ್ಯಾನ್ಸರಿಂದ ಬರದೇ ಇರೋ ಹಾಗೆ ನೋಡ್ಕೊಳ್ಬಹುದು ಅಂತ?
0: ಕೆಲವೊಂದು ಕ್ಯಾನ್ಸರ್ಗಳಿಗೆ ಪರ್ಟಿಕ್ಯುಲರ್ ಕಾರಣಗಳು ಇವೆ, ಅಂಥವುಗಳನ್ನು ನಾವು ತಟ್ಟಬಹುದು. ಎಸ್ಪೆಷಲಿ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮ್ಗೆ ಸಂಬಂಧಿಸಿದಂತೆ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ವೈರಸ್ಗಳೇನಿದ್ದಾವೆ, ಮತ್ತು ಹೆಚ್ ಪೈಲೋರಿ ಬ್ಯಾಕ್ಟೀರಿಯಾನು ಒಂದು ಕಾರಣ ಹೌದು ಗ್ಯಾಸ್ಟ್ರಿಕ್ ಕ್ಯಾನ್ಸರ್ಗೆ, ಮತ್ತು HPV ವೈರಸ್ ಅಂತ ಬರ್ತದೆ ಸರ್ವೈಕ, ಇವುಗಳಿಗೆಲ್ಲ ಕೆಲವೊಂದು ಟ್ರೀಟ್ಮೆಂಟ್ ಇದೆ. ಈಗ ಹೆಪಟೈಟಿಸ್ ಬಿ ಇಂದ ನಮಗೆ ಕ್ಯಾನ್ಸರ್ ಬರಬಾರ್ದು ಅಂದರೆ ನಾವು ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ರೆ ನಮಗೆ ಅದು ಕ್ಯಾನ್ಸರ್ ಬರೋದೇ ಇಲ್ಲ. ನಮ್ಮ ಭಾರತ ಸರ್ಕಾರದ ಇದರಿಂದ ಪ್ರತಿಯೊಂದು ಮಗುಗೆ ಹುಟ್ಟಿದಾಗಲೇ ಅದನ್ನು ಹಾಕ್ತಾರೆ, ಅದು ಕಂಪಲ್ಸರಿ ಆಗಿದೆ. ಸೊ ಹಂಗಾಗಿ ಇನ್ಮೇಲೆ ಆ ಒಂದು ಕಾರಣದಿಂದ ಬರ್ತಕ್ಕಂಥ ಕ್ಯಾನ್ಸರ್ಗಳು ಕಡಿಮೆ ಆಗುತ್ತೆ. ಸೊ ಅದರದ್ದು ವ್ಯಾಕ್ಸಿನ್ ಇದೆ. ಇನ್ನೊಂದು ಹೆಪಟೈಟಿಸ್ ಸಿ ವೈರಸ್ ಏನಿದೆಯಲ್ಲ ಅದು ಸಹ ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಅಂದರೆ ನಾವು ಒಂದು 3 ತಿಂಗಳು ಅದರ ಟ್ರೀಟ್ಮೆಂಟ್ ತಗೊಂಡ್ರೆ ಆ ವೈರಸ್ ಕಂಪ್ಲೀಟಾಗಿ ಹೋಗುತ್ತೆ. ಬಟ್ ಅದರ ಕಣಗಳು ಲೈಟಾಗಿ ಇರುತ್ತೆ, ಬಟ್ ಕ್ಯಾನ್ಸರ್ ಬರ್ತಕ್ಕಂಥದ್ದನ್ನು ಭಾಳಷ್ಟು ಮಟ್ಟಿಗೆ ಅದನ್ನು ಕಡಿಮೆ ಮಾಡ್ಬೋದು. ಯಾವಾಗಾರೊಮ್ಮೆ ಯಾರಿಗೊಬ್ಬರು ಬಂದರೆ ಬರ್ಬೋದು, ಬಟ್ ಅದಕ್ಕೂ ಸಹ ಟ್ರೀಟ್ಮೆಂಟ್ ಇದೆ. ಕ್ಯಾನ್ಸರ್ ಬರದೇ ಇರಲಿಕ್ಕೆ ಪ್ರಿವೆಂಟಿವ್ ಮೆಷರ್ಸ್ ಇದೆ ಇವೆರಡಕ್ಕೆ. ಮತ್ತು HPV ವ್ಯಾಕ್ಸಿನ್ ಅಂತ ಹೆಣ್ಮಕ್ಳಿಗೆ ಹಾಕ್ತಾರಲ್ಲ ಅದು ಇದೆ. HPV ಬ್ಯಾಕ್ಟೀರಿಯಾ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ಸ್ಗೆ ಕೆಲವೊಂದು ಕಾರಣ ಹೇಳ್ತಾರೆ, ಭಾಳ ರೇರು, ಬಟ್ ಅದಕ್ಕೂ ಸಹ HPV ಟ್ರೀಟ್ಮೆಂಟ್ ತಗೊಂಡು ಕಾಮನ್ ಆಗಿ ಗ್ಯಾಸ್ಟ್ರಿಕ್ ಅಂತ ಏನಂತೀವಲ್ಲ ಅದು HPV ಇನ್ಫೆಕ್ಷನ್ ಆಗುತ್ತೆ. ಸೊ ಅದಕ್ಕೂ ಸಹ ಟ್ರೀಟ್ಮೆಂಟ್ ಇದೆ, ಸಿಂಪಲ್ ಟ್ರೀಟ್ಮೆಂಟ್, 14 ಡೇಸ್ ಟ್ರೀಟ್ಮೆಂಟ್ ತಗೊಬಂದ್ರೆ ಅದು ಸಹ ತಡೆಗಟ್ಟಬಹುದು ಒಂದು ಇದಕ್ಕೆ.
1: ಓಕೆ ಡಾಕ್ಟರ್, ಈಗ ಇದು ಏನು ಗ್ಯಾಸ್ಟ್ರಿಕ್ ಬಗ್ಗೆ ನೀವು ಹೇಳಿದ್ರಿಂದ ತುಂಬಾ ಸರಿ ಕಾಮನ್ ಆಗಿ ಆಗ್ಬಿಟ್ಟಿದೆ ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನುವಂಥದ್ದು. ಆ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆಯ ಲಕ್ಷಣಗಳು ಕೂಡ ಈ ಒಂದು ಕ್ಯಾನ್ಸರ್ನ ಲಕ್ಷಣಗಳು ಒಂದೇ ತರ ಇದ್ಬಿಟ್ಟು ಏನಾದರೂ ಅಲ್ಲಿ ಕನ್ಫ್ಯೂಸ್ ಆಗಿ ತೊಂದರೆ ಆಗೋದಿದೆಯಾ?
0: ಹೌದು, ನಾವು ಕೆಲವೊಬ್ರು ಯಾರು ಹೇಳಿದ್ರು ಕೇಳಿದ್ದೀವಿ ಈ ಥರ, ಅವರಿಗೆ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಅಂತ ಇದ್ರು ಅಷ್ಟೇ, ಈ ಥರ ಒಳಗೆಲ್ಲ ಸಮಸ್ಯೆ ಇದೆ ಅಂತ ನಮಗೆ ಗೊತ್ತಾಗಲಿಲ್ಲ, ಕೊನೆಗೆ ಗೊತ್ತಾಯಿತು ಅಂತ ಹೇಳ್ತಾರೆ. ಭಾಳಷ್ಟು ಈ ಕ್ಯಾನ್ಸರ್ ಅಂದರೆ ಯಾವುದೇ ಥರದ ಲಕ್ಷಣಗಳು ಇರೋದೇ ಇಲ್ಲ, ಭಾಳಷ್ಟು ಜನಗಳಿಗೆ ಆರಾಮಾಗಿರ್ತಾರೆ, ಅವ್ರಿಗೆ ಯಾವುದೇ ಥರದ ತೊಂದರೆ ಇರೋದಿಲ್ಲ, ಒಂದು ನೋವು ಇರೋದಿಲ್ಲ, ಏನಿಲ್ಲ. ಅದು ಬೆಳೆದು ಭಾಳಷ್ಟು ಬೆಳೆದ ಮೇಲೆ ಅವರಿಗೆ ಊಟ ಕಡಿಮೆ ಮಾಡೋದು, ವೆಯ್ಟ್ ಕಡಿಮೆ ಆಗೋದು, ಮತ್ತು ಅದು ಇದು ಇನ್ಫೆಕ್ಷನ್ ಬರೋದು, ನಂತರ ಬ್ಲಡ್ ಕಡಿಮೆ ಆಗೋದು ಅಥವಾ ಬ್ಲಡ್ ವಾಂತಿಯೋ ಮೋಷನಲ್ ಬ್ಲಡ್ ಬರೋದು, ತುಂಬ ಜಾಸ್ತಿ ಆದಾಗ ಆ ಥರ ಕಾಣಿಸ್ಕೊಳುತ್ತೆ, ವಾಂತಿ ಆಗೋದು, ಜಾಂಡಿಸ್.

0: ಈ ಥರ ಅದು ಅಡ್ವಾನ್ಸ್ ಆದಂಗೆಲ್ಲ ಕಾಣಿಸ್ಕೊಳುತ್ತೆ. ಬಟ್ ಗ್ಯಾಸ್ಟ್ರಿಕ್ಗೆ ಸಂಬಂಧಂತೆ ಸ್ವಲ್ಪ ಡಿಫರೆನ್ಸ್ ಇರುತ್ತೆ, ಬಟ್ ಗುಣಲಕ್ಷಣಗಳಲ್ಲಿ ಅದನ್ನು ಡಿಫ್ರೆನ್ಸಿಯೇಷನ್ ಮಾಡೋದು ಬಹಳ ಕಷ್ಟ
1: ಆಗುತ್ತೆ.
0: ಹೌದು, ಒಂದು ವಯಸ್ಸು ಜಾಸ್ತಿ ಇರೋರು ಮತ್ತೆ ಸ್ವಲ್ಪ ಊಟ ಮಾಡಿದ್ರೆ ಹೊಟ್ಟೆ ತುಂಬದಂಗೆ ಆಗ್ತಾ ಇದೆ, ವೇಟ್ ಕಡಿಮೆ ಆಗ್ತಾ ಇದೆ, ಮತ್ತೆ ಬ್ಲಡ್ ಲೆವೆಲ್ಸ್ ಎಲ್ಲ ಕಡಿಮೆ ಆಗಿದ್ರೆ ಖಂಡಿತ ಅವರು ಅದನ್ನು ಕಂಪ್ಲೀಟ್ ಆಗಿ ಪರೀಕ್ಷೆ ಮಾಡಿಸಿ ತೋರಿಸಿ ಕನ್ಫರ್ಮ್ ಮಾಡ್ಕೊಳ್ಳೋದು ಒಳ್ಳೇದು.
1: ಡಾಕ್ಟ್ರಿ, ಹಿಂದೆ ಯಾರಿಗೂ ಇತ್ತು ಫ್ಯಾಮಿಲಿ ಹಿಸ್ಟ್ರಿ ಇದೆ ಕ್ಯಾನ್ಸರಿಗೆ ಸಂಬಂಧಿಸಿದ ಹಾಗೆ ಅಂತ ಅನ್ನೋದಾದರೆ, ಮುಂದಿನ ಪೀಳಿಗೆಯವರು ಅವರಿಗೆ ಬರೋ ಸಾಧ್ಯತೆ ಇದೆಯೋ, ಹಾಗಿದ್ರೆ ಅವರೇನಾದರೂ ಮುಂಜಾಗ್ರತಾ ಕ್ರಮವನ್ನು ವಹಿಸಿದರೆ ಅನುಕೂಲ ಆಗುತ್ತಾ ಹೇಗೆ?
0: ಹೌದು ಮೇಡಮ್, ಈ ಥರ ಹೆರಿಡಿಟರಿ ಕ್ಯಾನ್ಸರ್ಸ್ ಅಂತ ಕೆಲವೊಂದು ಬರ್ತವೆ, ಅವು ಕೆಲವೊಂದು ವಯಸ್ಸಿಗಿಂತ ಮುಂಚೆ, ಯೂಶ್ವಲಿ ಲೆಸ್ ದೆನ್ 50 ಇಯರ್ಸ್, 50 ಇಯರ್ಸ್ ಒಳಗೆ ಬಂದರೆ 40 ವರ್ಷ ಆ ಥರ ಬರೋರಿಗೆ ನಾವು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗತ್ತೆ. ಈ ಕೆಲವೊಬ್ಬರು ಪೇಷಂಟ್ಗೆ ತಂದೆ ತಾಯಿಗಳಿಗೆ ಆಗಿರ್ಬೋದು, ಅವರಿಗೆ 50 ವರ್ಷದ ಒಳಗಡೆ ಕ್ಯಾನ್ಸರ್ ಬಂದಿದೆ ಹಂಗಂದ್ರೆ ಅವರು ಸ್ವಲ್ಪ ಬೇರೆ ಟೆಸ್ಟ್ಗಳು ಸಹ ಮಾಡಬೇಕಾಗ್ತದೆ. ಕೆಲವೊಂದು ಅವರು ಜೆನೆಟಿಕ್ ಟೆಸ್ಟ್ಗಳು ಬರ್ತವೆ, ಅದು ಪ್ರೂವನ್ 4-5 ಸಿಂಡ್ರೋಮ್ಸ್ ಅಂತ ಬರ್ತದೆ. ಆ ಥರ ಆ ಜೆನೆಟಿಕ್ ಟೆಸ್ಟಲ್ಲಿ ಪಾಸಿಟಿವ್ ಇದ್ದರೆ ಖಂಡಿತವಾಗಿ ಅವರು ನೆಕ್ಸ್ಟ್ ಜನರೇಷನ್ಗೆ ಬರ್ತಕ್ಕಂಥ ರಿಸ್ಕ್ ಇರುತ್ತೆ. 100% ಇರ್ತಕ್ಕಂಥ ಕೆಲವೊಂದು ರಿಸ್ಕ್ ಅದಾವೆ, ಕೆಲವರಿಗೆ 50% ಇರೋರ್ತವೆ, ಕೆಲವೊಂದು 25% ಇರ್ತಕ್ಕಂಥ ರಿಸ್ಕ್ ಇರ್ತದೆ. ಡಿಪೆಂಡ್ ಆನ್ ಅದು ಡಾಮಿನೆಂಟ್ ಜೀನ್ ಆಗಿರುತ್ತವ ಅಥವಾ ರೆಸಿಸಿವ್ ಜೀನ್ ಆಗಿರುತ್ತೆ ಅಂತ ಗೊತ್ತಾಗುತ್ತೆ. ಅದು ಡಾಮಿನೆಂಟ್ ಜೀನ್ ಆದರೆ ಅದು ಬರ್ತಕ್ಕಂಥ ರಿಸ್ಕ್ ಜಾಸ್ತಿ ಇರ್ತದೆ, ಇಲ್ಲಾಂದ್ರೆ ಅದ್ರ ಕಡಿಮೆ ರಿಸ್ಕ್ ಇರ್ತದೆ. ಹಾಗಾಗಿ ಅದು ಹೆರಿಡಿಟರಿ ಆಗಿದ್ರೆ ಅಷ್ಟೇ, ಅವು ಮ್ಯೂಟೇಷನ್ ಇದ್ರೆ ಅಷ್ಟೇ ಬರುತ್ತೆ, ಇಲ್ಲಾಂದ್ರೆ ಬರೋದಿಲ್ಲ. ಸೊ ನಮ್ಮ ತಂದೆ ತಾಯಿಗೆ ಬಂದಿದೆ, ರಿಲೇಟಿವ್ಸ್ಗೆ ಯಾರಿಗಿದೆ ಅಂದ್ರೆ ನಮಗೆ ಬರುತ್ತೆ ಅಂತ ಏನಿಲ್ಲ, ಅದು ಬಹಳಷ್ಟು ಕಡಿಮೆ.
1: ಕ್ಯಾನ್ಸರ್ ಬಗ್ಗೆ ತುಂಬಾ ಭಯ ಇದೆ ಡಾಕ್ಟರ್, ಆ ಪದನೇ ಒಂದು ರೀತಿಯ ಮನಸ್ಸಲ್ಲಿ ಭಯ ಹುಟ್ಟಿಸುತ್ತೆ. ಆದ್ರೆ ಅರಿವಿದೆಯಾ ಅಷ್ಟು ಮಟ್ಟಿಗೆ ಜನರಲ್ಲಿ ಅರಿವಿದೆಯಾ ಕ್ಯಾನ್ಸರ್ ಬಗ್ಗೆ, ಏನ್ ತಿಳ್ಕೊಳ್ಬೇಕಿತ್ತು ಅಷ್ಟು ಮಟ್ಟಿಗೆ ತಿಳ್ಕೊಂಡಿದ್ದಾರೆ ಹೇಗೆ?
0: ನನಗೆ ಅಷ್ಟು ಜನಕ್ಕೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇರ್ತಕ್ಕಂಥದ್ದು ಕಡಿಮೆ ಅನಿಸುತ್ತೆ, ಬಟ್ ಭಯ ಅಂತೂ ಇದೆ. ಅದು ಬಂದಾಗ ಅಥವಾ ಅದು ಕೇಳಿದಾಗ ಭಯ ಬರುತ್ತೆ, ಬಟ್ ಅದ್ರ ಬಗ್ಗೆ ಜಾಗರೂಕತೆ ವಹಿಸೋದಾಗಲಿ, ಅದನ್ನು ಯಾವ ರೀತಿ ಟೆಸ್ಟ್ ಮಾಡೋದಾಗಲಿ, ಯಾವಾಗ ಮಾಡಿಸ್ಬೇಕು, ಎಷ್ಟು ವರ್ಷಕ್ಕೆ ಮಾಡಿಸ್ಬೇಕು, ಎಷ್ಟು ತಿಂಗಳಿಗೆ ಮಾಡಿಸ್ಬೇಕು, ಯಾರು ಮಾಡಿಸ್ಬೇಕು, ಎಲ್ಲಿ ಮಾಡಿಸ್ಬೇಕು, ಯಾರ ಹತ್ರ ತೋರಿಸ್ಬೇಕು, ಈ ರೀತಿಯಾದ ಮಾಹಿತಿಗಳು ಜನಗಳಿಗೆ ಕಡಿಮೆ ಇದೆ. ಸೊ ನಾವು 40-45 ವಯಸ್ಸು ಆದರೆ ಒಂದ್ಸಲ ಆದರೂ ಟೆಸ್ಟ್ ಮಾಡಿಸಿರ್ಬೇಕು. ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಂಬಂಧಪಟ್ಟಂತೆ ಒಂದು ಎಂಡೋಸ್ಕೋಪಿನೋ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಇಷ್ಟು ಮಾಡಿದರೆ ಸಾಕು, ಏನು ಇಲ್ಲ ಅಂದರೆ ಮತ್ತೊಂದು 5 ವರ್ಷ ಬಿಟ್ಟು ಟೆಸ್ಟ್ ಮಾಡೋದು. ಬಟ್ ಏನಾದ್ರು ಸ್ವಲ್ಪ ಅವರಿಗೆ ತೊಂದರೆ ಇದೆ, ಡೌಟ್ ಇದೆ ಅಂದರೆ ವರ್ಷಕ್ಕೊಮ್ಮೆನೋ 3 ವರ್ಷಕ್ಕೊಮ್ಮೆ ಹೇಳಿದೆ, ಡಿಪೆಂಡಿಂಗ್ ಆನ್ ರಿಸ್ಕ್ ಫ್ಯಾಕ್ಟರ್ ಅವ್ರಿಗೆ ಇಷ್ಟು ವರ್ಷಕ್ಕೊಮ್ಮೆ ನೀವು ಬರಬೇಕು ಅಂತ ಹೇಳಿರ್ತೀವಿ. ಸೊ ಆ ಥರ ಫಾಲೋ ಮಾಡೋದ್ರಿಂದ ನಾವು ಅರ್ಲಿ ಸ್ಟೇಜಲ್ಲಿ ಅದನ್ನು ಕಂಡುಹಿಡಿತಕ್ಕಂಥದ್ದು ಮತ್ತು ಒಳ್ಳೆ ಟ್ರೀಟ್ಮೆಂಟ್ ತಗೊಂಡು ಅದನ್ನು ಆ ಭಯದಿಂದಲೇ ನಾವು ದೂರ ಇರಬಹುದು,
1: ನಮ್ಮ ಜೀವಿತಾವಧಿಯನ್ನ ಹೆಚ್ಚು ಮಾಡ್ಕೊಳ್ಬಹುದು.
0: ಹೌದು ಹೌದು.
1: ಓಕೆ ಡಾಕ್ಟರ್, ಮಾಹಿತಿಗಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಡಾಕ್ಟರ್.
0: ಥ್ಯಾಂಕ್ ಯು ಮೇಡಮ್.
2: ಇದುವರೆಗೂ ಜೀರ್ಣಾಂಗದ ಕ್ಯಾನ್ಸರ್ ಕುರಿತು ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಸರ್ಜನ್ ಡಾಕ್ಟರ್ ಹನುಮಂತ ನಾಯಕ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ದ್ಯಾಮಲಾಂಬಿಕಾ ಎಂಎಸ್. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ. ಸಮಯ ಸರಿಯಾಗಿ 1 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗೆ ಸಂದರ್ಶನ.
3: ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ಫಸಲ್ ಭೀಮಾ ಯೋಜನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್.
4: ನಮಸ್ತೆ
3: ಸರ್. ಮೊದಲಿಗೆ ಈ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮುಂಗಾರಂಗಂನಲ್ಲಿ ಬೆಳೆ ವಿಮೆ ಚಾಲ್ತಿಯಲ್ಲಿ ಇದೆಯಾ ಅಂತ ಹೇಳ್ತೀರಾ ಸರ್?
4: ಹೌದು, ಈಗಾಗಲೇ ಈ ಬೆಳೆ ವಿಮೆ ಏನಂತೀವಿ, PMFBY ಅಂತೇಳಿ ನಾವು ಆಂಗ್ಲ ಭಾಷೆಯಲ್ಲಿ ಅಂತೀವಿ, ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನ, ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ 2026 ಮುಂಗಾರಿಗೆ ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಿರ್ತಾರೆ. ಈ ಅಧಿಸೂಚನೆ ಅನ್ವಯ ಈಗ ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಬೆಳೀತಕ್ಕಂತಹ ಕೃಷಿ ಇರ್ಬೋದು, ತೋಟಗಾರಿಕಾ ಬೆಳೆಗಳು ಎಲ್ಲಾ ಸೇರ್ಬಿಟ್ಟು ಒಟ್ಟು 36 ಬೆಳೆಗಳಿಗೆ ಕೃಷಿ ವಿಮೆಯನ್ನ ಮಾಡಿಸೋದಕ್ಕೆ ಅಧಿಸೂಚನೆಯನ್ನ ಈಗಾಗಲೇ ಹೊರಡಿಸಿರ್ತಾರೆ. 2020

0: ಇಪ್ಪತ್ತೇಳನೇ ಸಾಲಿನಿಂದ 2028-29 ಸಾಲಿನವರೆಗೆ ಈಗೇನು ನಾನು ಈ PMFBY ಅಂತ ಹೇಳಿದೆ ಅದನ್ನ ಕಂಪ್ಲೀಟ್ ರಿಸ್ಕ್ ಟ್ರಾನ್ಸ್ಫರ್ ಮೆಕಾನಿಸಮ್ ಅಂತೇಳಿ ಹೇಳ್ತೇವೆ. ಆ ಮಾದರಿಯನ್ನು ಅಳವಡಿಸಿಕೊಂಡು ಅನುಮೋದನೆಯನ್ನು ಈಗಾಗಲೇ ನೀಡಿದರೆ ಇದರನ್ವಯ ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಿರ್ತಾರೆ.
1: ಬೆಳೆ ವಿಮೆಗೆ ರೈತರು ಒಳಪಡಬೇಕಂದ್ರೆ ಏನ್ ಮಾಡಬೇಕಾಗತ್ತೆ ಸರ್?
0: ಈಗ ಬೆಳೆ ವಿಮೆಗೆ ಒಳಪಡತಕ್ಕಂತಹ ಎರಡು ತರಹದ ರೈತರನ್ನು ನಾವು ಕಾಣಬಹುದಾಗಿದೆ. ಒಂದು ಸಾಲ ಪಡೆದಂತಹ ರೈತರು, ಎರಡನೇದು ಸಾಲ ಪಡೆಯದಂತಹ ರೈತರು. ಸಾಲ ಪಡೆದಂತಹ ರೈತರಿಗೆ ಬ್ಯಾಂಕ್ ವತಿಯಿಂದನೇ ಅವರಿಗೆ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳತಕ್ಕಂತಹ ಅವಕಾಶ ಇರುತ್ತೆ. ಯಾವ ಬ್ಯಾಂಕ್ನಲ್ಲಿ ಅವರು ಸಾಲವನ್ನು ಪಡೆದಿರ್ತಾರೋ ಅದೇ ಬ್ಯಾಂಕ್ನ ಮುಖಾಂತರನೇ ಅವರು ನೋಂದಾಯಿಸಿಕೊಳ್ಳಬಹುದು. ಒಂದು ವೇಳೆ ಅವರಿಗೆ ಇಚ್ಛೆ ಇಲ್ಲ, ನಾನು ಅದರಲ್ಲಿ ಭಾಗವಹಿಸೋದಕ್ಕೆ ನನಗೆ ಇಚ್ಛೆ ಇಲ್ಲ ಅನ್ನುವುದೇನಾದರೂ ಅದರಲ್ಲಿ ಇದ್ದಲ್ಲಿ ಅವರು ಅಂತಿಮ ದಿನಾಂಕದ 7 ದಿನಗಳ ಒಳಗಾಗಿ, ಅಂದ್ರೆ 7 ದಿನ ಅಥವಾ ಅದ್ರ ಹಿಂದ್ಗಡೆಗೆ ಯಾವಾಗಾರು ಅವರು ಅದನ್ನ ಅವರಿಗೆ ಬ್ಯಾಂಕ್ನವರಿಗೆ ಮಾಹಿತಿಯನ್ನು ನೀಡಿದಲ್ಲಿ, ಅಂದ್ರೆ ರಿಟರ್ನ್ ಮಾಹಿತಿಯನ್ನು ಕೊಡಬೇಕು ಅವರಿಗೆ ನೀಡಿದಲ್ಲಿ ಅವರ ವಿಮಾ ಕಂತಿನಲ್ಲಿ ಈ ಬೆಳೆ ವಿಮಾ ಮೊತ್ತವನ್ನ ಸೇರಿಸೋದು ಇಲ್ಲ, ಮತ್ತೆ ಅವರಿಗೆ ಕಟಾವಣೆಯನ್ನು ಮಾಡೋದಿಲ್ಲ, ಮತ್ತೆ ಅದಕ್ಕೆ ನೋಂದಾಯಿಸೋದು ಇಲ್ಲ. ಬಟ್ ಬೆಳೆ ಸಾಲವನ್ನ ಪಡೆದೇ ಇರತಕ್ಕಂಥ ರೈತರು ಸ್ವಇಚ್ಛೆಯಿಂದ ಮುಂದೆ ಬಂದ್ಬಿಟ್ಟು ಅವರು ನಮ್ಮ ಕಾಮನ್ ಸರ್ವಿಸ್ ಸೆಂಟರ್ ಇರ್ಬೋದು ಅಥವಾ ಗ್ರಾಮ ಒನ್ ಇರ್ಬೋದು ಅಥವಾ ಬ್ಯಾಂಕ್ಗಳಲ್ಲಿ ಅವರ ವ್ಯಾಪ್ತಿಯ ಬ್ಯಾಂಕ್ನಲ್ಲಿ ಇರ್ಬೋದು, ಈ ಮೂರು ಪ್ರದೇಶದಲ್ಲಿ ಯಾವ್ದಾದ್ರೂ ಒಂದು ಪ್ರದೇಶದಲ್ಲಿ ಹೋಗ್ಬಿಟ್ಟು ಅವರ FID ಅಂತೀವಿ, ಫಾರ್ಮರ್ ಐಡೆಂಟಿಟಿ ನಂಬರ್ ಅಂತ, ಅದು FID ಕಡ್ಡಾಯವಾಗಿ ಬೇಕಾಗುತ್ತೆ. FID ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ವಿಮೆಯನ್ನು ನೋಂದಾಯಿಸಿಕೊಳ್ಳೋದಕ್ಕೆ ಬರೋದಿಲ್ಲ. FID ಕಡ್ಡಾಯವಾಗಿ ಬೇಕು. ಅವರ ಆ FID ಅಡಿಯಲ್ಲಿರ್ತಕ್ಕಂತಹ ಯಾವ ಸರ್ವೆ ನಂಬರ್ ಅಂತೇಳಿ ಅದರಲ್ಲಿ ಇರುತ್ತೆ, ಆ ಪಹಣಿ ಬೇಕಾಗುತ್ತೆ. ಮತ್ತೆ ಅವರ ಖಾತೆಯ ಒಂದು ಖಚಿತಪಡಿಸ್ಕೊಳ್ಳೋದಕ್ಕೋಸ್ಕರ ಅವರ ಬ್ಯಾಂಕ್ ಪಾಸ್ಬುಕ್ ಸಹ ಕೇಳ್ತಾರೆ. ಈ ಮೂರು ದಾಖಲೆಗಳನ್ನು ಇಟ್ಕೊಂಡ್ರೆ ಸಾಕು, ಅವ್ರು ಹೋಗ್ಬಿಟ್ಟು ಆ ಒಂದು ಬೆಳೆ ವಿಮೆಗೆ ಒಳಪಡಿಸೋದಕ್ಕೆ ರೈತರು ನೋಂದಾಯಿಸ್ಕೋಬಹುದು.
1: ಯಾವ್ಯಾವ ಬೆಳೆಗೆ ಯಾವ ರೀತಿಯಲ್ಲಿ ಹಣ ಪಾವತಿಸಬೇಕಾಗುತ್ತೆ ರೈತರು, ಇದಕ್ಕೆ ಅಂತಿಮ ದಿನಾಂಕ ಅಂದ್ರೆ ಯಾವ್ದಿದೆ ಸರ್?
0: ಈಗ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಒಂದು 5-6 ಬೆಳೆಗಳು ಬರ್ತವೆ. ಆ ಬೆಳೆಗಳಿಗೆ ನೋಡೋದೇ ಆದ್ರೆ ಈಗ ಹೆಸರು, ಮುಂಗಾರು ಪೂರ್ವದಲ್ಲಿ ನಾವು ಬೆಳಿತೀವಿ ಹೆಸರು, ಮತ್ತೆ ಈರುಳ್ಳಿಯನ್ನು ನೀರಾವರಿಯಲ್ಲಿ ಬೆಳೀತಕ್ಕಂಥದ್ದು ಕೂಡ ನಾವು ಮುಂಗಾರು ಪೂರ್ವದಲ್ಲೇ ಆಗಲೇ ಬಿತ್ತನೆ ಮಾಡಿರ್ತೀವಿ. ಈ ಎರಡು ಬೆಳೆಗಳಿಗೆ ಜುಲೈ 15ರವರೆಗೆ ಅದಕ್ಕೆ ಅವಕಾಶ ಇರುತ್ತೆ. ಈಗ ನಾವು ಜೂನ್ ತಿಂಗಳಲ್ಲಿ ಇರೋದ್ರಿಂದ ಇನ್ನ ಒಂದು 15-20 ದಿವಸ ಅವಕಾಶ ಇರೋದ್ರಿಂದ ರೈತರು ಅದನ್ನ ಮಾಡ್ಕೋಬಹುದು. ಎರಡನೇದಾಗಿ ಹೇಳ್ಬೇಕಂತಂದ್ರೆ ಜೋಳ ಇರ್ಬೋದು, ಮುಸುಕಿನ ಜೋಳ ಇರ್ಬೋದು, ಸಜ್ಜೆ, ತೊಗರಿ, ಮತ್ತೆ ಸೂರ್ಯಕಾಂತಿ, ನೆಲಗಡಲೆ, ಹತ್ತಿ, ಟೊಮ್ಯಾಟೊ, ಮತ್ತೆ ಭತ್ತ, ರಾಗಿ, ನವಣೆ, ಇವೆಲ್ಲವಕ್ಕೂ ಕೂಡ 31/7/2026 ಕಡೆಯ ದಿನಾಂಕವಿರುತ್ತೆ. 4 ಬೆಳೆಗಳು ಅಂದ್ರೆ ಭತ್ತ ನೀರಾವರಿಯಲ್ಲಿ ಬೆಳೀತಕ್ಕಂತಹದ್ದು, ರಾಗಿ ನೀರಾವರಿಯಲ್ಲಿ ಬೆಳೀತಕ್ಕಂಥದ್ದು, ರಾಗಿ ಮಳೆಯಾಶ್ರಿತದಲ್ಲಿ ಬೆಳೀತಕ್ಕಂಥದ್ದು, ಮತ್ತೆ ನವಣೆ ಮಳೆಯಾಶ್ರಿತದಲ್ಲಿ ಬೆಳೀತಕ್ಕಂಥದ್ದು. ಈ 4 ಬೆಳೆಗಳಿಗೆ ಮಾತ್ರ ಆಗಸ್ಟ್ 14ರವರೆಗೆ ಅವಕಾಶ ಇರುತ್ತೆ. ಯಾಕೆಂತಂದ್ರೆ ಭತ್ತ ನೀರಾವರಿ ನಾಟಿ ಮಾಡತಕ್ಕಂಥದ್ದೇ ಅವರು ಜುಲೈ ತಿಂಗಳಲ್ಲಿ ಆಗೋದ್ರಿಂದ ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ರಾಗಿ ನೀರಾವರಿ ಮತ್ತು ಮಳೆಯಾಶ್ರಿತ ಮತ್ತೆ ನವಣೆ ಇವೆರಡು ತಡವಾಗಿ ಬಿತ್ತನೆ ಮಾಡೋದ್ರಿಂದ ರೈತರು ಒಟ್ಟು 4 ಬೆಳೆಗಳಿಗೆ ಮಾತ್ರ 14/8ರವರೆಗೆ ಅವಕಾಶ ಇರುತ್ತೆ. ಭತ್ತ ನೀರಾವರಿ, ರಾಗಿ ನೀರಾವರಿ, ರಾಗಿ ಮಳೆಯಾಶ್ರಿತ ಮತ್ತೆ ನವಣೆ ಮಳೆಯಾಶ್ರಿತ, ಈ 4 ಬೆಳೆಗಳಿಗೆ ಮಾತ್ರ 14/8ರವರೆಗೆ ಅವಕಾಶ ಇರುತ್ತೆ. ಉಳಿದಂತ ಬೆಳೆಗಳೆಲ್ಲವೂ ಕೂಡ 31ಕ್ಕೆ ಕೊನೆಯಾಗುತ್ತೆ. ದಯವಿಟ್ಟು ರೈತ ಬಾಂಧವರು ಯಾವುದೇ ಒಂದು ಪ್ರಕೃತಿ ವಿಕೋಪಕ್ಕೆ ಒಳಗಾಗಿ ನಷ್ಟ ಆಗದೇ ಇರದ ರೀತಿಯಲ್ಲಿ ರೈತರು ತಾವೇ ಸ್ವಇಚ್ಛೆಯಿಂದ ಬಂದು ಈ ಬೆಳೆ ವಿಮೆಗೆ ಒಳಪಡಬೇಕು ಮತ್ತೆ ನೋಂದಾಯಿಸಿಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರಲ್ಲಿ ಮನವಿ ಮಾಡ್ತೇನೆ.
1: ಬೆಳೆ ವಿಮೆಗೆ ಯಾವ ರೀತಿ ಹಣ ಪಾವತಿ ಮಾಡಬೇಕು ಯಾವ ಬೆಳೆಗೆ ಸರ್?
0: ಮುಖ್ಯ ಬೆಳೆಗಳಿಗೆ ನಾನು ತಿಳಿಸ್ತೇನೆ, ಯಾಕಂದ್ರೆ ಅದರಲ್ಲಿ 36 ಬೆಳೆ ಇದಾವೆ. ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬೆಳೀತಕ್ಕಂತಹ ಮುಖ್ಯವಾದ 5-6 ಬೆಳೆಗಳಿಗೆ ಅಷ್ಟೇ ತಿಳಿಸ್ತೇನೆ. ಮುಖ್ಯವಾಗಿ ಮುಸುಕಿನ ಜೋಳ ಮಳೆಯಾಶ್ರಿತ ಹೆಚ್ಚಿನ ಪ್ರದೇಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬರುತ್ತೆ. ಇದಕ್ಕೆ 1 ಹೆಕ್ಟರ್ಗೆ 1,350 ರೂಪಾಯಿ ರೈತರು ಕಟ್ಟಬೇಕಾಗುತ್ತೆ. ತೊಗರಿ ಮಳೆಯಾಶ್ರಿತಕ್ಕೆ ಬಂದಾಗ 1,152 ರೂಪಾಯಿ ಕಟ್ಟಬೇಕಾಗುತ್ತೆ. ಮತ್ತೆ ಸೂರ್ಯಕಾಂತಿ ಬಂದಾಗ 964 ರೂಪಾಯಿ ಪ್ರತಿ ಹೆಕ್ಟರ್ ಕಟ್ಟಬೇಕಾಗುತ್ತೆ. ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿರ್ತಕ್ಕಂಥ ಮತ್ತು ಹೆಚ್ಚಿನ ಪ್ರದೇಶದಲ್ಲಿ ಬರ್ತಕ್ಕಂಥ ನೆಲಗಡಲೆ, ಶೇಂಗಾ ಏನಂತೀವಿ, ಆ ಮಳೆಯಾಶ್ರಿತ ಇದಕ್ಕೆ 1,308 ರೂಪಾಯಿ ಕಟ್ಟಬೇಕಾಗುತ್ತೆ. ಮತ್ತೆ ಸ್ವಲ್ಪ ತಡ ಮುಂಗಾರಿನಲ್ಲಿ ಬಿತ್ತತಕ್ಕಂತಹ ರಾಗಿ ಬೆಳೆಗೆ 998 ರೂಪಾಯಿ ಪ್ರತಿ ಹೆಕ್ಟರ್ಗೆ ಕಟ್ಟಬೇಕಾಗುತ್ತೆ. ಅದಕ್ಕೆ ಸರಿಯಾಗಿ ವಿಮಾ ಮೊತ್ತವನ್ನು ಕೂಡ ಅದರಲ್ಲಿ ನಮೂದಿಸಿರ್ತಾರೆ. ಅದರ ಪ್ರಕಾರ ಅವರು ರೈತರ ಕಂತು ಏನಿರುತ್ತೆ ಅದನ್ನ ಕಟ್ಟಬೇಕಾಗುತ್ತೆ. ಇಲ್ಲಿ ಒಟ್ಟಾರೆ ಹೇಳಬೇಕಂತಂದ್ರೆ 10% 2% ನಮ್ಮ ರೈತನು ಪಾವತಿಸ್ತಾನೆ, ಉಳಿದಂತ

0: 8% ಏನಿರುತ್ತೆ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮುಖಾಂತರ ಪಾವತಿಯಾಗುತ್ತೆ, ರೈತನ ಪರವಾಗಿ ಪಾವತಿಯಾಗುತ್ತದೆ. ಹಾಗಾಗಿ ಕೇವಲ 2%ಗೆ ಲೆಕ್ಕಾಚಾರ ಮಾಡಿದಾಗ ಈ ಮೊತ್ತ ಬರೋದ್ರಿಂದ ಈ ಮೊತ್ತವನ್ನ ಅವರು ಪಾವತಿಸಬೇಕಾಗುತ್ತೆ.
1: ನಮ್ಮ ರೈತ ಬಾಂಧವರಿಗೆ ಇನ್ನೂ ಒಂದು 30-35 ದಿವಸ ಕೆಲವು ಬೆಳೆಗಳಿಗೆ ಮತ್ತೆ ಕೆಲವು ಬೆಳೆಗಳಿಗೆ 45 ದಿವಸವರೆಗೂ ಸಮಯ ಇರೋದ್ರಿಂದ ಅಂತಿಮ ದಿನಾಂಕದವರೆಗೂ ಕಾಯೋದು ಬೇಡ. ಈ ವರ್ಷ ಮುಂಗಾರು ಹಂಗಾಮಲ್ಲಿ ಸ್ವಲ್ಪ ಮಳೆ ಕೊರತೆ ಅಂತಾರೆ, ಆದಷ್ಟು ರೈತರು ಬೆಳೆ ವಿಮೆಗೆ ಒಳಪಟ್ಟರೆ ಹೆಚ್ಚು ಅನುಕೂಲ ಆಗುತ್ತೆ.
0: ಯಾಕಂತಂದ್ರೆ ನಮ್ಮಲ್ಲಿ ಇನ್ನೊಂದು ರೈತರಿಗೆ ಅನುಕೂಲ ಇದೆ, ಏನಂದ್ರೆ ಅವನು ಬೆಳೆ ಬಿತ್ತಿದ ಮೇಲೆ ಅದನ್ನ ಪಾವತಿ ಮಾಡಬೇಕಂತಕ್ಕಂತಹ ಏನು ಕಡ್ಡಾಯ ಇಲ್ಲ. ನಾನು ಯಾವ ಬೆಳೆಯನ್ನ ಬಿತ್ತುತ್ತೀನಿ ಅಂತ ಹೇಳಿ ಅವನು ಪ್ರಿಡಿಕ್ಷನ್ ಮಾಡ್ಕೊಂಡು ಕೂಡ ವಿಮೆಗೆ ಅವರು ಕಟ್ಟಬಹುದು. ಒಂದು ವೇಳೆ ಅದು ಆ ಬೆಳೆಯನ್ನ ಅವನು ಬೆಳೀಲಿಲ್ಲ ಅನ್ನೋದೇ ಆದ್ರೆ ಅವನು ಆ ಒಂದು ಕಡೆಯ ದಿನಾಂಕ ಏನಿರುತ್ತೆ ಆ ದಿನಾಂಕಕ್ಕಿಂತ ಮುಂಚಿತವಾಗಿ ಯಾವ ಬೆಳೆಯನ್ನು ಬೆಳೆದಿರ್ತಾನೆ ಆ ಬೆಳೆಯ ದೃಢೀಕರಣ ಪತ್ರವನ್ನ ಎಲ್ಲಿ ಅವನು ಬ್ಯಾಂಕಲ್ಲಿ ಪಾವತಿಸಿರ್ತಾನೋ, ಕಾಮನ್ ಸರ್ವಿಸ್ ಸೆಂಟ್ರಲ್ಲಿ ಪಾವತಿಸಿರ್ತಾನೋ, ಗ್ರಾಮವನ್ನು ಎಲ್ಲಿ ಪಾವತಿಸಿರ್ತಾನೆ ಅಲ್ಲಿ ಹೋಗ್ಬಿಟ್ಟು ಅದನ್ನ ಅಪ್ಲೋಡ್ ಮಾಡ್ಬಿಟ್ಟು ಚೇಂಜ್ ಆಫ್ ಕ್ರಾಪ್ ಅಂತ ಹೇಳ್ತೀವಿ, ಅಂದ್ರೆ ಬೆಳೆಯನ್ನ ಬದಲಾಯಿಸತಕ್ಕಂತ ಅವಕಾಶ ಇದೆ. ಸೊ ಆ ಬೆಳೆ ಬದಲಾಯಿಸಿದಾಗ ಹೆಚ್ಚಿಗೆ ಹಣ ಕಟ್ಟಬೇಕಂತಂದ್ರೆ ಮತ್ತೆ ಅವನು ಕಟ್ಟಬೇಕಾಗುತ್ತೆ. ಕಡಿಮೆ ಆದ್ರೆ ಆ ಇರತಕ್ಕಂತ ಅವನು ಯಾವ ಖಾತೆಯಿಂದ ಜಮಾ ಮಾಡಿರ್ತಾನೆ ಆ ಖಾತೆಗೆ ವಾಪಸ್ ಬರುತ್ತೆ. ಹಾಗಾಗಿ ರೈತರು ಬಿತ್ತಿದ ಮೇಲೆ ಕಟ್ಟಬೇಕಂತಕ್ಕಂತ ಮನೋಭಾವನೆ ಇಲ್ಲಿ ಏನು ಇಲ್ಲ. ಹಾಗಾಗಿ ಬಿತ್ತುವ ಮೊದಲೇ ಅವರು ಯಾವ ಬೆಳೆಯನ್ನ ನಾನು ಬೆಳೆಯುತ್ತೀನಿ ಅನ್ನೋದನ್ನ ಅವರು ದೃಢಪಡಿಸಿಕೊಂಡು ಆ ಇದಕ್ಕೆ ಅವರು ಬೆಳೆ ವಿಮೆಯನ್ನ ಮಾಡಿಸಬಹುದು.
1: ಬಹಳ ಸಂತೋಷ ಸರ್. ಇಲ್ಲಿವರೆಗೂ ನಮ್ಮ ರೈತರಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆಯಿಂದ ಎಷ್ಟೆಲ್ಲ ಅನುಕೂಲ ಆಗುತ್ತೆ, ಮಾಡಿಸೋದ್ರಿಂದ ಎಷ್ಟು ಅನುಕೂಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ರಿ. ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಸರ್.
2: ಇದುವರೆಗೂ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಕುರಿತ ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಜಗದೀಶ್ ಬೋಪನಹಳ್ಳಿ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ದೇಣಿಗೆ ಪ್ರಕರಣ, ಉತ್ತರ ಪ್ರದೇಶ ಪೊಲೀಸರಿಂದ 8 ಆರೋಪಿಗಳ ಬಂಧನ. ಲಂಡನ್ನಲ್ಲಿ ಇಂದು ಬ್ರಿಟನ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಮಾತುಕತೆ. ವೆನಿಜುವೆಲಾ ಭೂಕಂಪ, ಮೃತರ ಸಂಖ್ಯೆ 235 ಏರಿಕೆ, ತುರ್ತು ಪರಿಸ್ಥಿತಿ ಘೋಷಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಜರ್ಮನಿ ವಿರುದ್ಧ ಗೆದ್ದು ನಾಕೌಟ್ ಹಂತ ಪ್ರವೇಶಿಸಿದ ಈಕ್ವೆಡಾರ್. ವಾರ್ತೆಗಳ ವಿವರ: ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ದೇಣಿಗೆ ಪ್ರಕರಣದಲ್ಲಿ ದಾಖಲಿಸಲಾದ ಮೊದಲ ಎಫ್ಐಆರ್ನಲ್ಲಿ ಹೆಸರಿಸಲಾದ 8 ಜನರನ್ನು ಉತ್ತರ ಪ್ರದೇಶ ಪೊಲೀಸರು ಬಂಧಿಸಿದ್ದಾರೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ ಅವರ ನಿರ್ದೇಶನದ ಮೇರೆಗೆ ರಚಿಸಲಾದ ವಿಶೇಷ ತನಿಖಾ ತಂಡದ ಶಿಫಾರಸುಗಳನ್ನು ಅನುಸರಿಸಿ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ. ಟ್ರಸ್ಟ್ನ ಸದಸ್ಯ ಕೃಷ್ಣಮೋಹನ್ ನೀಡಿದ ಲಿಖಿತ ದೂರಿನ ಆಧಾರದ ಮೇಲೆ ಶ್ರೀರಾಮ ಜನ್ಮಭೂಮಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಫ್ಐಆರ್ನಲ್ಲಿ ಅವಿನಾಶ್ ಶುಕ್ಲಾ, ಅನುಕಲ್ಪ ಮಿಶ್ರಾ, ಲವಕುಶ್ ಮಿಶ್ರಾ, ಮನೀಶ್ ಕುಮಾರ್ ಯಾದವ್, ಕರುಣೇಶ್ ಪಾಂಡೆ, ರಾಮಶಂಕರ್ ಮಿಶ್ರಾ, ಸುಭಾಷ್ ಶ್ರೀವಾಸ್ತವ ಮತ್ತು ರಾಮಶಂಕರ್ ಯಾದವ್ ಅಲಿಯಾಸ್ ಟಿನ್ನು ಸೇರಿದಂತೆ ಇತರೆ ಅಪರಿಚಿತ ಆರೋಪಿಗಳನ್ನು ಹೆಸರಿಸಲಾಗಿದೆ.

0: ಲಕ್ನೋ ವಿಭಾಗೀಯ ಆಯುಕ್ತ ವಿಜಯ್ ವಿಶ್ವಾಸ್ ಪಂತ್ ನೇತೃತ್ವದ ಎಸ್ಐಟಿ ಮಂಗಳವಾರ ತನ್ನ ಪ್ರಾಥಮಿಕ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದು ಈ ವಿಷಯದಲ್ಲಿ ಕಟ್ಟುನಿಟ್ಟಿನ ಶಿಫಾರಸುಗಳನ್ನು ಮಾಡಿದೆ. ಈ ಶಿಫಾರಸುಗಳನ್ನು ಅನುಸರಿಸಿ ನಿನ್ನೆ ಎಫ್ಐಆರ್ ದಾಖಲಿಸಲಾಗಿದೆ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಸ್ವೀಕರಿಸಿದ ಕಾಣಿಕೆಗಳು ಮತ್ತು ಕಾಣಿಕೆಗಳನ್ನು ಒಳಗೊಂಡ ಕಳ್ಳತನದ ಆರೋಪಗಳು ಹೊರಬಂದ ನಂತರ ಪ್ರಕರಣ ಬೆಳಕಿಗೆ ಬಂದಿದೆ. ಟ್ರಸ್ಟ್ ವಿಶೇಷ ತನಿಖೆಗೆ ಮನವಿ ಮಾಡಿತ್ತು. ನಂತರ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ ಎಸ್ಐಟಿ ರಚನೆಗೆ ಆದೇಶಿಸಿದರು. ಅಂತಾರಾಷ್ಟೀಯ ಮಾದಕ ದ್ರವ್ಯ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರುದ್ದದ ದಿನದಂದು ನಶಾ ಮುಕ್ತ ಭಾರತವನ್ನು ನಿರ್ಮಿಸುವ ಸಾಮೂಹಿಕ ಸಂಕಲ್ಪವನ್ನು ಪುನರುಚ್ಚರಿಸುವಂತೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಜನರಿಗೆ ಕರೆ ನೀಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಈ ಆಂದೋಲನವನ್ನು ಸಕ್ರಿಯವಾಗಿ ಮುಂದಕ್ಕೆ ಕೊಂಡೊಯ್ಯುತ್ತಿರುವ ವಿಶ್ವವಿದ್ಯಾಲಯಗಳು, ಶಿಕ್ಷಣ ಸಂಸ್ಥೆಗಳು ಮತ್ತು ಇತರೆ ಸಂಸ್ಥೆಗಳನ್ನು ಶ್ಲಾಘಿಸಿದ್ದಾರೆ. ಬಲವಾದ, ಆರೋಗ್ಯಕರ ಮತ್ತು ವ್ಯಸನಮುಕ್ತ ಭಾರತವನ್ನು ನಿರ್ಮಿಸುವತ್ತ ಅವರ ಪ್ರಯತ್ನಗಳು ಅರ್ಥಪೂರ್ಣ ಕೊಡುಗೆ ನೀಡುತ್ತಿವೆ ಎಂದು ಹೇಳಿದರು. ಜಾಗೃತಿ ಮೂಡಿಸಲು, ಚೇತರಿಕೆಯಲ್ಲಿ ಇರುವವರನ್ನು ಬೆಂಬಲಿಸಲು ಮತ್ತು ವ್ಯಸನಕ್ಕಿಂತ ಭರವಸೆ, ಆರೋಗ್ಯ ಮತ್ತು ಉದ್ದೇಶವನ್ನು ಆಯ್ಕೆ ಮಾಡಲು ಮತ್ತು ಯುವಕರನ್ನು ಪ್ರೇರೇಪಿಸಲು ಎಲ್ಲರೂ ಒಟ್ಟಾಗಿ ನಿಲ್ಲಬೇಕೆಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮನವಿ ಮಾಡಿದರು. ಇದೇ ವೇಳೆ ಮಾದಕ ವಸ್ತುಗಳ ವಿರುದ್ದದ ಹೋರಾಟದಲ್ಲಿ ತೊಡಗಿರುವವರ ಪ್ರಯತ್ನಗಳನ್ನು ಶ್ಲಾಘಿಸಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಮಾದಕ ವಸ್ತುಗಳ ದಂಧೆಗಳನ್ನು ನಿರ್ದಯವಾಗಿ ನಾಶಪಡಿಸಲಾಗಿದೆ ಎಂದು ಹೇಳಿದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಲಂಡನ್ನಲ್ಲಿ ಬ್ರಿಟನ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪೀಟರ್ ಕೈಲ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಚರ್ಚೆಯ ವೇಳೆ ಭಾರತ ಬ್ರಿಟನ್ ಆರ್ಥಿಕ ಮತ್ತು ವ್ಯಾಪಾರ ಸಹಕಾರವನ್ನು ಮತ್ತಷ್ಟು ಬಲಗೊಳಿಸಲು ಹೊಸ ಅವಕಾಶಗಳನ್ನು ಅನ್ವೇಷಿಸಿದ್ದೇವೆ. ಈ ಮಾತುಕತೆಯು ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ವ್ಯಾಖ್ಯಾನಿಸುವ ವಿಶ್ವಾಸ ಮತ್ತು ಭವಿಷ್ಯದ ದೃಷ್ಟಿಕೋನವನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಮುಂದಿನ ತಿಂಗಳು 15ರಿಂದ ಜಾರಿಗೆ ಬರಲಿರುವ ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಎರಡೂ ರಾಷ್ಟಗಳಿಗೆ ನಾವೀನ್ಯತೆ, ಹೂಡಿಕೆ ಮತ್ತು ಸಮಗ್ರ ಬೆಳವಣಿಗೆಯನ್ನು ಉತ್ತೇಜಿಸುವ ಪರಿಸರ ವ್ಯವಸ್ಥೆಯನ್ನು ಬೆಳೆಸಲು ಎರಡೂ ಕಡೆಯವರು ಬದ್ಧರಾಗಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ವಾಷಿಂಗ್ಟನ್ನಲ್ಲಿ ನಡೆದ ಎರಡನೇ ಫ್ಯಾಕ್ಸ್ ಸಿಲಿಕಾ ಶೃಂಗಸಭೆಯಲ್ಲಿ ಕೃತಕ ಬುದ್ಧಿ ಮತ್ತು ತಂತ್ರಜ್ಞಾನಗಳಿಗೆ ಶಕ್ತಿ ತುಂಬಲು ವಿಶ್ವಾಸಾರ್ಹ ಮತ್ತು ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿಗಳನ್ನು ನಿರ್ಮಿಸಲು ಭಾರತ ಸೇರಿದಂತೆ 35 ರಾಷ್ಟಗಳು ಅಮೆರಿಕ ನೇತೃತ್ವದ ಉಪಕ್ರಮಕ್ಕೆ ಸಹಿ ಹಾಕಿವೆ. ಶೃಂಗಸಭೆಯಲ್ಲಿ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಕಾರ್ಯದರ್ಶಿ ಎಸ್ ಕೃಷ್ಣನ್ ನೇತೃತ್ವದ ನಿಯೋಗ ಭಾಗವಹಿಸಿತ್ತು. ಅರೆವಾಹಕಗಳು ಕೃತಕ ಬುದ್ಧಿಮತ್ತೆ ಮತ್ತು ಸ್ಥಿತಿಸ್ಥಾಪಕ ತಂತ್ರಜ್ಞಾನ ಪೂರೈಕೆ ಸರಪಳಿಗಳಲ್ಲಿ ಸಹಯೋಗವನ್ನು ಮುಂದುವರಿಸುವ ಕುರಿತು ಉದ್ಯಮದ ನಾಯಕರೊಂದಿಗೆ ಭಾರತೀಯ ನಿಯೋಗ ಚರ್ಚೆ ನಡೆಸಿತು. ಕಿರ್ಗಿಸ್ತಾನದ ಬಿಷ್ಕೆಕ್ನಲ್ಲಿ ನಡೆದ ಶಾಂಘೈ ಸಹಕಾರ ಸಂಸ್ಥೆಯ ಮಹಿಳಾ ವೇದಿಕೆ 2026ರಲ್ಲಿ ಭಾರತ ಮಹಿಳೆಯರ ನೇತೃತ್ವದ ಅಭಿವೃದ್ಧಿಗೆ ತನ್ನ ಬದ್ಧತೆಯನ್ನು ಪುನರುಚ್ಚರಿಸಿದೆ. ಇಂದು ವರ್ಚುವಲ್ ಮೂಲಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣಾದೇವಿ, ಮಹಿಳೆಯರು ಕೇವಲ ಬೆಳವಣಿಗೆಯ ಫಲಾನುಭವಿಗಳಲ್ಲ, ಬದಲಾಗಿ 2047ರ ವೇಳೆಗೆ ವಿಕಸಿತ ಭಾರತದ ಅತ್ಯಂತ ಶಕ್ತಿಶಾಲಿ ಚಾಲಕರು ಎಂದು ಅವರು ಪ್ರತಿಪಾದಿಸಿದರು. ಭಾರತದಲ್ಲಿ ಸುಮಾರು 100 ದಶಲಕ್ಷ ಮಹಿಳೆಯರು 9 ದಶಲಕ್ಷಕ್ಕಿಂತಲೂ ಹೆಚ್ಚು ಸ್ವಸಹಾಯ ಗುಂಪುಗಳಲ್ಲಿ ಸಂಘಟಿತರಾಗಿದ್ದಾರೆ. ಇವರಲ್ಲಿ 30 ದಶಲಕ್ಷಕ್ಕಿಂತಲೂ ಹೆಚ್ಚು ಮಹಿಳೆಯರು ಲಖ್ಪತಿ ದೀದಿಗಳಾಗಿದ್ದಾರೆ ಎಂದು ತಿಳಿಸಿದರು. ಮಿಷನ್ ಶಕ್ತಿ ಮತ್ತು ಮಿಷನ್ ಪೋಷಣ್ 2.0 ನಂತಹ ಯೋಜನೆಗಳು ಮಹಿಳೆಯರ ಸುರಕ್ಷತೆ, ಆರೋಗ್ಯ ಮತ್ತು ಆರ್ಥಿಕ ಭಾಗವಹಿಸುವಿಕೆಯನ್ನು ಮುನ್ನಡೆಸುತ್ತಿವೆ ಎಂದು ಸಚಿವೆ ಅನ್ನಪೂರ್ಣಾದೇವಿ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವೆನಿಜುವಲಾದಲ್ಲಿ ಸಂಭವಿಸಿದ 2 ಪ್ರಬಲ ಭೂಕಂಪಗಳಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 235ಕ್ಕೆ ಏರಿಕೆಯಾಗಿದೆ. 1,500ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಅವಶೇಷಗಳ ಅಡಿ ಸಿಲುಕಿರುವವರ ರಕ್ಷಣಾ ಕಾರ್ಯ ಭರದಿಂದ ಸಾಗಿದ್ದು, ವೆನಿಜುವಲಾ ರಾಜಧಾನಿ ಕ್ಯಾರಕಾಸ್ನ ಪಶ್ಚಿಮಕ್ಕೆ 160 ಕಿಲೋಮೀಟರ್ ದೂರದಲ್ಲಿ 7.2 ಮತ್ತು 7.5 ತೀವ್ರತೆಯ ಪ್ರಬಲ ಭೂಕಂಪಗಳು ಸಂಭವಿಸಿದ ನಂತರ ಕನಿಷ್ಠ 2,927 ಕುಟುಂಬಗಳು ತಮ್ಮ ಮನೆಗಳನ್ನು ಕಳೆದುಕೊಂಡಿವೆ. ದೇಶದ ಹಂಗಾಮಿ ಅಧ್ಯಕ್ಷ

0: ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ತುರ್ತು ಪರಿಸ್ಥಿತಿ ಘೋಷಿಸಿದ್ದಾರೆ. ಹಲವಾರು ದೇಶಗಳು ರಕ್ಷಣಾ ಕಾರ್ಯಗಳಿಗೆ ಸಹಾಯ ಮಾಡಲು ಮುಂದೆ ಬಂದಿವೆ. ಭೂಕಂಪಗಳ ನಂತರ ಭಾರತ ವ್ಯಕ್ತಪಡಿಸಿದ ಸೌಹಾರ್ದತೆಯನ್ನು ಡೆಲ್ಸಿ ರೋಡ್ರಿಗ್ಸ್ ಶ್ಲಾಘಿಸಿದ್ದಾರೆ. ಭಾರತ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಜಾಗತಿಕ ನಾಯಕನಾಗಿ ಹೊರಹೊಮ್ಮಿದೆ ಎಂದು ಜರ್ಮನ್ ರಾಯಭಾರಿ ಫಿಲಿಪ್ ಆಕೆರ್ಮನ್ ತಿಳಿಸಿದ್ದಾರೆ. ಸುದ್ದಿಸಂಸ್ಥೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು ವ್ಯಾಪಾರ, ರಾಜಕೀಯ ಮತ್ತು ಕಾರ್ಯತಂತ್ರ ಕ್ಷೇತ್ರಗಳಲ್ಲಿ ಭಾರತ ಮತ್ತು ಜರ್ಮನಿ ಬಲವಾದ ಸಹಕಾರವನ್ನು ಹೊಂದಿವೆ. ಬಹುನಿರೀಕ್ಷಿತ ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದದಿಂದಾಗಿ ಜರ್ಮನ್ ಉದ್ಯಮಿಗಳು ಭಾರತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೂಡಿಕೆ ಮಾಡಲು ಗಮನಾರ್ಹವಾಗಿ ಪ್ರೋತ್ಸಾಹಿಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಸ್ತುತ ಜರ್ಮನಿಯಲ್ಲಿ ಸುಮಾರು 60,000 ಭಾರತೀಯ ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಿದ್ದಾರೆ ಮತ್ತು ಜರ್ಮನಿಯಲ್ಲಿ ನೆಲೆಸಿರುವ ಭಾರತೀಯ ವಲಸಿಗರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿದೆ ಎಂದು ಫಿಲಿಪ್ ಅಕೆರ್ಮನ್ ಹೇಳಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇದೇ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ದೇಶದ ವಿವಿಧ ಭಾಗಗಳಲ್ಲಿ ಇಂದು ಅಶೂರ ಎ ಮೊಹರಂ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ಕರ್ಬಲಾದಲ್ಲಿ ಸತ್ಯ, ಸದಾಚಾರ ಮತ್ತು ನ್ಯಾಯವನ್ನು ಎತ್ತಿಹಿಡಿಯಲು ತಮ್ಮ ಪ್ರಾಣವನ್ನೇ ಅರ್ಪಿಸಿದ ಪ್ರವಾದಿ ಮೊಹಮ್ಮದ್ ಅವರ ಮೊಮ್ಮಗ ಹಜರತ್ ಇಮಾಮ್ ಹುಸೇನ್ ಮತ್ತು ಅವರ ಸಹಚರರ ಹುತಾತ್ಮತೆಯನ್ನು ಈ ದಿನ ಗುರುತಿಸುತ್ತದೆ. ಈ ಸಂದರ್ಭದಲ್ಲಿ ತಾಜಿಯಾ ಮೆರವಣಿಗೆಗಳನ್ನು ಆಯೋಜಿಸಲಾಗಿದೆ. ಕರ್ಬಲಾ ಹುತಾತ್ಮರ ಅತ್ಯುನ್ನತ ತ್ಯಾಗವನ್ನು ಎತ್ತಿ ತೋರಿಸುವ ಮಜಾಲಿಗಳು ಅಥವಾ ಧಾರ್ಮಿಕ ಸಭೆಗಳನ್ನು ಸಹ ಆಯೋಜಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ವ್ಯಾಪಕವಾದ ಭದ್ರತಾ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಅಶೂರ ಎ ಮೊಹರಂ ಸಂದರ್ಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಹಜರತ್ ಇಮಾಮ್ ಹುಸೇನ್ ಅವರ ತ್ಯಾಗವನ್ನು ಸ್ಮರಿಸಿದ್ದಾರೆ. ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಈ ಗುಂಪಿನ ಪಂದ್ಯದಲ್ಲಿ ಜರ್ಮನಿ ತಂಡವನ್ನು 2-1 ಗೋಲುಗಳಿಂದ ಸೋಲಿಸಿ ಈಕ್ವೆಡಾರ್ ತಂಡ ನಾಕೌಟ್ ಹಂತಕ್ಕೆ ಪ್ರವೇಶಿಸಿದೆ. ಇದಕ್ಕೂ ಮುನ್ನ ಫಿಲಿಡೆಲ್ಫಿಯಾದಲ್ಲಿ ನಡೆದ ಮತ್ತೊಂದು ಪಂದ್ಯದಲ್ಲಿ ಕ್ಯೂರಾಕೋ ವಿರುದ್ಧ 2-0 ಗೋಲುಗಳಿಂದ ಜಯಗಳಿಸಿದ ಕೋಟ್ ಡಿ ಐವರಿ ತಂಡ ನಾಕೌಟ್ ಹಂತವನ್ನು ಪ್ರವೇಶಿಸಿತು. ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಇಂದು ನಡೆದ ಎಫ್ ಗುಂಪಿನ ಹಣಾಹಣಿಯಲ್ಲಿ 1-1 ಗೋಲುಗಳ ಮೂಲಕ ಡ್ರಾ ಸಾಧಿಸಿದ ಜಪಾನ್ ಮತ್ತು ಸ್ವೀಡನ್ ಎರಡೂ ತಂಡಗಳು ನಾಕೌಟ್ ಹಂತ ತಲುಪಿತು. 32ನೇ ಸುತ್ತಿನಲ್ಲಿ ಜಪಾನ್ ಈಗ 5 ಬಾರಿಯ ಚಾಂಪಿಯನ್ ಬ್ರೆಜಿಲ್ ತಂಡವನ್ನು ಎದುರಿಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ದೇಣಿಗೆ ಪ್ರಕರಣ. ಉತ್ತರ ಪ್ರದೇಶ ಪೊಲೀಸರಿಂದ 8 ಆರೋಪಿಗಳ ಬಂಧನ. ಲಂಡನ್ನಲ್ಲಿ ಇಂದು ಬ್ರಿಟನ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಮಾತುಕತೆ. ವೆನಿಜುವೆಲಾ ಭೂಕಂಪ, ಮೃತರ ಸಂಖ್ಯೆ 235ಕ್ಕೆ ಏರಿಕೆ, ತುರ್ತು ಪರಿಸ್ಥಿತಿ ಘೋಷಣೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಜರ್ಮನಿ ವಿರುದ್ಧ ಗೆದ್ದು ನಾಕೌಟ್ ಹಂತ ಪ್ರವೇಶಿಸಿದ ಈಕ್ವೆಡಾರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಸ್ವರ ಮಾಧುರ್ಯ.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನನ ಫೀಸ್ನದ್ದು
3: ತೋರ್ಸು.
2: 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳ

0: ಅಲ್ಲಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು, ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
1: ಆರ್ಬಿಐ ಹೇಳುತ್ತೆ,
2: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
3: ಇಂದಿನ ಸ್ವರ ಮಾಧುರ್ಯದಲ್ಲಿ ಶಿವಾನಂದ ಪಾಟೀಲ್ ಹಾಡಿರುವ ವಚನಗಳು. ಮೊದಲಿಗೆ ಉರಿಲಿಂಗ ಪೆದ್ದಿ ಅವರ ವಚನ ಬಸವನ ನೆನೆಯುವುದೇ.

ಸ್ವರ ಮಾಧುರ್ಯ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದು ವಿಶ್ವ ಮಾದಕ ವಸ್ತು ಬಳಕೆ ವಿರೋಧಿ ದಿನ. ಮಾದಕ ವಸ್ತುಗಳ ದುರ್ಬಳಕೆ ಮತ್ತು ಅಕ್ರಮ ಕಳ್ಳ ಸಾಗಾಣಿಕೆ ವಿರುದ್ಧದ ಅಂತಾರಾಷ್ಟ್ರೀಯ ದಿನವನ್ನು ವಿಶ್ವ ಮಾದಕ ವಸ್ತು ಬಳಕೆ ವಿರೋಧಿ ದಿನ ಎಂದು ಕರೆಯಲಾಗುತ್ತದೆ. 1987 ಡಿಸೆಂಬರ್ 7 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಜೂನ್ 26 ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ದುರುಪಯೋಗ ಮತ್ತು ಕಾನೂನುಬಾಹಿರ ಸಾಗಣೆ ವಿರೋಧಿ ದಿನ ಎಂದು ಘೋಷಿಸಲಾಯಿತು. ಈಗ ಒಂದು ಚಿತ್ರಗೀತೆಯನ್ನು ಕೇಳೋಣ. ಜಗಮಲ್ಲ ಚಿತ್ರಕ್ಕಾಗಿ ಸಿದ್ಧಾರ್ಥ್ ಬೆಳ್ಮಣ್ ಹಾಡಿರುವ ಗೀತೆ. ಹೃದಯ ಶಿವ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಡಿ ಇಮಾನ್.

ಎನ್ನಲಾಗುತ್ತದೆ. ಮಾದಕ ವ್ಯಸನ ಎಂದರೇನು ಎಂಬುದನ್ನು ಆರೋಗ್ಯ, ನ್ಯಾಯಾಂಗ ಇತ್ಯಾದಿ ಇಲಾಖೆಗಳು ವಿವಿಧ ರೀತಿಯಲ್ಲಿ ವಿವರಿಸುತ್ತವೆ. ಆಯಾ ದೇಶದ ನ್ಯಾಯಾಂಗ ವ್ಯವಸ್ಥೆಯನ್ನು ಹೊಂದಿಕೊಂಡು ಹಲವು ಮಾದಕ ವಸ್ತುಗಳ ಬಳಕೆ ಕಾನೂನು ಬಾಹಿರವಾಗಿದ್ದು ದಂಡನೆಗೆ ಒಳಗಾಗುವ ಸಾಧ್ಯತೆಗಳೂ ಇವೆ. ಈಗ ಕೇಳಿ ಕನಸುಗಾರ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ. ಕೆ ಕಲ್ಯಾಣ್ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜೇಶ್ ರಾಮನಾಥ್.

ಮಾದಕ ವ್ಯಸನದಲ್ಲಿ ನಾಲ್ಕು ಹಂತಗಳು ಇರುತ್ತವೆ. ಮೊದಲನೆಯ ಹಂತ ಪ್ರಯೋಗ. ಈ ಹಂತದಲ್ಲಿ ಕುತೂಹಲ ಅಥವಾ ಭಾವನಾತ್ಮಕ ತೊಂದರೆಯಿಂದ ಒಬ್ಬ ವ್ಯಕ್ತಿಯು ಮಾದಕ ವಸ್ತುವಿನ ಪ್ರಯೋಗವನ್ನು ಮಾಡಬಹುದು. ಎರಡನೆಯ ಹಂತ ನಿಯಮಿತದಿಂದ ಅಪಾಯಕಾರಿ ಉಪಯೋಗಕ್ಕೆ ವ್ಯಕ್ತಿಯು ಒಳಗಾಗುವುದು. ಮೂರನೆಯ ಹಂತ ಅವಲಂಬನೆ. ಈ ಹಂತದಲ್ಲಿ ವ್ಯಕ್ತಿಯು ಆತಂಕಕಾರಿ ಗುಣಗಳನ್ನು ಪ್ರದರ್ಶಿಸಬಹುದು ಹಾಗೂ ಮಾದಕ ವಸ್ತುವಿನ ಬಳಕೆಯು ವ್ಯಕ್ತಿಯ ಹಿಡಿತವನ್ನು ಮೀರಿರುತ್ತದೆ. ನಾಲ್ಕನೇ ಹಂತ ತೀವ್ರ ಅವಲಂಬನೆ. ಈ ಹಂತದಲ್ಲಿ ವ್ಯಕ್ತಿಯು ಮಾದಕ ವಸ್ತುವಿಗೆ ತೀವ್ರ ಅವಲಂಬಿತನಾಗಿರುತ್ತಾನೆ, ಹಿಡಿತವಿಲ್ಲದ ಕಡು ಬಯಕೆಯ ಬಲಿಪಶುವಾಗುತ್ತಾನೆ. ಈಗ ಜಾಲಿ ಡೇಸ್ ಚಿತ್ರದ ಹಾಡೊಂದನ್ನು ಕೇಳೋಣ. ಹಾಡಿದ್ದಾರೆ ಕಾರ್ತಿಕ್. ಕವಿರಾಜ್ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಮಿಕ್ಕಿ ಜೆ ಮೇಯರ್.

ಕೇಳುಗರೆ, ನಮ್ಮ ದೇಶ ಯುವಕರ ದೇಶ. ಬೇರೆಯವರು ಹೊಟ್ಟೆ ಕಿಚ್ಚು ಪಡುವಷ್ಟು ಯುವ ಸಮೂಹ ನಮ್ಮಲ್ಲಿದೆ. ದೇಶದ ಒಟ್ಟು ಜನಸಂಖ್ಯೆಯ ಅರ್ಧಕ್ಕಿಂತ ಹೆಚ್ಚು ಯುವ ಸಮೂಹ ನಮ್ಮದು. ಯುವಶಕ್ತಿಯ ಮೇಲೆ ಭಾರತ ಅಪಾರ ಭರವಸೆ ಹೊಂದಿದೆ. ಸುಭದ್ರ ರಾಷ್ಟ್ರ ಕಟ್ಟಲು ಯುವ ಸಮುದಾಯದ ಪಾತ್ರ ಬಹುಮುಖ್ಯ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಯುವ ಸಮೂಹ ಮಾದಕ ದ್ರವ್ಯಗಳತ್ತ ಆಕರ್ಷಿತರಾಗುತ್ತಿರುವುದು ಬೇಸರದ ವಿಷಯ. ಈಗ ಡ್ರಾಮಾ ಚಿತ್ರಕ್ಕಾಗಿ ಯೋಗರಾಜ್ ಭಟ್ ರಚಿಸಿ ವೀರ್ ಹರಿಕೃಷ್ಣ ಸಂಗೀತ ನೀಡಿ ಹಾಡಿರುವ ಗೀತೆಯನ್ನೊಂದು ಕೇಳೋಣ.

ಹದಿಹರೆಯದವರು ಮಾದಕ ವ್ಯಸನಕ್ಕೆ ಹೆಚ್ಚಿನ ಮಟ್ಟಿಗೆ ಒಳಗಾಗುತ್ತಿದ್ದಾರೆ. ಇದಕ್ಕೆ ಕಾರಣಗಳು ಹಲವು ಇರಬಹುದು. ಬೆಳವಣಿಗೆಯ ಈ ಹಂತದಲ್ಲಿ ಹಾರ್ಮೋನುಗಳು, ಅಂದರೆ ಶರೀರದ ರಾಸಾಯನಿಕ ಬಗೆಗಳು ಅಸಮತೋಲನ ಸ್ಥಿತಿಯಲ್ಲಿರುತ್ತವೆ. ಕುತೂಹಲದ ಸಾಧ್ಯತೆ ಹೆಚ್ಚು. ಈ ಸಮಯದಲ್ಲಿ ಹೊರಗಿನ ಪ್ರಪಂಚವನ್ನು ಅನ್ವೇಷಿಸುತ್ತಾರೆ. ಯಾವುದಾದರೂ ಆಘಾತದ ನೋವಿನಲ್ಲಿ ಅಥವಾ ಗೆಳೆಯರ ಒತ್ತಡ ಇಲ್ಲವೇ ಮೋಜಿಗಾಗಿ ಮಾದಕ ವಸ್ತುಗಳತ್ತ ಆಕರ್ಷಿತರಾಗುವ ಸಾಧ್ಯತೆಗಳಿವೆ. ಈಗ ಕೇಳಿ ಯುವರತ್ನ ಚಿತ್ರಕ್ಕಾಗಿ ವಿಜಯ್ ಪ್ರಕಾಶ್ ಹಾಡಿರುವ ಗೀತೆ. ಸಂತೋಷ್ ಆನಂದರಾಮ್ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ತಮನ್ ಎಸ್.

ಮಾದಕ ವಸ್ತುಗಳ ವ್ಯಸನದಿಂದ ಮನುಷ್ಯ ಅನೇಕ ದೈಹಿಕ ಮತ್ತು ಮಾನಸಿಕ ಕಾಯಿಲೆಗೆ ಒಳಗಾಗಿ ತನ್ನ ಜೀವನವನ್ನೇ ಕಳೆದುಕೊಳ್ಳುತ್ತಾನೆ. ಇದರಿಂದ ಕುಟುಂಬ ಮತ್ತು ಸಮಾಜದ ಮೇಲೂ ಕೆಟ್ಟ ಪರಿಣಾಮಗಳಾಗುತ್ತವೆ. ಮಾದಕ ವ್ಯಸನದಿಂದ ಬಳಲುತ್ತಿರುವವರಿಗೆ ಸೂಕ್ತ ಚಿಕಿತ್ಸೆ ಮತ್ತು ಪುನರ್ವಸತಿ ಸೌಲಭ್ಯಗಳನ್ನು ಒದಗಿಸುವುದು ಮತ್ತು ಅವರನ್ನು ಸಹಾನುಭೂತಿಯಿಂದ ಕಾಣುವುದು ಅತ್ಯಗತ್ಯ. ಸರಕಾರ ವಿವಿಧ ಇಲಾಖೆಗಳ ಮೂಲಕ ಮಾದಕ ವಸ್ತುಗಳ ಮಾರಾಟ ಜಾಲವನ್ನು ಭೇದಿಸಲು ಮತ್ತು ವ್ಯಸನಮುಕ್ತ ಸಮಾಜವನ್ನು ನಿರ್ಮಿಸಲು ಶ್ರಮಿಸುತ್ತಿದೆ. ಪ್ರತಿಯೊಬ್ಬ ನಾಗರಿಕನು ಮಾದಕ ವಸ್ತುಗಳ ದುರ್ಬಳಕೆ ಮತ್ತು ಅಕ್ರಮ ಸಾಗಾಟದ ವಿರುದ್ಧ ಧ್ವನಿ ಎತ್ತಿ ಸುಂದರ ಜಗತ್ತನ್ನು ನಿರ್ಮಿಸಲು ಕೈಜೋಡಿಸೋಣ ಎನ್ನುತ್ತಾ ಇಂದಿನ ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ.

0: ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
1: ಕಿಮಿಚ್ಚಕ ವೃತ ನಡೆಸಿಕೊಡುತ್ತಾರೆ ಶ್ರೀ ಯಕ್ಷದೇವ ಮಿತ್ರ ಕಲಾ ಮಂಡಳಿ ಬೆಳುವಾಯಿ ಇಲ್ಲಿನ ಸದಸ್ಯರು.
2: ತಂದೆಯೇ,
3: ವತ್ಸಾವೀಕ್ಷಿತ,
2: ಹಗ್ಗವಿಲ್ಲದೆ ಮಾತಿನಿಂದಲೇ ನನ್ನನ್ನು ಬಂಧಿಸಿದೆಯಪ್ಪ. ಮಗನೇ, ನೀನು ದೈಹಿಕವಾಗಿಯೂ ಮಾನಸಿಕನಾಗಿಯೂ ಸಿದ್ಧನಾಗಬೇಕು ಅಂತ ಅಮ್ಮ ಹೇಳಿದಾಗ ಅದು ಯಾಕೆ ಅಂತ ನಾನು ಯೋಚಿಸಿದ್ದಿರಲಿಲ್ಲ. ನಾನು ಕೊಡ್ತೇನಮ್ಮ ಅಂತ ಎದೆಯುಬ್ಬಿಸಿ ಎದೆ ತಟ್ಟಿ ಹೆಮ್ಮೆಯಿಂದ ಆಡಿದೆ.
3: ನನ್ನ ಮಾತು ಹೌದದು,
2: ಹೆಮ್ಮೆಯ ಕೋಡು ಮುರಿಯಿತಪ್ಪ.
3: ಏನಪ್ಪ
0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇಂದು ರಾತ್ರಿ 9:30.
1: ಆಕಾಶವಾಣಿ ಮಂಗಳೂರು, ಸಮಯ 2:00 ಆಗಲಿದೆ. ಇನ್ನು ಮುಂದೆ ಮಿಡ್ ಡೇ ನ್ಯೂಸ್ ದೆಹಲಿ ಕೇಂದ್ರದಿಂದ.

ಲಕ್ಕಿ ಅಲಿ ಧ್ವನಿಯಲ್ಲಿ ಕೇಳಿ ಕಹೋನಾ ಪ್ಯಾರ್ ಹೇ ಚಿತ್ರದ ಗೀತೆ. ವಿಜಯ್ ಅಕೇಲಾ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜೇಶ್ ರೋಷನ್.

ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಕೇಳುಗರೆ, ಇಂದು ಸಂಜೆ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ವಿದೇಶಿ ಹಣ್ಣಿನ ಕೃಷಿ ಈ ಕುರಿತು ಎಡ್ವರ್ಡ್ ರೆಬೆಲ್ಲೋ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಸ್ನೇಹಾ ಭಟ್.

ಆಕಾಶವಾಣಿ ಮಂಗಳೂರು. ಸಮಯ 2:30 ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಬಂಡೀಪುರ ನಾಗರಹೊಳೆ ಜಂಗಲ್ ಸಫಾರಿ ಪೂರ್ಣ ಪ್ರಮಾಣದಲ್ಲಿ ಆರಂಭಿಸಲು ರಾಜ್ಯ ಸರ್ಕಾರ ಆದೇಶ. ಅನುಮತಿ ಇಲ್ಲದೆ ಖಾಸಗಿ ಚಿತ್ರ ವಿಡಿಯೋ ಪ್ರಸಾರಕ್ಕೆ ನಿರ್ಬಂಧ. ಕಡ್ಡಾಯ ಎಫ್ಐಆರ್ ದಾಖಲಿಸಲು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸೂಚನೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರೈತರ ಸಮಸ್ಯೆ ಬಗೆಹರಿಸಲು ಮಧ್ಯಪ್ರವೇಶ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಸ್ಪಷ್ಟನೆ. ಕೆಪಿಟಿಸಿಎಲ್ನಿಂದ ವಿದ್ಯುತ್ ಪ್ರಸರಣ ಮಾರ್ಗಗಳ ತಪಾಸಣೆಗೆ ಡ್ರೋನ್ ತಂತ್ರಜ್ಞಾನ ಬಳಕೆ. ವಿದ್ಯುತ್ ವ್ಯತ್ಯಯದಲ್ಲಿ ಶೇಕಡ 85% ಕಡಿತ. ತೆರಿಗೆ ಸಂಗ್ರಹ ಹಾಗೂ ಅಬಕಾರಿ ಇಲಾಖೆ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ತಜ್ಞರು ಮತ್ತು ಅಧಿಕಾರಿಗಳ ತಾಂತ್ರಿಕ ಸಮಿತಿಯ ವರದಿ ಶಿಫಾರಸಿನ ಅನ್ವಯ ಬಂಡೀಪುರ ಮತ್ತು ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಜಂಗಲ್ ಸಫಾರಿ ಪುನರಾರಂಭಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಈ ಬಗ್ಗೆ ತಾಂತ್ರಿಕ ಸಮಿತಿಯ ವರದಿಯನ್ನು ಅಂಗೀಕರಿಸಲಾಗಿದ್ದು, ವೈಜ್ಞಾನಿಕ ಮೌಲ್ಯಮಾಪನದ ಬಳಿಕ ಪರಿಣಾಮಕಾರಿ ಸಾಗಣೆ ಸಾಮರ್ಥ್ಯದ ಆಧಾರದ ಮೇಲೆ ಜಂಗಲ್ ಸಫಾರಿಗೆ ಹಸಿರು ನಿಶಾನೆ ನೀಡಲಾಗಿದೆ. ಪರಿಸರ ವ್ಯವಸ್ಥೆಯ ಸಮಗ್ರತೆಯನ್ನು ರಕ್ಷಿಸುವ ಜೊತೆಗೆ ಪರಿಸರ ಪ್ರವಾಸೋದ್ಯಮವು ವನ್ಯಜೀವಿ ಸಂರಕ್ಷಣೆ, ಸ್ಥಳೀಯರ ಜೀವನೋಪಾಯ ಮತ್ತು ಪ್ರವಾಸಿಗರ ಉತ್ತಮ ಅನುಭವಕ್ಕೆ ಪೂರಕವಾದ ಪರಿಸರ ಪ್ರವಾಸೋದ್ಯಮಕ್ಕೆ ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಕಚೇರಿಯ ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಯಾವುದೇ ವ್ಯಕ್ತಿ ಅನುಮತಿ ಇಲ್ಲದೆ ಖಾಸಗಿ ಚಿತ್ರ ಅಥವಾ ವಿಡಿಯೋ ಪ್ರಸಾರ ಮಾಡುವ ಪ್ರಕರಣಗಳನ್ನು ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ಈ ಕುರಿತಂತೆ ಎಫ್ಐಆರ್ ದಾಖಲಿಸಲು ಹಾಗೂ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಎಲ್ಲಾ ಪೊಲೀಸ್ ಆಯುಕ್ತರು, ವಲಯ ಐಜಿಪಿಗಳು ಮತ್ತು ಪೊಲೀಸ್ ಅಧೀಕ್ಷಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಸಂತ್ರಸ್ತರು ವಿಡಿಯೋ ಅಥವಾ ಚಿತ್ರ ಸೆರೆಹಿಡಿಯಲು ಒಪ್ಪಿಗೆ ನೀಡಿದ್ದರೂ ಪ್ರಸಾರ ಮಾಡಲು ಒಪ್ಪಿಗೆ ಇರದೇ ಇದ್ದ ಪಕ್ಷದಲ್ಲಿ ಅದನ್ನು ಪ್ರಚಾರಪಡಿಸುವುದು ಸಂಜ್ಞೆಯ ಅಪರಾಧವಾಗಲಿದೆ. ಬ್ಲಾಕ್ಮೇಲ್ ವಿಡಿಯೋಗಳು ಮತ್ತು ದ್ವೇಷಪೂರಿತ ಅಶ್ಲೀಲ ವಿಡಿಯೋಗಳು ಎಂದು ಕರೆಯಲ್ಪಡುವ ಪ್ರಕರಣಗಳಲ್ಲಿ ಕಡ್ಡಾಯವಾಗಿ ಎಫ್ಐಆರ್ ದಾಖಲಿಸುವಂತೆ

0: ಪೊಲೀಸ್ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಮೊದಲ ಅಪರಾಧಕ್ಕೆ 1-3 ವರ್ಷ ಹಾಗೂ ಪುನರಾವರ್ತಿತ ಅಪರಾಧಕ್ಕೆ 3-7 ವರ್ಷ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸಲು ನಿರ್ಧರಿಸಲಾಗಿದೆ. ಈ ಮೂಲಕ ಸಂವಿಧಾನಬದ್ದ ಖಾಸಗಿತನದ ಹಕ್ಕನ್ನು ಮತ್ತಷ್ಟು ಬಲಪಡಿಸುವುದರ ಜೊತೆಗೆ ರಾಜ್ಯದ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ಸಂತ್ರಸ್ತರ ಪರ ಕಾನೂನುಬದ್ದ ಹಾಗೂ ಏಕರೂಪದ ಕ್ರಮವನ್ನು ಖಚಿತಪಡಿಸಲಿದೆ. ಬಿಡದಿಯ ಪ್ರಸ್ತಾವಿತ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟಂತೆ ರೈತರೊಂದಿಗೆ ಮಾತುಕತೆ ನಡೆಸಲು ನಾಳೆ ಮುಖ್ಯಮಂತ್ರಿ ಆಗಮಿಸುವವರೆಗೆ ಕಾಯುವುದಾಗಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರು ನಗರದ ಅಭಿವೃದ್ದಿಗೆ ಅಡ್ಡಿಯಾಗಲು ಬಯಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಭೂಸ್ವಾಧೀನಕ್ಕೆ ರೈತರ ಆಕ್ಷೇಪ ಇಲ್ಲದೇ ಇದ್ದರೆ ನನಗೂ ಯಾವುದೇ ಆಕ್ಷೇಪ ಇಲ್ಲವೆಂದು ಹೇಳಿದ್ದಾರೆ. ರೈತರ ಸಮಸ್ಯೆ ಬಗೆಹರಿಸಲು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಮಧ್ಯಪ್ರವೇಶಿಸಿರುವುದಾಗಿ ತಿಳಿಸಿದ್ದಾರೆ. ರೈತರು ವಿರೋಧ ವ್ಯಕ್ತಪಡಿಸುತ್ತಿದ್ದರೂ ಸರ್ಕಾರ ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಯಾಕೆ ಮುಂದುವರಿಸುತ್ತಿದೆ ಎಂದು ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ. ಹೈವೋಲ್ಟೇಜ್ ಮತ್ತು ಎಕ್ಸ್ಟ್ರೀಂ ಹೈವೋಲ್ಟೇಜ್ ವಿದ್ಯುತ್ ಪ್ರಸರಣ ಮಾರ್ಗಗಳ ತಪಾಸಣೆಯಲ್ಲಿ ಸಿಬ್ಬಂದಿ ವರ್ಗದ ಸುರಕ್ಷತೆಯನ್ನು ಹೆಚ್ಚಿಸುವ ಹಾಗೂ ನಿಖರತೆಯನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಕೆಪಿಟಿಸಿಎಲ್ ಅತ್ಯಾಧುನಿಕ ಡ್ರೋನ್ ತಂತ್ರಜ್ಞಾನದ ಮೂಲಕ 11,000 ಹೆಚ್ಚು ಟವರ್ಗಳನ್ನು ತಪಾಸಣೆ ನಡೆಸಿದೆ. 1.5 ಲಕ್ಷಕ್ಕೂ ಹೆಚ್ಚು ತಾಂತ್ರಿಕ ಸಮಸ್ಯೆಗಳನ್ನು ಗುರುತಿಸಿ ಅದನ್ನು ಸರಿಪಡಿಸಲಾಗಿದೆ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಡ್ರೋನ್ ತಪಾಸಣೆಯಿಂದಾಗಿ 85% ವಿದ್ಯುತ್ ವ್ಯತ್ಯಯ ಕಡಿತವಾಗಿದೆ. ಸಂಭಾವ್ಯ ಮತ್ತು ನಿರ್ಣಾಯಕ ಸಮಸ್ಯೆಗಳನ್ನು ವಿದ್ಯುತ್ ಕಡಿತಗೊಳ್ಳುವ ಮುನ್ನವೇ ಪತ್ತೆ ಹಚ್ಚಲಾಗಿದೆ. ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಮೊಬೈಲ್ ಆಪ್ ಮೂಲಕವೇ ನೈಜ ಸಮಯದಲ್ಲಿ ಸಮಸ್ಯೆಯನ್ನು ಪತ್ತೆ ಹಚ್ಚಲು ಸಾಧ್ಯವಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ನೂತನ ತಂತ್ರಜ್ಞಾನದ ಮೂಲಕ ರೈತರು, ಕೈಗಾರಿಕೆಗಳು ಮತ್ತು ಸಾರ್ವಜನಿಕರಿಗೆ ನಿರಂತರ ವಿದ್ಯುತ್ ಪೂರೈಕೆಯನ್ನು ಖಾತ್ರಿಪಡಿಸುವುದರ ಜೊತೆಗೆ ಲೈನ್ಮ್ಯಾನ್ಗಳ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದು ಕೆಪಿಟಿಸಿಎಲ್ನ ವ್ಯವಸ್ಥಾಪಕ ನಿರ್ದೇಶಕ ಡಾ ವಿ ರಾಮ್ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ತೆರಿಗೆ ಸಂಗ್ರಹ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಎಲ್ಕೆ ಅತೀಕ್, ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್, ಆರ್ಥಿಕ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ರಿತೇಶ್ ಕುಮಾರ್ ಸಿಂಗ್ ಹಾಗೂ ವಾಣಿಜ್ಯ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಬಕಾರಿ ಇಲಾಖೆ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದು ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ನಾಡಪ್ರಭು ಕೆಂಪೇಗೌಡ ಅವರ 517ನೇ ಜಯಂತಿ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಡಿದ್ದು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿರುವ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ 30ನೇ ಸಂಸ್ಥಾಪನಾ ದಿನಾಚರಣೆ ಹಾಗೂ ನಶಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಲಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಇಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ರಾಜ್ಯ ರಾಜಕೀಯ ಕುರಿತಂತೆ ಮಾತುಕತೆ ನಡೆಸಿದರು. ಶಾಸಕರಾದ ಪೊನ್ನಣ್ಣ, ರಾಘವೇಂದ್ರ ಹಿಟ್ನಾಳ್, ಅಪ್ಪಾಜಿ ನಾಡಗೌಡ ಹಾಗೂ ಯಶವಂತ ರಾಯಗೌಡ ಅವರು ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಚರ್ಚೆ ನಡೆಸಿದರು. ನಮ್ಮ ಮೆಟ್ರೋದ ನೇರಳೆ ಮಾರ್ಗದ ಕಬ್ಬನ್ ಪಾರ್ಕ್ ನಿಲ್ದಾಣದಲ್ಲಿ ನಿನ್ನೆ ಸಂಜೆ ರೈಲಿನ ಬಾಗಿಲು ಮುಚ್ಚದಿರುವುದಕ್ಕೆ ಬಿಎಂಆರ್ಸಿಎಲ್ ಸ್ಪಷ್ಟನೆ ನೀಡಿದೆ. ರೈಲಿನಲ್ಲಿ ಯಾವುದೇ ತಾಂತ್ರಿಕ ದೋಷವಿರಲಿಲ್ಲ ಎಂದು ತಿಳಿಸಿರುವ ಬಿಎಂಆರ್ಸಿಎಲ್ ಪ್ರಾಥಮಿಕ ವರದಿಯಲ್ಲಿ ರೈಲಿನ ಬಾಗಿಲಿನ ಡೋರ್ ಗೈಡ್ವೇಯಲ್ಲಿ ಲೋಹದ ಸರ ಸಿಲುಕಿಕೊಂಡಿದ್ದರಿಂದ ರೈಲಿನ ಬಾಗಿಲುಗಳು ಸ್ವಯಂಚಾಲಿತವಾಗಿ ಮುಚ್ಚಲಿಲ್ಲ ಎಂದು ತಿಳಿಸಿದೆ. ಘಟನೆಯ ಬೆನ್ನಲ್ಲೇ ಬಿಎಂಆರ್ಸಿಎಲ್ ಕಾರ್ಯಾಚರಣೆ ಮತ್ತು ನಿರ್ವಹಣಾ ತಂಡಗಳು ಜಂಟಿಯಾಗಿ ಸಮಗ್ರ ಪ್ರಾಥಮಿಕ ತನಿಖೆ ನಡೆಸಿದ್ದು ಘಟನೆಗೆ ಕಾರಣವಾದ ಹಿನ್ನೆಲೆಯನ್ನು ಬಹಿರಂಗಪಡಿಸಿದ್ದಾರೆ. ರಾಜ್ಯದೆಲ್ಲೆಡೆ ಇಂದು ಅಶೂರಾ ಎ ಮೊಹರಂ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ತ್ಯಾಗ ಬಲಿದಾನದ ಸಂಕೇತವಾದ ಮೊಹರಂ ಹಬ್ಬವನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ, ಹೊಸಕೋಟೆ, ದೇವನಹಳ್ಳಿ ಹಾಗೂ ನೆಲಮಂಗಲ ತಾಲೂಕುಗಳಲ್ಲಿ ಮುಸ್ಲಿಂ ಸಮುದಾಯದವರು ಶ್ರದ್ಧಾಭಕ್ತಿ ಸಡಗರದಿಂದ ಆಚರಿಸಿದರು. ದೊಡ್ಡಬಳ್ಳಾಪುರದ ಬಾಬಯ್ಯ ದೇವಾಲಯದಲ್ಲಿ ಕಳೆದ

ರಾತ್ರಿ ಕೆಂಡ ಹಾರುವ ಆಚರಣೆ ನಡೆಯಿತು. ಜಿಲ್ಲೆಯ ಹೊಸಕೋಟೆ ಸೂಲಿಬೆಲೆಯಲ್ಲಿ ಬಾಬಯ್ಯನ ಜಾತ್ರಾ ಮಹೋತ್ಸವ ನಡೆಯಿತು. ಹಿಂದೂ ಮುಸ್ಲಿಮರ ಭಾವೈಕ್ಯತೆ ಬಿಂಬಿಸುವ ಮೊಹರಂ ಆಚರಣೆಯಲ್ಲಿ ಹಿಂದೂ ಸಮುದಾಯದವರು ಭಾಗವಹಿಸಿ 10 ದಿನಗಳ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುವುದು ವಾಡಿಕೆ. ಕೋಲಾರ ಜಿಲ್ಲೆಯಲ್ಲಿಯೂ ಮೊಹರಂ ಹಬ್ಬವನ್ನು ಮುಸ್ಲಿಂ ಬಾಂಧವರು ಶ್ರದ್ದಾಭಕ್ತಿಯಿಂದ ಆಚರಿಸುತ್ತಿದ್ದಾರೆ. ಹಬ್ಬದ ಅಂಗವಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಕೋಲಾರದ ಕ್ಲಾಕ್ ಟವರ್ನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಭಾರತೀಯ ಚಾರ್ಟೆಡ್ ಅಕೌಂಟೆಂಟ್ ಸಂಸ್ಥೆಯ ಜಿಲ್ಲಾ ಘಟಕ ಮತ್ತು ಬಳ್ಳಾರಿ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಜಂಟಿಯಾಗಿ ನಾಳೆ ಅಂತಾರಾಷ್ಟ್ರೀಯ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ದಿನಾಚರಣೆಯನ್ನು ಹಮ್ಮಿಕೊಂಡಿದೆ. ಕೌಶಲ್ಯ ಅಭಿವೃದ್ಧಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು 400 ಜನ ಸೂಕ್ಷ್ಮ ಮೈಕ್ರೋ ಉದ್ದಿಮೆದಾರರು, ಸಾವಯವ ಕೃಷಿಕರು ಭಾಗವಹಿಸಲಿದ್ದಾರೆ. ರಾಷ್ಟೀಯ ಎಂಎಸ್ಎಂಇ ದಿನಾಚರಣೆ 2026 ಅಂಗವಾಗಿ ಗದಗ ಜಿಲ್ಲೆಯಲ್ಲಿ ಜಾಗೃತಿ ಅಭಿಯಾನಕ್ಕೆ ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಚಾಲನೆ ನೀಡಿದರು. ಎಂಎಸ್ಎಂಇ ಕ್ಷೇತ್ರವು ಉದ್ಯೋಗ ಸೃಷ್ಟಿ, ಉದ್ಯಮಶೀಲತೆ ಅಭಿವೃದ್ಧಿ ಹಾಗೂ

0: ಸಾವಯವ ಕೃಷಿಕರು ಭಾಗವಹಿಸಲಿದ್ದಾರೆ. ರಾಷ್ಟ್ರೀಯ ಎಂಎಸ್ಎಂಇ ದಿನಾಚರಣೆ 2026 ಅಂಗವಾಗಿ ಗದಗ ಜಿಲ್ಲೆಯಲ್ಲಿ ಜಾಗೃತಿ ಅಭಿಯಾನಕ್ಕೆ ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಚಾಲನೆ ನೀಡಿದರು. ಎಂಎಸ್ಎಂಇ ಕ್ಷೇತ್ರವು ಉದ್ಯೋಗ ಸೃಷ್ಟಿ, ಉದ್ಯಮಶೀಲತೆ ಅಭಿವೃದ್ಧಿ ಹಾಗೂ ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ನಾಳೆ ನಡೆಯುವ ಎಂಎಸ್ಎಂಇ ದಿನಾಚರಣೆಯಲ್ಲಿ ಉದ್ಯಮಿಗಳು ಹಾಗೂ ಸಾರ್ವಜನಿಕರು ಸಕ್ರಿಯವಾಗಿ ಭಾಗವಹಿಸುವಂತೆ ಅವರು ಕರೆ ನೀಡಿದರು. ಇನ್ನು ಸಂಕ್ಷಿಪ್ತ ಸುದ್ದಿ. ರಾಯಚೂರು ತಾಲೂಕಿನ ಕೂಡ್ಲೂರು ಗ್ರಾಮದಲ್ಲಿ ಪೋಷಕರು ಬಾಲಕಿಯ ಮದುವೆ ಮಾಡಲು ಮುಂದಾಗಿದ್ದ ಖಚಿತ ಮಾಹಿತಿಯೊಂದಿಗೆ ದಾಳಿ ನಡೆಸಿದ ಅಧಿಕಾರಿಗಳ ತಂಡ ಬಾಲ್ಯ ವಿವಾಹವನ್ನು ತಡೆದಿದ್ದಾರೆ. ಬಾಲಕಿಯನ್ನು ರಕ್ಷಣೆ ಮಾಡಿ ಸರ್ಕಾರಿ ಬಾಲಕಿಯರ ಬಾಲಮಂದಿರಕ್ಕೆ ಸೇರಿಸಲಾಗಿದೆ ಎಂದು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮಾದಕ ದ್ರವ್ಯಗಳ ವ್ಯಸನವು ಸಮಾಜಕ್ಕೆ ಹಾಗೂ ಯುವ ಸಮುದಾಯದ ಭವಿಷ್ಯಕ್ಕೆ ಗಂಭೀರ ಸವಾಲಾಗಿದ್ದು ಅದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಪ್ರತಿಯೊಬ್ಬ ನಾಗರಿಕರು ಕೈಜೋಡಿಸಬೇಕು ಎಂದು ಯಾದಗಿರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪೃಥ್ವಿಕ್ ಶಂಕರ್ ಕರೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಗುರುಪೂರ್ಣಿಮೆ ಹಾಗೂ ಕಾಲಜ್ಞಾನಿ ಕೈವಾರ ತಾತಯ್ಯನವರ 300ನೇ ಜಯಂತ್ಯೋತ್ಸವದ ಅಂಗವಾಗಿ ನಾಳೆಯಿಂದ 3 ದಿನಗಳ ಕಾಲ ರಾಷ್ಟ್ರಮಟ್ಟದ ಸಂಗೀತೋತ್ಸವ ಹಾಗೂ ಗುರುಪೂಜಾ ಮಹೋತ್ಸವ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಂಡೀಪುರ ನಾಗರಹೊಳೆ ಜಂಗಲ್ ಸಫಾರಿ ಪೂರ್ಣ ಪ್ರಮಾಣದಲ್ಲಿ ಆರಂಭಿಸಲು ರಾಜ್ಯ ಸರ್ಕಾರ ಆದೇಶ. ಅನುಮತಿ ಇಲ್ಲದೆ ಖಾಸಗಿ ಚಿತ್ರ ವಿಡಿಯೋ ಪ್ರಸಾರಕ್ಕೆ ನಿರ್ಬಂಧ. ಕಡ್ಡಾಯ ಎಫ್ಐಆರ್ ದಾಖಲಿಸಲು ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಸೂಚನೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರೈತರ ಸಮಸ್ಯೆ ಬಗೆಹರಿಸಲು ಮಧ್ಯಪ್ರವೇಶ. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಸ್ಪಷ್ಟನೆ. ಕೆಪಿಟಿಸಿಎಲ್ನಿಂದ ವಿದ್ಯುತ್ ಪ್ರಸರಣ ಮಾರ್ಗಗಳ ತಪಾಸಣೆಗೆ ಡ್ರೋನ್ ತಂತ್ರಜ್ಞಾನ ಬಳಕೆ. ವಿದ್ಯುತ್ ವ್ಯತ್ಯಯದಲ್ಲಿ 85% ಕಡಿತ. ತೆರಿಗೆ ಸಂಗ್ರಹ ಹಾಗೂ ಅಬಕಾರಿ ಇಲಾಖೆ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಕನ್ನಡ ಚಿತ್ರಗೀತೆಗಳು ಮೊದಲಿಗೆ ಕೇಳಿ. ಸ್ಪರ್ಶ ಚಿತ್ರಕ್ಕಾಗಿ ಪಂಕಜ್ ಉದಾಸ್ ಹಾಡಿರುವ ಗೀತೆ. ಇಟಗಿ ಈರಣ್ಣ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಹಂಸಲೇಖ.

ಸೋನು ನಿಗಮ್ ಧ್ವನಿಯಲ್ಲಿ ಕೇಳಿ ಪಯಣ ಚಿತ್ರದ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.

ಎಸ್ ನಾರಾಯಣ್ ರಚಿಸಿ ಎಸ್ ಎ ರಾಜ್ಕುಮಾರ್ ಸಂಗೀತ ನೀಡಿರುವ ಚಂದ್ರ ಚಕೋರಿ ಚಿತ್ರದ ಗೀತೆ, ಹಾಡಿದ್ದಾರೆ ಹರಿಹರನ್ ಮತ್ತು ಚಿತ್ರಾ.

ರಾಜೇಶ್ ಕೃಷ್ಣನ್ ಮತ್ತು ನಂದಿತಾ ಅವರ ಧ್ವನಿಗಳಲ್ಲಿ ಕೇಳಿ ಒರಟ ಐ ಲವ್ ಯು ಚಿತ್ರದ ಗೀತೆ. ಕೆ ಕಲ್ಯಾಣ್ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಜಿ ಆರ್ ಶಂಕರ್.

0: ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
2: ಕಿಮಿಚ್ಚಕ ವೃತ ನಡೆಸಿಕೊಡುತ್ತಾರೆ ಶ್ರೀ ಯಕ್ಷದೇವ ಮಿತ್ರ ಕಲಾ ಮಂಡಳಿ ಬೆಳುವಾಯಿ ಇಲ್ಲಿನ ಸದಸ್ಯರು.
3: ತಂದೆಯೇ,
4: ವತ್ಸಾವೀಕ್ಷಿತ,
3: ಹಗ್ಗವಿಲ್ಲದೆ ಮಾತಿನಿಂದಲೇ ನನ್ನನ್ನು ಬಂಧಿಸಿದೆಯಪ್ಪ. ಮಗನೇ, ನೀನು ದೈಹಿಕವಾಗಿಯೂ ಮಾನಸಿಕನಾಗಿಯೂ ಸಿದ್ಧನಾಗಬೇಕು ಅಂತ ಅಮ್ಮ ಹೇಳಿದಾಗ ಅದು ಯಾಕೆ ಅಂತ ನಾನು ಯೋಚಿಸಿದ್ದಿರಲಿಲ್ಲ. ನಾನು ಕೊಡ್ತೇನಮ್ಮ ಅಂತ ಎದೆಯುಬ್ಬಿಸಿ ಎದೆ ತಟ್ಟಿ ಹೆಮ್ಮೆಯಿಂದ ಆಡಿದೆ.
4: ನನ್ನ ಮಾತು ಹೌದದು,
3: ಹೆಮ್ಮೆಯ ಕೋಡು ಮುರಿಯಿತಪ್ಪ.
4: ಏನಪ್ಪ
1: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇಂದು ರಾತ್ರಿ 9:30.
0: ಕೇಳುಗರೆ, ಈ ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ. ಸಂಜೆ 5:00 ಕುಂದಸಿರಿ ಬರಹಗಾರ ಸಂಶೋಧಕ ಸುದ್ಯೋಜಾತ ಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶಿವಾನಿ ಶೆಟ್ಟಿ ಮಲ್ಯಾಡಿ. ಬಳಿಕ ಚಿತ್ರಗೀತೆಗಳು. 6:50 ಹಿಂದಿ ಚಿತ್ರಗೀತೆಗಳು, ಕ್ಷಮಿಸಿ, 5:30 ಹಿಂದಿ ಚಿತ್ರಗೀತೆಗಳು, 5:45 ಪ್ರಾಯೋಜಿತ ಕಾರ್ಯಕ್ರಮ ಮನೋಚಿಂತನ, ವಿಷಯ ತಂಬಾಕು ವ್ಯಸನ ನಿವಾರಣಾ ಕೇಂದ್ರ ಭಾಗವಹಿಸುತ್ತಾರೆ. ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು ಆಗಿರುವಂತಹ ಡಾಕ್ಟರ್ ಸುಬೋಧ್ ಬಿಎನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಸಂಜೆ 6:10

ನಿಮಿಷಕ್ಕೆ ತುಳು ಕಾರ್ಯಕ್ರಮ ಪದರಂಗೀತ, 6:30 ಅವಲೋಕನ, 6:50 ಕೃಷಿ ರಂಗದಲ್ಲಿ ವಿದೇಶಿ ಹಣ್ಣಿನ ಕೃಷಿ, ಈ ಕುರಿತು ಎಡ್ವರ್ಡ್ ರೆಬೆಲ್ಲೋ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸ್ನೇಹ ಭಟ್. 7:45 ಹಿಂದಿ ಚಿತ್ರಗೀತೆಗಳು. 8:00 ವಾರದ ಅತಿಥಿ ಸಿಎಎಸ್ಎಸ್ ನಾಯಕ್ ಅವರೊಡನೆ ಸಂದರ್ಶನ, ಸಂದರ್ಶಕರು ಸೂರ್ಯನಾರಾಯಣ ಭಟ್ ಪಿಎಸ್. 8:30 ಕರಾವಳಿಯ ಶಿಲಾಶಾಸನಗಳು, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಗಣಪತಿ ಗೌಡ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಯಕ್ಷಗಾನ ತಾಳಮದ್ದಲೆ ಕಾರ್ಯಕ್ರಮ, ಯಕ್ಷಸಿರಿ ಪ್ರಸಂಗ, ಕಿಮಿಚ್ಚನ ವೃತ್ತ ನಡೆಸಿಕೊಡುವವರು ಶ್ರೀ ಯಕ್ಷದೇವ ಮಿತ್ರ ಕಲಾಮಂಡಳಿ ಬೆಳುವಾಯಿ ಇಲ್ಲಿನ ಸದಸ್ಯರು. 10:30 ಚಿತ್ರಗೀತೆಗಳು. 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಇವು ಈ ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು.

ತರಂಗಾಂತರ 275.5 ಮೀಟರ್ಸ್, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 3:05.21. ನಿಲಯದ ಈ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಮ್ಮ ಮುಂದಿನ ಪ್ರಸಾರ 5 ಗಂಟೆಗೆ ಆರಂಭ. ನಮ್ಮೆಲ್ಲ ಕೇಳುಗರಿಗೆ ನಿಲಯದ ಪರವಾಗಿ ನಮಸ್ಕಾರ.

0: ಆಕಾಶವಾಣಿ ಮಂಗಳೂರು. ಸಮಯ 5 ಗಂಟೆ. ತರಂಗಾಂತರ ಮೀಡಿಯಂ ವೇವ್ನ 275.5 ಮೀಟರ್ಗಳು 1089 kHz ಹಾಗೂ ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 MHz ನಿಲಯದ ಈ ಸಂಜೆಯ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ನಲ್ಮೆಯ ಕೇಳುಗರಿಗೆಲ್ಲ ಸಾಯಂಕಾಲದ ಈ ಪ್ರಸಾರಕ್ಕೆ ನಿಲಯದ ಪರವಾಗಿ ಆತ್ಮೀಯ ಸ್ವಾಗತ ಹಾಗೂ ನಮಸ್ಕಾರ. ನಿಮ್ಮೊಂದಿಗೆ ನಾನು ನಾಗರತ್ನ. ಪ್ರಿಯ ಕೇಳುಗರೆ, ಇದೀಗ ಕುಂದಸಿರಿ ಕಾರ್ಯಕ್ರಮ.
1: ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕುಂದಸಿರಿಯಲ್ಲಿ ನನ್ನೊಂದಿಗಿದ್ದಾರೆ ಶ್ರೀಯುತ ಸದ್ಯೋಜಾತ ಭಟ್. ಇವರು ಮೂಲತಃ ಉಡುಪಿ ಜಿಲ್ಲೆಯ ಬೈಂದೂರಿನವರು. ಕನ್ನಡ ಪಂಡಿತರಾದ ಇವರು ಲೇಖಕರು, ಸಂಶೋಧಕರು, ಶಾಸನಗಳ ಅಧ್ಯಯನ ಹಾಗೆ ಶಾಸನಗಳ ಪದಕೋಶಗಳ ರಚನೆಯ ಜೊತೆಗೆ ಶಾಸನಗಳಲ್ಲಿ ಬಳಸಲ್ಪಟ್ಟ ಲಿಪಿಗಳ ಅಧ್ಯಯನ ನಡೆಸಿದ್ದಾರೆ. ಕರೋಷ್ಠಿ, ಬ್ರಾಹ್ಮಿ, ಶಾರದ, ನಾಗರಿ ಮತ್ತು ಕನ್ನಡ ಲಿಪಿಗಳ ಲಿಪ್ಯಂತರಣ ಮಾಡಿದ್ದಾರೆ. ಪ್ರಸ್ತುತ ಇಂದಿರಾ ಗಾಂಧಿ ರಾಷ್ಟ್ರೀಯ ಕಲಾ ಕೇಂದ್ರ ಪ್ರಾದೇಶಿಕ ಕೇಂದ್ರದಲ್ಲಿ ಸೇವೆ ಸಲ್ಲಿಸುತ್ತಿದ್ದು, ಬೆಂಗಳೂರು ವಿಶ್ವವಿದ್ಯಾಲಯ ಸಹಯೋಗದಲ್ಲಿ ಆರಂಭಗೊಂಡ ಪೋಲಿಯೋಗ್ರಾಫಿ ಮತ್ತು ಮ್ಯಾನ್ಯೂಸ್ಕ್ರಿಪ್ಟಾಲಜಿಯಲ್ಲಿ ಬೋಧಕರಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಶಿಲೆಗಳಲ್ಲಡಗಿದ ಸತ್ಯ, ನಾಸತ್ಯ, ವಿಹಿರಾಕುಲಿ, ಕಾಲಯಾನ, ಮಾಗ್ದೇಯ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಸರ್, ನಮಸ್ಕಾರ. ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಹ್ಯಾಂಗಿದ್ರಿ?
2: ನಮಸ್ಕಾರ, ನಾನು ಲೈಕ್ ಇದ್ದೆ.
1: ಸರ್, ನಿಮ್ ಬಗ್ಗೆ ಕೇಂತಿದ್ರೆ ಮಸ್ತ್ ಕುತೂಹಲ ಆತ್. ನಾವು ಕೇಂದ್ರ ಇಪ್ಪು ಆ ಪುರಾತನದ ಕಾಲದ ಭಾಷೆಗಳೆಲ್ಲ ನಿಮ್ಗೆ ಗೊತ್ತಿತ್ತು. ನನ್ನ ಪ್ರಶ್ನೆ ಎಂತ ಅಂದ್ರೆ, ನಿಮ್ ವೃತ್ತಿ ಜೀವನ ಶುರು ಅದ್ ಹ್ಯಾಂಗೆ, ಅದ್ರ ಬಗ್ಗೆ ಒಂಚೂರ್ ಹೇಳ್ತೀಯಾ?
2: ನಾ ಕಲ್ತದ್ದೆಲ್ಲ ಊರಲ್ಲೇ, ಸ್ವಲ್ಪ ಬೇರೆ ಬೇರೆ ಕಡೆನೂ ಕಲ್ತಿದ್ದೆ. ಆದ್ರೆ ಊರಲ್ಲೇ ಕಲ್ತ ಮಾರಲ್ಲ, ಅಲ್ಲೇ ಬೈಂದೂರಲ್ಲೇ ಕಲ್ತ ಮಾರಲ್ಲ. ಬೈಂದೂರಲ್ಲಿ ಒಂದ್ 2 ವರ್ಷ ಕಲ್ತದ್ದು ಅಷ್ಟೇ ಬಿಟ್ರೆ ಮತ್ ನಾನು ಬೈಂದೂರಲ್ಲಿ ಕಲ್ತ ಮಾರಲ್ಲ. ಆದ್ರೆ ಕೆಲಸ ನಂದು ಆರಂಭ ಇದ್ದು ಉತ್ತರ ಪ್ರದೇಶದಲ್ಲಿ. ಈ ಕೃಷ್ಣ ಕಿರು ಬೆರಳಲ್ಲಿ ಇರ್ತಿದ್ನಲ್ಲ ಬೆಟ್ಟನ, ಗೋವರ್ಧನ, ಆ ಗೋವರ್ಧನ ಅನ್ನುವಂತ ಊರಲ್ಲಿ ನನ್ ಮೊದಲು ಕೆಲಸ ಸಿಕ್ಕಿದ್ದು. ಅಲ್ಲಿ ಕೆಲಸ ಆರಂಭ ಆಯಿ, ಅಲ್ಲೂ ಪಾಠ ಮಾಡುದೆ. ಅಲ್ಲಿಪ್ಪತ್ತಿಗೆ ಈ ಲಿಪಿಗಳನ್ನ, ಹಳೆ ಭಾಷೆಯ ಲಿಪಿಗಳನ್ನ ಕಲುಕ ಆರಂಭ ಮಾಡುದು. ಅಲ್ಲಿಂದ ಮತ್ತೆ ನನಗೆ ಪಶ್ಚಿಮ ಬಂಗಾಳಕ್ಕೆ ವರ್ಗ ಆಯ್ತು. ಆ ಪಶ್ಚಿಮ ಬಂಗಾಳದಲ್ಲಿ ನಾನು ಮತ್ತೆ 1.5 ವರ್ಷ ಅಲ್ಲಿದ್ದೆ. ನಡಿಯಾ ಅಂತ, ಆ ನಡಿಯಾ ಜಿಲ್ಲೆಯಲ್ಲಿ ಮಾಯಾಪುರ ಅಂತ ಬರುತ್ತೆ, ಈ ನವದ್ವೀಪ ಅಂತ ಬರ್ತದೆ. ಮಾಯಾಪುರ ಅಂದ್ರೆ ಈ ಕೃಷ್ಣ ಚೈತನ್ಯ ಅಂತ ಒಬ್ರಿದ್ರು, ಅವರು ಆ ಹುಟ್ಟಿದ ಊರಿನಲ್ಲಿ ಇದ್ದೆ. ಅದರ ನಂತರ ನಾನು ಬೆಂಗಳೂರಿಗೆ ಬಂದೆ. ಬೆಂಗಳೂರಲ್ಲಿ ಮೊದಲಿಗೆ ನಿಯಾಸ್ ಅಂತ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ ಅಂತ, ಅಲ್ಲಿ ಈ ಕವಿರಾಜ ಮಾರ್ಗ ಇತ್ತಲ್ಲ, ಆ ಕವಿರಾಜ ಮಾರ್ಗದ ಪ್ರತಿಪದ ಕೋಶವನ್ನ ಬರುಕಿಡಿದೆ. ಅದೊಂದು ಪ್ರಾಜೆಕ್ಟ್, ಅದಾಯ್ತು. ಅದಾದ ನಂತರ ನಾನು ಆರಂಭ ಮಾಡಿದ್ದು ಇಂದಿರಾ ಗಾಂಧಿ ರಾಷ್ಟ್ರೀಯ ಕಲಾ ಕೇಂದ್ರ, IGNCA, ಇಂದಿರಾ ಗಾಂಧಿ ನ್ಯಾಷನಲ್ ಸೆಂಟರ್ ಫಾರ್ ದಿ ಆರ್ಟ್ಸ್ ಅಂತ. ಅದರ ಸದರ್ನ್ ರೀಜನಲ್ ಸೆಂಟರ್ ಇತ್ತು ಅವಾಗ, ಸದರ್ನ್ ರೀಜನಲ್ ಸೆಂಟರ್ ನಾ ಸೇರಿದ್ದು. ಆಮೇಲೆ ಅದು ರೀಜನಲ್ ಸೆಂಟರ್ ಬೆಂಗಳೂರು ಆಯ್ತು, ಅಂದ್ರೆ ಬೇರೆ ಬೇರೆ ಸೆಂಟರ್ ಆಯ್ತು ದಕ್ಷಿಣದಲ್ಲಿ, ಹಾಗಾಗಿ ಅದು ರೀಜನಲ್ ಸೆಂಟರ್ ಆಯ್ತು. ಅಲ್ಲಿ ಪೇಲಿಯೋಗ್ರಫಿ ಅಂದ್ರೆ ಹಳೆ ಶಾಸನ ಇರುತ್ತಲ್ಲ, ಆ ಹಳೆ ಶಾಸನ ಇವತ್ತಿನ ಲಿಪಿಗೆ ಅದನ್ನ ಇಳಿಸುವಂತದ್ದು, ಒಂದು ರೀತಿಯಲ್ಲಿ ಶಾಸನ ಓದುವ ಕೆಲಸ ಅದು. ಮತ್ತೆ ಮ್ಯಾನುಸ್ಕ್ರಿಪ್ಟಾಲಜಿ ಅಂತ, ಮ್ಯಾನುಸ್ಕ್ರಿಪ್ಟಾಲಜಿ ಅಂದ್ರೆ ಈ ತಾಳೆಗರಿ ಮೇಲೆ ಬರ್ಕೊಂಡಿರುತ್ತಲ್ಲ ಆ ಅಕ್ಷರ, ಅದನ್ನ ಓದುವ ಕೆಲಸ ಹಿಡಿದೆ. ಇದಕ್ಕೆಲ್ಲ ಒಂದು ಸ್ವಪ್ರಯತ್ನ, ಇನ್ನೊಂದು ಗುರುವಿನ ಪ್ರಯತ್ನ, ಹಾಗಾಗಿ ಅದೆರಡನ್ನೂ ಇಟ್ಟುಕೊಂಡು ನಾನು ಕಲ್ತದ್ದು. ಇದು ಕಲುಕೂ ಒಂದು ಕಾರಣ ಆಯ್ತು. ನಾನು ಎಂತ ಇತ್ತು, ನಾನು ಮೊದಲು ಶಾಸನಗಳನ್ನ ಅದ್ರ ಪದಕೋಶ, ಪ್ರತಿಪದಕೋಶ ಸುಮಾರು 16 ಸಂಪುಟ ಆಗ್ತದೆ, 8 ಸಂಪುಟ ಪ್ರತಿಪದಕೋಶ ತಾತ್ಪರ್ಯ ಬರದೆ, ಸುಮಾರು 2868 ಶಾಸನಕ್ಕೆ ಕನ್ನಡದ ಪ್ರತಿಪದಕೋಶಕ್ಕೆ ಬರದೆ. ಅದ ನಂತರ ಅದರದ್ದು ಪದಕೋಶ ಅಂದ್ರೆ ಡಿಕ್ಷನರಿ ಮಾಡಿದ್ದು, ಈ ಶಾಸನದಲ್ಲಿ ಎಲ್ಲೆಲ್ಲ ಹಳೆ ಹಳೆ ಪದ ಬತ್ತು ಅದು ಎಲ್ಲಿ ಬರುತ್ತೆ ಅನ್ನೋದನ್ನ ಇಟ್ಕೊಂಡು ಒಂದು ಡಿಕ್ಷನರಿ ಮಾಡಿದೆ. ಇದ್ರ ಮಧ್ಯೆ ಏನಾಯ್ತು, ಒಂದು ಸಣ್ಣ ಜಿಜ್ಞಾಸೆ ಹುಟ್ಟಿತು. ಎಂತದು ಈ ಐಹೊಳೆಯಲ್ಲಿ ಒಂದು ಶಾಸನ ಇತ್ತು ಜಿನಾಲಯನ್ ಅಂತ, ಈ ಜಿನಾಲಯನ್ ಯಾರು ಅಂತ ಹುಡುಕುಕ್ಕೆ ಒಂದಷ್ಟು ಜನ ತಂಡ ಒಟ್ಟಾಗಿ ಹೋಯ್ತು. ಹೋಯ್ ಎಲ್ಲಿ ಹೋಯ್ತು, ಸಂಡೂರಲ್ಲಿ, ಅಲ್ಲಿ ಮೇಲ್

0: ಕಡೆ ಒಂದು ಸ್ಕಂದ ದೇವಾಲಯ ಇತ್ತು. ಆ ಸ್ಕಂದ ದೇವಾಲಯಕ್ಕೆ ಹೋಗಿ ಅಲ್ಲಿ ನೋಡಿದ್ರೆ ಅಲ್ಲೂ ಅದೇ ಜಿನಾಲಯನ್ನ ಅಗದು ಹೋಗಿ ಅದನ್ನ ನೋಡಿದಾವಾಗ ಈ ಇದನ್ ಯಾಕೆ ಕಲಿಬಾರ್ದು ಅನ್ನುವಂಥದ್ದು, ಮತ್ತು ಕನ್ನಡ ಲಿಪಿಯನ್ನು ಯಾಕೆ ಕಲಿಬಾರದು? ಕನ್ನಡದಲ್ಲೇ ಬೇರೆ, ಈಗ ನೀವು ನಮ್ಮ ದೇಶದಲ್ಲೇ ಬೇರೆ, ಕನ್ನಡದಲ್ಲೇ ಬೇರೆ ಬೇರೆ ಬೇರೆ ಬೇರೆ ಸ್ಟೈಲ್. ಹಾಗಾಗಿ ಕನ್ನಡ ಲಿಪಿ ಕಲುಕೆ ಅವಾಗಿಂದ ಆರಂಭ ಆಯ್ತು. ಅದ್ರ ಪರಿಶ್ರಮ ಅನ್ನುವಂಥದ್ದು ಬಹಳ ದೊಡ್ಡದು, ಯಾಕಂದ್ರೆ ಕನ್ನಡ 100 ವರ್ಷದ ಮಧ್ಯದಲ್ಲಿ ಆರಂಭದಲ್ಲಿ, ಈಗ 4ನೇ ಶತಮಾನದ ಆರಂಭ, 4ನೇ ಶತಮಾನದ ಮಧ್ಯ, ಕೊನೆ, ಹೀಗೆ ಪ್ರತಿ 50 ವರ್ಷಕ್ಕೂ ಆ ಲಿಪಿ ಬದಲಾಗ್ತಾ ಬರುತ್ತೆ. ಹಾಗಾಗಿ ಅದನ್ನ ಮಾಡ್ತಾ ಬಂದೆ. ಹೀಗೆ ಲಿಪಿಗಳನ್ನು ಕಲಿತೆ, ಶಾರದಾ, ಬ್ರಾಹ್ಮಿ, ಖರೋಷ್ಟಿ ಇದ್ರೆ ಬಲದಿಂದ ಎಡಕ್ಕೆ ಬರುತ್ತೆ, ಬ್ರಾಹ್ಮಿ ನಾವೀಗ ಬರೆದ ಹಂಗೆ ಬರುತ್ತೆ. ಅದ್ರ ನಂತರ ಶಾರದ, ನೇವಾರಿ, ನಾಗರಿ, ನಂದಿ ನಾಗರಿ, ಗ್ರಂಥ, ತಿಗಳಾರಿ, ಮೋಡಿ, ಕಡೆ ಕನ್ನಡದಲ್ಲಿ ಕದಂಬರಾಕ್ಷರ ಬೇರೆ, ಶಾತವಾಂಧ್ರಾಕ್ಷರ ಬೇರೆ, ಆಮೇಲೆ ಬಂದಂತಹ ಚಳುಕ್ಯರಾಕ್ಷರ ಬೇರೆ, ಗಂಗರಾಕ್ಷರ ಬೇರೆ, ರಾಷ್ಟ್ರಕೂಟರಾಕ್ಷರ ಬೇರೆ, ಅದಲ್ಲದೆ ಮೈನರ್ ಡೈನೆಸ್ಟಿ ಅಂತ ಬಂತು, ಆ ಮೈನರ್ ಡೈನೆಸ್ಟಿ ಅಕ್ಷರ ಬೇರೆ. ಹೀಗೆ ಅಕ್ಷರ ಬದಲಾತಾ ಲಿಪಿ ಬದಲಾಗ್ತಾ ಬಂದಾಗ ಅದನ್ನ ಸೇರಿಸ್ಕೊಳ್ತಾ ಬಂದೆ. ಹೀಗೆ ವೃತ್ತಿ ಜೀವನ ಅಂದು ನಂದಲ್ಲಿಂದ ಆರಂಭ ಆಯ್ತು. ಈಗ ಇಲ್ಲಿಯವರೆಗೆ ಬಂತು. ಬೆಂಗಳೂರಿನಷ್ಟಿ ಮತ್ತೆ ನಮ್ಮ ಆಫೀಸ್, ನಮ್ಮ ಕೇಂದ್ರ ಎರಡು ಸೇರ್ಕೊಂಡು ಒಂದು ಕ್ಲಾಸ್ ಆರಂಭ ಮಾಡಿ. ಈ ಕೋವಿಡ್ಗಿಂತ ಮೊದಲು ಆರಂಭ ಮಾಡಿದ ಆ ಕ್ಲಾಸಿಗೆ ಹೇಳಿಕೊಡುಕ್ ನಾನೇ ಇದ್ದಿದ್ದೆ. ಬೆಂಗಳೂರಿನಷ್ಟಿ ಮತ್ತೆ ನಮ್ಮ ಕೇಂದ್ರ ಒಟ್ಟು ಸೇರಿ ಮಾಡಿದ್ರಿಂದ ಹೇಳಿಕೊಡುಕ್ಕೆ, ಆ ಪ್ಯಾಲಿಯೋಗ್ರಫಿ ಹೇಳಿಕೊಡುಕ್ ನಾನೇ ಇದ್ದೆ.
1: ಸರ್, ಎಂತ ಅಂದ್ರೆ ಇತಿಹಾಸದ ಅರಿವಿಗೆ ಈ ಶಾಸನಗಳೆಲ್ಲ ಮೂಲವ ಅಥವಾ ಬೇರೆ ಆಧಾರಗಳೆಂತಾದ್ರೂ ಇತ್ತ? ಹಾಂಗೆಂತಾದ್ರು ಆಧಾರಗಳಿದ್ರೆ ನೀವು ಅದನ್ನ ತಿಳ್ಕೊಂಡಿರ್ಯಾ? ಅದ್ರ ಬಗ್ಗೆ ಎಂತಾದ್ರೂ ನಿಮ್ ಪುಸ್ತಕಗಳಲ್ಲಿ ಬರ್ದಿರ್ಯಾ?
0: ಒಳ್ಳೆ ಪ್ರಶ್ನೆ ಇದು. ಈ ಇತಿಹಾಸಕ್ಕೆ ತಿಳ್ಕೊಳ್ಳಕ್ಕೆ ಒಂದು ಶಿಲಾಶಾಸನ, ಶಿಲಾಶಾಸನವೇ ಬಹಳ ಮುಖ್ಯ ಆಧಾರ. ಅದು ಬಿಟ್ರೆ ಆ ಕಾಲದ ರಾಜರು ಆಡಳಿತ ನಡೆಸ್ತಾ ಇದ್ದ ಕಾಲದಲ್ಲಿ ಇದ್ದಂತಹ ಕವಿಗಳು, ಅವರು ಬರೆದಂತಹ ಸಾಹಿತ್ಯ ಇತ್ತಲ್ಲ, ಅದು ಬಹಳ ಮುಖ್ಯ. ಅದೆರಡೂ ಅಲ್ಲದೆ ನಮ್ಮ ಪುರಾಣಗಳು, ಸಹ ಅದಕ್ಕೆ ಬಹಳ ಮುಖ್ಯ ಆಧಾರ. ಪುರಾಣದಲ್ಲಿ ಈ ಮಾರ್ಕಾಂಡೇಯ ಪುರಾಣ, ಭಾಗವತ ಪುರಾಣಕ್ಕಿಂತ ಮಾರ್ಕಾಂಡೇಯ ಪುರಾಣದಲ್ಲಿ ಬಹಳ ಹೆಚ್ಚು ಸಿಕ್ಕತ್ತು. ಇನ್ನು ಭವಿಷ್ಯ ಮಹಾಪುರಾಣದಲ್ಲಿ ಸಿಕ್ಕುತ್ತೆ, ಆದ್ರೆ ಅದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಮಾರ್ಕಾಂಡೇಯ ಪುರಾಣದಲ್ಲಿ ಸುಮಾರಷ್ಟು ಸಿಕ್ಕತ್ತೆ. ಈ ಶಾಸನದಲ್ಲಿ ಏನ್ ಬಂತೋ ಅದು ಮಾರ್ಕಾಂಡೇಯ ಪುರಾಣದಲ್ಲೂ ಸಿಕ್ಕತ್ತೆ. ಹಾಗಂತ ಮಾರ್ಕಾಂಡೇಯ ಪುರಾಣ ಇತ್ತೀಚೆಗೆ ಬಂತು ಹಾಂಗಲ್ಲ, ಹಿಂದಿದ್ದು ಸಹ ಅದರಲ್ಲಿ ಉಲ್ಲೇಖ ಬರುತ್ತೆ. ದದಿಮಹಿ ಅಂತ ಒಂದು ರಾಜವಂಶ ಇದ್ದಿತ್ತು ಹಿಂದೆ, ಅದು ಶಾಸನದಲ್ಲೂ ಉಲ್ಲೇಖ ಬರ್ತದೆ, ಪುರಾಣದಲ್ಲೂ ಉಲ್ಲೇಖ ಬರ್ತದೆ. ನೀವು ಇದು ಹೇಳ್ತೀರಿ ಯಾವುದು, ಸಪ್ತಶತಿದ ಒಂದು ಮಂತ್ರ ಶ್ಲೋಕ, ಸರ್ವ ಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯ ತ್ರಿಯಂಬಕೆ ಗೌರಿ ನಾರಾಯಣ ನಮಸ್ತೆ, ಈ ಶ್ಲೋಕ ಮಾರ್ಕಾಂಡೇಯ ಪುರಾಣದಲ್ಲೂ ಬರ್ತದೆ, ಶಾಸನದಲ್ಲೂ ಬರ್ತದೆ. ಹಾಗಾಗಿ ಆ ಕಾಲದ ಯಾವ ರೆಫರೆನ್ಸ್ ಇತ್ತು, ಪುರಾಣ ಇರ್ಬೋದು ಅಥವಾ ಬೇರೆ ಬೇರೆ ಬಾಣನ ಕಾದಂಬರಿ, ಬಾಣನ ಗ್ರಂಥಗಳು, ವರಾಹಮಿಹಿರದ್ದು, ಬೃಹತ್ ಸಂಹಿತೆ, ಇವೆಲ್ಲ ಸಹ ಆ ಕಾಲದ ಆ ರೆಫರೆನ್ಸಿಗೆ ಅದು ಬಹಳ ಮುಖ್ಯ ಆಗ್ತದೆ. ವರಾಹಮಿಹಿರ ಇದಿಟ್ಕೊಂಡೇ ನಾನು ಪುಸ್ತಕ ಬರೆದಿದ್ದೆ. ನನ್ನ ಮಿಹಿರ ಕುಲಿ ಇತ್ತಲ್ಲ, ಅದು ವರಾಹಮಿಹಿರದ್ದೇ ಕತೆ. ವರಾಹಮಿಹಿರ ಅವರಿಗೋಸ್ಕರ ದೆಹಲಿಯಲ್ಲಿ ನೀವೇನ್ ಕುತುಬ್ ಮಿನಾರ್ ಅಂತ ಕಾಂತರಿ, ಆ ಕುತುಬ್ ಮಿನಾರ್ ಅಂತ ಕಾಂಬುದು ಅದು ವರಾಹಮಿಹಿರ ಕಟ್ಟದಂತಹ ಒಂದು ಸ್ತಂಭ. ಅದು ಕುತುಬ್ ಉದ್ದೀನ್ ಐಬಕ್ ಅಂತ ನಿಮ್ಗೆ ಇತಿಹಾಸದಲ್ಲಿ ಹೇಳುತ್ತಾರೆ. ಆ ಕುತುಬುದ್ದೀನ್ ಐಬಕ್ನಿಗೆ ಅದ್ರ ತನ್ನ ಹೆಸರಲ್ಲಿ ಇತ್ತಂಬದೇ ಗೊತ್ತಿಲ್ಲ. ಕುತುಬುದ್ದೀನ್ ಐಬಕ್ನಿಗೆ ಅದು ನನ್ನ ಹೆಸರಲ್ಲೇ ಇತ್ತಂಬ ಗೊತ್ತಿಲ್ಲ, ಯಾಕಂದ್ರೆ ಕುತುಬ್ ಅಂತ ಅವನು ಹೆಸರಿತ್ತಲ್ಲ. ಆ ಕುತುಬ್ ಅಂತಿದ್ದು ಅವನ ಪರ್ಷಿಯನ್ ಭಾಷೆಯಲ್ಲಿ ನಕ್ಷತ್ರ ಅಂತ ಅರ್ಥ, ಖಗೋಲ ಶಾಸ್ತ್ರ ಅಂತ ಅರ್ಥ, ಖಗೋಲ ಅಂತ ಅರ್ಥ. ಹಾಗಾಗಿ ಅವನು ಕುತುಬ್ ಅಂತ ಹೆಸರು. ನಮಗೂ ಕುತುಬ್ ಅಂತ ಯಾಕೆ ಬಂತದಕ್ಕೆ, ಅವನ ಹೆಸರಿಂದ ಬಂದದ್ದಲ್ಲ. ಕುತುಬ್ಬ ಅಂತ ನಮ್ಮದು ಮುಹೂರ್ತ. ಈ ಶ್ರಾದ್ದ ಮಾಡುತ್ತಲ್ಲ, ಈ ನಮ್ಮಲ್ಲೆಲ್ಲ ಮಾಲಯ ಎಲ್ಲ ಮಾಡುತ್ತೆ. ಈ ಮಾಲಯ ಅಥವಾ ಶ್ರಾದ್ದ ಮಾಡುವುದಾದ್ರೆ 11:30-12:30 ಹೊತ್ತಿಗೆ ನಾವು ಆರಂಭ ಮಾಡ್ಬೇಕು. ಅದಕ್ಕೆ ಕುತುಬ ಮುಹೂರ್ತ ಅಂತ ಹೆಸರು, ಶ್ರಾದ್ದ ಮಾಡುವ ಹೊತ್ತಿಗೆ. ಆ ಸಮಯದಲ್ಲಿ June 21 ಅದೇ ದಿವಸ ಆ ಸೂರ್ಯನ ಕಿರಣ ಬಿದ್ದು ಅದಕ್ಕೆ ನೆರಳು ಬೀಳುವುದಿಲ್ಲ. ಹಾಗಾಗಿ ಆ ಕಂಬ, ಆ ಸ್ತಂಭ ಇತ್ತಲ್ಲ, ಅದು 7 ಅಂತಸ್ತಿನ ಸ್ತಂಭ, 7 ಮಹಡಿ ಇತ್ತಕ್ಕೆ. ಸುತ್ತ 12 ದಳಗಳು ಫಸ್ಟ್, ಅದಾದ ನಂತರ 27 ದಳಗಳು. 12 ಯಾಕಂದ್ರೆ ಒಂದು ಮಾಸ, 12 ಮಾಸ. ಮೇಲ್ಗಡೆ 27 ಅಂದ್ರೆ 27 ನಕ್ಷತ್ರ. ಆ 27 ನಕ್ಷತ್ರ ಸುತ್ತ ಕುತುಬ್ ಮಿನಾರ್ ಇತ್ತಲ್ಲ, ಅದ್ರ ಸುತ್ತ 27 ದೇವಸ್ಥಾನ ಮತ್ತೆ 27 ಕೆರೆ ಇದ್ದಿತ್ತು ಮೊದಲು. ಆ ಕೆರೆ ಮತ್ತೆ ದೇವಸ್ಥಾನನ ಹಾಳು ಮಾಡೋದ್ ಮಾತ್ರ ಕುತುಬುದ್ದೀನ್ ಐಬಕ್, ಬಿಟ್ರೆ ಕುತುಬ್ ಮಿನಾರ್ ಕಟ್ಟದವ ಅವ ಅಲ್ಲ. ಇದು ನಾನು ಇದನ್ನು ಉಲ್ಲೇಖ ಮಾಡಿದ್ದೆ. ಇದು ನಮ್ಮಲ್ಲಿ ಬೇಕಾಗತ್ತೆ. ಹಾಗಾಗಿ ಶಾಸನ ಒಂದನ್ನೇ ಇಟ್ಕೊಂಡು ನಿಮಗೆ ಇತಿಹಾಸ ಬರ್ಲಿಕ್ಕೆ ಆಗುದಿಲ್ಲ. ಶಾಸನ ಅನ್ನೋದು ಒಂದು ಇತಿಹಾಸ. ಇತಿಹಾಸಕ್ಕೆ ಬಹಳ ದೊಡ್ಡ

0: ದೊಡ್ಡ ರೆಫರೆನ್ಸ್ ಅಂತ ಹೇಳಕ್ ನಾವು ಕೊಡುಗೆ ಅದು. ಎಲ್ಲವನ್ನು ನೀವು ಶಾಸನದಲ್ಲಿ ಹುಡುಕುಕಾತಿರ್ಲಿಲ್ಲ, ಎಲ್ಲವನ್ನು ಹುಡುಕುದು ನೀವು ಹುಡುಕುದು ಹೆಂಗೆ ಶಾಸನದಲ್ಲಿ? ಆ ಕಾಲದ ಸಾಹಿತ್ಯ ಇತ್ತಲ್ಲ ಅದು ಸಹ ಬೇಕಾಗುತ್ತೆ. ಹಂಗ ಹೇಳಿದ್ರೆ ನಿಮಗೆ ಕದಂಬರ ಕಾಲದಲ್ಲಿ ಯಾವ ಸಾಹಿತ್ಯ ಇತ್ತು ಅಂತ ಕೇಳಬಹುದು. ಕದಂಬರ ಕಾಲದಲ್ಲಿ ಸಾಹಿತ್ಯ ಇಲ್ದಿದ್ರು ಅಲ್ಲಿ ತಾಳಗುಂದದ ಶಾಸನ ಇತ್ತು, ಆ ಶಾಸನದಲ್ಲಿ ಅಷ್ಟು ಬರುತ್ತೆ. ಗುಡ್ನಾಪುರ ಶಾಸನ ಇತ್ತು, ಅದರಲ್ಲಿ ಅವ ಮಯೂರ ಶರ್ಮ ಅವ ಬ್ರಾಹ್ಮಣನಾಗಿದ್ದ, ಅವನ ಅಜ್ಜನ ವೀರಶರ್ಮನಿಂದ ಅವ ವೇದಾಂಗವನ್ನು ಕಲಿತ ಅಂತೆಲ್ಲ ಬರ್ತದೆ. ಅದೇ ಇನ್ನು ಹಿಂದೆ ಹೋದ್ರೆ ಬನವಾಸಿ ಶಾಸನಕ್ಕೆ ಹೋದ್ರೆ ಅಲ್ಲಿ ನಾಟ್ಯ ಸಂಗೀತ ಎಲ್ಲ ಇತ್ತು ಅನ್ನೋದು ಅಲ್ಲಿ ಆ ನಾಗಶಿಲ್ಪದ ಮೇಲೆ ಬರ್ಕೊಂಡಿತ್ತು. ಅದು ಬ್ರಾಹ್ಮಿ ಲಿಪಿಯಲ್ಲಿ ಪ್ರಾಕೃತ ಭಾಷೆಯಲ್ಲಿ ಅಥವಾ ಪಾಲಿ ಭಾಷೆಯಲ್ಲಿ ಬರ್ಕೊಂಡಿತ್ತು. ಹೀಗೆ ಒಂದು ಶಾಸನ ಬೇಕಂತಿಲ್ಲ ನಮ್ಗೆ. ಆ ಕಾಲದ ರಾಜರಲ್ಲಿ ಇದ್ದ ಅದ್ರ ಅವ್ರ ಬಗ್ಗೆ ಬರೆದಂತಹ ಸಾಹಿತ್ಯ ಇತ್ತಲ್ಲ, ಆ ಸಾಹಿತ್ಯ ಸಹ ನಮ್ಗೆ ಅನುಕೂಲ. ನನ್ನ ಶಿಲೆಗಳಲ್ಲಡಿದ್ದ ಸತ್ಯದಲ್ಲಿ ಕ್ಷೇಮೇಂದ್ರನ ಬಗ್ಗೆ ಬರೆದಿದ್ದೆ, ಅದು ಸಹ ಈ ರಾಜನಿಗೆ ಸಂಬಂಧಪಡುತ್ತೆ. ಅದು ಮೊದಲು ನಾನು ಬರೆದದ್ದು, ಅದರಲ್ಲಿ ಸಹ ಬರುತ್ತೆ. ಇನ್ನು ಈ ಒಂದು ಅದು ಮೆಗಾಸ್ತನೀಸ್ನಿಂದ ಆರಂಭ ಆಗದದು. ಮೆಗಾಸ್ತನೀಸ್ನ ಇಂಡಿಕಾ ಇತ್ತಲ್ಲ, ಅದು ಒಂದು 125 ಪೇಜಿನ ಪುಸ್ತಕ. ಅದು ಎಂಥದ್ದು ಅಲ್ಲ, ಅದು ಏನು ಅಲ್ಲ, ಅದು ಇತಿಹಾಸವೇ ಅಲ್ಲ. ಅದು ಅದನ್ನ ಇತಿಹಾಸ ಮಾಡಿದ್ದು ಅಷ್ಟೇ. ಹಾಗಾಗಿ ನಮಗೆ ಬೇಕಾಗುವಂಥದ್ದು ಒಂದು ಶಾಸನ, ಶಾಸನ ಅಲ್ಲ ಜೊತೆಗೆ ಆ ಕಾಲದ ಸಾಹಿತ್ಯ ಸಹ ಬೇಕಾಗುತ್ತೆ. ಸಾಹಿತ್ಯ ಇಲ್ಲದೆ ನಾವು ಅದನ್ನ ಮುಂದುವರಿಸ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಸಾಹಿತ್ಯ ಅಂದ್ರೆ ಏನು? ಪುರಾಣ ಸಹ ಸಾಹಿತ್ಯ ಆಗಿರ್ಬೇಕು. ಇತಿಹಾಸ ಕಲಿಯುವವ ಪುರಾಣವನ್ನ ಕಲ್ತಿರ್ಬೇಕು ಅಂತ ಹಿಂದೆ ನಮ್ಮ ಈ ಇವರೆಲ್ಲ ಯಾರು, ಈ ಬ್ರಿಟಿಷ್ ರೈಸ್ ಇರ್ಬೋದು, ಫ್ಲೀಟ್ ಇರ್ಬೋದು, ಇವರೆಲ್ಲ ಅವ್ರ ಪುರಾಣವನ್ನ ರೆಫರೆನ್ಸ್ ತಕೊಂಡಿದ್ರು. ಯಾಕಂದ್ರೆ ಈ ಶಾಸನದಲ್ಲೂ ಪುರಾಣ ಬರುತ್ತೆ, ಪುರಾಣದ ಉಲ್ಲೇಖ ಬರುವುದರಿಂದ ಉಲ್ಲೇಖ ತಗೊಂಡಿದ್ರು.
1: ಸರ್, ಇವತ್ತಿನ ಟಿವಿ ಮೊಬೈಲ್ ಕಾಲದಂಗೆ ನಿಮ್ ಕಂಡಂಗೆ ಲಿಪಿಗಳ ಬಗ್ಗೆ, ಪುರಾತನದ ಭಾಷೆಗಳ ಬಗ್ಗೆ ಆಸಕ್ತಿ ತೋರಿಸಿದವ್ರು ಇರ್ತ್ರ? ಮತ್ತೆ ಈ ಕಾಲಕ್ಕೆ ಅದೆಷ್ಟು ಪ್ರಸ್ತುತ ಸರ್?
0: ಈ ಟಿವಿ ಮೊಬೈಲ್ ಬಂದಾಗ ಸ್ವಲ್ಪ ತೊಡಕಾಗ, ಮತ್ತೆ ಲಿಪಿ ಕಲಿಯುವತ್ತಿಗೆ ನೀವು ಲಿಪಿನ ಕಲಿಯಿತು, ನಾನು ಹೇಳ್ತಾ ಬರಿಸ್ತಾ ಕೂತರೆ ನಾನು ಆನ್ಲೈನ್ ಅಲ್ಲಿ ಮಾಡುದು ಎಲ್ಲ ನಿದ್ದೆ ಮಾಡ್ಕೊಂಡಿರ್ತೀನಿ. ಹಾಗಾಗಿ ನಾನ್ ಮಾಡುವತ್ತಿಗೆ ಅಂತ ಮಾಡುತ್ತೆ, ಪ್ರತಿ ದಿವಸ ಇತಿಹಾಸದ ಪಾಠ ಅದ್ರ ಜೊತೆಗೆ ಆಗ್ತಾ ಹೋದ್. ಯಾವ ಇತಿಹಾಸದ ಪಾಠ? ಈಗಿನ ಇತಿಹಾಸದ ಪಾಠ ಅಲ್ಲ, ನಾವು ಕಲಿತ ಇತಿಹಾಸದ ನಮ್ಮ ಶಾಲೆಯಲ್ಲಿ ಹೇಳ್ಕೊಟ್ಟ ಪಾಠ ಅಲ್ಲ. ಯಾವ್ದನ್ನ ನಾನು ಕಲೀಲಿಲ್ಲಯೋ, ನಮ್ಮ ವಿದ್ಯಾರ್ಥಿಗಳು ಯಾವ್ದು ಕಲೀಲಿಲ್ವೋ ಆ ಪಾಠ ನಾ ಹೇಳ್ತಾ ಇರ್ತೆ ಪ್ರತಿ ದಿವಸ. ಇತಿಹಾಸ ಅಂತಲ್ಲ, ವೇದದಲ್ಲಿ ಬರುವಂತಹ ಕಥೆಗಳು ಅಂದ್ರೆ ಸನ್ನಿವೇಶ, ಅದು ಇವತ್ತಿಗೆ ಏನ್ ಅದು ಅನ್ವಯ ಆಗ್ತು ಅದನ್ನ ನಾನು ಹೇಳ್ತಾ ಹೋಗ್ತೇನೆ. ಹಾಗಾಗಿ ಇತಿಹಾಸ ಈ ಲಿಪಿ ಕಲುಕ್ಕೆ ಈಗ ಜನ ಬರ್ತಾ ಇದ್ರು, ಈಗ ಜನ ಬರ್ತಾರೆ, ನನ್ನ ಹತ್ರ ತುಂಬಾ ಜನ ಬರ್ತಾರೆ. ಅದು ಯಾಕೆ ಪ್ರಸ್ತುತ ಅಂತಂದ್ರೆ, ಈಗ ನೀವು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದ್ರಿ, ಯಾವುದೋ ಒಂದು ಕಲ್ಲಲ್ಲಿ ಏನೋ ಬರ್ಕೊಂಡಿ, ನಿಮ್ಗೆ ಎಂತ ಆಗ್ತು ಆ ಕಲ್ಲಲ್ಲಿ ಎಂತ ಬರ್ದಿತ್ತೇನೋ, ನಾನು ಕಾಣಲ್ಲೇ, ನಂಗೆ ಗೊತ್ತಿಲ್ಲ, ಓದಕ್ ಗೊತ್ತಿಲ್ಲ ಅನ್ನೋ ಭಾವನೆ ಬಂತು. ಆವಾಗ ಅದನ್ನ ಓದಕ್ ಅನುಕೂಲ ಆಗ್ತು. ಒಂದು ಇನ್ನು ನಮ್ ಹಿಂದೆ ಓದಿದ್ರಲ್ಲೇ, ಈ ಓದಿದ್ ಏನಾಗಿತ್ತು, ಎಷ್ಟಾಮ್ ಪೇಜ್ ಅಂತ ಮಾಡ್ತಾ ಇದ್ರು. ಎಷ್ಟಾಮ್ ಪೇಜ್ ಅಂದ್ರೆ ಅದು ಹಚ್ಚಿ ತೆಗುದು. ಆವಾಗ ಅಕ್ಷರಗಳು ಹಾಳಾಗುವ ಚಾನ್ಸ್, ಅಕ್ಷರ ವ್ಯತ್ಯಾಸ ಆಯ್ಕಾಮ್ ಚಾನ್ಸ್ ಇರುತ್ತೆ. ಆವಾಗ ಈಗ ನಾವು ಅದನ್ನ ಮತ್ ಪುನಃ ಕಲಿತಾ ಬಂದ್ರೆ ಅದ್ರ ಅರ್ಥ ಸಹ ಬೇರೆ. ಶಾಸನದಲ್ಲಿ ಹಿಂದೆ ಕೊಟ್ಟ ಅರ್ಥ ಬೇರೆ, ಈಗ ನಾವು ಅರ್ಥ ಮಾಡ್ತಾ ಇರುವುದು ಬೇರೆ. ಹಿಂದೆ ಕೊಟ್ಟ ಅರ್ಥವನ್ನೇ ನಾವು ಇಟ್ಕೊಳ್ಳಿಲ್ಲ. ಈಗ ಸಂಶೋಧನೆ, ಈ ಶಬ್ದಗಳ ಪದಗಳ ಸಂಶೋಧನೆ ಆಗ್ತಲ್ಲ, ಅವಾಗ ಹೊಸ ಹೊಸ ಅರ್ಥಗಳು ಸಿಗುತ್ತೆ ನಮ್ಗೆ. ಬಹಳ ಹಳೇ ಶಾಸನ ಓದಿದ್ರೆ, ಹಳೆಯವರು ಯಾರೋ ಒಬ್ರು ಓದಿದ್ರು ಅಂತಿಟ್ಕೊಳ್ಳಿ, ಅದರಲ್ಲಿ ಏನಾಗುತ್ತಂದ್ರೆ ಅವ್ರು ಆ ಕಾಲದಲ್ಲಿ ನಮ್ಗೊಂದು ಗ್ರಂಥ ಬರಲಿಲ್ಲ, ಈಗ ಅರ್ಥಶಾಸ್ತ್ರ ಬಂದದ್ದು ಇತ್ತೀಚೆಗೆ. ಅರ್ಥಶಾಸ್ತ್ರ ಯಾವ್ದೋ ಕಾಲದಲ್ಲಿ ಬರೆದದ್ದು, ಯಾವ್ದೋ ಕಾಲದಲ್ಲಿ ಬಂದದ್ದು, ಅದು ಕ್ರಿಸ್ತ ಪೂರ್ವದ ಯಾವ್ದೋ ಕಾಲದಲ್ಲಿ ಚಾಣಕ್ಯರದ್ದು. ಆದ್ರೆ ಅದು ಸಿಕ್ಕಿದ್ದ ಆಮೇಲೆ ಅದಕ್ಕಿಂತ ಮೊದಲು ಓದಿದಂತಹ ಶಾಸನ ಇತ್ತಲ್ಲ, ಅದ್ರ ಅರ್ಥ ಬೇರೆ. ಆವಾಗ ಇದು ಬೇಕಾಗ್ತಿ, ಈ ನಾವು ಏನು ಓದ್ತೋ ಅದು ಬೇಕಾಗ್ತಿ. ಈಗ ನಿಮ್ಗೆ ಒಂದು ಶಾಸನ ಕೊಡ್ತು, ಕಪ್ಪೆರ ಭಟ್ಟನ ಶಾಸನ ಕೊಟ್ಟು ಅಂತ ಹೇಳಿ, ಬಹಳ ಸುಲಭದ ಶಾಸನ, ಬಹಳ ಚಂದದ ಶಾಸನ. ಕಪ್ಪೆರ ಭಟ್ಟನ್ ಶಿಷ್ಟ ಜನಪ್ರಿಯನ್, ಕಷ್ಟ ಜನ ವರ್ಜಿತನ್, ಕಲಿಯುಗ ವಿಪರೀತನ್, ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ್ಪ ಕಲಿಯುಗ ಕಲಿಯುಗ ವಿಪರೀತನ್, ಮಾತವನೀತನ್ ಪೆರನಲ್ಲನ್ ಅಂತ ಬರ್ತ. ತ್ರಿಪದಿ ಸಾಹಿತ್ಯದ ಮೊದಲ ಶಾಸನ ಅದು. ಅದನ್ನ ಎಷ್ಟೋ ಜನ ಹೆಂಗೋ ಓದ್ದವ್ರು ಇದ್ರು, ಹೆಂಗ್ ಹೆಂಗೋ ಓದ್ದವ್ರು ಇದ್ರು. ಹಾಗಾಗಿ ಶಾಸನವನ್ನ, ಶಾಸನದ ಅಕ್ಷರ ಕಲ್ತ್ರೆ ಎಲ್ಲಿ ಅದು ತಪ್ಪಾಗಿತ್ತು, ಎಲ್ಲಿ ಅದು ಹಾಳಾಗಿತ್ತು, ಆ ಅರ್ಥ ಏನು, ಆ ಅರ್ಥಕ್ಕೆ ಒಂದೊಂದು ಪದಕ್ಕೆ ಒಂದೊಂದು ರೀತಿಯ ಅರ್ಥ ಬರುತ್ತೆ. ಅದು ಚಾಣಕ್ಯರು ಬಂದ ನಂತರ ಆ ಅರ್ಥಕ್ಕೆ ಬೇರೆ ಆಗ್ತಾ ಬರುತ್ತೆ, ಅರ್ಥವೇ ಬೇರೆ ಆಗ್ತಾ ಬರುತ್ತೆ. ಒಂದಿಷ್ಟು ಸಣ್ಣ ಅರ್ಥ ಪದ ಇದ್ರೆ ಅದಕ್ಕೆ ದೊಡ್ಡ ವಿಷಯ ಇತ್ತು. ಅದಕ್ಕೆ ಅದೆಲ್ಲ ಇಲ್ಲಿ ಹೇಳುದು ಈಗ ಸಮಯ ಸಾಕತ್ತಿಲ್ಲ. ಆದ್ರೆ

0: ಹೇಳಲಕ್ಕದನ್ನ ಅಷ್ಟು ಅರ್ಥ ಇರುವಂತಹ ಒಂದು ವಿಷಯ ಅದೆಲ್ಲ. ಹಾಗೆ ಶಾಸನವನ್ನು ಓದೋದ್ರಿಂದ ನಿಮ್ಗೆ ಅದೆಲ್ಲ ಸಿಕ್ಕತ್ತೆ, ಅದೆಲ್ಲ ಸಿಕ್ಕತ್ತೆ. ಆ ಶಾಸನ ಓದೋದೇ ಒಂದು ನಿಮಗೆ ಖುಷಿ ಕೊಡುತ್ತೆ, ಹೊಸ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ನಿಮ್ಗೆ ಈಗಿಂದಲ್ಲ, ಆ ಶಾಸನ ಬರಿತಾ ಇದ್ನಲ್ಲ ಆ ಲಿಪಿಕಾರ, ಲಿಪಿ ಬರೆಯುವವನಿಗೆ ಅವನಿಗೆ ಗೊತ್ತಿರೋದಿಲ್ಲ ಅವನು ಅದು ಚಿತ್ರ ಅಂತ ಬರೋದದು. ಶಾಸನ ಬರ್ಕೊಡುವ ಒಬ್ಬ, ಶಾಸನ ಬರ್ಕೊಡುವ ಒಬ್ಬ, ಆ ಬರೆದದ್ದನ್ನು ಕಂಡ್ಕೊಂಡು ಅದ್ರ ಮೇಲೆ ಕಲ್ಲಿ ಮೇಲೆ ಕಲ್ಲಿನ ಮೇಲೋ ತಾಮ್ರದ ಮೇಲೋ ಬರೆಯುವ ಮತ್ತೊಬ್ಬ. ಈ ಮತ್ತೊಬ್ಬನಿಗೆ ಏನಾಗುತ್ತೆ ಅಂದ್ರೆ ಒಂದು ಚಿತ್ರ ಅದು, ಇವ್ ಇಲ್ಲಿ ಬರ್ಕೊಟ್ಟದ್ದು ನಾವು ಚಿತ್ರದ ರೀತಿ ಬರೀತಾ ಹೋಗ್ತ, ಅವನಿಗೆ ಆ ಶಾಸನದಲ್ಲಿ ಏನಿತ್ತಂತೂ ಗೊತ್ತಿರುವುದಿಲ್ಲ. ಆ ಶಾಸನದ ವಿಷಯ ಅವನಿಗೆ ಗೊತ್ತಿರುವುದಿಲ್ಲ, ಅವನು ಚಿತ್ರದ ರೀತಿ ಬರ್ಕೊಂಡು ಹೋಗ್ತಲ್ಲ, ಲೈನಲ್ಲಿ ಬರ್ಕೊಂಡು ಹೋಗ್ತ ಅದನ್ನ. ಹಾಗಾಗಿ ಶಾಸನವನ್ನ ನೀವು ಓದಿದ್ರೆ ಆ ಕಾಲಕ್ಕೆ ಹೋಗ್ಬಿಡ್ತೀವಿ ಒಂದ್ಸತಿ, ಅಷ್ಟು ಹಿಂದಕ್ಕೆ ಹೋಗ್ತೀರಿ. ಹಾಗಾಗಿ ನನ್ನ ಹತ್ರ ಬರ್ತಾ ಇರೋದು, ಯಾಕಂದ್ರೆ ಒಂದು ಇತಿಹಾಸವನ್ನು ಕೇಳಲಕ್ಕ, ಒಂದು ಪಾಠವನ್ನು ಈ ಲಿಪಿಯನ್ನು ಕಲೀಲಕ್ಕ, ಅದು ಬಹಳ ಮುಖ್ಯ. ಇವತ್ತಿನ ಕಾಲಕ್ಕೆ ನಿಮಗೆ ಶಾಸನದ ಲಿಪಿ ಕಲಿತ್ರೆ ಬಹಳ ಒಳ್ಳೆಯ ಸೋರ್ಸ್ ಅದು. ಹಾಗಾಗಿ ನನ್ನ ಹತ್ರ ಬರುವವರು ಇವರು ಬರ್ತಾರೆ, ಭರತನಾಟ್ಯದವರು ಬರ್ತಾ ಇದ್ರು, ಸಂಗೀತದವರು ಬರ್ತಾರೆ, ಆಯುರ್ವೇದದವರು ಬರ್ತಾರೆ, ಡಾಕ್ಟರ್ಸ್ ತುಂಬ ಜನ ಇದ್ರು ಆಯುರ್ವೇದ. ಮತ್ತೆ ಸಿನಿಮಾದ ಕಲಾವಿದರು, ಸ್ಕ್ರಿಪ್ಟ್ ಬರೆಯುವವರು ಇವರೆಲ್ಲ ಬರ್ತಾರೆ, ಯಾಕಂದ್ರೆ ಅವರಿಗೆ ಬಹಳ ಬೇಕಾಗುತ್ತದೆ, ಹಾಗಾಗಿ ಬರ್ತಾರೆ.
1: ಸರ್, ನೀವು ಬರೆದ ಪುಸ್ತಕದಲ್ಲಿ ಒದ್ರಗೂ ಇತ್ತೀಚೆಗೆ ಬರೆದ ಪುಸ್ತಕ ಜಿತ್ವರಿಯಲ್ಲಿ ನಾವು ಅರಿಯದ ಸಾಮಾನ್ಯವಲ್ಲದ ಇತಿಹಾಸದ ಸತ್ಯಗಳನ್ನ ಅನಾವರಣಗೊಳಿಸಿರಿಯಾ? ಇದಕ್ಕೆ ನೀವು ಯಾವ್ದಾದ್ರೂ ವಿರೋಧ ಎದುರಿಸಿರಿಯಾ?
0: ಹೌದು, ಇತಿಹಾಸ ಎಲ್ಲರೂ ತಿಳ್ಕೊಳಕಾದ್ದೆ, ತಿಳ್ಕೊಳ್ಳು ಹಾಗೆ ತಿಳ್ಕೊಳ್ಬೇಕು, ಅದು ಮುಖ್ಯ. ಅದು ಹೆಂಗ ಹೆಂಗೋ ಇತಿಹಾಸ ತಿಳ್ಕೊಂಡ್ರೆ ಪ್ರಯೋಜನ ಆತಿಲ್ಲ. ನಾನು ಬರೆದ ಪುಸ್ತಕ ಈಗ 8 ಪುಸ್ತಕದಲ್ಲಿ ಒಂದು ಪುಸ್ತಕ ಇಂಗ್ಲಿಷಿಗೆ ಆಯ್ತು, ಇನ್ನೊಂದು ಪುಸ್ತಕ ಆಗ್ತಾ ಇತ್ತು, ಅದು ಇನ್ನು ಸ್ವಲ್ಪ ಸಮಯದಲ್ಲಿ ಅದು ಬರುತ್ತೆ. ಔಷಧ ಚಾಣಕ್ಯ ಇತ್ತೀಚಿಗೆ ಬರೆದದ್ದು ಅದು ಅರ್ಧ ಆಯ್ತು ಈಗ. ಹಾಗಾಗಿ 3 ಪುಸ್ತಕ ಇಂಗ್ಲಿಷಿಗೆ ಬರ್ತು, ಅದ್ರಲ್ಲಿ ಒಂದು ಪುಸ್ತಕ ನೀವು ಹೇಳಿದ್ರಲ್ಲ ಜಿತ್ವರಿ, ಈ ಕಾಶಿಯ ಬಗ್ಗೆ ಇರುವುದು ಅದು. ಆ ಜಿತ್ವರಿ ಅನ್ನೋದು ಈಗ ಈಗಾಗಲೇ ಇಂಗ್ಲಿಷಿಗೆ ಆಯ್ತು, ಅದು ಈಗ ಸದ್ಯದಲ್ಲೇ ಅದನ್ನ ಪ್ರಿಂಟಿಗೆ ಹೋಗುತ್ತದೆ, ಅದು ಸ್ವಲ್ಪ ಕರೆಕ್ಷನ್ ಕೊಟ್ಟಿದೆ, ಪ್ರಿಂಟಿಗೆ ಹೋಗುತ್ತೆ, ಅದು ಕೂಡಲೇ ಆಗುತ್ತದೆ. ಹಾಗಾಗಿ ಒಟ್ಟು 3 ಪುಸ್ತಕ ಇಂಗ್ಲಿಷ್ ಬರ್ತದೆ ಇನ್ನು ಸದ್ಯದಲ್ಲೇ. ಒಂದು ಮಿಹಿರ ಕುಲಿ ಬರುತ್ತೆ, ಔಷಧ ಚಾಣಕ್ಯ, ಮತ್ತೆ ಇದು ಜಿತ್ವರಿ, 3 ಇಂಗ್ಲಿಷ್ ಬರ್ತದೆ.
1: ಸರ್, ಇತಿಹಾಸಗಳ ಬಗ್ಗೆ ತಿಳ್ಕೊಂಬುದು, ಅದನ್ನ ಅರ್ಥ ಮಾಡ್ಕೊಂಬುದು ಇಡೀ ಜಗತ್ತಿಗೆ ಅಗತ್ಯ ಇತ್ತು. ಆ ಪ್ರಕಾರ ನಿಮ್ ಪುಸ್ತಕಗಳು ಇಂಗ್ಲಿಷ್ ಭಾಷೆಗೆ ಅನುವಾದಗೊಂಡ್ರೆ ಇನ್ನಷ್ಟು ಜನರಿಗೆ ತಲುಪತ್ತೆ. ನಿಮ್ದು ಯಾವ್ದಾದ್ರು ಪುಸ್ತಕ ಹಾಗೆ ಅನುವಾದಗೊಂಡದಿತ್ತ?
0: ಹೌದು, ಇತಿಹಾಸ ಎಲ್ಲರೂ ತಿಳ್ಕೊಳಕಾದ್ದೆ, ತಿಳ್ಕೊಳ್ಳು ಹಾಗೆ ತಿಳ್ಕೊಳ್ಬೇಕು, ಅದು ಮುಖ್ಯ. ಅದು ಹೆಂಗ ಹೆಂಗೋ ಇತಿಹಾಸ ತಿಳ್ಕೊಂಡ್ರೆ ಪ್ರಯೋಜನ ಆತಿಲ್ಲ. ನಾನು ಬರೆದ ಪುಸ್ತಕ ಈಗ 8 ಪುಸ್ತಕದಲ್ಲಿ ಒಂದು ಪುಸ್ತಕ ಇಂಗ್ಲಿಷಿಗೆ ಆಯ್ತು, ಇನ್ನೊಂದು ಪುಸ್ತಕ ಆಗ್ತಾ ಇತ್ತು, ಅದು ಇನ್ನು ಸ್ವಲ್ಪ ಸಮಯದಲ್ಲಿ ಅದು ಬರುತ್ತೆ. ಔಷಧ ಚಾಣಕ್ಯ ಇತ್ತೀಚಿಗೆ ಬರೆದದ್ದು ಅದು ಅರ್ಧ ಆಯ್ತು ಈಗ. ಹಾಗಾಗಿ 3 ಪುಸ್ತಕ ಇಂಗ್ಲಿಷಿಗೆ ಬರ್ತು, ಅದ್ರಲ್ಲಿ ಒಂದು ಪುಸ್ತಕ ನೀವು ಹೇಳಿದ್ರಲ್ಲ ಜಿತ್ವರಿ, ಈ ಕಾಶಿಯ ಬಗ್ಗೆ ಇರುವುದು ಅದು. ಆ ಜಿತ್ವರಿ ಅನ್ನೋದು ಈಗ ಈಗಾಗಲೇ ಇಂಗ್ಲಿಷಿಗೆ ಆಯ್ತು, ಅದು ಈಗ ಸದ್ಯದಲ್ಲೇ ಅದನ್ನ ಪ್ರಿಂಟಿಗೆ ಹೋಗುತ್ತದೆ, ಅದು ಸ್ವಲ್ಪ ಕರೆಕ್ಷನ್ ಕೊಟ್ಟಿದೆ, ಪ್ರಿಂಟಿಗೆ ಹೋಗುತ್ತೆ, ಅದು ಕೂಡಲೇ ಆಗುತ್ತದೆ. ಹಾಗಾಗಿ ಒಟ್ಟು 3 ಪುಸ್ತಕ ಇಂಗ್ಲಿಷಿಗೆ ಬರ್ತದೆ ಇನ್ನು ಸದ್ಯದಲ್ಲೇ. ಒಂದು ಮಿಹಿರ ಕುಲಿ ಬರುತ್ತೆ, ಔಷಧ ಚಾಣಕ್ಯ, ಮತ್ತೆ ಇದು ಜಿತ್ವರಿ, 3 ಇಂಗ್ಲಿಷಿಗೆ.
1: ನಿಮ್ ಕಣ್ಣಂಗೆ ವಿಶಿಷ್ಟ ವ್ಯಕ್ತಿಯೊಟ್ಟಿಗೆ ಮಾತಾಡಿ ಭಾರಿ ಖುಷಿ ಆಯ್ತು ಸರ್. ನಿಮ್ ಅರಿವು ನಮ್ಗೆ ಯಾವಾಗ್ಲೂ ತಲುಪ್ಲಿ ಅಂದೇಳಿ ಹಾರೈಸ್ತೆ. ನನ್ನೊಟ್ಟಿಗೆ ನೀವು ಕಾಲ ಕಳೆದಕ್ಕೆ ಧನ್ಯವಾದಗಳು ಸರ್.
0: ನನಗೂ ಹಾಗೆ, ನಮ್ಮ ಊರಿಂದು ನನ್ನ ಭಾಷೆ ಕುಂದಾಪುರ ಭಾಷೆ ಮಾತಾಡೋಕೊಂದು ಅವಕಾಶ ಕೊಟ್ರಿ ನೀವು, ನನ್ನ ವಿಷಯಗಳನ್ನ ಹಂಚ್ಕೊಂಬಕ್ಕೂ ಒಂದು ವೇದಿಕೆ ಸಿಗದಂಗ ಆಯ್ತು. ನಾ ಇಷ್ಟು ಸಮಯ ಕುಂದಾಪುರ ಭಾಷೆಯಲ್ಲಿ ಮಾತಾಡಿದ್ದೆ ಕಡಿಮೆ, ಯಾಕಂದ್ರೆ ನಾನು ವೇದಿಕೆ ಹತ್ತದ ಕೂಡಲೇ ತುಂಬಾ ಕಡೆ ಭಾಷಣಕ್ಕೆ ಹೋಗ್ತೆ, ಉಪನ್ಯಾಸಕ್ಕೆ ಹೋಗ್ತೆ. ಆದ್ರೆ ಎಂತಾಗತ್ತಂದ್ರೆ ನಮ್ದು, ನಾನು ಅದೇ ಹೇಳಿದ್ನಲ್ಲ, 2 ವರ್ಷ ಮಾತ್ರ ನಾನು ಬೈಂದೂರಲ್ಲಿ ಕಲ್ತಿದ್ದಂತ, ಹಾಗಾಗಿ ನನಗೆ ಕುಂದಾಪುರ ಭಾಷೆಯ ಸಂಪರ್ಕ ಸ್ವಲ್ಪ ಕಡಿಮೆ ಆಯ್ತು. ಹೋದಲ್ಲೆಲ್ಲ ಬೇರೆ ಬೇರೆ ಭಾಷೆಗಳೇ ಮಾತಾಡ್ತಾ ಬಂದೆ, ಹಾಗಾಗಿ ನನಗೊಂದು ಅವಕಾಶ ಕೊಟ್ರಿ, ಬಹಳ ಖುಷಿ ಆಯ್ತು. ನಿಮಗೂ ಸಹ ಧನ್ಯವಾದ.
1: ಮತ್ತೊಮ್ಮೆ ಮುಖಾಮುಖಿ ಆಪ ಅಂದೇಳಿ ಹೇಳ್ತಾ ಈ ಮಾತುಕತೆಗೆ ಪೂರ್ಣ ವಿರಾಮ ಇಡ್ತಿದ್ದಿ. ಹಾಯ್, ಮರಿಬೇಡಿ, ನಾ ನಿಮ್ಮನಿ ಹೆಣ್ ಶಿವಾನಿ ಶೆಟ್ಟಿ ಮಲ್ಯಾಡಿ ಬತ್ತಕ್ಕ.
2: ಕೊಂದ ಸಿರಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು. ಇದೊಂದು ಪ್ರಕಟಣೆ. 2026-27 ಸಾಲಿನ ಡಿಪ್ಲೊಮಾ ಪ್ರವೇಶ ಮಾಹಿತಿಯ ಕುರಿತ ಪ್ರಕಟಣೆ. 2026-27 ಸಾಲಿಗೆ ರಾಜ್ಯದ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಬೆಂಗಳೂರು ಇದರ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪಾಲಿಟೆಕ್ನಿಕ್ಗಳಲ್ಲಿ

0: ವರ್ಷ ಅವಧಿಯ ಡಿಪ್ಲೊಮೊ ಎಂಜಿನಿಯರಿಂಗ್ ಕೋರ್ಸ್ಗಳ ಪ್ರಥಮ ವರ್ಷದ ಪ್ರವೇಶಕ್ಕಾಗಿ ಅರ್ಜಿ ಆಹ್ವಾನಿಸಲಾಗಿದ್ದು, ಎಸ್ಎಸ್ಎಲ್ಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಅರ್ಹ ಅಭ್ಯರ್ಥಿಗಳು ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಇದೇ ಜೂನ್ 30 ಕೊನೆಯ ದಿನಾಂಕ ಆಗಿರುತ್ತದೆ. 2026-27 ಸಾಲಿನಲ್ಲಿ 2 ವರ್ಷಗಳ ಐಟಿಐ, ದ್ವಿತೀಯ ಪಿಯುಸಿ ವಿಜ್ಞಾನ, ದ್ವಿತೀಯ ಪಿಯುಸಿ ತಾಂತ್ರಿಕ ವಿಷಯಗಳಲ್ಲಿ ಉತ್ತೀರ್ಣ ಹೊಂದಿದ ವಿದ್ಯಾರ್ಥಿಗಳಿಗೆ ದಿನಾಂಕ 10-7-2026 ಒಳಗೆ 2ನೇ ವರ್ಷ ಅಥವಾ 3ನೇ ಸೆಮಿಸ್ಟರ್ ಡಿಪ್ಲೊಮೊಗೆ ಲ್ಯಾಟರಲ್ ಎಂಟ್ರಿ ಪ್ರವೇಶ ಪಡೆಯಲು ಆಫ್ಲೈನ್ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಿಕೊಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಪ್ರಾಂಶುಪಾಲರು ಸರ್ಕಾರಿ ಪಾಲಿಟೆಕ್ನಿಕ್ ಕಾಪು ಇವರ ದೂರವಾಣಿ ಸಂಖ್ಯೆ 9740842743 ಅಥವಾ 9731456754 ಮತ್ತೊಂದು ಸಂಖ್ಯೆ 9686557675 ಈ ಸಂಖ್ಯೆಗಳಿಗೆ ಕರೆ ಮಾಡಿ ಮಾಹಿತಿ ಪಡೆಯಲು ತಿಳಿಸಲಾಗಿದೆ. ಪ್ರಕಟಣೆ ಕೇಳಿದಿರಿ.
1: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ಕಿಮಿಚ್ಚಕ ವೃತ ನಡೆಸಿಕೊಡುತ್ತಾರೆ ಶ್ರೀ ಯಕ್ಷದೇವ ಮಿತ್ರ ಕಲಾ ಮಂಡಳಿ ಬೆಳುವಾಯಿ ಇಲ್ಲಿನ ಸದಸ್ಯರು.
2: ತಂದೆಯೇ, ವತ್ಸಾವೀಕ್ಷಿತ, ಹಗ್ಗವಿಲ್ಲದೆ ಮಾತಿನಿಂದಲೇ ನನ್ನನ್ನು ಬಂಧಿಸಿದೆಯಪ್ಪ. ಮಗನೇ, ನೀನು ದೈಹಿಕವಾಗಿಯೂ ಮಾನಸಿಕನಾಗಿಯೂ ಸಿದ್ಧನಾಗಬೇಕು ಅಂತ ಅಮ್ಮ ಹೇಳಿದಾಗ ಅದು ಯಾಕೆ ಅಂತ ನಾನು ಯೋಚಿಸಿದ್ದಿರಲಿಲ್ಲ. ನಾನು ಕೊಡ್ತೇನಮ್ಮ ಅಂತ ಎದೆಯುಬ್ಬಿಸಿ ಎದೆ ತಟ್ಟಿ ಹೆಮ್ಮೆಯಿಂದ ಆಡಿದೆ.
3: ನನ್ನ ಮಾತು ಹೌದದು,
2: ಹೆಮ್ಮೆಯ ಕೋಡು ಮುರಿಯಿತಪ್ಪ.
3: ಏನಪ್ಪ
1: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇಂದು ರಾತ್ರಿ 9:30.
0: ಆಕಾಶವಾಣಿ ಮಂಗಳೂರು ಚಿತ್ರಗೀತೆಗಳು. ಮೊದಲಿಗೆ ಧ್ರುವತಾರೆ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಸ್ವರ ಸಂಯೋಜಿಸಿದ್ದಾರೆ. ಹಾಡಿದ್ದಾರೆ ಡಾ ರಾಜ್ಕುಮಾರ್, ವಾಣಿ ಜಯರಾಮ್ ಮತ್ತು ಬೆಂಗಳೂರು ಲತಾ.

ಈಗ ಕೇಳಿ ಪಿಬಿ ಶ್ರೀನಿವಾಸ್ ಧ್ವನಿಯಾಗಿರುವ ನಾಗರಹಾವು ಚಿತ್ರದ ಗೀತೆ. ವಿಜಯನಾರಸಿಂಹ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಸ್ವರ ಸಂಯೋಜಿಸಿದ್ದಾರೆ.

ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಇದೀಗ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಡಿಶೂಮ್ ಚಿತ್ರದ ಗೀತೆ. ಜೋನಿಟಾ ಗಾಂಧಿ ಮತ್ತು ಅಮಿತ್ ಮಿಶ್ರಾ ಹಾಡಿರುವ ಈ ಗೀತೆಯ ಸಾಹಿತ್ಯ ಕುಮಾರ್ ಮತ್ತು ಆಶೀಶ್ ಪಂಡಿತ್ ಅವರದು. ಸಂಗೀತ ನೀಡಿದ್ದಾರೆ ಪ್ರೀತಮ್.

0: ಕೇಳುಗರೆ ಗಮನಿಸಿ, 5:45 ಪ್ರಾಯೋಜಿತ ಕಾರ್ಯಕ್ರಮ ಮನೋಚಿಂತನ ಪ್ರಸಾರವಾಗಲಿದೆ. ಇಂದಿನ ವಿಷಯ ತಂಬಾಕು ವ್ಯಸನ ನಿವಾರಣಾ ಕೇಂದ್ರ. ಭಾಗವಹಿಸುತ್ತಾರೆ ಬೆಂಗಳೂರಿನ ನಿಮ್ಹಾನ್ಸ್ನಲ್ಲಿ ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರೂ ಆಗಿರುವ ಡಾಕ್ಟರ್ ಸುಬೋಧ್. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
1: ಪ್ರಿಯ ಕೇಳುಗರೆ, ನನ್ನ ರಾಗತಾನ ಪಲ್ಲವಿ
2: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ
3: ಇದು. ನನ್ನ ತಂದೆಯವರ ಇಷ್ಟವಾದ ಹಾಡು ಇಲ್ಲಿ ನಮಗೆ ಈ ಹಾಡು. ಚಲನಚಿತ್ರದ ಹಾಡು ಅನ್ನಿಸೋಲ್ಲ, ಇದು ನಮ್ಮ ಮನೆಯೊಳಗೆ ಕೇಳಿಸಿಕೊಂಡ ಮಾತುಗಳಂತಿದೆ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಮುಂದೆ ಕೇಳಿ ಆಶಾ ಭೋಸ್ಲೆ ಹಾಡಿರುವ ಇಜಾಜತ್ ಚಿತ್ರದ ಗೀತೆ. ಗುಲ್ಜಾರ್ ಅವರ ಸಾಹಿತ್ಯಕ್ಕೆ ಆರ್ ಡಿ ಬರ್ಮನ್ ಅವರ ಸಂಗೀತವಿದೆ.

0: ಆತ್ಮೀಯ ಕೇಳುಗರೆ, ಚಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಮರಳಿ ಮನಸಾಗಿದೆ, ಸಾಗಿದೆ ನಿನ್ನ ಹೃದಯಕ್ಕೆ.
0: ಪ್ರತಿ ಭಾನುವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತದೆ.
1: ಕಾಣಿಕೆ
0: ಕಾರ್ಯಕ್ರಮದಲ್ಲಿ ಭಾಗವಹಿಸಲು, ನಿಮ್ಮಿಷ್ಟದ ಗೀತೆಯನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ಮರೆತು ಹೋಯಿತೆ ನನ್ನ ಯಹಾಜರಿ.
0: ಚಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
2: ಆಕಾಶವಾಣಿ ಮಂಗಳೂರು, ಸಮಯ 5:45 ಆಗಲಿದೆ. ಇನ್ನು ಮುಂದೆ ಪ್ರಾಯೋಜಿತ ಕಾರ್ಯಕ್ರಮ ಮನೋಚಿಂತನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
1: ಆತ್ಮಹತ್ಯೆ ಒಂದು ಸಾಮಾಜಿಕ ಪಿಡುಗು.
2: ಭಾರತದಲ್ಲಿ ಪ್ರತಿ ವರ್ಷ 100,000 ಹೆಚ್ಚು ಜನರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ.
1: ಆತ್ಮಹತ್ಯೆ ಕುರಿತು ಇರುವ ಕಳಂಕ ತಾರತಮ್ಯವನ್ನು ದೂರ ಮಾಡಿ
2: ಕುಟುಂಬದಲ್ಲಿ ನಿರಾಸಕ್ತಿ, ನಡವಳಿಕೆಯಲ್ಲಿ ಬದಲಾವಣೆ, ಜೀವನದಲ್ಲಿ ನಿರಾಸೆ, ಹೆಚ್ಚಾದ ದುಶ್ಚಟಗಳು, ಹಸಿವು, ನಿದ್ರೆಯ ತೊಂದರೆ, ಸಾವಿನ ಬಗ್ಗೆ ಮಾತನಾಡುವುದು, ಇವು ಆತ್ಮಹತ್ಯೆ ಮನೋಭಾವದ ಎಚ್ಚರಿಕೆಯ ಲಕ್ಷಣಗಳು.
1: ಆರಂಭದಲ್ಲೇ ಈ ಲಕ್ಷಣಗಳನ್ನು ಗುರುತಿಸಿ ಚಿಕಿತ್ಸೆ ನೀಡಿದಲ್ಲಿ ಆತ್ಮಹತ್ಯೆ ತಡೆಗಟ್ಟಬಹುದು.
2: ಹೆಚ್ಚಿನ ಮಾಹಿತಿಗೆ ಟೆಲಿಮನಸ್ 144 16 ಗೆ ಕರೆ ಮಾಡಿ.
1: ಸಾರ್ವಜನಿಕ ಹಿತಾಸಕ್ತಿಗಾಗಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಪ್ರಕಟಣೆ.
0: ಮನೋಚಿಂತನ, ಮನಸ್ಸಿನ ಮಂಥನ.
3: ತಂಬಾಕು ವ್ಯಸನ ನಿವಾರಣಾ ಕೇಂದ್ರ, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಮತ್ತು ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು.
4: ಇವತ್ತಿನ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು. ತಂಬಾಕು ಮತ್ತು ನಿಕೋಟಿನ್ ವ್ಯಸನ ನಿವಾರಣೆ ಸೇರಿದಂತೆ ಮಾದಕ ದ್ರವ್ಯ ಬಳಕೆಯ ಅಸ್ವಸ್ಥತೆಗಳಲ್ಲಿ ವ್ಯಾಪಕ ಪರಿಣಿತಿಯನ್ನು ಹೊಂದಿದ್ದಾರೆ ಡಾಕ್ಟರ್ ಸುಬೋಧ್ ಬಿಎನ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
5: ನಮಸ್ಕಾರ.
4: ತಂಬಾಕು ಯಾವುದೇ ರೂಪದಲ್ಲಿದ್ರೂ ಅದು ಮಾರಕ, ವಿಷಕಾರಿ. ವಿಶ್ವ ಆರೋಗ್ಯ ಸಂಸ್ಥೆ ತಂಬಾಕು ಬಳಕೆಯನ್ನ ವಿಶ್ವದ ಏಕೈಕ ತಡೆಗಟ್ಟಬಹುದಾದ ಸಾವಿನ ಪ್ರಮುಖ ಕಾರಣ ಅಂತ ಕೂಡ ಘೋಷಣೆ ಮಾಡಿದೆ. ಈ ತಂಬಾಕಿನಲ್ಲಿ ಅಂಥ ಮಾರಕ ರಾಸಾಯನಿಕಗಳು ಏನಿದೆ?
5: ತಂಬಾಕುವನ್ನು ನಾವು ಭಾರತದಲ್ಲಿ ಎರಡು ತರವಾಗಿ ಯೂಸ್ ಮಾಡ್ತೇವೆ. ಧೂಮಪಾನ ಅಂತ ಹೇಳ್ತೇವೆ, ಸ್ಮೋಕಿಂಗ್ ಅಂತ ಹೇಳ್ತೇವೆ. ಇನ್ನು ಅದರಲ್ಲಿ ಬೀಡಿ ಸಿಗರೇಟ್, ಈಗ ಯಂಗೆಸ್ಟರ್ಸ್ ಗೆ ಅದು ಇ ಸಿಗರೇಟ್ ಅಂತ ಹೇಳಿ ಮಾತಾಡ್ತಾರೆ, ಕೆಲವರು ವೀಪಿಂಗ್ ಅಂತ ಮಾತಾಡ್ತಾರೆ. ಇನ್ನೊಂದರ ತಂಬಾಕುವನ್ನು ಯೂಸ್ ಮಾಡೋದು ಅಂತ ಹೇಳಿದ್ರೆ ತಂಬಾಕುವನ್ನು ಹೊಗೆ ರಹಿತ ಅಂತ ಹೇಳ್ತೀವಿ ನಾವು, ಇಂಗ್ಲಿಷ್ ಅಲ್ಲಿ ಸ್ಮೋಕ್ಲೆಸ್ ಅಂತ ಹೇಳ್ತೇವೆ. ಜಗಿಯುವುದು ಅಂತ ಹೇಳ್ತೇವೆ. ಯಾವ್ಯಾವ ತರತರವಾದ ಮಾದಕ ವಸ್ತುಗಳನ್ನು ಉಪಯೋಗಿಸ್ತಾರೆ ಅದರಲ್ಲಿ ಸ್ಟಡಿ ಮಾಡಿದಾಗ ಅರೌಂಡ್ 27 crore ಜನಗಳು ಇಂಡಿಯಾದಲ್ಲಿ ಈಗ ಧೂಮಪಾನ ಅಥವಾ ತಂಬಾಕುನ್ನು ಜಗಿಯುವುದರಿಂದ ಯೂಸ್ ಮಾಡ್ತಾ ಇದ್ದಾರೆ. ತಂಬಾಕು ಸ್ಮೋಕಿಂಗ್ ಮಾಡುವವರು, ಜಗಿಯೋರು, ಇದರ ಎರಡರಲ್ಲೂ ತಂಬಾಕುದು ತೊಂದರೆಗಳು ಶರೀರಕ್ಕೆ ಎಲ್ಲ ಅಂಗಗಳಿಗೂ ಆಗುತ್ತೆ. ಮೇಲೆಯಿಂದ ಕೆಳಗೆ, ಕೂದಲಿಂದ ಇಟ್ಕೊಂಡು ಪಾದ ತನಕನು ಎಲ್ಲ ಶರೀರದ ಅಂಗದ ಮೇಲೆ ತಂಬಾಕು ಸೇವನೆಯಿಂದ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ. ಇದನ್ನು ನೋಡಿದರೆ ಅದರಲ್ಲಿ ಮೋಸ್ಟ್ ಡೇಂಜರಸ್ ಎಲ್ಲರಿಗೂ ಗೊತ್ತಿರೋದು ಅಂತ ಹೇಳಿದ್ರೆ ಕ್ಯಾನ್ಸರ್. ವರ್ಲ್ಡ್ ಅಲ್ಲಿ ಅರೌಂಡ್ 4 ಕ್ಯಾನ್ಸರ್ ಪೇಷಂಟ್ಸ್ ಇದ್ರೆ ಅದರಲ್ಲಿ 1 ಕ್ಯಾನ್ಸರ್ ಪೇಷಂಟ್ ತಂಬಾಕು ಯೂಸ್ ಮಾಡೋದರಿಂದಲೇ ಆಗುತ್ತೆ. 7,000 ರಾಸಾಯನಿಕಗಳು ಇರುತ್ತೆ, ಅದರಲ್ಲಿ 250 ರಾಸಾಯನಿಕದಿಂದ ಕ್ಯಾನ್ಸರ್ ಆಗುತ್ತೆ. ಅದರಲ್ಲಿ 70 ಅಂತೂ ಗ್ಯಾರಂಟಿ ಕ್ಯಾನ್ಸರ್ ಕಾಸ್ ಮಾಡುತ್ತೆ ಅಂತ ಗೊತ್ತಿರುತ್ತೆ. ಸೊ ಆ ರಾಸಾಯನಿಕಗಳು ಇರೋದ್ರಿಂದಲೇ ಎಲ್ಲರಿಗೂ ಹೇಳುದು ತಂಬಾಕುವನ್ನು ಸ್ಮೋಕಿಂಗ್ ಉಪಯೋಗಿಸಬಾರದು.
4: ಈ ತಂಬಾಕು ಸೇವನೆಯಿಂದ ಪರಿಣಾಮ ತುಂಬಾ ತೀವ್ರವಾಗಿರುತ್ತೆ ಅಂತ ಕೂಡ ಹೇಳಿದ್ರಿ. ಈ ತಂಬಾಕನ್ನ ಯಾರು ಹೆಚ್ಚು ಉಪಯೋಗಿಸ್ತಾರೆ, ಅಂದ್ರೆ ಯಾರು ವ್ಯಸನಿಗಳಾಗ್ತಾರೆ?
5: ಯಂಗ್ಸ್ಟರ್ಸ್ ಈಗ ಇ ಸಿಗರೇಟ್ ಅಂತ ಅದನ್ನು ಯೂಸ್ ಮಾಡಿ ಅದು ಡೇಂಜರ್ ಇಲ್ಲ ಅಂತ ಹೇಳಿ ಅದರ ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡ್ತಾರೆ ಸೋಷಿಯಲ್ ಮೀಡಿಯಾ ಅದರಲ್ಲೆಲ್ಲ. ಆದ್ರೆ ಅದು ಇ ಸಿಗರೇಟ್ ಸಿಗರೇಟ್ ಎಷ್ಟು ಮಾಡ್ತಾರೆ ಅಷ್ಟೇ ಡೇಂಜರು ಇದೆ, ಅದರಲ್ಲೂ ಸೇಮ್ ಪ್ರಾಬ್ಲಮ್ ಆಗುತ್ತೆ ತುಂಬಾ ಹೊತ್ತು ಯೂಸ್ ಮಾಡಿದ್ರೆ. ಸೊ ಅದು ಸಹ ಅಷ್ಟೇ ಡೇಂಜರ್. ಸೊ ಅದಕ್ಕೆ ನಾವು ಅದನ್ನು ಸಹ ಯೂಸ್ ಮಾಡಬಾರ್ದು. ಈಗ ನಮ್ಮಲ್ಲಿ ನಾನು ಆಗೊಂದು ಹೇಳಿದೆ 27 crore ಜನ ಯೂಸ್ ಮಾಡ್ತಾರೆ ಅಂತ ಇಂಡಿಯಾದಲ್ಲಿ, ಅದರಲ್ಲಿ ಅರೌಂಡ್ 20 crore ಬರೀ ಸ್ಮೋಕ್ಲೆಸ್ ಅಂತ ಹೇಳ್ತೀವಲ್ಲ ಜರ್ದ ಅದನ್ನು ಯೂಸ್ ಮಾಡ್ತಾರೆ. ಅದರಲ್ಲಿ ಅರೌಂಡ್ 10 crore ಅರೌಂಡ್ ಸ್ಮೋಕಿಂಗ್ ಯೂಸ್ ಮಾಡ್ತಾರೆ, ಅದರೊಂದು 30 lakh ಅರೌಂಡ್ ಎರಡನ್ನು ಯೂಸ್ ಮಾಡ್ತಾರೆ ಇದರಲ್ಲಿ ಅಡಲ್ಟ್ಸ್ ಅಲ್ಲಿ.
4: ಆದ್ರೆ ಉಪಯೋಗಿಸೋರು ಎಲ್ಲರಿಗೂ ನಾವು ವ್ಯಸನಿಗಳು ಅಂತ ಹೇಳಲ್ಲ. ಸೊ ಹಾಗಾದ್ರೆ ವ್ಯಸನಿಗಳು ಯಾರು?
5: ವ್ಯಸನಿಗಳು ಅಂತ ಹೇಳಿದ್ರೆ ನಾವು ICD-10 ಅಥವಾ ICD-11 ಈಗ ಯೂಸ್ ಮಾಡ್ತಾರೆ, ಅದು ಇಂಟರ್ನ್ಯಾಷನಲ್ ಕ್ಲಾಸಿಫಿಕೇಶನ್ ಆಫ್ ಡಿಸಾರ್ಡರ್ಸ್ 11 ಅಂತ. ಅದರಲ್ಲಿ ಕೆಲವು ಲಕ್ಷಣಗಳು ಇದ್ರೆ ಅವರು ಡಿಪೆಂಡೆಂಟ್ ಅಂತ. ಅದರಲ್ಲೂ ಅಂತ ಹೇಳಿದ್ರೆ ಯಾರಾದರೂ ತಂಬಾಕುವನ್ನು ಸೇವನೆ ಮಾಡದೇ ಇದ್ರೆ ಅವರಲ್ಲಿ ವಿಡ್ರಾವಲ್ ಸಿಂಪ್ಟಮ್ಸ್ ಅಂತ ಹೇಳ್ತೇವೆ. ಅದರಲ್ಲಿ ಇರಿಟೇಬಲ್ ಆಗುತ್ತೆ, ಸಿಟ್ಟು ಬರುತ್ತೆ, ಎದ್ದ ಕೂಡಲೇ ಎಷ್ಟು ಬೇಗ ಯೂಸ್ ಮಾಡ್ತಾರೆ ತಂಬಾಕುವನ್ನು.

0: ಅದು ಸಿವಿಯರಿಟಿಯನ್ನು ಇಂಡಿಕೇಟ್ ಮಾಡುತ್ತೆ. ಇನ್ನಂತ ಹೇಳಿದ್ರೆ ಸಿಗರೇಟ್ ಇಲ್ಲದೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಅದು ಆ ತಕೊಂಡೇ ಅವರು ನಾರ್ಮಲ್ ಆಗಿ ಕೆಲಸ ಮಾಡಬಹುದು. ಅವ್ರು ಹೇಳ್ತಾರೆ ನನ್ನ ಕೈ ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಒಂಥರ ಸ್ಮೋಕ್ ಮಾಡಿ ಬಂದ್ಬಿಡ್ತೀನಿ, ಆಮೇಲೆ ನಾನೆಲ್ಲ ಆರಾಮಾಗಿ ಕೆಲಸ ಮಾಡಬಹುದು, ಅದು ಇನ್ನೊಂದು ಕ್ರೈಟೀರಿಯಾ. ಇನ್ನೊಂದು ಅಂತ ಹೇಳಿದ್ರೆ ಅದನ್ನು ತಗೊಳ್ತಾ ತಗೊಳ್ತಾ ಶರೀರದಲ್ಲಿ ಅಥವಾ ಬೇರೆ ತರ ಹಾನಿಗಳು ಉಂಟಾಗಬಹುದು. ಅದು ಅಂತೇಳಿ ಅದರಲ್ಲಿ ಮೋಸ್ಟ್ ಕಾಮನ್ ಹಾನಿ ಆಗುದು ಅಂತ ಹೇಳಿದ್ರೆ ಶ್ವಾಸಕೋಶದಲ್ಲಿ ಬೇಗ ಬೇಗ ನಮಗೆ ಕೋಲ್ಡ್ ಕಾಫ್ ಅದೆಲ್ಲ ಆಗೋದು. ಇದು ಮೂರು ಕ್ರೈಟೀರಿಯಾ ಇರುತ್ತೆ, ಇದರಲ್ಲಿ ಯಾವ್ದಾದ್ರು ಎರಡಾದ್ರೂ ಸಹ ಅವರು ವ್ಯಸನಿಗಳು.
1: ಓಕೆ,
0: ಅಂದ್ರೆ ನಾವು ಸಿಂಡ್ರೋಮ್ಸ್ ಅಂತ ಹೇಳ್ತೇವೆ, ನಿಕೋಟಿನ್ ಯೂಸ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ ನಾವು.
1: ಸಿಗರೇಟ್ ಸೇದವರಿಗೆ ನೀವು ಹೇಳಿದಂತ ಎಲ್ಲಾ ಲಕ್ಷಣಗಳು ಇರುತ್ತೆ, ವ್ಯಸನಿಗಳು ಆಗುವಂತ ಚಾನ್ಸಸ್ ಇರುತ್ತೆ. ಆದ್ರೆ ಸಿಗರೇಟ್ ಸೇದದೆ ಇರುವಂತವರಿಗೂ ಇದು ಎಫೆಕ್ಟ್ ಆಗುತ್ತೆ, ಅದು ಹೇಗೆ?
0: ಅದರಲ್ಲಿ ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಇದೆ, ಥರ್ಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಇದೆ. ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಹೇಳಿ ನೀವು ಬಸ್ಸಲ್ಲಿ ಹೋಗುವಾಗ ಯಾರಾದ್ರೂ ಸ್ಮೋಕ್ ಮಾಡ್ತಾ ಇದ್ದಾರೆ, ಬೀಡಿ ಸೇರ್ತಾ ಇರ್ತಾರೆ, ಆಗ ಅದರಲ್ಲಿ ಅವ್ರು ಆ ಇದ್ರಲ್ಲಿ ಇರೋದ್ರಿಂದ ನಿಮಗೂ ಸಹ ಅದರ ರಾಸಾಯನಿಕ ಯಾವುದು ಕ್ಯಾನ್ಸರ್ ಕಾಸ್ ಮಾಡಬಹುದು ಅಥವಾ ಡೇಂಜರಸ್ ರಾಸಾಯನಿಕ ನಿಮ್ಮ ಬಾಡಿ ಒಳಗೂ ಹೋಗ್ಬೋದು. ಅದನ್ನ ನಾವು ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಹೇಳ್ತೇವೆ. ಇನ್ನೊಂದು ಥರ್ಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಹೇಳಿದ್ರೆ ಮನೇಲಿ ಸ್ಮೋಕ್ ಮಾಡುವಾಗ ನಿಮ್ಮ ಡ್ರೆಸ್ ಅಲ್ಲೆಲ್ಲಾದ್ರೂ ಅದು
1: ಧೂಳು
0: ಅದು ಹೋಗೇದ್ದು ತಂಬಾಕುದು ಪಾರ್ಟ್ ನಿಮ್ಮ ಶರೀರದಲ್ಲಿ ಯಾವ್ದಾದ್ರು ಡ್ರೆಸ್ ಅಲ್ಲಿ ಅದನ್ನ ಅಂಟ್ಕೊಂಡಿರುತ್ತಲ್ಲ, ಅದರಿಂದಲೂ ತಂಬಾಕು ರಾಸಾಯನಿಕ ಮಕ್ಕಳಿಗೂ ಅವರ ಮನೆಯವರಿಗೂ ಹೋಗ್ಬೋದು. ಅದನ್ನ ನಾವು ಥರ್ಡ್ ಹ್ಯಾಂಡ್ ಸ್ಮೋಕ್ ಅಂತ ಹೇಳ್ತೇವೆ. ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಅಷ್ಟೇ ಡೇಂಜರ್ ಇದೆ, ಥರ್ಡ್ ಹ್ಯಾಂಡ್ ಸ್ಮೋಕ್ ಅಷ್ಟೇ ಡೇಂಜರ್ ಇದೆ.
1: ಈ ಸಿಗರೇಟ್ ಮತ್ತೆ ವೇಪಿಂಗ್ ಯುವ ಪೀಳಿಗೆಯಲ್ಲಿ ಹೆಚ್ಚಾಗಿದೆಯಲ್ಲ, ಇದು ಮತ್ತೆ ಜಗಿಯೋದು, ಇದು ಎರಡರ ವ್ಯತ್ಯಾಸ ಮತ್ತೆ ಎಷ್ಟು ಹಾನಿ, ಯಾವುದು ತುಂಬಾ ಹಾನಿ ಮಾಡುತ್ತೆ?
0: ಈಗ ನಾವು ಇ ಸಿಗರೇಟ್ ಅಂತ ಹೇಳ್ತೀವಲ್ಲ, ವೇಪಿಂಗ್ ಅಂತ ಹೇಳ್ತೇವೆ, ಅದ್ರಲ್ಲಿ ಯಂಗೆಸ್ಟರ್ಸ್ ಜಾಸ್ತಿ ಆಗ್ತಾ ಇದೆ, ವೇಪರ್ ಆಗಿ ಅದು ಸ್ಪ್ರೆಡ್ ಆಗುತ್ತೆ. ಸೊ ಅದರಲ್ಲೂ ಕೆಮಿಕಲ್ ಇರುತ್ತೆ. ಸೊ ಮೊದಲೇನು ಹೇಳ್ತಾ ಇದ್ರೆ ಅದು ಅಷ್ಟು ಡೇಂಜರ್ ಇಲ್ಲ ಅಂತ, ಈಗೆಲ್ಲ ಸ್ಟಡೀಸ್ ಏನ್ ಹೇಳ್ತಾ ಇದೆ ಅಂತ ಅದು ಸಹ ಡೇಂಜರ್ ಇದೆ. ಅದಕ್ಕೆ 2019 ಅಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಅದನ್ನು ಇ ಸಿಗರೇಟ್ ಅನ್ನು ಬ್ಯಾನ್ ಮಾಡಿದೆ. ಸೇಲ್ ಮಾಡೋದು, ಪ್ರೊಕ್ಯೂರ್ ಮಾಡೋದು, ಅವರಿಗೆ ಪನಿಷ್ಮೆಂಟು ಇದೆ, ಸ್ಟ್ರಿಕ್ಟ್ ಪನಿಷ್ಮೆಂಟು ಇದೆ. ಅದನ್ನು ಯಾರು ತಗೊಳ್ಳೋದು ಅದೆಲ್ಲ ಇಲ್ಲೀಗಲ್ ಇಂಡಿಯಾದಲ್ಲಿ, ಯಾಕಂದ್ರೆ ಬ್ಯಾನ್ ಆಗೋಗಿದೆ ಇ ಸಿಗರೇಟ್ ಎಲ್ಲ. ಸೊ ಯಾರೇ ಯೂಸ್ ಮಾಡ್ತಾ ಇದ್ರು ಸಹ ಅದು ತಪ್ಪು, ಅದು ಇಲ್ಲೀಗಲ್ ಆಕ್ಟಿವಿಟೀಸ್. ಸೊ ಅದು ಸಹ ಸೇಮ್ ತಂಬಾಕು ಯಾವ ತರ ಬಾಡಿಗೆ ಎಂಟರ್ ಆಗುತ್ತೆ ಅದೇ ತರ ಅದು ಸಹ ಸೇಮ್ ಡೇಂಜರ್.
1: ಇನ್ನು ಯಾರಾದ್ರೂ ಈ ತಂಬಾಕು ವ್ಯಸನದಿಂದ ಮುಕ್ತರಾಗಬೇಕು, ಒಳ್ಳೆಯ ಜೀವನವನ್ನ ನಡೆಸಬೇಕು ಅನ್ನೋರಿಗೆ ಯಾವ ರೀತಿಯ ಮಾರ್ಗದರ್ಶನ ನೀಡಬಹುದು?
0: ಇದಕ್ಕೆ ನಮ್ಮ ಇಂಡಿಯಾದಲ್ಲೇ ಟೊಬಾಕೊ ಕ್ವಿಟ್ ಲೈನ್ ಅಂತ ಇದೆ, ಅದು 1800-11-2356 ಈ ನಂಬರಿಗೆ ಕಾಲ್ ಮಾಡಿದ್ರೆ ಅಲ್ಲಿ ಕೌನ್ಸಿಲರ್ಸ್ ಎಲ್ಲ ಇರ್ತಾರೆ. ಅದರದ್ದು ಈ ಸೆಂಟರ್ ನಮ್ಮ ನಿಮಾನ್ಸಲ್ಲೇ ಇದೆ. ಸೊ ಯಾರು ಬೇಕಾದ್ರೂ ಯಾವಾಗ್ಲೂ ಆ ಟೋಲ್ ಫ್ರೀ ನಂಬರ್ಗೆ ಕಾಲ್ ಮಾಡಿದ್ರೆ ಅವರು ಯಾವಾಗ್ಲೂ ಕೌನ್ಸಿಲರ್ಸ್ ಮಾತಾಡಿ ಬೇಕಾದ್ರೆ ಅವರವ್ರಿಗೆ ಸೈಕಾಟ್ರಿಸ್ಟಿಗೆ ತೋರಿಸಿ ಅವರಿಗೆ ಮಾತ್ರೆನೂ ಮಾಡ್ಕೊಡ್ತಾರೆ, ಇಲ್ಲದ್ರೆ ಕೌನ್ಸಿಲಿಂಗು ಮಾಡ್ತಾರೆ. ಸೊ ಯಾರಾದರೂ ತೊಂದರೆ ಇದ್ರೆ ಅವ್ರಿಗೆ ಅನಿಸಿದ್ರೆ ಸೊ ಅವರು ಅದಕ್ಕೆ ಕಾಲ್ ಮಾಡಿ ಮಾಹಿತಿಗಳನ್ನು ತಗೋಬಹುದು, ಏನೇನು ಮಾಡಬೇಕು, ಏನೇನು ಮಾಡಬಹುದು, ಅದು ಯಾವಾಗ ಅವರು ಡಾಕ್ಟರ್ ಹತ್ರ ತೋರಿಸ್ಕೋಬೇಕಾಗುತ್ತೆ ಎಲ್ಲದರ ಬಗ್ಗೆನೂ ಮಾಹಿತಿ ತಗೋಬಹುದು. ಅವರು ನಿಯರೆಸ್ಟ್ ಅಂದರೆ ಯಾವುದು ಪಕ್ಕದಲ್ಲಿ ಡಾಕ್ಟರ್ಗಳು ಇದ್ದಾರೆ, ಯಾವ್ಯಾವ ಸೆಂಟ್ರಿಗೆ ಹೋಗ್ಬೋದು, ಅವರೆಲ್ಲ ಅದರ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಕೊಡ್ತಾರೆ. ಅದು ಎಲ್ಲ ಲ್ಯಾಂಗ್ವೇಜಲ್ಲೂ ಇದೆ ಇಂಡಿಯಾದಲ್ಲಿ, ಅವರಿಗೆ ಬೇಕಾದ ಭಾಷೆಯಲ್ಲಿ ಅವರ ಟ್ರೀಟ್ಮೆಂಟನ್ನು ತಗೋಬಹುದು.
1: ಈ ತಂಬಾಕು ವ್ಯಸನಕ್ಕೆ ಯಾವ ರೀತಿಯ ಚಿಕಿತ್ಸೆಗಳಿವೆ?
0: ಅದಕ್ಕೂ ಫಾರ್ಮಕೊಲಾಜಿಕಲ್ ಇದೆ, ಅದು ಕೌನ್ಸಿಲಿಂಗ್, ಅದು ನಾನ್ ಫಾರ್ಮಕೊಲಾಜಿಕಲ್, ಅದು ಕೌನ್ಸಿಲಿಂಗ್ ಎರಡೂ ಇದೆ. ಅದರಲ್ಲಿ ನಾವು ಒಂದೊಂದರೆ ಅದನ್ನು ಸೇಫ್ ಆಗಿ ನಿಕೋಟಿನ್ ಇರುವ ಗಮ್ಸ್ ಪ್ಯಾಚಸ್ ಅಥವಾ ಸ್ಪ್ರೇಸ್ ಎಲ್ಲ ಬರುತ್ತೆ. ಸೊ ನಾವು ಅದನ್ನು ರಿಪ್ಲೇಸ್ ಮಾಡ್ತೀವಿ, ಅದರಲ್ಲಿ ಅದನ್ನು ಗ್ರ್ಯಾಜುವಲಿ ಕಮ್ಮಿ ಮಾಡಿ ಬಂದ್ ಮಾಡ್ತೀವಿ, ಅದು ಒಂಥರ ಟ್ರೀಟ್ಮೆಂಟು. ಇನ್ನೊಂದು ಅಂತ ಹೇಳಿದರೆ ಮಾತ್ರೆಗಳು ಇದೆ, ಅದಕ್ಕೆ ನೀವು ಡಾಕ್ಟರ್ ಹತ್ರ ಹೋಗಬೇಕು, ಅವ್ರು ನೋಡಿ ಯಾರಿಗೆ ಮಾತ್ರೆ ತಗೋಬೇಕು ಅವರಿಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ. ತುಂಬಾ ತರದ್ದು ಮಾತ್ರೆಗಳು ಇವೆ, ಅದಕ್ಕೆ ಅವ್ರಿಗೆ ಯಾವ ಕಂಡೀಷನ್ ಇದೆ ಅದರ ಮೇಲೆ. ಇನ್ನೊಂದು ಕೌನ್ಸಿಲಿಂಗ್, ಕೌನ್ಸಿಲಿಂಗು ಸಹ ಅಷ್ಟೇ ಇಂಪಾರ್ಟೆಂಟ್ ಎಷ್ಟು ಮಾತ್ರೆ. ಕೌನ್ಸಿಲಿಂಗ್ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ನಮಗೆ ಹೊಸ ಅಭ್ಯಾಸಗಳನ್ನು ನಾವು ತಿಳ್ಕೋಬೇಕು, ಹೇಗೆ ನಮಗೆ ಆಸೆ ಆಗುತ್ತೆ, ಅದು ನಮಗೆ ಇಷ್ಟ ಬರುತ್ತೆ, ಆಗ ನಾವು ಅದನ್ನು ಹೇಗೆ
1: ತಡೆಗಟ್ಟಿ
0: ಅದರಿಂದ ನಾವು ಮುಂದೆ ಹೇಗೆ ಹೋಗ್ಬೇಕು, ಯಾಕಂದ್ರೆ ಆಸೆನ ತಡೆಗಟ್ಟಲಿಕ್ಕೆ ಆಗಿಲ್ಲ ಅಂತ ಹೇಳಿ ನಾವು ಪುನಃ ಹೋಗ್ತೀವಿ. ಸೊ ಅದಕ್ಕೆ ಕೌನ್ಸಿಲಿಂಗು ಅಷ್ಟೇ ಮುಖ್ಯ. ಕೆಲವರು ಹೇಳ್ತಾರೆ ನಾನೀಗ ತಂಬಾಕು ಬಿಟ್ರೆ ನನಗೇನ ತೊಂದರೆ ಕಮ್ಮಿ ಆಗುತ್ತಾ ಅಂತ, ಅದಕ್ಕೂ ಸ್ಟಡೀಸ್ ಇದೆ. 15-20 ಮಿನಿಟ್ ಅಲ್ಲಿ ಬಿಟ್ಟರು ಸಹ ನಿಮ್ಮ ಬಿ ಪಿ ಹಾರ್ಟ್ ರೇಟ್ ಎಲ್ಲ ಕಮ್ಮಿ ಆಗೋಗುತ್ತೆ. ಅದೇ ನೀವು 1-9 ತಿಂಗಳು ಬಿಟ್ರೆ ನಿಮ್ಮದು ಶ್ವಾಸಕೋಶದಲ್ಲಿ ಏನಂತ ಕೆಮ್ಮು, ಶ್ವಾಸಕೋಶದಲ್ಲಿ ಫಂಕ್ಷನ್ಸ್ ಮಾಡ್ಲಿಕ್ಕೆ ಅಷ್ಟು ತೊಂದರೆ ಇರೋದು ಅದೆಲ್ಲ ಇಂಪ್ರೂವ್ ಆಗೋಗುತ್ತೆ. ಅದೇ 5-10 ವರ್ಷ ಬಿಟ್ರೆ ನಿಮ್ದು ಸ್ಟ್ರೋಕ್ ಅಥವಾ ಹಾರ್ಟ್ ಅಟ್ಯಾಕ್ ಅದರ ಚಾನ್ಸಸ್ ಕಮ್ಮಿ ಆಗೋಗುತ್ತೆ, ಅರ್ಧಕ್ಕಿಂತ ಜಾಸ್ತಿ. ಅದೇ 10-15 ವರ್ಷ ಬಿಟ್ರೆ ಕ್ಯಾನ್ಸರ್ ಚಾನ್ಸಸ್ ನಾರ್ಮಲ್ ಪಾಪ್ಯುಲೇಷನ್ ಹೇಗಿರುತ್ತೆ ಅಷ್ಟೇ ಆಗೋಗುತ್ತೆ. ಬಿ ಪಿ ಎಲ್ ಕಾರ್ಡ್ ಇದ್ರೆ ಅವರಿಗೆ ಫ್ರೀ ಆಗುತ್ತೆ, ಅಲ್ಲಿ ಮಾತ್ರೆಗಳು ಫ್ರೀ ಆಗಿರೋದು ಸಿಗುತ್ತೆ, ಗಮ್ಸ್ ಅಥವಾ ಅದು ಪ್ಯಾಚ್ ಅಂತ ಹೇಳ್ತಾರೆ ಅದೆಲ್ಲ ಫ್ರೀ ಆಗಿ ಸಿಗುತ್ತೆ. ಮತ್ತೆ ಅವರಿಗೆ ಎಷ್ಟು ಅದು ತುಂಬ ಕಾಸ್ಟ್ಲಿ ಇಲ್ಲ, ಸಿಗರೇಟಿಗೆ ಎಷ್ಟು ಕಾಸ್ಟ್ಲಿ ಇದ್ರು ಸ್ಮೋಕ್ ಮಾಡೋದ್ರಿಂದ ಅಥವಾ ಯೂಸ್ ಮಾಡೋದ್ರಿಂದ ಎಷ್ಟು ಖರ್ಚಾಗುತ್ತೆ ಅದಕ್ಕಿಂತ ಕಮ್ಮಿ ಆಗುತ್ತೆ.
1: ಡಾಕ್ಟರ್, ಇಷ್ಟೆಲ್ಲ ನಮ್ಮ ಯುವ ಪೀಳಿಗೆಗೆ

0: ನಮ್ಮ ಸಾರ್ವಜನಿಕರಿಗೆ ಮಾಹಿತಿಯನ್ನ ನೀಡ್ತಾ ಇದ್ದೀರಾ. ವ್ಯಸನಿಗಳು ಯಾರಾದ್ರೂ ಇದ್ದರೆ ಖಂಡಿತವಾಗಿ ಸೆಂಟರ್ಗೆ ಬಂದು ಅವರು ನಿವಾರಣೆಯನ್ನ ಮಾಡ್ಕೊಳ್ಬಹುದು, ಸಮಸ್ಯೆಯನ್ನ ಹೇಳ್ಕೊಂಡು ಪರಿಹಾರವನ್ನ ಪಡ್ಕೊಳ್ಬಹುದು ಅಂತ ಕೂಡ ಹೇಳ್ತಾ ಇದ್ರ. ಕೊನೆಯದಾಗಿ ಕಾರ್ಯಕ್ರಮದಲ್ಲಿ ನಿಮ್ಮ ಸಂದೇಶ.
1: ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಈಗಿನ 2020-26 ಇದ್ದು, ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅದು ಅವತ್ತು ಯಾವಾಗ್ಲೂ ಒಂದೊಂದು ಥೀಮ್ ಕೊಡುತ್ತೆ. ಈ ಥೀಮ್ ಅಲ್ಲಿ ಇಟ್ ಇಸ್ ಪರ್ಟಿಕ್ಯುಲರ್ಲಿ ಫಾರ್ ಇ ಸಿಗರೇಟ್ಸ್ ಅಂಡ್ ಅವರು ಹೇಳ್ತಾ ಇರೋದು ಯಾಕಂತ ಹೇಳಿ, ಅಡೋಲೆಸೆಂಟ್ ಅನ್ನು ಟೊಬ್ಯಾಕೋ ಲಾಬಿ ಅಟ್ರಾಕ್ಟ್ ಮಾಡ್ಲಿಕ್ಕೆ ಅದನ್ನು ಅವರು ಸೋಷಿಯಲ್ ಮೀಡಿಯಾ ಅದರಲ್ಲಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ಇ ಸಿಗರೇಟ್ ಇಸ್ ಹೆಲ್ತಿಯರ್ ಕಂಪೇರ್ ಟು ಸ್ಮೋಕಿಂಗ್ ಅಂಡ್ ಅದನ್ನೆಲ್ಲ. ಸೊ ಅದೆಲ್ಲ ಕರೆಕ್ಟ್ ಆದ ಮೆಸೇಜಿಂಗ್ ಅಲ್ಲ. ಇಟ್ ಈಸ್ ಆಸ್ ಡೇಂಜರ್ ಆಸ್ ಸಿಗರೇಟ್, ಬೀಡಿ, ಜರ್ದ. ಅದರೊಟ್ಟಿಗೆ ಅವ್ರು ಏನ್ ಹೇಳ್ತಾ ಇರೋದು, ಯಂಗ್ಸ್ಟರ್ಸ್ ಅನ್ನು ಅಟ್ರಾಕ್ಟ್ ಮಾಡ್ಲಿಕ್ಕೆ ಅವ್ರು ಏನ್ ಮಾಡ್ತಾರೆ, ಅದನ್ನು ಫ್ಲೇವರ್ಡ್ ಅಂತ ಇದು ಮಾಡ್ತಾರೆ, ಇನ್ನೊಂದು ಇ ಸಿಗರೇಟ್ ಅಂತ ಅದನ್ನು ಪ್ರಮೋಟ್ ಮಾಡ್ತಾರೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರನ್ನ ಎನ್ಕರೇಜ್ ಮಾಡ್ತಾರೆ, ಸೊ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅವರಿಗೆಲ್ಲ ಅಡ್ವರ್ಟೈಸ್ ಪ್ರಕಾರ. ಮತ್ತೆ ಇನ್ನೊಂದು ಮೂರನೇದು ಅವ್ರು ಮಾಡೋದು ಅಂತ ಹೇಳಿದ್ರೆ ಅದನ್ನು ಮೋರ್ ಅಟ್ರಾಕ್ಟಿವ್, ಕಲರ್ಫುಲ್ ಮಾಡ್ತಾರೆ. ಅಂದ್ರೆ ಕಲರ್ಫುಲ್ ಮಾಡಿದಾಗ ಯಂಗ್ಸ್ಟರ್ಸ್ ಅಟ್ರಾಕ್ಟ್ ಆಗ್ತಾರೆ, ಅದನ್ನು ಯೂಸ್ ಮಾಡ್ಲಿಕ್ಕೆ ತಗೊಂಬರ್ತಾರೆ ಅಂತ ಹೇಳಿದ್ರೆ ಅವರನ್ನು ಪ್ಯಾಕೇಜಿಂಗ್ ಆತರ ಮಾಡಿ ಅದನ್ನು ಅಟ್ರಾಕ್ಟ್ ಮಾಡ್ತಾರೆ. ಸೊ ಅದಕ್ಕೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಈ ಸಲ ಅದಕ್ಕೆ ವಿ ಹ್ಯಾವ್ ಟು ಕೌಂಟರ್ ದ ಮೆಸೇಜಿಂಗ್ ಬೈ ದ ಇಂಡಸ್ಟ್ರಿ ಟು ಅಟ್ರಾಕ್ಟ್ ದ ಯಂಗರ್ ಪಾಪ್ಯುಲೇಷನ್ ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಸೊ ದ WHO ಥೀಮ್ ಅಂತ ಹೇಳಿದ್ರೆ ಕೌಂಟರಿಂಗ್ ದ ನಿಕೋಟಿನ್ ಅಂಡ್ ಟೊಬ್ಯಾಕೋ ಅಡಿಕ್ಷನ್.
0: ಸೊ ಕೇಳಿದ್ರಲ್ಲ ಕೇಳುಗರೆ, ತಂಬಾಕು ಅದು ವಿಷಕಾರಿ ಅನ್ನೋದು ಎಲ್ರಿಗೂ ಗೊತ್ತಿದೆ. ತಂಬಾಕು ಸೇವನೆಯಿಂದ ಕ್ಯಾನ್ಸರ್ ಕೂಡ ಬರುತ್ತೆ. ಹಾಗಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಒಳ್ಳೆಯ ಮೆಸೇಜ್ ಅನ್ನ ಕೊಟ್ಟಿದೆ, ಥೀಮ್ ಅನ್ನ ಕೊಟ್ಟಿದೆ. ನಮ್ಮ ಯುವ ಪೀಳಿಗೆ ಯಾವುದೇ ತಂಬಾಕು ಪದಾರ್ಥಗಳಿಗೆ, ಆಮಿಷಗಳಿಗೆ ಒಳಗಾಗದಂತೆ, ಆವರಿಸಿಕೊಳ್ಳದಂತೆ ನೋಡ್ಕೊಂಡು ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಈ ಒಂದು ಒಳ್ಳೆಯ ಮೆಸೇಜ್ ಥೀಮ್ ಅನ್ನ ಕೊಟ್ಟಿದೆ ಈ ವರ್ಷ. ಇನ್ನು ವ್ಯಸನಿಗಳು ತಮ್ಮ ವ್ಯಸನವನ್ನ, ಚಟವನ್ನ ಬಿಡಬೇಕು ಅನ್ನೋದಾದ್ರೆ ಟೋಲ್ ಫ್ರೀ ಸಂಖ್ಯೆಯನ್ನ ಸಂಪರ್ಕಿಸಿ ಮಾಹಿತಿಯನ್ನ ಪಡೆಯಬಹುದು ಹಾಗೂ ಸಲಹೆಯನ್ನ ಪಡೆಯಬಹುದು. ಟೋಲ್ ಫ್ರೀ ಸಂಖ್ಯೆ 1800112356. ನಿಮ್ಹಾನ್ಸ್ ಯಾವುದೇ ಹತ್ತಿರದ ಸೆಂಟರ್ನ ಕಾಲ್ ಮಾಡಿ ನಿಮ್ಮ ಭಾಷೆಯಲ್ಲೇ ನಿಮ್ಮ ಸಮಸ್ಯೆಯನ್ನ ಹೇಳ್ಕೊಂಡು ಪರಿಹಾರವನ್ನ ಪಡ್ಕೊಳ್ಬಹುದು ಅಂತ ತಿಳಿಸಿದ್ರು ಡಾಕ್ಟರ್ ಸುಬೋಧ್ BN, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದ.
2: ತಂಬಾಕು ವ್ಯಸನ ನಿವಾರಣಾ ಕೇಂದ್ರ, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಡಾಕ್ಟರ್ ಸುಬೋಧ್ BN, ಪ್ರಾಧ್ಯಾಪಕರು ಮತ್ತು ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್.
3: ದುಶ್ಚಟಗಳು ನಿಮ್ಮ ಜೀವಕ್ಕೆ ಮಾರಕವಾಗಬಹುದು. ಧೂಮಪಾನ, ಮದ್ಯಪಾನ ಮತ್ತು ಮಾದಕ ವಸ್ತುಗಳ ಸೇವನೆಯಿಂದ ದೂರವಿರಿ. ಮೈ ಮೇಲೆ ದೇವರು ದೆವ್ವ ಬರುವುದು ಮಾನಸಿಕ ಒತ್ತಡದ ಲಕ್ಷಣ ಇರಬಹುದು. ಕೂಡಲೇ ಹತ್ತಿರದ ಆರೋಗ್ಯ ಕೇಂದ್ರಗಳಲ್ಲಿ ಚಿಕಿತ್ಸೆ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಗಾಗಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದಿಂದ ಪ್ರಕಟಣೆ.
4: ಮನೋಚಿಂತನ, ಮನಸ್ಸಿನ ಮಂಥನ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
5: ಆಕಾಶವಾಣಿ ಮಂಗಳೂರು.

ಪ್ರಿಯ ಕೇಳುಗರೆ, ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಇನ್ನು 6:10 ತುಳು ಕಾರ್ಯಕ್ರಮ ಪದರಂಗೀತ, 6:30 ಅವಲೋಕನ, 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ವಿದೇಶಿ ಹಣ್ಣಿನ ಕೃಷಿ ಕುರಿತು ಎಡ್ವರ್ಡ್ ರೆಬೆಲ್ಲೋ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸ್ನೇಹ ಭಟ್. ಹಿಂದಿ ಚಿತ್ರಗೀತೆಗಳು 7:45, ರಾತ್ರಿ 8:00 ವಾರದ ಅತಿಥಿ ಖ್ಯಾತ ಲೆಕ್ಕ ಪರಿಶೋಧಕರು ಹಾಗೂ ಎಂಎಸ್ಎಂಇ ಮಾರ್ಗದರ್ಶಕರಾದ CASS ನಾಯಕ್ ಇವರ ಸಂದರ್ಶನ, ಸಂದರ್ಶಕರು ಸೂರ್ಯನಾರಾಯಣ ಭಟ್ PS. 8:30 ಕರಾವಳಿಯ ಶಿಲಾಶಾಸನಗಳು, ಈ ಕುರಿತು ಡಾಕ್ಟರ್ ಗಣಪತಿ ಗೌಡ ಎಸ್ ಇವರಿಂದ ಕನ್ನಡದಲ್ಲಿ ಭಾಷಣ ಕೇಳಲಿದ್ದೀರಿ. ಸ್ಪಾಟ್ಲೈಟ್ ಕಾರ್ಯಕ್ರಮ 9:15.

ಸಂಜೆಗೆ. ಇಂದು ರಾತ್ರಿ 9:30 ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ. ಪ್ರಸಂಗ ಕಿಮಿಚ್ಚಕ ವ್ರತ. ನಡೆಸಿಕೊಡುವವರು ಬೆಳುವಾಯಿಯ ಶ್ರೀ ಯಕ್ಷದೇವ ಮಿತ್ರ ಕಲಾಮಂಡಳಿ ಇಲ್ಲಿನ ಸದಸ್ಯರು. 10:30 ಚಿತ್ರಗೀತೆಗಳು, 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ನಾಳೆ ಶನಿವಾರ ನಮ್ಮ ಬೆಳಗ್ಗಿನ ಪ್ರಸಾರ 5:55 ಪ್ರಾರಂಭ. 6:10 ವಂದನ ಭಕ್ತಿಗೀತೆಗಳು, 6:30 ಚಿಂತನ ಡಾಕ್ಟರ್ ಶ್ರೀಶಾ ಕುಮಾರ್ ಎಂಕೆ ಅವರಿಂದ. ತತ್ವಪದ 6:40, 6:45 ಆರೋಗ್ಯ ಮಂಥನ ಪ್ರಸ್ತುತಿ ಡಾಕ್ಟರ್ ವಿಷ್ಣು ಶರ್ಮಾ. ರೈತರಿಗೆ ಸಲಹೆ 6:50. ನಾಳೆ ಬೆಳಗ್ಗೆ 7:15 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳಲಿದ್ದೀರಿ. 7:45 ಚಿತ್ರಗೀತೆಗಳ ರಾಗರಂಜನೆ. ನಾಳೆ ಬೆಳಗ್ಗೆ 9:00 ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ, ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ. 9:05 ಝೇಂಕಾರ, ಮಕ್ಕಳ ಗೀತಗಾಯನ ಕಲಿಕಾ ಕಾರ್ಯಕ್ರಮ. ಜೂನ್ ತಿಂಗಳಿನ ಗೀತೆ ರಚಿಸಿದ್ದಾರೆ ರಾಮಚಂದ್ರ ವಿ ಪಾಟೀಲ್, ಸಂಗೀತ ಸಂಯೋಜಿಸಿ ಹೇಳಿಕೊಡಲಿದ್ದಾರೆ ಜಗದೀಶ್ ಮಳಗಿ. ಭಾಗವಹಿಸುತ್ತಾರೆ ಧಾರವಾಡದ KNK ಬಾಲಕಿಯರ ಪ್ರೌಢಶಾಲೆಯ ಮಕ್ಕಳು. ಬಳಿಕ ಹಿಂದಿ ಚಿತ್ರಗೀತೆಗಳ ಪ್ರಸಾರವಿದೆ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಗಣಪತಿ ಭಟ್ ಹಾಸಣಗಿ ಅವರ ಗಾಯನದಲ್ಲಿ ರಾಗ್ ಗುರ್ಜರಿ ತೋಡಿ. 10:30 ತುಳು ಕಾರ್ಯಕ್ರಮ, ಜಾನಕಿ ಬ್ರಹ್ಮಾವರ ಅವರ ರುಕ್ಕು ಕಾದಂಬರಿಯ ಓದು ಪ್ರಸ್ತುತಿ ಅಕ್ಷತಾ ರಾಜ್ಪೆರ್ಲಾ. ಬಳಿಕ ಕೋಸ್ಟಲ್ವುಡ್ ಕಮ್ಮೆನ ತುಳು ಚಿತ್ರಕಲತ್ತ ಸಾಲ್ಸಮ್ಮನ ಪ್ರಸ್ತುತಿ ತಮ್ಮ ಲಕ್ಷ್ಮಣ, ನಿರ್ಮಾಣ ಲತೀಶ್ ಪಾಲ್ದಾನೆ. 11:00 ಹಿಂದಿ ಚಿತ್ರಗೀತೆಗಳು, 11:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂ ಶ್ರೀನಾಥ ಮರಾಠೆ ಅವರ ಹಾಡುಗಾರಿಕೆ ಕೇಳಲಿದ್ದೀರಿ. ನಾಳೆ ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ದಾವಣಗೆರೆಯ ಸಂಗೀತ ಶಿಕ್ಷಕಿ ಹಾಗೂ ಹಾಡುಗಾರ್ತಿ ಹಸೀನಾ ಬೇಗಂ ಅವರೊಂದಿಗೆ ಸಂದರ್ಶನ. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮ. ಕೀಲು ನೋವಿನ ಕಾರಣಗಳು ಹಾಗೂ ಕೀಲು ಮರುಜೋಡಣೆ ಚಿಕಿತ್ಸೆಯ ಕುರಿತು ರಾಯಚೂರಿನ ಎಲುಬು ಮತ್ತು ಕೀಲು ತಜ್ಞರಾದ ಡಾಕ್ಟರ್ ಹರೀಶ್ ಮೂರ್ತಿ ಅವರೊಂದಿಗೆ ಸಂದರ್ಶನ. ಇದು ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಪಿಎಂ ಜನಧನ್ ಯೋಜನೆ ಕುರಿತು ಸಂಭಾಷಣೆ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 1:20 ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ಎಂ ವಾಣಿ ಹಾಡಿರುವ ಭಕ್ತಿಗೀತೆಗಳ ಪ್ರಸಾರವಿದೆ. 1:30 ಅಮರ ಮಧುರ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು, 2:40 ಕಾವ್ಯವಾಚನ. ಪದ್ಯಾಣ ಪಾರ್ವತಿ ಭಟ್ ಅವರಿಂದ ಕುಮಾರವ್ಯಾಸ ಭಾರತದಿಂದ ಆಯ್ದ ಪದ್ಯಗಳ ವಾಚನ. ಸಾಯಂಕಾಲದ ಪ್ರಸಾರದಲ್ಲಿ 5:00 ಕೊಂಕಣಿ ಕಾರ್ಯಕ್ರಮ, ನಟ ಮತ್ತು ನಿರ್ದೇಶಕರಾದ ರಾಯನ್ ಮ್ಯಾಗ್ನೆಟೋ ಅವರ ಸಂದರ್ಶನ. 5:30 ಹಿಂದಿ ಚಿತ್ರಗೀತೆಗಳು, ಭಕ್ತಿಗೀತೆಗಳು 6:10, 6:50 ಕಿಸಾನ್ ವಾಣಿ, ಖೇತ್ ಬಚಾವೋ ಅಭಿಯಾನ್ ಕೃಷಿ ಉಳಿಸಿ ಅಭಿಯಾನ, ಜಲ ಸಂರಕ್ಷಣೆ ಕೃಷಿಗೆ ಜೀವಾಳ ಈ ಕುರಿತು ಕೃಷಿ ವಿಜ್ಞಾನ ಕೇಂದ್ರದ ಸಂಪರ್ಕ ರೈತರಾದ ಸುರೇಶ್ ಬಲ್ನಾಡ್ ಪುತ್ತೂರು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ. ಬಳಿಕ KVK ಸಂಪರ್ಕ ರೈತರಾದ ಕೃಷ್ಣನಾಯ್ಕ ಪುಣಚ ಅವರೊಡನೆ ಸಾವಯವ ಮಲ್ಲಿಗೆ ಕೃಷಿ ಅನುಭವ ಕುರಿತು ಸಂದರ್ಶನ. ಸಂದರ್ಶಕರು ರಜನಿ ಭಟ್. 7:45 ಸಮಾಚಾರ ದರ್ಶನ. ರಾತ್ರಿ 8:00 ಇಂಗ್ಲಿಷ್ ಯುವವಾಣಿ. 8:30 ತುಳು ಕಾರ್ಯಕ್ರಮ, ಚಾವಡಿಕಟ್ಟೆ ವಾರದ ಪಟ್ಟಾಂಗ. ಸ್ಪಾಟ್ಲೈಟ್ 9:15. ನಾಳೆ ರಾತ್ರಿ 9:30 ಯುವವಾಣಿ, ಯುವಜನತೆ ಮತ್ತು ಆನ್ಲೈನ್ ವಂಚನೆ ಕುರಿತು ಆರ್ಯ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ವರುಣಾ ಜಿಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಾಯಾ ರಾಮನ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಇವು ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು, ಸಮಯ 6:05 ಆಗಲಿದೆ. ಇಂಗ್ಲಿಷ್ನಲ್ಲಿ ವಾರ್ತಾ

ದುಂಬೊಂಜಿ ಕಾಲ ಇತ್ತಂಡು ಇಲ್ಲ ಎಲ್ಯ ಇಲ್ಲಡು ಜನಮಸ್ತ್ ಇಲ್ಲಗ ಬಾಕಿಲು ಕಂಡಿಲು ಕಡಿಮೆ ಇತ್ತ ಅಂಚಾದು ಮನಸ್ಸುಡು ಮೋಕೆ ಪಿರ್ತಿ ಮಸ್ತ್ ಇತ್ತಂಡು ಆತೆ ಅತ್ತಂದೆ ಇಲ್ಲಡಿತ್ತಿನ ಸದಸ್ಯರ ನಡುಟು ಎಡ್ಡೆ ಸಂಬಂಧಲ ಇತ್ತಂಡು ಒರಿ ದಾದ ಮಲ್ತೊಂದುಲ್ಲೆ ಪಂದು ನನೂರಿಯಗ ಗೊತ್ತಾ ಒಂದಿತ್ತಂಡು ಒರಿಯ ಗುರಿ ಸೇರ್ದು ಕಷ್ಟ ಸುಖನು ಪಟ್ಟುದು ಬದುಕೊಂದಿತ್ತೇರು ಆಂಡ ಇತ್ತೆಗಾನಗ ಇಲ್ಲು ಮಲ್ಲ ಆತ್ತಂಡು ಇಲ್ಲಡಿಪ್ಪುನ ಸದಸ್ಯರನ ಸಂಖ್ಯೆ ಕಡಿಮೆ ಆತ್ತಂಡು ಇಲ್ಲುಲೆಡು ಜನಕ್ಲೆಡ್ದು ಹೆಚ್ಚ ಕಂಡಿಲು ಬೊಕ್ಕ ಬಾಕಿಲುಲೆ ದಿಂಜಿದು ಪೋತ ಏರು ಇಲ್ಲಗ ಏಪ ಬರ್ಪೆರು ಏಪ ಪೋಪೆರು ಉಂದುಲ ಗೊತ್ತಾ ಪೂಜಿ ಆತೆ ಅತ್ತಂದೆ ಒಂಜಿ ಕೋಣೆಡ್ದು ನನ್ನೊಂಜಿ ಕೋಣೆಡಿತ್ತು ನಕಲು ಪಾತೆರಡಾಂಡಲ ಮೊಬೈಲ್ ಪತ್ತದು ಪಾತೆರ್ ನಂಚಿನ ಕಾಲ ಬೈದಂಡು

ಒಟ್ಟುಗು ಕುಲ್ಲುದು ಒಣಸು ತಿನಸು ಮಲ್ಪಿನಂಚಿನ ಕಾಲ ಕರೀದು ಅಕ್ಲಕ್ಲೆನ ಪೊರ್ತುಗು ಕುಸಿವಾಸಿ ಬತ್ತದು ಬೋಡಾಯಿನ ತಿಂದದು ಪೋಪುನ ಐಡದಲ ದುಂಬರಿತದು ಪಿದ ಇಡ್ದು ಇಲ್ಲಡೆ ದೆತ್ತೊಂದು ಬತ್ತದು ತಿನ್ಪುನಂಚಿನ ಕಾಲಡು ಉಲ್ಲ ಇತ್ತೆ ರಂಗ ಸೋಗಲೆಲು ಹೆಚ್ಚಾತ ಬಡಪತ್ತದ ಬಂಗಲು ಕಡಿಮೆ ಆತ ಒಂಜಿಲೆಕ್ಕಡು ಬಡಪತ್ತು ಇಜ್ಜಿ ಪಂಪಿನವು ಕುಸಿನೆ ಆಂಡ ಸಿರಿವಂತಿಗೆ ಸಂಬಂಧದ ನಡುಟು ಬಡಪತ್ತನು ಪತೊನ್ ಬರೊಂದುಂಡು ಪನ್ನಗ ಒಂತೆ ಅಲಚನೆ ಮಲ್ಪಡಾಪುಂಡು.

0: ಆನಿದ ಕಾಲೊಡಾಂಡ ಇಲ್ಲ ನಿಲಿಯಕ್ಕೆ ಜೋಕುಲು ಬಾಲೆಲಿತ್ತ. ಮಾತೆರ್ಲ ಒಟ್ಟುಗೂ ಸೇರದು ಗೊಬ್ಬುದು ನಲಿತದ ತೆರಿಯೊಂದು ಬದುಕೊಂದಿತ್ತೇರು. ಆಂಡ ಇತ್ತೆ ಇಲ್ಲಲೆಡು ಇಪ್ಪುನ ಜೋಕ್ಲಿನ ಸಂಖ್ಯೆ ಬಾರಿ ಕಡಿಮೆ. ಅಕ್ಲಕ್ಲೆಗ್ ಅಕ್ಲೆನೇ ಆಯಿನ ಪ್ರೈವೇಸಿ ಪಂಡ ಸ್ವಾತಂತ್ರ್ಯ ಬೋರ್ಡು ಪನ್ಪಿನ ದಿಸೆಟ್ ಮಲ್ಲ ಕೋಣಲಿನ ಕಟ್ಟಾವ ಐತುಲೈ ಜೋಕುಲು ಇಪ್ಪುವೆರು. ಆಂಡ ತನ್ನ ಬಾಲೆ ರೂಮುದುಲೈ ಕುಲೊಂದು ದಾದ ಮಲ್ತೊಂದುಂಡು ಪಂದೆ ಏತೋ ಸರ್ತಿ ಕೆಲವು ಇಲ್ಲಲೆಡು ಗೊತ್ತಾಪುಜಿ. ಅವುಲ ಇತ್ತೆ ಜಗತ್ತಿನೇ ತೋಜಾವು ನಂಚಿನ ಮೊಬೈಲ್ಲ ಕೈಟೊಂಡು ಪಂದ ಕೇನನೆ ಬೊಡ್ಚಿ. ನಾಲ್ ಜನ ತೊಟ್ಟುಗೂ ಕುಲ್ಲುದು ಸೇರ್ದು ಪಾತಿರ್ ನಂಚಿನ ಅಭ್ಯಸಡ್ದು ಏರೇ ಆವಡು ಪಿರ ಜಾರೊಂದುಲ್ಲೆರು ಪಂದು ನಮಕ್ ತೋಜಿನಗ ಒಂತೆ ಅಲಚನೆ ಮಲ್ಪೊಡಾಪುಂಡು. ದಾಯಿ ಇಂಚ ಮಲ್ತೊಂದುಲ್ಲೆರು ಪಂದು ತಿರಿಯೊಡಾಪುಂಡು. ಅಡಿತತ್ತುಂಡ ಆನೆಲ ಮಗರುಂಡು ಪಂದು ಗಾದೆ ಗೊತ್ತುಂಡತೆ. ಅಂಚನೆ ನಮ್ಮ ಏತು ಬಿರ್ಸೆರಾಂಡಲ ಒರೋರ ಕಂಕನೆ ಬೂರುವ ಪನ್ಪುನೈನ ಮದಪೆರೆ ಬಲ್ಲಿ. ಏತು ಸ್ವಾತಂತ್ರ್ಯ ಇತ್ತುಂಡಲ ನಮ್ಮ ಇಂಚನೆ ಇಪ್ಪೋಡು ಪನ್ಪಿನೈನ ನಮನೇ ಸುರುಕು ನಿರ್ಧಾರ ಮಲ್ತಂಡ ಮಾತ್ರನೇ ಒರಿ ಪರಿಪೂರ್ಣ ವ್ಯಕ್ತಿಯಾದ ಬದುಕೆರೆ ಸಾಧ್ಯ ಪನೊಂದು ಇನಿತ ಪದರಂಗಿತಗ ಮುಗಿತಲ್ದ ಚುಕ್ಕಿ ದೀಪೆ ನನತ ಹೆಗ್ಗೆಡ್ ತಿಕ್ಕಗ ಸೋಲ್ಮೇಲು.
1: ಇದಮುಟ್ಟ ಪದರಂಗಿತ ಕಾರ್ಯಕ್ರಮ ಕೇಂದರ್ ಮೊಡೆದು ಕೊರ್ನಾರ್ ಅಕ್ಷತ ರಾಜ್ ಪೆರ್ಲಾ ನನೋರ ತಿಕ್ಕಿಗ ಸೊಲುಮೆ.

0: ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕಾಡು ನೋಡ ಹೋದೆ ಕವಿತೆಯೊಡನೆ ಬಂದೆ.
0: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ನೀ ನೀಡಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ.
0: ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಕೇಳುಗರೆ ಗಮನಿಸಿ, ಇಂದು ರಾತ್ರಿ 8:30 ಕರಾವಳಿಯ ಶಿಲಾಶಾಸನಗಳು ಈ ಕುರಿತು ಡಾ ಗಣಪತಿ ಗೌಡ ಎಸ್ ಇವರಿಂದ ಕನ್ನಡದಲ್ಲಿ ಭಾಷಣ ಪ್ರಸಾರವಾಗಲಿದೆ. ಆಕಾಶವಾಣಿ ಮಂಗಳೂರು, ಸಮಯ 6:20 ಆಗಲಿದೆ. ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ನಿಧಿಃ ಝಾಃ. ಆದೌ ಮುಖ್ಯ ವಾರ್ತಾಃ. ಗೃಹಮಂತ್ರಿ ಅಮಿತ್ ಶಾಹಃ ಮಾದಕ ದ್ರವ್ಯಾನಾಂ ವಿರುದ್ಧಂ ಸಂಯುಕ್ತ ಸಂಘರ್ಷಸ್ಯ ಆಹ್ವಾನಂ ಕೃತವಾನ್. ತೇನ ಪ್ರತಿಪಾದಿತಂ ಯತ್ ಮಾದಕ ದ್ರವ್ಯಾನಾಂ ವಿಭೀಷಿಕಾ ರಾಷ್ಟ್ರೀಯ ಸುರಕ್ಷಾಯಾಃ ಯೂನಾಂ ಭವಿಷ್ಯಸ್ಯ ಕೃತೆ ಚ ಸಂಕಟಂ ಜನಯತಿ. ಅಯೋಧ್ಯಾಯಾಃ ರಾಮ ಮಂದಿರ ದಾನ ರಾಶಿ ಸ್ಥೇಯ ಪ್ರಕರಣೇ ಅಷ್ಟೌ ಜನಾಃ ನಿಗಡಿತಾಃ. ಪೆಕ್ ಸಿಲಿಕಾ ಸಂಧೌ ಕೃತ್ರಿಮ ಬುದ್ಧಿಮತ್ತಾ ಆಪೂರ್ತಿ ಶೃಂಖಲಾಯೈ ಭಾರತೇನ ಸಹ ಚತುಃತ್ರಿಂಶತ್ ದೇಶಾನಾಂ ಹಸ್ತಾಕ್ಷರಂ ಜಾತಂ. ಮೊಹರಂ ಪರ್ವಣಿ ಪ್ರಧಾನಮಂತ್ರಿಣಾ ಹಜರತ್ ಇಮಾಂ ಹುಸೇನಸ್ಯ ತ್ಯಾಗಾಃ ಸಂಸ್ಮೃತಾಃ. ಅಪಿ ಚ ಕ್ರೀಡಾವಾರ್ತಾಸು US ಓಪನ್ ಬ್ಯಾಡ್ಮಿಂಟನ್ ಪ್ರತಿಯೋಗಿತಾಯಾಂ ಭಾರತಸ್ಯ ಯುವಾ ಕ್ರೀಡಕಃ ರೌನಕ್ ಚೌಹಾನಃ ಚೀನೀ ತಾಯ್ಪೇ ಕ್ರೀಡಕಂ ಚೌ ತ್ಯೇನ್ಚೇನ್ ಇತ್ಯಮುಂ ಪರಾಜಿತ್ಯ ಪ್ರಾಗುಪಾಂತ್ಯ ಚಕ್ರಂ ಪ್ರಾವಿಶತ್. ಅಥ ವಾರ್ತಾಃ ವಿಶದೀಕೃತ್ಯ. ಗೃಹಮಂತ್ರಿಣಾ ಅಮಿತಶಾಹೇನ ಅದ್ಯ ಮಾದಕ ದ್ರವ್ಯಾನಾಂ ವಿರುದ್ಧಂ ಸಂಯುಕ್ತ ಸಂಘರ್ಷಸ್ಯ ಆಹ್ವಾನಂ ವಿಹಿತಂ. ಮಾದಕ ದ್ರವ್ಯಾನಾಂ ಪ್ರಕೋಪಃ ರಾಷ್ಟ್ರೀಯ ಸುರಕ್ಷಾಯೈ ಸಾಮಾಜಿಕ ಸ್ಥಿರತಾಯೈ ಆರ್ಥಿಕ ಹಿತಾಯ ಯೂನಾಂ ದೇಶಸ್ಯ ಚ ಭವಿಷ್ಯಾಯ ಭಯಂ ಜನಯತಿ. ಸಹ ಆಧ್ಯಾತ್ಮಿಕ ನೇತೃಭ್ಯಃ ಯುವಭ್ಯಃ ಮಾತೃಭ್ಯಃ ಅಸ್ಯ ಸಂಘರ್ಷಸ್ಯ ಕೃತೆ ಏಕಸ್ಮಿನ್ ಮಂಚೇ ಆಗತ್ಯ ಕಾರ್ಯಂ ಕರ್ತುಂ ಚ ಆಗ್ರಹಂ ಅಕರೋತ್. ಶ್ರೀ ಶಾಹಃ ನವದಿಲ್ಲ್ಯಾಂ ನಾರ್ಕೋ ಕೋಆರ್ಡಿನೇಷನ್ ಕೇಂದ್ರಸ್ಯ ದಶಮ ಶೀರ್ಷಸ್ತರೀಯ ಸಭಾಂ ಅಭಿಸಂಬೋಧಯನ್ ಏತಾನಿ ವಕ್ತವ್ಯಾನಿ ಪ್ರಾಯಚ್ಛತ್.
1: आज हमारा देश नार्कोटिक्स के खिलाफ लड़ाई के ऐसे नाजुक मोड़ पर खड़ा है. आने वाले 3 साल तय करने वाले हैं कि नशा हम पर विजय प्राप्त करेगा या हम नशे पर विजय. और मेरा आप सबसे विनम्र आग्रह कि देश के आने वाले 100 वर्ष के भविष्य के लिए ये लड़ाई हमने जीतनी चाहिए, दृढ़ता के साथ जीतनी चाहिए और हमारे संयुक्त प्रयास से जीतनी चाहिए.
0: श्री शाह अवोचत ಯತ್ ಚತುರುತ್ತರದ್ವಿಸಹಸ್ರತಃ ಚತುರ್ದಶಾಧಿಕದ್ವಿಸಹಸ್ರಪರ್ಯಂತಂ ಅಧಿಕಾರಿಣಃ ಪ್ರಾಯಃ 26 ಲಕ್ಷ ಕಿಲೋಗ್ರಾಮಮಿತಂ ಸಂಶ್ಲೇಷಿತ ಮಾದಕ ದ್ರವ್ಯಾಣಿ ಗೃಹೀತವಂತಃ. ತಸ್ಯಾಪೇಕ್ಷಯಾ 14 ಲಕ್ಷ 2 ಸಹಸ್ರತಃ 26 ಲಕ್ಷ 2 ಸಹಸ್ರಪರ್ಯಂತಂ ಗೃಹೀತಾನಿ ಸಂಶ್ಲೇಷಿತ ಮಾದಕ ದ್ರವ್ಯಾಣಿ 18.1 ಮಿಲಿಯನ್ ಕಿಲೋಗ್ರಾಮಮಿತಂ ಯಾವತ್ ವರ್ಧಿತಂ. ಸಹ ಅವೋಚತ್ ಯತ್ ಮಾದಕ ದ್ರವ್ಯಾಣಾಂ ವ್ಯಾಪಾರಸ್ಯ ವಿರುದ್ಧಂ ಸರ್ವಕಾರಸ್ಯ ಅಭಿಯಾನಂ ಅವಿರತಂ ಪ್ರಗತಿಂ ಕುರ್ವದಸ್ತಿ ಇತಿ ಅಂಕೈಃ ಜ್ಞಾಯತೆ. ಮಾದಕ ದ್ರವ್ಯಾಣಾಂ ನಿವಾರಣಸ್ಯ ಪ್ರಯತ್ನಾನಾಂ ವಿಷಯೆ ಶ್ರೀ ಶಾಹಃ ಅವೋಚತ್ ಯತ್ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಇತ್ಯನೇನ ಮಾದಕ ದ್ರವ್ಯಾಣಾಂ ಅಪರಾಧ ಸಂಬದ್ಧಾನಾಂ ಸೂಚನಾನಾಂ ಸಮಯೋಚಿತ ಆದಾನ ಪ್ರದಾನಾರ್ಥಂ ಅನೇಕಾನಿ ಆನ್ಲೈನ್ ಪಟಲಾನಿ ವಿಕಸಿತಾನಿ ಸಂತಿ.
1: ಪಹಲಾ ಸ್ತಂಭ ಹೇ ಎನ್ಫೋರ್ಸ್ಮೆಂಟ್ ಇಂಟೆಲಿಜೆನ್ಸ್ ಔರ್ ಆಪರೇಷನ್ಸ್. ಇಸ್ಕಾ ಉದ್ದೇಶ ಹೇ ಪೂರೇ ನೆಟ್ವರ್ಕ್ ಪರ್ ಲಕ್ಷಿತ ಇಂಟೆಲಿಜೆನ್ಸ್ ಲೀಡ್ ಕಾರ್ವಾಯಿ ಕರೇ ಔರ್ ಉನ್ಕೆ ನೆಟ್ವರ್ಕ್ ಕೋ ನಷ್ಟ ಕರ್ ದೇ. ದೂಸರಾ ಹೇ ಪ್ರಿಕರ್ಸರ್ಸ್ ಏವಂ ಸಿಂಥೆಟಿಕ್ ಡ್ರಗ್ ಕಂಟ್ರೋಲ್. ಉತ್ಪಾದನ ಸ್ತರ್ ಪರ್ ಹಿ ಹಮ್ನೆ ನಶೆ ಕೋ ರೋಕ್ನೆ ಕಿ ರಣನೀತಿ ಅಪ್ನಾನಿ ಪಡೇಗಿ. ಔರ್ ಕೆಪಾಸಿಟಿ ಬಿಲ್ಡಿಂಗ್ ಕೋಆರ್ಡಿನೇಷನ್ ಔರ್ ಮಾನಿಟರಿಂಗ್ जो तंत्र को सक्षम बनाने के लिए और आधुनिक बनाने के लिए ये चौथे स्तंभ की रचना की गई है.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಅವೋಚತ್ ಯತ್ ನಶಾಮುಕ್ತ ಭಾರತ ಅಭಿಯಾನಂ ಜನಸಹಭಾಗಿತ್ವೇನ ಚಾಲಿತಂ ಜನಾಂದೋಲನಂ ಜಾತಂ. ಮಾದಕ ದ್ರವ್ಯ ಮುಕ್ತ ಭಾರತ ನಿರ್ಮಾಣಸ್ಯ ಮಹತ್ವ ವಿಷಯೆ ಸಾಮಾಜಿಕ ನ್ಯಾಯ ಸಶಕ್ತೀಕರಣ ರಾಜ್ಯ ಮಂತ್ರಿಣಃ BL ವರ್ಮಣಃ ಲೇಖಂ ವಿನಿಮಯ ಕೂರ್ವನ್ ಶ್ರೀ ಮೋದಿ ಏತತ್ ಅವೋಚತ್. ಉತ್ತರ ಪ್ರದೇಶ ಆರಕ್ಷಕೇಣ ಶ್ರೀ ರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ನ್ಯಾಸಸ್ಯ ದಾನ ರಾಶಿ ಸ್ಥೇಯ ಪ್ರಕರಣೆ FIR ಇತಿ ಪ್ರಥಮ ಸೂಚನಾ ಪ್ರತಿವೇದನಾಧಾರೇಣ ಅಷ್ಟೌ ಜನಾಃ ನಿಗಡಿತಾಃ. ಇದಂ ತಾವತ್ ಪ್ರಾಥಮಿಕಂ ಪ್ರತಿವೇದನಂ ಮುಖ್ಯಮಂತ್ರಿಣಃ ಯೋಗಿ ಆದಿತ್ಯ

0: ಸಮಯ 6:31. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಅವಲೋಕನ ವಿಷಯ: ಹಡಗು ಮರುಬಳಕೆಯಲ್ಲಿ ವಿಶ್ವದ ಅಗ್ರ ರಾಷ್ಟ್ರವಾಗಿ ಹೊರಹೊಮ್ಮಿದ ಭಾರತ. ಬರೆದವರು ಸಂತೋಷ್, ಓದುತ್ತಿರುವವರು ಲಿಂಗಾನಂದ. ಭಾರತ 2025 ವಿಶ್ವದ ಪ್ರಮುಖ ಹಡಗು ಮರುಬಳಕೆ ರಾಷ್ಟವಾಗಿ ಹೊರಹೊಮ್ಮಿದ್ದು ಜಾಗತಿಕವಾಗಿ ಮೊದಲ ಸ್ಥಾನದಲ್ಲಿದೆ. ವಿಶ್ವಸಂಸ್ಥೆಯ ವ್ಯಾಪಾರ ಮತ್ತು ಅಭಿವೃದ್ಧಿ ಸಮ್ಮೇಳನದ ಇತ್ತೀಚಿನ ವರದಿಯ ಪ್ರಕಾರ ಜಾಗತಿಕ ಹಡಗು ಮರುಬಳಕೆಯಲ್ಲಿ ಭಾರತದ ಪಾಲು 2024 ಶೇಕಡ 30.1 2025 ಶೇಕಡ 35.4 ಏರಿದೆ. ಭಾರತದಲ್ಲಿ ಹಡಗು ಮರುಬಳಕೆ 2025 ಗಮನಾರ್ಹವಾಗಿ ಒಟ್ಟಾರೆ 2.99 ಟನ್ಗಳಿಗೆ ಏರಿಕೆಯಾಗಿದೆ. ಇದು 2024 1.86 ಟನ್ಗಳಿಗೆ ಹೋಲಿಸಿದರೆ ಸುಮಾರು ಶೇಕಡ 60 ಹೆಚ್ಚಾಗಿದೆ. ಈ ಸಾಧನೆಯೊಂದಿಗೆ ಮ್ಯಾರಿಟೈಮ್ ಇಂಡಿಯಾ ವಿಷನ್ 2030 ಅಡಿಯಲ್ಲಿ ವಿಶ್ವದ ಪ್ರಮುಖ ಹಡಗು ಮರುಬಳಕೆ ರಾಷ್ಟವಾಗಲು ನಿಗದಿಪಡಿಸಿದ ಗುರಿಯನ್ನು ಸೂಚಿತ ನಿಗದಿತ ಸಮಯಕ್ಕಿಂತ ಮೊದಲೇ ಸಾಧಿಸಲಾಗಿದೆ. ಈ ಸಾಧನೆಯು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಭಾರತ ಸರ್ಕಾರ ಕೈಗೊಂಡ ಕಡಲ ನೀತಿ ಸುಧಾರಣೆಗಳು ಮತ್ತು ವ್ಯವಹಾರವನ್ನು ಸುಲಭಗೊಳಿಸುವ ಉಪಕ್ರಮಗಳ ಪರಿಣಾಮವನ್ನು ಪ್ರತಿಬಿಂಬಿಸುತ್ತದೆ. ವಿಶ್ವದ ಅಗ್ರ ಹಡಗು ಮರುಬಳಕೆ ರಾಷ್ಟವಾಗಿ ಭಾರತದ ಹೊರಹೊಮ್ಮುವಿಕೆಯು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ನಿರಂತರ ನೀತಿ ಸುಧಾರಣೆಗಳು, ಕೈಗಾರಿಕಾ ಪ್ರಯತ್ನಗಳು ಮತ್ತು ಅಂತಾರಾಷ್ಟೀಯ ಪರಿಸರ ಮತ್ತು ಸುರಕ್ಷತಾ ಮಾನದಂಡಗಳ ಅನುಸರಣೆಯ ಯಶಸ್ಸನ್ನು ಪ್ರತಿಬಿಂಬಿಸುತ್ತದೆ. ಇದು ಜವಾಬ್ದಾರಿಯುತ ಮತ್ತು ಸುಸ್ಥಿರ ಹಡಗು ಮರುಬಳಕೆಗಾಗಿ ಜಾಗತಿಕ ಕೇಂದ್ರವಾಗಿ ಭಾರತದ ಸ್ಥಾನವನ್ನು ಬಲಪಡಿಸುತ್ತದೆ. ಭಾರತದ ಹಡಗು ಮರುಬಳಕೆ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ಮತ್ತು ಜಾಗತಿಕ ಮಾರುಕಟ್ಟೆಯ ಹೆಚ್ಚಿನ ಪಾಲನ್ನು ವಶಪಡಿಸಿಕೊಳ್ಳಲು ಬಂದರುಗಳು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ ಹಲವಾರು ಉಪಕ್ರಮಗಳನ್ನು ಕೈಗೊಂಡಿದೆ. ಭಾರತ 2019 ಅಂಗೀಕರಿಸಿದ ಹಾಂಗ್ಕಾಂಗ್ ಅಂತಾರಾಷ್ಟೀಯ ಹಡಗುಗಳ ಸುರಕ್ಷಿತ ಮತ್ತು ಪರಿಸರ ಸ್ನೇಹಿ ಮರುಬಳಕೆ ಸಮಾವೇಶದೊಂದಿಗೆ ಹೊಂದಿಕೆಯಾಗುವ ಹಡಗು ಮರುಬಳಕೆ ಪರಿಸರ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಭಾರತ ಸರ್ಕಾರ ಹಡಗುಗಳ ಮರುಬಳಕೆ ಕಾಯ್ದೆ 2019 ಜಾರಿಗೆ ತಂದಿತು. ಹಡಗು ಮರುಬಳಕೆ ಯಾರ್ಡ್ಗಳ ಆಧುನೀಕರಣವನ್ನು ಬೆಂಬಲಿಸಲು ಕೇಂದ್ರ ಸರ್ಕಾರ 53.5 ಕೋಟಿ ರೂಪಾಯಿಗಳ ಆರ್ಥಿಕ ಸಹಾಯವನ್ನು ಒದಗಿಸಿದೆ. ಕೇಂದ್ರ ಬಂದರುಗಳು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ ಕ್ರೆಡಿಟ್ ನೋಟ್ ಯೋಜನೆಯನ್ನು ಪ್ರಾರಂಭಿಸಿತು. ಇದರ ಅಡಿಯಲ್ಲಿ ಹಡಗು ಮಾಲೀಕರು ಮರುಬಳಕೆಯ ಹಡಗಿನ ಸ್ಕ್ರ್ಯಾಪ್ ಮೌಲ್ಯದ ಶೇಕಡ 40 ಸಮಾನವಾದ ಕ್ರೆಡಿಟ್ ನೋಟನ್ನು ಪಡೆಯುತ್ತಾರೆ. ಭಾರತೀಯ ಹಡಗು ಕಟ್ಟೆಯಲ್ಲಿ ನಿರ್ಮಿಸಲಾದ ಹೊಸ ಹಡಗಿನ ಮೌಲ್ಯದ ಶೇಕಡ 5 ಪಾವತಿಗೆ ಕ್ರೆಡಿಟ್ ನೋಟನ್ನು ಬಳಸಬಹುದು. ಇದು ಹಡಗು ಮರುಬಳಕೆ ಮತ್ತು ದೇಶೀಯ ಹಡಗು ನಿರ್ಮಾಣ ಎರಡನ್ನೂ ಉತ್ತೇಜಿಸುತ್ತದೆ. ಸವಾಲುಗಳನ್ನು ಗುರುತಿಸಲು ಮತ್ತು ಉದ್ದೇಶಿತ ಪರಿಹಾರಗಳನ್ನು ಕಾರ್ಯಗತಗೊಳಿಸಲು ಕೇಂದ್ರ ಬಂದರುಗಳು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ ನಿಯಮಿತವಾಗಿ ಗುಜರಾತ್ ಮ್ಯಾರಿಟೈಮ್ ಬೋರ್ಡ್, ಶಿಪ್ ಮರುಬಳಕೆ ಕೈಗಾರಿಕೆಗಳ ಸಂಘ, ಜಾಗತಿಕ ಶಿಪ್ಪಿಂಗ್ ಕಂಪನಿಗಳು, ಖರೀದಿದಾರರು, ವರ್ಗೀಕರಣ ಸಂಘಗಳು ಮತ್ತು ಅಂತಾರಾಷ್ಟೀಯ ಸಂಸ್ಥೆಗಳೊಂದಿಗೆ ತೊಡಗಿಸಿಕೊಂಡಿದೆ. ಭಾರತ ಸರ್ಕಾರ ಐರೋಪ್ಯ ಒಕ್ಕೂಟದ ಅನುಮೋದಿತ ಮರುಬಳಕೆ ಸೌಲಭ್ಯಗಳ ಪಟ್ಟಿಯಲ್ಲಿ ಭಾರತೀಯ ಹಡಗು ಮರುಬಳಕೆ ಯಾರ್ಡ್ಗಳನ್ನು ಸೇರಿಸಲು ಸಕ್ರಿಯವಾಗಿ ಪ್ರಯತ್ನಿಸುತ್ತಿದೆ. ಅನುಮೋದನೆಗಳನ್ನು ಸುಗಮಗೊಳಿಸಲು ಸಂಬಂಧಿತ ಅಧಿಕಾರಿಗಳೊಂದಿಗೆ ನಿರಂತರ ತೊಡಗಿಸಿಕೊಳ್ಳುವಿಕೆ ನಡೆಯುತ್ತಿದೆ. ಅಲಾಂಗ್ಶಿಪ್ ಮರುಬಳಕೆ ಯಾರ್ಡ್ನ ಯೋಜಿತ ವಿಸ್ತರಣೆಯ ಮೂಲಕ ಭಾರತ ತನ್ನ ಹಡಗು ಮರುಬಳಕೆ ಸಾಮರ್ಥ್ಯವನ್ನು ಸುಮಾರು 9 ಲೈಟ್ ಡಿಸ್ಪ್ಲೇಸ್ಮೆಂಟ್ ಟನ್ಗಳಿಗೆ ದ್ವಿಗುಣಗೊಳಿಸುವ ಗುರಿಯನ್ನು ಹೊಂದಿದೆ. ಭವಿಷ್ಯದ ಬೇಡಿಕೆಯನ್ನು ಬೆಂಬಲಿಸಲು, ಮೂಲಸೌಕರ್ಯವನ್ನು ಸುಧಾರಿಸಲು ಮತ್ತು ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತದ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಲು ಗುಜರಾತ್ ಸರ್ಕಾರ ಸಮಗ್ರ ಮಾಸ್ಟರ್ ಪ್ಲಾನ್ ಸಿದ್ಧಪಡಿಸಿದೆ. ಬಾಲ್ಟಿಕ್ ಮತ್ತು ಅಂತಾರಾಷ್ಟೀಯ ಕಡಲ ಮಂಡಳಿಯ ಪ್ರಕಾರ ಮುಂದಿನ ದಶಕದಲ್ಲಿ ಜಾಗತಿಕವಾಗಿ 16,000 ಹೆಚ್ಚು ಹಡಗುಗಳನ್ನು ಮರುಬಳಕೆ ಮಾಡುವ ನಿರೀಕ್ಷೆ ಇದೆ. ಪ್ರಸ್ತುತ ಶೇಕಡ 35.4 ಮಾರುಕಟ್ಟೆ ಪಾಲನ್ನು ಹೊಂದಿರುವ ಭಾರತ ವಾರ್ಷಿಕವಾಗಿ ಸುಮಾರು 500-600 ಹಡಗುಗಳನ್ನು ಮರುಬಳಕೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದು ಹಡಗು ಮರುಬಳಕೆ ಸಾಮರ್ಥ್ಯವನ್ನು ವಿಸ್ತರಿಸುತ್ತಲೇ ಇದೆ. ಜಾಗತಿಕ ಹಡಗು ಮರುಬಳಕೆಯಲ್ಲಿ ಭಾರತ ಉನ್ನತ ಸ್ಥಾನಕ್ಕೆ ಏರಿಕೆಯಾಗಿರುವುದು ಸುಸ್ಥಿರತೆ, ಸುಧಾರಣೆಗಳು, ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಕೈಗಾರಿಕಾ ಸಹಯೋಗದ ಮೇಲೆ ಕೇಂದ್ರೀಕರಿಸಿದ ಸಂಘಟಿತ ಕಾರ್ಯತಂತ್ರದ ಪರಿಣಾಮವಾಗಿದೆ. ಬಲವಾದ ಭವಿಷ್ಯದ ಬೇಡಿಕೆ, ಅಂತಾರಾಷ್ಟೀಯ ಮಾನದಂಡಗಳೊಂದಿಗೆ ಹೆಚ್ಚುತ್ತಿರುವ ಅನುಸರಣೆ ಮತ್ತು ನಿರಂತರ ಸರ್ಕಾರಿ ಬೆಂಬಲದೊಂದಿಗೆ ಭಾರತ ಆರ್ಥಿಕತೆ ಮತ್ತು ಸುಸ್ಥಿರ ಕಡಲ ಅಭಿವೃದ್ಧಿಯ ಉದ್ದೇಶಗಳನ್ನು ಮುನ್ನಡೆಸುವಾಗ ಹಡಗು ಮರುಬಳಕೆಯಲ್ಲಿ ತನ್ನ ನಾಯಕತ್ವವನ್ನು ಬಲಪಡಿಸಲು ಉತ್ತಮ ಸ್ಥಾನದಲ್ಲಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ

0: ಆಕಾಶವಾಣಿ ಮಂಗಳೂರು.
1: ಜೂನ್ 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ಕಿಮಿಚ್ಚಕ ವೃತ ನಡೆಸಿಕೊಡುತ್ತಾರೆ ಶ್ರೀ ಯಕ್ಷದೇವ ಮಿತ್ರ ಕಲಾ ಮಂಡಳಿ ಬೆಳುವಾಯಿ ಇಲ್ಲಿನ ಸದಸ್ಯರು.
3: ತಂದೆ
4: ವೀಕ್ಷಿತ,
3: ಹಗ್ಗವಿಲ್ಲದೆ ಮಾತಿನಿಂದಲೇ ನನ್ನನ್ನು ಬಂಧಿಸಿದೆಯಪ್ಪ. ಮಗನೇ, ನೀನು ದೈಹಿಕವಾಗಿಯೂ ಮಾನಸಿಕನಾಗಿಯೂ ಸಿದ್ಧನಾಗಬೇಕು ಅಂತ ಅಮ್ಮ ಹೇಳಿದಾಗ ಅದು ಯಾಕೆ ಅಂತ ನಾನು ಯೋಚಿಸಿದ್ದಿರಲಿಲ್ಲ. ನಾನು ಕೊಡ್ತೇನಮ್ಮ ಅಂತ ಎದೆಯುಬ್ಬಿಸಿ ಎದೆ ತಟ್ಟಿ ಹೆಮ್ಮೆಯಿಂದ ಆಡಿದೆ.
4: ನನ್ನ ಮಾತು ಹೌದದು,
3: ಹೆಮ್ಮೆಯ ಕೋಡು ಮುರಿಯಿತಪ್ಪ.
4: ಏನಪ್ಪ,
2: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇಂದು ರಾತ್ರಿ 9:30.
0: ಆಕಾಶವಾಣಿ ಮಂಗಳೂರು, ಸಮಯ 6:37 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ಬಳಿಕ 6:40 ಪ್ರದೇಶ ಸಮಾಚಾರ ಮೂಡಿಬರಲಿದೆ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು. ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
3: ನೀನ್ ಮಾಡಿದ್ದು ನೀನೇ ತಿನ್ನು.
4: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
0: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.
2: ಒಂದೇ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು: ತೆರಿಗೆ ಸೋರಿಕೆ ತಡೆಗೆ ವಾಣಿಜ್ಯ ಇಲಾಖೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಅಬಕಾರಿ ಇಲಾಖೆಯಲ್ಲಿ 574 ಸನ್ನದುಗಳನ್ನು ಈ ಹರಾಜು ಹಾಕಲು ನಿರ್ಧಾರ. ರಾಜ್ಯದಲ್ಲಿ 72,000 ಹುದ್ದೆಗಳ ನೇಮಕಾತಿಗೆ ಸರ್ಕಾರ ತೀರ್ಮಾನ, ಇಬ್ಬರು ಅಧಿಕಾರಿಗಳ ನೇಮಕ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆಯಿಂದ ರಾಜ್ಯ ಪ್ರವಾಸ, ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ ಕೆಂಪೇಗೌಡ ಜಯಂತಿಯಲ್ಲಿ ಭಾಗಿ. ಬಿಡದಿ ಟೌನ್ಶಿಪ್ ವಿರುದ್ಧ ಬಿಜೆಪಿ ಹೋರಾಟ ನಡೆಸಲು ನಿರ್ಧಾರ, ನಾಳೆ ಬೆಂಗಳೂರಿನಲ್ಲಿ ಅಧಿಕೃತ ಘೋಷಣೆ. ಇದೇ 30ರಿಂದ ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಮಳೆಯ ಪ್ರಮಾಣ ಏರಿಕೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ.

0: ಗೌಡ ಜಯಂತಿಯಲ್ಲಿ ಭಾಗಿ. ಬಿಡದಿ ಟೌನ್ಶಿಪ್ ವಿರುದ್ಧ ಬಿಜೆಪಿ ಹೋರಾಟ ನಡೆಸಲು ನಿರ್ಧಾರ, ನಾಳೆ ಬೆಂಗಳೂರಿನಲ್ಲಿ ಅಧಿಕೃತ ಘೋಷಣೆ. ಇದೇ 30ರಿಂದ ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಮಳೆಯ ಪ್ರಮಾಣ ಏರಿಕೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಯಾವುದೇ ಸರಕು ಸಾಗಣೆ ವಾಹನವು ಅಗತ್ಯ ದಾಖಲೆಗಳಿಲ್ಲದೆ ಚೆಕ್ಪೋಸ್ಟ್ ಅಥವಾ ರಾಜ್ಯದ ಗಡಿಯನ್ನು ದಾಟಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದ ವಾಣಿಜ್ಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಅಧಿಕಾರಿಗಳು ತೆರಿಗೆ ಸೋರಿಕೆಗೆ ಅವಕಾಶ ನೀಡಬಾರದು. ಪ್ರಾಮಾಣಿಕ ತೆರಿಗೆದಾರರಿಗೆ ಯಾವುದೇ ರೀತಿಯ ತೊಂದರೆ ನೀಡದಂತೆ ಸೂಚನೆ ನೀಡಿದ್ದಾರೆ. ಜಿಎಸ್ಟಿ ಸಂಗ್ರಹದಲ್ಲಿ 9% ಪ್ರಗತಿಯಾಗಿದ್ದು ರಾಜ್ಯ ದೇಶದಲ್ಲೇ 2ನೇ ಸ್ಥಾನದಲ್ಲಿದ್ದು, ಗುಜರಾತ್, ತಮಿಳುನಾಡು, ಹರಿಯಾಣ ರಾಜ್ಯಗಳಿಗಿಂತ ಹೆಚ್ಚು ಪ್ರಗತಿ ಹೊಂದಿರುವುದು ಸಂತಸ ತಂದಿದೆ ಎಂದು ತಿಳಿಸಿದ್ದಾರೆ. ಬಳಿಕ ನಡೆದ ಅಬಕಾರಿ ಇಲಾಖೆಯ ಪ್ರಗತಿ ಪರಿಶೀಲನೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪರವಾನಿಗೆ ನವೀಕರಣ ಮೊತ್ತವನ್ನು 2 ಕಂತುಗಳಲ್ಲಿ ಪಾವತಿಸಲು ಅವಕಾಶ ಕಲ್ಪಿಸುವಂತೆ ತಿಳಿಸಿದ್ದಾರೆ. ಹೊಸದಾಗಿ 574 ಸನ್ನದುಗಳನ್ನು ಈ ಹರಾಜು ಹಾಕಲು ನಿರ್ಧರಿಸಲಾಗಿದೆ. ಅಧಿಕಾರಿಗಳು ಸರ್ಕಾರದ ಘನತೆ ಉಳಿಸುವ ವೃತ್ತಿಪರತೆ ಪ್ರದರ್ಶಿಸುವಂತೆ ಸಲಹೆ ನೀಡಿದ ಮುಖ್ಯಮಂತ್ರಿ, ಇಲ್ಲವಾದಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯದಲ್ಲಿ 72,000 ಹುದ್ದೆಗಳ ನೇಮಕಾತಿಗೆ ಸರ್ಕಾರ ಮುಂದಾಗಿದೆ. ಈ ಕುರಿತಂತೆ ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಚುನಾವಣೆ ಪ್ರಣಾಳಿಕೆಯಲ್ಲಿ ಹೇಳಿದಂತೆ ಖಾಲಿ ಇರುವ ಹುದ್ದೆಗಳ ಭರ್ತಿ ಅನೇಕ ಕಾರಣಗಳಿಂದ ವಿಳಂಬವಾಗಿತ್ತು. ಅದರಲ್ಲೂ ಒಳ ಮೀಸಲಾತಿ ದೊಡ್ಡ ಸಮಸ್ಯೆಯಾಗಿತ್ತು. ಇದೀಗ 72,000 ಹುದ್ದೆಗಳ ನೇಮಕ ಸಂಬಂಧ ತೀರ್ಮಾನಿಸಲಾಗಿದ್ದು, ಇಬ್ಬರು ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರೈತರನ್ನು ಒಕ್ಕಲೆಬ್ಬಿಸುವ ವಿಚಾರವೇ ಇಲ್ಲ ಎಂದು ಹೇಳಿದ್ದಾರೆ. ರೈತರನ್ನು ಒಕ್ಕಲೆಬ್ಬಿಸಿ ಟೌನ್ಶಿಪ್ ನಿರ್ಮಾಣ ಮಾಡುವುದರಲ್ಲಿ ಯಾವುದೇ ಅರ್ಥವಿಲ್ಲ ಎಂದು ಹೇಳಿದ್ದಾರೆ. ಬೆಂಗಳೂರಿನ ಮೇಲೆ ಸಂಚಾರ ದಟ್ಟಣೆ ಸೇರಿದಂತೆ ಅನೇಕ ಒತ್ತಡವಿದೆ. ನೈಸ್ ಯೋಜನೆ ಸಂದರ್ಭದಲ್ಲಿ ಬೆಂಗಳೂರು ಸುತ್ತಮುತ್ತ 7 ಟೌನ್ಶಿಪ್ ಮಾಡಬೇಕು ಎಂಬ ಪ್ರಸ್ತಾವನೆ ಇತ್ತು. ಬಿಡದಿ ಟೌನ್ಶಿಪ್ ಆದರೆ ಸಂಚಾರ ದಟ್ಟಣೆ ಸ್ವಲ್ಪ ಸುಧಾರಿಸಬಹುದು ಎಂದು ಉಪಮುಖ್ಯಮಂತ್ರಿ ಆಶಾಭಾವನೆ ವ್ಯಕ್ತಪಡಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದು, ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದಲ್ಲಿ ನಾಡಪ್ರಭು ಕೆಂಪೇಗೌಡ ಅವರ 517ನೇ ಜಯಂತಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಡಿದ್ದು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿರುವ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ 30ನೇ ಸಂಸ್ಥಾಪನಾ ದಿನಾಚರಣೆ ಹಾಗೂ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿಯವರು ಭಾಗವಹಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ವ್ಯವಹಾರಿಕ ಸಂಬಂಧ ಇಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇತ್ತೀಚೆಗೆ ನಡೆದ ವಿಧಾನ ಪರಿಷತ್ ಚುನಾವಣೆ ವೇಳೆ ಆಗಿರುವ ಅಡ್ಡ ಮತದಾನದಿಂದ ನೋವುಂಟಾಗಿದೆ ಎಂದು ತಿಳಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ರೈತರನ್ನು ಯಾವುದೇ ಕಾರಣಕ್ಕೂ ಒಕ್ಕಲೆಬ್ಬಿಸಲು ಬಿಡುವುದಿಲ್ಲ ಎಂದು ತಿಳಿಸಿದ್ದಾರೆ. ಬಿಡದಿ ಟೌನ್ಶಿಪ್ ವಿರುದ್ಧ ಬಿಜೆಪಿ ಹೋರಾಟ ನಡೆಸಲಿದ್ದು, ಈ ಬಗ್ಗೆ ನಾಳೆ ಬೆಂಗಳೂರಿನಲ್ಲಿ ಘೋಷಣೆ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇದೇ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಹೆಚ್ಚಿರುವ ಪ್ರದೇಶಗಳಿಗೆ ಸಂಜೆ ವೇಳೆಯಲ್ಲೂ ಆಟೋ ಟಿಪ್ಪರ್ಗಳನ್ನು ಕಳುಹಿಸುವಂತೆ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ದಕ್ಷಿಣ ನಗರ ಪಾಲಿಕೆ

0: ವ್ಯಾಪ್ತಿಯ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅವರು, ಯಲಚೇನಹಳ್ಳಿ ಪ್ರದೇಶದಲ್ಲಿ ಈಗಾಗಲೇ ಸಂಜೆ ವೇಳೆಯಲ್ಲೂ ಕಸ ಸಂಗ್ರಹಣೆಗೆ ಆಟೋಗಳನ್ನು ನಿಯೋಜಿಸಲಾಗಿದೆ ಎಂದು ಹೇಳಿದ್ದಾರೆ. ಯಲಚೇನಹಳ್ಳಿ ಕೆರೆ ಸಮೀಪದ ಕಸ ವರ್ಗಾವಣೆ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ಅವರು, ಈ ಪ್ರದೇಶದಲ್ಲಿ ರಸ್ತೆ ಬದಿಯಲ್ಲಿ ಕಸ ಬಿಸಾಡುವುದನ್ನು ಪರಿಣಾಮಕಾರಿಯಾಗಿ ತಡೆಯಬೇಕು ಎಂದು ಸೂಚಿಸಿದ್ದಾರೆ. ಕಸದ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರಕಬೇಕಾದರೆ ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಎಂದು ಹೇಳಿದ್ದಾರೆ. ಯಾರಾದರೂ ರಸ್ತೆ ಬದಿಯಲ್ಲಿ ಕಸ ಎಸೆಯುತ್ತಿರುವುದು ಕಂಡುಬಂದರೆ ತಕ್ಷಣ ಪಾಲಿಕೆ ಸಿಬ್ಬಂದಿಗೆ ಮಾಹಿತಿ ನೀಡಬೇಕು, ನಿಯಮ ಉಲ್ಲಂಘಿಸುವವರ ವಿರುದ್ಧ ದಂಡ ವಿಧಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ನಾಳೆ ನಡೆಯುವ ಬಿಡಿಎ ಸಸಿ ನೆಡುವ ಕಾರ್ಯಕ್ರಮ ಹಾಗೂ ವಾಕಥಾನ್ನಲ್ಲಿ ಭಾಗವಹಿಸುವ ಸಾರ್ವಜನಿಕರ ಅನುಕೂಲಕ್ಕಾಗಿ ಬಿಎಂಆರ್ಸಿಎಲ್ ವಿಶೇಷ ಮೆಟ್ರೋ ಸೇವೆ ಪ್ರಕಟಿಸಿದೆ. ನಾಳೆ ಬೆಳಗ್ಗೆ 4 ಗಂಟೆಯಿಂದ ನಗರದ ಎಲ್ಲಾ ಮೆಟ್ರೋ ಮಾರ್ಗಗಳಲ್ಲಿ ರೈಲು ಸಂಚಾರ ಆರಂಭವಾಗಲಿದೆ ಎಂದು ತಿಳಿಸಿದೆ. ಈ ಮೆಟ್ರೋ ಸೇವೆಯನ್ನು ಸದುಪಯೋಗಪಡಿಸಿಕೊಳ್ಳುವಲ್ಲಿ ಬಿಎಂಆರ್ಸಿಎಲ್ ಮನವಿ ಮಾಡಿದೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಚಿರಕನಹಳ್ಳಿ ಗ್ರಾಮದ ಹೊರವಲಯದಲ್ಲಿ ಅರಣ್ಯ ಇಲಾಖೆ ಅಳವಡಿಸಿದ್ದ ಬೋನಿನಲ್ಲಿ ಹುಲಿ ಸೆರೆಯಾಗಿದೆ. ಸೆರೆ ಸಿಕ್ಕ ಹೆಣ್ಣು ಹುಲಿ 8 ರಿಂದ 10 ವರ್ಷವದ್ದಾಗಿರಬಹುದು ಎಂದು ಅಂದಾಜಿಸಲಾಗಿದೆ. ಚಿರಕನಹಳ್ಳಿ, ಕುಂದಕೆರೆ, ಕಡಬೂರು ಸೇರಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಹುಲಿ ಸಂಚಾರ ಕಂಡುಬಂದ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸುರಕ್ಷತೆ ಗಮನದಲ್ಲಿಟ್ಟುಕೊಂಡು ಅರಣ್ಯ ಇಲಾಖೆ ಮುನ್ನೆಚ್ಚರಿಕೆ ಕ್ರಮವಾಗಿ ಬೋನನ್ನು ಅಳವಡಿಸಿತ್ತು. ಆಹಾರ ಅರಸಿ ಬಂದಿದ್ದ ಹುಲಿ ಬೋನಿಗೆ ಬಿದ್ದಿದೆ. ಇದೇ ಭಾನುವಾರ ದೇಶಾದ್ಯಂತ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ ಪಲ್ಸ್ ಪೋಲಿಯೋ ಲಸಿಕೆ ಹಾಕಲು ಸಕಲ ಸಿದ್ದತೆ ಮಾಡಿಕೊಳ್ಳಲಾಗಿದ್ದು, ಒಟ್ಟು 1,23,545 ಮಕ್ಕಳಿಗೆ ಲಸಿಕೆ ಹಾಕುವ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಜಾಗೃತಿ ಜಾಥಾಗೆ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಚಾಲನೆ ನೀಡಲಿದ್ದಾರೆ. ಜಾಥಾ ಮೂಲಕ ಸಾರ್ವಜನಿಕರಲ್ಲಿ ಪಲ್ಸ್ ಪೋಲಿಯೋ ಕುರಿತು ಅರಿವು ಮೂಡಿಸಲಾಗುವುದು ಎಂದು ಆರ್ಸಿಎಚ್ ಅಧಿಕಾರಿ ಡಾ ಜಂಬಯ್ಯ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 5 ವರ್ಷದೊಳಗಿನ 1,40,677 ಮಕ್ಕಳಿಗೆ ಪೋಲಿಯೋ ಹನಿ ಹಾಕಿಸುವ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಎಚ್ಆರ್ ತಿಮ್ಮಯ್ಯ ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಹಗುರದಿಂದ ಸಾಧಾರಣ ಮಳೆಯಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ 3 ದಿನಗಳ ಕಾಲ ಕೆಲವೆಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ನಿರ್ದೇಶಕ ಡಾ ಸಿಎಸ್ ಪಾಟೀಲ್ ತಿಳಿಸಿದ್ದಾರೆ. ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಹಲವೆಡೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆ ಇದೆ. ಇದೇ 30ರಿಂದ ರಾಜ್ಯದ ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಮಳೆಯ ಪ್ರಮಾಣ ಏರಿಕೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಎಂದು ಮಾಹಿತಿ ನೀಡಲಾಗಿದೆ. ಸಂಕ್ಷಿಪ್ತ ಸುದ್ದಿಗಳು. ಪ್ರವಾಹ ನಿಯಂತ್ರಣ ನಿಧಿಯಡಿ ಕೈಗೊಂಡ ಕಾರ್ಯಗಳು ಹಾಗೂ ಮಹಾನಗರ ಪಾಲಿಕೆ ವಿಜಯಪುರದಿಂದ ಕೈಗೊಂಡ ಹಲವು ಅಭಿವೃದ್ದಿ ಕಾರ್ಯಗಳನ್ನು ಬೃಹತ್ ಹಾಗೂ ಮಧ್ಯಮ ಕೈಗಾರಿಕೆ ಹಾಗೂ ಮೂಲಸೌಲಭ್ಯ ಅಭಿವೃದ್ದಿ ಸಚಿವ ಎಂಬಿ ಪಾಟೀಲ್ ಪರಿಶೀಲಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧೆಡೆಗಳಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆಗೆ ಸಿದ್ದತೆಗಳು ನಡೆಯುತ್ತಿವೆ. ಜಯಂತಿ ಅಂಗವಾಗಿ ಕೆಂಪೇಗೌಡರ ಮೂಲಸ್ಥಳವಾದ ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮದಿಂದ ಕೆಂಪೇಗೌಡ ಜ್ಯೋತಿ ರಥಯಾತ್ರೆ ಹೊರಡಲು ಕಾರ್ಯಕ್ರಮ ಆಯೋಜಿಸಲಾಗಿದೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ವತಿಯಿಂದ ನಡೆದ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಉದ್ಘಾಟಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತೆರಿಗೆ ಸೋರಿಕೆ ತಡೆಗೆ ವಾಣಿಜ್ಯ ಇಲಾಖೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಅಬಕಾರಿ ಇಲಾಖೆಯಲ್ಲಿ 574 ಸನ್ನದುಗಳನ್ನು ಇ ಹರಾಜು ಹಾಕಲು ನಿರ್ಧಾರ. ರಾಜ್ಯದಲ್ಲಿ 72,000 ಹುದ್ದೆಗಳ ನೇಮಕಾತಿಗೆ ಸರ್ಕಾರ ತೀರ್ಮಾನ, 2 ಅಧಿಕಾರಿಗಳ ನೇಮಕ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆಯಿಂದ ರಾಜ್ಯ ಪ್ರವಾಸ, ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ ಕೆಂಪೇಗೌಡ ಜಯಂತಿಯಲ್ಲಿ ಭಾಗಿ. ಬಿಡದಿ ಟೌನ್ಶಿಪ್ ವಿರುದ್ದ ಬಿಜೆಪಿ ಹೋರಾಟ ನಡೆಸಲು ನಿರ್ಧಾರ, ನಾಳೆ ಬೆಂಗಳೂರಿನಲ್ಲಿ ಅಧಿಕೃತ ಘೋಷಣೆ. ಇದೇ 30ರಿಂದ ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಮಳೆಯ ಪ್ರಮಾಣ ಏರಿಕೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರದ ಪ್ರಸಾರ. ಸಮಯ 6:50.35. ಇದೀಗ ನಮ್ಮ ರೈತ ಬಾಂಧವರಿಗಾಗಿ ಕೃಷಿ ರಂಗ ಕಾರ್ಯಕ್ರಮ.

ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ವಿದೇಶಿ ಹಣ್ಣಿನ ಕೃಷಿ ಕುರಿತು ಎಡ್ವರ್ಡ್ ರೆಬೆಲ್ಲೋ ಅವರೊಂದಿಗೆ ಸಂದರ್ಶನ, ಬಳಿಕ ಭಕ್ತಿಗೀತೆಗಳನ್ನು ಕೇಳಲಿದ್ದೀರಿ.

0: ಮೊದಲಿಗೆ ವಿದೇಶಿ ಹಣ್ಣಿನ ಕೃಷಿ ಕುರಿತು ಎಡ್ವರ್ಡ್ ರೆಬೆಲ್ಲೋ ಅವರೊಂದಿಗಿನ ಸಂದರ್ಶನ ಕೇಳೋಣ.
1: ನಮ್ಮೊಂದಿಗೆ ಎಡ್ವರ್ಡ್ ರೆಬೆಲ್ಲೋ ಅವರು ಇದ್ದಾರೆ. ನಮಸ್ಕಾರ ಸರ್.
2: ನಮಸ್ಕಾರ.
1: ನಿಮಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಡೆದಾಡುವ ಕೃಷಿ ವಿಶ್ವಕೋಶ ನಮ್ಮ ಶ್ರೀಯುತ ಎಡ್ವರ್ಡ್ ರೆಬೆಲ್ಲೋ ಅವರು, ಯಾವುದೇ ಹಣ್ಣುಗಳ ಬಗ್ಗೆ ಕೇಳಿದ್ರು ಕೂಡ ಅದರ ಬಗ್ಗೆ ಮಾಹಿತಿ ಇರುತ್ತೆ. ಇದು ಹೇಗೆ ಸಾಧ್ಯ ಹೇಳ್ಬೋದಾ?
2: ಖಂಡಿತ ಹೇಳ್ಬಹುದು. ನನಗೆ ಚಿಕ್ಕಂದಿನಿಂದಲೇ ನನ್ನ ತೋಟದಲ್ಲಿ ಹಣ್ಣಿನ ಗಿಡಗಳು ಬೆಳೆಸುವಂಥ ತುಂಬ ಆಸಕ್ತಿ ಇತ್ತು. ಒಂದು ದಿವಸ ನಮ್ಮ ನೆರೆಯ ಹಣ್ಣಿನ ತೋಟಕ್ಕೆ ಹೋಗಿದ್ದೆ. ಅದು ನೋಡುವಾಗ ಹೊರಗಿನಿಂದ ದೊಡ್ಡ ಕಾಡು ಥರ ಕಾಣ್ತಿತ್ತು. ಒಳಗೆ ಹೋಗುವಾಗ ಬಹಳ ಆಶ್ಚರ್ಯ ಏನಿತ್ತು, ಒಂದು ಸ್ವರ್ಗ ಥರ ನನಗೆ ಕಂಡಿತ್ತು. ಅದು ಎಲ್ಲ ವಿದೇಶಿ ಮೂಲದ ಹಣ್ಣಿನ ಗಿಡಗಳು. ಅದರಲ್ಲಿ ನಾನು ಎ ಟು ಝಡ್ ವರೆಗೆ ಎಲ್ಲ ಮಾಹಿತಿ ತಗೊಂಡೆ. ಇದು ಗಿಡ ಎಲ್ಲಿಂದ ಬಂತು ಸರ್, ಈ ಗಿಡದ ಹೆಸರೇನು, ಈ ಗಿಡ ಎಲ್ಲಿಂದ ತಂದು ನೆಟ್ಟದ್ದು, ನಾಟಿ ಮಾಡುದು ಹೇಗೆ, ಇದಕ್ಕೆ ಬಿಸಿಲು ಬೇಕಾ ಅಥವಾ ನೆರಳು ಬೇಕಾ, ನೀರು ಎಷ್ಟು ಬೇಕು, ಗೊಬ್ಬರ ಎಷ್ಟು ಬೇಕು ಅಂತ ಕೇಳುವಾಗ ಬಹುಶಃ ನನ್ನ ಮಾತಿನಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಅವರಿಗೆ ತುಂಬಾ ಆಸಕ್ತಿ ಆಯಿತು. ಅವರು ಎಲ್ಲ ವಿಷಯವನ್ನು ಪಟ ಪಟ ಪಟ ಪಟ ನನಗೆ ಎಲ್ಲ ಬಿಡಿಸಿ ಹೇಳಿದರು. ಅವರೇ ಬಹುಶಃ ನನ್ನ ಆತ್ಮೀಯ ಗೆಳೆಯರು. ಈಗ ಪಾಪ ಅವರು ನಿಧನರಾಗಿದ್ದಾರೆ, ಡಾಕ್ಟರ್ ಎಲ್ ಸಿ ಸೋನ್ಸ್ ಅಂತ. ಫಸ್ಟ್ಗೆ ಹೊರ ತೋಟಕ್ಕೆ ಒಳಗಡೆ ಹೋಗುವಾಗ ಒಂದು ಮರದಲ್ಲಿ ಕೆಂಪು ಕೆಂಪು ಕೆಂಪು ಹಣ್ಣು ಕಾಣುತ್ತಿತ್ತು. ಆ ಕೆಂಪು ಹಣ್ಣು ನೋಡಿದ ನನಗೆ ಬಹಳ ಆಶ್ಚರ್ಯ ಆಯಿತು. ಸರ್ ಇದು ಏನಂತ ಕೇಳಿದೆ. ಕೇಳಿದ ತಕ್ಷಣ ಅದು ರಂಬುಟನ್ ಅಂತ ಹೇಳಿದ್ರು. ರಂಬುಟನ್ ಅಂದ್ರೆ ಏನಂತ ನಾನು ಕೇಳಿದೆ. ಅದು ವಿದೇಶಿ ಮೂಲದ ಹಣ್ಣು ಅಂತ ಹೇಳಿದ್ರು ಅವರು. ಅದು ಎಲ್ಲಿ ವಿದೇಶಿ, ಇದು ಮಲೇಷ್ಯಾ ದೇಶದ್ದು ಅಂತ. ಆ ಮಲೇಷ್ಯಾದ ಇಲ್ಲಿ ಆಗ್ತದ ಡಾಕ್ಟರ್ ಅಂತ ಕೇಳಿದ್ರು. ನೋಡಿ ಆಗಿದಲ್ಲ ಇದರಲ್ಲಿ ಅಂತ ಹೇಳಿದ್ರು ಅವರು. ಸರ್ ನನಗೆ ಒಂದು ಎರಡು ಹಣ್ಣು ಕೊಡಬೇಕು ತಿನ್ಲಿಕ್ಕೆ ಅಂದ್ರೆ ಅಷ್ಟೊಂದು ಆಸಕ್ತಿ ಇತ್ತು ನನಗೆ ಹಣ್ಣು ನೋಡುವಾಗ. ಕೆಲಸದವರನ್ನು ಕರೆದು ನನಗೆ ಎರಡು ಹಣ್ಣು ಕೊಟ್ಟರು. ಎರಡು ಹಣ್ಣು ಕೊಟ್ಟ ತಕ್ಷಣ ನಾನು ಕೇಳಿದೆ, ಸರ್ ಸರ್ ನನಗೆ ಒಂದು ಇದರದ್ದು ಗಿಡ ಸಿಗ್ಬೋದು ಅಂತ ಕೇಳಿದೆ. ಅವರು ನನಗೆ ಆಯ್ತು ಗಿಡ ಕೊಡ್ತೇನೆ ನೋಡಿ, ಈಗ ಲೇಯರಿಂಗ್ ಮಾಡಿದೆವೆ ಅಂದ್ರೆ ಗೂಟಿ ಕಸಿ ಕಟ್ಟಿದ್ದೇವೆ, ಸೆಪ್ಟೆಂಬರ್ ಎಂಡಿಗೆ ನಿಮಗೆ ನಾನು ಗಿಡ ಕೊಡ್ತೇನೆ ಅಂತ ಹೇಳಿದರು. ಈಗ ಬೇರು ಬರ್ತಾ ಉಂಟು, ಅದು ಕಟ್ ಮಾಡಿ ಪ್ಯಾಕೆಟ್ಗೆ ಹಾಕಬೇಕು, ಒಂದು ತಿಂಗಳು ಸೆಟ್ ಆಗಬೇಕು, ಆಮೇಲೆ ನಿಮಗೆ ಗಿಡ ಕೊಡ್ತೇನೆ. ಒಂದು ತಿಂಗಳು ಆದ ನಂತರ ಸೆಪ್ಟೆಂಬರ್ ಎಂಡಿಗೆ ಬಂದ್ ಅಂತ ಹೇಳಿದ್ರು. ಆ ಟೈಮಲ್ಲಿ ಮೊಬೈಲ್ ಎಲ್ಲ ಫೋನ್ಗಳು ಇರಲಿಲ್ಲ ನನಗೆ. ನಾನು ಸೆಪ್ಟೆಂಬರ್ ಯಾವಾಗ ಬರ್ತದೆ ಅಂತ ಕಾದು ಕಾಯ್ತಾ ದಿವಸ ಆಗಲಿ ತಾರೀಖು ನೋಡುದು ಯಾವಾಗ, ಅಷ್ಟು ಆಸಕ್ತಿ ನನಗೆ ಆ ಗಿಡ ನನ್ನ ಕೈಗೆ ಸಿಕ್ಬೇಕಂತ. ಸೆಪ್ಟೆಂಬರ್ ಎಂಡ್ ಬಂತು, ನಾನು ಗಿಡ ಸಿಗ್ತದ ಸಿಗುದಿಲ್ವ, ಅವರಿಗೆ ನೆನಪುಂಟಾ ಇಲ್ವ ಅಂತ ನನಗೆ ಗೊತ್ತಿಲ್ಲ. ನಾನು ಸೀದಾ ಹೋದೆ ಮೂಡುಬಿದ್ರೆಯಿಂದ. ನಮ್ಮ ಮನೆಯಿಂದ ಅವರ ತೋಟಕ್ಕೆ ಹೋಗಲಿಕ್ಕೆ ಸಾಧಾರಣ ಒಂದು 12 ಕಿಲೋಮೀಟರ್ ಆಗ್ತದೆ. ಹೋದೆ ಅಲ್ಲಿಗೆ, ಅಲ್ಲಿಗೆ ಹೋಗಿ ಹೋಗುವಾಗ ಅವರ ತಂದೆ ಸಿಕ್ಕಿದ್ರು. ಅವರ ತಂದೆ ಒಂದು ಮರದ ಬುಡದಲ್ಲಿ ಕಾಳು ಮೆಣಸಿನ ಗಿಡ ಹತ್ರ ಮಾತಾಡ್ತಾ ಇತ್ತು. ನನಗೆ ಅದೇ ಬೇಕಿತ್ತು. ನಾನು ಅವರ ಹತ್ರ ಮಾತಾಡುವಾಗ ನನಗೆ ಯಾಕೆ ಬಂದ್ರಿ ಅಂತ ಕೇಳಿದ್ರು. ನನಗೆ ಇಲ್ಲಿ ಯಾರೋ ಒಬ್ಬರು ಹಣ್ಣಿನ ಗಿಡ ಕೊಡ್ತೇನೆ ಅಂತ ಹೇಳಿದ್ರು ರಂಬುಟನು. ಅದು ನನ್ನ ಮಗ ಅಂತ, ಮಗ ಇದ್ದಲ್ಲಿ ಕರೆದುಕೊಂಡು ಹೋದ್ರು. ಮತ್ತೆ ಅವರು ಕೂತ್ಕೊಳ್ಳಿ ಒಳ್ಳೆ ಮಾತಾಡಿದರು, ಮತ್ತೆ ಕೆಲಸದವರನ್ನು ಕರೆದು ನನಗೆ ಗಿಡ ಕೊಟ್ಟರು. ಇದು ಯಾವಾಗ, 1984 ಇಸವಿಯಲ್ಲಿ. ಅವರಿಗೆ ಮಲೇಷ್ಯಾದಿಂದ ಬಂದ ಗಿಡದಲ್ಲಿ ಫಸ್ಟ್ ಕಸಿ ಮಾಡಿ ಫಸ್ಟ್ ಗಿಡ ಸಿಕ್ಕಿದ್ದು ನನಗೆ. ನಾನು ಇದು ಹೇಗೆ ನಾಟಿ ಮಾಡುದಂತ ಸರ್ ಅಂತ ಕೇಳಿದೆ ಅವರ ಹತ್ರ. ಕೇಳುವಾಗ ಅವರು ಹೇಳಿದ್ರು, ನಿಮ್ದು ಯಾವ ತರ ಜಾಗ, ನಮ್ದು ಗುಡ್ಡೆ ಜಾಗ ಅಂತ ಹೇಳಿದೆ. ಅದಕ್ಕೆ ಅವರು ಹೇಳಿದ್ರು, ದೊಡ್ಡ ಒಂದು 4 ಅಡಿ ಹೊಂಡ ಮಾಡಿ, 4 ಅಡಿಗೆಲ್ಲ ಹೊಂಡ ಮಾಡಿ ಮಣ್ಣನ್ನು ಲೂಸ್ ಮಾಡಿ ಕಾಡು ಮಣ್ಣು ತುಂಬಾ ತುಂಬಿಸಿ ಆ ಗಿಡ ನಾಟಿ ಮಾಡಿ ಅದಕ್ಕೆ ಬುಡದಲ್ಲಿ ಸುತ್ತ ತೇವಾಂಶ ಉಳಿಲಿಕ್ಕೆ ಮಲ್ಚಿಂಗ್ ಮಾಡಿ ಸ್ವಲ್ಪ ಒಂದು ವಾರ ನೆರಳು ಕೊಡಿ. ಯಾಕೆಂದ್ರೆ ಹೊಸದು ಗಿಡ ಅದು. ನಮ್ಮ ಮನೆಯಿಂದ ತೋಟಕ್ಕೆ ಸಾಧಾರಣ 1 ಕಿಲೋಮೀಟರ್ ದೂರ ಉಂಟು. ಅಲ್ಲಿಂದ ನಾನು ಕೊಡಪಾನದಿಂದ ದಿವಸಕ್ಕೆ 2 ಸಲ ನೀರು ಹಾಕಿದ್ದೆ. ಯಾಕೆ ಅಂದ್ರೆ ಇದು ಮಲೇಷ್ಯಾದ ಗಿಡ ಅಂತ ನನಗೆ ಅಷ್ಟೊಂದು ಸಂತೋಷ. ದಿವಸಕ್ಕೆ 2 ಸಲ ಬೆಳಿಗ್ಗೆ ಒಂದು ಸಾಯಂಕಾಲ ನೀರು ಹಾಕಿ 15 ದಿವಸ ನೀರು ಕೊಟ್ಟೆ, ಒಳ್ಳೆ ಚಿಗುರಿ ಗಿಡ ಬಂತು. ಸೆಕೆಂಡ್ ಇಯರ್ ಅದರಲ್ಲಿ ಹೂ ಬಂತು. 3ನೇ ವರ್ಷ ಫಸ್ಟ್ ಫಸಲು ಬರುವಾಗ ನನಗೆ 2 ಕೆಜಿ ಹಣ್ಣು ಸಿಕ್ಕಿತ್ತು. ಬಹುಶಃ ನನಗೆ ಎಷ್ಟು ಸಂತೋಷ ಅಂದ್ರೆ, ಒಂದು ಮಲೇಷ್ಯಾ ದೇಶದ ಹಣ್ಣಿನ ಗಿಡ ನನ್ನ ತೋಟದಲ್ಲಿ ಬಂತು, ಹಣ್ಣು ಆಯ್ತು. ಆವಾಗಿನಿಂದ ನನಗೆ ಆಸಕ್ತಿ ಸ್ಟಾರ್ಟ್ ಆಯ್ತು. ಮತ್ತೆ ನಾನು ಪುನಃ ಅವರ ತೋಟಕ್ಕೆಲ್ಲ ಹೋಗಿ ಎಲ್ಲ ಅವರ ಪರ್ಮಿಷನ್ ಕೇಳಿದೆ, ಸರ್ ನಮ್ಗೆ ನಿಮ್ದೆಲ್ಲ ತೋಟ ಸುತ್ತಾಡಿಸಬೇಕು ಸರ್, ತೋಟ ನೋಡಬೇಕು, ತುಂಬಾ ಹಣ್ಣಿನ ಗಿಡಗಳು. ಆಯ್ತು ಅಂದ್ರೆ ನೇರವಾಗಿ ಅವರೇ ಬಂದ್ರು, ಎಲ್ಲ ಗಿಡಗಳ ಮಾಹಿತಿ ಕೊಟ್ಟರು. ನೋಡಿ ಇದು

0: ಮ್ಯಾಂಗೋಸ್ಟೀನು, ಇದು ಮ್ಯಾಂಗೋಸ್ಟಿನ ಹಣ್ಣು ಅಂತ ತೋರಿಸಿದ್ರು. ಆವಾಗ ಅದರಲ್ಲಿ ಹಣ್ಣು ಇತ್ತು, ಬಹಳ ಚಂದ ಹಣ್ಣು, ಕೆಂಪು ಹಣ್ಣು. ಹಣ್ಣನ್ನು ತೆಗೆದು ತಿನ್ಲಿಕ್ಕೆ ಕೊಟ್ಟರು. ವಿಶೇಷ ರುಚಿ, ಭಯಂಕರ ಸಿಹಿ ಹಣ್ಣು ಅದು. ಪುನರ್ಪುಲಿ ಜಾತಿಗೆ ಸೇರಿದ ಹಣ್ಣು. ಗಿಡ ಉಂಟಾ ಸರ್? ಗಿಡ ಉಂಟು, ರೆಡಿ ಉಂಟು ಅಂತ ಹೇಳಿದ್ರು. ಗಿಡ ತಗೊಂಡು ಬಂದೆ. ಆಮೇಲೆ ವಾರಕ್ಕೆ ಒಂದೊಂದೊಂದು ಗಿಡ ತಂದು ನಾನು 13 ಗಿಡ ನನ್ನ ತೋಟದಲ್ಲಿ ನೆಟ್ಟಿದ್ದೇನೆ. ಈಗ ಭರ್ಜರಿ ಇಳುವರಿ ಕೊಡ್ತಾ ಉಂಟು. ಆನಂತರ ಪುನಃ ಒಂದು ಮರದ ಬುಡದಲ್ಲಿ ಕರೆದುಕೊಂಡು ಹೋದ್ರು. ಇದು ಅಬಿಯು ಅಂತ ಹಣ್ಣು, ಮೆಕ್ಸಿಕೋ ದೇಶದ ಹಣ್ಣು. ವರ್ಷಕ್ಕೆ ಒಂದು 2 ಸಲ ಹಣ್ಣು ಬರ್ತದೆ. ಸ್ವಲ್ಪ ನೆರಳು ಬೇಕು ಅದಕ್ಕೆ, ಬಹಳ ಸಿಹಿ ಹಣ್ಣು. ಅದು ಕೂಡ ನಮ್ಮ ತೋಟದಲ್ಲಿ ನಾಟಿ ಮಾಡಿದ್ದೇನೆ, ಹಣ್ಣು ಆಗ್ತಾ ಉಂಟು. ರಂಬುಟಾನ್ ಗಿಡದಲ್ಲಿ, ನಂದೇ ಗಿಡದಲ್ಲಿ ನಾನು ಕಸಿ ಮಾಡಿ ಮಾಡಿ ಮಾಡಿ ಈಗ ಸಾಧಾರಣ ನಾನು 25 ಗಿಡವನ್ನು ನಾನೇ ಸ್ವಂತ ಕಸಿ ಮಾಡಿ ನೆಟ್ಟಿದ್ದೇನೆ. ಅಬಿ ಒಂದು 4-5 ಗಿಡ ನೆಟ್ಟಿದ್ದೇನೆ. ಆನಂತರ ನನ್ನ ತೋಟದಲ್ಲಿ ಮೆಕ್ಸಿಕೋ ದೇಶದ ಒಂದು ಹಣ್ಣು, ಅದು ಅದರ ಹೆಸರು ಮ್ಯಾಮೆ ಸಪೋರ್ಟ್ ಅಂತ. ಅದು ಹಣ್ಣಾಗಲಿಕ್ಕೆ ಸಾಧಾರಣ 4-5 ವರ್ಷ ಬೇಕು. ಅದರಲ್ಲಿ ವಿಶೇಷ ಏನಂದರೆ ಸಣ್ಣ ಮೊಗ್ಗುವಾಗಿ ಹೂ ಅರಳಿ ಮಿಡಿಯಾಗಿ ಹಣ್ಣು ಆಗಲಿಕ್ಕೆ 1.5 ವರ್ಷ ಬೇಕು. ಒಂದೂವರೆ ವರ್ಷ ಬೇಕು. ಆದರೆ ಅದು 1 kg ಮೇಲೆ ಬರ್ತದೆ ಒಂದು ಹಣ್ಣು. ಬಹಳ ಟೇಸ್ಟ್, ರುಚಿ, ಬಹಳ ಅದ್ಭುತ ರುಚಿ.
1: ಅದಕ್ಕೆ ಕಾಣ್ಲಿಕ್ಕೆ
0: ನಮ್ಮ ತೋಟದಲ್ಲಿ ಹೌದು ದೊಡ್ಡದು, ಅಷ್ಟು ದೊಡ್ಡದು ಹಣ್ಣು ಅದು. ಬಹಳ ಸಿಹಿ. ಅದು ಕೂಡ ನೆಟ್ಟಿದ್ದೇನೆ, ದೊಡ್ಡದು ಮರ ಆಗಿದೆ. ಆನಂತರ ಕೆಲವು ವೆರೈಟಿಗಳು, ಬರೋಬಾ, ಸಂತೋಲು, ಮತ್ತೆ ಬಿರೀಬಾ, ವೆಲ್ವೆಟ್ ಆಪಲು, ಸ್ಟಾರ್ ಆಪಲು, ವಾಟರ್ ಆಪಲ್ ಅಲ್ಲಿ ಒಂದು 12 ವೆರೈಟಿ ಅವರೇ ಕೊಟ್ಟದ್ದು. ಹಾಗೆ ತುಂಬಾ ನಡ್ತಾ ನಡ್ತಾ ನನ್ನ ತೋಟದಲ್ಲಿ ಈಗ ತುಂಬಾ ಇದು ಹಣ್ಣಿನ ಗಿಡ ಆಗಿದೆ.
1: ಜಬೋಟಿಕ ಗಿಡ ಕೂಡ ಇರಬಹುದು.
0: ಜಬೋಟಿಕ ಗಿಡ ಒಂದು 6 ತಳಿಗಳನ್ನು ಕಲೆಕ್ಷನ್ ಮಾಡಿದ್ದೇನೆ. ಅದು ಎಲ್ಲರೂ ನಡಬು, ರೈತರು ಸ್ವಲ್ಪ ಜಾಗ ಇದ್ದವರು ನಡಬಹುದಂತಾನೆ ಗಿಡ. ಅದು ದೊಡ್ಡ ಕುಂಡದಲ್ಲಿ ಕೂಡ ಬೆಳೆಸಬಹುದು. ಸಾಧಾರಣ 4 ವರ್ಷದಲ್ಲಿ ಫಸಲು ಬರ್ತದೆ. ಅದರಲ್ಲಿ ತುಂಬಾ ತಳಿಗಳು ಉಂಟು, ಸಾಧಾರಣ ಒಂದು 20-25 ತಳಿಗಳು ಉಂಟು. ನಾನೊಂದು 8 ತಳಿ ಕಲೆಕ್ಷನ್ ಮಾಡಿದ್ದೆ ಅದರಲ್ಲಿ. ಒಂದು ಸಬರ ಅಂತ, ಸಬರ ಬಹಳ ಒಳ್ಳೆ ರುಚಿ, ಕಪ್ಪು ಹಣ್ಣು, ದ್ರಾಕ್ಷ ಕ್ಷೇಪ್ ಬರ್ತದೆ, ಕಾಂಡದಿಂದ ಮೇಲೆವರೆಗೆ ತುಂಬಾ ಹಿಡಿತದೆ. ಮತ್ತೆ ಇನ್ನೊಂದು ವೆರೈಟಿ ಎಸ್ಕರ್ಲೆಟ್ ಅಂತ. ಈ 2 ವೆರೈಟಿ ನನ್ನ ಈಗ ಆಗ್ಲಿಕ್ಕೆ ಶುರು ಆಗಿದೆ. ಎಸ್ಕರ್ಲೆಟ್ ಸ್ವಲ್ಪ ದೊಡ್ಡ ಹಣ್ಣು, ಒಳಗಡೆ ಕೆಂಪು. ಹಾಗೆ ನಡ್ತಾ ನಡ್ತಾ ನಡ್ತಾ ಹೋಗುವಾಗ ತುಂಬಾ ಜನರು ವಿದೇಶಿ ಹಣ್ಣು, ನಾನು ಮಾರುಕಟ್ಟೆಗೆ ಎಲ್ಲ ಹೋಗುವಾಗ ಕೆಲವರು ನಮ್ಮ ತೋಟಕ್ಕೆ ಬರಲಿಕ್ಕೆ ಶುರು ಆದ್ರು. ನನಗೆ 1 kg ಕೊಡಿ, 2 kg ಕೊಡಿ. ಹಣ್ಣಿನ ರುಚಿ ನೋಡಿ ಅವರು ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು. ನಾನು ಅವರಿಗೆ ಕೊಡುವಾಗ ಮಾರ್ಕೆಟ್ ಹಾಳು ಆಗಬಾರ್ದಂತ ಗುಣಮಟ್ಟದ ಹಣ್ಣುಗಳು, ಒಳ್ಳೆ ಆಕಾರ ಇರುವಂತದ್ದು ಅಂತದ್ದು ಹಣ್ಣುಗಳು ನಾನು ಅವರಿಗೆ ಕೊಡ್ತಿದ್ದೆ. ಹಾಗೆ ನನಗೆ ಅದು ಆಟೋಮೆಟಿಕ್ ಆಗಿ ಮಾರ್ಕೆಟ್ ಆಯಿತು. ಮತ್ತೆ ಕೂಡ ಅಷ್ಟೇ, ಕೆಲವರು ಅದರದ್ದು ಗಿಡ ಮಾಡಿ ಕೊಡ್ತೀರಾ ಅಂತ ಕೇಳಲಿಕ್ಕೆ ಶುರು ಮಾಡಿದರು. ಹಾಗೆ ಕೆಲವರಿಗೆ ನಾನು ಅದರ ಗಿಡ ಮಾಡಿ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಹಾಗೆ ಮತ್ತೆ ತುಂಬಾ ಜನರಿಗೆ, ಶಾಲೆಯ ಮಕ್ಕಳಿಗೆ, ಮತ್ತೆ NSS ಕಾಲೇಜಿನ ಮಕ್ಕಳಿಗಳಿಗೆ, ತುಂಬಾ ಮಕ್ಕಳಿಗೆ ಹಣ್ಣಿನ ಬಗ್ಗೆ, ಅದರಲ್ಲಿ ಕೂಡ ಸಾವಯವದಲ್ಲಿ ಬೆಳೆಯಬೇಕು, ಈ ಹಣ್ಣಿನ ಗಿಡಗಳಿಗೆ ಯಾವ ರೋಗಗಳು ಇಲ್ಲ, ರೋಗ ರುಜಿನ ಇಲ್ಲ, ರಾಸಾಯನಿಕ ಗೊಬ್ಬರ ಅದು ಅಪೇಕ್ಷಿಸುವುದಿಲ್ಲ, ರಾಸಾಯನಿಕ ಗೊಬ್ಬರ ನಾವು ಹಾಕಲೇಬಾರದು, ಕಂಪೋಸ್ಟ್ ಗೊಬ್ಬರ ಕೊಡಬೇಕು, ಅಥವಾ ಗೋಬರ್ ಗ್ಯಾಸ್ ಸ್ಲರಿ ಹಟ್ಟಿ ತೊಳೆದ ನೀರು ಕೊಟ್ಟರೆ ಚೆನ್ನಾಗಿ ಗಿಡ ಬರ್ತದೆ ಅಂತ ನಾನು ತುಂಬಾ ಜನರು ಮನವರಿಕೆ ಮಾಡಿ ನಮ್ಮ ತೋಟಕ್ಕೆ ಬಂದು ಹಣ್ಣುಗಳ ಕೊಂಡು ಹೋಗ್ತಾರೆ. ಆದ ನಂತರ ಗಿಡಗಳನ್ನು ಕೊಂಡು ಹೋಗ್ತಾರೆ. ನನಗೆ ಒಂದು ತುಂಬಾ ಸಂತೋಷ ಏನಂದ್ರೆ, ನನ್ನಲ್ಲಿ ಬಂದು ಮಾತು ಕೇಳಿ ಅವರು ಗಿಡ ತೆಕ್ಕೊಂಡು ಹೋಗ್ತಾರಲ್ಲ, ಪುನಃ ಅವರು ಗಿಡ ನಡ್ತಾರಲ್ಲ, ಅದು ಒಂದು ಸಂತೋಷ. ನನ್ನ ಕೆಲಸ ಇದೇನೆ, ಯಾರೊಬ್ಬರು ಗಿಡ ನಟ್ರೆ ನನಗೆ ತುಂಬಾ ಸಂತೋಷ ಆಗೋದು. ನಾನು ಸುಮ್ಮನೆ ಕೂರುದಿಲ್ಲ, ಕೆಲಸ ಮಾಡ್ತಾ ಮಾಡ್ತಾ ಇರುವಾಗ ಏನಾದ್ರು ಸಿಕ್ಕಿದ್ರೆ ನಾನು ಅವರ ಹತ್ರ ಈ ಹಣ್ಣಿನ ಗಿಡಗಳ ವಿಷಯ ಬಗ್ಗೆನೆ ಮಾತಾಡುದು. ನೋಡಿ ಮಾರ್ರೆ, ನಿಮ್ಗೆ ಸ್ವಲ್ಪ ಜಾಗ ಉಂಟಲ್ಲ, ಇಲ್ಲಿ ಸ್ವಲ್ಪ ಹಣ್ಣಿನ ಗಿಡ ನೆಡಿ, ಅಲ್ಲಿ ಸ್ವಲ್ಪ ಹಣ್ಣಿನ ಗಿಡ ನೆಡಿ, ಏನು ಅಷ್ಟು ಕಷ್ಟ ಇಲ್ಲ, ಸ್ವಲ್ಪ ಕಂಪೋಸ್ಟ್ ಗೊಬ್ಬರ ಕೊಟ್ಟರೆ ಸಾಕು, ರಾಸಾಯನಿಕ ಗೊಬ್ಬರ ಬೇಡ, ಕೀಟನಾಶಕ ಬೇಡ.
1: ಒಂದು ನೀವು ಸಾವಯವ ಪದ್ಧತಿಯಲ್ಲೇ ಈ ಗಿಡಗಳನ್ನ ಬೆಳೆಸ್ತೀರಿ, ತರಕಾರಿ ಗಿಡ ಅಥವಾ ಹಣ್ಣಿನ ಗಿಡಗಳನ್ನ?
0: ನಾನು ಹಣ್ಣಿನ ಗಿಡ, ತರಕಾರಿ ಗಿಡಗಳು ಎಲ್ಲ ಸಾವಯವದಲ್ಲೇ ಮಾಡುವುದು. ನಮ್ಮ ಯಾಕೆಂದ್ರೆ ನಮ್ಮ ಮನೆಯಲ್ಲಿ ಆವಾಗ 4 ಎಮ್ಮೆಗಳು ಇದ್ದವು, ಬೇಕಾದಷ್ಟು ನಾವು ಗೊಬ್ಬರ ಮಾಡ್ತಿದ್ದೆವು. ನಾನು ರಾಸಾಯನಿಕ ಗೊಬ್ಬರ ಏನಂತ ಇಷ್ಟವರಿಗೆ ನಮ್ಮ ಮನೆಗೆ ಇಷ್ಟವರಿಗೆ ತರಲಿಲ್ಲ, ಅದನ್ನೇ ಯೂಸ್ ಮಾಡುವುದು. ಯಾವುದು ಹಟ್ಟಿ ಗೊಬ್ಬರ, ಗೊಬ್ಬರ ಗ್ಯಾಸ್ ಸ್ಲರಿ, ಹಟ್ಟಿ ತೊಳೆದ ನೀರನ್ನು ಯೂಸ್ ಮಾಡುವುದು. ಮತ್ತೆ ಎಲ್ಲ ಕಡೆಯಲ್ಲಿ ಹೋಗುವಾಗ ಸಾವಯವದಲ್ಲಿ ಬೆಳೆಯಬೇಕು, ರಾಸಾಯನಿಕ ಯೂಸ್ ಮಾಡಬಾರದು, ಕೆಲವು ಕೃಷಿ ತರಬೇತಿಗಳೆಲ್ಲ ಹೋಗ್ತಿದ್ದೆ ನಾನು. ಅದಕ್ಕೆ ನಾವು ಯಾಕೆ ಸುಮ್ಮನೆ ದುಡ್ಡು ಕೊಟ್ಟು ಇದು ಮಾಡಬೇಕಂತ ಮತ್ತೆ ನನ್ನ ಮನದಲ್ಲಿ ಒಂದು ಕಂಡಿತು. ಸಾವಯವದಲ್ಲೇ ಯೂಸ್ ಮಾಡಿದ್ರೆ ಬಹಳ ಚೆನ್ನಾಗಿ ಗಿಡಗಳು ಬರ್ತವೆ, ಯಾವ ರೋಗ ರುಜಿನ ಇಲ್ಲ, ಮಣ್ಣಿಗೆ ನೀರು ಹಿಡಿದಿಡುವ ಒಳ್ಳೆ ಗುಣಗಳು ಇರ್ತವೆ, ಮಣ್ಣು ಫಲವತ್ತತೆ ಆಗ್ತದೆ, ಸೂಕ್ಷ್ಮಾಣು ಜೀವಿಗಳು ತುಂಬಾ ಅಭಿವೃದ್ಧಿ ಆಗ್ತವೆ, ಆನಂತರ ಗಿಡಗಳ ಬೇರುಗಳಿಗೆ ಉಸಿರಾಟಕ್ಕೆ ಬಹಳ ಒಳ್ಳೇದಾಗ್ತದೆ ಅಂತ ನಾನು ಮನವರಿಕೆ ಕಂಡು ನಾನು ಇಷ್ಟವರೆಗೆ ಸಾವಯವ ಗೊಬ್ಬರವನ್ನೇ ಯೂಸ್ ಮಾಡ್ತಿದ್ದೆ. ನನಗೆ ಯಾವಾಗಲೂ ಇದು ಸಾಯಂಕಾಲ ಒಂದು ರೇಡಿಯೋ ಕೇಳುವುದು, ಬೆಳಿಗ್ಗೆ ಟಿವಿಯಲ್ಲಿ ಕೃಷಿ ಸಂದರ್ಶನ ನೋಡುದು. ರಾಸಾಯನಿಕ ಕೊಟ್ಟು ನಾವು ಯಾಕೆ ಹಾಳು ಮಾಡಬೇಕು? ನಾವು ಕೊಟ್ಟು ಅಭ್ಯಾಸನೇ ಮಾಡಬಾರದು. ಸಾವಯವದಲ್ಲಿ ಒಳ್ಳೆ ಗಿಡಗಳು ಒಗ್ಗುತ್ತದೆ. ಇದರಲ್ಲಿ ವಿಶೇಷ ಏನಂದ್ರೆ, ಸಾವಯವವು ನಮ್ಮ ಶ್ರಮ

0: ಕೇಳ್ತದೆ, ರಾಸಾಯನಿಕವು ನಮ್ಮ ದುಡ್ಡು ಕೇಳ್ತದೆ. ಇಷ್ಟೇ ಇದು ವಿಷಯ.
1: ಮತ್ತೆ ಆ ಗಿಡಗಳಿಗೂ ಕೂಡ ಬಹುಶಃ ಆ ರೋಗ ನಿರೋಧಕ ಶಕ್ತಿ ಕೂಡ
0: ಖಂಡಿತ ಆ ಗಿಡಗಳಿಗೆ ರೋಗ ನಿರೋಧಕ ಶಕ್ತಿ ಬರ್ತದೆ. ಮತ್ತೆ ಗಿಡಗಳು ಯಾವಾಗ್ಲೂ ನೋಡುವಾಗ ಹಚ್ಚ ಹಸಿರು ಕಾಣ್ತವೆ, ಹಚ್ಚ ಹಸಿರು ಕಾಣ್ತದೆ. ಯಾವ್ದು ಗಿಡಗಳಿಗೆ ಎಲೆಗಳಿಗೆ ಚುಕ್ಕೆ ಇಲ್ಲ, ಡಾಟ್ಸ್ ಇರುವುದಿಲ್ಲ, ಏನು ಇರುವುದಿಲ್ಲ. ಒಟ್ಟಾರೆ ನಮ್ಮ ಆರೈಕೆ ಗಿಡಗಳ ಮೇಲೆ ಚೆನ್ನಾಗಿ ಇರಬೇಕು. ಗಿಡಗಳ ಮೇಲೆ ನಮ್ಗೆ ತುಂಬಾ ಪ್ರೀತಿ ಇರಬೇಕು, ಆವಾಗ ಗಿಡಗಳು ಒಳ್ಳೆ ಚೆನ್ನಾಗಿ ಬರ್ತವೆ.
1: ಇದೀಗ ನೀವು ಹೇಳಿದ್ರಿ, ಸುಮಾರಷ್ಟು ವಿದೇಶಿ ತಳಿಯ ಹಣ್ಣಿನ ಗಿಡಗಳನ್ನ ನೀವು ನೆಟ್ಟಿದ್ದೀರಿ ಅಂತ, ಅದರಲ್ಲಿ ಫಲ ಕೂಡ ಬರ್ತಾ ಇದೆ.
0: ಹೌದು.
1: ಹಾಗಿದ್ರೆ ಸಾವಯವ ರೀತಿಯಲ್ಲಿ ನಾವು ಅದನ್ನ ಬೆಳೆಸಿದ್ರೆ ಅದು ಸೂಕ್ತ ಆಗತ್ತಾ? ಹೇಗೆ
0: ಅದು ಸಾವಯವ ರೀತಿಯಲ್ಲಿ ಬೆಳೆದ್ರೆ ಸೂಕ್ತ ಆಗ್ತದೆ?
1: ಇಳುವರಿಯೆಲ್ಲ ಬರ್ತದೆ,
0: ಇಳುವರಿಯೆಲ್ಲ ಚೆನ್ನಾಗಿ ಬರ್ತದೆ. ಆದರೆ ಆ ಹಣ್ಣುಗಳನ್ನು ತೆಗೆದು ಒಂದು ವಾರ ಮನೆಯಲ್ಲಿ ಇಟ್ಟರು ಕೂಡ ಹಣ್ಣುಗಳು ಕೊಳೆಯುವುದಿಲ್ಲ, ಫಂಗಸ್ ಬರುವುದಿಲ್ಲ, ಮತ್ತೆ ತಿನ್ನುವಾಗ ವಿಶೇಷ ಅದಕ್ಕೆ ರುಚಿ ಇರ್ತದೆ. ಉದಾಹರಣೆಗೆ ನೀವು ನೋಡಿ, ಮಾರ್ಕೆಟ್ ಇಂದ ಮಾವು ನೀವು ಮನೆಗೆ ಕೊಂಡೋದ್ರೆ ಎಷ್ಟು ಕಲರ್ ಉಂಟು ಆ ಮಾವಿಗೆ, ಆ ಕಲರ್ ನೋಡಿ ಆಸಕ್ತಿ ಆಗ್ತದೆ. ಮನೆಗೆ ಹೋಗಿ ತಿನ್ನುವಾಗ ಸಪ್ಪೆ ಅದು,
1: ಅದನ್ನ ನಾವು ತುಂಡು ಮಾಡಿದಾಗಲೇ ಗೊತ್ತಾಗುದು ಅದರಲ್ಲಿ ಹುಳಿದೆ, ಕಪ್ಪಾಗಿದೆ, ಕೊಳ್ತು ಹೋಗಿದೆ ಅಂತ.
0: ಅದೇ ಬಹಳ ರುಚಿಯಾಗಿರ್ತದೆ, ಹಾಳಾಗುದಿಲ್ಲ. ಮತ್ತೆ ಹಣ್ಣು ಮನೆಯಲ್ಲಿ ಇಟ್ಟರೆ ಅದಕ್ಕೆ ಬೂಸ್ಟ್ ಕೂಡ ಹಿಡಿಯುವುದಿಲ್ಲ, ಬಾಡುತ್ತದೆ ವಿನಯ, ಕೊಳೆಯುವುದಿಲ್ಲ.
1: ಹೌದು. ಈಗ ಮಾರುಕಟ್ಟೆಯಲ್ಲಿ ನೋಡಿದ್ರೆ ರಾಂಬುಟನ್ ಹಣ್ಣುಗಳನ್ನ ಮಾರ್ತಾ ಇರ್ತಾರೆ, ಅದು ಕೆಂಪು ಬಣ್ಣದಿಂದ ತುಂಬಾ ಆಕರ್ಷಿತವಾಗಿರುತ್ತೆ. ಈಗ ಆ ರೀತಿಯಾದಂತಹ ಹಣ್ಣಿನ ಗಿಡಗಳನ್ನ ಬೆಳೆಸುವಾಗ ಯಾವ್ದಾದ್ರು ರೋಗ ಅಥವಾ ಕೀಟದ ಸಮಸ್ಯೆ ಬರುತ್ತಾ? ಹೇಗೆ?
0: ಅಲ್ಲ, ಎಲ್ಲ ಸಾವಯವದಲ್ಲಿ ಹೆಚ್ಚಿನಾಗಿ ಹಣ್ಣಿನ ಗಿಡಗಳಿಗೆ ಯಾವುದು ರೋಗ ಕೂಡ ಬರುವುದಿಲ್ಲ ನನ್ನ ಲೆಕ್ಕದಲ್ಲಿ. ನಾನು ಈಗ ಇವತ್ತು ನಿನ್ನ ಅಲ್ಲ, ನಾನು 1979 ಕೃಷಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. 84 ನಾನು ಹಣ್ಣಿನ ಗಿಡಗಳು ನಡ್ತಾ ಹೋಗ್ತೇನೆ. ಇಷ್ಟವರೆಗೆ ಯಾವ ರೋಗ ಕಂಡಿಲ್ಲ ನನಗೆ, ಯಾಕೆಂದ್ರೆ ಸಾವಯವ. ಮತ್ತೆ ಕಾಲಕಾಲಕ್ಕೆ ಸರಿಯಾಗಿ ಅದಕ್ಕೆ ಸಮಯ ಪ್ರಕಾರ ಅದಕ್ಕೆ ನೀರು ಕೊಡ್ತೇನೆ, ಗೊಬ್ಬರ ಕೊಡ್ತೇನೆ. ಮತ್ತು ಗಿಡಗಳು ಮಳೆ ಬರುವ ಮುಂಚೆ ಹಣ್ಣು ಮುಗಿದ ತಕ್ಷಣ ಸ್ವಲ್ಪ ಪ್ರೂನಿಂಗ್ ಮಾಡ್ತೇನೆ.
1: ಹೌದು. ಹೌದು. ನೀವು ಜಬೋಟಿಕ ಗಿಡ ಅಂತ ಹೇಳಿದ್ರಿ,
0: ಹೌದು,
1: ಅಥವಾ ರಾಂಬುಟನ್ ಗಿಡ ಆಗಿರ್ಬೋದು, ಈ ರೀತಿಯ ಹಣ್ಣಿನ ಗಿಡಗಳು ತುಂಬಾ ದೊಡ್ಡದಾಗಿ ಬೆಳೆಯುತ್ತೆ, ಮರವಾಗಿ ಬೆಳೆಯುತ್ತೆ.
0: ಹೌದು.
1: ಇದರ ಪ್ರೂನಿಂಗ್ ಅವಶ್ಯಕತೆ ಇದೆಯಾ? ಮಾಡುದಿದ್ರೆ ಹೇಗೆ, ಅದರ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ.
0: ಖಂಡಿತ, ಪ್ರೂನಿಂಗ್ ರಾಂಬುಟನ್ ಗೆ ಪ್ರೂನಿಂಗ್ ಅವಶ್ಯಕತೆ ಇದೆ. ಬಿಟ್ಟರೆ ದೊಡ್ಡದು ಮರ ಆಗ್ತದೆ.
1: ಹೌದು.
0: ದೊಡ್ಡದು ಮರ ಆಗ್ತದೆ ಕೊಯ್ಲಿಗೆ ನಮ್ಗೆ ಕಷ್ಟ ಆಗ್ತದೆ.
1: ಹೌದು.
0: ಹಣ್ಣು ಕೀಳುವಾಗ ಅದರ ಒಟ್ಟಿಗೆ ಕಾಯಿ ಬರ್ತದೆ, ತುಂಬಾ ಹಣ್ಣುಗಳು ಡ್ಯಾಮೇಜ್ ಆಗ್ತದೆ. ಹಣ್ಣು ಮುಗಿದ ತಕ್ಷಣ ಪ್ರೂನಿಂಗ್ ಮಾಡಬೇಕು. ಪ್ರೂನಿಂಗ್ ಮಾಡಿದ ತಕ್ಷಣ ಬುಡಕ್ಕೆ ಕೊಡಬೇಕು, ಗೊಬ್ಬರ ಕೊಡಬೇಕು. ಆವಾಗ ಒಳ್ಳೆ ಚಿಗುರು, ನೆಕ್ಸ್ಟ್ ಇಯರ್ ಬಹಳ ಬೇಗ ಫಸಲು ಬರ್ತದೆ. ಹಾಗೆ ಪ್ರೂನಿಂಗ್ ಮಾಡ್ತಾ ಮಾಡ್ತಾ ಮಾಡ್ತಾ ಗಿಡಗಳನ್ನು ಕುಬ್ಜವಾಗಿ ಇಟ್ಟರೆ ನಮಗೆ ಕೊಯ್ಲಿಕ್ಕೆ ಈಸಿ ಆಗ್ತದೆ.
1: ಯಾರ ಅವಶ್ಯಕತೆ ಇರುವುದಿಲ್ಲ,
0: ಯಾರ ಅವಶ್ಯಕತೆ ಇರುವುದಿಲ್ಲ. ಚಿಕ್ಕದೊಂದು ಕೊಕ್ಕೆ ಇದ್ರೆ ಆಯ್ತು ಕೊಯ್ಲಿಕ್ಕೆ.
1: ಹಾಗೆ. ಹೌದು. ಈಗ ಮತ್ತೆ ಬಿಸಿಲು ಹೇಗೆ ಬೇಕು ಅಂದ್ರೆ, ಈಗ ಜಬೋಟಿಕ ಗಿಡಕ್ಕೆ ಜಾಸ್ತಿ ಬಿಸಿಲು ಬೇಕಾ, ಅಥವಾ ನೀವು ಹಣ್ಣುಗಳ ಬಗ್ಗೆ ಹೇಳಿದ್ರೆ ಯಾವ ಗಿಡಗಳಿಗೆ ಹೆಚ್ಚಿನ ಬಿಸಿಲು ಬೇಕು, ಯಾವ ಗಿಡಗಳಿಗೆ ಹೆಚ್ಚಿನ ಬಿಸಿಲು?
0: ಜಬೋಟಿಕಕ್ಕೆ ಒಳ್ಳೆ ಬಿಸಿಲು ಬೇಕು, ಸ್ವಲ್ಪ ನೆರಳಿದ್ರೆ ಆಗ್ತದೆ, ಒಳ್ಳೆ ಬಿಸಿಲು ಇದ್ರೆ ಬಹಳ ಚೆನ್ನಾಗಿ ಬರ್ತದೆ. ರಂಬುಟನ್ಗೆ ಒಳ್ಳೆ ಎಷ್ಟು ಬಿಸಿಲು ಜಾಸ್ತಿ ಸಿಗ್ತದೆ ಅಷ್ಟು ಹಣ್ಣು ಸ್ವೀಟ್ ಬರ್ತದೆ, ಇಳುವರಿ ಕೂಡ ಜಾಸ್ತಿ ಬರ್ತದೆ, ನೆರಳಲ್ಲಿ ಕೂಡ ಆಗ್ತದೆ, ನೆರಳಲ್ಲಿ ಸ್ವಲ್ಪ ಇಳುವರಿ ಕಡಿಮೆ. ಆದ್ರೆ ಮ್ಯಾಂಗೋಸ್ಟನ್ಗೆ ಸ್ವಲ್ಪ 50% ನೆರಳು ಬೇಕು. ಬಿಸಿಲಾದ್ರೆ ಗಿಡ ಸುಟ್ಟು ಹೋಗ್ತದೆ. ಮತ್ತೆ ಇದಕ್ಕೆ ಕೂಡ
1: ಯಾವುದು
0: ಅಬಿಗೆ ಕೂಡ 50% ನೆರಳು ಬೇಕು, ನೆರಳು ಬೇಕು, ಬೆಳಕು ಬೇಕು, ಆವಾಗ ಚೆನ್ನಾಗಿ ಬೆಳೀತದೆ. ಬಿಸಿಲಿದ್ದರೆ ಆ ಗಿಡದ ಕಾಂಡ ಒಡಿತದೆ, ಯಾವುದಾದ್ರು ಅಬಿಯುದ್ದು, ಮತ್ತೆ ಗಿಡ ಹಳದಿ ಹಳದಿ ಆಗ್ತದೆ. ಬಿಸಿಲು ಅದಕ್ಕೆ ತಡೆಕೊಳ್ಳುವ ಶಕ್ತಿ ಇಲ್ಲ ಅದಕ್ಕೆ. ಬಹುಶಃ ಕೆಲವು ಗಿಡಗಳಿಗೆ ನೆರಳು ಬೇಕು, ಕೆಲವು ಗಿಡಗಳಿಗೆ ಇದು ಬೇಕು. ಈಗ ಮ್ಯಾಮೆ ಸಪೋಟಕ್ಕೆ ಒಳ್ಳೆ ಬಿಸಿಲು ಬೇಕು.
1: ಬಹುಶಃ ಹೆಚ್ಚಿನ ಗಿಡಗಳಿಗೆ ಬಿಸಿಲಿದ್ದಷ್ಟು ಅದರ ಆ ಒಂದು ರುಚಿ ಜಾಸ್ತಿ ಇರುತ್ತೆ ಅಲ್ಲ?
0: ಹೌದು.
1: ಸರಿ, ಇನ್ನೀಗ ಮಾರುಕಟ್ಟೆಯಲ್ಲಿ ಯಾವ ರೀತಿಯಾದಂತಹ ಬೇಡಿಕೆ ಇದೆ ಇಂತಹ ವಿದೇಶಿ ತಳಿಯ ಹಣ್ಣುಗಳಿಗೆ?
0: ಮಾರುಕಟ್ಟೆಯಲ್ಲಿ ಅಂದ್ರೆ ಹಣ್ಣಿನ ಗುಣಮಟ್ಟ ನೋಡಿ, ಹಣ್ಣುಗಳ ಬಣ್ಣ ಆಕರ್ಷಣೆ ನೋಡಿ. ಇಂಥ ಹಣ್ಣುಗಳಿಗೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಇದು ಇರ್ತದೆ. ಕೆಲವು ಸಲ ಕೊಂಡೋದವರು ಉಂಟಲ್ಲ, ಅಲ್ಲಿ ಮಾರ್ಕೆಟ್ ಅಲ್ಲಿ ಬಂದು ಕೇಳ್ತಾರೆ, ಒಂದು ವೇಳೆ ಮಾರ್ಕೆಟ್ಗೆ ನಾವು ಕೊಟ್ಟರೆ ಮಾರ್ಕೆಟ್ಗೆ ನಾನು ಕೊಡುದಿಲ್ಲ, ಅದು ಮೊನ್ನೆ ಹಣ್ಣು ಕೊಟ್ಟದ್ದು ಯಾರು ನನಗೆ, ನೀವು ಒಂದು ಹಣ್ಣು ಕೊಟ್ಟಿದ್ರೆ ಅದು ಯಾರು ಕೊಟ್ಟದ್ದು, ಆ ಹಣ್ಣನ್ನು ಇದ್ರೆ ನನಗೆ ಕೊಡಿ.
1: ಅವರಿಗೆ ರುಚಿಯಲ್ಲಿ ವ್ಯತ್ಯಾಸ ಕಂಡಿರಬಹುದು.
0: ಆ ಹಣ್ಣು ನನಗೆ ರುಚಿಯಲ್ಲಿ ಕೊಡಿ, ಇಲ್ಲಾದ್ರೆ ಯಾವಾಗ ಬರ್ತದೆ ನನಗೆ ಒಂದು ಫೋನ್ ಮಾಡಿ, ನನ್ನ ಫೋನ್ ನಂಬರ್ ಕೊಡ್ತೇನೆ ಅಂತ ಹೇಳ್ತಾರೆ. ಹಾಗೆ ಒಂದು ಮಾರುಕಟ್ಟೆ ಆಗ್ತದೆ. ಒಂದು ದಿವಸ ನಾನು ನೀವು ಹೇಳಿದ ಹಾಗೆ ಮಾರುಕಟ್ಟೆಗೆ ಒಂದು ಜ್ಯೂಸ್ ಅಂಗಡಿಗೆ ಸಪೋಟ ತಕೊಂಡು ಹೋಗಿದ್ದೆ, ಅಂದ್ರೆ ಚಿಕ್ಕು ನಮ್ದು ಕಾಲಪತ್ತಿ, ಬಹಳ ಒಳ್ಳೆ ಚಿಕ್ಕು, ಏನು ಡ್ಯಾಮೇಜ್ ಇಲ್ಲ, ಏನು ಹುಳ ಇಲ್ಲ, ಹಾಳು ಇಲ್ಲ, ಏನಿಲ್ಲ. ಆ ಅಂಗಡಿಯವರು ಬಹಳ ಕಡಿಮೆ ರೇಟ್ ಅಲ್ಲಿ ಕೇಳಿದ, ಅದಕ್ಕೆ ನಾನು ಹೇಳಿದ್ದೆ ಒಂದು ಇದರದೊಂದು ಜ್ಯೂಸ್ ಮಾಡಿ ಕುಡಿ ಮಾರ್ರೆ. ಅಲ್ಲ, ನಮಗೆ ಘಟ್ಟದ ಮೇಲಿಂದ ಬೇಕಾದಷ್ಟು ಹಣ್ಣುಗಳು ಬರ್ತದೆ, ಅದು ಘಟ್ಟದ ಮೇಲಿಂದ ಬರಲಿ, ಈ ಹಣ್ಣನ್ನು ಮಾಡಿ ನೋಡಿ ಒಮ್ಮೆ, ಜ್ಯೂಸ್
1: ನೋಡಿ.
0: ಹೌದು. ಆ ಜ್ಯೂಸ್ ಕುಡಿಲಿಕ್ಕೆ ಬಂದವರು ಮಾರನ ದಿವಸ ಕೇಳ್ತಾರಂತೆ, ನಿನ್ನೆ ಒಂದು ನೀವು ಸಪಟದ ನನಗೆ ಹಣ್ಣು ಜ್ಯೂಸ್ ಕೊಟ್ಟಿದ್ರಲ್ಲ, ಆ ಸಪಟದ ಜ್ಯೂಸ್ ಕೊಡಿ ಅಂತ. ಹಣ್ಣು ಇದ್ದರೆ ಹಾಗೆ ನನಗೆ

0: ಸಪ್ಪಟದಲ್ಲಿ ಕೂಡ ಮಾರ್ಕೆಟ್ ಆಯ್ತು.
1: ನೋಡಿ,
0: ಒಂದಿನ ಸೆಲೂನಿಗೆ ನಾನು ತಲೆಯ ಕೂದಲು ತೆಗೆದುಕೊಂಡು ಹೋಗೋದಕ್ಕೆ ನಾನು ಚೀಲದಲ್ಲಿ ಕೊಂಡೋಗಿದ್ದೆ. ಅವರು ಸೆಲೂನ್ ಅವ್ರು ಹೇಳಿದ್ರು, ಏನಂತ ಅದು, ಅದು ಚಿಕ್ಕು, ಎಲ್ಲಿಂದ? ಅದು ನಮ್ಮ ಮನೆಯಿಂದ. ಕೊಡ್ತೀರಾ? ಕೊಡುವುದು. ಎಷ್ಟು? ಇದು ಕಾಯಿ ಎರಡು ದಿವಸ ಅಲ್ಲಿ ಹಣ್ಣಾಗ್ತದೆ, 40 ರೂಪಾಯಿ ನನಗೆ ಕೊಡಬೇಕು. ಅವಲ್ಲಿ ಮಾರ್ಕೆಟ್ ಇಳಿದು 30 ರೂಪಾಯಿ, 40 ರೂಪಾಯಿ ಕೊಟ್ಟರು. ತಕ್ಕೊಂಡು ಹೋಗ ಸೈಡಿನವ್ರು ನೋಡಿದ್ರು, ಅದು ಎಲ್ಲಿಂದ? ನನ್ನಿಂದ. ಸಿಗಬಹುದಾ? ಸಿಗ್ತದೆ. ಹಾಗೆ ಆಟೋಮೆಟಿಕ್ ಮಾರ್ಕೆಟ್ ಆಯಿತು. ನಾವು ನಡುವುದೇ ಅಲ್ಲ, ಮಾರ್ಕೆಟ್ ಮಾಡಲಿಕ್ಕೆ ಗೊತ್ತಾಗಬೇಕು. ಮಾರ್ಕೆಟ್ ಮಾಡಿದ್ರೆ ನಮಗೆ ಫುಲ್ ಲಾಸ್. ಯಾಕಂದರೆ ನಾವು ಕಷ್ಟಪಡುವುದು, ನಾವು ಉತ್ಪಾದನೆ ಮಾಡುವುದು, ವ್ಯಾಪಾರದವರು ದುಡ್ಡು ಮಾಡುವುದು.
1: ಅದಲ್ಲದೆ ಈಗ ಮಾರುಕಟ್ಟೆಯಲ್ಲಿ ವಿದೇಶಿ ತಳಿಯ ಹಣ್ಣುಗಳಿಗೆ ವಿಶಿಷ್ಟವಾದಂತಹ ಬೆಲೆ ಕೂಡ ಇದೆ, ಬೇಡಿಕೆ ಕೂಡ ಇದೆ. ತುಂಬಾ ಜನ ಕೇಳ್ತಾರೆ, ಇಷ್ಟಪಡ್ತಾರೆ, ತಿನ್ಬೇಕು, ರುಚಿ ನೋಡಬೇಕು. ಈಗ ಡ್ರಾಗನ್ ಫ್ರೂಟ್ ಅದು ಕೂಡ ಬಹುಶಃ ವಿದೇಶಿ ತಳಿಯ ಹಣ್ಣು ಅಲ್ವಾ?
0: ಹೌದು, ಅದು ಬಹಳ ಸುಲಭದಲ್ಲಿ ಆಗುವಂತದ್ದು ಹಣ್ಣು. ಅದಕ್ಕೆ ಒಳ್ಳೆ ಬಿಸಿಲು ಬೇಕು, ಬಹಳ ನೀರು ಕಡಿಮೆ, ಮತ್ತೆ ಯಾವ ರೋಗ ಕೂಡ ಇಲ್ಲ. ಗಿಡಕ್ಕೆ ಜಾಸ್ತಿ ನೀರು ಕೊಟ್ಟರೆ ಅದಕ್ಕೆ ರೋಗ ಬರ್ತದೆ, ಫಂಗಸ್ ಅಟ್ಯಾಕ್ ಆಗ್ತದೆ. ಅದು ನಾಟಿ ಮಾಡಿ ಸಾಧಾರಣ 12-13 ತಿಂಗಳಲ್ಲಿ ಫಸಲು ಬರ್ತದೆ.
1: ಅದರಲ್ಲೂ ಬೇರೆ ಬೇರೆ ಬಣ್ಣಗಳಿವೆ,
0: ಬೇರೆ ಬೇರೆ ಬಣ್ಣಗಳು ಉಂಟು. ಅದರಲ್ಲಿ ಒಳಗಡೆ ಬಿಟ್ಟುಡು ಬಣ್ಣದ್ದು ಬಹಳ ಆಕರ್ಷಕ ಹಣ್ಣು, ಅದು ಒಳ್ಳೆ ರುಚಿಯು ಕೂಡ ಇದೆ. ಮತ್ತೆ ಯಾವ ಕಾಡು ಪ್ರಾಣಿಗಳ ಹಾವಳಿ ಇಲ್ಲ ಅದಕ್ಕೆ,
1: ಅದು ಮುಖ್ಯ.
0: ಅದು ಯಾಕೆಂದ್ರೆ ಗಿಡಗಳಿಗೆ ಮುಳ್ಳು ಇದ್ದ ಕಾರಣ ಅದಕ್ಕೆ ಯಾವ ಕಾಡು ಪ್ರಾಣಿಗಳಿಗೆ ಹಾವಳಿ ಮಾಡುದಿಲ್ಲ. ವಿಶೇಷವಾಗಿ ನಾನು ಇಷ್ಟೆಲ್ಲ ತೋಟದಲ್ಲಿ ಹಣ್ಣಿನ ಬೆಳೆಗಳು ಬೆಳೆದಿದ್ದೇವಲ್ಲ, ವಿಪರೀತ ನಮಗೆ ಮಂಗಗಳ ಕಾಟ. ಎಂತ ಮಂಗಗಳ ಕಾಟ! ಈಗ ನೋಡಿದ ಹಣ್ಣು ಈಗ ಸಿಗ್ತಲ್ಲ, ಅದಕ್ಕೆ ನಾವು ಕಾಯ್ತಾ ಇರಬೇಕು. ಅಷ್ಟೇ ಅಲ್ಲದೆ ನಾನು ಈಗ ವಿದೇಶಿ ಮೂಲದ ಹಲಸಿನ ಹಣ್ಣಿನ ಗಿಡಗಳು ನಾಟಿ ಮಾಡಿದೆ.
1: ಅದರ ಬಗ್ಗೆ ಹೇಳಿ, ಯಾಕೆಂದ್ರೆ ಇತ್ತೀಚೆಗೆ ಹಲಸಿನ ಹಣ್ಣಿಗೆ ಬಹಳ ಬೇಡಿಕೆ ಇದೆ.
0: ಹೌದು, ಯಾಕೆಂದ್ರೆ ಹಲಸಿನ ಹಣ್ಣಿನಲ್ಲಿ ಮೌಲ್ಯವರ್ಧನೆ ಮಾಡಿ ತುಂಬಾ ದುಡ್ಡು ಬರ್ತದೆ ಹಲಸಿನಲ್ಲಿ. ಯಾಕಂದ್ರೆ ಅದರ ಜ್ಯೂಸ್ ಮಾಡ್ತಾರೆ, ಚಿಪ್ಸ್ ಮಾಡ್ತಾರೆ, ಹಪ್ಪಳ ಮಾಡ್ತಾರೆ, ಆನಂತರ ಗಟ್ಟಿ ಮಾಡ್ತಾರೆ, ಅದರದ್ದು ಏನೇನೆಲ್ಲ ಸಾಧ್ಯ ಉಂಟು ಅದೆಲ್ಲ ಮಾಡ್ತಾರೆ,
1: ಎಲ್ಲವೂ ಮಾಡ್ಲಿಕ್ಕೆ ಸಾಧ್ಯ.
0: ಅದು ಮತ್ತೆ ಇವತ್ತು ಮಾರ್ಕೆಟ್ ಅಲ್ಲಿ ವಿಷವಿಲ್ಲದ ಹಣ್ಣು ಅಂದ್ರೆ ಹಲಸು ಮಾತ್ರ. ಎಲ್ಲ ಹಣ್ಣುಗಳಿಗೆ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕ ಕೊಡ್ತಾರೆ, ಇದಕ್ಕೆ ಕೊಡುದಿಲ್ಲ. ಇದರಲ್ಲಿ ನಮ್ಮ ದೇಶದ ಹಣ್ಣುಗಳು ದೊಡ್ಡದು ಮರಗಳು ಆಗ್ತವೆ, ಮತ್ತೆ ಹಣ್ಣಾಗ್ಲಿಕ್ಕೆ 7-8-10 ವರ್ಷ ಬೇಕು. ಇದು ವಿದೇಶಿ ಮೂಲದ ಹಣ್ಣುಗಳು ಯಾವುದು, ಉದಾಹರಣೆಗೆ ಪ್ರಕಾಶ್ ಚಂದ್ರ, J33, ಡೆಂಗು ಸೂರ್ಯ, ಸಿಂಗಾಪುರ್ ವಾಡ, ಚಂದ್ರ ಹಲಸು, ಇಂಥದ್ದೆಲ್ಲ, ಕಾಂಬೋಡಿಯಾ ಹಲಸು, ವಿಯೆಟ್ನಾಂ ಸೂಪರ್ ಅರ್ಲಿ, ಇಂಥದ್ದು ಹಲಸು 1-2 ವರ್ಷದಲ್ಲಿ ಫಸಲು ಬರ್ತದೆ, ಅಕಾಲಿಕ ಕಾಲದಲ್ಲಿ ಫಸಲು ಬರ್ತದೆ. ನಮಗೆ ಹಲಸು, ನಮ್ಮ ಮರದಲ್ಲಿ ಹಲಸು ಆಗುವಾಗ ಇದರಲ್ಲಿ ಹಲಸು ಮುಗಿಯುತ್ತದೆ. ಉದಾಹರಣೆಗೆ ಸ್ವರ್ಣ ಸಂಕ್ರಾಂತಿ ಆದ ನಂತರ ಹಣ್ಣಿನ ಮಿಡಿಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ನವೆಂಬರಲ್ಲಿ 7 ಗುಜ್ಜೆ ನಮಗೆ ಸಿಗ್ತವೆ. ಆವಾಗ ಮಾರುಕಟ್ಟೆಯಲ್ಲಿ ಎಲ್ಲ ಸಂಕ್ರಾಂತಿ ಆದ ಮೇಲೆ ಎಲ್ಲ ಹರಿದಿನ ಹಬ್ಬಗಳು ಸ್ಟಾರ್ಟ್ ಆಗ್ತವೆ. ಆವಾಗ ಹೆಚ್ಚಿನವರು ಮಾಡಿದ್ದು 7 ಗುಜ್ಜೆ ಮತ್ತು ಕಡಲೆ. ಆವಾಗ 7 ಗುಜ್ಜೆಗೆ ಕೆಜಿಗೆ ನಮಗೆ 80 ರೂಪಾಯಿ ಸಿಗ್ತದೆ. ಮತ್ತೆ ವಿಶೇಷ ಏನು ಪೋಷಣೆ ಬೇಡ, ಎಂತ ಬಂಜರು ಭೂಮಿಯಲ್ಲಿ ಕೂಡ ನಡಬಹುದು. ಅಡಿಕೆ ತೋಟ ಇದ್ದವರು ಅಡಿಕೆ ತೋಟದ ಸೈಡ್ ಅಲ್ಲಿ ಕೂಡ ಇದು ನಡಬಹುದು.
1: ವರ್ಷ ಪೂರ್ತಿ ನಿಮಗೆ ಹಲಸಿನ,
0: ವರ್ಷ ಪೂರ್ತಿ ಹಲಸಿನ ಹಣ್ಣು ಸಿಗ್ತದೆ. ಈಗ ನನ್ನಲ್ಲಿ ಹಲಸು 1-2-3 ಗಿಡದಲ್ಲಿ ಆಗ್ತಾ ಉಂಟು. ಸಾಧಾರಣ 1-25 ಗಿಡ ನಟ್ಟಿದ್ದೇನೆ, ಇನ್ನು ಆಗ್ಬೇಕು ಕೆಲವು. ಎಷ್ಟು ಜನ ಕೇಳ್ತಾ ಬರ್ತಾರೆ ಮನೆಯಲ್ಲಿ, ಎಷ್ಟು ಜನ ಕೇಳ್ತಾ ಬರ್ತಾರೆ, ಹಲಸು ಉಂಟ, ಹಲಸು ಉಂಟ, ಮೊನ್ನೆ ನೀವು ಕೊಟ್ಟದ್ದು ಹಲಸು ಬಹಳ ಟೇಸ್ಟ್ ಇತ್ತು, ಒಂದು ಹಲಸು ತರ ಕೊಡಿ ಅಂತ. ಹಲಸು ಕೊಡ್ಲಿಕ್ಕೆ ಇಲ್ಲ, ಯಾಕಂದ್ರೆ ಅಷ್ಟು ಮಂಗಗಳ ಕಾಟ ನಮ್ಮಲ್ಲಿ ವಿಪರೀತ. ತುಂಬಾ ಜನರಿಗೆ ನಾನು ಹಲಸಿನ ಗಿಡ ತಂದು ಕೊಟ್ಟಿದ್ದೇನೆ ನಮ್ಮ ಊರಲ್ಲಿ. ಕೆಲವರಲ್ಲಿ ಹಲಸು ಆಗ್ತಾ ಉಂಟು, ಎಲ್ಲರಿಗೆ ಖುಷಿ ಆಗ್ತದೆ. ಎಲ್ಲರೂ ಹೇಳ್ತಾರೆ ನೀವು ಅವರಲ್ಲಿ ಹೋಗಿ ಮಾರ್ರಿ, ಅವರಲ್ಲಿ ಗಿಡ ತಗೊಳ್ಳಿ. ಅವರೆಲ್ಲ ಮಾಹಿತಿ ಕೊಡ್ತಾರೆ ಯಾವ ನರ್ಸರಿಯಲ್ಲಿ ಗುಣಮಟ್ಟದ ಗಿಡ ಸಿಗ್ತದೆ ಅಂತ ಅವ್ರು ಹೇಳ್ತಾರೆ.
1: ಅದಕ್ಕಾಗಿ ನಾನು ಹೇಳಿದ್ದು ನೀವು ಕೃಷಿ ವಿಶ್ವಕೋಶ ಅಂತ.
0: ಅಲ್ಲ, ನನಗೆ ಮೂಡಿಬಿದ್ರಿಯಲ್ಲಿ ಡಾಕ್ಟರ್ LC Sons, ನಾನು ಅಲ್ಲಿ ಅವ್ರ ತೋಟಕ್ಕೆ ಹೋದ್ರೆ ಸಾಕು, ಅಲ್ಲಿ ಯಾರಾದ್ರೂ ಟೂರಿಸ್ಟ್ ಬರ್ತಾರೆ, ಇವರದ್ದು ನಿಮ್ಗೆ ಪರಿಚಯ ಉಂಟು, ಇವರು ನಡೆದಾಡುವ ಡಿಕ್ಷನರಿ ಅಂತ ಹೇಳ್ತಾರೆ. ನನ್ನದು ಏನು ಎಜುಕೇಶನ್ ಇಲ್ಲ, ನಾನು ಕೃಷಿಯಲ್ಲಿ ಯಾವ್ದು ಡಿಗ್ರಿ ಕೂಡ ಮಾಡ್ಲಿಲ್ಲ, ಎಂತದ್ದು ಮಾಡ್ಲಿಲ್ಲ, ಆದ್ರೆ ಒಂದು ಆಸಕ್ತಿ ಉಂಟು.
1: ಎಲ್ಲ ನಿಮ್ಮ ಅನುಭವವೇ.
0: ಎಷ್ಟು ದೊಡ್ಡ ವಿಜ್ಞಾನಿಗಳಾಗ್ಲಿ ಏನೂ ಆಗ್ಲಿ, ಅವರಲ್ಲಿ ನಾನು ನೇರವಾಗಿ ಮಾತಾಡ್ತೇನೆ. ಎಲ್ಲಿಗೆ ಸಿಗ್ತದೆ ಗಿಡ, ಎಲ್ಲಿ ಸಿಗ್ತದೆ, ನಿಮ್ಮಲ್ಲಿ ಗಿಡ ಇಲ್ಲ, ನೀವು ಯಾಕೆ ಮಾಡುವುದಿಲ್ಲ, ನಾನು ಅದೊಂದು ಪ್ರಶ್ನೆ ಕೇಳ್ತೇನೆ. ಯಾಕಂದ್ರೆ ಹೆಚ್ಚಿನ ಡಿಪಾರ್ಟ್ಮೆಂಟ್ ಅಲ್ಲಿ ಗಿಡ ಇರುವುದಿಲ್ಲ, ಅವ್ರು ಹೇಳಿದ್ರು ನಮ್ಮಲ್ಲಿ ಕಸಿ ಮಾಡ್ಲಿಕ್ಕೆ ಜನ ಇಲ್ಲ ಅಂತ.
1: ಹಾಗಿದ್ರೆ ಇನ್ನೂ ಒಂದು, ಈಗ ನೀವು ಕಸಿ ಬಗ್ಗೆ ಮಾತಾಡಿದ್ರೆ, ಈ ಗಿಡಗಳು ಕಸಿ ರೀತಿಯಲ್ಲಿ ಬೆಳೆಸಿದ್ರೆ ನಮಗೆ ಫಲ ಬೇಗ ಕೊಡುವ ಸಾಧ್ಯತೆ ಜಾಸ್ತಿ.
0: ಏನಂದ್ರೆ ಅದೇ ಗುಣಮಟ್ಟದ ಹಣ್ಣು ಬರ್ತದೆ.
1: ಹೌದು,
0: ಈಗ ಉದಾಹರಣೆಗೆ ಹಲಸಿನ ಗಿಡ ಬೀಜದಿಂದ ಮಾಡಿ ನೆಟ್ಟರೆ ಅದರಲ್ಲಿ ಒಂದು ಗಟ್ಟಿ ಸೊಳೆದ್ದು ಮತ್ತೆ ಇನ್ನೊಂದು ಮೆತ್ತನೆ, ಅದಕ್ಕೆ ಅಂಬಲಿ ಅಂತ ಹೇಳ್ತೇವೆ, ಆ ರೀತಿ ಬರುವ ಚಾನ್ಸ್ ಉಂಟು. ಮತ್ತೆ ಅದೇ ಸೈಜ್ ಬರುದಿಲ್ಲ, ಅದೇ ಕಲರ್ ಬರುವುದಿಲ್ಲ. ಅದು ಕಸಿ ಮಾಡುದು ಯಾವ್ದಂದ್ರೆ ಆ ತಾಯಿ ಮರದ ಗುಣ ಬರಲಿಕ್ಕೆ ಕಸಿ ಮಾಡುದು. ಇತ್ತೀಚೆಗೆ ಕಣ್ಣು ಕಸಿ ಬಹಳ ಜನಪ್ರಿಯವಾಗಿದೆ, ಬಹಳ ಫಾಸ್ಟ್ ಗಿಡ ಬೆಳೀತದೆ, ಬಹಳ ಬೇಗ ಹಣ್ಣು ಕೊಡ್ತದೆ.
1: ನೀವು ಡ್ರಾಗನ್ ಫ್ರೂಟ್ ಬಗ್ಗೆ ಹೇಳ್ತಾ ಇದ್ರಿ, ಅದರಲ್ಲಿ ರೋಗ ಬರುವಂತದ್ದು ಸಾಧ್ಯತೆ ಕಮ್ಮಿ ಬೇರೆ ಗಿಡಗಳಿಗೆ ಅಥವಾ ಬೇರೆ ಹಣ್ಣುಗಳಿಗೆ ನಾವು ಕಂಪೇರ್ ಮಾಡಿದ್ರೆ ಅಂತ. ಅದು ಹಾಗಿದ್ರೆ ಗುಡ್ಡಗಾಡು ಪ್ರದೇಶಗಳಲ್ಲಿ ಗುಡ್ಡೆಗಳಿದೆ ಜಾಗ

0: ಬರಡು ಭೂಮಿ ಇದೆ, ಆ ರೀತಿಯ ಜಾಗಗಳಲ್ಲಿ ನಾವು ಅದನ್ನ ಮಾಡಬಹುದು ಅಂತ ನೀವು ಹೇಳ್ತೀರಿ.
1: ಹೌದು, ಅದು ಖಂಡಿತ ನಡಬಹುದು. ನೋಡಿ, ನಾನು ಒಬ್ಬರಿಗೆ ಕಾರ್ಕಳದಲ್ಲಿ ಒಬ್ಬರಿಗೆ ತೋಟ ಮಾಡಿ ಕೊಟ್ಟಿದ್ದೇನೆ. ಅವರಿಗೆ ತೋಟದ ಬಗ್ಗೆ ಏನು ಗೊತ್ತಿರಲಿಲ್ಲ. ಅವರ ಮಕ್ಕಳು ವಿದೇಶದಲ್ಲಿ ಇದ್ದವರು. ಅವ್ರು ಹೇಳಿದ್ರಂತೆ, ನಮ್ಗೆ ಇದು ಬೇಡ, ಯಾವುದು ಅಡಿಕೆ ತೋಟ ಮಾಡುದು ಬೇಡ, ನಾವು ಊರಿಗೆ ಬಂದ್ರೆ ನಮ್ಗೆ ಶೀಳ ಗುಡ್ಲಿಕ್ಕೆ ಒಂದು 4 ತೆಂಗಿನ ಗಿಡ ನಡಿ, ಮತ್ತು ಎಷ್ಟು ವೆರೈಟಿ ಹಣ್ಣಿನ ಗಿಡ ಇದೆ, ಎಲ್ಲ ಗಿಡ ನಡಿ ಅಂತ. 3.5 ಎಕರೆಯಲ್ಲಿ ಅವರು ತುಂಬಾ ಹಣ್ಣಿನ ಗಿಡ ಎಲ್ಲ ನಾನು ಗೈಡೆನ್ಸ್ ಗಿಡ ತಂದು ಕೊಡ್ಲಿಕ್ಕೆ, ಈ ತರ ನಾಟಿ, ಮತ್ತೆ ಒಂದು ಕಲ್ಲು ಮಣ್ಣು ಜಾಗ ಇತ್ತು, ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲಿ, ಇದು ಕಲ್ಲು ಮಣ್ಣು, ಇದರಲ್ಲಿ ಈ ಜಾಗ ವೇಸ್ಟ್ ಆಗ್ತದೆ, ನಾನು ಏನ್ ಮಾಡ್ಬೇಕಂತ ಹೇಳಿದ್ರು. ನಾನು ಹೇಳಿದೆ, ಕಲ್ಲು ಮಣ್ಣಲ್ಲಿ ಸಾಧಾರಣ ಒಂದು 2 ಅಡಿ ಮಣ್ಣನ್ನು ತುಂಬಿಸಿ ಅದರ ಮೇಲೆ ಡ್ರಾಗನ್ ಫ್ರೂಟ್ ನಡಿ ಅಂತ. ಅವರು ಸಾಧಾರಣ 1 ಲಕ್ಷ ರೂಪಾಯಿ 3 ವರ್ಷದಲ್ಲಿ ಗಿಡ ನಾಟಿ ಮಾಡಿ 1.5 ಲಕ್ಷದ ಡ್ರಾಗನ್ ಫ್ರೂಟ್ ಅವರು ಸೇಲ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇವತ್ತು 1,000 ಗಿಡ ರೆಡಿ ಮಾಡಿದ್ದಾರೆ ಸೇಲ್ ಮಾಡ್ಲಿಕ್ಕೆ.
0: ಈಗ ಸಾಮಾನ್ಯವಾಗಿ ನಾವು ಬೇರೆ ಮಲೆನಾಡು ಪ್ರದೇಶದಲ್ಲಾಗಿರ್ಬೋದು, ಬಯಲುಸೀಮೆ ಪ್ರದೇಶದಲ್ಲಾಗಿರ್ಬೋದು, ಆ ಪ್ರದೇಶಗಳಲ್ಲಿ ಮಣ್ಣಿನ ಫಲವತ್ತತೆ ಒಳ್ಳೆದಾಗಿರ್ತದೆ. ಅದೇ ನಮ್ಮ ಕರಾವಳಿ ಮಣ್ಣಿನ ಆ ಒಂದು ಫಲವತ್ತತೆ ಏನಿರ್ತದೆ ಅದು ಕಮ್ಮಿ ಇರ್ತದೆ. ಬಹುಶಃ ಇಲ್ಲಿಯ ಹವಾಮಾನ, ಮಳೆ, ಬಿಸಿಲು ಅದರಿಂದ ಆಗಿರಲೂಬಹುದು. ಅಥವಾ ಕಲ್ಲು ಮಣ್ಣು ಜಾಸ್ತಿ ಸಿಗ್ತದೆ ನಮ್ಮ. ಹಾಗಿದ್ರೆ ಹೀಗಿರುವ ಪ್ರದೇಶಗಳಲ್ಲಿ ನೀವು ಈ ರೀತಿಯಾದಂತಹ ಹಣ್ಣುಗಳನ್ನು ನೆಡಬಹುದು ಅಂತ ಹೇಳ್ತೀರಿ ಅಲ್ವಾ? ಈಗ ಯಾರಿಗೋ ಒಬ್ಬ ಯುವಕನಿಗೆ ಅಥವಾ ಯುವತಿಗೆ ಕೃಷಿಯಲ್ಲಿ ಆಸಕ್ತಿ ಮೂಡಿ ಅವರು ತಮ್ಮ ಒಂದು ಕೈತೋಟದಲ್ಲಿಯೋ ಅಥವಾ ಒಂದು 10-15 ಸೆನ್ಸಿನ ಜಾಗದಲ್ಲಿ ಗಿಡಗಳನ್ನು, ಅದು ಹಣ್ಣಿನ ಗಿಡಗಳನ್ನು ನೆಡಬೇಕು ಅಂತ ಹೇಳಿದ್ರೆ ನೀವು ಅವರಿಗೆ ಸಲಹೆ ಕೊಡುವಂತಹ ಒಂದಿಷ್ಟು ಗಿಡಗಳು ಯಾವುದು?
1: ಒಂದಿಷ್ಟು ಅವರಿಗೆ ಸ್ವಲ್ಪ ಜಾಗ ಇದ್ರೆ ಒಂದು ರಂಬುಟನ್ ಗಿಡ ನೆಡಬಹುದು, ಒಂದು ಮ್ಯಾಂಗೋಸ್ ನೆಡಬಹುದು, ಒಂದು ಅಬಿಯು ನೆಡಬಹುದು, ಮತ್ತೆ ಜಬಟಿ ಕಾಬ ನೆಡಬಹುದು. ಇಂಥದ್ದು ಗಿಡಗಳನ್ನು ಒಂದೊಂದು ನಾಟಿ ಮಾಡ್ತಾ ಹೋಗಬಹುದು.
0: ಅದಲ್ಲದೆ ಹಲಸು ಕೂಡ
1: ನೆಡಬಹುದು. ನೋಡಿ, ಒಂದು ಈ ಡೆಂಗು ಸೂರ್ಯ, ಜೇತೊಟ್ಟಿದ್ರಿ, ವಿಯೆಟ್ನಾಂ ಸೂಪರ್ ಅರ್ಲಿ, ಮತ್ತೆ ಇಚ್ಚೆತ್ತಿಗೆ ಹೊಸತಳಿ ಕಾಂಬೋಡಿಯಾ ಅಂತ 1 ವರ್ಷದಲ್ಲಿ ಬರ್ತದೆ. ಅಂಥದ್ದು ಗಿಡ ನೆಡಬೇಕು. ಅಂದ್ರೆ ಜಾಸ್ತಿ ಜಾಗ ಬೇಡ, 1 ವರ್ಷದಲ್ಲಿ ಫಸಲು ಬರ್ತದೆ. ಆದರೆ ಕಂಪಲ್ಸರಿ 2 ವರ್ಷ ಬಂದದ್ದು ಮಿಡಿಯನ್ನು ತೆಗಿಲೇಬೇಕು,
0: ಶುರುವಿನ 2 ವರ್ಷ.
1: ಹೌದು, ಯಾಕಂದ್ರೆ ಗಿಡಗಳಿಗೆ ಸಹಿಸಿಕ್ಕೆ ತಾಕತ್ತು ಇರುವುದಿಲ್ಲ. ಒಂದು ವೇಳೆ ಬಿಟ್ಟರೆ, ಹಣ್ಣು ಆಗ್ಲಿಕ್ಕೆ ಬಿಟ್ಟರೆ ಹಣ್ಣು ಆಗ್ತದೆ, ಸೈಜ್ ಬರುವುದಿಲ್ಲ. ಆನಂತರ ನೆಕ್ಸ್ಟ್ ಇಯರ್ ಅದ ಗಿಡ ತನ್ನಷ್ಟಕ್ಕೆ ಸುಲಭವಾಗಿ ಸತ್ತು ಹೋಗ್ತದೆ.
0: ಅದಕ್ಕೆ
1: 2 ವರ್ಷ ತೆಗಿಲೇಬೇಕು. ಅಂದ್ರೆ ತೆಗೆದ್ರೆ ಹಾಳಾಗುದಿಲ್ಲ, ಎಳೆದ ಗುಜ್ಜಿಯನ್ನು ತೆಗೆದು ಪಲ್ಯ ಮಾಡಬಹುದು. ಮತ್ತೆ ಆ ಭೂಮಿ ಕಲ್ಲು ಗುಡ್ಡೆ ಮಣ್ಣು ಆದ್ರೆ ಫಲವತ್ತತೆ ಆಗ್ಲಿಕ್ಕೆ ತುಂಬಾ ತರಗೆಲೆ ಹಾಕ್ಬೇಕು. ನೀರಿನ ಪಶಕ್ಕೆ ಉಂಟಲ್ಲ, ತರಗೆಲೆ ಹುಡಿ ಹುಡಿ ಹುಡಿಯಾಗಿ ಒಳ್ಳೆ ಗೊಬ್ಬರ ಆಗ್ತದೆ. ಬೇಕಾದಷ್ಟು ಸೂಕ್ಷ್ಮಾಣುಜೀವಿ ಮತ್ತು ಎರೆಹುಳುಗಳು ಅಲ್ಲಿಗೆ ಬರ್ತವೆ. ಆನಂತರ ಒಂದಿಷ್ಟು ಮಣ್ಣಿಗೆ ಸುಣ್ಣ ಕೊಡುವಂತದ್ದು ಅಭ್ಯಾಸ ಮಾಡಬೇಕು. ಯಾಕಂದ್ರೆ ನಮಗೆ ಜೋರು ಮಳೆ ಬಂದು ನಮ್ಮ ಮಣ್ಣಿನಲ್ಲಿ ಇರುವಂತ ಎಲ್ಲ ಪೋಷಕಾಂಶ ಕೊಚ್ಚಿ ಹೋಗ್ತದೆ, ಮಣ್ಣು ಸ್ವಲ್ಪ ಜವಳಿ ಹುಳಿ ಆಗ್ತದೆ. ಅದಕ್ಕೆ ಸುಣ್ಣ ಕೊಟ್ಟರೆ ರಸಸಾರ ಕರೆಕ್ಟ್ ಆಗ್ತದೆ. ಕೊಯಮತ್ತೂರು ಯೂನಿವರ್ಸಿಟಿಗೆ ಹೋಗಿ ಬಂದು ಅಲ್ಲಿಂದ 2 ವೆರೈಟಿ ನೆಲ್ಲಿಕಾಯಿ ತಂದು ಎಲ್ಲರೂ ಹೇಳಿದರು, ನೆಲ್ಲಿಕಾಯಿ ಇಲ್ಲಿ ಖಂಡಿತ ಆಗುವುದೇ ಇಲ್ಲ ಅಂತ ಹೇಳಿದ್ರು. ಆಗದಿದ್ದರೆ ಪರ್ವ ಇಲ್ಲ, ಗಿಡ ಒಂದು ನಾಟಿ ಮಾಡುದು. ಆಗದ್ರೆ ಪ್ರಕೃತಿ ಒಂದು ಗಿಡ ಆಗ್ತದೆ ಅಲ್ಲ, ಆಗದಿದ್ದರೆ ಅದಕ್ಕೆ ನಾನು ಕಾಳು ಮೆಣಸು ಗಿಡ ನಟ್ಟು ಬಿಡ್ತೇನೆ, ನನಗೆ ಲಾಸ್ ಇಲ್ಲ ಅಂತ ಹೇಳಿದ. ಮತ್ತೊಬ್ಬರು ಹೇಳಿದ್ರು ತುಂಬಾ ಹೀಟ್ ಆಗ್ಬೇಕಂತ. ನಾನು ಹೀಗೆ ಒಂದು ಕಡೆಯಲ್ಲಿ ಹೋಗುವಾಗ ಒಂದು ಪಾದ್ಯಕಲ್ಲು ಬಂಡೆಯ ಇಡೆಯಲ್ಲಿ ಒಂದು ನೆಲ್ಲಿಕಾಯಿ ಮರ ಕಂಡಿತು. ಅಲ್ಲಿ ನೆಲ್ಲಿಕಾಯಿ ಅದ, ಮಣ್ಣು ಇಲ್ಲ ಏನಿಲ್ಲ, ಇದು ನನಗೆ ಯಾಕೆ ಮಾಡಬಾರ್ದಂತ. ನಾನು ಆವಾಗಲೇ ನಮ್ಮ ಪಾದ್ಯಕಲ್ಲಲ್ಲಿ ಚಡಿಯಿತು, ಅಲ್ಲಿ 30-40 ಬುಟ್ಟಿ ಮಣ್ಣು ರಾಶಿ ಮಾಡಿ ಅದರ ಮೇಲೆ ನೆಲ್ಲಿಕಾಯಿ ನೆಟ್ಟು 2 ವರ್ಷದಲ್ಲಿ ಇಳುವರು ಬಂದಿದೆ. ಈಗ ಮರದಲ್ಲಿ, ಈಗ ನೀವು ನೋಡಿದರೆ ನಮ್ಮ ಮರದಲ್ಲಿ 2 ಮರದಲ್ಲಿ ಫುಲ್ ನೆಲ್ಲಿಕಾಯಿ ಉಂಟು. ನಿನ್ನೆ ಒಬ್ಬರಿಗೆ ತಂದು ನಾನು ತೋರಿಸ್ತೇನೆ, ಅವ್ರು ಹೇಳಿದ್ರು ನನಗೆ ಒಂದು 10 ಕಟ್ಟಿಸ್ಕೊಡಿ ಮರ, ನಾನು ಸ್ವಂತ ಗಿಡ ಮಾಡ್ತೇನೆ. ನಾನು ಗಿಡ ನೆಟ್ಟಿನ ಎಲ್ಲಿ ನೆಲ್ಲಿಕಾಯಿ ಆಗಲಿಲ್ಲ, ನನಗೆ ಕಟ್ಟಿಸ್ಬಿಡ್ತೇನೆ. ಅದು 120 ನಾನು ಮಾರಾಟ ಮಾಡ್ತೇನೆ ನೆಲ್ಲಿಕಾಯಿ.
0: ಅದೇ, ಹಾಗಿದ್ರೆ ಬಹುಶಃ ಬರೀ ಹಣ್ಣುಗಳಿಂದ ಮಾತ್ರ ಅಲ್ಲ, ಗಿಡಗಳನ್ನ ಕಸಿ ಮಾಡಿ ಮಾರಾಟ ಮಾಡೋದ್ರಿಂದಲೂ ಕೂಡ ನಾವು ಸಂಪಾದನೆ ಮಾಡಬಹುದು.
1: ಗಿಡಗಳು ಮಾಡಿ ಕೂಡ ಕೊಡ್ತೇನೆ, ನಡ್ತೇನೆ. ಮತ್ತೆ ನೋಡಿ, ಕೆಲವರು ಇಲ್ಲಿ ಮುಸುಂಬಿ ಆಗುದಿಲ್ಲ ಅಂತ ಹೇಳ್ತಾರೆ. ನಾನು ಒಬ್ಬರ ತೋಟಕ್ಕೆ ಹೋಗುವಾಗ ಅಲ್ಲಿ ಒಂದು ಅಡಿಕೆ ತೋಟದಲ್ಲಿ ನೆರಳಲ್ಲಿ ಮುಸುಂಬಿ ಮರತ್ತೆ, ತುಂಬಾ ಮುಸುಂಬಿ. ಇದು ನನಗೆ ಯಾಕೆ ಹಾಕಬಾರ್ದಂತ ನಾನು ಮಾಹಿತಿ ತಿಳ್ಕೊಂಡು, ನನಗೆ ಒಬ್ಬರು ರಾಜಮಂಡ್ರಿಯಿಂದ ಗಿಡ ತರಿಸಿ ನಾಟಿ ಮಾಡಿದ್ರೆ ಮುಸುಂಬಿ ಆಗ್ತಾ ಉಂಟು, ಚೆನ್ನಾಗಿ ಸ್ವೀಟ್ ಉಂಟು ಮುಸುಂಬಿ. ಈಗ ನಾನು 25 ಗಿಡ ಮುಸುಂಬಿ ನಾಟಿ ಮಾಡುವ ಯೋಚನೆಯಲ್ಲಿ ಇದ್ದೇನೆ.
0: ಬಹುಶಃ ಬೆಣ್ಣೆ ಹಣ್ಣು ಕೂಡ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳೆಸಬಹುದು ಅಂತ.
1: ಬೆಣ್ಣೆ ಹಣ್ಣು ಇಲ್ಲಿ ಬಹಳ ಚೆನ್ನಾಗಿ ಬರ್ತದೆ, ಜಾಗೃತಿಕತೆಯಿಂದ ಬೆಳೆಸಬೇಕು. ಮಳೆಗಾಲ ಬುಡದಲ್ಲಿ ಸ್ವಲ್ಪ ನೀರು ನಿಂತರೆ ಗಿಡ ಸತ್ತು ಹೋಗ್ತದೆ. ಅದೊಂದು ಅದು ಕೆಲವರಿಗೆ ಎಷ್ಟೋ ಜನರಿಗೆ ಗೊತ್ತಿಲ್ಲ, ಕೆಲವರು ಕಂಪ್ಲೇಂಟ್ ಮಾಡ್ತಾರೆ, ಎಂತ ತುಂಬಾ ನೀವು ಕೊಟ್ಟ ಗಿಡ ಸತ್ತು ಹೋಯ್ತಂತ. ಅದಕ್ಕೆ ಒಂದೇ ಕಾರಣ, ಬುಡದಲ್ಲಿ 1 ಡ್ರಾಪ್ ನೀರು ನಿಲ್ಬಾರದು, ಸ್ವಲ್ಪ ಎತ್ತರ ನಾಡಿ ಮಾಡಬೇಕು. ಯಾಕಂದ್ರೆ ನಾನು ಮೊನ್ನೆ ಬೆಣ್ಣೆ ಮೇಳ ಆಗಿತ್ತು ಚಟ್ಟಳ್ಳಿ ಫಾರ್ಮ್ ಅಲ್ಲಿ ಕೊಡಗು ಜಿಲ್ಲೆಯಲ್ಲಿ, ಅಲ್ಲಿ ಹೋಗಿದ್ದೆ. ಅಲ್ಲಿ ಅವರು ಬೆಣ್ಣೆ ಹಣ್ಣಿನ ತೋಟಕ್ಕೆ, ಅಡಿಕೆ ಮರದ ತೋಟಕ್ಕೆ ಹೇಗೆ ಟ್ರಂಚ್ ಮಾಡ್ತಾರೆ, ಅದೇ ರೀತಿ ಟ್ರಂಚ್ ಕೊಟ್ಟಿದ್ದಾರೆ. ನಾನು ಕೂಡಲೇ ಅಲ್ಲಿ ವಿಜ್ಞಾನಿ ಹತ್ರ ಕೇಳಿದ್ದೆ, ವಿಜ್ಞಾನಿ ಒಳ್ಳೆ ಪರಿಚಯದವರು, ಸರ್ ಇದಕ್ಕೆ ಟ್ರಂಚ್ ಅವಶ್ಯಕತೆನೇ ಇದೆ ಅಂತ ಹೇಳಿದ್ರು.

0: ಅವರು ಒಂದಿಷ್ಟು ಬುಡದಲ್ಲಿ ನೀರು ನಿಂತರೆ ಬೇರು ಕೊಳೆತಕ್ಕೆ ಕೂಡಲೆ ಸಾಯ್ತು ಹೋಗ್ತದೆ. ಆದರೆ ಬೆಣ್ಣೆ ಹಣ್ಣು ಒಳ್ಳೆ ಬೆಲೆ ಇರುವಂತದ್ದು ಹಣ್ಣು, ಯಾರಿಗೂ ಕೂಡ ತಿನ್ಬಹುದು. ಅದರಲ್ಲಿ ಶುಗರ್ ಇಲ್ಲ, ಶುಗರ್ ಇದ್ದವರಿಗೆ ಕೂಡ ತಿನ್ಬಹುದು,
1: ಕ್ಯಾಲರಿ ಜಾಸ್ತಿ
0: ಹೌದು, ಮತ್ತೆ ಫ್ಯಾಟ್ ಫ್ಯಾಟ್ ಇಲ್ಲ. ಜ್ಯೂಸ್ ಮಾಡಬಹುದು, ಸಲಾದ್ ಮಾಡಬಹುದು ಮನೆಯಲ್ಲಿ. ನಮ್ಮದೇ ಶೈಲಿಯಲ್ಲಿ ನಾವು ಅದರಲ್ಲಿ ಐಸ್ ಕ್ರೀಮ್ ಮಾಡ್ತೇವೆ. ಮಕ್ಕಳು ಬಹಳ ಇಷ್ಟಪಡ್ತಾರೆ ಇದರದ್ದು, ಐಸ್ ಕ್ರೀಮ್ ಮಾಡಿ ಐಸ್ ಕ್ರೀಮ್ ಮಾಡಿ ಅಂತ. ಅದಕ್ಕೆ ನಾನು ಈಗ 9 ಗಿಡ ನೆಟ್ಟಿದ್ದೇನೆ. ಈಗ ಮೊನ್ನೆ ನಾನು ಕೊಡಗಿನಲ್ಲಿ ಬೆಣ್ಣೆ ಹಣ್ಣು ಮೇಳ ಆಯ್ತು, ಅಲ್ಲಿಂದ 2 ವೆರೈಟಿ ತಂದಿದ್ದೇನೆ, ಅರ್ಕ ರವಿ ಅಂತ, ಅರ್ಕ ಸುಪ್ರೀಂ ಅಂತ. ಅಲ್ಲಿಯ ಗಿಡದಲ್ಲಿ ಒಂದು ಇಳುವರಿ ನೋಡಿದರೆ ಉಂಟಲ್ಲ, ಯಾರಿಗೂ ಕೂಡ ಹುಚ್ಚಿ ಹಿಡಿತದೆ. ನಾವು ಕೂಡ ನಮ್ಮ ತೋಟದಲ್ಲಿ 2 ಗಿಡ ನೆಡುವ ಅಂತ.
1: ಈಗ ನಮ್ಮ ಕಡೆ ಯಾವ ರೀತಿಯ ಯಾವ ಜಾತಿಯ ತಳಿಗಳು ಬರ್ತದೆ ಬೆಣ್ಣೆ ಹಣ್ಣು?
0: ಅಲ್ಲ, ಬೆಣ್ಣೆ ಹಣ್ಣು ಸಾಧಾರಣ ನಮ್ಮ ಊರಿನಲ್ಲಿ ಎಲ್ಲಿ ಎಲ್ಲ ಹಣ್ಣಾಗಿದೆ ಅಲ್ಲಿ ತಂದು ನಾವು ಗಿಡ ಕಸಿ ಮಾಡಬೇಕು. ಇಲ್ಲಾಂದ್ರೆ ಲೋಕಲ್ ನರ್ಸರಿ ಅವರು ಕೆಲವರು ತಂದು ಮಾರಾಟ ಮಾಡ್ತಾರೆ, ತಂದು ಮಾರಾಟ ಮಾಡುದು ತಗೊಳ್ಬಾರದು. ಅವರು ಎಲ್ಲಿಂದ ತಂದದ್ದು, ಎಲ್ಲಿ ಎಲ್ಲಿ ಕಸಿ ಮಾಡಿದ್ದು, ಆ ಮಾಹಿತಿ ತಕ್ಕೊಂಡು ನಾವು ಗಿಡವನ್ನು ಮಾಡಬೇಕು. ಅದು ಇಲ್ಲಿಗೆ ಸುಖ ಆಗ್ತದೆ. ಉದಾಹರಣೆಗೆ ಹಾಸ್ ಅಂತ ಒಂದು ವೆರೈಟಿ ಉಂಟು, ಹಾಸ್ ಅಂತ ಬೆಣ್ಣೆ ಹಣ್ಣಿನಲ್ಲಿ ಒಳ್ಳೆ ಹಣ್ಣು. ಅದಕ್ಕೆ ಮೂಲ ಸಾಧಾರಣ ಗಿಡಕ್ಕೆ 1,000 ವರೆಗೆ ರೇಟ್ ಉಂಟು. ಎಣ್ಣೆ ಅಂಶ ಅದರಲ್ಲಿ ಜಾಸ್ತಿ, ಒಳ್ಳೆ ಚಳಿ ಬೇಕು, ಚಳಿ ಇಲ್ಲದ್ರೆ ಆಗುದಿಲ್ಲ. ಅದು ನಾವು ನೆಟ್ಟರೆ ಗಿಡ ಚೆನ್ನಾಗಿ ಬರ್ತದೆ, ಹಣ್ಣು ಕೊಡುವುದಿಲ್ಲ.
1: ಹೌದು,
0: ನಾನೀಗ ಲೋಕಲ್ ವೆರೈಟಿ, ಯಾರ ಮನೆಯಲ್ಲಿ ಹಣ್ಣು ಆಗ್ತದೆ, ಯಾರು ಕಸಿ ಕಟ್ತಾರೆ. ನನಗೆ ಹೆಚ್ಚಿನ ಗಿಡ ಕೊಟ್ಟಿದ್ರು ನಮ್ಮ ಒಬ್ಬರು ಆತ್ಮೀಯ ಕಸಿ ಕಟ್ಟುವವರು, ಅವರ ಕೈಯಿಂದಲೇ ತಂದು ನಾಟಿ ಮಾಡಿದ್ದೇನೆ. ಈಗ ಫಸಲು ಆಗ್ತಾ ಉಂಟು, ಮತ್ತೊಂದು ತಂದು ನೆಟ್ಟಿದ್ದೇನೆ. ಅದು ಫಿಲಿಪೈನ್ಸ್ ವೆರೈಟಿ, ಬಾಳೆಕಾಯಿ ತರ ಉದ್ದ ಆಗ್ತದೆ, ಪರ್ಪಲ್ ಕಲರ್. ಮತ್ತೆ ಮೊನ್ನೆ ನನಗೆ ಒಂದು ಥೈಲೆಂಡ್ ವೆರೈಟಿ ಸಿಕ್ಕಿತ್ತು, ಸುಳ್ಳ್ಯದಲ್ಲಿ ಒಂದು ಮರದಲ್ಲಿ ಸಿಟ್ಟ ಬಟ್ಟೆ ಆಗ್ತದೆ. ಥೈಲೆಂಡ್ ವೆರೈಟಿ ಸೀಡ್ಲೆಸ್, ಸೀಡೆ ಇಲ್ಲ, ಸೀಡೆ ಇಲ್ಲ, ಅದಕ್ಕೆ ಸಪೂರಾಗಿ ಉದ್ದ ಉಂಟು. ಅದರಂದು ನೀವು ಚಂದ ನೋಡಬೇಕು, ಗೊಂಚಲು ಗೊಂಚಲು ಗೊಂಚಲು ಗೊಂಚಲು ಹುಚ್ಚಿ ಹಿಡಿದು ನನಗೆ. ನಾನು ಹೇಳಿದೆ ಸರ್ ಅದು ಗಿಡ ಅಲ್ಲ, ಅದು ಬೇರೆಯವ್ರಿಗೆ ಕೊಡ್ಲಿಕ್ಕೆ ಏನು ಆಗ್ಲಿ, ಬೇರೆಯವ್ರಿಗೆ ಇನ್ನೊಮ್ಮೆ ಕೊಡಿ. ನಾನು ಇಷ್ಟು ದೂರ ಬಂದಿದ್ದೇನೆ, ನಾನು 2 ಗಿಡಕ್ಕೆ ಕೈ ಹಾಕಿದ್ದೆ, ಹಾಕಿ ಚೀಲದಲ್ಲಿ ಹಾಕಿದ್ದೆ, ಸುಮ್ಮನಾದ್ರೂ ಕೊಟ್ಟರು. ಅಷ್ಟು ಚಂದ ಮಾಡಿ ನಟ್ಟಿದ್ದೇನೆ ನಾನು. ಎಲ್ಲ ಕಡೆಯಲ್ಲಿ ನೋಡ್ತಾ ನೋಡ್ತಾ ನೋಡ್ತಾ ಗಿಡ ನಾಡ್ತಾ ಹಾಗೆ ಆಸಕ್ತಿ ಬಂದು ನಮ್ಮ ತೋಟದಲ್ಲಿ ತುಂಬಾ ವೆರೈಟಿ ಹಣ್ಣಿನ ಗಿಡಗಳು ನಾನೀಗ ನಾಟಿ ಮಾಡಿದ್ದೇನೆ.
1: ಕೊನೆಯದಾಗಿ ಈಗ ಯುವ ಕೃಷಿಕರಿಗೆ ಏನಾದರೂ ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ?
0: ಖಂಡಿತ ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಆರೋಗ್ಯದಲ್ಲಿ ಏರುಪೇರು ಆದರೆ ನಾವು ಡಾಕ್ಟರ್ ಬಳಿ ಹೋಗ್ತೇವೆ, ಡಾಕ್ಟರ್ ನಮಗೆ ಸಜೆಷನ್ ಕೊಡ್ತಾರೆ ನೀವು ಹಣ್ಣುಗಳನ್ನು ತಿನ್ನಿ ಅಂತ. ಆವಾಗ ನಮಗೆ ಕಣ್ಣಿಗೆ ಕಾಣುವುದು ದ್ರಾಕ್ಷೆ, ಆಪಲ್, ದಾಳಿಂಬ, ಇದು ವಿಷದಿಂದ ಕೂಡಿದ ಹಣ್ಣು. ದಯಮಾಡಿ ನಾನು ಯುವ ಮಿತ್ರ, ನಾನು ನಿಮಗೆ ಹೇಳುವುದು, ನೀವು ಒಂದು ರಂಬುಟನ್ ನಡಿ, ಮ್ಯಾಂಗೋಷನ್ ನಡಿ, ಹಲಸು ನಡಿ, ನಿಮಗೆ ಬೇಕಾದ ಹಣ್ಣನ್ನು ನೀವು ನಿಮ್ಮ ಮನೆಯಲ್ಲೇ ಮಾಡಿ. ಉದಾಹರಣೆಗೆ ಥೈಲೆಂಡ್ ನೇರಳೆ ಹಣ್ಣು ಕೂಡ 1 ವರ್ಷದಲ್ಲಿ ಇಲ್ಲಿ ಬರ್ತದೆ.
1: ಬಿಳಿ ಹಣ್ಣು ಕೂಡ,
0: ಬಿಳಿ ಹಣ್ಣು ಕೂಡ ವರ್ಷದಲ್ಲಿ 2 ಸಲ ಬರ್ತದೆ. ಅದು ಕೂಡ ಬಿಳಿ ನೇರಳೆ ಆಗ್ತಾ ಉಂಟು. ಚಿಕ್ಕ ಜಾಗ ಇದ್ರೆ ಸಾಕು, ಚಿಕ್ಕ ಗಿಡದಲ್ಲಿ ಹಣ್ಣು ಆಗ್ತದೆ, ವರ್ಷದಲ್ಲಿ 2 ಸಲ 3 ಸಲ ಆಗ್ತದೆ. ನಾನು ಇಷ್ಟಪಡ್ತೇನೆ ಹೇಳಲಿಕ್ಕೆ ಇಂಥದ್ದೆಲ್ಲ ಗಿಡ ನಡಿ, ನೀವು ನಡಿ ಅಂತ. ಬಹುಶಃ ಅವರು ನನ್ನ ಸಂಪರ್ಕ ಮಾಡಿದ್ರೆ ನಾನು ಸಂಪೂರ್ಣ ಅವರಿಗೆ ಉಚಿತವಾಗಿ ನಾನು ಮಾಹಿತಿ ಕೊಡ್ತೇನೆ.
1: ಖುಷಿ ಆಯ್ತು ನಿಮ್ ಜೊತೆ ಇಷ್ಟು ಹೊತ್ತು ಮಾತಾಡಿ, ತುಂಬಾ ಮಾಹಿತಿಗಳನ್ನ ಕೊಟ್ರು. ಯಾವ ರೀತಿಯಾದಂತಹ ವಿದೇಶಿ ತಳಿಯ ಹಣ್ಣುಗಳನ್ನ ನಮ್ಮಲ್ಲಿ ನೆಡಬಹುದು, ಯಾವ್ದರಲ್ಲೆಲ್ಲ ಫಲ ಬರುವ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದೀರಿ. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ವಿದೇಶಿ ಹಣ್ಣಿನ ಕೃಷಿ ಕುರಿತು ಎಡ್ವರ್ಡ್ ರೆಬೆಲ್ಲೋ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಸ್ನೇಹಾ ಭಟ್.
3: ಎಜೆ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ಗೆ 25 ವರ್ಷಗಳ ಸಂಭ್ರಮ. ಜೂನ್ 27ರವರೆಗೂ ಎಕ್ಸ್ಟೆಂಡ್ ಆಗಿದೆ ದ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಕ್ಯಾಂಪ್. ಕಡಿಮೆ ಪೇನ್, ಪರ್ಸನಲೈಸ್ಡ್ ಕೇರ್ ಮತ್ತು ಹೆಚ್ಚು ಆಕ್ಯುರೇಟ್ ರಿಸಲ್ಟ್ಸ್. ಎಕ್ಸ್ಪರ್ಟ್ ಸರ್ಜನ್ಸ್ ಇಂದ ಫ್ರೀ ಕನ್ಸಲ್ಟೇಷನ್ಗೆ ಇಂದೇ ರಿಜಿಸ್ಟರ್ ಮಾಡಿ ಮತ್ತು 1,00,000 ಉಳಿಸಿ. ಕರೆ ಮಾಡಿ 9611819633ಗೆ ಅಥವಾ ಎಜೆ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ಗೆ ಭೇಟಿ ನೀಡಿ.
4: ಹೊಸ ಕಾರ್ ಗೆಲ್ಲುವ ಅವಕಾಶ, ವಾವ್, ಅಪ್ಪನಿಗೆ ಸರ್ಪ್ರೈಸ್ ಕೊಡ್ತೀನಿ ಇಷ್ಟೇ, ಸ್ವಲ್ಪನೇ ವಿವರ ತುಂಬಿಸಿದ್ರಾಯ್ತು.
5: ನಿಂತ್ಕೋ ಬಿದ್ದು
4: ವಾಟ್. ಇಂತಹ ಪಾಪ್ಅಪ್ಸ್ ಬಗ್ಗೆ ಜಾಗರೂಕರಾಗಿರಿ, ಸ್ಕ್ಯಾಮರ್ಸ್ ಪರ್ಸನಲ್ ಡೀಟೇಲ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡಬಹುದು.
5: ನಿನ್ಗೆ ಅರ್ಥ ಆಯ್ತಲ್ವಾ, ರಿಲ್ಯಾಕ್ಸ್.
4: ಆದ್ರೆ ಕಾರ್ ಗಿದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ. RBI ಹೇಳುತ್ತೆ ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
6: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಜೂನ್ 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಭಕ್ತಿಗೀತೆಗಳನ್ನು ಕೇಳೋಣ. ಮೊದಲಿಗೆ ಬಿಕೆ ಸುಮಿತ್ರಾ ಹಾಡಿರುವ ಆರ್ ಎನ್ ಜಯಗೋಪಾಲ್ ಮತ್ತು HL ಶೇಷಚಂದ್ರ ಅವರ ರಚನೆ.

0: ಇಂದಿನ ಕೃಷಿರಂಗ ಸಂಚಿಕೆ ಇಲ್ಲಿಗೆ ಮುಗಿಯಿತು. ನಾಳಿನ ಕಿಸಾನ್ವಾಣಿಯಲ್ಲಿ ಕೃಷಿ ಉಳಿಸಿ ಅಭಿಯಾನ, ಜಲ ಸಂರಕ್ಷಣೆ ಕೃಷಿಗೆ ಜೀವಾಳ, ಈ ಕುರಿತು ಕೃಷಿ ವಿಜ್ಞಾನ ಕೇಂದ್ರದ ಸಂಪರ್ಕ ರೈತರಾದ ಸುರೇಶ್ ಬಲ್ನಾಡು ಪುತ್ತೂರು ಅವರೊಂದಿಗೆ ಸಂದರ್ಶನ. ಬಳಿಕ ಕೆವಿಕೆ ಸಂಪರ್ಕ ರೈತರಾದ ಕೃಷ್ಣನಾಯಕ ಪುಣಚ ಅವರೊಡನೆ ಸಾವಯವ ಮಲ್ಲಿಗೆ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳಲಿದ್ದೀರಿ. ನಾಳೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಆಕಾಶವಾಣಿ ಮಂಗಳೂರು, ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಮೊದಲಿಗೆ ಪ್ರಕಟ.
1: ಪೋಲಿಯೋ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಆಕಾಶವಾಣಿ, ಸಮಯ ಸರಿಯಾಗಿ 7:35 ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು: ಮಾದಕ ವಸ್ತು ಪಿಡುಗಿನ ವಿರುದ್ಧದ ಅಭಿಯಾನಕ್ಕೆ ಒಗ್ಗಟ್ಟಾಗಿ ಕೈಜೋಡಿಸುವಂತೆ ನಾಗರಿಕರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆ. ನಾಳೆಯಿಂದ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರ್ನಾಟಕ ಪ್ರವಾಸ, ಬೆಂಗಳೂರಿನ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ವೆನಿಜುವೆಲಾ ಭೀಕರ ಭೂಕಂಪ.

0: ಮೃತರ ಸಂಖ್ಯೆ 589ಕ್ಕೆ ಏರಿಕೆ, ಸಂಕಷ್ಟಕ್ಕೆ ಭಾರತ ಸ್ಪಂದನೆ, ಅಗತ್ಯ ಪರಿಹಾರ ಸಾಮಗ್ರಿ ರವಾನೆ. ಯುಎಸ್ ಓಪನ್ ಬ್ಯಾಡ್ಮಿಂಟನ್, ಭಾರತದ 5 ಕ್ರೀಡಾಪಟುಗಳು ಕ್ವಾರ್ಟರ್ ಫೈನಲ್ಸ್ಗೆ ಪ್ರವೇಶ. ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಚಾಂಪಿಯನ್ಶಿಪ್, 7 ಚಿನ್ನ ಸೇರಿ 24 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಭಾರತಕ್ಕೆ ಅಗ್ರಸ್ಥಾನ. ವಾರ್ತೆಗಳ ವಿವರ. ಮಾದಕ ವಸ್ತುಗಳ ಪಿಡುಗು ರಾಷ್ಟೀಯ ಭದ್ರತೆ ಮತ್ತು ಯುವ ಪೀಳಿಗೆಯ ಭವಿಷ್ಯಕ್ಕೆ ದೊಡ್ಡ ಭೀತಿಯಾಗಿದ್ದು, ಇದರ ವಿರುದ್ದದ ಅಭಿಯಾನಕ್ಕೆ ಎಲ್ಲರೂ ಕೈಜೋಡಿಸಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದ ನಾರ್ಕೋ ಕೋಆರ್ಡಿನೇಷನ್ ಸೆಂಟರ್ ಎನ್ ಕಾರ್ಡ್ 10ನೇ ಉನ್ನತ ಮಟ್ಟದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, 2004ರಿಂದ 2014ರ ಅವಧಿಯಲ್ಲಿ 26 ಲಕ್ಷ ಕೆಜಿ ಇದ್ದ ಸಿಂಥೆಟಿಕ್ ಮಾದಕ ವಸ್ತುಗಳ ಜಪ್ತಿ ಪ್ರಮಾಣವು 2014ರಿಂದ 2026ರ ಅವಧಿಯಲ್ಲಿ 1,18,00,000 ಕೆಜಿಗೆ ಏರಿಕೆಯಾಗಿದೆ. ಇದು ಮಾದಕ ವಸ್ತು ಜಾಲದ ವಿರುದ್ದ ಸರ್ಕಾರದ ಕಟ್ಟುನಿಟ್ಟಿನ ಕ್ರಮಕ್ಕೆ ಸಾಕ್ಷಿಯಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮಾದಕ ವಸ್ತುಗಳ ಬೇಡಿಕೆ ಹಾಗೂ ಪೂರೈಕೆ ಕಡಿತ ಮತ್ತು ಪುನರ್ವಸತಿಗೆ ಒತ್ತು ನೀಡುವ ಮಾದಕ ವಸ್ತು ನಿಯಂತ್ರಣ ದೃಷ್ಟಿಕೋನ ಪತ್ರ 2026-2029 ಬಿಡುಗಡೆ ಮಾಡಿದರು. ಇದರ ಜೊತೆಗೆ ಸುಮಾರು 6,000 ಕೋಟಿ ರೂಪಾಯಿ ಮೌಲ್ಯದ 2,09,500 ಕೆಜಿಗೂ ಅಧಿಕ ಮಾದಕ ವಸ್ತುಗಳನ್ನು ನಾಶಪಡಿಸುವ ಮಾದಕ ವಸ್ತು ವಿಲೇವಾರಿ ಪಾಕ್ಷಿಕಕ್ಕೂ ಚಾಲನೆ ನೀಡಿದ ಗೃಹ ಸಚಿವರು, ಈ ಕ್ರಮವು ಮಾದಕ ವಸ್ತು ಜಾಲಗಳಿಗೆ ದೃಢ ಸಂದೇಶ ರವಾನಿಸಲಿದೆ ಎಂದರು. ನಶೆ ಮುಕ್ತ ಭಾರತ ಅಭಿಯಾನ ಸಾರ್ವಜನಿಕರ ಸಹಭಾಗಿತ್ವದೊಂದಿಗೆ ಒಂದು ಸಾಮೂಹಿಕ ಚಳುವಳಿಯಾಗಿ ಹೊರಹೊಮ್ಮಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ರಾಜ್ಯ ಸಚಿವ ಬಿಎಸ್ ವರ್ಮಾ ಅವರ ಲೇಖನವೊಂದನ್ನು ಹಂಚಿಕೊಂಡಿರುವ ಪ್ರಧಾನಿ, ಮಾದಕ ವಸ್ತು ಮುಕ್ತ ಭಾರತ ಮತ್ತು ವಿಕಸಿತ ಭಾರತವನ್ನು ನಿರ್ಮಿಸುವ ಈ ಆಂದೋಲನದಲ್ಲಿ ಪ್ರತಿಯೊಬ್ಬ ನಾಗರಿಕನು ಕೈಜೋಡಿಸಬೇಕು ಎಂದು ಕರೆ ನೀಡಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ನಾಳೆಯಿಂದ 2 ದಿನಗಳ ಕಾಲ ಕರ್ನಾಟಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಈ ಪ್ರವಾಸದ ಅಂಗವಾಗಿ ಉಪರಾಷ್ಟಪತಿಯವರು ನಾಳೆ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿರುವ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಡಿದ್ದು ಬೆಂಗಳೂರಿನಲ್ಲಿ ನಡೆಯಲಿರುವ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಭಾಗವಹಿಸಲಿದ್ದಾರೆ. ಈ ಸಮಾವೇಶವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ವೆನೆಜುವೆಲಾದಲ್ಲಿ ಸಂಭವಿಸಿದ 2 ಪ್ರಬಲ ಭೂಕಂಪಗಳಲ್ಲಿ ಮೃತಪಟ್ಟವರ ಸಂಖ್ಯೆ 589ಕ್ಕೆ ಏರಿಕೆಯಾಗಿದ್ದು, ಸುಮಾರು 3,000ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ರಾಜಧಾನಿ ಕ್ಯಾರಕಾಸ್ ಮತ್ತು ಹತ್ತಿರದ ಕರಾವಳಿ ನಗರವಾದ ಲಾ ಗ್ವೈರಾದಲ್ಲಿ ಕುಸಿದು ಬಿದ್ದಿರುವ ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಜನರನ್ನು ರಕ್ಷಿಸಲು ರಕ್ಷಣಾ ಸಿಬ್ಬಂದಿ ತೀವ್ರ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಮೊದಲು ರಿಕ್ಟರ್ ಮಾಪಕದಲ್ಲಿ 7.2 ತೀವ್ರತೆಯ ಭೂಕಂಪ ಸಂಭವಿಸಿದ್ದು, ಅದರ ಬೆನ್ನಲ್ಲೇ ಸೆಕೆಂಡುಗಳ ಅಂತರ ದಲ್ಲಿ ಮತ್ತಷ್ಟು ಪ್ರಬಲವಾದ 7.5 ತೀವ್ರತೆಯ ಭೂಕಂಪ ಸಂಭವಿಸಿದೆ. ಇವೆರಡೂ ಭೂಕಂಪನಗಳು ಭೂಮಿಯ ಮೇಲ್ಮೈಗೆ ಹತ್ತಿರದಲ್ಲೇ ಸಂಭವಿಸಿರುವುದರಿಂದ ವಿನಾಶದ ತೀವ್ರತೆ ಹೆಚ್ಚಾಗಿದೆ. ಪರಿಸ್ಥಿತಿಯನ್ನು ಎದುರಿಸಲು ದೇಶದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರಾಡ್ರಿಗಸ್ ಅವರು ತುರ್ತು ಪರಿಸ್ಥಿತಿ ಘೋಷಿಸಿದ್ದಾರೆ. ವಿಶ್ವದ ಹಲವು ದೇಶಗಳು ವೆನೆಜುವೆಲಾದ ರಕ್ಷಣಾ ಕಾರ್ಯಕ್ಕೆ ನೆರವು ನೀಡುವುದಾಗಿ ಘೋಷಿಸಿವೆ. ಭಾರತ ಸರ್ಕಾರ ಕೂಡ ಆಪರೇಷನ್ ಆಮಿಸ್ಟಾಡ್ ಮೂಲಕ ನೆರವು ನೀಡಲು ಮುಂದಾಗಿದೆ. ಈ ಕಾರ್ಯಾಚರಣೆಯಡಿಯಲ್ಲಿ ಭಾರತೀಯ ವಾಯುಸೇನೆಯ 2 ಎಂಸಿಸಿ C-17 ವಿಮಾನಗಳು ಅಗತ್ಯ ಪರಿಹಾರ ಸಾಮಗ್ರಿಗಳೊಂದಿಗೆ ಇಂದು ವೆನೆಜುವೆಲಾಕ್ಕೆ ಪ್ರಯಾಣ ಬೆಳೆಸಿವೆ. ಈ ತುರ್ತು ನೆರವು ಕಾರ್ಯಾಚರಣೆಯು ಭಾರತೀಯ ಸೇನೆಯ ತಾತ್ಕಾಲಿಕ ಆಸ್ಪತ್ರೆ ಘಟಕ ಮತ್ತು 2 ಭೀಷ್ಮ ಕ್ಯೂಬ್ಸ್ ಒಳಗೊಂಡಂತೆ 35 ಟನ್ಗೂ ಹೆಚ್ಚು ಪರಿಹಾರ ಸಾಮಗ್ರಿಗಳು, ಔಷಧಗಳು ಹಾಗೂ ವೈದ್ಯಕೀಯ ಉಪಕರಣಗಳನ್ನು ಒಳಗೊಂಡಿದೆ. ಕಷ್ಟದ ಸಮಯದಲ್ಲಿ ಭಾರತವು ತೋರಿರುವ ಸಹಾಯ ಹಸ್ತಕ್ಕೆ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರಾಡ್ರಿಗಸ್ ಕೃತಜ್ಞತೆ ಸಲ್ಲಿಸಿದ್ದಾರೆ. ದುರಂತದ ಬಗ್ಗೆ ಸಂತಾಪ ಸೂಚಿಸಿ ಪರಿಹಾರ ಕಾರ್ಯಗಳಿಗೆ ಅಗತ್ಯವಿರುವ ಎಲ್ಲಾ ಬೆಂಬಲವನ್ನು ನೀಡಲು ಭಾರತ ಸಿದ್ದವಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದ ಸಂದೇಶವನ್ನು ಉಲ್ಲೇಖಿಸಿರುವ ಅಧ್ಯಕ್ಷರು, ಅಂತಾರಾಷ್ಟೀಯ ಮಟ್ಟದಲ್ಲಿ ವ್ಯಕ್ತವಾಗುತ್ತಿರುವ ಬೆಂಬಲವನ್ನು ಶ್ಲಾಘಿಸಿದ್ದಾರೆ ಹಾಗೂ ಭಾರತದ ಈ ಸಹೋದರತ್ವದ ಮನೋಭಾವಕ್ಕೆ ವೆನೆಜುವೆಲಾ ಪರವಾಗಿ ಧನ್ಯವಾದ ಅರ್ಪಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಭಾರತ ಮತ್ತು ಜಪಾನ್ ನಡುವಿನ 16ನೇ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಲು ಜಪಾನ್ ಪ್ರಧಾನಮಂತ್ರಿ ಸುನಾಯೆ ತಕೈಚಿಯವರು 1-3 ನವದೆಹಲಿ

0: ವಿನ 16ನೇ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಲು ಜಪಾನ್ ಪ್ರಧಾನಮಂತ್ರಿ ಸುನಾಯೆ ತಕೈಚಿಯವರು ಜುಲೈ 1-3ರವರೆಗೆ ನವದೆಹಲಿಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಈ ಶೃಂಗಸಭೆಯು ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸಲು ಹಾಗೂ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಲು ಉತ್ತಮ ಅವಕಾಶವನ್ನು ಕಲ್ಪಿಸಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಸಾರ್ವಜನಿಕ ಆರೋಗ್ಯ ಮತ್ತು ಗ್ರಾಹಕರ ಸುರಕ್ಷತೆಯನ್ನು ಕಾಯ್ದುಕೊಳ್ಳುವ ಜೊತೆಯಲ್ಲೇ ಉದ್ಯಮ ಸ್ನೇಹಿ ವಾತಾವರಣವನ್ನು ಉತ್ತೇಜಿಸಲು ಕೇಂದ್ರ ಸರ್ಕಾರವು ಆರೋಗ್ಯ ಕ್ಷೇತ್ರದಲ್ಲಿ ಜನ ವಿಶ್ವಾಸ ಕಾಯ್ದೆ ಸುಧಾರಣೆಗಳನ್ನು ಜಾರಿಗೆ ತಂದಿದೆ. ಇದರ ಅಡಿಯಲ್ಲಿ ಔಷಧಗಳು ಮತ್ತು ಸೌಂದರ್ಯವರ್ಧಕಗಳ ಕಾಯ್ದೆ 1940 ಹಾಗೂ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006 ಅನ್ವಯ ಬರುವ ಸಣ್ಣ ಪುಟ್ಟ ಅಪರಾಧಗಳನ್ನು ತರ್ಕಬದ್ದಗೊಳಿಸಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಈ ಸುಧಾರಣೆಗಳ ಭಾಗವಾಗಿ ಜಾಹೀರಾತುಗಳಿಗಾಗಿ ಸರ್ಕಾರಿ ವಿಶ್ಲೇಷಕರ ವರದಿ ಬಳಸುವುದಕ್ಕೆ ವಿಧಿಸಲಾಗುತ್ತಿದ್ದ ದಂಡದ ನಿಬಂಧನೆಯನ್ನು ಕೈಬಿಡಲಾಗಿದೆ. ಕೃತಕ ಬುದ್ದಿಮತ್ತೆ, ಪರಮಾಣು, ಬಾಹ್ಯಾಕಾಶ ಮತ್ತು ಕ್ವಾಂಟಮ್ ತಂತ್ರಜ್ಞಾನಗಳು ಭವಿಷ್ಯದ ಪ್ರಗತಿ ಹಾಗೂ ಜಾಗತಿಕ ಸ್ಪರ್ಧಾತ್ಮಕತೆಯನ್ನು ನಿರ್ಧರಿಸಲಿವೆ ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಮಾಧ್ಯಮ ಸಂವಾದದಲ್ಲಿ ಮಾತನಾಡಿದ ಅವರು, ಮುಂಚೂಣಿ ತಂತ್ರಜ್ಞಾನಗಳಲ್ಲಿ ಭಾರತವು ಪ್ರಮುಖ ಶಕ್ತಿಯಾಗಿ ಹೊರಹೊಮ್ಮುತ್ತಿದೆ ಎಂದರು. ಲಂಡನ್ನಲ್ಲಿ ನಡೆದ ವಾರ್ಷಿಕ ಯುಕೆ ಭಾರತ ಪ್ರಶಸ್ತಿಗಳು 2026 ಕಾರ್ಯಕ್ರಮದಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರಿಗೆ ಯುಕೆ ಭಾರತ ಬಾಂಧವ್ಯವನ್ನು ಉನ್ನತೀಕರಿಸುವಲ್ಲಿ ತೋರಿದ ಅಸಾಧಾರಣ ನಾಯಕತ್ವಕ್ಕಾಗಿ ವಿಶೇಷ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಈ ಕುರಿತು ಇಂದು ಸಾಮಾಜಿಕ ಮಾಧ್ಯಮದ ಪೋಸ್ಟ್ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಭಾರತ ಯುಕೆ ಸಂಬಂಧಗಳನ್ನು ಬಲಪಡಿಸುತ್ತಿರುವ ಸರ್ಕಾರಗಳು, ವ್ಯವಹಾರಗಳು, ಶಿಕ್ಷಣ ತಜ್ಞರು, ಸಾಂಸ್ಕೃತಿಕ ಕ್ಷೇತ್ರ ಮತ್ತು ಅನಿವಾಸಿ ಭಾರತೀಯ ಸಮುದಾಯದಾದ್ಯಂತ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿರುವವರಿಗೆ ಈ ಮನ್ನಣೆ ಸಲ್ಲುತ್ತದೆ ಎಂದು ಹೇಳಿದ್ದಾರೆ. ಕ್ಯಾಲಿಫೋರ್ನಿಯಾದ ಫುಲ್ಲರ್ಟನ್ನಲ್ಲಿ ನಡೆಯುತ್ತಿರುವ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ 5 ಕ್ರೀಡಾಪಟುಗಳು ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಪ್ರಮುಖವಾಗಿ ಭಾರತದ ರೌನಕ್ ಚೌಹಾನ್ ವಿಶ್ವದ 6ನೇ ಶ್ರೇಯಾಂಕಿತ ಮತ್ತು ಪುರುಷರ ಸಿಂಗಲ್ಸ್ ಅಗ್ರಶ್ರೇಯಾಂಕಿತ ಆಟಗಾರ ಚೀನಾ ತೈಪೇಯ ಚೌಟಿಯಾನ್ ಚೆನ್ ವಿರುದ್ದ 21-17, 26-24 ನೇರ ಸೆಟ್ಗಳ ಅಂತರದಲ್ಲಿ ಗೆಲುವು ಸಾಧಿಸಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಈ ಮೂಲಕ ಟೂರ್ನಿಯ ಅತಿದೊಡ್ಡ ಅಚ್ಚರಿ ಮೂಡಿಸಿದ್ದಾರೆ. ಇನ್ನು ಪುರುಷರ ಸಿಂಗಲ್ಸ್ ವಿಭಾಗದಲ್ಲೇ ಭಾರತದ ಕಿಡಂಬಿ ಶ್ರೀಕಾಂತ್ ಮಲೇಷಿಯಾದ ಲೀ ಜಿ ಜಿಯಾ ವಿರುದ್ದ ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಗೆಲುವು ದಾಖಲಿಸಿದರು. ಮಹಿಳಾ ಸಿಂಗಲ್ಸ್ನಲ್ಲಿ ತಾನ್ವಿ ಶರ್ಮಾ, ರಕ್ಷಿತಾ ಸ್ತ್ರೀ ಮತ್ತು ದೇವಿಕಾ ಸಿಹಾಗ್ ಅಂತಿಮ 8 ಘಟ್ಟ ಪ್ರವೇಶಿಸಿದರು. ಜರ್ಮನಿಯಲ್ಲಿ ನಡೆದ ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ಶೂಟರ್ಗಳು 7 ಚಿನ್ನ, 8 ಬೆಳ್ಳಿ ಮತ್ತು 9 ಕಂಚು ಸೇರಿದಂತೆ ಒಟ್ಟು 24 ಪದಕಗಳನ್ನು ಜಯಿಸಿ ಪದಕ ಪಟ್ಟಿಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಭಾರತದ ಪರವಾಗಿ ಮಹಿಳೆಯರ 10 ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಸೇಜಲ್ ಕಾಂಬ್ಳೆ, ಪುರುಷರ 25 ಮೀಟರ್ ರ್ಯಾಪಿಡ್ ಫೈರ್ ಪಿಸ್ತೂಲ್ನಲ್ಲಿ ಸಮೀರ್, ಪುರುಷರ 50 ಮೀಟರ್ ರೈಫಲ್ 3 ಪೊಸಿಷನ್ಸ್ ವಿಭಾಗದಲ್ಲಿ ರೋಹಿತ್ ಕನ್ಯಾನ್ ಮತ್ತು ಪುರುಷರ 10 ಮೀಡಕ್ ಏರ್ ರೈಫಲ್ನಲ್ಲಿ ಪ್ರೀತಮ್ ಕೇಂದ್ರೆ ವೈಯಕ್ತಿಕ ವಿಭಾಗದಲ್ಲಿ ಚಿನ್ನದ ಪದಕ ಮುಡಿಗೇರಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಸೇಜಲ್ ವಂಶಿಕ ಮತ್ತು ನವ್ಯಾ ಬಿಷ್ಣೋಯ್ ಅವರನ್ನೊಳಗೊಂಡ ಮಹಿಳಾ ತಂಡವು ತಂಡ ವಿಭಾಗದಲ್ಲಿ ಸ್ವರ್ಣ ಪದಕ ತಂದುಕೊಟ್ಟಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾದಕ ವಸ್ತು ಪಿಡುಗಿನ ವಿರುದ್ದದ ಅಭಿಯಾನಕ್ಕೆ ಒಗ್ಗಟ್ಟಾಗಿ ಕೈಜೋಡಿಸುವಂತೆ ನಾಗರಿಕರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆ. ನಾಳೆಯಿಂದ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರ್ನಾಟಕ ಪ್ರವಾಸ, ಬೆಂಗಳೂರಿನ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ವೆನಿಜುವೆಲಾ ಭೀಕರ ಭೂಕಂಪ, ಮೃತರ ಸಂಖ್ಯೆ 589ಕ್ಕೆ ಏರಿಕೆ, ಸಂಕಷ್ಟಕ್ಕೆ ಭಾರತ ಸ್ಪಂದನೆ, ಅಗತ್ಯ ಪರಿಹಾರ ಸಾಮಗ್ರಿ ರವಾನೆ. ಯುಎಸ್ ಓಪನ್ ಬ್ಯಾಡ್ಮಿಂಟನ್, ಭಾರತದ 5 ಕ್ರೀಡಾಪಟುಗಳು ಕ್ವಾರ್ಟರ್ ಫೈನಲ್ಸ್ಗೆ ಪ್ರವೇಶ. ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಚಾಂಪಿಯನ್ಶಿಪ್, 7 ಚಿನ್ನ ಸೇರಿ 24 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಭಾರತಕ್ಕೆ ಅಗ್ರಸ್ಥಾನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರದ ಪ್ರಸಾರ. ಸಮಯ 7:45:45. ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ನಗೀನಾ ಚಿತ್ರದ ಗೀತೆ. ಆನಂದ್ ಬಕ್ಷಿ ಅವರ ಸಾಹಿತ್ಯಕ್ಕೆ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಸ್ವರ ಸಂಯೋಜಿಸಿದ್ದಾರೆ. ಗಾಯಕಿ ಲತಾ ಮಂಗೇಶ್ಕರ್.

ಮುಂದೆ ಕೇಳಿ ಅಲ್ಕಾ ಯಾಜ್ಞಿಕ್ ಮತ್ತು ವಿನೋದ್ ರಾಥೋಡ್ ಹಾಡಿರುವ ಜೀತ್ ಚಿತ್ರದ ಗೀತೆ. ಸಮೀರ್ ಅವರ ರಚನೆಗೆ ನದೀಮ್ ಶ್ರವಣ್ಣವರ ಸಂಗೀತವಿದೆ.

0: ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ.
1: ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿಯು 50ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಸುಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ವಾರದ ಅತಿಥಿ ನೆನಪುಗಳ ಸವಿಗಂಪು ಸಾಧಕರ ಮಾತಿನ ಪೂರಣದ ಸೊಂಪು. ಈ ವಾರದ ಅತಿಥಿಯಾಗಿ ತಮ್ಮ ಮಾತಿನ ಮಂಟಪ ಕಟ್ಟುವವರು ಕರಾವಳಿಯ ಹೆಮ್ಮೆಯ ಖ್ಯಾತ ಲೆಕ್ಕ ಪರಿಶೋಧಕರು, ಎಂಎಸ್ಎಂಇ ಮಾರ್ಗದರ್ಶಕರು ಹಾಗೂ ನೂರಾರು ಉದ್ಯಮಿಗಳಿಗೆ ಪ್ರೇರಣಾ ಶಕ್ತಿಯಾದವರು ಸಿಎ ಎಸ್ಎಸ್ ನಾಯಕ್. ಆ ನೆನಪಿನ ಪಯಣಕ್ಕೆ ಸಾಥ್ ನೀಡಲಿದ್ದಾರೆ ಸೂರ್ಯನಾರಾಯಣ ಭಟ್ ಪಿಎಸ್. ಬನ್ನಿ ಸಿಎ ಎಸ್ಎಸ್ ನಾಯಕ್ ಅವರ ಮಾತಿನ ಅರಮನೆಗೆ.
2: ಈಗ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸಿಎ ಎಸ್ಎಸ್ ನಾಯಕ್ ಅವರು. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಸಿಎ ಎಸ್ಎಸ್ ನಾಯಕ್ ಅವರು

0: ನಮ್ಮ ಮಂಗಳೂರಿನ ಪ್ರಸಿದ್ಧ ಚಾರ್ಟೆಡ್ ಅಕೌಂಟೆಂಟ್. ಮಂಗಳೂರಿನ ಪ್ರಸಿದ್ಧ ಎಕ್ಸ್ಪರ್ಟ್ ಕೋಚಿಂಗ್ ಕ್ಲಾಸಸ್ ಅಂತ ಹೇಳಿ ಏನು ಈಗ ಇದೆ ಅದರ ಆರಂಭಿಕ ಪ್ರವರ್ತಕರು ಕೂಡ ಆಗಿದ್ದಾರೆ ಅವರು. ಅದರ ಜೊತೆಗೆ ಇತ್ತೀಚಿನ ವರ್ಷಗಳಲ್ಲಿ ಅವರು MSME ಅಥವಾ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ ನಾವೇನು ಹೇಳ್ತೇವೆ ಅದರಲ್ಲಿ ಅವರು ಮೆಂಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರಿಗೆ KBL ನಿಟ್ಟೆಯ ಲೈಫ್ ಟೈಮ್ ಅವಾರ್ಡ್, ಹಾಗೆ ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್ನವರು ಏನು ಪ್ರಶಸ್ತಿ ಕೊಡ್ತಾರೆ ಆ ಲೈಫ್ ಟೈಮ್ ಅಚೀವರ್ ಅನ್ನುವಂಥ ಅವಾರ್ಡ್ ಕೂಡ ಅವರಿಗೆ ಸಿಕ್ಕಿದೆ. ಹಾಗೆ ಅವರು ICAI ಇದರ ಅಧ್ಯಕ್ಷರಾಗಿ ಕೂಡ ಹಿಂದೆ ಮಂಗಳೂರು ವಿಭಾಗದ ಗೋಲ್ಡನ್ ಜುಬ್ಲಿ ಟೈಮಲ್ಲಿ ಕೆಲಸ ಮಾಡಿದ್ದಾರೆ. ಹಾಗೆ ICAI ನ್ಯೂ ಡೆಲ್ಲಿಯ ಮಾಸ್ಟರ್ ಟ್ರೈನರ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ನಮಸ್ಕಾರ SS ನಾಯಕ್ ಅವರೇ.
1: ನಮಸ್ಕಾರ
0: SS ನಾಯಕ್ ಅವರೇ. ಮೊದಲು ನೀವು ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ ಆಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದವರು, ಈಗ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ. ಈಗ ಈ ಚಾರ್ಟೆಡ್ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದವರು ಈ MSME ಒಂದು ಮೆಂಟರ್ ಆಗಿ ಕೆಲಸ ಮಾಡಲಿಕ್ಕೆ ಏನು ಕಾರಣ ಸರ್?
1: ನೋಡಿ, CA ಅಂತ ಹೇಳಿದರೆ ಹೆಚ್ಚಿನವರ ತಲೆಯಲ್ಲಿ ಏನಂದರೆ CA ಪಾಸ್ ಆಗೋದು ತುಂಬ ಕಷ್ಟ.
0: ಹೌದು,
1: ಅದು ನಿಜ ಕೂಡ ಹೌದು. ಅದಕ್ಕೆ ಅವರು CA ಅಂದರೆ ಕಮ್ ಎಗೈನ್ ಅಂತ ಮುಂಚೆ ಹೇಳ್ತಿದ್ರು.
0: ಅದು ಸರಿ.
1: ಸೊ ಆ ಕಮ್ ಎಗೈನ್ ಅನ್ನೋದು ವ್ಯಾಖ್ಯಾನವನ್ನು ಚೇಂಜ್ ಮಾಡಿ ನಾವು ಕಮೆಂಡೇಬಲ್ ಅಚೀವರ್ ಆಗಿ ಹೇಗೆ ಪರಿವರ್ತನೆ ಮಾಡಬಹುದು ಅಂತೇಳಿ ನಾನು ಒಂದು ನಿಟ್ಟಿನಲ್ಲಿ ಆಲೋಚನೆ ಮಾಡಿದೆ. ನನ್ನ BCOM ವಿದ್ಯಾಭ್ಯಾಸ ಮಂಗಳೂರು ಯೂನಿವರ್ಸಿಟಿದು ಫಸ್ಟ್ ಬ್ಯಾಚ್ ಮಂಡರ್ಕಸ್ ಕಾಲೇಜ್ ಕುಂದಾಪುರ. ಅದಾದ ಕೂಡಲೇ ನಾನು ಮುಂಬೈಗೆ ಹೋಗಿ ಅಲ್ಲಿ ಡೇ ಟೈಮ್ನಲ್ಲಿ CA ವ್ಯಾಸಂಗ ಮಾಡಿ ಈವ್ನಿಂಗ್ ಕಾಲೇಜ್ನಲ್ಲಿ LLB ಕೂಡ ಮುಂಬೈ ಯೂನಿವರ್ಸಿಟಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೆ. 3 ವರ್ಷ ನಾನಲ್ಲಿ ಆರ್ಟಿಕಲ್ಶಿಪ್ ಮುಗಿದ ಕೂಡಲೇ ನಾನು ಮಂಗಳೂರಿಗೆ ಬಂದೆ. ಮಂಗಳೂರಿಗೆ ಬಂದ ಕೂಡಲೇ CA ಫೈನಲ್ ಒಂದು ಗ್ರೂಪ್ ನಾನು ಆವಾಗ ಪಾಸ್ ಆಗಿದ್ದೆ. ಇನ್ನೊಂದು ಗ್ರೂಪ್ ಎಕ್ಸಾಮ್ ಕೊಡುವ ಮುಂಚೆಯೇ CAಗೆ ಒಂದು ಕೋಚಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡಿದೆ. ಹೌದು,
0: ಹೇಳಿದ್ರೆ CAಗೆ ನೀವು ಪೂರ್ತಿ ಆಗುವ ಮೊದಲೇ ನೀವು ಕೋಚಿಂಗ್ ಶುರು ಮಾಡಿ.
1: ಹೌದು.
0: ಎಷ್ಟು ಯಾಕೆ CAಗೆ ಕೋಚಿಂಗ್ ಬೇಕು ಅಂತ?
1: CA ಕೋಚಿಂಗ್ ಅಂದ್ರೆ ಇಲ್ಲಿ ಪ್ರಾಬ್ಲಮ್ ಅಂತ ಹೇಳಿದ್ರೆ ದೊಡ್ಡ ಸಿಟಿ ಬಿಟ್ಟು ಬೇರೆ ಕಡೆಯಲ್ಲಿ CA ಬಗ್ಗೆ ಅಷ್ಟು ಒಂದು ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಅದಕ್ಕೆ ಒಂದು ಪೂರಕವಾದ ವಾತಾವರಣ ಮತ್ತು ಎಷ್ಟು ಮೇಧಾವಿಗಳಿದ್ದರೂ ಅವರಿಗೆ ಸರಿಯಾದ ಒಂದು ಕೋಚಿಂಗ್ ಇದ್ದರೆ ಮಾತ್ರ ಅವರು ಅದರಲ್ಲಿ ಒಂದು ಯಶಸ್ಸು ಗಳಿಸಲಿಕ್ಕೆ ಸಾಧ್ಯ ಉಂಟು. ಇಲ್ಲಿ ಕೂಡ ಮೇಧಾವಿಗಳು ಇದ್ದಾರೆ ಮಾತ್ರ ಅವರಿಗೆ ಅದರ ಬಗ್ಗೆ ಒಂದು ಸ್ವಲ್ಪ ಏನು ಹೇಳ್ತಾರೆ ಪೂರಕವಾದ ವಾತಾವರಣ ಅದಕ್ಕೆ ಸರಿಯಾಗಿ ಒಂದು ಯಾವ ಮಾರ್ಗದಲ್ಲಿ ಹೋದರೆ ಅದು ಅವರು ಸಕ್ಸಸ್ ಆಗ್ಬೋದು ಅದರ ಬಗ್ಗೆ ಸ್ವಲ್ಪ ಕೊರತೆ ಇತ್ತು. ಅದನ್ನು ಹೋಗಲಾಡಿಸಲಿಕ್ಕೆ ನಾನು ಬಾಂಬೆಯಲ್ಲಿರುವಾಗ ಅಲ್ಲಿ ಕೋಚಿಂಗ್ ಎಲ್ಲ ತಗೊಳ್ತಾ ಇದ್ದೆ CAಗೆ. ಅದೇ ಐಡಿಯಾವನ್ನು ಇಲ್ಲಿ ನಾನು ಪ್ರಾರಂಭ ಮಾಡಿದೆ.
0: ಇಲ್ಲಿ ಮಾಡುವಾಗ ನಿಮಗೆ ಅದಕ್ಕೆ ಒಳ್ಳೆಯ ಒಂದು ಪ್ರತಿಕ್ರಿಯೆ ಜನರಿಂದ ಸಿಕ್ಕಿದೆ?
1: ಇಲ್ಲಿಂದ ಪ್ರತಿಕ್ರಿಯೆ ಅಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಫಸ್ಟ್ ಬ್ಯಾಚಲ್ಲಿ 44 ಜನ ಸ್ಟೂಡೆಂಟ್ ಫುಲ್. ನಾನು ಇಲ್ಲಿ 8 ಸಬ್ಜೆಕ್ಟ್ ಇಂಟರ್ ಮತ್ತು ಫೈನಲ್ ತಗೊಳ್ತಿದ್ದೆ. ಮತ್ತು ನನ್ನ ಬ್ರದರ್ ನರೇಂದ್ರ ನಾಯಕ್ ಅವರು BE ಮುಗಿಸಿ ಬಂದಿದ್ದರು. ಅವರು NITK ಆವಾಗ ಒಂದು ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದರು. ಅವರು ಮ್ಯಾಥಮೆಟಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಆಪರೇಷನ್ ರಿಸರ್ಚ್ ಈ 3 ಸಬ್ಜೆಕ್ಟ್ CA ಅವರಿಗೆ ಕಲಿಸ್ತಾ ಇದ್ದರು. ಮತ್ತು ಒಬ್ಬರು ಸತೀಶ್ ಪೇ ಅಂತ ಕಂಪ್ಯೂಟರ್ ಇಂಜಿನಿಯರ್, ಅವರು ಸಿಸ್ಟಮ್ ಅನಾಲಿಸಿಸ್ ಆ್ಯಂಡ್ ಡಾಟಾ ಪ್ರೊಸೆಸಿಂಗ್ ಅಂತ CA ಫೈನಲಿ ಕ್ಲಾಸ್ ತಗೊಳ್ತಾ ಇದ್ದರು. ಪ್ರಥಮ ಪ್ರಯತ್ನದಲ್ಲಿಯೇ ಆಲ್ ಓವರ್ ಇಂಡಿಯಾ 5-6% ರಿಸಲ್ಟ್ ಆದ ನಮ್ಮದರಲ್ಲಿ 40-50% ರಿಸಲ್ಟ್. 1986 December 29th ನಮ್ಮದು ಎಕ್ಸ್ಪರ್ಟ್ ಡೇ. ಆ ದಿನ ಪ್ರಥಮ ಕ್ಲಾಸನ್ನು ನಾವು ಪ್ರಾರಂಭ ಮಾಡಿದ್ವಿ. ವಿದಿನ್ ಎ ಶಾರ್ಟ್ ಸ್ಪ್ಯಾನ್ ಆಫ್ 5 years 48 ಆಲ್ ಇಂಡಿಯಾ ರ್ಯಾಂಕ್ ಇನ್ CA ಇಂಟರ್ ಆ್ಯಂಡ್ ಫೈನಲ್. ಮತ್ತು 400 ಜನರು ಕೂಡ CA ಪಾಸ್ ಆಗಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆಯಿಂದ ಹೇಳ್ಬೋದು.
0: ಹಾಗಿದ್ರೆ ಈ ಎಕ್ಸ್ಪರ್ಟ್ ಅನ್ನುವಂಥ ಹೆಸರು ನೀವು ಕೊಟ್ಟದ್ದು ಮೊದಲಿಗೆ ಇದಕ್ಕ?
1: ಹೌದು, ಜಾಯಿನ್ ಎಕ್ಸ್ಪರ್ಟ್ ಆ್ಯಂಡ್ BN ಎಕ್ಸ್ಪರ್ಟ್ ಅಂತ ನಮ್ಮ ಟ್ಯಾಗ್ ಲೈನೇ ಅದು. ಆಮೇಲೆ ಏನಾಯ್ತು, ಅವಾಗ ವೀರಪ್ಪ ಮೊಯ್ಲಿ ಅವರು ನಮ್ಮ ಮುಖ್ಯಮಂತ್ರಿ ಆದ ಕೂಡಲೇ ಅವರು CET ಇಂಟ್ರೊಡ್ಯೂಸ್ ಮಾಡಿದರು. ಆವಾಗ ನಮ್ಮ ಬ್ರದರ್ ನರೇಂದ್ರ ನಾಯ್ಕ್ ಅವರು, ಅವರು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್, ಸೈನ್ಸ್ ಬ್ಯಾಕ್ಗ್ರೌಂಡ್ ಆದ್ದರಿಂದ ಅವರು ಅದನ್ನು ಕಂಟಿನ್ಯೂ ಮಾಡಿ PUC PCMB PUC PCMC PCMS ಮತ್ತು CET ಕೋಚಿಂಗ್ ಕೊಡಲಿಕ್ಕೆ ಪ್ರಾರಂಭ ಮಾಡಿದರು. ಅಲ್ಲಿಂದ ಅವರು ಈ ಎಕ್ಸ್ಪರ್ಟ್ ಅನ್ನು ಸಂಸ್ಥೆಯನ್ನು ಅವರ ನೇತೃತ್ವದಲ್ಲಿ ಬೆಳೆಸಿದರು. ನಾನು ನನ್ನ ಪ್ರೊಫೆಷನಿಗೆ ಕಂಟಿನ್ಯೂ ಮಾಡಿದೆ.
0: ಈಗ ಇಷ್ಟೆಲ್ಲ ನೀವಿಬ್ಬರು ಕೂಡ ಸಹೋದರರು ಬೇರೆ ಬೇರೆ ಫೀಲ್ಡ್ಗಳಲ್ಲಿದ್ದರೂ ಕೂಡ ಇದರಲ್ಲಿ ಅಚೀವ್ ಮಾಡಿದ್ದೀರಿ. ಇದ್ರ ಬಗ್ಗೆ ನಾವು ಮಾತಾಡುವಾಗ ಸಾಮಾನ್ಯವಾಗಿ ನಮ್ಮ ಬಾಲ್ಯದ ಒಂದು ಬೇರೆ ಬೇರೆ ರೀತಿಯ ಪ್ರೇರಣೆಗಳು ನಮಗೆ ಇದಕ್ಕೆ ಬರ್ತವೆ. ನಿಮ್ಮ ಬಾಲ್ಯ, ನಿಮ್ಮ ಮನೆ ಇದೆಲ್ಲ ಎಲ್ಲಿ ಮತ್ತು ಹೇಗಿತ್ತು?
1: ನನ್ನ ಹೆಸರು SS ನಾಯಕ್ ಅಂದರೆ ಸಾಸ್ತಾನ ಶಾಂತಾರಾಮ್ ನಾಯಕ್. ನಮ್ಮದು ಊರು ಕೋಟದ ಹತ್ರ ಸಾಸ್ತಾನ. ನಾನು ಬಹಳ ಒಂದು ಹೆಮ್ಮೆ ಅಂತ ಹೇಳಿದ್ರೆ ಕೋಟ ವಿವೇಕ ಜೂನಿಯರ್ ಕಾಲೇಜ್, ನಮ್ಮ ಶಿವರಾಮ್ ಕಾರಂತರ ಊರು, ಅಲ್ಲಿ ನಾನು PUC ಮಾಡಿದೆ. ಚೇತನ ಹೈಸ್ಕೂಲ್ ಅಂಗಾರಗಟ್ಟೆಯಲ್ಲಿ ನಾನು ಹೈಸ್ಕೂಲ್ ಮಾಡಿದೆ. ಆಮೇಲೆ ಭಂಡಾರ್ಕಸ್ ಕಾಲೇಜ್, ಮಣಿಪಾಲ್ ಅಕಾಡೆಮಿ, ಒಂದು ಶ್ರೇಷ್ಠ ಕಾಲೇಜ್, ಅಲ್ಲಿ ನಾನು BCOM ಮಾಡಿದೆ. ಮಂಗಳೂರು ಯೂನಿವರ್ಸಿಟಿ

0: ಟಿ ಫಸ್ಟ್ ಬ್ಯಾಚ್.
1: ಸರಿ, ನಿಮ್ಮ ಮನೆ ಬಗ್ಗೆ ಹೇಳಿದ್ರೆ ನೀವು ಎಷ್ಟು ಜನ ಮಕ್ಕಳು? ಮತ್ತೆ
0: ನಾವು ನಮ್ಮ ತಂದೆ ತಾಯಿ ಮತ್ತೆ 8 ಜನ ಮಕ್ಕಳು, 4 ಜನ ಹೆಣ್ಣು ಮಕ್ಕಳು, 4 ಜನ ಗಂಡು ಮಕ್ಕಳು. ಅದರಲ್ಲಿ 4 ಜನ ಹೆಣ್ಣು ಮಕ್ಕಳು ಅವರು ಬೇರೆ ಬೇರೆ ಕಡೆಯಲ್ಲಿ ಇದ್ದಾರೆ, ಎಲ್ಲ ಅವರು ಮದುವೆ ಆಗಿ ಎಲ್ಲ ಹೌಸ್ ವೈಫ್ಸ್. ಮತ್ತು 4 ಜನ ನಾವು ಗಂಡು ಮಕ್ಕಳು. ನನ್ನ ದೊಡ್ಡ ಅಣ್ಣ ಅವರು ಇಂಡಿಯನ್ ನೇವಿಯಲ್ಲಿ ಕೆಲಸ ಮಾಡ್ತಿದ್ರು. ಆಮೇಲೆ ಇನ್ನೊಬ್ರು SL ನಾಯಕ್ ಅಂತ, ಅವರು ಮುಂಚೆ ಬಾಂಬೆಯಲ್ಲಿದ್ದರೆ ಕಮರ್ಷಿಯಲ್ ಅಕೌಂಟೆಂಟ್ ಆಗಿ ಮಂಗಳೂರಿನಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ. ಮೂರನೆಯವ ನಾನು. ನಾನು ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಕಳೆದ 37 ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ನಮ್ಮದು ಕಚೇರಿ ಮಂಗಳೂರು, ಬೆಂಗಳೂರು ಮತ್ತು ಉಡುಪಿಯಲ್ಲಿದೆ. ಅದೇ ರೀತಿ 4ನೇಯವರು ನಮ್ಮ ನರೇಂದ್ರ ನಾಯ್ಕ್, ಈಗ ಎಕ್ಸ್ಪರ್ಟ್ ಶಿಕ್ಷಣ ಸಂಸ್ಥೆಯ ಚೇರ್ಮನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ.
1: ಈಗ ಯಾರಿಗೆ ಆದರೂ ಕೂಡ ತಮ್ಮ ಬಾಲ್ಯ ಅಂತ ಹೇಳುವಾಗ ತಮ್ಮ ಪ್ರಾಥಮಿಕ ಶಾಲೆಯ ಬಗ್ಗೆ ನಮ್ಮ ಹೆಚ್ಚು ಸುಂದರ ನೆನಪುಗಳಿರ್ತವೆ. ಕೆಲವೆಲ್ಲ ನಮ್ಮ ಮುಂದಿನ ಅಚೀವ್ಮೆಂಟ್ ಅಥವಾ ಸಾಧನೆಗೆ ಪ್ರೇರಣೆ ಕೂಡ ಅಲ್ಲಿಂದಲೇ ಬರ್ತದೆ. ನಿಮ್ಮ ಶಾಲೆ ಇದರ ಬಗ್ಗೆ ಸ್ವಲ್ಪ ಹೇಳ್ಬೋದಾ?
0: ಪ್ರೈಮರಿ ಸ್ಕೂಲ್ ಫಸ್ಟಿಗೆ ಸೈಂಟ್ ಆಂಟೋನಿ ಅಯ್ಯರ್ ಪ್ರೈಮರಿ ಸ್ಕೂಲ್, ನಮ್ಮ ಮನೆಗೆ ತಾಗಿ ಇಗರ್ಜಿ ಶಾಲೆ ಅಂತ ಹೇಳುದು. ಮಧ್ಯೆ ಒಂದು ಗೋಡೆ ಮಾತ್ರ, 5ನೇ ಕ್ಲಾಸ್ವರೆಗೆ ಅಲ್ಲಿ ಕಲ್ತದ್ದು. ಆಮೇಲೆ 6th 7th ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಣ್ಮಿ, ಅಲ್ಲಿ ಕಲ್ತದ್ದು.
1: ಅದೆಷ್ಟು ದೂರ?
0: ಅದು ಜಸ್ಟ್ 1 ಕಿಲೋಮೀಟರ್ ನಡ್ಕೊಂಡು ಹೋಗ್ತಿತ್ತು ಬರ್ತಿದ್ದು. ಆಮೇಲೆ ಬಹಳ ನನಗೆ ಒಂದು ಪರಿಪೂರ್ಣ ವ್ಯಕ್ತಿತ್ವ ಸಿಕ್ಕಿದಂದ್ರೆ ಚೇತನ ಹೈಸ್ಕೂಲ್ ಅಂಗಾರಕಟ್ಟೆ, 1st PUC 2nd PUC ವಿವೇಕ ಜೂನಿಯರ್ ಕಾಲೇಜ್ ಕೋಟ. ಆಮೇಲೆ ಬಂಡರ್ಕರ್ಸ್ನಲ್ಲಿ ನಾನು BCOM ಕಂಟಿನ್ಯೂ ಮಾಡಿದೆ. ಆವಾಗ ಕೂಡ ನನಗೆ CA ಬಗ್ಗೆ ಏನೂ ಐಡಿಯಾ ಇರಲಿಲ್ಲ. CA ಮಾಡುವ ಐಡಿಯಾ ಬಂದದೆ ನಮ್ಮದು BCOM ಆದಮೇಲೆ. BCOMನಲ್ಲಿ 69% ಆಫ್ ದಿ 10th ರ್ಯಾಂಕ್ ಇನ್ ಯೂನಿವರ್ಸಿಟಿ, ನನಗೆ 68%, 1% ಕಮ್ಮಿ. ಆವಾಗ ಹೆಚ್ಚಿನವರು ಏನು ಮಾಡಿದ್ರು, ರ್ಯಾಂಕ್ ಬಂದವರೆಲ್ಲ ಬ್ಯಾಂಕಿಗೆ ಜಾಯ್ನ್ ಆದರು. ಇವಾಗಲೂ ನಾನು ದೇವರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೇನೆ, ನನಗೆ ರ್ಯಾಂಕ್ ಬಾರದಿದ್ದ ಅದಕ್ಕೆ ಬಂದದಿದ್ದು ನಾನು ಕೂಡ ಎಲ್ಲಿಯಾದರೂ ಬ್ಯಾಂಕಿಗೆ ಜಾಯ್ನ್ ಆಗ್ತಿದ್ದೆ. ನಮ್ಮ ತಾಯಿ ಅವರು ಆವಾಗ ಹೇಳ್ತಿದ್ರು, ನೀನು ಇನ್ನೂ ಕಲಿಬೇಕು. ಆವಾಗ ನನ್ನ 2 ಬ್ರದರ್ಸ್ ಬಾಂಬೆಯಲ್ಲಿದ್ದರು, ನನ್ನ ಅಣ್ಣ ನೇವಲ್ ಡೊಕಾರ್ಡಲ್ಲಿದ್ದರು, ಇನ್ನೊಬ್ಬರು ಅಣ್ಣ SL ನಾಯ್ಕ ಅಲ್ಲಿ ಒಂದು ಕಂಪನಿಯಲ್ಲಿ ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ರು. ಆವಾಗ ನನ್ನ ತಾಯಿ ಹೇಳಿದರು, ನೀನು ಬಾಂಬೆಗೆ ಹೋಗು, ಅಲ್ಲಿ CA ಮಾಡು ಅಂತೇಳಿ. ಆವಾಗ ಹೆಚ್ಚಿನವ್ರು ಹೇಳ್ತಾ ಇದ್ದಾರೆ, ರ್ಯಾಂಕ್ ಬಂದವರು ಮಾತ್ರ CA ಪಾಸ್ ಆಗುದಂತ. ಆವಾಗ ನನ್ನ ತಾಯಿ ಹೇಳಿದ್ರಂತೆ, ಹಾಗಾದ್ರೆ ಯಾರೂ ಪಾಸ್ ಆಗೋದಿಲ್ವ ಅಂತ. ಅಲ್ಲ, 100ಕ್ಕೆ 1-2 ಜನ ಪಾಸ್, ಹಾಗಾದ್ರೆ ನನ್ನ ಮಗ ಕೂಡ ಆಗ್ಬೋದಲ್ಲ, ನೀನು ಹೋಗು, ನೀನು ಟ್ರೈ ಮಾಡು ಅಂತೇಳಿ ನನ್ನ ಕಳಿಸಿದರು ಬಾಂಬೆಗೆ. ನಮ್ಮ ಒಂದು ರೂಮಿಂದ ಡೊಂಬಿವಿಲಿಯಲ್ಲಿ ನಿಲ್ತಿದ್ದೆ, ರೈಲ್ವೆ ಸ್ಟೇಷನಿಗೆ 1 ಕಿಲೋಮೀಟರ್ ನಡ್ಕೊಂಡು ಹೋಗೋದು ಸಾಧಾರಣ, ಒಂದು ಡೊಂಬಿವಿಲಿಯಿಂದ ಫೋರ್ಟಿಗೆ, ಆಮೇಲೆ ಮಸೀದ್ ಬಂದರೆ 1 ಗಂಟೆ ನೇತಾಡಿಕೊಂಡು ಫಾಸ್ಟ್ ಟ್ರೈನಲ್ಲಿ ಅಲ್ಲಿ ಹೋಗೋದು. ನನ್ನ ಅಣ್ಣ ಬುತ್ತಿಯೆಲ್ಲ ಮಾಡಿಕೊಡ್ತಿದ್ರು SL ನಾಯ್ಕ್. ಮಧ್ಯಾಹ್ನ ಊಟ ಅಲ್ಲೇ ಮಾಡಿಕೊಂಡು ಸಾಯಂಕಾಲ ಪುನಃ ಅಲ್ಲಿಂದ ತಾನಾ ಲಾ ಕಾಲೇಜಿಗೆ ಬಂದು ಈವ್ನಿಂಗ್ ಕಾಲೇಜ್ ಅಟೆಂಡ್ ಆಗಿ ಆಮೇಲೆ ರಾತ್ರಿ ಮನೆಗೆ ಬರ್ತಾ ಇದ್ದೆ.
1: ಈವ್ನಿಂಗ್ ಕಾಲೇಜ್ ಯಾವುದ್ರಲ್ಲಿ?
0: ಈವ್ನಿಂಗ್ LLB, ಅದು ನಮ್ಮ ಹೌದು KC ಕಾಲೇಜ್, ಕಿಶನ್ ಚಂದ್ ಚಲ್ಲಾರಾಮ್ ಲಾ ಕಾಲೇಜ್ ಥಾನಾ ಅಂತೇಳಿ. ಅದು ಬರುವಾಗ ಆನ್ ದ ವೇ ದಾರಿಯಲ್ಲೇ ಬರ್ತಾ ಇತ್ತು. ಆವಾಗ ನಾನು ಡೈಲಿ ಕ್ಲಾಸಿಗೆ ಹೋಗೋದಿಲ್ಲ ಇತ್ತು, ವಾರಕ್ಕೆ 1-3 ದಿನ ಪಾರ್ಟ್ ಟೈಮಲ್ಲಿ ಕಳಬದೇವಿಯಲ್ಲಿ ಅಕೌಂಟ್ಸ್ ಬರೀತಾ ಇದ್ದೆ ನಾನು. ಆವಾಗ ಸ್ವಲ್ಪ ಅರ್ನಿಂಗು ಆಗ್ತಿತ್ತು ಅಂದರೆ ಸ್ವಲ್ಪ ಹಣ ಬೇಕಿತ್ತಲ್ಲ, ಮತ್ತು ಈಚೆ ಆರ್ಟಿಕಲ್ಶಿಪ್ ಸ್ವಲ್ಪ ಸ್ಟೈಪಂಡು ಬರ್ತಿತ್ತು, ಈಚೆ LLBಯಲ್ಲಿ ನನಗೆ ಸ್ಕಾಲರ್ಶಿಪ್ ಸಿಕ್ಕಿತ್ತು. ಮತ್ತು ಸಾಟರ್ಡೆ ಮತ್ತು ಸಂಡೇ ಅಲ್ಲಿ ಚಿತ್ರೇಶ್ ಟೈಪಿಂಗ್ ಇನ್ಸ್ಟಿಟ್ಯೂಟ್ ಅಂತ, ಅಲ್ಲಿ ನಾನು ಈ ಬ್ಯಾಂಕಿನವರಿಗೆ CIB ಕ್ಲಾಸ್ ಅಂತ ಉಂಟು, ಅದಕ್ಕೆ ಅಕೌಂಟೆನ್ಸಿ ಮತ್ತು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಆವಾಗಲೇ ನಾನು ಕಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗಿಂದ ನನಗೆ ಇದು ಕೋಚಿಂಗ್ ಇದು ಐಡಿಯಾ ಬಂದದ್ದು.
1: ಈಗ ನೀವು ಆರ್ಟಿಕಲ್ ಶಿಪ್ ಮಾಡಿದ್ದು ಯಾರ ಹತ್ರ?
0: ಆರ್ಟಿಕಲ್ ಶಿಪ್ ನಾನು 2 ಇನ್ನಿಂಗ್ಸ್ ನಮ್ಮದು. ಫಸ್ಟ್ ಇನ್ನಿಂಗ್ಸ್ MG Pai ಅಂತೇಳಿ, ಅವರು ಪೈ ಆ್ಯಂಡ್ ಪೈ ಅಂತೇಳಿ, ಅಲ್ಲಿ ಫೋರ್ಟಲ್ಲಿ ವಾರ್ಡನ್ ಹೌಸಲ್ಲಿ ಆಫೀಸ್ ಇತ್ತು. ಆಮೇಲೆ 2nd ಮತ್ತು 3rd ಇಯರ್ CL ಅಗರ್ವಾಲ್ ಆ್ಯಂಡ್ ಕಂಪನಿ ಮಾರ್ವಾಡಿ ಅವ್ರ ಹತ್ರ ಟ್ರೈನಿಂಗ್ ಸಿಕ್ಕಿತ್ತು ನನಗೆ. ಆಮೇಲೆ ನಾನು ಅಲ್ಲಿಂದ 3 ವರ್ಷ ಆದ ಕೂಡಲೇ ಸೀದಾ ವಾಪಸ್ ಮಂಗಳೂರಿಗೆ ಬಂದು ಫಸ್ಟ್ ಎಕ್ಸ್ಪರ್ಟ್ ಕೋಚಿಂಗ್ ಕ್ಲಾಸ್ ಪ್ರಾರಂಭ ಮಾಡಿದ್ವಿ.
1: ಇಲ್ಲಿ ಮಂಗಳೂರಿಗೆ ಯಾಕೆ ಬಂದ್ರಿ ಅವಾಗ?
0: ಹಾಂ, ಮಂಗಳೂರು ಅಂದರೆ ಆವಾಗ ನೋಡಿ ಉಡುಪಿಯೆಲ್ಲ ಅಷ್ಟು ಡೆವಲಪ್ ಇರಲಿಲ್ಲ, ಇದ್ದ ಪೈಕಿ ಡೆವಲಪ್ಮೆಂಟ್ ಮಂಗಳೂರಲ್ಲಿ. ಆವಾಗ ಮಂಗಳೂರಿನಲ್ಲಿ ನಾವು ಒಂದು ಅಜಂತ ಆಟೋಮೊಬೈಲ್ಸ್ ಅಂತೇಳಿ ಒಬ್ಬರು ಕೃಷ್ಣ ಪೈ ಅಂತೇಳಿ ಅವರಿದ್ದರು, ಅವ್ರು ನಮಗೆ ಡಿಸ್ಟೆಂಟ್ ರಿಲೇಟಿವ್. ಅವರ ಮನೆಯಲ್ಲಿ ನಾವು 1 ತಿಂಗಳು ನಿಂತು ಈ ಕೋಚಿಂಗ್ ಕ್ಲಾಸಿಗೆಲ್ಲ ಒಂದು ಸರ್ವೆ ಮಾಡಿ ಕೋಚಿಂಗ್ ಕ್ಲಾಸ್ ಇಮ್ಮಿಡಿಯೇಟ್ಲಿ ಪ್ರಾರಂಭ ಮಾಡಿದ್ದು.
1: ಬರುವಾಗ ನೀವು CA ಬದಲಿಗೆ ಕೋಚಿಂಗ್ ಶುರು ಮಾಡೋದು ಅಂತ ಹೇಳುವಂತ ಒಂದು?
0: ಹೌದು, ಆವಾಗ ನಂದು CA ಕಂಪ್ಲೀಟ್ ಆಗಲಿ, 1 ಗ್ರೂಪ್ ಮಾತ್ರ ಆಗಿತ್ತು. ಆವಾಗ ನಾನು ಕೋಚಿಂಗ್ ಕ್ಲಾಸಿಗೆ ಪ್ರಾರಂಭ, ಮತ್ತು ನನ್ನ ಬ್ರದರ್ ಇಂಜಿನಿಯರಿಂಗ್ ಮುಗಿಸಿ ಬಂದಿದ್ರು, ಹಾಗೆ ಇಬ್ಬರು ಒಟ್ಟಾಗಿ ಕ್ಲಾಸಸ್ ಸ್ಟಾರ್ಟ್ ಮಾಡಿ. CAಯಲ್ಲಿ ಮುಂಚೆ ಎಲ್ಲ ತುಂಬ ಜನ ಫೇಲ್ ಆಗ್ತಿದ್ರು. ಈ ನಮ್ಮದು ಸ್ಟ್ರಕ್ಚರ್ಡ್ ಕೋಚಿಂಗ್ ಸಿಸ್ಟಮಿಂದಾಗಿ ಇಂಟರ್ ಫೈನಲ್ನಲ್ಲಿ ಎಲ್ಲ ಹೆಚ್ಚಿನ ಜನರು ಪಾಸ್ ಆದರು, ಮತ್ತು ನಂಬರ್ ಆಫ್ ನ್ಯೂ ಎಂಟ್ರೆನ್ಸ್ ವ್ಯಾರ್ ವೆರಿ ಲೆಸ್. ಆವಾಗ ನಮಗದು ವರ್ಕೌಟ್ ಆಗೋದಿಲ್ಲ, 10-12 ಜನ ಒಂದು ಕ್ಲಾಸಿಗೆ ಬಂದರೆ ಅವರ ಫೀಸಲ್ಲಿ ನಮಗೆ ವರ್ಕೌಟ್ ಆಗೋದಿಲ್ಲ. ಮತ್ತು ಒಂದು ಸಾರಿ ಸಿ ಎಗೆ ಕಲಸಿ ಆದಮೇಲೆ ಮತ್ತು ಪಿ ಯು ಸಿಗೆ ಬಿ ಕಾಮಿಗೆ ಕಲಿಸಲಿಕ್ಕೆ ನನ್ನ ಹತ್ರ ಕಷ್ಟ ಆಗ್ತದೆ.

0: ಯಾಕಂದ್ರೆ ಆ ಲೆವೆಲ್ ಕಲಿಸಿದ ಮೇಲೆ ಕೆಳಗೆ ಕಲಿಸ್ಲಿಕ್ಕೆ ಆಗುದಿಲ್ಲ. ಆವಾಗ ಅದಕ್ಕೆ ನನ್ನ ಬ್ರದರ್ ಏನ್ ಮಾಡಿದ್ರು, ನಾನು ಹೇಳಿದಾಗೆ ಸೈನ್ಸ್ ಪಿ ಯು ಸಿ ಅದರಿಂದ ಮುಂದುವರೆದ್ರು. ನಾನು ಆ ಟೈಮ್ನಲ್ಲಿ ನಂದು ಸಿ ಎ ಕ್ಲಿಯರ್ ಆಯ್ತು ಇಲ್ಲಿ ಬಂದು. ಕ್ಲಿಯರ್ ಆದ ಕೂಡಲೇ ನಾನು ಆಫೀಸ್ ಹಾಕಿ ನನ್ನ ಪ್ರೊಫೆಷನ್ ಅಲ್ಲಿ ಕಂಟಿನ್ಯೂ ಮಾಡಿದೆ.
1: ಸಾಮಾನ್ಯವಾಗಿ ಹೊಸ ಆಫೀಸ್ ಹಾಕುವಾಗ ಒಂದು ಸ್ವಲ್ಪ ಮಟ್ಟಿಗೆ ಹೆದರಿಕೆ ಇರ್ತದೆ, ನಮಗೆ ಜನ ಸಿಗ್ತಾರೋ ಇನ್ನು. ನಿಮಗೆ ಈ ಒಂದು ಕ್ಲೈಂಟ್ಸ್ಗಳು ಇದೆಲ್ಲರ ಸಿಗುವಂತಹ ಒಂದು ವ್ಯವಸ್ಥೆ ಹೇಗಾಯ್ತು?
0: ಆವಾಗ ಬಹಳ ಕಷ್ಟ ಇತ್ತು. ಕೋಚಿಂಗ್ ಕ್ಲಾಸ್ ಇದ್ದದ್ರಿಂದ ನಾವು ಬದುಕಿತ್ತು, ಅದರಲ್ಲಿ ಇನ್ಕಮ್ ಬರ್ತಾ ಇತ್ತು. ನಾನು ಮಂಗಳ ಕಾಂಪ್ಲೆಕ್ಸ್ ವೆಂಕಟರಮಣ ದೇವಸ್ಥಾನದ ಎದುರಿಗೆ ಒಂದು ಬಾಡಿಗೆದ ಆಫೀಸ್ ತಗೊಂಡೆ. ತಗೊಂಡು ಫಸ್ಟ್ 15 ದಿನ ಒಂದೇ ಒಂದು ನರ ಮನುಷ್ಯ ಒಳಗೆ ಆಫೀಸಿನೊಳಗೆ ಬರಲಿಲ್ಲ. ಬೆಳಿಗ್ಗೆ ಕೋಚಿಂಗ್ ಕ್ಲಾಸ್ ಮಾಡ್ತಿದ್ದೆ, ಹಗಲಲ್ಲಿ ಪುನಃ ಏನಾದರೂ ಓದೋದು, ಅದೇ ನೆಕ್ಸ್ಟ್ ಸಾಯಂಕಾಲ ಕ್ಲಾಸಿಗೆ ತಯಾರು ಮಾಡೋದು ಅದೆಲ್ಲ ಮಾಡ್ತಾ ಇದ್ದೆ. ಆವಾಗ ಒಂದು ಏನಾಯ್ತಂದರೆ, ದಕ್ಷಿಣ ಕನ್ನಡ ಉಡುಪಿ ಒಂದೇ ಜಿಲ್ಲೆ, ಈಚೆ ಸುಳ್ಯದಿಂದ ಹಿಡಿದು ಆಚೆ ಶಿರೂರುವರೆಗೆ ಒಂದೇ ಜಿಲ್ಲೆ. ಆವಾಗ ಈ ಪಿ ಎಂ ಇ ಜಿ ಪಿ ಅಂದರೆ ಕೇಂದ್ರ ಸರ್ಕಾರದ್ದು ಪ್ರಧಾನಮಂತ್ರಿ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್, ಆ ಸ್ಕೀಮ್ ಇದು ಒಂದು ಅರ್ಜಿ ಉದಯವಾಣಿ ಪೇಪರ್ನಲ್ಲಿ ಹಾಕಿದರು. ಆವಾಗೆಲ್ಲ ಮ್ಯಾನುವಲ್ ಸಿಸ್ಟಮ್. ಏನಂತ ಹೇಳಿದರೆ, ನೀವು ಯಾರಾದರೂ ಇಂಡಸ್ಟ್ರಿ ಮಾಡೋದಾದರೆ 35,000, ಸರ್ವಿಸ್ ಯೂನಿಟ್ ಆದರೆ 25,000, ಮತ್ತು ಟ್ರೇಡಿಂಗ್ ಮಾಡೋದಾದ್ರೆ 15,000. ಮೂರು ರೀತಿಯಲ್ಲಿ ಸಬ್ಸಿಡಿ ಸಹಿತ ಸಾಲದ ಒಂದು ಯೋಜನೆ, ಅದನ್ನು ಪೇಪರ್ನಲ್ಲಿ ಹಾಕಿದ್ರು. ಆವಾಗ ಭಾರತ್ ಸ್ಕೂಲ್ ಸಪ್ಲೈ ಅಂತಂದು ಮಂಗಳೂರಿನಲ್ಲಿ, ಅಲ್ಲಿ ಮಾತ್ರ ಆ ಫಾರ್ಮ್ ಸಿಗ್ತಾ ಇತ್ತು. ನಾನು ಭಾರತ್ ಸ್ಕೂಲ್ ಸಪ್ಲೈಯಿಂದ ಸ್ಟೇಷನರಿ ಎಲ್ಲ ತಗೊಳ್ತಾ ಇದ್ದೆ. ಅವರಿಗೂ ನಮ್ಮ ಪರಿಚಯ ಆಗಿ ನಾನು ಸ್ವಲ್ಪ ಕಾರ್ಡ್ ಎಲ್ಲ ಕೊಟ್ಟೆ, ಯಾರಿಗಾದರೂ ಇದಕ್ಕೆ ಪ್ರೊಜೆಕ್ಟ್ ರಿಪೋರ್ಟ್ ಅದಿದ್ದೆಲ್ಲ ಬೇಕಾದರೂ ನನ್ನ ಹತ್ರ ಕಳಿಸಿ ಅಂತ. ನಿಮಗೆ ಆಶ್ಚರ್ಯ ಆಗಿರ್ಬೋದು, ಒಂದೇ ತಿಂಗಳಲ್ಲಿ 100 ಪ್ರೊಜೆಕ್ಟ್ ರಿಪೋರ್ಟ್ ನಾನು ಮಾಡಿದ್ದೇನೆ ಮ್ಯಾನುವಲಿ. ರಾತ್ರಿ ಹೋಗಿ ಕೂತು ರೆಡಿ ಮಾಡಿ ಬರೋದು. ಬೆಳಿಗ್ಗೆ ಬಂದು ನಮ್ಮಲ್ಲಿ ಒಬ್ಬರು ಸ್ಟೆನೋ ಇದ್ದರು, ಅವರು ಟೈಪ್ ಎಲ್ಲ ಮಾಡಿ 3 ಸೆಟ್ ರೆಡಿ ಮಾಡಿ, ಅಲ್ಲಿ ಮೋಹನ್ ರಾವ್ ಅಂತ ನೋಟ್ರಿ ಇದ್ದರು, ಅವ್ರ ಹತ್ರ ಜನರನ್ನು ಕರ್ಕೊಂಡೋಗಿ ಅಲ್ಲಿ ಸೆಟ್ ಮಾಡಿ, ಒಂದು ಸೆಟ್ ಡಿ ಐ ಸಿ ಕೊಡ್ಲಿಕ್ಕೆ, ಒಂದು ಸೆಟ್ ಕಸ್ಟಮರಿಗೆ, ಒಂದು ಸೆಟ್ ನಮ್ಮ ಹತ್ರ ಇತ್ತು. ನಾನು ಮತ್ತೆ ಅವ್ರಿಗೆ ಇಂಟರ್ವ್ಯೂ ಬರುವಾಗ ಅದನ್ನೇ ಓದಿ ಹೋಗಿ ಮಾಡಿ ಅಂತ ಹೆಚ್ಚಿನವರಿಗೆ ಸಿಲೆಕ್ಷನ್ ಆಯಿತು. ಹಾಗೆ ನಮ್ಮದು ಒಂದೇ ತಿಂಗಳಲ್ಲಿ 100 ಪ್ರೊಜೆಕ್ಟ್ ರಿಪೋರ್ಟ್, 100 ರೂಪಾಯಿ ಒಂದು ಪ್ರೊಜೆಕ್ಟ್ ರಿಪೋರ್ಟಿಗೆ, 10,000 ರೂಪಾಯಿ ಫಸ್ಟ್ ತಿಂಗಳಲ್ಲೇ ಕಲೆಕ್ಷನ್ ಆಯಿತು.
1: ಸೊ ನಿಮ್ಮ ಒಂದು ಚಾರ್ಟೆಡ್ ಅಕೌಂಟೆನ್ಸಿಯ ಕ್ಲೈಂಟ್ಸ್ ಇರುವುದು ಹೀಗೆ.
0: ಹೌದು.
1: ಈಗ ಅದು ಮುಂದುವರೆದು ನೀವು ಆಮೇಲೆ ಡೆವಲಪ್ ಆದ, ಅದರ ಜೊತೆಗೆ ಈ ಐ ಸಿ ಐ ಇದರಲ್ಲಿ ಕೂಡ ನೀವು ತೊಡಗಿಸಿಕೊಂಡ್ರಿ. ಈ ಐ ಸಿ ಐ ಅಂದ್ರೆ ಏನು, ಅದು ಯಾವ ತರದಲ್ಲಿ ನೀವು ಅದರಲ್ಲಿ ಕೆಲಸ ಮಾಡ್ತಾ?
0: ನೋಡಿ, ನಮ್ಮ ಭಾರತದ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ಆಫ್ ಇಂಡಿಯಾ ಅಂದ್ರೆ ವರ್ಲ್ಡ್ಸ್ ಸೆಕೆಂಡ್ ಲಾರ್ಜೆಸ್ಟ್ ಅಕೌಂಟಿಂಗ್ ಬಾಡಿ ಅಂತ ಹೇಳ್ಬೋದು. ಪ್ರಪಂಚದಾದ್ಯಂತ ಸೆಕೆಂಡ್ ಲಾರ್ಜೆಸ್ಟ್ ಅಕೌಂಟಿಂಗ್ ಬಾಡಿ. ನಮ್ಮ ಐ ಸಿ ಐ ಇದು ಹೆಡ್ ಕ್ವಾರ್ಟರ್ಸ್ ಇರೋದು ನ್ಯೂ ಡೆಲ್ಲಿ. ಅದು ನಮ್ಮ ಇಟ್ ಈಸ್ ಎನಾಕ್ಟೆಡ್ ಬೈ ದ ಪಾರ್ಲಿಮೆಂಟ್, ಚಾರ್ಟರ್ಡ್ ಅಕೌಂಟೆಂಟ್ಸ್ ರೆಗ್ಯುಲೇಷನ್ ಆ್ಯಕ್ಟ್ 1949 ಅಂತ ಪಾರ್ಲಿಮೆಂಟಲ್ಲೇ ಪಾಸ್ ಆದದ್ದು. ಇದರಲ್ಲಿ ಏನಂತ ಹೇಳಿದರೆ, ಚಾರ್ಟರ್ಡ್ ಅಕೌಂಟೆಂಟ್ನವರು ಆಡಿಟ್ ಮಾಡಲಿಕ್ಕೆ ದೇ ಆರ್ ಓನ್ಲಿ ಆಥರೈಸ್ಡ್ ಆಲ್ ಓವರ್ ಇಂಡಿಯಾದಲ್ಲಿ. ಅದಲ್ಲದೆ ನಮ್ಮದು ಫಾರಿನ್ ಕಂಟ್ರಿಯಲ್ಲಿ 35-40 ಚಾಪ್ಟರ್ಸ್ ಕೂಡ ಕಾರ್ಯನಿರ್ವಹಿಸ್ತಾ ಉಂಟು. ಮತ್ತು ಇಂಡಸ್ಟ್ರಿಯಲ್ಲಿ ಕೂಡ ಫೈನಾನ್ಸ್ ಮ್ಯಾನೇಜರ್, ದೊಡ್ಡ ದೊಡ್ಡ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಪೋಸ್ಟಲ್ಲಿ ಕೂಡ ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ದಿಸ್ ಈಸ್ ದ ಓನ್ಲಿ ಪ್ರೊಫೆಷನ್ ವ್ಯಾರ್ ದರ್ ಈಸ್ ನೋ ಅನ್ಎಂಪ್ಲಾಯ್ಮೆಂಟ್. ಡಿಮಾಂಡ್ ಈಸ್ ಮೋರ್ ದ್ಯಾನ್ ದಿ ಸಪ್ಲೈ. ಯಾಕಂದ್ರೆ ನಂಬರ್ ಆಫ್ ಪೀಪಲ್ ಪಾಸಿಂಗ್ ಈಸ್ ಲೆಸ್, ಡಿಮಾಂಡ್ ಫಾರ್ ಚಾರ್ಟರ್ಡ್ ಅಕೌಂಟೆಂಟ್. ಈಗ ನೋಡಿ, ನಮ್ಮ ಜಿ ಡಿ ಪಿ 7% ಪ್ಲಸ್ ಅಲ್ಲಿ ವೃದ್ಧಿ ಆಗ್ತಾ ಉಂಟು, ಅನೇಕ ಕಂಪನಿಗಳು ಫ್ಲೋಟ್ ಆಗ್ತಾ ಇದ್ದೇವೆ, ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಜಾಸ್ತಿ ಆಗ್ತಾ ಉಂಟು, ಎಕ್ಸ್ಪೋರ್ಟ್ ಜಾಸ್ತಿ ಉಂಟು, ಎಮ್ ಎಸ್ ಎಂ ಇಗಳು ಜಾಸ್ತಿ ಕಾರ್ಯನಿರ್ವಹಿಸ್ತಾ ಉಂಟು. ಅವರಿಗೆ ಪೂರಕವಾಗಿ ಒಂದು ಅಡ್ವೈಸರಿ ರೋಲ್ ಮಾಡಲಿಕ್ಕೆ, ಕಂಪ್ಲಯನ್ಸಿಗೆ, ಜಿ ಎಸ್ ಟಿಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಆಡಿಟಿಂಗಿಗೆ ಇರ್ಬೋದು, ಟ್ಯಾಕ್ಸ್ ಆಡಿಟಿಗೆ ಇರ್ಬೋದು, ಬ್ಯಾಂಕ್ ಆಡಿಟಿಗೆ ಇರ್ಬೋದು, ಇಂಟರ್ನಲ್ ಆಡಿಟಿಗೆ ಇರ್ಬೋದು, ಇದಕ್ಕೆಲ್ಲ ಚಾರ್ಟರ್ಡ್ ಅಕೌಂಟೆಂಟ್ಗಳ ಒಂದು ಅಡ್ವೈಸ್ ಬೇಕೇ ಬೇಕಾಗ್ತದೆ. ಆದ್ದರಿಂದ ನಮಗೆ ಅದರಲ್ಲಿ ತುಂಬ ಒಂದು ಸ್ಕೋಪ್ ಇರುವುದು ಇಡೀ ಒಂದು ಕಾಮರ್ಸ್ ಫೀಲ್ಡಲ್ಲಿ. ಚಾರ್ಟರ್ಡ್ ಅಕೌಂಟೆನ್ಸಿ ಕೋರ್ಸ್ ಈವನ್ ಆಲ್ ಓವರ್ ದ ವರ್ಲ್ಡ್ ವಿ ಆರ್ ರೆಕಾಗ್ನೈಸ್ಡ್ ವೆರಿ ವೆಲ್. ಆದ್ದರಿಂದ ಸಿ ಎ ಕೋರ್ಸ್ ಅನ್ನೋದು ಒಂದು ಅತ್ಯುತ್ಕೃಷ್ಟ ಕೋರ್ಸ್ ಅಂತ ಹೇಳಲಿಕ್ಕೆ ಬಹಳ ಒಂದು ಹೆಮ್ಮೆ ಆಗ್ತದೆ.
1: ಈಗ ಐ ಸಿ ಐ ಏನು ಮಾಡ್ತದೆ ಅದರಲ್ಲಿ?
0: ಐ ಸಿ ಐ ಇಸ್ ದ ರೆಗ್ಯುಲೇಟರಿ ಬಾಡಿ. ನಮಗೆಲ್ಲ ಏನಂತ ಹೇಳಿದ್ರೆ, ಈಗ ಮಂಗಳೂರು ಬ್ರ್ಯಾಂಚ್ ಉಂಟು, ಅದೇ ರೀತಿ ತುಂಬ ಕಡೆಯಲ್ಲಿ ಬ್ರ್ಯಾಂಚ್ ಉಂಟು ಆಲ್ ಓವರ್ ಇಂಡಿಯಾ. ಅದರದ್ದು ಕಂಟ್ರೋಲ್ ಇರುವುದು 4 ರೀಜನಲ್ ಕೌನ್ಸಿಲ್ ಉಂಟು. ಒಂದು ಎಸ್ ಐ ಆರ್ ಸಿ, ಸದರ್ನ್ ಇಂಡಿಯಾ ರೀಜನಲ್ ಕೌನ್ಸಿಲ್, ವೆಸ್ಟರ್ನ್ ಇಂಡಿಯಾ ರೀಜನಲ್ ಕೌನ್ಸಿಲ್, ಮತ್ತು 4 ಕಡೆಯಲ್ಲಿ ರೀಜನಲ್ ಕೌನ್ಸಿಲ್ ಉಂಟು. ಅವರು ನೆಕ್ಸ್ಟ್ ರೀಜನಲ್ ಕೌನ್ಸಿಲ್ ಇದು ಮೇಲೆ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ಆಫ್ ಇಂಡಿಯಾ ಹೆಡ್ ಕ್ವಾರ್ಟರ್ಸ್ ಇಂದ್ರಪ್ರಸ್ಥ ಮಾರ್ಕ್ ನ್ಯೂ ಡೆಲ್ಲಿ. ಹಾಗೆ ಎಲ್ಲ ಎಕ್ಸಾಮ್ ನಡೆಸೋದು, ಕಂಟ್ರೋಲ್ ಮಾಡೋದು, ಮೆಂಬರ್ಶಿಪ್ ಮಾಡಿ ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ಒಂದು ನಿಯಂತ್ರಣವನ್ನು ಅಂದರೆ ಅದರ ಒಂದು ಗುಣಮಟ್ಟ ಕಾಪಾಡೋದು, ನಿಯಂತ್ರಣ, ಸಿಲೆಬಸ್ ಫಾರ್ಮೇಷನ್, ಮತ್ತು ಆಗಾಗ ನಮಗೆ ಕೂಡ ಒಂದು ಸ್ಟಡಿ ಮೆಟೀರಿಯಲ್ ಸಪ್ಲೈ ಮಾಡೋದು, ಮತ್ತು ಚಾರ್ಟರ್ಡ್ ಅಕೌಂಟೆಂಟ್ಸಿಗೆ ಹೇಗಂತೇಳಿದ್ರೆ ಪ್ರತಿ ವರ್ಷ 40 ಗಂಟೆ ನಾವು ನಿರಂತರವಾಗಿ ಕಂಟಿನ್ಯೂಯಸ್ ಎಜುಕೇಷನ್ ಪ್ರೋಗ್ರಾಮ್, ನಾವು ಪಾಸಾದರೆ ಮಾತ್ರ ಸಾಕಾಗೋದಿಲ್ಲ, ಪ್ರತಿ ವರ್ಷ 40 ಗಂಟೆ ನಾವು ಆ ಕಂಟಿನ್ಯೂಯಸ್ ಎಜುಕೇಷನ್

0: ಪ್ರೋಗ್ರಾಮನ್ನು ನಾವು ಕಂಪ್ಲೀಟ್ ಮಾಡಬೇಕು. ಇದೆಲ್ಲ ಮಾಡೋದು ನಮ್ಮ ಇನ್ಸ್ಟಿಟ್ಯೂಟ್. ಅದರಲ್ಲಿ ನಾನೀಗ ಒಂದು ಹೆಮ್ಮೆ ಅಂತ ಹೇಳಿದೆ, ಎಮ್ ಎಸ್ ಎಮ್ ಇಯಲ್ಲಿ ನನಗೆ ಮಾಸ್ಟರ್ ಟ್ರೈನರ್ ಆಗಿ ಆಲ್ ಇಂಡಿಯಾ ಲೆವೆಲ್ ಅಪಾಯಿಂಟ್ ಮಾಡಿದ್ದಾರೆ. ನನ್ನ ಕೆಲಸ ಏನಂತ ಹೇಳಿದರೆ, ಹೆಚ್ಚಿನ ಕಡೆಯಲ್ಲಿ ಎಲ್ಲೆಲ್ಲ ಎಮ್ ಎಸ್ ಎಮ್ ಇದು ಟ್ರೈನಿಂಗ್ ಆಗ್ತದೆ, ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ಸನ್ನು ಎಮ್ ಎಸ್ ಎಮ್ ಇ ಕನ್ಸಲ್ಟೆಂಟ್ ಆಗಿ ಪರಿವರ್ತನೆ ಮಾಡಲಿಕ್ಕೆ ಅವರಿಗೆ ಆ ಎಮ್ ಎಸ್ ಎಮ್ ಇ ಬಗ್ಗೆ ಲೆಕ್ಚರ್ ಕೊಡೋದು. ಸ್ಪೀಕರ್ ಆಗಿ ನಾನು ತುಂಬ ಕಡೆಗಳಲ್ಲಿ ಹೋಗ್ತಾ ಇದ್ದೇನೆ.
1: ಈಗ ಮಂಗಳೂರಿನ ಐ ಸಿ ಐ ಚಾಪ್ಟರ್ನ ನೀವು ಅಧ್ಯಕ್ಷರಾಗಿ ಕೂಡ ಅದರ ಗೋಲ್ಡನ್ ಜಿಬ್ಲಿ ಸ್ವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಆಗಿದೆ.
0: ಹೌದು,
1: ಏನು ಆ ಸಂದರ್ಭದಲ್ಲಿ ಮಾಡಿದ್ದೀರಿ?
0: 2021 ಅದು ಗೋಲ್ಡನ್ ಜುಬ್ಲಿ ಇಯರ್. ನಿಜವಾಗಿ ಅದು ನಮಗೆ ಭಾಳ ಒಂದು ನನಗೆ ಒಂದು ಹೆಮ್ಮೆಯ ವಿಷಯ. ನಾರ್ಮಲಿ ಏನಂತ ಹೇಳಿದರೆ, ಸಿ ಎ ನಮ್ಮ ಯಾವುದೇ ಚಾಪ್ಟರಲ್ಲಿ ಚೇರ್ಮನ್ ಆಗಬೇಕಾದ್ರೆ 6ನೇ ವರ್ಷ, ಅಂದರೆ ಫಸ್ಟ್ ಜಾಯ್ನ್ ಆದ ಕೂಡಲೇ ಸ್ಟೆಪ್ ಬೈ ಸ್ಟೆಪ್ ಹೋಗಿ 6ನೇ ವರ್ಷ ಚೇರ್ಮನ್ ಆಗೋದು. ನನಗೆ ನಮ್ಮ ಮುಂಚಿನ ಪಾಸ್ಟ್ ಚೇರ್ಮನ್ ಎಲ್ಲ ಬಹಳ ಒಂದು ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟು ಗೋಲ್ಡನ್ ಜುಬ್ಲಿಗೆ ನಾನು ಚೇರ್ಮನ್ ಆಗಬೇಕಂತ ಡೈರೆಕ್ಟ್ ನನಗೆ ವೈಸ್ ಚೇರ್ಮನ್ ಆಗಿ ಇಂಡಕ್ಟ್ ಮಾಡಿ ನೆಕ್ಸ್ಟ್ ಇಯರೇ ಚೇರ್ಮನ್, ಸೆಕೆಂಡ್ ಇಯರೇ ನಾನು ಚೇರ್ಮನ್ ಆಗಿದ್ದೆ. ಆ ಸಂದರ್ಭದಲ್ಲಿ ನಾವು ಜಗತ್ತಿನಾದ್ಯಂತ, ಆವಾಗ ಕೋವಿಡ್ ಬಂತು ಕೂಡ, ಕೋವಿಡ್ ಬಂದದನ್ನು ನಾವೇನು ಮಾಡಿದ್ದೇವೆ, ಪ್ರತಿಯೊಂದು ಚಾಲೆಂಜನ್ನು ಅವಕಾಶ ಆಗಿ ಕನ್ವರ್ಟ್ ಮಾಡಿದ್ದೇವೆ. ಪ್ರಪ್ರಥಮವಾಗಿ ಮ್ಯಾಂಗ್ಳೂರ್ ಬ್ರಾಂಚ್ ಕಂಡಕ್ಟೆಡ್ ವೆಬಿನಾರ್ ಆನ್ ವೇರಿಯಸ್ ಮ್ಯಾಟರ್ಸ್, ಆನ್ಲೈನ್ ಸಿ ಪಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದು ನಮ್ಮ ಮಂಗಳೂರು ಬ್ರಾಂಚ್ ಫಸ್ಟಿಗೆ.
1: ಇತ್ತೀಚಿನ ವರ್ಷಗಳಲ್ಲಿ ಎಮ್ ಎಸ್ ಎಮ್ ಇ ಅನ್ನುವಂಥ ಒಂದು ಕಾನ್ಸೆಪ್ಟ್ ಏನಿದೆ, ಅದಕ್ಕೆ ಒಂದು ಮಿನಿಸ್ಟ್ರಿ ಕೂಡ ಇದೆ ಅಂತ ಅನಿಸ್ತದೆ. ಆ ಇದರ ಮೇಲೆ ನೀವು ಟ್ರೈನರ್ ಆಗಿ ಅಥವಾ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಒಂದು ಮೆಂಟರ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದೆ. ಈ ಎಮ್ ಎಸ್ ಎಮ್ ಇ ಅಂದರೆ ಏನು, ಮತ್ತು ಇದರ ಏನು ನೀವು ಮಾಡ್ತಾ ಇರುವಂಥ ಕೆಲಸಗಳೇನು ಇದರಲ್ಲಿ?
0: ನೋಡಿ, ಎಮ್ ಎಸ್ ಎಮ್ ಇ ಅಂದರೆ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್. ಎಮ್ ಎಸ್ ಎಮ್ ಇ ಡಿ ಆ್ಯಕ್ಟ್ ಅಂತ 2006 ಎನ್ಯಾಕ್ಟ್ ಆಯಿತು. ಮುಂಚೆ ಏನಂತ ಹೇಳಿದ್ರೆ ಸರ್ವಿಸ್ ಸೆಕ್ಟರ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂತ ಬೈಫರ್ಕೇಶನ್ ಇತ್ತು,
1: ಎರಡೇ ಇಂಡಸ್ಟ್ರಿ.
0: ಹೌದು, 2020 ಕೋವಿಡ್ ಸಂದರ್ಭದಲ್ಲಿ ಈ ಡೆಫಿನಿಷನನ್ನು ಸರ್ವಿಸ್ ಮತ್ತು ಮ್ಯಾನುಫ್ಯಾಕ್ಚರ್ನು ಒಂದೇ ಮಾಡಿದರು, ಮತ್ತು ಡೆಫಿನಿಷನ್ ವೈಡನ್ ಮಾಡಿದರು. ಆಮೇಲೆ ಪುನಃ 2025 ಫಸ್ಟ್ ಏಪ್ರಿಲಿಂದ ಅದನ್ನು ಪುನಃ ವೈಡನ್ ಮಾಡಿ 500 ಕೋಟಿ ಟರ್ನೋವರ್ ವರೆಗೆ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಟ್ರೇಡಿಂಗ್ ಇರ್ಬೋದು, ಮತ್ತು ಸರ್ವಿಸಸ್ ಇರ್ಬೋದು, ಇದೆಲ್ಲ ಕನ್ಸಿಡರ್ಡ್ ಆ್ಯಡ್ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್. ಮೈಕ್ರೋ ಅಂದರೆ ಏನು, ಅದರಲ್ಲಿ ಏನಂತ ಹೇಳಿದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಮತ್ತು ಟರ್ನೋವರ್. ಇನ್ವೆಸ್ಟ್ಮೆಂಟ್ ನೀವು ಟರ್ನೋವರ್ 10 ಕೋಟಿವರೆಗೆ, ಇನ್ವೆಸ್ಟ್ಮೆಂಟ್ 2.5 ಕೋಟಿವರೆಗೆ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಅಥವಾ ಇಕ್ವಿಪ್ಮೆಂಟಲ್ಲಿದ್ದರೆ ಅದು ಮೈಕ್ರೋ. 10 ಕೋಟಿವರೆಗೆ ಇನ್ವೆಸ್ಟ್ಮೆಂಟ್ ಇನ್ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ, ಮತ್ತು ನಿಮ್ಮದು ಟರ್ನೋವರ್ 200 ಕೋಟಿವರೆಗೆ ಅದು ಸ್ಮಾಲ್. ಮೀಡಿಯಮ್ ಅಂದರೆ 500 ಕೋಟಿವರೆಗೆ ಟರ್ನೋವರ್, ಮತ್ತು 50 ಕೋಟಿವರೆಗೆ ನಿಮ್ಮದು ಇದ್ದದ್ದು, ಈಗ 125 ಕೋಟಿವರೆಗೆ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಮತ್ತು ಇಕ್ವಿಪ್ಮೆಂಟ್ಗೆ ಇನ್ವೆಸ್ಟ್ಮೆಂಟ್. ಈಗ ಏನಾಗ್ತದೆ, ನಮ್ಮ ಟೋಟಲ್ ದೇಶದ ಉದ್ಯಮದಲ್ಲಿ 97% ಮೈಕ್ರೋ, 2% ಓನ್ಲಿ ಸ್ಮಾಲ್, ಲೆಸ್ ದ್ಯಾನ್ 1% ಮೀಡಿಯಮ್. ಇದನ್ನು ಯಾಕೆ ಬೈಫರ್ಕೇಟ್ ಮಾಡಿದ ಅಂದರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹ್ಯಾಸ್ ಗಿವನ್ ಟಾರ್ಗೆಟ್ ಟು ಲೆಂಡಿಂಗ್ ಫಾರ್ ಬ್ಯಾಂಕ್ಸ್ ಪ್ರಯಾರಿಟಿ ಸೆಕ್ಟರ್ ಮಿನಿಮಮ್ 40%. ಅದರಲ್ಲಿ ಅಗ್ರಿಕಲ್ಚರ್ ಮತ್ತು ಎಮ್ ಎಸ್ ಎಂಇ ಪ್ರಮುಖವಾದ ಒಂದು ಪ್ರಯಾರಿಟಿ ಸೆಕ್ಟರ್. ಅಗ್ರಿಕಲ್ಚರಿಗೆ ಒತ್ತು ಕೊಡ್ತೇವೆ, ಆದರೆ ಎಮ್ ಎಸ್ ಎಂಇಗಳಿಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ದಾರೆ. ಯಾಕಂದರೆ ಅಗ್ರಿಕಲ್ಚರ್ ಕೊಡುಗೆ ಜಿ ಡಿ ಪಿಗೆ 17-18% ಇದ್ದರೆ, ಎಮ್ ಎಸ್ ಎಂಇ ಕೊಡುಗೆ 32-32% ಆಫ್ ಅವರ್ ನ್ಯಾಷನಲ್ ಜಿ ಡಿ ಪಿ ಕಾಂಟ್ರಿಬ್ಯೂಟೆಡ್ ಬೈ ಎಮ್ ಎಸ್ ಎಂಇ. 32 ಕೋಟಿ ಜನರಿಗೆ ಉದ್ಯೋಗ ಕೊಟ್ಟದ್ದು ಎಮ್ ಎಸ್ ಎಂಇ ಸೆಕ್ಟರ್. ನಮ್ಮ ದೇಶದ ಟೋಟಲ್ ರಫ್ತಿನಲ್ಲಿ 45% ಕಾಂಟ್ರಿಬ್ಯೂಷನ್ ಫ್ರಾಮ್ ಎಮ್ ಎಸ್ ಎಂಇ. ಸೊ ಉದ್ಯಮ ರಿಜಿಸ್ಟ್ರೇಷನ್ ಪೋರ್ಟಲ್ ಅಂತುಂಟು, ಯಾರೆಲ್ಲ ಎಮ್ ಎಸ್ ಎಂಇ ಅಂತ ರೆಕಾಗ್ನೈಸ್ ಆಗಬೇಕು. ಈಗ ನಮಗೆ ಹೇಗೆ ನಮ್ಮ ಐಡೆಂಟಿಟಿ ಆಧಾರ್ ಕಾರ್ಡ್, ಅದೇ ರೀತಿ ಎಮ್ ಎಸ್ ಎಂಇ ಅಂತ ಒಂದು ಐಡೆಂಟಿಟಿ ಬೇಕಾದರೆ ಉದ್ಯಮ ರಿಜಿಸ್ಟ್ರೇಷನ್ ಪೋರ್ಟಲ್ನಲ್ಲಿ ರಿಜಿಸ್ಟರ್ ಮಾಡಬೇಕು. ಅಲ್ಲಿ ಕೂಡ 7 ಕೋಟಿ ಚಿಲ್ಲರೆ ಈಗ ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದೆ. ರಿಜಿಸ್ಟ್ರೇಷನ್ ಆಗದವರು ಕೂಡ ತುಂಬ ಇದ್ದಾರೆ. ಈ ರಿಜಿಸ್ಟ್ರೇಷನ್ ಆದರೆ ಅದು ನಮಗೆ ಪಾಸ್ಪೋರ್ಟ್ ಇದ್ದಾಗೆ. ಪಾಸ್ಪೋರ್ಟ್ ಇದ್ದರೆ ಮಾತ್ರ ಒಂದು ನೀವು ಯಾವುದಾದ್ರೂ ದೇಶಕ್ಕೆ ಬೇರೆ ದೇಶಕ್ಕೆ ಹೋಗಲಿಕ್ಕೆ ಎಂಟ್ರಿ. ಎಮ್ ಎಸ್ ಎಂಇಗಳ ಸಾಲ ಸೌಲಭ್ಯ ಎಟ್ ಕನ್ಸೆಷನಲ್ ರೇಟ್ ಆಫ್ ಇಂಟ್ರೆಸ್ಟ್ ಫ್ರಾಮ್ ಬ್ಯಾಂಕ್. ಎಮ್ ಎಸ್ ಎಂಇ ಸ್ಕೀಮ್ಸ್ ಇನ್ಸೆಂಟಿವ್ ಅಂದರೆ ಇಂಟ್ರೆಸ್ಟ್ ಸಬ್ಸಿಡಿ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ಇದು ಫಿಕ್ಸೆಡ್ ಅಸೆಟ್ಸ್ ಇನ್ವೆಸ್ಟ್ಮೆಂಟ್ ಸಬ್ಸಿಡಿ ಇರ್ಬೋದು, ಬೇರೆ ಬೇರೆ ಸ್ಕೀಮ್ ಉಂಟು, ಪಿ ಎಮ್ ಇ ಜಿ ಪಿದು ಸ್ಕೀಮ್ ಇರ್ಬೋದು, ಪಿ ಎಮ್ ಎಫ್ ಎಂ ಇ ಸ್ಕೀಮ್ ಇರ್ಬೋದು, ಬೇರೆ ಬೇರೆ ನಮಗೆ ಸ್ಕೀಮ್ಸ್ ಸಬ್ಸಿಡೀಸ್ದು ಸಾಲದ್ದು ಇದೆಲ್ಲ ಬೆನಿಫಿಟ್ ಸಿಗೋದು ಎಮ್ ಎಸ್ ಎಂಇ ನೀವು ರಿಜಿಸ್ಟ್ರೇಷನ್ ಮಾಡಿದರೆ. ಮತ್ತು ನಿಮಗೆ ಆಶ್ಚರ್ಯ ಆಗ್ಬೋದು, ಅಪ್ ಟು 10 ಕೋಟಿವರೆಗೆ ಬ್ಯಾಂಕಿನವರು ವಿದೌಟ್ ಕೊಲ್ಯಾಟ್ರಲ್ ಎಮ್ ಎಸ್ ಎಂಇಗಳಿಗೆ ಸಾಲ ಕೊಡ್ಬೋದು. ಜಮೀನು ಬೇಡ, ಜಾಮೀನು ಕೂಡ ಬೇಡ, ಯಾವುದೇ ಒಂದು ಭದ್ರತೆ ಇಲ್ಲದೆ 10 ಕೋಟಿವರೆಗೆ ಸಾಲ ಕೊಡ್ಬೋದು. ಯಾರಾದರೂ ನಂಬಲಿಕ್ಕೆ ಸಾಧ್ಯ ಉಂಟಾ? ಅಷ್ಟು ಡೈನಾಮಿಕ್ಕಾಗಿ ನಮ್ಮ ಈ ಎಮ್ ಎಸ್ ಎಂಇಗಳಿಗೆ ತುಂಬ ಒಂದು ಒತ್ತನ್ನು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನೀಡಿದ್ದಾರಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತದೆ. ನಮ್ಮ MSME ಇಕೋಸಿಸ್ಟಮ್, ಬ್ಯಾಂಕಿಂಗ್ ಇಕೋಸಿಸ್ಟಮ್, ಸ್ಟಾರ್ಟ್ಅಪ್ ಇಕೋ

0: ಸಿಸ್ಟಮ್, ಟ್ಯಾಕ್ಸ್ ಇಕೋ ಸಿಸ್ಟಮ್, ಇವೆಲ್ಲ ನಮ್ಮ ಒಂದು ದೇಶದ ಒಂದು ಬೆಳವಣಿಗೆಗೆ ಪೂರಕವಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಹೆಮ್ಮೆ ಆಗ್ತದೆ. ಈ ಎಲ್ಲ ಇಕೋ ಸಿಸ್ಟಮ್ ಅನ್ನು ನಾವು ಚಾರ್ಟರ್ಡ್ ಅಕೌಂಟೆಂಟ್ ಪಾಲುದಾರರಾಗಿದ್ದೇವೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಅಂದ್ರೆ ಯಾರಾದರೂ ಯಾವುದಾದ್ರು ಉದ್ಯಮ ಪ್ರಾರಂಭ ಮಾಡಬೇಕಾದ್ರೂ ಫಸ್ಟ್ ಚಾರ್ಟರ್ಡ್ ಅಕೌಂಟೆಂಟ್ ಹತ್ರ ಬರಲೇಬೇಕು. ಆವಾಗ ನಾವು ಅಲ್ಲಿಂದ ಸ್ಟಾರ್ಟ್ ಮಾಡ್ತೇವೆ. ಒಂದೇ ಪಾರ್ಟ್ನರ್ಶಿಪ್ ಡೀಡ್ ಮಾಡೋದಾದ್ರೆ, ಕಂಪನಿ ಮಾಡೋದಾದ್ರೆ, ಎಲ್ ಎಲ್ ಪಿ ಮಾಡೋದಾದ್ರೆ, ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡೋದಾದ್ರೆ, ಇನ್ಕಮ್ ಟ್ಯಾಕ್ಸ್ ಇದು ಫೈಲ್ ಮಾಡೋದಾದ್ರೆ, ಮತ್ತು ಸಬ್ಸಿಡಿಗೆ ಬೇಕಾದ ಒಂದು ಪೂರಕ ಅಥವಾ ಬ್ಯಾಂಕಿಗೆ ಹೋಗಲಿಕ್ಕೆ ಒಂದು ಲೋನಿಗೆ ಬೇಕಾದರೂ ಪ್ರೊಜೆಕ್ಟ್ ರಿಪೋರ್ಟ್, ಉದ್ಯಮ ರಿಜಿಸ್ಟ್ರೇಷನ್, ಎಕ್ಸ್ಪೋರ್ಟ್ ಮಾಡೋದಾದರೆ ಐ ಕೋಡ್, ಇದೆಲ್ಲ ಮಾಡಲಿಕ್ಕೆ ಅವರು ಚಾರ್ಟರ್ಡ್ ಅಕೌಂಟೆಂಟ್ಸ್ನವರ ಒಂದು ರಿಕ್ವೈರ್ಮೆಂಟ್ ಉಂಟು. ಆದ್ದರಿಂದ ಚಾರ್ಟರ್ಡ್ ಅಕೌಂಟೆಂಟ್ಸ್ ನಾವು ಹೇಳ್ತೇವೆ ಪಾರ್ಟ್ನರ್ ಇನ್ ನೇಷನ್ ಬಿಲ್ಡಿಂಗ್ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ.
1: ಹಾಗಾಗಿ ನೀವೀಗ ಈ ಎಮ್ ಎಸ್ ಎಂ ಇಯ ಒಂದು ಮೆಂಟರ್ ಆಗಿ ಕೆಲಸ ಮಾಡ್ತಾ ಇದ್ದೀರಿ.
0: ಹೌದು.
1: ನೀವು ಹಲವಾರು ಬೇರೆ ಬೇರೆ ಸಂಘ ಸಂಸ್ಥೆಗಳ ಜೊತೆ, ನಿಟ್ಟೆಯವರ ಜೊತೆ ಎಲ್ಲ ಸೇರಿ ಬೇರೆ ಬೇರೆ ಕಡೆಗೆ ಎಮ್ ಎಸ್ ಎಂಇ ಕಾನ್ಕ್ಲೇವ್ಗಳು ಇಂಥದ್ದನ್ನೆಲ್ಲ ಮಾಡ್ತಾ ಇದ್ದೀವಿ, ಅಲ್ಲಿ ಮುಖ್ಯವಾಗಿ ನೀವು ಒತ್ತು ಕೊಡುವಂಥದ್ದು ಏನೇನು?
0: ಬಹಳ ಹೆಮ್ಮೆ ಅಂದರೆ 2016 ನಮ್ಮ ಸ್ಟಾರ್ಟಪ್ ಇಂಡಿಯಾ ಇನಿಷಿಯೇಟಿವ್ ಪ್ರಧಾನಮಂತ್ರಿಗಳು ಪ್ರಾರಂಭ ಮಾಡಿದರು. ಆವಾಗ ನಮ್ಮ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಅಂತ ದೇಶದಾದ್ಯಂತ ತುಂಬ ಕಡೆಗಳಲ್ಲಿ ಓಪನ್ ಮಾಡಿದರು. ಅದರಲ್ಲಿ ನಿಟ್ಟೆ ಪ್ರಪ್ರಥಮವಾಗಿ ನಮ್ಮ ಅನ್ಡಿವೈಡೆಡ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಟಲ್ ಇನ್ಕ್ಯುಬೇಷನ್ ಕೇಂದ್ರವನ್ನು ಪ್ರಾರಂಭ ಮಾಡಿದರು. ಪ್ರಾರಂಭದ ದಿನದಿಂದ ಈಗಿನವರೆಗೆ ಕೂಡ ನಾನು ಅಟಲ್ ಇನ್ಕ್ಯುಬೇಷನ್ ಸೆಂಟರ್ನ ಮೆಂಟರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಅವರ ಕೆಲಸ ಏನಂದರೆ ಸ್ಟಾರ್ಟಪ್ಗಳಿಗೆ ಒಂದು ನರ್ಚರಿಂಗ್ ಮತ್ತು ಹ್ಯಾಂಡ್ ಹೋಲ್ಡಿಂಗ್ ಮತ್ತು ಅವರಿಗೆ ಸೀಡ್ ಫಂಡ್ ಅಸಿಸ್ಟೆನ್ಸ್, ಸರ್ಕಾರದ್ದು ಸೀಡ್ ಫಂಡ್ ಅಸಿಸ್ ಅವರ ಥ್ರೂ ಕೊಡ್ತಾ ಇದ್ದಾರೆ. ಒಂದು ಇನ್ನೊಂದು ಎಮ್ ಎಸ್ ಎಂ ಇ ಕಾನ್ಕ್ಲೇವ್ ಅಂತ ಹೇಳಿದರೆ, ಈಗ ನೋಡಿ ತುಂಬ ಈ ಸಾಲ ಸೌಲಭ್ಯ ಸಬ್ಸಿಡಿ ತುಂಬ ಜನರಿಗೆ ಗೊತ್ತೇ ಇಲ್ಲ. ಅದು ಗೊತ್ತು ಮಾಡಲಿಕ್ಕೆ ನಾವೇನು ಮಾಡ್ತೇವೆ, ಬೇರೆ ಬೇರೆ ಸಂಘ ಸಂಸ್ಥೆಗಳೊಟ್ಟಿಗೆ ಜೋಡಿಸಿಕೊಂಡು ಒಂದು ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ನಿಟ್ಟೆ, ಇನ್ನೊಂದು ನಮ್ಮ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ, ಆಮೇಲೆ ಫಿಕ್ಕಿಯವರಿಗೆ ಇಟ್ಟರ್ಬೋದು, ಆಮೇಲೆ ಸಾರಸ್ವತ್ ಚೇಂಬರ್ ಇರ್ಬೋದು, ಬಿಲ್ಲವ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಬಾಂಬೆ ಇರ್ಬೋದು, ಇವರ ಎಲ್ಲ ಸಹಯೋಗದಲ್ಲಿ ದೇಶದಾದ್ಯಂತ 14 ಕಡೆಗಳಲ್ಲಿ ಎಮ್ ಎಸ್ ಎಂ ಇ ಕಾನ್ಕ್ಲೇವ್ ಮಾಡಿದ್ದೇನೆ ನಾನು. ಇಲ್ಲಿ ಸಿಸ್ಟಮ್ ಹೆಂಗಂತೇಳಿದರೆ, ಬೆಳಗಿಂದ ಸಾಯಂಕಾಲದವರೆಗೆ ಕೆಲವು ದಿನ 2 ಎಮ್ ಎಸ್ ಎಂ ಇ ಬಗ್ಗೆ 8-10 ಸೆಷನ್ಸ್ ನಾವು ಮಾಡಿ, ಅದರಲ್ಲಿ ಯಾರು ಡೊಮೈನ್ ಎಕ್ಸ್ಪರ್ಟ್ಸ್ ಇದ್ದಾರೆ ಅವರು ಅದರ ಬಗ್ಗೆ ಒಂದು ಲೆಕ್ಚರ್ ಕೊಡೋದು. ಆಮೇಲೆ ಈವ್ನಿಂಗ್ ಅವಾರ್ಡ್ ಸೆರೆಮನಿ. ಆ ಅವಾರ್ಡ್ ಸೆರೆಮನಿ ಅಂದರೆ ಹೇಗಂದರೆ, ಎಮ್ ಎಸ್ ಎಂ ಇಯಲ್ಲಿ ಉತ್ಕೃಷ್ಟ ಸಾಧನೆ ಮಾಡಿದವರು ರೋಲ್ ಮಾಡೆಲ್, ಬೇರೆಯವರಿಗೊಂದು ರೋಲ್ ಮಾಡೆಲ್ ಆಗಲಿಕ್ಕೆ ಅವರನ್ನು ಗುರುತಿಸಿ ಅವರಿಗೆ ನಾವು ಒಂದು ಪ್ರಶಸ್ತಿ ಕೊಡೋದು.
1: ಈಗ ಸಾಮಾನ್ಯವಾಗಿ ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ ಅಂದರೆ ದುಡ್ಡೆಣಿಸುವುದು ಅಂತ ಒಂದು ಕಲ್ಪನೆ ಇದೆ, ದುಡ್ಡನ್ನು ಎಣಿಸ್ಲಿಕ್ಕಿಲ್ಲ ಈಗ ಬ್ಯಾಂಕಿಗೆ ಬರ್ತದೆ. ಆದರೆ ನೀವು ಈ ದುಡ್ಡಿನ ಜೊತೆಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೂಡ ತೊಡಗಿಸಿದ್ದೀರಿ. ಉದಾಹರಣೆಗೆ ನೀವು ಕೆಲವು ಪುಸ್ತಕಗಳನ್ನು ಬರೆದಿದ್ದೀರಿ, ಬೇರೆ ಬೇರೆ ಕಡೆ ಹೋಗಿ ಭಾಷಣ ಮಾಡ್ತೀರಿ, ಇದ್ರ ಜೊತೆಗೆ ಟಿವಿಯ ಒಂದು ಆ್ಯಂಕರ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದೀರಿ. ಇದು ಹೇಗೆ ಸಾಧ್ಯ ಆಯಿತು?
0: ನೋಡಿ, ಮನುಷ್ಯ ವೃತ್ತಿಯಲ್ಲಿ ಏನಿದ್ರೂ ಪ್ರವೃತ್ತಿ ಅನ್ನೋದು ಬೇಕೇ. ಮತ್ತೆ ಏನಾಗ್ತದೆ, ನಾನು ಮಾಡುವ ಕೆಲಸ ಎಲ್ಲ ನನ್ನ ಈ ಪ್ರೊಫೆಷನ್ಗೆ ಪೂರಕವಾಗಿ ಮಾಡೋದು. ಈಗ ಬಿಸ್ನೆಸ್ ಟಾನಿಕ್ ಅಂತ ಕಾರ್ಯಕ್ರಮ 371 ಸಂಚಿಕೆ ಈಗ ಆಗಿದೆ, ನಾನ್ ಸ್ಟಾಪ್ ಪ್ರತಿ ಸಂಡೇ 10-11 ಭಾನುವಾರ ಲೈವ್ ಟಿವಿ ಶೋ ಮಾಡ್ತಾ ಇದ್ದೇವೆ. ಎಲ್ಲ ಲೇಟೆಸ್ಟ್ ಕರೆಂಟ್ ಅಫೇರ್ಸ್ ಬಗ್ಗೆ, ಬಿಸ್ನೆಸ್ ಬಗ್ಗೆ, ಟ್ಯಾಕ್ಸೇಷನ್ ಬಗ್ಗೆ, ಯೂನಿಯನ್ ಬಜೆಟ್ ಬಗ್ಗೆ, ಇನ್ವೆಸ್ಟ್ಮೆಂಟ್ ಬಗ್ಗೆ, ಇದರ ಬಗ್ಗೆ ಒಂದು ಸಮಗ್ರ ಮಾಹಿತಿ ಕೊಡುವ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ಜನರಿಗೆ ಮಾಹಿತಿ ಕೊಡುವ ಕೆಲಸ ನಾವು ಎಷ್ಟು ಜಾಸ್ತಿ ಮಾಡ್ತೇವೆ ಅಷ್ಟು ನಮ್ಮ ಈ ಒಂದು ಪ್ರದೇಶ, ನಮ್ಮ ಒಂದು ಏರಿಯಾ ಡೆವಲಪ್ ಆಗಲಿಕ್ಕೆ ಒಂದು ಪೂರಕವಾದ ವಾತಾವರಣ ಆಗ್ತದೆ. ಕಳೆದ 20 ವರ್ಷಗಳಿಂದ ಫೈನಾನ್ಸ್ ಮಿನಿಸ್ಟರ್ ಯೂನಿಯನ್ ಬಜೆಟ್ ಅನೌನ್ಸ್ಮೆಂಟ್ ಮುಗ್ದ ಕೂಡಲೇ ನಂದು ಕಮೆಂಟ್ಸ್ ಸ್ಟಾರ್ಟ್ ಆಗ್ತದೆ. ನಿಮ್ಮ ಆಕಾಶವಾಣಿಯಲ್ಲಿ ಕೂಡ ತುಂಬ ಕಡೆ ನಾವು ಕೊಟ್ಟಿದ್ದೇವೆ, ಬೇರೆ ಬೇರೆ ಚಾನೆಲ್ನಲ್ಲಿ ಕೊಟ್ಟಿದ್ದೇವೆ. ಮ್ಯಾಂಗ್ಳೂರು ಪ್ರೊಡಕ್ಟಿವಿಟಿ ಕೌನ್ಸಿಲಲ್ಲಿ ಪ್ರತಿ ವರ್ಷ ಯೂನಿಯನ್ ಬಜೆಟ್ ಲೆಕ್ಚರ್ ಕೊಡ್ತಾ, ಅದನ್ನು ನೋಡಿ ನಮಗೆ ರಾಮರಾಯರು ನಮ್ಮ ಮ್ಯಾಂಗ್ಳೂರು ಪ್ರೊಡಕ್ಟಿವಿಟಿ ಕೌನ್ಸಿಲ್ ನಾನಿ ಪಾಲ್ಕಿವಾಲಾ ಆಫ್ ಮಂಗಳೂರು ಅಂತ ಬಿರುದು ಕೂಡ ಕೊಟ್ಟಿದ್ದಾರೆ. ಅದು ಕೂಡ ಬಹಳ ಒಂದು ನಮಗೆ ಹೆಮ್ಮೆಯ ವಿಷಯ.
1: ನೀವು ಪುಸ್ತಕ ಕೂಡ ಬರೆದಿದ್ದೀರಿ?
0: ಹೌದು, 4 ಪುಸ್ತಕ ಬರೆದಿದ್ದೇನೆ. ಎಲ್ಲ ಬುಕ್ ಆಫ್ ಕೋಟ್ಸ್, ವರ್ಡ್ಸ್ ಆಫ್ ದಿ ವೈಸ್, ಮೋರ್ ವರ್ಡ್ಸ್ ಆಫ್ ದಿ ವೈಸ್, ವೈಸ್ ವರ್ಡ್ಸ್ ಆಫ್ ದಿ ವೈಸ್, ಮತ್ತು ವಾಯ್ಸಸ್ ಆಫ್ ದಿ ವೈಸ್ ಅಂತೇಳಿ. ಇದರಲ್ಲಿ ಏನಂದರೆ ಫ್ರಾಗ್ಮೆಟಿಕ್ ವಿಸ್ಡಮ್ ಕೊಡುವಂಥ ಎಲ್ಲ ಕೋಟ್ಸ್, ಕೋಟ್ಸ್ ಅಂತ ಹೇಳಿದರೆ 1,000 ಹೆಚ್ಚು ಕೋಟ್ಸ್ ಉಂಟು. ಭಾಳ ಒಂದು ಹೆಮ್ಮೆ ಅಂದರೆ, ಇತ್ತೀಚೆಗೆ ನಮ್ಮ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಂದಾಗ ಅವರಿಗೆ ಕೂಡ ಈ ಬುಕ್ಕನ್ನು ಪ್ರೆಸೆಂಟೇಷನ್ ಮಾಡಿ ಅದನ್ನು ನೋಡಿ ಭಾರಿ ಅಪ್ರಿಷಿಯೇಟ್ ಮಾಡಿದರು ಅವರು ಕೂಡ.
1: ಈಗ ಕೊನೆಯದಾಗಿ, ಮೊದಲಿಗೆ ನಾನು ನಿಮ್ಮ ಮನೆ ಬಾಲ್ಯದಲ್ಲಿ ಹೇಗಿತ್ತು ಅಂತ ಹೇಳಿದರೆ, ಈಗ ನಿಮ್ಮ ಮನೆ, ಈಗಿನ ಮನೆಯ ಬಗ್ಗೆ ಸ್ವಲ್ಪ ಹೇಳಿ.
0: ಈಗಿನ ಮನೆಯಲ್ಲೇ ಮಂಗಳೂರಲ್ಲಿ ಸುಲ್ತಾನ್ ಬತ್ತೇರಿ ರೋಡಲ್ಲಿ ಒಂದು ಮನೆ ಉಂಟು.
1: ಯಾರೆಲ್ಲ ಇದ್ದೀರಿ ನೀವು?
0: ನಾನು, ನನ್ನ ತಾಯಿ, ಈಗ 90 ವರ್ಷ ಆಯ್ತು, ಈಗ 91ನೇ ವರ್ಷ, ಗೋಯಿಂಗ್ ವೆರಿ ಸ್ಟ್ರಾಂಗ್ ಅವರು. ನೋ ಬಿ ಪಿ, ನೋ ಶುಗರ್, ಕನ್ನಡಕ ಇಲ್ಲದೆ ಫುಲ್ ಪೇಪರ್, ಮೂರು ಪೇಪರ್ ಫುಲ್ ಓದ್ತಾರೆ ಅವರು.

0: ಆಮೇಲೆ ನನ್ನ ಧರ್ಮಪತ್ನಿ ಸಂಧ್ಯಾ ನಾಯ್ಕ್ ಅಂತ, ಅವರು ಕೆನರಾ ಕಾಲೇಜಲ್ಲಿ ಇಕೋನಾಮಿಕ್ಸ್ನಲ್ಲಿ ಉಪನ್ಯಾಸಕಿ ಆದರು, ಈಗ ವಿ ಆರ್ ಎಸ್ ಕೊಟ್ಟಿದ್ದಾರೆ, ಅವರು ಮನೆಯಲ್ಲಿದ್ದಾರೆ. ಮತ್ತು ನಾನು ಮತ್ತು ನನ್ನ ಸಣ್ಣ ಮಗ ಸಚಿನ್ ಎಸ್ ನಾಯ್ಕ್ ಅಂತ, ಒಂದು ಸಿ ಎ ಆ್ಯಂಡ್ ಎಲ್ ಎಲ್ ಬಿ ಆಗಿ ಈಗ ಹೈಕೋರ್ಟ್ ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾನೆ. ಅವನ ವೈಫ್ ಅಖಿಲೇಶ್ವರಿ ಅಂತ, ಅವರು ಕೂಡ ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಮತ್ತು ನನ್ನ ಇನ್ನೊಬ್ಬ ಮಗ ಸಿ ಎಸ್ ಸಂಕೇತ್ ಎಸ್ ನಾಯಕ್, ಅವರು ಬ್ಯಾಂಗ್ಳೂರಿನಲ್ಲಿ ನಮ್ಮ ಎಸ್ ಎಸ್ ನಾಯಕ್ ಆ್ಯಂಡ್ ಅಸೋಸಿಯೇಟ್ಸ್ ಅದ್ರ ಬ್ಯಾಂಗ್ಳೂರು ಬ್ರ್ಯಾಂಚಿನ ಹೆಡ್ ಅವರು, ಹಾಗೂ ಅವರ ವೈಫ್ ಸಿ ಎ ಪ್ರತೀಕ್ಷಪ್ಪಯ್ಯ, ಅವರು ಕೂಡ ನಮ್ಮದು ಎಸ್ ಎಸ್ ನಾಯಕ್ ಆ್ಯಂಡ್ ಅಸೋಸಿಯೇಟ್ಸ್ನಲ್ಲಿ ಪಾರ್ಟ್ನರ್ ಆಗಿ ಅವರು ಕೂಡ ಚಾರ್ಟರ್ಡ್ ಅಕೌಂಟ್ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಇದು ನಮ್ಮ ಫ್ಯಾಮಿಲಿ. ಮತ್ತು ಅವನಿಗೆ ಒಂದು ಸಣ್ಣ ಮಗಳಿದ್ದಾಳೆ, ಅವಳಿಗೆ ಯು ಕೆ ಜಿ, ಕಿಆರ ನಾಯ್ಕ್ ಅಂತೇಳಿ, ಅವಳು ಕೂಡ ಅಲ್ಲಿ ಬ್ಯಾಂಗ್ಳೂರಿನಲ್ಲಿ ಕಲಿತಾ ಇದ್ದಾಳೆ.
1: ಸಿ ಎಸ್ ಎಸ್ ನಾಯಕ್ ಅವರೇ, ಈಗಾಗಲೇ ಟೈಮ್ಸ್ ಆಫ್ ಇಂಡಿಯಾದ ಎಮ್ ಎಸ್ ಎಂ ಇ ಅವಾರ್ಡ್ ಕೂಡ ಸಿಕ್ಕಿದೆ ನಿಮಗೆ, ಯಾವ್ಯಾವ ಅವಾರ್ಡ್ಗಳೆಲ್ಲ ಸಿಕ್ಕಿದ್ದಾವೆ ಸರ್?
0: ಅವಾರ್ಡ್ ತುಂಬ ಸಿಕ್ಕಿದೆ, ಅದರಲ್ಲಿ ಒಂದು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ನನಗೆ ಸಿಕ್ಕಿದೆ ಫಾರ್ ಸೋಷಿಯಲ್ ಸರ್ವಿಸಿಗೆ. ಆಮೇಲೆ ನಿಟ್ಟೆ ಕೆ ಬಿ ಎಲ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಫಾರ್ ಮೆಂಟರಿಂಗ್ ಸ್ಟಾರ್ಟ್ಅಪ್ಸ್ ಆ್ಯಂಡ್ ಎಮ್ ಎಸ್ ಎಮ್ ಇಸ್. ಅದೇ ರೀತಿ ನಿಮ್ಮ ಬಿ ಸಿ ಸಿ ಐ ಬಾಂಬೆ ಆ್ಯಂಡ್ ಎಚ್ ಡಿ ಎಫ್ ಸಿ, ಅಲ್ಲಿ ಕೂಡ ನನಗೆ ಒಂದು ಎಮ್ ಎಸ್ ಎಮ್ ಇ ಅವಾರ್ಡ್ ಸಿಕ್ಕಿದೆ. ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಜೀವಮಾನ ಸಾಧನೆ ಪ್ರಶಸ್ತಿ, ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಫಾರ್ ಮೆಂಟರಿಂಗ್ ಎಮ್ ಎಸ್ ಎಮ್ ಇಸ್ ಅಂತ, ಹೀಗೆ ಹಲವು 6 ಪ್ರಶಸ್ತಿಗಳು ಸಿಕ್ಕಿದೆ. ಮತ್ತು ಎಷ್ಟು ಬೇಕಾದರೆ ಅವಾರ್ಡ್ ಸಿಗಲಿ, ನನ್ನದು ಒಂದು ಜನರಿಗೆ ಏನಂತ ಹೇಳಿದ್ರೆ, ನಮ್ಮ ಯಾವುದೇ ಜ್ಞಾನ ಉಂಟಲ್ಲ, ನಾವು ಆದಷ್ಟು ಹೆಚ್ಚು ಜನರಿಗೆ ಪ್ರಸರಿಸಬೇಕು, ಆವಾಗ ಮಾತ್ರ ನಾವು ಕಲಿತದಕ್ಕೆ ನಮಗೆ ಒಂದು ಸಾರ್ಥಕ್ಯ ಆಗ್ತದೆ ಅಂತೇಳಿ ನನ್ನ ಒಂದು ಅನಿಸಿಕೆ. ಮತ್ತು ಈಗಿನ ಒಂದು ಯಂಗ್ ಜನ್ರೇಷನ್ಗೆ ನನ್ನ ಒಂದು ಸಜೆಷನ್ ಏನಂದರೆ, ಯಾವಾಗಲೂ ಏನಂತ ಹೇಳಿದರೆ, ನಾವು ನಮ್ಮ ಸಿ ಎ ಇನ್ಸ್ಟಿಟ್ಯೂಟಿದು ಒಂದು ಸ್ಲೋಗನ್ ಉಂಟು, ಏಷ ಸುಪ್ತೇಶು ಜಾಗೃತಿ ಅಂತೇಳಿ. ಅಂದರೆ ಇತರರು ನಿದ್ದೆಯಲ್ಲಿರುವಾಗ ನಾವು ಜಾಗೃತರಾಗಿರಬೇಕು, ಇತರರು ಜಾಗರಣೆಯಲ್ಲಿರುವಾಗ ನಾವು ಇನ್ನೂ ಜಾಗೃತರಾಗಿರಬೇಕು ಅಂತೇಳಿ. ಅಂದರೆ ಕಾಂಪಿಟೇಟಿವ್ ವರ್ಲ್ಡ್ನಲ್ಲಿ ನಾವು ಉತ್ತಮ ಸಾಧನೆ ಮಾಡಬೇಕಾದ್ರೆ ನಾವು ಹಾರ್ಡ್ ವರ್ಕ್ ಆ್ಯಂಡ್ ಸ್ಮಾರ್ಟ್ ವರ್ಕ್ ಎರಡನ್ನೂ ಮಾಡಬೇಕು.
1: ಒಳ್ಳೆಯದು ಸಿ ಎಸ್ ಎಸ್ ನಾಯಕ್ ಅವರೇ, ಮುಖ್ಯವಾಗಿ ನಿಮ್ಮ ಜೀವನದ ಒಂದು ಬೇರೆ ಬೇರೆ ಘಟನೆಗಳನ್ನು, ನಿಮ್ಮ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಾಡಿದ ಸಾಧನೆಯನ್ನು ಒಂದು ಕಿರು ಪರಿಚಯವನ್ನು ಮಾಡಿಕೊಟ್ಟಿದ್ದೀರಿ ಸರ್. ಧನ್ಯವಾದಗಳು, ನಮಸ್ಕಾರ.
0: ನಾನು ಆಕಾಶವಾಣಿ ಕೂಡ ಧನ್ಯವಾದ, ಥ್ಯಾಂಕ್ ಯು.
2: ಇದುವರೆಗೆ ವಾರದ ಅತಿಥಿ ಸರಣಿ ಕಾರ್ಯಕ್ರಮದಲ್ಲಿ ತಮ್ಮ ಮಾತಿನ ಅಂಗಳದಲ್ಲಿ ವಿಹರಿಸಿದವರು ಕರಾವಳಿಯ ಹೆಮ್ಮೆಯ ಖ್ಯಾತ ಲೆಕ್ಕ ಪರಿಶೋಧಕರು, ಎಂಎಸ್ಎಂಇ ಮಾರ್ಗದರ್ಶಕರು ಹಾಗೂ ನೂರಾರು ಉದ್ಯಮಿಗಳಿಗೆ ಪ್ರೇರಣಾ ಶಕ್ತಿಯಾದವರು ಸಿಎಎಸ್ಎಸ್ ನಾಯಕ್. ಆ ನೆನಪುಗಳನ್ನೇ ಮಾಲೆಯನ್ನಾಗಿಸಿ ಮಾತಿನ ಮಂಟಪ ಕಟ್ಟಿದವರು ಸೂರ್ಯನಾರಾಯಣ ಭಟ್ ಪಿಎಸ್.
3: ಜೂನ್ 28 ಪೋಲಿಯೋ ಭಾನುವಾರ, ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ. ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ಮಂಗಳೂರು, ಸಮಯ 8:30. ಇದೀಗ ಕರಾವಳಿಯ ಶಿಲಾಶಾಸನಗಳು ಈ ಕುರಿತು ಡಾ ಗಣಪತಿ ಗೌಡ ಎಸ್ ಇವರಿಂದ ಕನ್ನಡದಲ್ಲಿ ಭಾಷಣ.
1: ಕರ್ನಾಟಕ ರಾಜ್ಯದ ಪಶ್ಚಿಮ ಅಂಚಿನಲ್ಲಿ ಅರಬ್ಬಿ ಸಮುದ್ರಕ್ಕೆ ಹೊಂದಿಕೊಂಡಂತೆ ದಕ್ಷಿಣದ ತಲಪಾಡಿಯಿಂದ ಉತ್ತರದ ಸದಾಶಿವಗಡದ ತನಕ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯನ್ನೊಳಗೊಂಡ ಒಟ್ಟು 3 ಜಿಲ್ಲೆಗಳು ಕರಾವಳಿ ತೀರದಲ್ಲಿ ಸೇರಿವೆ. ಪೈವೆ, ಕೊಂಕಣ, ಬಾರಕೂರು, ಹೊನ್ನಾವರ, ಹಾಡುವಳ್ಳಿ ಮೊದಲಾದ ಐತಿಹಾಸಿಕ ಕೇಂದ್ರಗಳು ಇದರಲ್ಲಿ ಸೇರಿಕೊಂಡಿವೆ. ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಪಶ್ಚಿಮ ದಿಕ್ಕಿಗೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರುವ ನದಿಗಳು ಈ ಪ್ರದೇಶದ ಜೀವ ನದಿಗಳಾಗಿ ನಾಡಿನ ಇತಿಹಾಸದ ಮೇಲೆ ತನ್ನ ಪ್ರಭಾವ ಬೀರಿದೆ. ಇಲ್ಲಿಯ ಸಾಂಸ್ಕೃತಿಕ ಇತಿಹಾಸವನ್ನು ಅರಿಯಲು ವಿವಿಧ ಆಕರಗಳು ಲಭ್ಯವಿದೆ. ಅವುಗಳಲ್ಲಿ ಪ್ರಾಕ್ತನ ಮತ್ತು ಸಾಹಿತ್ಯ ಆಕರಗಳು ಅಗ್ರಗಣ್ಯವೆನಿಸುತ್ತವೆ. ಪ್ರಾಕ್ತನ ಅಧ್ಯಯನದಲ್ಲಿ ಇತಿಹಾಸದ ಅಧ್ಯಯನಕ್ಕೆ ಪೂರಕವಾದ ದಾಖಲೆಗಳೆಂದರೆ ಶಾಸನಗಳು. ಕರಾವಳಿಯಲ್ಲಿ ಪ್ರಮುಖ ರಾಜಮನೆತನಗಳ ಜೊತೆಗೆ ಹಲವಾರು ಸಾಮಂತ ರಾಜಮನೆತನಗಳು ಆಳ್ವಿಕೆ ನಡೆಸಿ ಜಿಲ್ಲೆಯ ಇತಿಹಾಸದ ಮೇಲೆ ತಮ್ಮದೇ ಆದ ಹೆಜ್ಜೆ ಗುರುತು ಮೂಡಿಸಿದ್ದಾರೆ. ಅನೇಕ

ಸಂದರ್ಭಗಳಲ್ಲಿ ತಮ್ಮ ಸಾರ್ವಭೌಮರಿಗೆ ವಿಧೇಯರಾಗಿ ಆಡಳಿತ ನಿರ್ವಹಿಸಿದ್ದರೆ, ಇನ್ನು ಕೆಲವು ಸಂದರ್ಭಗಳಲ್ಲಿ ಸಾರ್ವಭೌಮರಿಗೆ ಕಡಿಮೆ ಇಲ್ಲದ ಬಿರುದುಗಳನ್ನು ಧರಿಸಿಕೊಂಡು ಸ್ವತಂತ್ರ ಚಕ್ರವರ್ತಿಗಳ ಹಾಗೆ ಆಡಳಿತ ನಡೆಸಿದ್ದಾರೆಂಬುದು ಇವರು ಹೊರಡಿಸಿದ ಶಾಸನಗಳಿಂದ ತಿಳಿದುಬರುತ್ತದೆ. ಕರಾವಳಿಯಲ್ಲಿ ಶಾಸನಗಳ ಇರುವಿಕೆಯ ಬಗ್ಗೆ ಸ್ಥಳೀಯರು ಹೆಚ್ಚಿನ ಗಮನಹರಿಸಿಲ್ಲ ಎಂಬ ಆಪಾದನೆಗಳಿವೆ. ಆದರೆ ಇದನ್ನು ಕ್ರಿಸ್ತಶಕ 1390 ಹಟ್ಟಿಯಂಗಡಿಯ ಜಟ್ಟಿಗರಾಯನ ಗುಡಿಯಲ್ಲಿ ದೊರೆತ ಶಾಸನ ಸುಳ್ಳು ಮಾಡಿದೆ. ಹಟ್ಟಿಯಂಗಡಿ ಸಮೀಪದ ಊರುಗಳಾದ ಹಟ್ಟಿಕುದ್ರ, ಸೆಲ್ಲಾಡಿ, ಸೌಕೂರು, ಕೋಟೇಶ್ವರದಲ್ಲಿ ಶಾಸನಗಳಿರುವುದನ್ನು ತಿಳಿಸಿ ಇದನ್ನು ಪರಿಶೀಲಿಸುವ ಅವಶ್ಯಕತೆ ಇದೆ ಎಂದು ಹೇಳಿದೆ. ಕರಾವಳಿಯ ಅವಿಭಜಿತ ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಸುಮಾರು 2000 ಶಾಸನಗಳಿವೆ ಎಂದು ಅಂದಾಜಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ 450 ಶಾಸನಗಳನ್ನು ಪತ್ತೆಹಚ್ಚಲಾಗಿದೆ. ಇವುಗಳಲ್ಲಿ ಹಲವಾರು ಶಾಸನಗಳು ಓದಲಾರದ ಸ್ಥಿತಿಗೆ ತಲುಪಿವೆ. ಇನ್ನು ಕೆಲವು ಶಾಸನಗಳು ಇದ್ದ ಸ್ಥಳದಿಂದಲೇ ನಾಪತ್ತೆಯಾಗಿವೆ. ದೊರೆಯುವ ಶಾಸನಗಳಲ್ಲಿ ಅಧಿಕ ಸಂಖ್ಯೆಯವು ಶಿಲಾಶಾಸನಗಳಾಗಿದ್ದು, ಅವುಗಳನ್ನು ಮುಖ್ಯವಾಗಿ ನಾಗಪ್ರತಿಮೆಯಿಂದ ಹಿಡಿದು ದತ್ತಿಶಾಸನಗಳು, ಸ್ತಂಭಶಾಸನಗಳು, ವೀರಗಲ್ಲುಗಳು, ಸತಿಗಲ್ಲುಗಳು, ನಿಷಿದಿಗಲ್ಲುಗಳು ಮತ್ತು ತಾಮ್ರಶಾಸನಗಳೆಂದು ವಿಭಾಗಿಸಬಹುದು. ಇವುಗಳು ಭಾಷಾ ಅಧ್ಯಯನ ದೃಷ್ಟಿಯಿಂದಲೂ ವಿಶೇಷತೆಯನ್ನು ಪಡೆದುಕೊಂಡಿವೆ. ಸಂಸ್ಕೃತ, ಪ್ರಾಕೃತ, ಕನ್ನಡ, ಮಲಯಾಳಂ, ತಿಗಳಾರ್ಯ, ಮರಾಠಿ, ಚೀನಿ, ತುಳು, ಅರೇಬಿಕ್ ಭಾಷೆಯ ಶಾಸನಗಳನ್ನು ಇಲ್ಲಿ ನೋಡಲು ಸಾಧ್ಯ. ಬುಕಾನನ್ ಮೊಟ್ಟ ಮೊದಲ ಬಾರಿಗೆ ಕರಾವಳಿಯ ಶಾಸನಗಳ ಬಗ್ಗೆ ಗಮನಹರಿಸಿದ್ದನು. ಈತ 1801 ಕಾರ್ಕಳ, ಭಟ್ಕಳ, ಗೋಕರ್ಣಗಳಲ್ಲಿಯ ಶಾಸನಗಳ ಪಡಿಯಚ್ಚನ್ನು ತೆಗೆದು ಕಲ್ಕತ್ತದ ಏಷ್ಯಾಟಿಕ್ ಸೊಸೈಟಿಗೆ ಕಳುಹಿಸಿದನೆಂದು ಹೇಳಿಕೊಂಡಿದ್ದಾನೆ. 1880 ಜೇಮ್ಸ್ ಬರ್ಜೆಸ್, ನಂತರ ಫ್ಲೀಟ್, ರಾಬರ್ಟ್ ಸಿವೆಲ್, ಬಿಎಲ್ ರೈಸ್ ಇಲ್ಲಿಯ ಶಾಸನಗಳ ಅಧ್ಯಯನ ಮತ್ತು ವಿಮರ್ಶೆ ಮಾಡಿದ್ದಾರೆ. 1940 ನಂತರ ಆರ್ಎಸ್ ಪಂಚಮುಖಿಯವರು ಇಲ್ಲಿಯ ಹಲವಾರು ಶಾಸನಗಳನ್ನು ಪತ್ತೆಹಚ್ಚಿ ಹಲವು ಶಾಸನಗಳನ್ನು ಪ್ರಕಟಿಸಿದ್ದರು. ಇತ್ತೀಚಿನ ದಿನಗಳಲ್ಲಿ ಡಾಕ್ಟರ್ ಬಿಆರ್ ಗೋಪಾಲ್, ಬಿಎ ಸಾಲೆತ್ತೂರು, ಡಾಕ್ಟರ್ ಪಿಬಿ ದೇಸಾಯಿ, ಡಾಕ್ಟರ್ ಪಿ ಗುರುರಾಜ್ ಭಟ್, ಡಾಕ್ಟರ್ ಕೆವಿ ರಮೇಶ್, ಡಾಕ್ಟರ್ ವಸಂತ ಶೆಟ್ಟಿ ಮೊದಲಾದವರು ಶಾಸನಗಳ ಅಧ್ಯಯನದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ದೊರೆಯುವ ಶಾಸನಗಳು ಕರಾವಳಿ ಚರಿತ್ರೆಗೆ ಸಂಬಂಧಿಸಿದಂತೆ ಪ್ರಾಚೀನ ಶಾಸನಗಳೆನಿಸುತ್ತವೆ. ತಾಳಗುಂದದ ಶಾಸನದಲ್ಲಿ ಕದಂಬ ಸಾಮ್ರಾಜ್ಯದ ಸ್ಥಾಪನೆ, ಗುಪ್ತ ಸಾಮ್ರಾಜ್ಯದೊಂದಿಗಿನ ಸಂಬಂಧಗಳ ವಿವರಣೆ ಇದ್ದು ಅಭಿಜಾತ ಸಂಸ್ಕೃತದಲ್ಲಿ ಬರೆಯಲಾಗಿದೆ. ಕ್ರಿಸ್ತಶಕ 4-7 ಶತಮಾನದವರೆಗೆ ಈ ಭಾಗದಲ್ಲಿ ಭೋಜರು ಆಳ್ವಿಕೆ ಮಾಡುತ್ತಿದ್ದರು. ಇವರಿಗೆ ಸೇರಿದ 2 ತಾಮ್ರಶಾಸನಗಳು ಕಾರವಾರದಲ್ಲಿ ದೊರೆತಿವೆ. ಅಂಕೋಲಾ ತಾಲೂಕಿನ ಹಿರೇಗುತ್ತಿಯಲ್ಲಿ ದೊರೆತ ಭೋಜ ಅಶಂಕಿತರಾಜನ ಶಾಸನದಿಂದ ಈ ಭಾಗದಲ್ಲಿ ಬೌದ್ಧ ಧರ್ಮದ ಪ್ರಾಚೀನತೆಯ ಬಗ್ಗೆ ತಿಳಿಯಬಹುದು. ಇದೇ ಕಾಲದಲ್ಲಿ ಅರಗ ಗ್ರಾಮದಲ್ಲಿ ದೊರೆತ ಶಾಸನವು ಶೈವ ಧರ್ಮದ ಕುರಿತು ತಿಳಿಸುತ್ತದೆ. ಹೊನ್ನಾವರದ ಕೈಕೇಯಿ ಚಿತ್ರವಾಹನನ ಶಾಸನವು ಆರ್ಯ ಸಂಘಕ್ಕೆ ಭೂಮಿಯನ್ನು ದಾನ ಮಾಡಿದ ವಿಷಯ ಹೇಳುತ್ತದೆ. ಅಳುಪ ಅರಸರ ವಡ್ಡರ್ಸೆ ಶಾಸನ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗೆ ಸಂಬಂಧಿಸಿದಂತೆ ದೊರೆಯುವ ಅತಿ ಪ್ರಾಚೀನ ಶಾಸನವೆನಿಸುತ್ತದೆ. 8 ಶತಮಾನಕ್ಕೆ ಸೇರಿರುವ ಬೆಳ್ಳಮಣ್ಣು ಶಾಸನವು ಕನ್ನಡದ ಪ್ರಾಚೀನ ತಾಮ್ರಶಾಸನ ಎಂಬ ಹೆಗ್ಗಳಿಕೆ ಗಳಿಸಿಕೊಂಡಿದೆ. ಈ ತಾಮ್ರಶಾಸನ ಸಿಗುವವರೆಗೆ ಬ್ರಿಟಿಷ್ ಮ್ಯೂಸಿಯಂನಲ್ಲಿರುವ ಮುಮ್ಮಡಿ ಗೋವಿಂದನ ತಾಮ್ರಶಾಸನವು ಪ್ರಾಚೀನ ಕನ್ನಡ ತಾಮ್ರಶಾಸನವೆಂದು ತಿಳಿಯಲಾಗಿತ್ತು. ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗೆ ಹೋಲಿಸಿದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೊರೆತಿರುವ ಶಾಸನಗಳ ಸಂಖ್ಯೆ ಕಡಿಮೆ. ದೊರೆತಿರುವ ಹೆಚ್ಚಿನ ಶಾಸನಗಳು ಅಳುಪರ ನಂತರ ವಿಜಯನಗರ ಕಾಲಕ್ಕೆ ಸೇರಿದವು. ಅದರಲ್ಲಿಯೂ ಮುಖ್ಯವಾಗಿ ಮಂಗಳೂರು ರಾಜ್ಯವನ್ನಾಳಿದ ರಾಜ್ಯಪಾಲರ ಅಧೀನಕ್ಕೊಳಪಟ್ಟ ಹಲವಾರು ಜೈನ ಅರಸು ಮನೆತನಕ್ಕೆ ಸೇರಿದ್ದಾಗಿದೆ. ಇವರ ಅಧಿಕಾರಿಗಳು ಈ ಶಾಸನದಲ್ಲಿ ಉಲ್ಲೇಖಿತರಾಗಿದ್ದಾರೆ. ಇದಲ್ಲದೆ ವಿಜಯನಗರ ಚಕ್ರವರ್ತಿ ತನ್ನ ರಾಜ್ಯಪಾಲರ ಮುಖಾಂತರ ಮಾಡಿದ ಕಾರ್ಯಗಳ ನಿರೂಪಣೆಯ ಕೆಲವು ಶಾಸನಗಳು ಇಲ್ಲಿ ದೊರೆಯುತ್ತವೆ. ಐತಿಹಾಸಿಕ ಪ್ರಜ್ಞೆ ಕರಾವಳಿಯ ಅಧಿಕ ಶಾಸನಗಳಲ್ಲಿ ಸ್ಫುಟಗೊಂಡಿದೆ. ಸಾಮಾನ್ಯವಾಗಿ ಶಾಸನಗಳಲ್ಲಿ ನಿಶ್ಚಿತವಾದ ಕಾಲನಿರ್ದೇಶನ ಮತ್ತು ಅದರ ವಿವರಗಳು ಒಳಗೊಂಡಿರುವುದರಿಂದ ಚರಿತ್ರೆಗೆ ಹೆಚ್ಚಿನ ಸಹಾಯ ನೀಡುತ್ತದೆ. ಅಳುಪರ ಇತಿಹಾಸದ ಆರಂಭದ ವಿಷಯವನ್ನು ಕದ್ರಿಯ ಕ್ರಿಸ್ತಶಕ 968 ಶಾಸನವು ಮತ್ತು ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಾಲಯದಲ್ಲಿ ಇರುವ ಶಾಸನ ತಿಳಿಸುತ್ತದೆ. ತುಳುನಾಡಿನ ಶಾಸನಗಳನ್ನು ಆಧಾರವಾಗಿ ಇಟ್ಟುಕೊಂಡು ಗೋವಿಂದ ಪೈಗಳು ಇಂದಿನ ಕದ್ರಿಯ ಇತಿಹಾಸವನ್ನು ವಿಮರ್ಶಾತ್ಮಕವಾಗಿ ವಿವರಿಸಿದ್ದಾರೆ. ಕುಂದವರ್ಮನೆಂಬ ಮಹಾರಾಜ ಕದರಿಕಾದಲ್ಲಿ ಲೋಕೇಶ್ವರ ದೇವರ ಪ್ರತಿಷ್ಠೆ ಮಾಡಿಸಿದನು. ಕದರ ಎಂದರೆ ಕಗ್ಗಲಿ ಮರ. ಈ ಪ್ರದೇಶದಲ್ಲಿ ಈ ಮರಗಳು ಅಧಿಕವಾಗಿರುವುದರಿಂದ ಅದಕ್ಕೆ ಕದರಿ, ಕದರಿಕಾ ಎಂಬ ಹೆಸರು ಬಂತು ಎನ್ನುತ್ತಾರೆ. ಕಾರ್ಕಳದ ಗೊಮ್ಮಟ ಬೆಟ್ಟದಲ್ಲಿರುವ
ಮೂರು ಶಾಸ್ತ್ರಗಳನ್ನು

ವಿಶ್ಲೇಷಿಸಿದ ಗೋವಿಂದ ಪೈಗಳು ಕ್ರಿಸ್ತ ಶಕ 1432 ಇಸ್ವಿ ಫೆಬ್ರವರಿ 13 ಗೊಮ್ಮಟ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಯಿತು ಎಂದಿದ್ದಾರೆ. ಇನ್ನುಳಿದಂತೆ ಉದ್ಯಾವರದ ಶಂಭುಕಲ್ಲಿನ ಶಾಸನ, ಪೊಳಲಿ ರಾಜರಾಜೇಶ್ವರಿ ದೇವಾಲಯದ ಶಾಸನ, ಹಟ್ಟಿಯಂಗಡಿ ಚಂದ್ರನಾಥ ಬಸದಿ ಶಾಸನ, ಉಪ್ಪುಂದ, ಕಾಯ್ಕಿಣಿ, ಭಟ್ಕಳ, ಹಾಡುವಳ್ಳಿ, ಹೊನ್ನಾವರ, ಗೇರುಸೊಪ್ಪೆ, ಗುಂಡಬಾಳ, ತುಂಬೊಳ್ಳಿ, ಕುಮಟಾ, ಕೆಕ್ಕಾರ, ಧಾರೇಶ್ವರ, ಅಂಕೋಲ, ಕಾರವಾರ ಮೊದಲಾದ ಕಡೆ ದೊರಕುವ ಶಾಸನಗಳು ಶಾಸನ ಅಧ್ಯಯನ ದೃಷ್ಟಿಯಿಂದ ವಿಶೇಷವೆನಿಸಿಕೊಳ್ಳುತ್ತವೆ. ಈ ಕಾಲದ ಕೆಲವು ಶಾಸನಗಳಿಂದ ಇಲ್ಲಿಯ ಸಾಂಸ್ಕೃತಿಕ ಜೀವನವನ್ನು ಕಟ್ಟಬಹುದು. ಕ್ರಿಸ್ತಶಕ 1305 ಭೀಕರವಾದ ಅನಾವೃಷ್ಟಿ ಬಂದೊದಗಿದ ವಿಷಯವನ್ನು ಬಂಟ್ವಾಳದ ಸುಜೇರುವಿನಲ್ಲಿ ಇರುವ ಶಾಸನ ತಿಳಿಸಿಕೊಡುತ್ತದೆ. ಕ್ರಿಸ್ತಶಕ 1556 ತಾಮ್ರಶಾಸನದ ಪ್ರಕಾರ ಉಪ್ಪುಂದದಲ್ಲಿನ ಜೋಗುರ ಹೊಳೆಗೆ ಅಣೆಕಟ್ಟು ಕಟ್ಟಿ ಬೇಸಾಯ ಮಾಡಿ ನೀರಿನ ಹಂಚಿಕೆ ಪ್ರಮಾಣವನ್ನು ತಿಳಿಸುತ್ತದೆ. ಭೂ ಹಿಡುವಳಿಯಲ್ಲಿ ಸ್ತ್ರೀಯರು ಭಾಗಿಗಳು ಎಂದು 1562 ತಾಮ್ರಶಾಸನ ತಿಳಿಸುತ್ತದೆ. ಕ್ರಿಸ್ತಶಕ 1580 ಹಟ್ಟಿಯಂಗಡಿ ಶಾಸನದಲ್ಲಿ ತುಡಿಹಬ್ಬದ ಉಲ್ಲೇಖವಿದೆ. ಕ್ರಿಸ್ತಶಕ 1628 ಕಾಲೇದುರ್ಗದ ಶಾಸನದಲ್ಲಿ ಜಿಲ್ಲೆಯಲ್ಲಿನ ಇಸ್ಲಾಂ ಧರ್ಮಕ್ಕೆ ಕೆಳದಿ ವೆಂಕಟಪ್ಪ ನಾಯಕನು ನೀಡಿದ ಪ್ರೋತ್ಸಾಹ ತಿಳಿಸುತ್ತದೆ. ನೆರೆ ನೀರಿನಿಂದಾಗಿ ನಷ್ಟವನ್ನು ಆಗಿನ ಸರಕಾರ ಹೇಗೆ ಸ್ಪಂದಿಸಿತ್ತು ಎನ್ನುವುದು ಕ್ರಿಸ್ತಶಕ 1628 ಕೊಲ್ಲೂರು ತಾಮ್ರಶಾಸನದಿಂದ ತಿಳಿದುಬರುತ್ತದೆ. ಕೋಟೆಗಾರರು ಮತ್ತು ಅವರ ಮನೋವೃತ್ತಿ ಮಾಹಿತಿ ಕ್ರಿಸ್ತಶಕ 1720 ಶಾಸನದಲ್ಲಿದೆ. ಗೋವಾದಿಂದ ಬಂದ ಗೌಡ ಸಾರಸ್ವತರು ಕರಾವಳಿ ಕರ್ನಾಟಕದ ರೇವುಗಳಲ್ಲಿ ಮಠ ಕಟ್ಟಿ ಅವುಗಳ ಧಾರ್ಮಿಕ ಕಟ್ಟಳೆಗಳಿಗೆ ಕೆಳದಿ ಅರಸರಿಂದ ದಾನ ಪಡೆದ ಶಿಲಾ ಮತ್ತು ತಾಮ್ರಶಾಸನಗಳು ಉಲ್ಲೇಖ ನೀಡುತ್ತವೆ. ಹಾಡುವಳ್ಳಿ ಮೂಲದ ಸ್ವಾದಿ ಜೈನ ಮಠದ ಗುರುವಾಗಿದ್ದ ಭಟ್ಟಕಳಂಕನು ವಿದ್ವಾಂಸನು ಕವಿಯೂ ಆಗಿದ್ದನು. ತನ್ನ ಗುರು ಪರಂಪರೆ ಮತ್ತು ಆಶ್ರಯದಾತ ರಾಜನ ವಂಶಾವಳಿಯನ್ನು ಶಾಸನಗಳಲ್ಲಿ ನಿರೂಪಿಸಿದ್ದಾನೆ. ಉತ್ತರ ಕನ್ನಡ ಜಿಲ್ಲೆಯ ಬಿಳಿಗಿ ರತ್ನತ್ರಯ ಬಸದಿಯಲ್ಲಿ 2 ಶಾಸನ ಮತ್ತು ಸ್ವಾದಿಯಲ್ಲಿ ತನ್ನ ಗುರು ಅಕಳಂಕನ ನಿಷಿಧಿ ಶಾಸನ ಈತನೇ ಬರೆಸಿದ್ದನು. ಸಂಸ್ಕೃತ ಮತ್ತು ಕನ್ನಡ ಎರಡರಲ್ಲೂ ಗದ್ಯ ರೂಪದಲ್ಲಿ ಈ ಶಾಸನಗಳನ್ನು ಬರೆಸಲಾಗಿದೆ. ಕಂದ, ಚಂಪಕಮಾಲ, ಮಥೇಭವಿ ಕ್ರೀಡದಂತಹ ಮಾರ್ಗಾನುಸಾರಿ ವೃತ್ತಬಂಧಗಳಲ್ಲದೆ ನಮ್ಮ ಜನರ ಮತನಿಷ್ಠೆ, ದೈವಶ್ರದ್ಧೆ, ಪರೋಪಕಾರ ಬುದ್ಧಿ, ದಾನಾಶಕ್ತಿ ಮೊದಲಾದ ಉತ್ತಮ ಅಂಶಗಳು ಈ ಶಾಸನಗಳಿಂದ ದೊರಕುತ್ತವೆ. ಕರಾವಳಿಯಲ್ಲಿ ದೊರೆಯುವ ಕೆಲವು ಶಾಸನಗಳು ಇಲ್ಲಿಯ ಭೌಗೋಳಿಕ ಸ್ವರೂಪವನ್ನು ತಿಳಿಸುತ್ತದೆ. ಬೊಂಬಾಯಿಯಿಂದ ಕನ್ಯಾಕುಮಾರಿಯವರೆಗಿನ ಪಶ್ಚಿಮ ಕರಾವಳಿಯ ತೀರ ಪ್ರದೇಶವು ಪ್ರಾಚೀನ ಕೊಂಕಣದ ಭಾಗವಾಗಿತ್ತು. ಇನ್ನು ಹೈವೇ ಪ್ರದೇಶವು ಉತ್ತರದಲ್ಲಿ ಕುಮಟಾ ತಾಲೂಕಿನ ಅಘ್ನಾಶಿನಿ ನದಿಯಿಂದ, ದಕ್ಷಿಣದಲ್ಲಿ ಭಟ್ಕಳ ತಾಲೂಕು, ಪೂರ್ವದಲ್ಲಿ ಪಶ್ಚಿಮಘಟ್ಟದಿಂದ ಪಶ್ಚಿಮದಲ್ಲಿ ಅರಬ್ಬೀ ಸಮುದ್ರದವರೆಗೆ ಹಬ್ಬಿತ್ತೆಂದು ತಿಳಿಸುತ್ತದೆ. ಜಂಬುದ್ವೀಪ ಮೇರು, ಆರ್ಯಖಂಡ, ವನ್ಯಮಂಡಲ, ಚಂದ್ರಗುತ್ತಿಗಿರಿ, ಇಡುವಣಿ, ಸೋಮನದಿ, ವಿಜಯಹಳ್ಳ, ಪಶ್ಚಿಮ ಸಮುದ್ರ ತಟಕ, ಹಿತ್ತಲಮಕ್ಕಿ ಇತ್ಯಾದಿ ಹೆಸರುಗಳು ಇಲ್ಲಿಯ ಭೌಗೋಳಿಕ ವ್ಯಾಪ್ತಿಯ ಪರಿಮಿತಿಗೆ ದಾಖಲಾಗಿವೆ. ಈ ಭಾಗದಲ್ಲಿ ದೊರಕಿರುವ ಶಾತವಾಹನ ಮತ್ತು ಚುಟುಗಳಿಗೆ ಸೇರಿದ ನಾಣ್ಯಗಳು ಜಿಲ್ಲೆಯಲ್ಲಿನ ಪ್ರಾರಂಭಿಕ ಆರ್ಥಿಕ ವ್ಯವಸ್ಥೆ ಉತ್ತಮವಾಗಿತ್ತು ಎಂಬುದಕ್ಕೆ ಉದಾಹರಣೆಯಾಗಿದೆ. ವ್ಯಾಪಾರಕ್ಕೆಂದು ಬಹುದೂರದಿ ಉತ್ತರದ ಅಯೋಧ್ಯೆಯಿಂದ ಬಂದ ವಾಣಿಗ್ಯ ವಂಶದ ವಂಶಾವಳಿಯನ್ನು ಗುಂಡಬಾಳದ ಶಾಸನವು ನೀಡುತ್ತದೆ. ಸಾಗರೋತ್ತರ ವ್ಯಾಪಾರದ ಮೇಲೆ ಹಿಡಿತವನ್ನು ಸಾಧಿಸಲು ಸಾಮಂತ ಮನೆತನಗಳು ಸದಾ ಸಕ್ರಿಯವಾಗಿರುತ್ತಿದ್ದ ಮಾಹಿತಿಯನ್ನು ಅನೇಕ ಶಾಸನಗಳು ದಾಖಲಿಸುತ್ತವೆ. ಒಂದು ವೇಳೆ ತಮ್ಮ ವ್ಯಾಪ್ತಿಗೆ ಸೇರಿದ ಸಾಗರ ಪ್ರದೇಶಕ್ಕೆ ವೈರಿಗಳ ಭೀತಿ ಎದುರಾದಾಗ ನೌಕಾಸೈನ್ಯದ ಬಳಕೆಯಾಗಿರುವುದನ್ನು ಇಲ್ಲಿಯ ಶಾಸನಗಳು ದೃಢೀಕರಿಸುತ್ತವೆ. ಶಿಸುಗಲು ಪಾಂಡ್ಯರಿಗೆ ಸೇರಿದ ಕ್ರಿಸ್ತಶಕ 1079 ಹಳದಿಪುರ ಚಂಡೇಶ್ವರ ದೇವಾಲಯದ ಎದುರಿನಲ್ಲಿರುವ ಸ್ತಂಭ ವೀರಗಲ್ಲು ಶಾಸನದ ಕೆಳಭಾಗದ ಅಂಕಣದಲ್ಲಿ ನೌಕೆ ಮತ್ತು ಯುದ್ಧ ನಿರತ ಸೈನಿಕರ ಶಿಲ್ಪಗಳನ್ನು ಕಾಣಬಹುದು. ಇದರಲ್ಲಿನ ಶಾಸನೋಕ್ತಿಯಂತೆ ಹೊನ್ನಾವರದ ಕೋಟೆಯ ಮೇಲೆ ಸಾರ್ವಭೌಮತ್ವ ಸ್ಥಾಪಿಸಲು ನೌಕಾಯುದ್ಧ ನಡೆದಿತ್ತೆಂಬುದನ್ನು ಸುಲಭವಾಗಿ ಅರ್ಥೈಸಬಹುದಾಗಿದೆ. ಇನ್ನುಳಿದಂತೆ ಚಂದಾವರ ಕಾದಂಬ ಅರಸರು ನೌಕಾಸೈನ್ಯವನ್ನು ಹೊಂದಿದ್ದರೆಂಬುದಕ್ಕೆ ಕ್ರಿಸ್ತಶಕ 1083 ಅಂಸಳ್ಳಿಯ ಶಾಸನ ಉತ್ತಮ ಉದಾಹರಣೆಯಾಗಿದೆ. ಗೇರುಸೊಪ್ಪೆ ರಾಣಿ ಚೆನ್ನ ಭೈರಾದೇವಿ ತನ್ನ ರಾಜ್ಯದಲ್ಲಿ ಉತ್ಪಾದನೆಯಾಗುತ್ತಿದ್ದ ಕಾಳು ಮೆಣಸನ್ನು ಇತರ ರಾಷ್ಟ್ರಗಳಿಗೆ ಹಡಗುಗಳ ಮೂಲಕ ರಫ್ತು ಮಾಡುತ್ತಿದ್ದುದಕ್ಕೆ ಉಲ್ಲೇಖಗಳಿವೆ. ಗದ್ಯಾಣ, ಪಣ, ಹಣ, ವರಹ, ಹೊನ್ನು, ವಿಸ, ಕಾಹು, ಕಾಸುಗಳು ಈ ಭಾಗದಲ್ಲಿ ಚಲಾವಣೆಯಲ್ಲಿದ್ದ ನಾಣ್ಯಗಳಾಗಿತ್ತು ಎನ್ನುವುದನ್ನು ಶಾಸನಗಳು ದೃಢೀಕರಿಸುತ್ತವೆ. ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದೇ

ಎರಡು ಶಾಸನಗಳು ಬಳಿಗಳನ್ನು ಉಲ್ಲೇಖಿಸುವುದರೊಂದಿಗೆ ಮಹತ್ವವೆನಿಸಿಕೊಂಡಿವೆ. ಕರಾವಳಿಯ ಜಿಲ್ಲೆಗಳ ಮೂಲ ನಿವಾಸಿಗಳಲ್ಲಿ ಬಳಿಗಳ ಆರಾಧನೆ ಇಂದಿಗೂ ಕಂಡುಬರುತ್ತದೆ. ಇವರು ಗಿಡ, ಬಳ್ಳಿ, ಪ್ರಾಣಿ, ಪಕ್ಷಿಗಳನ್ನು ತಮ್ಮ ಕುಲದೇವತೆ ಎಂದು ತಿಳಿದು ಅವುಗಳನ್ನು ನಾಶಪಡಿಸುತ್ತಿರಲಿಲ್ಲ ಅಥವಾ ತಿನ್ನುತ್ತಿರಲಿಲ್ಲ. ಇವುಗಳನ್ನು ತಮ್ಮ ಕುಲಚಿಹ್ನೆಯಾಗಿ ಸ್ವೀಕರಿಸಿ ಪೂಜನೀಯವೆಂದು ಭಾವಿಸುತ್ತಿದ್ದರು. ಪ್ರತಿಯೊಂದು ಬಳಿಯವರು ತಮ್ಮ ಬಳಿಯ ಸಸ್ಯ, ಪ್ರಾಣಿ ಇಲ್ಲವೇ ವಸ್ತುಗಳನ್ನು ತಮ್ಮ ರಕ್ಷಕ ದೇವತೆಗಳೆಂದೇ ಭಾವಿಸುತ್ತಿದ್ದರು. ಕರಾವಳಿ ಜಿಲ್ಲೆಯ ಅಗ್ರಹಾರಗಳು ಕಾರ್ಯನಿರ್ವಹಿಸುತ್ತಿದ್ದ ಬಗ್ಗೆ ಶಾಸನಗಳು ಬೆಳಕು ಚೆಲ್ಲುತ್ತಿವೆ. ಅಗ್ರಹಾರಗಳ ಬೆಳವಣಿಗೆಗೆ ದಾನ ದತ್ತಿಗಳನ್ನು ನೀಡುವುದರ ಜೊತೆಗೆ ಒಮ್ಮೊಮ್ಮೆ ಸಂಪೂರ್ಣ ಊರನ್ನೇ ಅಗ್ರಹಾರವನ್ನಾಗಿ ಮಾಡಿ ಅದನ್ನು ತೆರಿಗೆ ಮುಕ್ತಗೊಳಿಸಿದ ಉದಾಹರಣೆಗಳಿವೆ. ವಿಜಯನಗರ ಅರಸರು ಆಳ್ವಿಕೆ ಮಾಡುತ್ತಿದ್ದಾಗ ಅವರ ಸಾಮಂತರಾಗಿದ್ದುಕೊಂಡು ಆಡಳಿತ ನಡೆಸುತ್ತಿದ್ದ ಮಹಿಳೆಯರು ಕರಾವಳಿ ರಾಜಕೀಯದಲ್ಲಿ ವಿಶೇಷ ಪಾತ್ರ ವಹಿಸಿದ್ದರೆಂಬುದು ಇವರ ಸಮಕಾಲೀನ ಶಾಸನಗಳಿಂದ ತಿಳಿದುಕೊಳ್ಳಬಹುದು. ಹಾಡುವಳ್ಳಿಯ ರಾಣಿ ವೀರಾದೇವಿ,

0: ಉದಾಹರಣೆಗಳಿವೆ. ವಿಜಯನಗರ ಅರಸರು ಆಳ್ವಿಕೆ ಮಾಡುತ್ತಿದ್ದಾಗ ಅವರ ಸಾಮಂತರಾಗಿದ್ದುಕೊಂಡು ಆಡಳಿತ ನಡೆಸುತ್ತಿದ್ದ ಮಹಿಳೆಯರು ಕರಾವಳಿ ರಾಜಕೀಯದಲ್ಲಿ ವಿಶೇಷ ಪಾತ್ರ ವಹಿಸಿದ್ದರೆಂಬುದು ಇವರ ಸಮಕಾಲೀನ ಶಾಸನಗಳಿಂದ ತಿಳಿದುಕೊಳ್ಳಬಹುದು. ಹಾಡುವಳ್ಳಿಯ ರಾಣಿ ವೀರಾದೇವಿ, ಆಕೆಯ ಮಗಳಾದ ಪದುಮಲದೇವಿ ಹೈವೇ ತುಳು ಕೊಂಕಣ ಪ್ರದೇಶಗಳನ್ನು ತನ್ನ ರಾಜಧಾನಿ ಹಾಡುವಳ್ಳಿಯಿಂದ ಆಳ್ವಿಕೆ ಮಾಡಿದ್ದಳು. ಮೆಣಸಿನ ವ್ಯಾಪಾರವನ್ನು ಲಾಭದಾಯಕವಾಗಿ ನಡೆಸಿದ ಈಕೆ ಕರಾವಳಿಯಲ್ಲಿನ ಆಂತರಿಕ ವ್ಯಾಪಾರವು ಅಭಿವೃದ್ಧಿಯಾಗುವಂತೆ ಮಾಡಿದಳು. ಇಲ್ಲಿ ಆಳ್ವಿಕೆ ಮಾಡಿದ ಇನ್ನೋರ್ವ ರಾಣಿ ಚೆನ್ನಾದೇವಿ, ಪೋರ್ಚುಗೀಸರಿಗೆ ಸೆಡ್ಡು ಹೊಡೆದ ಮಹಿಳೆ. ಪೋರ್ಚುಗೀಸರಿಗೆ ಕೊಡುತ್ತಿದ್ದ ಕಪ್ಪವನ್ನು ನಿಲ್ಲಿಸಿ ಅವರಿಗೆ ತನ್ನ ವಿರೋಧವನ್ನು ಪ್ರಕಟಿಸಿದಳು. ನಗಿರೆಯ ಪಟ್ಟವನ್ನೇರಿದ ಚೆನ್ನಭೈರಾದೇವಿ ಸರಿಸುಮಾರು ಅರ್ಧ ಶತಮಾನಗಳ ಕಾಲ ಸಿಂಹಾಸನಾರೂಢಳಾಗಿದ್ದು ಭಾರತದ ಇತಿಹಾಸದಲ್ಲಿಯೇ ದೀರ್ಘಕಾಲ ಆಳ್ವಿಕೆ ಮಾಡಿದ ರಾಣಿ ಎನಿಸಿಕೊಳ್ಳುತ್ತಾಳೆ. ನಾಡು, ನೆಲ, ಜಲ ಮತ್ತು ಪ್ರಜೆಗಳ ಕಲ್ಯಾಣಕ್ಕಾಗಿ ತನ್ನೆಲ್ಲ ಭಾವನಾತ್ಮಕ ಸಂಬಂಧಗಳನ್ನು ಕಡಿದುಕೊಂಡು ಪೋರ್ಚುಗೀಸರೊಂದಿಗೆ ಹೋರಾಡಿದ ಉಳ್ಳಾಲದ ಹಿರಿಕಿರಿಯ ಅಬ್ಬಕ್ಕ ರಾಣಿಯರು ಇಲ್ಲಿ ಸ್ಮರಣಾರ್ಹರಾಗುತ್ತಾರೆ. ಹೀಗೆ ಹಲವಾರು ಅಂಶಗಳ ಮೇಲೆ ಕರಾವಳಿಯಲ್ಲಿ ದೊರಕುವ ಶಾಸನಗಳು ಬೆಳಕು ಚೆಲ್ಲುವುದರೊಂದಿಗೆ ಇನ್ನಿತರ ಅಂಶಗಳಾದ ಸ್ಥಳನಾಮಗಳು, ವೈದ್ಯಕೀಯ ವಿಚಾರಗಳು, ಗ್ರಾಮಾಡಳಿತ, ಸಾಮಾಜಿಕ, ವಾಸ್ತು ಮತ್ತು ಮೂರ್ತಿಶಿಲ್ಪ ಹಾಗೂ ಕುಂದ ಕುಂದಾನ್ವಯ, ದೇಶೀಗಣ, ಯಾಪನೀಯ ಸಂಘಗಳಂತಹ ಜೈನ ಗುರು ಪರಂಪರೆ ಮತ್ತು ಕೆಲ್ಲ ಹೆಬ್ಬಾರರು, ಪರಂಗಿಗಳು, ಮುಸ್ಲಿಮರು ಮೊದಲಾದ ವಿವರಣೆಗಳು ಶಾಸನಗಳಲ್ಲಿ ಲಭ್ಯವಿದೆ. ಹೀಗೆ ಶಾಸನಗಳಲ್ಲಿ ದೊರೆಯುವ ಮಾಹಿತಿಗಳನ್ನೆಲ್ಲ ವೈಜ್ಞಾನಿಕವಾಗಿ ಅಧ್ಯಯನಕ್ಕೆ ಒಳಪಡಿಸಿ ನಾಡಿನ ಸಾಂಸ್ಕೃತಿಕ ವೈಭವದ ಅಧ್ಯಯನ ಮಾಡುವುದರ ಜೊತೆಗೆ ಶಾಸನಗಳು ಹಾಳಾಗದಂತೆ ರಕ್ಷಿಸಿ ಕಾಪಾಡಿಕೊಳ್ಳಬೇಕಾದ ಸಾಮಾಜಿಕ ಜವಾಬ್ದಾರಿಯು ನಮ್ಮ ಮೇಲೆ ಇದೆ.
1: ಇದುವರೆಗೂ ಕರಾವಳಿಯ ಶಿಲಾಶಾಸನಗಳು ಈ ಕುರಿತು ಡಾಕ್ಟರ್ ಗಣಪತಿ ಗೌಡ ಎಸ್ ಇವರಿಂದ ಕನ್ನಡದಲ್ಲಿ ಭಾಷಣ ಕೇಳಿದಿರಿ.
2: ಜೂನ್ 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಆಕಾಶವಾಣಿ ಮಂಗಳೂರು, ಸಮಯ 8:45 ಆಗಲಿದೆ. ಮೊದಲಿಗೆ ಸಮಾಚಾರ ಸಂಧ್ಯಾ, ಬಳಿಕ 9:00 ನ್ಯೂಸ್ ಎಟ್ 9 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳುವಿರಿ.
3: आकाशवाणी से समाचार संध्या के साथ मैं विशाल शर्मा. मुख्य समाचार. गृह मंत्री अमित शाह ने मादक पदार्थों पर नियंत्रण के लिए 3 साल का विजन डॉक्यूमेंट जारी किया. नशा रोधी अभियान को सशक्त करने के लिए बेहतर समन्वय और तकनीक का प्रयोग करने को कहा. केंद्र सरकार भारत ब्रिटेन व्यापार समझौते से अधिकतम लाभ लेने के लिए देश भर में 1000 सलाहकारों को तैनाती के साथ व्यापार पोर्टल को उन्नत करेगी. वेनेजुएला में भूकंप से मरने वालों की संख्या बढ़कर 589 हुई. भारत ने वायुसेना के 2 जहाजों से आपातकालीन राहत सामग्री भेजी. अमरीका के उपराष्ट्रपति जेडी वेंस ने कहा, अमरीका और ईरान भविष्य में किसी भी टकराव को टालने के लिए सीधा सैन्य संपर्क स्थापित करने पर सहमत. भारतीय निशानेबाज ISSF जूनियर विश्व चैंपियनशिप में 7 स्वर्ण सहित 24 पदक जीतकर शीर्ष स्थान पर रहे. और US ओपन बैडमिंटन में रौनक चौहान, किदाम्बी श्रीकांत सहित 3 महिला शटलर सिंगल्स क्वार्टर फाइनल में पहुंचे. अब समाचार विस्तार से. गृह मंत्री अमित शाह ने 2026 से 2029 की अवधि के लिए मादक पदार्थों पर नियंत्रण संबंधी विजन डॉक्यूमेंट जारी किया. नई दिल्ली में नार्को कोऑर्डिनेशन सेंटर की बैठक में उन्होंने मादक पदार्थ निपटारा पखवाड़े की भी शुरुआत की. इसमें करीब 2,10,000 किलो मादक पदार्थ नष्ट किए जाएंगे. इनकी अनुमानित कीमत 6,000 करोड़ रुपये है. गृहमंत्री ने नशे के खिलाफ एकजुट होकर युद्ध छेड़ने का आह्वान किया.
4: मेरा आप

0: ಆಕಾಶವಾಣಿ ಮಂಗಳೂರು ಯಕ್ಷಸಿರಿ
1: ಕೇಳಿ ಯಕ್ಷಗಾನ ತಾಳಮದ್ದಳೆ. ಇಂದಿನ ಪ್ರಸಂಗ ಕಿಮಿಚ್ಚಕ ವೃತ. ನಡೆಸಿಕೊಡುತ್ತಾರೆ ಶ್ರೀ ಯಕ್ಷದೇವ ಮಿತ್ರ ಕಲಾಮಂಡಳಿ ಬೆಳುವಾಯಿ ಇಲ್ಲಿನ ಸದಸ್ಯರು. ಹಿಮ್ಮೇಳದಲ್ಲಿ ಭಾಗವತರು ಎಂ ಗಿರೀಶ ರೈ ಕಕ್ಕೆ ಪದವು, ಚೆಂಡೆ ಎಂ ದೇವಾನಂದ ಭಟ್ ಬಿಳುವಾಯಿ, ಮದ್ದಳೆ ಮುರಳೀಧರ ಭಟ್ ಕಟೀಲು, ಚಕ್ರತಾಳ ಸುದರ್ಶನ ಸಾಣೂರು. ಪಾತ್ರ ಪರಿಚಯ ಕರಂಧಮ, ಡಾಕ್ಟರ್ ಪ್ರಭಾಕರ ಜೋಶಿ, ವೀರಾದೇವಿ, ಸುರೇಶ ಕುದುರೆಂತಾಯ, ಅವೀಕ್ಷಿತ, ವಿಷ್ಣು ಶರ್ಮಾ ಪಣಕಜೆ, ಯಾಚಕ ಸುಬ್ರಹ್ಮಣ್ಯ ಬೈಪಾಡಿತ್ತಾಯ, ವೈಶಾಲಿನಿ, ಡಾಕ್ಟರ್ ಶ್ರುತ ಕೀರ್ತಿರಾಜ, ನಾಗವೃದ್ಧ, ಸದಾಶಿವ ಶೆಟ್ಟಿಗಾರ್, ನಾಗಿನಿ, ಮಹಾವೀರ ಪಾಂಡಿ. ಕೇಳಿ ಪ್ರಸಂಗ ಕಿಮಿಚ್ಚಕ ವೃತ.

ಲೋಕದ ಅರಿವಿನ ಇರವನ್ನು ತೆರೆದು ತೋರಿಸುತ್ತಾ ತನ್ನ ಅನಂತ ಕಿರಣಗಳ ಮೂಲಕವಾಗಿ ಅನಂತ ಸಂದೇಶವನ್ನು ಕೊಡುತ್ತಿರುವ ತ್ರಿಮೂರ್ತ್ಯಾತ್ಮಕನಾದಂತಹ ಭಗವಾನ್ ಸೂರ್ಯನಾರಾಯಣನ ವಂಶ ನಮ್ಮದು. ಧಿಯೋಯೋನ ಪ್ರಚೋದಯಾತ ಎನ್ನುವ ವೈದಿಕವಾದ ಉನ್ನತೋನ್ನತವಾದ ಪ್ರಾರ್ಥನೆ ಗಾಯತ್ರಿ ಮಂತ್ರ. ಅದಕ್ಕೆ ಅಧಿಷ್ಠಾತೃವಾದವನು ನಮ್ಮ ವಂಶದ ಮೂಲ ಪುರುಷ. ಅದೇ ರೀತಿಯಲ್ಲಿ ಶಾಸ್ತ್ರಕಾರನಾಗಿ ಪ್ರಾತಸ್ಮರಣೀಯನಾದ ಮನು, ನಾಭಾಗ, ಬಲಂದನ, ವತ್ಸಪ್ರೀತಿ, ಪ್ರಾಂಶು ಮೊದಲಾದ ಮಹಾತ್ಮರು ಹುಟ್ಟಿದ ವಂಶದಲ್ಲಿ ರಾಜರ್ಷಿಗಳಾಗಿ ಜನಿಸಿದವರು ದುಷ್ಟ ಮಹಾರಾಜರು. ಹೀಗೆ ಸೂರ್ಯವಂಶದ ಕವಲಾಗಿ ಹುಟ್ಟಿ ಬೆಳೆದ ನಮ್ಮ ವಂಶದ ಹಿಮಾಲಯದ ತಪ್ಪಲಲ್ಲಿರುವ ಈ ರಾಜಧಾನಿಗೆ ಹಿರಿಯರಾದ ದುಷ್ಟರ ಹೆಸರನ್ನಿಟ್ಟು ದುಷ್ಟಧಾರಣಿ ಎನ್ನುವ ನಾಮಕರಣವನ್ನು ಮಾಡಿದೆ. ಅಷ್ಟ ಪ್ರಧಾನದಿಂದ ಕೂಡಿದಂತಹ ಮಹಾಸಿಂಹಾಸನ, ಯಜ್ಞ, ದಾನ, ತಪಸ್ಸು ಇವುಗಳನ್ನು ಪೋಷಿಸುವ ಮತ್ತು ಮಾಡುವ ಯೋಗಕ್ಷೇಮಗಳ ಮೂಲಕವಾಗಿ ಪ್ರಜಾರಂಜನೆಯನ್ನು ಮಾಡುವ, ದೊರೆತುದನ್ನು ಸಂರಕ್ಷಿಸುವ ಕ್ಷೇಮ, ದೊರೆಯುವಂತೆ ಮಾಡುವ ಯೋಗದ ಪ್ರಯತ್ನ, ಇದನ್ನು ಸತತವಾಗಿ ಮಾಡುತ್ತಾ ಬಂದವ ನಾನು. ಸಂಸಾರ ಭಾಗ್ಯದಲ್ಲಿ ಕೊರತೆ ಇಲ್ಲ. ಸಾಮಂತರಾಜರೆಲ್ಲ ನಿಷ್ಠಾವಂತರಾಗಿ ಅನುಯಾಯಿಗಳಾಗಿದ್ದಾರೆ. ಸಾಮ್ರಾಜ್ಯವು ವಿಸ್ತರಿಸಿದೆ. ಹೀಗೆ ಭಗವಾನ್ ಸೂರ್ಯನಾರಾಯಣನ ಕಿರಣಗಳಲ್ಲಿ ಒಂದು ಕಿರಣದ ಪ್ರಭೆಯನ್ನಾದರೂ ವಿಸ್ತರಿಸಿದೆ ಎನ್ನುವ ಸಮಾಧಾನ ನನಗಿದ್ದರೂ, ಒಂದು ಕಾಲದಲ್ಲಿ ಶತ್ರುಧ್ವಂಸವನ್ನು ಮಾಡುವ ಬ್ರಹ್ಮದತ್ತವಾದ ಖಡ್ಗವೊಂದಿತ್ತು. ಅದನ್ನೇನೋ ದೈವ ಪ್ರೇರಣೆಯಿಂದ ಯವನಾಶ್ವರೆಂಬ ರಾಜನಿಗೆ ನಾನು ಕೊಡಬೇಕಾಗಿ ಬಂತು. ತಪ್ಪು ಮಾಡಿದೇನೆ ಅನ್ನಿಸಿತು. ಶತ್ರುಗಳ ದಾಳಿಯಾದ ಕಾಲಕ್ಕೆ ನಮ್ಮ ಸೈನ್ಯ ದುರ್ಬಲವಾಯಿತು. ಆದರೇನು, ಅದೇ ಬ್ರಹ್ಮದೇವನ ಕರುಣೆಯೋ ಎಂಬಂತೆ ನಾ ಕರಗಳನ್ನು ಹೊಸಕಿದಾಗ, ಕರದಲ್ಲಿದ್ದಂತಹ ಶಂಖಧ್ವನಿಯನ್ನು ಮಾಡಿದಾಗ ಅಪಾರವಾದಂತಹ ಅದ್ಭುತವಾದಂತಹ ಆಯುಧ ಸನ್ನದ್ಧವಾದ ಸೈನ್ಯ ಬಂದು ಆರಾತಿಗಳನ್ನು, ಶತ್ರುಗಳನ್ನು ದಮನ ಮಾಡಿಬಿಟ್ಟಿದೆ. ಹೀಗೆ ಖಡ್ಗವನ್ನು ಕೊಟ್ಟುದರ ಫಲವೋ ಎಂಬಂತೆ ನಾನು ಒಂದು ರೀತಿಯಲ್ಲಿ ಖಡ್ಗಹಸ್ತನೇ ಆದೆ. ಹೀಗೆ ಶತ್ರುಜಯವನ್ನು ಸಾಧಿಸಿದೆ. ಆದರೆ ವ್ಯಕ್ತಿಯಾದವನಿಗೆ ಯಜ್ಞದಾನ ತಪಗಳ ಮೂಲಕವಾಗಿ, ರಾಜ್ಯಭಾರ ಸಂರಕ್ಷಣೆಗಳ ಮೂಲಕ

0: ವಾಗಿ ಒಂದು ರೀತಿಯಲ್ಲಿ ಹಿರಿಯರು ಮಾಡಿದ್ದನ್ನು ಮಾಡಿದರೆ ಸಾಲದು, ಕಳೆದುಕೊಂಡ ಏನನ್ನೋ ಪಡೆಯಬೇಕು ಎನ್ನುವ ಒಂದು ಆಸೆ ಇದ್ದೇ ಇರ್ತದೆ. ನನ್ನ ಬದುಕಿನಲ್ಲಿ ಅಂಥ ಒಂದು ಘಟನೆ ನಡೆದಿದೆ. ನನ್ನ ಮಡದಿಯಾದ ವೀರಾದೇವಿ ಪರಮಪತಿವ್ರತೆಯಾಗಿ ಪಡೆದಂತಹ ಪುತ್ರ ಅವೀಕ್ಷಿತ. ಸ್ವಯಂವರ ಮಂಟಪದಲ್ಲಿ ವಿದಿಶಾದೇಶದಲ್ಲಿ ಹೋಗಿ ಎಲ್ಲರನ್ನೂ ಗೆದ್ದ ಮೇಲೆ ಕೂಡ ಅಲ್ಲಿ ಸೇರಿದ ರಾಜಕುಮಾರರ ಕುತಂತ್ರದಿಂದ ಸೋಲಬೇಕಾಯಿತು. ನಾನವನನ್ನು ಮರಳಿ ತಂದುದೇನೋ ನಿಜ, ಆದರೆ ಈ ಅರಮನೆಗೆ, ಈ ಸಿಂಹಾಸನಕ್ಕೆ ದೊರಕಬೇಕಾಗಿದ್ದಂತಹ ಆ ಭಾಗ್ಯ, ಆ ಪರಿಣಯದ ಗೆಲುವು ನಮಗೆ ಸಿಕ್ಕದೆ ಹೋಯಿತು. ಏನು ಮಾಡೋಣ, ಬಹುಶಃ ಆ ಬ್ರಹ್ಮನ, ಭಗವಾನ್ ಸೂರ್ಯನಾರಾಯಣನ ದಯವಿದ್ದರೆ ಪ್ರಾಪ್ತಿಸೀತು, ನೋಡೋಣ, ನಿರೀಕ್ಷೆಯಲ್ಲಿರುತ್ತೇನೆ.
1: ಪ್ರಾಣಗಾಂತ
0: ಎಣಿಸ್ತಾ ಇದ್ದ ಹಾಗೆ ನನ್ನ ಮನಸ್ಸಿನಿಂದಲೇ ಎದ್ದು ಬಂದ ಹಾಗೆ ಬಂದಿದ್ದಿ ವೀರಾದೇವಿ.
1: ಚರಣ ಅರವಿಂದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸಿದ್ದೇನೆ.
0: ಸಂಕಲ್ಪ ಸಿದ್ಧಿರಸ್ತು, ಶ್ರೇಯೋಸ್ತು.
1: ಒಂದು ವಿಚಾರವನ್ನು ಹೇಳಲೇ
0: ಹೇಳಬೇಕಲ್ಲ.

0: ಪ್ರಾಣೇಶ್ವರ
1: ಹೃದಯೇಶ್ವರಿ,
0: ಪೂರ್ವಜನ್ಮದ ಹಲವು ಸತ್ಕರ್ಮ ಪುಣ್ಯ ವಿಶೇಷದಿಂದ ಮಾನವ ಜನ್ಮ ಲಭಿಸುತ್ತದೆ, ಅದರಲ್ಲಿಯೂ ಕೂಡ ನಾರಿ ಜನ್ಮ ಲಭಿಸುತ್ತದೆ ಎಂಬುದಾಗಿ ಆಗಾಗ ಪ್ರಾಜ್ಞರು ಹೇಳುವುದನ್ನು ನಾವು ಕೇಳುತ್ತಲೇ ಇದ್ದೇವೆ. ಎಲ್ಲ ಸೌಭಾಗ್ಯಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ ಸ್ವಾಮಿ, ಇಲ್ಲ ಅಂತ ಹೇಳಲಿಕ್ಕಿಲ್ಲ. ತಮ್ಮ ಆಡಳಿತದ ವ್ಯವಸ್ಥೆಯಿಂದಲಾಗಿ ಸಾರ್ವತ್ರಿಕವಾದಂತಹ ಯಾವ ಆಘಾತಗಳು ನಮಗಿಲ್ಲ, ಬಾಧೆಗಳು ಯಾವುದೂ ನಮಗಿಲ್ಲ. ಆದರೂ ಕೂಡ ಮನೆಯಲ್ಲಿ ಏನೋ ಒಂದು ತರದ ಮೌಢ್ಯ, ಮೌಲ್ಯಯುತವಾದಂತಹ ನಮ್ಮ ಜೀವಿತಕ್ಕೆ ಆ ಮೌಢ್ಯ ಆವರಿಸಿ ಸಂಪಜನ್ಯವಾದಂತಹ ಯಾವುದೇ ಪರಿಣಾಮವನ್ನು ಕೂಡ ನಾವು ಅನುಭವಿಸಲಾಗದೇ ಇರುವಂತಹ ಸ್ಥಿತಿಗೆ ಬಂದಿದ್ದೇವೆ.
1: ಕರಂಧ ಮನೆಗೆ ಮನಸ್ಸಿನಲ್ಲಿ ಇಚ್ಛೆ ಮೂಡುವುದರೊಳಗೆ ಈಡೇರ್ತದೆ ಎನ್ನುವುದು ಪ್ರಸಿದ್ಧಿ. ಗುರುಗಳ ಅನುಗ್ರಹ ಉಂಟು, ಅಷ್ಟಪ್ರಧಾನರ ಬೆಂಬಲ ಉಂಟು, ಸೈನ್ಯ ಬಲ ಉಂಟು, ಸಂಪತ್ತಿನ ಬಲ ಉಂಟು, ಅದಕ್ಕಿಂತ ಹೆಚ್ಚಾಗಿ ಪ್ರಜಾದುರ್ಗವೇ ದುರ್ಗವಾಗಿ ರಾಜ್ಯವನ್ನು ರಕ್ಷಿಸ್ತಾ ಇದೆ. ಆದರೂ ಕೊರತೆಯ ಭಾವ
0: ಸ್ವಾಮಿ. ಏನೀತು ಬಲುಹುಗಳಿದ್ದರೇನು, ಏನಿತು ಭಾಗ್ಯಗಳಿದ್ದರೇನು, ನಮ್ಮ ಸಂಸಾರದ ಒಳಗೆ ಒಂದು ರೀತಿಯ ಮೌಢ್ಯ ಇರುವುದು ಹೌದಷ್ಟೇ.
1: ನಿಜ,
0: ಇದನ್ನು ಪ್ರಸ್ತಾಪಿಸಿದೆ ಓರ್ವ ಮಹಾಮುನಿಗಳಲ್ಲಿ.
1: ಅವರು ಮುನಿಗಳಲ್ಲಿ
0: ನಾನು ಪ್ರಸ್ತಾಪಿಸಿದೆ,
1: ಘನತಪಸ್ವಿಗಳವರು.
0: ಯಾವ ತೊಂದರೆಗಳು, ಯಾವ ದುರಂತಗಳು, ಯಾವ ಹಾನಿಗಳು ನಮಗೆ ಇಲ್ಲವಾದರೂ ಕೂಡ ಮನಃಪೂರ್ವಕವಾಗಿ ಅದನ್ನು ಅನುಭವಿಸುವುದಕ್ಕೆ ಯಾಕೆ ಆಗುತ್ತಾ ಇಲ್ಲ ಅಂತ ಕೇಳಿದಾಗ ಒಂದು ಸಲಹೆ ಕೊಟ್ಟರು ಸ್ವಾಮಿ.
1: ಏನದು?
0: ಕಿಮಿಚ್ಚಕ
1: ಕಿಮಿಚ್ಚಕ
0: ಅನ್ನುವಂತಹ ಒಂದು ವ್ರತ ಇದೆಯಂತೆ.
1: ವ್ರತ,
0: ಆ ವ್ರತವನ್ನು ನಾನು ಮಾಡಬೇಕಂತೆ. ಆಯ್ತು, ಪತಿದೇವರಲ್ಲಿ ಹೇಳುತ್ತೇನೆ ಅಂತ ಹೇಳಿದಾಗಿ ಹೇಳಿದ್ರು.
1: ಮಾಡಬೇಕಾದ್ದು ನಾನಲ್ಲ ನೀನು ಅಂತಲೇ ಹೇಳಿದ್ದಾರೆ.
0: ಪೂಜೆಯೋ ಸಂಧ್ಯಾ ವಂದನೆಯೋ ಯಜ್ಞವೋ ಇದೆಲ್ಲ ಪುರುಷರ ಕರ್ತವ್ಯ, ಆದ್ರೆ ವ್ರತ ಅನ್ನುವಂಥದ್ದು ನಾರಿಯಾದಂತಹ ನಿನ್ನ ಕರ್ತವ್ಯ ಆಗುತ್ತದೆ,
1: ವಿಶಿಷ್ಟವಾದ.
0: ಆದ್ದರಿಂದ ನೀನೇ ಮಾಡಬೇಕು ಅಂತ ತಿಳಿಸಿದ್ರು. ಅವರಷ್ಟು ಹೇಳಿದ ತಕ್ಷಣದಲ್ಲಿ ಮನಸ್ಸಂಕಲ್ಪ ಮಾಡಿದೆ ಸ್ವಾಮಿ.
1: ಮಹಾರಾಣಿ, ವ್ರತವೊಂದನ್ನು ಕೈಗೊಳ್ಳಬೇಕು ಎಂಬ ಭಾವನೆ ಬರುವುದೇ ಪೂರ್ವ ಪುಣ್ಯದಿಂದ. ಅದು ಹಿರಿಯರ ಆಶೀರ್ವಾದ, ನಮ್ಮಲ್ಲಾದ ಸತ್ಕರ್ಮಗಳ ಫಲ ಅಂತ ಭಾವಿಸಿದ್ದೇನೆ. ಔರ್ವ ಮುನಿಗಳ ಉಪದೇಶ ನಿನ್ನ ಮನಸ್ಸಿನಲ್ಲದ ಇಚ್ಛೆಯನ್ನು ಪ್ರಫುಲ್ಲಗೊಳಿಸಿತು, ಅದಕ್ಕೆ ತಡೆಯಾತೆ.
0: ಆದರೆ
1: ರಾಮ

0: ಹೀರಾದೇವಿ
1: ಕಾಂತ
0: ರಮ್ಯತೆಯಿಂದಲೂ ನನ್ನ ಮನಸ್ಸನ್ನು ರಮಿಸುವುದರಿಂದಲೂ ಮಾತ್ರವಲ್ಲ ಜ್ಞಾನಪ್ರದವಾದಂತಹ ವರ್ತನೆಯಿಂದಲೂ ರಮಣಿ ಎಂಬ ಶಬ್ದಕ್ಕೆ ಸಾರ್ಥಕ್ಯವನ್ನು ಒದಗಿಸಿದವಳು.
1: ಧನ್ಯಳು ಸ್ವಾಮಿ.
0: ನನ್ನ ಮನೆಯನ್ನು ಮನಸ್ಸನ್ನು ಸಂಸಾರವನ್ನು ತುಂಬಿದವಳು ನೀನು. ನಿನ್ನಲ್ಲಿ ಇಚ್ಛೆ ಬಂತು ಅಂತಾದರೆ ಅದು ನನ್ನ ಇಚ್ಛೆ ಅಂತ ಭಾವಿಸು. ನಾನು ಯೋಚಿಸ್ತಾ ಇದ್ದೆ ಈವರೆಗೆ ಅಲಭ್ಯವಾದದ್ದು ಏನೋ ಲಭಿಸುವುದಕ್ಕುಂಟು. ದಾರ್ಶನಿಕರು ಹೇಳಿದರು ಕಳೆದುಕೊಂಡದ್ದನ್ನು ಪಡೆಯಬೇಕಾದರೆ ಮತ್ತೊಮ್ಮೆ ಕಳ್ಕೊಳ್ಬೇಕು, ಮತ್ತೊಮ್ಮೆ ಪಡೆಯಬೇಕು, ಇದು ನಿಯಮ ಅಂತೆ. ಇದಕ್ಕೆ ಪ್ರತ್ಯಭಿಜ್ಞಾ ಅಂತ ಹೆಸರು. ಹಾಗಿದ್ರೆ ಹಿಮಿಚ್ಛಕ ವ್ರತ.
1: ಹೌದು,
0: ಶಬ್ದವೇನೋ ಸ್ವಲ್ಪ ಸೂಚನೆಯನ್ನು ಕೊಡುತ್ತದೆ, ಆದರೆ ಅದರ ವಿವರ ಏನು, ಕ್ರಮವೆಂತು, ಮಾಡಬೇಕಾದ ರೀತಿಯೇನು, ನನ್ನ ಪಾಲೇನು, ನನ್ನ ಕರ್ತವ್ಯವೇನು ತಿಳಿಸ್ತೀಯಾ?
1: ಪ್ರಾಣಕಾಂತ.

0: ಪ್ರಾಣೇಶ್ವರ
1: ಮಹಾರಾಣಿ,
0: ಮಹಾಮುನಿಗಳು ಹೇಳಿದಂತೆ ವ್ರತಾಂಗವಾಗಿ ಕಾಯಿಕವಾದಂತಹ ಕರ್ತವ್ಯ ಅಂತ ಹೇಳಿದ್ರೆ ಉಪವಾಸ ಮಾತ್ರ
1: ಪ್ರಧಾನವಾದದ್ದು.
0: ಉಪವಾಸದಲ್ಲೇ ಇರಬೇಕು,
1: ಭಗವಂತನ ಹತ್ತಿರ ಇರುವುದು ಉಪವಾಸ. ಇನ್ನೊಂದು ಶಾರೀರಿಕವಾದಂತಹ ಕೇಂದ್ರೀಕರಣಕ್ಕೆ ಉಪವಾಸ.
0: ಇನ್ನು ಮಾನಸಿಕವಾದಂತಹ ಬೌದ್ಧಿಕವಾದಂತಹ ಬದ್ಧತೆ ಏನು ಅಂತ ಹೇಳಿದ್ರೆ ಶ್ರದ್ಧಾ ಭಕ್ತಿಯಿಂದ ದೇವತಾ ಸ್ಮರಣೆ ಮಾಡುವುದು. ಇನ್ನು ಕರ್ತವ್ಯ ಇದೆ ಸ್ವಾಮಿ, ಅದು ನಿಮಗೆ ಸಂಬಂಧಪಟ್ಟದ್ದು.
1: ನನ್ನ ಪಾಲು?
0: ಹೌದು ಸ್ವಾಮಿ. ಯಾಗಾಂಗವಾಗಿ ಕೊಡಬೇಕಾದಂತಹ ನಿಗದಿತವಾದಂತಹ ದಾನಗಳು 10 ಹಲವಿವೆ.
1: ಹೌದು,
0: ಅದನ್ನು ಕೊಡಬಹುದು, ಕೊಡುತ್ತಿರಬಹುದು. ಆದರೆ ಯಾಚಿತ ದಾನ ಅಂತ ಒಂದಿದೆ.
1: ಯಾಚಿತ ದಾನ
0: ಕಿಂ ಇಚ್ಛಿತ
1: ಕಿಮಿಚ್ಛುಕ,
0: ಅದನ್ನು ನಾವು ಕೊಡ್ತಾ ಬರಬೇಕಾಗುತ್ತೆ.
1: ಕೇಳಿದ್ದನ್ನು ಕೇಳಿದವರಿಗೆ ಮರುಮಾತಿಲ್ಲದೆ ಕೊಡಬೇಕು.
0: ಯಾರು ಏನನ್ನು ಕೇಳಿದರೂ ಕೊಡಬೇಕು. ಆದರೆ ಯಾರು ಏನನ್ನು ಕೇಳುತ್ತಾನೋ ಅವನಿಗೆ ಅದು ಫಲಕಾರಿಯಾಗುವಂತಿರಬೇಕು. ಏನನ್ನಾದ್ರೂ ಬಂದು ಕೇಳುವುದಲ್ಲ, ಅವನಿಗೆ ಅವನ ಜೀವಿತಕ್ಕೆ ಅನುಕೂಲವಾಗುವುದನ್ನು ಅವನು ವ್ರತಾಂಗದಲ್ಲಿ ಬಂದು ಕೇಳಿದನಾದ್ರೆ ಅದನ್ನು ನಾವು ಕೊಡಬೇಕಾಗುತ್ತೆ ಸ್ವಾಮಿ. ಬೇಕುಗಳು ಹಲವಿದೆ ಜನರಲ್ಲಿ, ಎಲ್ಲವನ್ನೂ ಕೇಳಬಹುದು, ಏನನ್ನೂ ಕೇಳಬಹುದು.
1: ಈ ವ್ರತದಲ್ಲಿ ನಿರ್ಬಂಧ ಇಲ್ಲ?
0: ಇಲ್ಲ. ಹಾಗೆಂದು ನೀವು ನಿರ್ಬಂಧ ಹಾಕುವ ಹಾಗೆ ಇಲ್ಲ.
1: ಅಂದರೆ
0: ತಮ್ಮ ಅರ್ಧ ಕೋಶ ಓದೀತು ಸ್ವಾಮಿ, ಬಳಕೆ ಆಗಬೇಕಾದೀತು, ಉಳಿಕೆ ಕಡಿಮೆ ಆಗಬಹುದು.
1: ಅರ್ಧವೇ ತಾನೆ? ಬಹಳ ಧ್ವನಿಪೂರ್ಣವಾಗಿ ಹೇಳಿದ್ದಿ ಮಹಾರಾಣಿ. ಸಮಗ್ರ ಕೋಶದ ಅಧಿಕಾರವೇ ನಿನ್ನದು ಒಂದು ರೀತಿಯಲ್ಲಿ. ನೀ ಕೇಳಿದ್ದು ಅರ್ಧ ಅನ್ನುವಾಗ ಕಿಮಿಚ್ಛಕ ವ್ರತ, ಕೇಳಿದವರು ಕೇಳಿದ್ದನ್ನು ಕೊಡುವುದು.
0: ಹೌದು,
1: ಜಾತಿ ವರ್ಣಾದಿ ನಿರ್ಬಂಧ ಇಲ್ಲದೆ,
0: ಇಲ್ಲ
1: ವಯೋ ನಿರ್ಬಂಧ ಇಲ್ಲದೆ, ಯಾರು

0: ಬಂದು ಕೇಳಿದ್ರು ಕೊಟ್ಟಾಗ ನಿನ್ನ ವಿಶ್ವಾಸ ಏನು? ಅರ್ಧ ಕೋಶ ಮಾತ್ರ ಮುಗಿದೀತಷ್ಟೆ.
1: ನಾವು ಏನನ್ನು ಕೊಡುತ್ತೇವೋ ಅದು ನಮ್ಮ ಅಪೇಕ್ಷೆಗೆ ಒಳಪಡಬಾರದು.
0: ಅದರ ಅರ್ಥ
1: ಅಪೇಕ್ಷೆಗೆ ಒಳಗಾಗಬಾರದು.
0: ನಮ್ಮ ಕೋಶ ಅಷ್ಟು ಸಮೃದ್ಧವಾಗಿದೆ ಅಂತ ನಿನ್ನ ಬುದ್ಧಿಯಲ್ಲಿ ಸ್ಫುರಣೆಯಾಗಿದೆ. ಅವರು ಮಹಾಮುನಿಗಳು, ಕ್ರಾಂತದರ್ಶಿಗಳು, ಭವಿಷ್ಯದರ್ಶಿಗಳು, ತಿಳಿಯದೆ ಏನನ್ನೂ ಹೇಳುವವರಲ್ಲ. ಇಡೀ ಕೋಶವನ್ನೇ ಕೇಳಿದ್ರೆ ನಾ ಕೊಡುತ್ತೇನಂತೆ. ನೀ ಕೇಳಿದ್ದು ಅರ್ಧ, ಅರ್ಧಾಂಗಿಯಾದ ನಿನಗೆ ಒಲ್ಲೆ ಅನ್ನುತ್ತೇನೆಯೇ? ನಾನು ಸಾಂಪತ್ತಿಕವಾಗಿ ಸಹಕಾರವನ್ನು ಮಾಡುತ್ತಾ, ನೀನು ವ್ರತವನ್ನು ಮಾಡುತ್ತಾ, ಅದೇನೋ ಪ್ರಾಪ್ತಿಸುವುದಕ್ಕೆ ಲೋಕಕ್ಕಾಗಿ, ಇದು ಮಹಾಭಾಗ್ಯ ಅಂತ ಭಾವಿಸಿದ್ದೇನೆ. ಸಂತೋಷವಾಗಿ ಸಂಕೋಚವಿಲ್ಲದೆ ನೀ ವ್ರತಸ್ಥಳಾಗೂ. ದ್ರವ್ಯ ತ್ಯಾಗವೇ ಯಜ್ಞದ ಪ್ರಧಾನವಾದ ಲಕ್ಷಣ. ಎಲ್ಲ ಯಜ್ಞಗಳಲ್ಲಿಯೂ ಕೊನೆಗೆ ನಾ ಮಾಮ ಎನ್ನುತ್ತಾ ಕೊಡುವುದೇ ಮುಖ್ಯ. ಅದಕ್ಕೆ ಸಿದ್ಧನಾಗಿದ್ದೇನೆ. ನಾನು ಒಂದು ರೀತಿಯಲ್ಲಿ ವ್ರತಸ್ಥನೇ ಆಗಿದ್ದೇನೆ
1: ಸ್ವಾಮಿ. ಹಾಗಾದ್ರೆ ಪತಿದೇವರ ಮುಂದೆ ನಾನು ವ್ರತಾವಲಂಬಿತಲಾಗುತ್ತೇನೆ, ಯಶಸ್ವಿ ಆಗುವಂತೆ ಹರಸಬೇಕು ಅಂತ ಪಾದ ಕಾಣತಳಾಗಿದ್ದೆ.
0: ಈ ವ್ರತದಲ್ಲಿ ನೀನು ಪ್ರಧಾನಳಾಗಿ, ನಾನು ನಿನ್ನನ್ನು ಅನುಸರಿಸಿ ದ್ರವ್ಯ ತ್ಯಾಗಕ್ಕೆ ಸಿದ್ಧನಾಗುತ್ತೇನೆ.
1: ಬರಲೆ,
0: ಮುಂದುವರಿಯಲಿ, ಮುಂದುವರಿಯಲಿ.
1: ಕಂದ
2: ಅಮ್ಮ,
1: ಬಾಪ ಈ ಕಡೆ
2: ಬಂದೇನಮ್ಮ.

0: ಮಗನೇ,
1: ದೈಹಿಕ ಸಹಾಯವನ್ನು ನಿನ್ನಿಂದ ನಿರೀಕ್ಷಿಪೆಯೇ.
0: ದೈಹಿಕ

0: ಮಗನೇ.
1: ಅಮ್ಮ,
0: ನಮ್ಮ ಸಂಸಾರದ ಸೌಭಾಗ್ಯಕ್ಕಾಗಿ, ನಮ್ಮ ಸಕಲ ಬಾಧೆಗಳ ಪರಿಹಾರ ಆಗುವುದಕ್ಕಾಗಿ ಕಿಮಿಚ್ಛಕ ಎನ್ನುವಂತಹ ಒಂದು ಯಾಗವನ್ನು, ಒಂದು ವ್ರತವನ್ನು ನಾನು ಮಾಡಲಿದ್ದೇನೆ.
1: ಸರಿಯಮ್ಮ.
0: ಅಪ್ಪನಿಂದ ಅಪ್ಪಣೆಯನ್ನು ಪಡೆದಿದ್ದೇನೆ, ಒಪ್ಪಿದ್ದಾರೆ. ಕಂದ
1: ತಾಯಿ,
0: ಕೇವಲ ಮಾನಸಿಕವಾಗಿ ಬೌದ್ಧಿಕವಾಗಿ ನಮ್ಮೊಂದಿಗೆ ಸಹಕರಿಸಿದರೆ ಸಾಲದು, ಕಾಯಿಕವಾಗಿಯೂ ಕೂಡ ಸಹಕರಿಸುವರು ಬೇಕಾಗುತ್ತದೆ.
1: ಓಹೋ,
0: ಅದಕ್ಕೆ ಪ್ರಧಾನವಾಗಿ ನಾನು ಆಯ್ಕೆ ಮಾಡುವುದು ನಿನ್ನನ್ನು. ಕಂದ, ನಿನ್ನಿಂದ ದೈಹಿಕವಾದಂತಹ ಸಹಾಯವನ್ನು ನಾನು ಅಪೇಕ್ಷಿಸುತ್ತೇನೆ, ನಿರೀಕ್ಷಿಸುತ್ತೇನಲ್ಲ, ಅಪೇಕ್ಷಿಸುತ್ತೇನೆ.
1: ತಾಯಿ,
0: ನಾನು ಮಾಡುವಂತಹ ವ್ರತಕ್ಕೆ ಪೂರ್ಣ ಸಹಕಾರಿಯಾಗಿ ನೀನಿರಬೇಕು, ನಾನು ಹೇಳುವ ಎಲ್ಲ ಕರ್ತವ್ಯಗಳನ್ನು ಮಾಡಬೇಕು.
1: ಅಮ್ಮ, ನಿನ್ನ ಮಾತೃತ್ವ ಬಹಳ ಹಿರಿದಾದದ್ದು. ಮಗನೇ, ನೀನಿಷ್ಟನ್ನು ಮಾಡಬೇಕು, ಇದು ನನ್ನ ಅಪೇಕ್ಷೆ ಅಂತ ಆಡುವುದಕ್ಕೆ ಹೊರಟೆ. ಅಪೇಕ್ಷಿಸಬೇಕಾದವಳಲ್ಲ, ಆಜ್ಞಾಪಿಸಬೇಕಾದವಳು ನೀನು. ನಿನ್ನ ಮಗ ನಾನು. ನೀನು ಏನನ್ನು ಹೇಳಿದರೂ ಅದನ್ನು ಯಥಾವತ್ತಾಗಿ ಶಿರಸಾವಹಿಸಿಕೊಂಡು ಮಾಡಬೇಕಾದ ಸ್ಥಾನ ಅನ್ನದ್ದು. ದೈಹಿಕವಾಗಿ ಮಾನಸಿಕವಾಗಿ ಏನೋ ಮೌಢ್ಯಗಳಿದ್ದರು ಅದೆಲ್ಲವನ್ನು ಬದಿಗೊತ್ತಿ ಈ ವ್ರತವನ್ನು ಸಾಂಗವಾಗಿ ನೆರವೇರಿಸಲಿ. ನಾನಿದ್ದೇನಮ್ಮ.
0: ಕಂದ,
1: ಓ
0: ಕಿಮಿಚ್ಛಕ ಯಾಗಿತ್ತು. ಯಾಚನಾ ದಾನ ಅನ್ನುವಂಥದ್ದು ಒಂದಿದೆ. ಯಾರು ಬಂದು ಏನನ್ನು ಅಪೇಕ್ಷಿಸಿದರೂ ನಾವು ಕೊಡುತ್ತಿರಲೇಬೇಕಾಗುತ್ತದೆ ವ್ರತ ಪೂರ್ಣಾಹುತಿ ಆಗುವವರೇ. ಕಂದ,
1: ಓ
0: ಈ ಕರ್ತವ್ಯವನ್ನು ನೀನೇ ನಿರ್ವಹಿಸಬೇಕು.
1: ನೀ ದೀಕ್ಷೆಯಲ್ಲಿ ಕುಳಿತಾಯ್ತೆ ತಾಯಿ? ಈಗ
0: ಕುಳಿತದ್ದೇ
1: ಬಹಳ ಒಳ್ಳೆಯದೇ. ಯಾವುದೇ ಶುಭ ಕಾರ್ಯವಾದು ಅತ್ಯಂತ ಶೀಘ್ರವಾಗಿ ಆಗಬೇಕು ಅಂತ ಆಗಾಗ ನೀನು ಹೇಳುತ್ತಿದ್ದವಳು. ಎಲ್ಲಿಂದ ಅಪ್ಪಣೆ ಬೇಕು ಅಲ್ಲಿಂದ ಅಪ್ಪಣೆಯನ್ನು ಪಡೆದುಕೊಂಡು ಯೋಗ್ಯರಾದ ಮುಖದಲ್ಲೇ ನೀನಿಷ್ಟಕ್ಕೆ ಸಿದ್ಧಳಾಗಿದ್ದಿ ಅಂತ ಆದ್ರೆ ಒಂದು ಮಾತು ನನ್ನದಿದೆ, ಸ್ವಲ್ಪ ಉತ್ಸಾಹದಲ್ಲಿ ಹೇಳ್ತೇನೆ ನಾನು.

0: ಹಾರಿಕೆಯ ಮಾತನಾಡುವುದಲ್ಲ ತಾಯಿ, ಆಡಿದ ಮಾತಿನಂತೆ ನಡೆದುಕೊಳ್ಳತಕ್ಕದು ಅಂತ ಆದಿಯಿಂದ ನೀನು ಆಡಿದ್ದುಂಟು, ತಂದೆಯವರು ಆ ಹೇಳಿದ್ದುಂಟು.
1: ಸತ್ಯ
0: ಮಾತ ನೀಯುವೆ ನಮ್ಮ. ಮಾತಿಗೆ ಹೆಸರಾದ್ದು ನಮ್ಮ ಕದ್ಯೋತ ವಂಶ.
1: ಹೌದು,
0: ಕರ್ಮಕ್ಕೆ ಸಾಕ್ಷೀಭೂತನಾಗಿರುವನು ಭಗವಾನ್ ಸೂರ್ಯನಾರಾಯಣ. ಯಾರೇನು ಮಾಡಿದ್ರು ಅವನಲ್ಲಿ ಔದಾಸೀನ್ಯವನ್ನು ಜಾಡ್ಯವನ್ನು ನಾವು ಕಾಣುವುದಕ್ಕೇ ಇಲ್ಲ. ಅದಕ್ಕಿಂತ ಹೆಚ್ಚಿನ ಉದಾಹರಣೆ ಇನ್ನೊಬ್ಬನು ಬೇಕಾಗಿಯೂ ಇಲ್ಲ.
1: ಇಲ್ಲ,
0: ಅವನೆಷ್ಟು ಸಾಕ್ಷಿಯೋ ನನ್ನ ಮಾತು ಅಷ್ಟೇ ಸಾಕ್ಷಿಯಾಗಿ. ಏನಾಗಬೇಕು ಅಂತ ನೀನು ಆಡಿದ್ರೆ ಆಯಿತು, ನನ್ನನ್ನಾದರೂ ಸಮರ್ಪಿಸುವುದಕ್ಕೆ ನಾನು ಸಿದ್ಧನಾಗಿರುವನು. ನಿನ್ನ ಈ ವ್ರತವನ್ನು ಸಾಂಗವಾಗಿ ನೆರವೇರಿಸಿಕೊಡುವಲ್ಲಿ ಸಂಪೂರ್ಣನಾಗಿ ಕಟಿಬದ್ಧನಾಗಿದ್ದೇನೆ. ನೀನು ಹೇಳಿದ್ರೆ ಆಯ್ತು
1: ಕಂದ.
0: ಓ,
1: ನಿನ್ನ ಅಪ್ಪಯ್ಯ ಕೊಟ್ಟಂತ ಮಾತು, ನೀನೀಗ ಹೇಳಿದ ಮಾತು, ಎರಡೂ ದೈವಾನುಗ್ರಹವೆಂದೇ ಬಗೆದು ಇದೋ ವ್ರತಸ್ಥಳ ಆಗ್ತೇನೆ. ಜಾಗ್ರತೆ ಜಾಗ್ರತೆ.
0: ಸುಮ್ಮನಿರಕೂಡದಮ್ಮ, ಲೋಕವೇ ಹೇಳಬೇಕು ವೀರಾದೇವಿ ವ್ರತವನ್ನು ಕೈಗೊಂಡಳು ಕೈಗೊಂಡಳು ಅಂತ. ಅದಕ್ಕಾಗಿ ನಾನು ಡಂಗುರ ಹೊಡೆಸ್ತೇನೆ. ವ್ರತದ ಅಂಗವಾಗಿ ಏನೆಲ್ಲ ದಾನಗಳುಂಟು ಅದೆಲ್ಲ ಪಡೆಯಬೇಕು ಅಂತ ನಾಡಿನ ಮಂದಿಗಳಿಗೂ ಅರ್ಥವಾಗಬೇಕಲ್ಲ. ಅದಕ್ಕಾಗಿ ಊರುದ್ದಗಲ ಡಂಗುರವನ್ನು ಹೊಡೆಸಿದ್ದೇನೆ. ಯಾರು ಬೇಕು ಏನು ಬೇಕು ಅದನ್ನು ಬಂದು ಕೇಳಬಹುದು. ಉದಾತ್ತ ಮನಸ್ಸುಳ್ಳವರಾಗಿ ದಾನ ಕೊಡುವುದಕ್ಕೆ ನಾವು ಸಿದ್ಧರು.
1: ಕೊಡುತ್ತಿರು ಕೊಡುತ್ತಿರು ಕೊಡುತ್ತಿರು.

0: ಮಹನೀಯ
1: ಅಯ್ಯ,
0: ದಿಷ್ಟಧಾರಿಣಿಯಲ್ಲಿ ಪ್ರತಿಷ್ಠಿತವಾದ ಒಂದು ಯಾಗ ನಡೆಯುತ್ತದೆ
1: ಹೌದು
0: ಎಂಬ ವರ್ತಮಾನವನ್ನು ಕೇಳಿದವರು ನಾವು.
1: ಕೇಳಿಸಿತು.
0: ನಾನು ಒಬ್ಬನೆಲ್ಲ ನಮ್ಮ ಪರಿವಾರವೇ ಬಂದಿದೆ.
1: ಸರಿ,
0: ಯಾಗ ಅಂತ ಆದ್ಮೇಲೆ ಅಲ್ಲಿ ಭೂರಿ ಭೋಜನ ಭಾರಿ ದಕ್ಷಿಣೆ ಎಲ್ಲ ಇದೆಯಲ್ಲ,
1: ಇರಲೇಬೇಕು.
0: ಹಾಗಾಗಿ ಆ ವರ್ತಮಾನ ಕೇಳಿ ಈ ಕಡೆಗೆ ಬಂದವರು.
1: ಕೆಲವು ಸಂದರ್ಭದಲ್ಲಿ ನಮ್ಮಿಚ್ಛೆಯಂತೆ ಕೊಡುವುದು,
0: ಹೌದು.
1: ಈ ಸಲ ಹಾಗಲ್ಲ, ಬಂದವರ ಇಚ್ಛೆಯನ್ನು ಕೇಳಿಕೊಡುವುದು.
0: ಹೋ, ನಮ್ಮ ಇಚ್ಛೆಯೇ ಈಡೇರ್ತದೆ.
1: ಹೌದು
0: ಮಹನೀಯ.
1: ಓ,
0: ಹಾಗಾದ್ರೆ ದಿಷ್ಟಧಾರಿಣಿ ನಮ್ಮ ಪರಿವಾರಕ್ಕೆ ಬೇಕಾದ್ದು 100 ಗ್ರಾಮವೇ ಸಿಕ್ಕಬಹುದೇ?
1: ಅಪೇಕ್ಷೆ ಬೇಕು.
0: ಹಾ, ಅಷ್ಟು ಮಾತ್ರ ಸಾಲದು. ನಮ್ಮ ಪರಿವಾರಕ್ಕೆ ಸರಿಯಾಗಿ ಬೆಟ್ಟದಷ್ಟು ರಾಶಿಯ ಹೊನ್ನ ರಾಶಿಯನ್ನು ಕೊಡಬಹುದೇ?
1: ಪ್ರಶ್ನೆ ಇಲ್ಲ, ಕೊಡಬೇಕು ಅಂತ ಕೇಳಿದ್ರೆ ಆಯ್ತು.
0: ಹೌದೇ? ಮಾತ್ರವೇ ಅಲ್ಲ, 1,000 ಗೋಸಂಪತ್ತು ಸಿಕ್ಕಿದ್ರು ನಮಗೆ ಸಂತೋಷವೇ.
1: ಅಷ್ಟನ್ನು ಬಯಸಿದ್ರೆ ಸಿದ್ಧೇ ಸಿಗ್ತದೆ.
0: ಹೌದೇ? ಹಾಗಾದ್ರೆ ಗೋಸಂಪತ್ತು, ದ್ರವ್ಯದ ರಾಶಿ, ಭೂಮಿ ದಾನ, ವಸ್ತ್ರದಾನ ಎಲ್ಲವೂ ಸಿಕ್ಕಿದ ಹಾಕಾಯಿತು.
1: ಅಯ್ಯ, 1,000 ಗೋವುಗಳು ಬೇಕು ಅಂತ ಆದ್ರೆ ಅದನ್ನು ಕಟ್ಟುವುದಕ್ಕೆ ಶಾಲೆ ಬೇಕು.
0: ಹೌದು, ಗೋಶಾಲೆಯು
1: ಉಳಿಸಿಕೊಳ್ಳುವುದಕ್ಕೆ ಭೂಮಿಯೂ ಬೇಕು.
0: ಬೇಕಲ್ಲ,
1: ಒಂದಕ್ಕೊಂದು ಸಂಬಂಧಿತವಾಗಿಯೇ ಕೇಳುವಂತ ಮನಸ್ಸು.
0: ಹೌದು,
1: ನಿರ್ಣಯವಾಗಿ ಅಷ್ಟು ಬೇಕಾದದ್ದೇ.
0: ಬೇಕು ಬೇಕು,
1: ಯೋಚಿಸಬೇಕಾಗಿಲ್ಲ.
0: ಹೌದೇ?
1: ಬಯಸಿದ ಅಷ್ಟನ್ನೂ ಕೊಡಲಾಗ್ತದೆ.
0: ಓಹೋ ಹೋ ಹೋ, ಹಾಗಾದ್ರೆ ನಮ್ಮವರೆಲ್ಲ ಬಹಳ ಸಂತೋಷದಿಂದ ಸ್ವೀಕರಿಸಿದ್ದಾರೆ. ಓ, ಆ ಕಡೆಯಿಂದ ಮತ್ತೆ ಬರುತ್ತಾ ಇದ್ದಾರೆ, ಮತ್ತೆ ಬರುತ್ತಾ ಇದ್ದಾರೆ.
1: ಒಳ್ಳೆಯದು, ನಿಮಗೇನು ದೊರಕೊಂಡಿದನ್ನೆಲ್ಲ ಸ್ವೀಕರಿಸಿಕೊಂಡು ಹೋಗಬೇಕು.
0: ಸರಿ, ಸಂತೋಷ.
1: ರಕ್ಷಣೆಗೆ ಬೇಕಾದ ಹುಲ್ಲುಗಾವಲಿಗೆ ಬೇಕಾದ ವ್ಯವಸ್ಥೆ ಎಲ್ಲವನ್ನು ಮಾಡಲಾಗ್ತದೆ. ರಕ್ಷಣೆ ಹೊಣೆಯು ರಾಜ ಮನೆತನದ್ದೇ ಆಗಿದೆ. ಸಂತೋಷ, ಮುಂದುವರಿಯಿರಿ.

0: ಮಗನೇ ಅವೀಕ್ಷಿತ.
1: ಅಪ್ಪಯ್ಯ
0: ಸಂತೋಷವಾಯಿತು, ವ್ರತ ಚೆನ್ನಾಗಿ ನಡೆಯುತ್ತಾ ಇದೆ. ದಾನಶೀಲನಾಗಿ ನನ್ನ ಸ್ವರೂಪವೇ ಆದ ನೀನು ಆ ಸತ್ಕರ್ಮವನ್ನು ಮಾಡುತ್ತಾ ಇದ್ದಿ.
1: ವ್ರತವನ್ನು ಸಾಂಗವಾಗಿ ನೆರವೇರಿಸುವಲ್ಲಿ ನೀನೇ ಸಿದ್ಧನಾಗಬೇಕು ಅಂತ ಅಮ್ಮನ ಆಜ್ಞೆ.
0: ನನ್ನ ಸ್ವರೂಪವೇ ನೀನಲ್ಲವೇ?
1: ಹೌದಪ್ಪ.
0: ನಾ ಮೆಚ್ಚುಗೆ ಸೂಚಿಸುವುದಕ್ಕೆ ಬಂದದ್ದಲ್ಲ ಮಗು. ಈಗ
1: ಮತ್ತೆ
0: ನಾನು ಒಬ್ಬ ಯಾಚಕನೇ. ಇವಾಗ
1: ನೀವು
0: ಯಾಕೆ ಅಧಿಕಾರಿ? ನೀನು ಸಂಪತ್ತು ರಾಜ್ಯದ್ದು, ನನ್ನದೇನಲ್ಲ. ದೈಹಿಕವಾಗಿ ಕಾಯಿಕವಾಗಿ ಅದನ್ನು ನೆರವೇರಿಸುವುದು ಯಾರು?
1: ನಾನು.
0: ಹೌದಲ್ಲ, ಆ ಹೊತ್ತಿಗೆ ನಾನೇನಾದೆ?
1: ಯಾಚಕನ ಸಾಲಲ್ಲಿ ನಿಂತ ಹಾಗಿದೆ.
0: ಕಿವಿಚ್ಛುಕನ ಆಗಬಹುದಲ್ಲ?
1: ನೀವಿಚ್ಛಿಸಿದ್ರೆ ಆಗಬಹುದಪ್ಪಯ್ಯ.
0: ತಾರುಣ್ಯದವರೆಗೆ ಮಕ್ಕಳು ತಂದೆಯಿಂದ ಕೇಳಬಹುದು, ಆಮೇಲೆ ತಂದೆಯೇ ಕೇಳಬಹುದಲ್ಲ. ನಾ ಯಾಚಕನಾಗಿದ್ದೇನೆ ಮಗು ಈಗ.
1: ಸರಿ,
0: ಹಾಗಾಗಿ ಮೆಚ್ಚುಗೆಗಿಂತ ಯಾಚನೆ ಪ್ರಧಾನವಾದದ್ದು. ನನ್ನದಾದಂತಹ ಒಂದು ಯಾಚಕನಾಗಿ ಏನನ್ನು ಕೇಳಬೇಕೋ ಅದನ್ನು ಕೇಳುವುದಕ್ಕೆ ಬಂದು ನಿಂತಿದ್ದೇನೆ.
1: ನಿಮಗೇನು ಕೊರತೆಯಪ್ಪ?
2: ನಡೆಸಿಕೊಡಲು ಬೇಕು ನುಡಿಯನೊಂದೆಲೆ ಕಲ್ಲ

0: ಮಗನೇ,
1: ತಂದೆಯವರೇ,
0: ಅವೀಕ್ಷಿತನೋ ಅವೀಕ್ಷಿತನೋ ಆದ ನೀನು ಈಗ ಇನ್ನೊಂದು ರೀತಿಯಲ್ಲಿ ಅವೀಕ್ಷಿತನಾಗಬೇಕು.
1: ಅವೀಕ್ಷಿತನಾಗಬೇಕು,
0: ಆಚೆ ಈಚೆ ನೋಡದೆ ಕೇಳಿದ್ದನ್ನು ಕೊಡಬೇಕು. ಆ ಸ್ಥಾನದಲ್ಲಿದ್ದಿ
1: ಶ್ರದ್ಧೆ ಬೇಕು ಅಂತ ಆಡ್ತೀರಿ.
0: ನನಗೆ ಒಂದೇ ಒಂದು ಭಯಕ್ಕೆ.
1: ಏನು
0: ಮಗನೇ? ನೀನು ಪುತ್ರವಂತನಾಗಿ ನನಗೊಬ್ಬ ಮೊಮ್ಮಗನನ್ನು ಕೊಟ್ಟು ಅವನನ್ನ ತೊಡೆಯಲ್ಲಾಡುವಂತೆ ನೀ ಶಾರೀರಿಕವಾಗಿ ಎಂಬ ಮಾತನ್ನು ನಡೆಸುತ್ತ ಅದನ್ನು ಕೊಡುಗೆಯಾಗಿ ಕೊಡಬೇಕು. ಅದು ಅರ್ಧವಲ್ಲ, ರಾಜ್ಯದ ಇಡೀ ಸಂಪತ್ತಿಗೆ ಸಮಾನ ಅಂತ ತಿಳ್ಕೊಂಡು ಯಾಚನೆ ಮಾಡಿದ್ದೇನೆ. ಮಗು ಕೊಡ್ತೀಯಲ್ಲ?
1: ನನ್ನನ್ನು ಬೆರಗಾಗಿಸಿದೆಯಲ್ಲ ತಂದೆ.

0: ತಂದೆಯೇ.
1: ವತ್ಸ ವೀಕ್ಷಿತ,
0: ಹಗ್ಗವಿಲ್ಲದೆ ಮಾತಿನಿಂದಲೇ ನನ್ನನ್ನು ಬಂಧಿಸಿದೆಯಪ್ಪ. ಮಗನೇ, ನೀನು ದೈಹಿಕವಾಗಿಯೂ ಮಾನಸಿಕನಾಗಿಯೂ ಸಿದ್ಧನಾಗಬೇಕು ಅಂತ ಅಮ್ಮ ಹೇಳಿದಾಗ ಅದು ಯಾಕೆ ಅಂತ ನಾನು ಯೋಚಿಸಿದ್ದಿರಲಿಲ್ಲ. ನಾನು ಕೊಡ್ತೇನಮ್ಮ ಅಂತ ಎದೆಯುಬ್ಬಿಸಿ ಎದೆ ತಟ್ಟಿ ಹೆಮ್ಮೆಯಿಂದ ಆಡಿದೆ.
1: ನನ್ನ ಮಾತು ಹೌದದು.
0: ಹೆಮ್ಮೆಯ ಕೋಡು ಮುರಿಯಿತಪ್ಪ.
1: ಏನಪ್ಪ
0: ಕೊಡಬೇಕು, ಇದ್ದುದನ್ನು ತಾನೆ, ಇಲ್ಲದೆ ಇದ್ದುದನ್ನು ಕೊಡಬೇಕು ಅಂತ ಹೇಳಿದ್ರೆ ಎಲ್ಲಿಂದ ಕೊಡೋಣ?
1: ಅಂದರೆ
0: ಒಂದು ಯಾಚಕ ವೃತ್ತಿಯಲ್ಲಿ, ಯಾಚಕ ಸ್ಥಾನದಲ್ಲಿ ಚಕ್ರವರ್ತಿಯ ಅಂತ ನೀನು ನಿಲ್ಲುವುದು ಸರಿಯೇ? ಪ್ರಶ್ನೆ ಇಲ್ಲ ಮಗನೇ, ನಿಲ್ಲಬಹುದು ಅಂತ ಉತ್ತರ ಆಗಲೇ ನೀವು ಕೊಟ್ಟಿದ್ದೀರಿ. ಇಲ್ಲದ್ದನ್ನು ನೀವು ಕೇಳಿದಿರಿ ಅಂತ ಆದ್ರೆ ನಾನು ಕೊಡುವುದಾದರೂ ಏನನ್ನು?
1: ಹೇಗೆ ಇಲ್ಲದ್ದು?
0: ಮಗು ಪೌತ್ರಂದೇಹಿ ಅಂತ ಆಡಿದೆ.
1: ಹೌದು,
0: ನಿಮಗೆ ಪೌತ್ರನಾಗಬೇಕೆಂದಾದ್ರೆ ನನಗೊಬ್ಬ ಸುತನು ಹುಟ್ಟಬೇಕು.
1: ಪೌತ್ರ ಅಪೇಕ್ಷೆ, ನಿನಗೆ ಪುತ್ರ ಅಪೇಕ್ಷೆ.
0: ಅದಾಗಬೇಕೆಂದಾದ್ರೆ ನಾನು ಮದುವೆಯಾಗಬೇಕು.
1: ಹೌದು,
0: ನನ್ನ ಮದುವೆಯ ಕಥೆಯನ್ನು ನೀವು ಚೆನ್ನಾಗಿ ಬಲ್ಲವರು. ಸ್ವಯಂವರಕ್ಕಾಗಿ ಹೋಗಿದ್ದೆ, ಯುದ್ಧವನ್ನು ಮಾಡಿದ್ದೆ, ಕೈ ಸೋತು ಅಪಮಾನಿತನಾಗಿ ಒಂದು ಗಟ್ಟಿ ನಿರ್ಣಯ ಮಾಡಿ ಹೊರಟವ. ಇನ್ನೆಂದು ಪೀಠವನ್ನೇರಲಾರೆ, ಮದುವೆಯಾಗಲಾರೆ ಎನ್ನು

0: ಹಾಗೆ. ಅದಾದ ಮೇಲೆ ಈಗ ನೀವು ಇದನ್ನು ಕೇಳಿದ್ರಿ ಅಂತಾದ್ರೆ, ಅಪ್ಪಯ್ಯ ನನ್ನಲ್ಲಿ ಇಲ್ಲ ಅಂತ ಹೇಳಿಸಬೇಕು ಅಂತ ಪ್ರಯತ್ನ ಮಾಡ್ತೀರೋ ಹೇಗೆ?
1: ಹಾಗಲ್ಲ ಮಗು.
0: ಮತ್ತೆ ಹೇಗೆ?
1: ನಿನಗಾದದ್ದು ಪರಾಭವ ಅಲ್ಲ, ಪ್ರಮಾದವೂ ಅಲ್ಲ, ವಂಚನೆ. ಆ ಸ್ವಯಂವರ ಮಂಟಪದಲ್ಲಿ ಎಲ್ಲರನ್ನೂ ಗೆದ್ದವ ನೀನು. ಸೋತ ರಾಜಕುಮಾರರು ಸಂಚು ನಡೆಸಿ ಹಿಂದಿನಿಂದ ನಿನ್ನ ಕೈಗೆ ಆಘಾತವನ್ನು ಉಂಟು ಮಾಡಿ ನಿನ್ನನ್ನು ಸೋಲಿಸಿ ವಂಚಿಸಿ ಪರಾಭವ ಮಾಡುವ ಕಾಲಕ್ಕೆ ನಾ ಬಂದು ಬಿಡಿಸಿದವನಲ್ಲವೇ. ನೀನೇನು ನಾನೇನು? ನನ್ನಿಂದ ಬಿಡಿಸಲ್ಪಟ್ಟದ್ದು ನಿನಗೆ ಸೋಲಲ್ಲ, ನನ್ನ ಕರ್ತವ್ಯ ಅದು. ಆ ರಾಜರ ಸಂಚೇನು ಎನ್ನುವುದು ಲೋಕಕ್ಕೆ ಪ್ರಕಟವಾಗಿದೆ.
0: ನಿಜ
1: ಮಾತ್ರವಲ್ಲ, ಇನ್ನೊಂದು ಅಂಶವೂ ಉಂಟು ಮಗನೆ.
0: ಏನು?
1: ಸ್ವಯಂವರ ವಧುವಾಗಿದ್ದಂತಹ ವೈಶಾಲಿನಿ, ಅವಳು ಒಂದು ರೀತಿ ವ್ರತಸ್ಥಳಾಗಿ ತಪೋನಿರತಳಾಗಿದ್ದಾಳೆ. ಈ ವಂಚಕರನ್ನು ನಾ ಮದುವೆ ಆಗಲಾರೆ, ಆಗುವುದಿದ್ರೆ ಅವೀಕ್ಷಿತನನ್ನೇ. ಹಾಗಾದ್ರೆ ಅವಳು ಇನ್ನೂ ವಧುವಾಗಿದ್ದಾಳೆ, ನಿನ್ನ ತಾಯಿಗೆ ಈ ಅಪೇಕ್ಷೆ ಬಂದಿದೆ, ನಾನು ಇಚ್ಛುಕನಾಗಿ ಬಂದಿದ್ದೇನೆ, ಇದೆಲ್ಲವೂ ಕೂಡಿ ಬರ್ತದೆ. ಕಾಯುತ್ತಿರುವ ಅವಳಿಗೆ ಸಂಸಾರ ಭಾಗ್ಯವನ್ನು ಒದಗಿಸಬೇಕು, ಪೌತ್ರಂದೇಹಿ ಅಂದ ನನಗೂ ಇಚ್ಛೆ ಪೂರ್ತಿಯಾಗಬೇಕು, ನಿನ್ನ ದಾತೃತ್ವ ಸಫಲವಾಗಬೇಕು, ಮೂರನ್ನು ಯಾವುದೇ ಸಂಕೋಚ ಇಲ್ಲದೆ ನಡೆಸಿಕೊಡು ಮಗನೇ.
0: ಅಪ್ಪಯ್ಯ, ನನ್ನನ್ನೇ ವರಿಸಬೇಕು ಎನ್ನುವಂತಹ ಅಪೇಕ್ಷೆ ಅವಳಿಗುಂಟು ಎನ್ನುವುದನ್ನು ಮದುವೆ ಮಂಟಪದಲ್ಲಿಯೂ ನಾನು ಕಂಡುಕೊಂಡವನೇ. ಕುತಂತ್ರಿಗಳ ಅಂತ ನೃಪಾಲರನ್ನೆಲ್ಲ ನೀನು ಸೋಲಿಸಿ ಮತ್ತೊಮ್ಮೆ ಮದುವೆಯ ಹಂದರದನ್ನು ನಿಲ್ಲಿಸಿದ ಕಾಲಕ್ಕೆ ನನ್ನ ಮುಂದೆಯೇ ಬಂದು ತನ್ನ ಭಾವವನ್ನು ಕಣ್ಣಿನಿಂದ ಬಿಂಬಿಸಿದವಳು. ಆದರೆ ಆ ಕಾಲಕ್ಕೆ ನನ್ನ ಅಭಿಮಾನಕ್ಕೆ ಕೊರತೆಯಾಯಿತು ಎನ್ನುವ ನಿರ್ಣಯದಿಂದ ನಾನಲ್ಲಿಂದ ಹೊರಟು ಬಂದವ. ನೀವೇ ನನ್ನ ಅದರನ್ನು ಸೋಲಿಸಿದ್ದಿರಬಹುದು, ಗೆಲವನ್ನು ನಮಗೆ ಒದಗಿಸಿ ಕೊಟ್ಟದ್ದಿರಬಹುದು. ಶತ್ರು ಮಿತ್ರ ಉದಾಸೀನ ಎಂಬಂತಹ ತ್ರಿವರ್ಗದ ಬಗ್ಗೆ ಅರಸನಾದವನು ಎಚ್ಚರಿಕೆಯಿಂದಿರಬೇಕು. ಒಮ್ಮೆ ನನ್ನಿಂದ ಸೋಲಿಸಲ್ಪಟ್ಟ ಅರಸರು ಮತ್ತೊಮ್ಮೆ ಹೀಗೆಲ್ಲ ಮಾಡಿಯಾರು ಅಂತ ನಾನು ಯೋಚಿಸಬೇಕಾಗಿತ್ತು. ಲೆಕ್ಕಿಸುವಲ್ಲಿ ತಪ್ಪಿದೆ. ಪರಿಣಾಮದಿಂದ ನಾನು ಸೋತೆ ಎನ್ನುವುದು ನನ್ನ ಸೋಲು ಅಂತ ನಾನು ಭಾವಿಸುವ.
1: ಇಲ್ಲ ಮಗು, ಅದು ಆ ಸಂಚನ್ನು ನೀನು ಊಹಿಸಬೇಕಾದಿಲ್ಲ. ವಿಚ್ಛಕ ವ್ರತ ಆಸೆ ಬಂದದ್ದೇ ಆ ಇಚ್ಛೆಯನ್ನು ಪೂರೈಸುವುದಕ್ಕೆ ಅಂತ ಅರ್ಥ ಮಾಡು. ರಾಜರ ಕುತಂತ್ರಕ್ಕೆ ದೈವತಂತ್ರ ಉತ್ತರ ಕೊಟ್ಟಿದೆ ಅಂತ ಭಾವಿಸು ಮಗನೇ. ಅಲ್ಲ, ನೀ ಹೇಳಿದ ಮಾತುಂಟು, ಕೇಳಿದ್ದನ್ನು ಕೊಡ್ತೇನೆ ಅಂತ. ಅದಕ್ಕಾಗಿ ಆದರೂ ನೀನು ನಡೆಸಬೇಕಲ್ಲ, ವಚನ ಬದ್ಧನಲ್ಲವೇ ನೀನು. ನನ್ನ ಮಗ ವಚನ ಭ್ರಷ್ಟನಾಗಬಾರದು.
0: ಈಗ ಅರ್ಥ ಆಯ್ತಪ್ಪ, ಯಾಕೆ ವೃತಸ್ಥನಾದುದು ಮಗನೇ, ನೀನೇ ನಡೆಸಬೇಕು ಅಂತ ಅಮ್ಮ ಅಷ್ಟು ಗಟ್ಟಿಯಾಗಿ ಯಾಕೆ ಹೇಳಿದ್ದು ಅಂತ.
1: ಗಾರ್ಹಸ್ಥ್ಯದ ವ್ರತವು ಅದರಲ್ಲಿ ಧ್ವನಿಯಿಂದ ಅಡಕವಾಗಿದೆ.
0: ಅಮ್ಮ ಕೊಟ್ಟ ಮಾತಿದು. ಮಾತೆಗಿತ್ತ ಭಾಷೆಯನ್ನು ನಾನು ನಡೆಸಬೇಕಲ್ವೇ?
1: ಹೌದು.
2: ತಾತಗಿತ್ತನು ಮಾತಾಗಿಗೆ ಜಾಯ ಜಾತನಂ ನಿನಗೊಪ್ಪಿಸು.

0: ತಂದೆ
1: ಮಗನೇ,
0: ವೃತಸ್ಥಳಾಗುವುದಕ್ಕೆ ಮೊದಲಾಗಿ ನನ್ನ ಮಾತೆಗೆ ನಾನಿತ್ತುದು ವಚನ. ಸೂಕ್ಷ್ಮವಾಗಿ ಒಂದು ಮಾತನ್ನಾಡಿದಳು. ಮತ್ತೆ ಮತ್ತೆ ಯೋಚಿಸು ಮಗ, ಸೂರ್ಯವಂಶಸ್ಥ ನೀನು, ಎಂದೂ ತಪ್ಪಕೂಡದು.
1: ಮಾತೆಗಿತ್ತ ಮಾತೇ ನಡೆಯಬೇಕು.
0: ಈಗ ತಾತಗೀವೇನು ಭಾಷೆ? ತಂದೆ ತಾಯಿ ಇಬ್ಬರೂ ಸೇರಿ ಎಲ್ಲಿಯೋ ವಿಮುಖನಾಗಬಹುದಾ ಅಂತ ನನ್ನನ್ನು ಒಂದು ಸುದೃಢವಾದ ನೆಲೆಯಲ್ಲಿ ತಂದಿರಿಸುವುದಕ್ಕಾಗಿಯೇ ಸಿದ್ಧರಾದುದು ಎನ್ನುವ ಹಾಗೆ ಖಂಡಿತ ನೀವು ಅಪೇಕ್ಷಿಸಿದಂತಹ ಪೌತ್ರನನ್ನು ನಿಮಗೆ ಕೊಡ್ತೇನಪ್ಪ.
1: ಸಂತೋಷವಾಯಿತು.
0: ಒಂದು ಆಶಾ ಕಿರಣವಾಗಿ ನಿಮ್ಮ ಮಾತು ಬಂತು.
1: ನಿಶ್ಚಿಂತೆ ಆಯಿತು.
0: ನಿಮ್ಮನ್ನೇ ನಿನ್ನೇ ಹೊಂದಬೇಕು ಎನ್ನುವಂತಹ ಅಪೇಕ್ಷೆ ಉಳ್ಳವಳಾದಂತಹ ಹೆಣ್ಮಗಳು ಆ ಕುರಿತಾಗಿ ಏನೋ ಕಠಿಣ ನಿಯಮ ಮಾಡುತ್ತಿದ್ದಾಳೆ ಎನ್ನುವುದನ್ನು ನಾನೂ ಕೇಳಿಬಲ್ಲೆ ಎನ್ನುವ ಹಾಗೆ ನನ್ನ ನಿರ್ಧಾರ ಒಂದುಂಟು. ಯಾವ ಕಾಲಕ್ಕಿದ್ದರೂ ಯಾವಳೊಬ್ಬಾಕೆ ಹೆಣ್ಮಗಳನ್ನು ಮದುವೆಯಾಗಿಯೋ ಸುತನನ್ನು ಹೊಂದುವುದಲ್ಲ. ಯಾವಳನ್ನು ಹೊಂದಲಪೇಕ್ಷಿಸಿ ನಾನು ಹೋದೆನೋ, ಮತ್ತೆ ಮತ್ತೆ ನನ್ನನ್ನು ಹೊಂದಬೇಕೆಂದು ಯಾವಳು ಅಪೇಕ್ಷಿಸಿದಳು, ಅಂತಹ ವಿಶಾಲ ರಾಜನ ಮಗಳಾದಂತಹ ವೈಶಾಲಿನಿಯನ್ನೇ ಹುಡುಕಿಯಾದರೂ ಅವಳನ್ನೇ ಮದುವೆಯಾಗಿ ಅವಳಿಂದಲೇ ಸಂತತಿಯನ್ನು ಹೊಂದಿ ಅದನ್ನೇ ನಿನಗೆ ಒದಗಿಸಿ ಕೊಡುತ್ತೇನೆ.
1: ಅಲ್ಲಿಯೂ ಸಾರ್ಥಕವಾಯಿತು.
0: ಹೌದು, ಪೂರ್ಣಾರ್ಥದಲ್ಲಿ ವೃತವಾಗ್ತದೆ. ಅದು ತನಕ ನನಗೊಂದಷ್ಟು ಸಮಯ ಕೊಡಬೇಕು ಅಂತ ಬೇಡಿಕೆ ಉಂಟಪ್ಪ.
1: ಖಂಡಿತ ಮಗನೆ, ಎಲ್ಲವೂ ಶುಭವಾಗಿ ಅಂತ್ಯಗೊಳ್ಳುತ್ತದೆ, ಮುಂದುವರಿಸು.
0: ಒಳ್ಳೆಯದು, ಅಮ್ಮನು ಹೇಳ್ತಾಳೆ ವೃತ ಸಾಂಗವಾಗಿ.

ವಿದಿಶಾಪಟ್ಟಣ ಅಥವಾ ಮಾಳವ ದೇಶ. ಇಲ್ಲಿಯ ಅರಸನಾಗಿರುವಂತಹ ವಿಶಾಲ ಮಹಾರಾಜನ ಸುಕುಮಾರಿ ನಾನು. ನನ್ನನ್ನು ವೈಶಾಲಿನಿ ಎಂಬ ಹಾಗೆ ಎಲ್ಲರೂ ಕರೆಯುತ್ತಾ ಇದ್ದಾರೆ. ವಿಶಾಲರಾಜನ ಮಗಳಾದ್ದರಿಂದಲೇ ನಾನು ವೈಶಾಲಿನಿ ಎಂಬ ಹಾಗೆ ಪ್ರಖ್ಯಾತಳೂ ಆಗಿದ್ದೇನೆ. ಹುಟ್ಟುವಾಗಲೇ ಸುಖ ದುಃಖ, ಅದೃಷ್ಟ ದುರದೃಷ್ಟ ಅಥವಾ ಸುದೈವ ದುರ್ದೈವ ಇವುಗಳನ್ನೆಲ್ಲ ಹೊಂದಿಕೊಂಡೇ ಬಂದವಳಾಗಿದ್ದೇನೆ ನಾನು. ಕೇವಲ ಅಲ್ಪಾಯುಷವನ್ನೇ ನಾನು ಈ ಹೊತ್ತಿಗೆ ಅನುಭವಿಸಿದರೂ ಕೂಡ ಈ ಎರಡೂ ಮುಖಗಳನ್ನು ನನ್ನ ಈ ಜೀವನದ ಪಥದಲ್ಲಿ ಕಂಡವಳಾಗಿದ್ದೇನೆ. ಅದೃಷ್ಟ ಅಂತ ಹೇಳಿದರೆ ಹೇಗೆ? ಮನುಷ್ಯ ಜನ್ಮದಲ್ಲಿ ಹುಟ್ಟುವುದೇ ಒಂದು ದೊಡ್ಡ ಅದೃಷ್ಟವಂತೆ. ಅದರಲ್ಲಿಯೂ ಕೂಡ ಒಂದು ದೇಶದ ದೊರೆಯಾಗಿ ಇರುವಂತಹ ವಿಶಾಲ ಮಹಾರಾಜನ ಸುಕುಮಾರಿಯಾಗಿ ಅರಮನೆಯಲ್ಲಿ ಜನಿಸುವುದು ಅಂತ ಹೇಳಿದರೆ ಅದು ಪೂರ್ವ ಜನ್ಮದ ಸುಕೃತ ಫಲವೇ ಹೌದು. ರಾಜಕುಮಾರಿಯಾಗಿ ಈ ಅರಮನೆಯಲ್ಲಿ ಹುಟ್ಟಿ ಬೆಳೆದು ಸಂಸ್ಕಾರವಂತಳಾಗಿ ವಿದ್ಯಾವಂತಳಾಗಿ ಪ್ರಾಯಪ್ರಬುದ್ಧೆಯಾಗಿರುವಂತಹ ಕಾಲಕ್ಕೆ ನನ್ನ ಅಯ್ಯ ನನಗೆ ಸ್ವಯಂವರವನ್ನೊಂದನ್ನು ಏರ್ಪಡಿಸಿದರು. ಬಹುಶಃ ಅದು ಕೂಡ ಅದೃಷ್ಟದ ಒಂದು ಭಾಗವೇ ಹೌದೋ ಏನೋ. ನಾನು ಕೂಡ ಸಂತೋಷದಿಂದಲೇ ಈ ಸ್ವಯಂವರಕ್ಕೆ ಒಪ್ಪಿಗೆಯನ್ನು ಸೂಚಿಸಿದವಳು. ಆರ್ಯಾವರ್ತದ ಅನೇಕ ರಾಜಕುಮಾರರೆಲ್ಲ ಬಂದು ಸೇರಿದವರು ನನ್ನನ್ನು ವರಿಸುವುದಕ್ಕೆ ಬೇಕಾಗಿ. ಅಷ್ಟು ರಾಜಕುಮಾರರುಗಳಲ್ಲಿ ನನ್ನ ಮನಸ್ಸನ್ನು ಆಕರ್ಷಿಸಿದವನು ಸೂರ್ಯವಂಶಸುತನಾಗಿರುವಂತಹ ಅವೀಕ್ಷಿತ. ಅವನನ್ನು ಕಂಡೊಡನೆಯೇ ನನ್ನ ಮನಸ್ಸನ್ನೆಲ್ಲ ಅವನಿಗೆ ಅರ್ಪಿಸಿದೆ. ಮದುವೆ ಆದರೆ ಆಗಬೇಕು ಇವನನ್ನು ಎಂಬ ಹಾಗೆ ದೃಢವಾದಂತಹ ನಿರ್ಧಾರವನ್ನೇ ಕೈಗೊಂಡೆ. ಅಲ್ಲಿ ನೆರೆದಿರುವಂತಹ ಸಕಲ ರಾಜಾಧಿರಾಜರುಗಳನ್ನೆಲ್ಲ ಸ್ವಯಂವರದ ಪಣದ ರೂಪವಾಗಿ ಸೋಲಿಸಿದರೂ ಕೂಡ ಕೊನೆಗೆ ದುರದೃಷ್ಟವಂತನಾಗಿ ಮದುವೆಯಿಂದ ವಿಹಿತನಾಗಬೇಕಾದಂತಹ ಸ್ಥಿತಿ ನಿರ್ಮಾಣವಾಯಿತು. ಇದನ್ನು ನಾನು ದುರದೃಷ್ಟ ಎಂಬ ಹಾಗೆ ಹೇಳುವುದು. ಯಾರನ್ನು ಮದುವೆಯಾಗಬೇಕು ಸುಖದಿಂದ ಇರಬೇಕು ಎನ್ನುವ ಹಾಗೆ ಕನಸನ್ನು ಕಂಡಿದ್ದೇನೋ ಆ ಕನಸು ನನಸಾಗಲಿಲ್ಲವಲ್ಲ, ಇದು ದುರದೃಷ್ಟದ ಭಾಗ. ಆದರೂ ಮನಸ್ಸಿನಲ್ಲಿ ಘನವಾದಂತಹ ನಿರ್ಧಾರವನ್ನೇ ಕೈಗೊಂಡವಳು ನಾನು. ಆಗುವುದಿದ್ರೆ ವಿವಾಹ ಆ ವೀಕ್ಷಿತನನ್ನು, ಇಲ್ಲದಿದ್ರೆ ವಿವಾಹ ಇಲ್ಲ ಎಂಬ ಹಾಗೆ ದೃಢವಾದಂತಹ ನಿರ್ಧಾರವನ್ನು ನಾನು ನನ್ನ ತಂದೆಯವರಲ್ಲಿ ತಿಳಿಸಿದಾವಾಗ ಅವರು ವಿವಿಧ ರೀತಿಯಲ್ಲಿ ನನ್ನ ಮನಸ್ಸನ್ನು ಬದಲಾಯಿಸುವುದಕ್ಕೆ ಪ್ರಯತ್ನಿಸಿದರು. ಆದರೆ ನಾನು ಬದಲಾವಣೆ ಆಗಲಿಲ್ಲ. ಕಟ್ಟ ಕಡೆಗೆ ನನ್ನ ಅಯ್ಯ ಹೇಳಿದ ಮಾತು ಒಂದೇ, ಮಗಳೇ ಎಲ್ಲವೂ ಕೂಡ ವಿಧಿಲಿಖಿತ, ಸಾಧನೆಯನ್ನು ಮಾಡು, ನಿನ್ನ ವಿಧಿಯ ಲಿಖಿತವನ್ನು ಬದಲಾಯಿಸುವುದಕ್ಕೆ ನೀನೇ ಪ್ರಯತ್ನಿಸು, ಆ ಮೂಲಕವಾಗಿ ಅವೀಕ್ಷಿತನನ್ನು ಹೊಂದುವಲ್ಲಿ ನೀನೇ ಸಾಧನೆಯನ್ನು ಮಾಡು ಎಂಬ ಹಾಗೆ. ಹಾಗಾದ್ದರಿಂದ ಅವರ ಮಾತನ್ನೇ ಅಂಗೀಕರಿಸಿಕೊಂಡು ಯಾವ ವಿಧಿ ನನ್ನ ಹಣೆಯಲ್ಲಿ ಒಂದು ವಿಚಾರವನ್ನು ಬರೆದಿದ್ದಾನೋ ಅವನನ್ನೇ ಒಲಿಸಿಕೊಳ್ಳುವ ಮೂಲಕವಾಗಿ ಬದಲಾಯಿಸಬೇಕೆನ್ನುವಂತಹ ದೃಢ ನಿರ್ಧಾರದಿಂದ ತಪಸ್ಸಿಗೆ ಕುಳಿತವಳು ನಾನು. ತಪಸ್ಸಿನಲ್ಲಿ ದೀರ್ಘಕಾಲವನ್ನು ಕಳೆದಿದ್ದೇನೆ, ಈ ಹೊತ್ತಿಗೆ ಎಚ್ಚರಗೊಂಡಿದ್ದೇನೆ. ಎಚ್ಚರಗೊಂಡಂತಹ ನಾನು ಮತ್ತೆ

0: ಏನಿದಾಶ್ಚರ್ಯ, ಏನಿದಾಶ್ಚರ್ಯ! ನಾಗಲೋಕದಲ್ಲಿ ಸಕಲ ನಾಗಗಳೊಂದಿಗೆ ವಿಹರಿಸುತ್ತಿರುವಂತಹ ಸಮಯದಲ್ಲಿ ನಮ್ಮವರನ್ನೆಲ್ಲ ಸೇರಿಕೊಂಡು ಮೇಲ್ಮುಖವಾಗಿ ಚಲಿಸುತ್ತಾ ಸಾಗುವಂತಹ ಆಶಯ ಆಯಿತು. ಹಾಗೆಯೇ ಮೇಲೆ ಮೇಲೆ ಚಲಿಸಿದಾಗ ಯಾರೋ ಭಾರೆ ಕಾಲು ಜಾರಿ ನೀರೊಳಗೆ ಬರುವಂತಹ ಸನ್ನಿವೇಶವನ್ನು ಕಂಡೆ. ಬಾಲೆಯ ಕಾಲನ್ನು ಎಳೆದುಕೊಂಡು ಈ ನಾಗಲೋಕಕ್ಕೆ ತಂದು ನಿಲ್ಲಿಸಿದೆ. ನಮ್ಮವರಲ್ಲಿ ಕೇಳಿಕೊಂಡೆ, ಓ ನಾಗಿನಿಯರೇ, ಆ ಬಾಲೆಯನ್ನು ಉಪಚರಿಸಿ, ಉಪಚರಿಸಿರಿ.
1: ಆದಿ
0: ನಾಗಿನಿ.

0: ಆ ಬಾಲೆಯನ್ನು ನೀವು ಉಪಚರಿಸಿದವರು ತಾನೆ?
1: ಹೌದು.
0: ಮಾತನಾಡುವಂತಾಗಿದ್ದಾಳೆ?
1: ಆ ನಮ್ಮ ಔಷಧೋಪಚಾರದಿಂದ ಈಗ ಸ್ವಲ್ಪ ಕಣ್ಣು ಬಿಟ್ಟು ನೋಡ್ತಾ ಇದ್ದಾರೆ, ತುಟಿ ಬಿಚ್ಚಿ ಮಾತನಾಡುವುದಕ್ಕೆ ಪ್ರಯತ್ನಿಸುತ್ತಿದ್ದಾರೆ.
0: ಒಮ್ಮೆ ಇಲ್ಲಿವರೆಗೆ ಬರೋ ಹೇಳುತ್ತೀಯ
1: ಮಾತೇ? ಹ್ಮ್, ಸ್ವಲ್ಪ ಈ ಕಡೆ ಬಾರಮ್ಮ.
0: ಈಗ ಸಂತೋಷ ಆಯ್ತು. ಅಮ್ಮ ನೀನು ಯಾರಮ್ಮ ಬಾಲೆ? ಯಾಕೆ ಈ ಕಡೆ ಬಂದೆ? ನೀರಿನಲ್ಲಿ ಜಾರಿ ಬರುತ್ತಿರೋಳನ್ನು ನಾನು ನಿನ್ನನ್ನು ಒಯ್ದು ತಂದವ. ಈ ಲೋಕದಲ್ಲಿ ನೀನು ಹೆದರುವ ಅಗತ್ಯ ಇಲ್ಲ. ನಿನ್ನ ಈ ಮುಖವನ್ನು ನೋಡುತ್ತಿರುವಾಗ ನಿನ್ನಲ್ಲಿ ಏನೋ ವಿಶೇಷತೆಯನ್ನು ನಾವು ಗಮನಿಸುತ್ತಾ ಇದ್ದೇವೆ. ಯಾವುದೋ ಒಂದು ಉನ್ನತವಾದಂತಹ ಕುಲಕ್ಕೆ ಸೇರಿದವಳು ನೀನು ಎನ್ನುವುದು ನಮಗೂ ಅರ್ಥವಾಗುತ್ತಾ ಇದೆ. ಆದ್ದರಿಂದಲೇ ನಿನ್ನಲ್ಲಿ ಪ್ರಶ್ನಿಸ್ತಾ ಇದ್ದೇನೆ.
2: ಏನು?
0: ಯಾರು ನೀನು? ನಿನ್ನ ತಾಯಿ ಯಾರು? ನಿನ್ನ ತಂದೆ ಯಾರು? ಎಲ್ಲವನ್ನು ಸವಿಸ್ತಾರವಾಗಿ.
1: ಅಷ್ಟು ಮಾತ್ರವಲ್ಲ, ಕಾಣುವುದಕ್ಕೆ ಸುಂದರಿಯಾಗಿದ್ದಾಳೆ. ಉಡುಗೆ ತೊಡುಗಳನ್ನು ಕಂಡರೆ ಯಾವುದೋ ಮನಸ್ಸಿನ ಇಚ್ಛೆಯನ್ನೆಲ್ಲ ತೋಗಲಾಡಿಸಿ ಅದನ್ನೆಲ್ಲ ಬಿಟ್ಟು ಯೋಗಿನಿಯಂತೆ ಕಾಣುತ್ತಿದ್ಯಮ್ಮ. ಯಾರು ನೀನು? ಎಲ್ಲಿಂದ ಬಂದವಳು? ಯಾಕೆ ಹೀಗಾಯ್ತು?

0: ಅಯ್ಯ, ಪರಮಾಶ್ಚರ್ಯವಾಗುತ್ತಾ ಇದೆ.
1: ಯಾಕೆ?
0: ನದಿಯಲ್ಲಿ ಶುದ್ಧೀಕೃತಳಾಗುವುದಕ್ಕೆ ಬೇಕಾಗಿ ಇಳಿದಂತಹ ನಾನು ಈ ಹೊತ್ತಿಗೆ ನಿಮ್ಮ ಜೊತೆಗೆ ಇದ್ದೇನೆ. ನಿಮ್ಮ ಉಪಚಾರದಿಂದ ಈ ಹೊತ್ತಿಗೆ ಎಚ್ಚರವನ್ನೂ ಹೊಂದಿದ್ದೇನೆ. ಕಣ್ಣು ಬಿಟ್ಟು ನೋಡಿದರೆ ನಾಗಸ್ವರೂಪಿಗಳಾಗಿರುವಂತಹ ನೀವು ನನ್ನ ಜೊತೆ ಇದ್ದೀರಿ, ನನ್ನ ಪರಿಚಯವನ್ನು ಕೇಳುತ್ತಾ ಇದ್ದೀರಿ. ನೀವೆಲ್ಲರೂ ನೋಡುವುದಕ್ಕೆ ಬಹಳಷ್ಟು ಸಾತ್ವಿಕರ ಹಾಗೆ ಕಾಣುತ್ತಾ ಇರುವುದರಿಂದ ಮತ್ತು ನನ್ನನ್ನು ಪಚಾರಿಸಿರುವುದರಿಂದ ನಿಮ್ಮನ್ನು ಅಣ್ಣ ಎಂಬ ಹಾಗೆ ತಿಳಿದುಕೊಂಡು ನನ್ನದ್ದಾದಂತಹ ವಿಚಾರವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವುದಕ್ಕೆ ಸಿದ್ಧಳಿದ್ದೇನೆ.
1: ತಂಗಿಯ ಮಾತುಗಳನ್ನು ಕೇಳಲು ನಾವು ಸಿದ್ಧ ಇದ್ದೇವೆ.
0: ನಾನೋರ್ವಳು ರಾಜಕುಮಾರಿ, ವೈಶಾಲಿನಿ ಎಂಬ ಹಾಗೆ ನನ್ನ ಹೆಸರು. ವಿದಿಶಾ ದೇಶದ ದೊರೆಯಾಗಿರುವಂತಹ ವಿಶಾಲ ಮಹಾರಾಜನ ಸುಕುಮಾರಿ. ಇನಸುತನಾಗಿರುವಂತಹ ವೀಕ್ಷಿತನನ್ನು ಹೊಂದಬೇಕು ಎನ್ನುವಂತಹ ಉದ್ದೇಶದಿಂದ ಘನವಾದಂತಹ ತಪಸ್ಸಿನಲ್ಲಿ ತೊಡಗಿಕೊಂಡಿದ್ದವಳು ನಾನು. ಆದ್ರೆ ಅದೇಕೋ ನಾನು ಅರಿಯೇ.
1: ಏನಾಯ್ತು?
0: ಅಲ್ಲ, ಇದಕ್ಕೆ ಹಿಂದೆ ಬಹಳಷ್ಟು ದೊಡ್ಡ ಕಥೆಯೇ ಇದೆ. ಸ್ವಯಂವರವನ್ನ ಏರ್ಪಡಿಸಿದ್ದು ನನ್ನನ್ನು ವಿವಾಹವಾಗುವುದಕ್ಕೆ ಬೇಕಾಗಿ, ರಾಜಕುಮಾರರನ್ನೆಲ್ಲ ಅವೀಕ್ಷಿತ ಹೊಡೆದುರುಳಿಸಿದ್ದು, ರಾಜಕುಮಾರರ ಮೋಸದಾಟಕ್ಕೆ ಅವೀಕ್ಷಿತ ಬಲಿಯಾದದ್ದು, ಕೊನೆಗೆ ತನಗೆ ಮದುವೆಯೇ ಬೇಡ, ಅಪಮಾನಿತನಾಗಿದ್ದೇನೆ ಎನ್ನುವ ಕಾರಣಕ್ಕೆ ಬೇಕಾಗಿ ನನ್ನಿಂದ ವಿಮುಖನಾದದ್ದು, ಇದೆಲ್ಲ ನಡೆದಂತಹ ಘಟನೆ. ಕೊನೆಗೆ ನಾನು ತಂದೆಯವರಿಗೆ ಆಶ್ವಾಸನೆಯನ್ನು ನೀಡಿ ಯಾವುದಾದರೂ ರೀತಿಯಲ್ಲಿ ಅವೀಕ್ಷಿತನನ್ನೇ ಹೊಂದಬೇಕೆನ್ನುವಂತಹ ಘನೋದ್ದೇಶದಿಂದ ತಪಸ್ಸಿಗೆ ಕುಳಿತವಳು ನಾನು. ಶುದ್ಧೀಕೃತಳಾಗಬೇಕೆನ್ನುವಂತಹ ಉದ್ದೇಶದ ನದಿಗೆ ಇಳಿದ್ರೆ ಈ ಹೊತ್ತಿಗೆ ನಾನು ಇಲ್ಲಿದ್ದೇನೆ. ಯಾಕೆ

0: ಬಾಲಿ
1: ಅಣ್ಣ,
0: ಇಲ್ಲಿರುವ ಜೀವಿಗಳನ್ನು ನೋಡುವಂತ ಸಂದರ್ಭದಲ್ಲಿ ನಿನಗೆ ಆಶ್ಚರ್ಯವೇನೋ ಆಯಿತು. ನಿಜ
1: ಹೌದು,
0: ಆದರೆ ನೀನು ಆಶ್ಚರ್ಯ ಪಡುವುದರಲ್ಲಿ ಅರ್ಥವೇನಿಲ್ಲ.
1: ಯಾಕೆ?
0: ನಾವು ಈ ರೀತಿಯಾಗಿ ನಿನಗೆ ಕಂಡರು ನಾವೇನು ಕ್ರೂರಿಗಳಲ್ಲ. ನಾವು ನಮ್ಮಿಂದಾದಂತ ಉಪಚಾರವನ್ನು ನಿನಗೆ ಮಾಡಿದ್ದೇವೆ. ನೀನೇನೋ ಸ್ಮೃತಿಯನ್ನು ತಪ್ಪಿ ತೇಲುತ್ತಿರುವ ಸಮಯದಲ್ಲಿ ನಿನ್ನನ್ನು ಎಳೆದುಕೊಂಡು ಬಂದವನು ನಾನು.
1: ಓಹೋ,
0: ನೀನು ಆದರೆ ನಿನ್ನದಾದಂತಹ ಇಚ್ಛೆ ಏನು ಎನ್ನುವುದನ್ನು ನಮ್ಮಲ್ಲಿ ಹೇಳಿದೆ. ನಿನಗೆ ಅವೀಕ್ಷಿತನನ್ನು ಮದುವೆ ಆಗಬೇಕು ಎನ್ನುವಂತಹ ಒಂದು ಚಿಂತೆ ಕ್ಲೇಶ ನಿನ್ನಲ್ಲಿ ಮನ ಮಾಡಿದೆ. ಅದಕ್ಕಾಗಿ ನೀನು ಚಿಂತೆ ಮಾಡುವುದು ಬೇಡ.
1: ಮತ್ತೆ
0: ನಿನಗೆ

0: ಕೃಷಿಯಲ್ಲಿರುವಂತಹ ನೀನು ನಿನ್ನದಾದಂತಹ ಆರೋಗ್ಯವನ್ನು ಕೆಡಿಸಿಕೊಂಡಿರುವುದರಿಂದ ಈ ರೀತಿಯಲ್ಲಿ ನೀನು ಸಾಗಿ ಅವೀಕ್ಷಿತನನ್ನು ಮದುವೆ ಆಗುವಂತಿಲ್ಲ. ಅದಕ್ಕಾಗಿ ಹಿಂದಿನಿಂದ ನೂರ್ಮಡಿ ಚೆಲುವೆಯಾಗುವಂತೆ ನಿನ್ನನ್ನು ನಾನು ನಮ್ಮವರೆಲ್ಲ ಕೂಡಿಕೊಂಡು ನಿನಗೆ ಬೇಕಾದಂತಹ ಔಷಧೋಪಚಾರಗಳನ್ನು ಮಾಡಬೇಕಾಗಿದೆ. ಅದಕ್ಕಾಗಿ ನಿನ್ನನ್ನು ನಮ್ಮಲ್ಲಿರುವಂತಹ ನಾಗಿನಿಯರಿಗೆ ಒಪ್ಪಿಸಿದ್ದೇನೆ. ನಾಗಿನಿಯರೇ,
1: ಓ,
0: ಈ ಬಾಲೆಗೆ ಬೇಕಾದಂತಹ ಔಷಧೋಪಚಾರಗಳನ್ನು ಮಾಡಿ,
1: ಮಾತ್ರವಲ್ಲ
0: ಅವಳಿಗೆ ಬೇಕಾದಂತಹ ವಸ್ತ್ರಾಭರಣಗಳನ್ನು ತೊಡಿಸಿ ಅವಳಿಗೆ ನಾವು
1: ಉನ್ನತ ರಾಜಕುಮಾರಿಯಂತೆ ಕಂಗೊಳಿಸುವಂತೆ ಮಾಡಿದ್ದೇವೆ.
2: ಓ, ಧನ್ಯಳಾಗಿದ್ದೇನೆ ಅಯ್ಯ.
3: ಋಣ

0: ಅಯ್ಯ, ನಾನು ಪುಣ್ಯವಂತ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಇಲ್ಲದೇ ಇದ್ರೆ ನಾನು ಯಾವಾಗಲೂ ನನ್ನ ಪ್ರಾಣತ್ಯಾಗವನ್ನು ಮಾಡಬೇಕಿತ್ತು. ತಪದಲ್ಲಿ ತೊಡಗಿದಂತಹ ಕಾಲಕ್ಕೆ, ಕೃಶಳಾಗಿದ್ದಂತಹ ನಾನು, ಆತ್ಮಹತ್ಯೆಗೆ ಯತ್ನಿಸಿದಂತಹ ಕಾಲಕ್ಕೆ ದೇವದೂತನೊಬ್ಬ ಬಂದು ನನಗೆ ಆಶ್ವಾಸನೆಯನ್ನು ನೀಡಿದ್ದ. ತಪವನ್ನು ಮುಂದುವರಿಸು, ನಿನಗೆ ಅವೀಕ್ಷಿತ ದೊರಕುತ್ತಾನೆ ಎಂಬ ಹಾಗೆ. ಆ ನಂತರ ಇದು ಎರಡನೆಯ ಹಂತ. ನೀರಿನಲ್ಲಿ ಜಾರಿ ಬಿದ್ದು ನಾನು ಸತ್ತೇ ಹೋಗಬೇಕಿತ್ತು, ಆದರೆ ನಿಮ್ಮ ವಶಕ್ಕೊಳಗಾಗಿ ಈ ಹೊತ್ತಿಗೆ ನಿಮ್ಮಿಂದ ಪಚಾರಿಸಲ್ಪಟ್ಟು ಹಿಂದಿನದ್ದಾದಂತಹ ನನ್ನ ದಿವ್ಯ ರೂಪವನ್ನ ಮತ್ತೆ ಹೊಂದಿದ್ದೇನಲ್ಲ, ಸುರಸುಂದರಾಂಗಿಯಾಗಿದ್ದೇನೆ,
1: ಸಂತೋಷ,
0: ಬಹಳಷ್ಟು ಸಂತೋಷಗೊಂಡಿದ್ದೇನೆ. ಸಾಮಾನ್ಯವಾಗಿ ಈ ರೀತಿಯಾಗಿ ಬಹಳ ಆತ್ಮೀಯತೆಯನ್ನು ಉಪಚರಿಸುವುದು ಯಾರು ಗೊತ್ತೋ?
1: ಯಾರು?
0: ಗೆಳೆಯರಲ್ಲದೆ ಮತ್ತಿನ್ಯಾರು? ಹಾಗಾದ್ರಿಂದ ನಿಮ್ಮನ್ನು ನಾನು ಗೆಳೆಯರೆಂಬ ಹಾಗೆಯೇ ತಿಳಿದುಕೊಂಡಿದ್ದೇನೆ. ತಿರಿಯಕ್ಕಿ ಜಂತಿಗಳಾದಂತಹ ನಿಮ್ಮಲ್ಲಿ ಇಷ್ಟು ವಿಶಾಲವಾದಂತಹ ಹೃದಯ ಉಂಟು ಅಂತಾದ್ರೆ, ಮನುಷ್ಯರಾದಂತಹ ನಾವು ಹೃದಯ ವೈಶಾಲ್ಯತೆಯನ್ನು ತೋರಿಸಬೇಕೋ ಬೇಡವೋ? ಹಾಗಾದ್ದರಿಂದ ಅಣ್ಣ, ಬೇರೇನೂ ಅಲ್ಲ, ನೀವು ಮಾಡಿದಂತಹ ಉಪಕಾರಕ್ಕೆ ನಾನು ಆ ನಿಮ್ಮ ಋಣವನ್ನ ತೀರಿಸಬೇಕು ಎನ್ನುವಂತಹ ಮನಸ್ಸನ್ನ ಮಾಡಿದ್ದೇನೆ. ಹೇಗೆ ಮಾಡಬೇಕು ಎಂಬ ಹಾಗೆ ದಾರಿಯನ್ನು ನೀವೇ ಹೇಳಬೇಕು
1: ತಂಗಿ.

0: ತಂಗಿ
1: ಅಣ್ಣ,
0: ನನಗಲ್ಲದಿದ್ದರೂ ನನ್ನ ಕುಲಕ್ಕಾದರೂ ನಾನು ಈ ಕಾಲದಲ್ಲಿ ಒಂದು ಮಾತನ್ನು ಕೇಳಲೇಬೇಕು.
1: ಖಂಡಿತವಾಗಿಯೂ
0: ನಮ್ಮಲ್ಲಿ ನಮ್ಮ ಕುಲಕ್ಕೆ ಮುಂದೊಂದು ದಿನ ಕಷ್ಟ ಬಂದರೆ

0: ಆ ಕಾಲಕ್ಕೆ ನೀನು ನಿಮ್ಮವರು ಯಾರಾದರೂ ಸೇರಿಕೊಂಡು ನಮ್ಮ ಕುಲವನ್ನು ರಕ್ಷಿಸಬೇಕು, ಮಾತನ್ನು ನನಗೆ ಕೊಡಬೇಕು.
1: ಖಂಡಿತವಾಗಿಯೂ ಅಣ್ಣ, ಇದು ಓರ್ವಳು ರಾಜಕುಮಾರಿಯಾಗಿ ಸತ್ಯ ಪ್ರಮಾಣವನ್ನ ಈ ಹೊತ್ತಿಗೆ ನಿಮ್ಮ ಈ ಪದದಲ್ಲಿ ಮಾಡ್ತಾ ಇದ್ದೇನೆ. ಮುಂದೆ ನಿಮಗೆ ಎಂದಾದರೂ ಕಷ್ಟ ಒದಗಿ ಬಂದರೆ ಖಂಡಿತವಾಗಿಯೂ ನಾನು ನಿಮ್ಮ ರಕ್ಷಣೆಗೆ ಒದಗಿ ಬರುತ್ತೇನೆ. ಖಂಡಿತವಾಗಿಯೂ ಇದು ದಿಟ ಸರಿ, ಇನ್ನು ತಡ ಮಾಡುವುದಲ್ಲ. ನಿಮ್ಮೆಲ್ಲರ ಸಹಾಯದಿಂದ ಇದು ಮತ್ತೆ ನನ್ನ ಪುರವನ್ನ ಸೇರಿಕೊಂಡು

0: ಇದುವರೆಗೆ ಕಿಮ್ಮಿಚ್ಚಕ ವೃತ್ತ ಯಕ್ಷಗಾನ ತಾಳಮದಳೆ ಕೇಳಿದಿರಿ. ನಡೆಸಿಕೊಟ್ಟವರು ಶ್ರೀ ಯಕ್ಷದೇವ ಮಿತ್ರ ಕಲಾಮಂಡಳಿ ಬೆಳುವಾಯಿ ಇಲ್ಲಿನ ಸದಸ್ಯರು. ಹೆಮ್ಮೇಳದಲ್ಲಿ ಭಾಗವತರು ಎಂ ಗಿರೀಶ ರೈ ಕಕ್ಕೆ ಪದವು, ಚೆಂಡೆ ಎಂ ದೇವಾನಂದ ಭಟ್ ಬೆಳುವಾಯಿ, ಮದ್ದಳೆ ಮುರಳೀಧರ ಭಟ್ ಕಟೀಲು, ಚಕ್ರತಾಳ ಸುದರ್ಶನ ಸಾಣೂರು. ಪಾತ್ರ ಪರಿಚಯ ಕರಂಧಮ, ಡಾಕ್ಟರ್ ಪ್ರಭಾಕರ ಜೋಶಿ, ವೀರಾದೇವಿ, ಸುರೇಶ ಕುದುರೆಂತಾಯ, ಅವೀಕ್ಷಿತ, ವಿಷ್ಣು ಶರ್ಮಾ ಪಣಕಜೆ, ಯಾಚಕ ಸುಬ್ರಹ್ಮಣ್ಯ ಬೈಪಾಡಿತ್ತಾಯ, ವೈಶಾಲಿನಿ, ಡಾಕ್ಟರ್ ಶ್ರುತ ಕೀರ್ತಿರಾಜ, ನಾಗವೃದ್ಧ, ಸದಾಶಿವ ಶೆಟ್ಟಿಗಾರ್, ನಾಗಿನಿ, ಮಹಾವೀರ ಪಾಂಡಿ.
1: ಇದುವರೆಗೆ ಯಕ್ಷಸಿರಿ ಪ್ರಸಾರವಾಯಿತು. ಪ್ರಸಾರ ಸಂಯೋಜನೆ ಲತೀಶ್ ಪಾಲ್ದಾನೆ, ನೆರವು ಚೈತನ್ಯ ಪ್ರಶಾಂತ್.

ಪ್ರಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿ ಆರಂಭಿಸಿರುವ 100.3 FM ಟೆಲಿಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಜೂನ್ 30 ಮಂಗಳವಾರ ಬೆಳಿಗ್ಗೆ 11:30 12:30 ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611. ನಮ್ಮ STD ಕೋಡ್ 08244. ನಮ್ಮ ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಬೇಕಾದ ದಿನ ಇದೇ ಜೂನ್ 30 ಮಂಗಳವಾರ ಬೆಳಿಗ್ಗೆ 11:30 12:30

ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮವು ದಿನಾಂಕ 28/6/2026 ಭಾನುವಾರ ನಡೆಯಲಿರುತ್ತದೆ. ಎಲ್ಲಾ ನಾಗರಿಕರು ಹತ್ತಿರದಲ್ಲಿರುವ ಪೋಲಿಯೋ ಬೂತುಗಳಿಗೆ ತಮ್ಮ ತಮ್ಮ 5 ವರ್ಷದ ಒಳಗಿನ ಮಕ್ಕಳನ್ನು ಕರೆದುಕೊಂಡು ಹೋಗಿ ತಪ್ಪದೆ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ ಯಾವುದೇ ಮಗುವು ಪೋಲಿಯೋ ಲಸಿಕೆಯಿಂದ ವಂಚಿತರಾಗದಂತೆ ಮಾಡುವುದು ನಾಗರಿಕ ಸಮಾಜದ ಜವಾಬ್ದಾರಿಯಾಗಿದೆ.

ಇದೊಂದು ಪ್ರಕಟಣೆ. ಮಂಗಳೂರು ಬಿಕರ್ನಕಟ್ಟೆ ಜಯಶ್ರೀ ಗೇಟ್ 1ನೇ ಕ್ರಾಸ್ನಲ್ಲಿರುವ ಅನಾಥಾಶ್ರಮಕ್ಕೆ ದಿನಾಂಕ 8/11/2024 ರಾತ್ರಿ ಸಮಯ ಭಿಕ್ಷುಕಿ ರೀತಿಯಲ್ಲಿ ಬಂದ ಮಹಿಳೆಯೊಬ್ಬರನ್ನು ಆರೈಕೆ ಮಾಡುತ್ತಿದ್ದು, ಈಕೆಗೆ ಪ್ರಸ್ತುತ ಸುಮಾರು 51 ವರ್ಷ ಪ್ರಾಯವಾಗಬಹುದಾಗಿದೆ. ದಿನಾಂಕ 15/6/2026 ಅನಾರೋಗ್ಯಗೊಂಡ ಈಕೆಯನ್ನು ಸರಕಾರಿ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆ ಮಂಗಳೂರು ಇಲ್ಲಿ ಚಿಕಿತ್ಸೆಗಾಗಿ ದಾಖಲಿಸಿದ್ದು, ಚಿಕಿತ್ಸೆಗೆ ಸ್ಪಂದಿಸದೇ ಅದೇ ದಿನ ರಾತ್ರಿ ಮೃತಪಟ್ಟಿರುತ್ತಾರೆ. ಈಕೆಯ ಸಂಬಂಧಿಕರಾಗಲಿ ಪರಿಚಯಸ್ಥರಾಗಲಿ ಈತನಕ

0: ಬಾರದೇ ಇದ್ದು ಈಕೆಯ ವಾರೀಸುದಾರರ ಪತ್ತೆಯ ಬಗ್ಗೆ ಮೃತದೇಹವನ್ನು ಸರಕಾರಿ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆ ಮಂಗಳೂರು ಇಲ್ಲಿಯ ಶವಾಗಾರದಲ್ಲಿ ಇರಿಸಲಾಗಿದೆ. ಮೃತದೇಹದ ಚಹರೆ ಹೀಗಿದೆ: ಸುಮಾರು 51 ವರ್ಷ, ಹೆಸರು ತಿಳಿದಿಲ್ಲ, ಎತ್ತರ ಸುಮಾರು 4 ಅಡಿ 5 ಇಂಚು, ಅಲ್ಲಲ್ಲಿ ಗಿಡ್ಡವಾಗಿರುವ ತಲೆಕೂದಲು ಇದೆ, ಕಪ್ಪು ಮೈಬಣ್ಣ, ಕೋಲು ಮುಖ. ಈ ಚಹರೆಗೆ ಹೋಲುವ ಮಹಿಳೆಯ ವಾರೀಸುದಾರರ ಮಾಹಿತಿ ತಿಳಿದುಬಂದಲ್ಲಿ ಮಂಗಳೂರು ಪೂರ್ವ ಪೊಲೀಸ್ ಠಾಣೆ ದೂರವಾಣಿ ಸಂಖ್ಯೆ 2220520 STD ಕೋಡ್ 0824 ಅಥವಾ ಪೊಲೀಸ್ ನಿರೀಕ್ಷಕರು ಮಂಗಳೂರು ಪೂರ್ವ ಪೊಲೀಸ್ ಠಾಣೆ ಇವರ ಮೊಬೈಲ್ ಸಂಖ್ಯೆ 9480805347. ಈ ಸಂಖ್ಯೆಗಳಿಗೆ ಕರೆ ಮಾಡಿ ಮಾಹಿತಿ ನೀಡಲು ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ.
1: ಪ್ರಿಯ ಕೇಳುಗರೆ,
2: ನನ್ನ ರಾಗತಾನ ಪಲ್ಲವಿ
1: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ
3: ಇದು. ನನ್ನ ತಂದೆಯವರ ಇಷ್ಟವಾದ ಹಾಡು ಇಲ್ಲಿ ನಮಗೆ ಈ ಹಾಡು. ಚಲನಚಿತ್ರದ ಹಾಡು ಅನ್ನಿಸೋಲ್ಲ, ಇದು ನಮ್ಮ ಮನೆಯೊಳಗೆ ಕೇಳಿಸಿಕೊಂಡ ಮಾತುಗಳಂತಿದೆ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30

0: ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕಾಡು ನೋಡ ಹೋದೇ ಕವಿತೆಯೊಡನೆ ಬಂದೆ.
0: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
2: ಆಕಾಶವಾಣಿ ಮಂಗಳೂರು, ಸಮಯ 10:30:20. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ತಾಯಿಗೆ ತಕ್ಕ ಮಗ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಗೀತೆ. ಗೀತೆ ರಚಿಸಿದ್ದಾರೆ ಚಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ಟಿ ಜಿ ಲಿಂಗಪ್ಪ.

ಪಿಬಿ ಶ್ರೀನಿವಾಸ್ ಹಾಡಿರುವ ಸನಾದಿ ಅಪ್ಪಣ್ಣ ಚಿತ್ರದ ಗೀತೆ. ಗೀತ ರಚಿಸಿದ್ದಾರೆ ಜಿ ಉದಯಶಂಕರ್, ಸ್ವರ ಸಂಯೋಜಿಸಿದ್ದಾರೆ ಜಿ ಕೆ ವೆಂಕಟೇಶ್.

ಜಿ ಉದಯಶಂಕರ್ ಅವರದೇ ಸಾಹಿತ್ಯ ಮತ್ತು ಜಿ ಕೆ ವೆಂಕಟೇಶ್ ಅವರದೇ ಸಂಗೀತವಿರುವ ಬಂಗಾರದ ಮನುಷ್ಯ ಚಿತ್ರದ ಗೀತೆ ಸಂಗಡಿಗರೊಂದಿಗೆ ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ ಹಾಡಿದ್ದಾರೆ.

ಚಿತ್ರ ತವರಿನ ತೊಟ್ಟಿಲು ಸಾಹಿತ್ಯ ಎಸ್ ನಾರಾಯಣ್ ಅವರದ್ದು. ಸಂಗೀತ ಸಂಯೋಜಿಸಿದ್ದಾರೆ ರಾಜೇಶ್ ರಾಮನಾಥ್. ಗಾಯಕ ಜೋಡಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರಾ.

ಗಾಯಕ ಜೋಡಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಹಾಡಿರುವ ಜಗ್ಗು ಚಿತ್ರದ ಗೀತೆ. ಗೀತೆ ರಚಿಸಿದ್ದಾರೆ ಆರ್ ಎನ್ ಜಯಗೋಪಾಲ್, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಕಾರ್ಯಕ್ರಮದ ಕೊನೆಯಲ್ಲಿ ನೀ ಬರೆದ ಕಾದಂಬರಿ ಚಿತ್ರಕ್ಕಾಗಿ ಚಿ ಉದಯ ಶಂಕರ್ ಬರೆದಿರುವ ಗೀತೆ, ವಿಜಯಾನಂದ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿರುವ ಗಾಯಕ ಜೋಡಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಮಂಜುಳಾ ಗುರುರಾಜ್.

ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುಗರೆ, ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಬೆಳಿಗ್ಗೆ 6:30 ಚಿಂತನ, ಡಾಕ್ಟರ್ ಶ್ರೀಶಾ ಕುಮಾರ್ ಎಂಕೆ ಅವರಿಂದ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ವಿಷ್ಣು ಶರ್ಮಾ, ರೈತರಿಗೆ ಸಲಹೆ 6:50. ನಾಳೆ ಬೆಳಿಗ್ಗೆ 9:00 ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ, ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ. 9:05 ಝೇಂಕಾರ, ಮಕ್ಕಳ ಗೀತಗಾಯನ ಕಲಿಕಾ ಕಾರ್ಯಕ್ರಮ. ಜೂನ್ ತಿಂಗಳಿನ ಗೀತೆ ರಚಿಸಿದ್ದಾರೆ ರಾಮಚಂದ್ರ ವಿ ಪಾಟೀಲ್, ಸಂಗೀತ ಸಂಯೋಜಿಸಿ ಹೇಳಿಕೊಡಲಿದ್ದಾರೆ ಜಗದೀಶ್ ಮಳಗಿ. ಭಾಗವಹಿಸುತ್ತಾರೆ ಧಾರವಾಡದ KNK ಬಾಲಕಿಯರ ಪ್ರೌಢಶಾಲೆಯ ಮಕ್ಕಳು. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಗಣಪತಿ ಭಟ್ ಹಾಸಣಗಿ ಅವರ ಗಾಯನದಲ್ಲಿ ರಾಗ್ ಗುರ್ಜರಿ ತೋಡಿ ಕೇಳಲಿದ್ದೀರಿ. 10:30 ತುಳು ಕಾರ್ಯಕ್ರಮ, ಜಾನಕಿ ಬ್ರಹ್ಮಾವರ ಅವರ ರುಕ್ಕು ಕಾದಂಬರಿಯ ಓದು, ಪ್ರಸ್ತುತಿ ಅಕ್ಷತಾ ರಾಜ್ ಪೆರ್ಲಾ. ಬಳಿಕ ಕೋಸ್ಟಲ್ ವುಡ್ ಕಮ್ಮೆನ ತುಳು ಚಿತ್ರಕಲತ್ತ ಸಾಲ್ ಸಮ್ಮನ, ಪ್ರಸ್ತುತಿ ತಮ್ಮ ಲಕ್ಷ್ಮಣ, ನಿರ್ಮಾಣ ಲತೀಶ್ ಪಾಲ್ದಾನೆ. 11:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂ ಶ್ರೀನಾಥ ಮರಾಠೆ ಅವರ ಹಾಡುಗಾರಿಕೆ ಪ್ರಸಾರವಾಗಲಿದೆ. ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ದಾವಣಗೆರೆಯ ಸಂಗೀತ ಶಿಕ್ಷಕಿ ಹಾಗೂ ಹಾಡುಗಾರ್ತಿ ಹಸೀನಾ ಬೇಗಂ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. 12:35 ಆರೋಗ್ಯ ಕಾರ್ಯಕ್ರಮ, ಕೀಲು ನೋವಿನ ಕಾರಣಗಳು ಹಾಗೂ ಕೀಲು ಮರುಜೋಡಣೆ ಚಿಕಿತ್ಸೆಯ ಕುರಿತು ರಾಯಚೂರಿನ ಎಲುಬು ಮತ್ತು ಕೀಲು ತಜ್ಞರಾದ ಡಾಕ್ಟರ್ ಹರೀಶ್ ಮೂರ್ತಿ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ, ಪಿಎಂ ಜನಧನ್ ಯೋಜನೆ ಕುರಿತು ಸಂಭಾಷಣೆ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಸ್ವರಮಾಧುರಿಯ ಮಧ್ಯಾಹ್ನ 1:20 ಈ ಕಾರ್ಯಕ್ರಮದಲ್ಲಿ ಎಂ ವಾಣಿ ಹಾಡಿರುವ ಭಕ್ತಿಗೀತೆಗಳ ಪ್ರಸಾರವಾಗಲಿದೆ. 1:30 ಅಮರ ಮಧುರ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಕನ್ನಡದ ಹಳೆಯ ಚಿತ್ರಗೀತೆಗಳ

ಕೋರಿಕೆ ಕಾರ್ಯಕ್ರಮ ಮಧ್ಯಾಹ್ನ 2:40 ಕಾವ್ಯವಾಚನ. ಪದ್ಯಾಣ ಪಾರ್ವತಿ ಭಟ್ ಅವರಿಂದ ಕುಮಾರವ್ಯಾಸ ಭಾರತದಿಂದ ಆಯ್ದ ಪದ್ಯಗಳ ವಾಚನ ಕೇಳಲಿದ್ದೀರಿ. ಸಾಯಂಕಾಲದ ಪ್ರಸಾರದಲ್ಲಿ 5:00 ಕೊಂಕಣಿ ಕಾರ್ಯಕ್ರಮ. ನಟ ಮತ್ತು ನಿರ್ದೇಶಕರಾದ ರಾಯನ್ ಮ್ಯಾಗ್ನೆಟೋ ಅವರ ಸಂದರ್ಶನ. 5:30 ಮಂಗಳೂರಿನ ಎಜೆ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಸೇವನೆ ಮತ್ತು ಅಕ್ರಮ ಸಾಗಾಣಿಕೆ ವಿರೋಧಿ ದಿನಾಚರಣೆಯ ಬಾನುಲಿ ವರದಿ. 6:50 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಉಳಿಸಿ ಅಭಿಯಾನ, ಜಲ ಸಂರಕ್ಷಣೆ ಕೃಷಿಗೆ ಜೀವಾಳ, ಈ ಕುರಿತು ಕೃಷಿ ವಿಜ್ಞಾನ ಕೇಂದ್ರದ ಸಂಪರ್ಕ ರೈತರಾದ ಸುರೇಶ್ ಬಲ್ನಾಡ್ ಪುತ್ತೂರು ಅವರೊಂದಿಗೆ ಸಂದರ್ಶನ. ಬಳಿಕ ಕೆವಿಕೆ ಸಂಪರ್ಕ ರೈತರಾದ ಕೃಷ್ಣನಾಯಕ ಪುಣಚ ಅವರೊಡನೆ ಸಾವಯವ ಮಲ್ಲಿಗೆ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳಲಿದ್ದೀರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ನಾಳೆ ರಾತ್ರಿ 8:30 ತುಳು ಕಾರ್ಯಕ್ರಮ, ಚಾವಡಿಕಟ್ಟೆ ವಾರದ ಪಟ್ಟಾಂಗ. ಸ್ಪಾಟ್ಲೈಟ್ 9:15. 9:30 ಯುವವಾಣಿ, ಯುವಜನತೆ ಮತ್ತು ಆನ್ಲೈನ್ ವಂಚನೆ ಕುರಿತು ಆರ್ಯ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ವರುಣ ಜಿಆರ್ ಅವರೊಂದಿಗೆ ಸಂದರ್ಶನ. ರಾತ್ರಿ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರಭಾತ್ ಮುಖೋಪಾಧ್ಯಾಯ್ ಅವರಿಂದ ಸಂತೂರ್ ವಾದನ ಪ್ರಸಾರವಾಗಲಿದೆ. ಇವು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು, ಸಮಯ 11:05 ಆಗಲಿದೆ. ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.